ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಜ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಜ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ ಹಾಗೂ ಎಫ್ಎಂ 103 ಮೆಗಾಹರ್ಟ್ಜ್ ಕಂಪನಾಂಕಗಳಲ್ಲಿಯೂ ನಿಲಯದ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಇಂದು ಬುಧವಾರ. ರಾಷ್ಟೀಯ ಪಂಚಾಂಗ ಶಾಲಿವಾಹನ ಶಕೆ 1948 ಜ್ಯೇಷ್ಠ ಮಾಸದ 13ನೆಯ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 3ನೇ ತಾರೀಕು. ಈಗ ಸಮಯ 5:58.10. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು, ಶುಭೋದಯ.

ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನಾ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.

0: ಆತ್ಮೀಯರಿ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
1: ಪ್ರತಿ ಗುರುವಾರ ತಪ್ಪದೆ ಕೇಳಿ ಕನಕ ದೀಪ.
0: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
1: ಕನಕದೀಪ.
2: ಆತ್ಮೀಯ ಕೇಳುಗರೇ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತು ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ರವಿವಾರ ಬೆಳಗ್ಗೆ 9:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಮೂಡಿ ಬರುತ್ತದೆ ಜೀವನ ಬೆಳಕು.
3: ಈಗ ಡಾಕ್ಟರ್ ಶ್ರೀಧರ್ ಕಟ್ಟಿಯವರಿಂದ ಚಿಂತನ.
4: ಒಮ್ಮೆ ಕತ್ತಲಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ದಾರಿಯಲ್ಲಿ ಉದ್ದವಾದದ್ದೇನೋ ಬಿದ್ದಿರುತ್ತದೆ. ಕತ್ತಲಲ್ಲಿ ಅದು ಹಾವು ಎಂದು ಭಯಪಟ್ಟು ನಾವು ಬೆವರಲು ಶುರು ಮಾಡುತ್ತೇವೆ. ಹೃದಯ ಡಬಡಬ ಎನ್ನುತ್ತದೆ. ಆದರೆ ಜೇಬಿನಿಂದ ಮೊಬೈಲ್ ತೆಗೆದು ಟಾರ್ಚ್ ಆನ್ ಮಾಡಿ ನೋಡಿದಾಗ ಅದು ಹಾವಲ್ಲ, ಕೇವಲ ಒಂದು ಹಗ್ಗ ಎಂದು ತಿಳಿಯುತ್ತದೆ. ಆ ಕ್ಷಣದಲ್ಲಿ ನಮ್ಮ ಭಯವೆಲ್ಲ ಮಾಯವಾಗಿ ಎಂತಹ ನೆಮ್ಮದಿ ಸಿಗುತ್ತದೆ ಅಲ್ವಾ? ನಮ್ಮ ಬದುಕಿನಲ್ಲಿ ವೈಜ್ಞಾನಿಕ ಮನೋಭಾವ ಅಥವಾ ಸೈಂಟಿಫಿಕ್ ಟೆಂಪರ್ ಮಾಡುವುದೂ ಇದನ್ನೇ. ಅಜ್ಞಾನದ ಕತ್ತಲಲ್ಲಿ ಮೂಡುವ ಅನಗತ್ಯ ಭಯಗಳನ್ನು ಜ್ಞಾನದ ಬೆಳಕು ಚೆಲ್ಲಿ ಓಡಿಸುವ ಒಂದು ಅದ್ಭುತ ಶಕ್ತಿಯೇ ಈ ವೈಜ್ಞಾನಿಕ ಮನೋಭಾವ. ಅಂತೆಯೇ ನಮ್ಮ ಸಂವಿಧಾನವು ಭಾರತೀಯ ನಾಗರಿಕರಿಗೆ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಲು ಕರೆಯಿತ್ತಿದೆ. ವಿಜ್ಞಾನ ಅಂದರೆ ಕೇವಲ ಲ್ಯಾಬೊರೇಟರಿಗಳಲ್ಲಿ ಬಿಳಿ ಕೋಟ್ ಹಾಕಿಕೊಂಡು ರಾಸಾಯನಗಳನ್ನು ಹಿಡಿದು ಮಾಡುವ ಪ್ರಯೋಗಗಳಲ್ಲ. ಇದು ಹೀಗೇಕೆ, ಇದರ ಹಿಂದಿನ ಸತ್ಯವೇನು ಎಂದು ಪ್ರಶ್ನಿಸುವ, ವಾಸ್ತವವನ್ನು ಒಪ್ಪಿಕೊಳ್ಳುವ ನಮ್ಮೆಲ್ಲರ ಸಹಜ ಗುಣವೇ ವಿಜ್ಞಾನ. ಇದು ಕೇವಲ ಓದಿದವರಿಗೆ ಮಾತ್ರ ಸೀಮಿತವಲ್ಲ. ಹೊಲದಲ್ಲಿ ಮಣ್ಣಿನ ಗುಣ ನೋಡಿ ಬೆಳೆ ತೆಗೆಯುವ ರೈತನಲ್ಲಿ, ವಾಹನದ ಶಬ್ದ ಕೇಳಿ ರಿಪೇರಿ ಮಾಡುವ ಮೆಕ್ಯಾನಿಕ್ನಲ್ಲಿ ಕೂಡ ಈ ವೈಜ್ಞಾನ

0: ವೈಜ್ಞಾನಿಕ ಮನೋಭಾವ ಅಡಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಒಂದು ಅದ್ಭುತವಾದ ಮಾತು ಹೇಳುತ್ತಾನೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ, ಅಂದರೆ ಸತ್ಯವನ್ನು ತಿಳಿಯಬೇಕಾದರೆ ನಮ್ರತೆಯಿಂದ ಪ್ರಶ್ನಿಸಬೇಕು. ಪರಿಪ್ರಶ್ನೇನ, ಕುರುಡು ನಂಬಿಕೆಯಿಂದಲ್ಲ, ವಿಮರ್ಶೆಯಿಂದ ಮತ್ತು ಪ್ರಶ್ನಿಸುವುದರಿಂದ ಸತ್ಯವನ್ನು ಹುಡುಕುವುದು ನಮ್ಮ ಭಾರತೀಯ ಪರಂಪರೆಯ ತಿರುಳು. ಅದೇ ಅಲ್ವೇ ವೈಜ್ಞಾನಿಕ ಮನೋಭಾವ ಅಂದರೆ. ಪ್ರಶ್ನೆ ಮಾಡುವುದು ಪಾಪವಲ್ಲ, ಅದು ಜ್ಞಾನದ ಮತ್ತು ನೆಮ್ಮದಿಯ ಮೊತ್ತ ಮೊದಲ ಹೆಜ್ಜೆ. ಪ್ರಕೃತಿಯನ್ನು ಒಮ್ಮೆ ಗಮನಿಸಿ. ಮಳೆ ಬರುವಾಗ ಆಗಸದಲ್ಲಿ ಮೂಡುವ ಕಾಮನಬಿಲ್ಲು ಎಷ್ಟೊಂದು ಸುಂದರ, ಅದು ದೇವಲೋಕದ ಸೇತುವೆ ಎಂದು ನಂಬಿದಾಗಲೂ ಖುಷಿಯಾಗುತ್ತದೆ. ಆದರೆ ಸೂರ್ಯನ ಬಿಳಿ ಬೆಳಕು ನೀರಹನಿಗಳ ಮೂಲಕ ಹಾಯ್ದು ವಕ್ರೀಭವನಗೊಂಡು ಏಳು ಬಣ್ಣಗಳಾಗಿ ಒಡೆಯುತ್ತದೆ ಎಂಬ ವೈಜ್ಞಾನಿಕ ಸತ್ಯ ತಿಳಿದಾಗ ಆ ಪ್ರಕೃತಿಯ ಅಗಾಧತೆಯ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಮೂಡುವ ವಿಸ್ಮಯ ನೂರು ಪಟ್ಟು ಹೆಚ್ಚಾಗುತ್ತದೆ. ಸತ್ಯವನ್ನು ತಿಳಿದಷ್ಟೂ ಬದುಕು ಹೆಚ್ಚು ಸುಂದರವಾಗುತ್ತದೆ ಮತ್ತು ನಮ್ಮಲ್ಲಿನ ಅಹಂಕಾರ ಕರಗುತ್ತದೆ. ನಮ್ಮ ತತ್ವಜ್ಞಾನಿಗಳು ಕೂಡ ಇದನ್ನೇ ಬಹಳ ಸರಳವಾಗಿ ಹೇಳಿದ್ದಾರೆ. ಕವಿ ಸರ್ವಜ್ಞನ ವಚನವನ್ನು ನೆನಪಿಸಿಕೊಳ್ಳಿ. ಸರ್ವಜ್ಞನೆಂಬುವನು ಗರ್ವದಿಂದಾದನೆ, ಸರ್ವರುಳು ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಸುತ್ತಲಿನ ಪ್ರಪಂಚವನ್ನು ಗಮನಿಸುವುದು, ಎಲ್ಲರಿಂದಲೂ ಕಲಿಯುವುದು, ಹೊಸ ವಿಚಾರಗಳಿಗೆ ತೆರೆದುಕೊಳ್ಳುವುದು, ಇದೇ ನಿಜವಾದ ವಿಜ್ಞಾನಿಯ ಲಕ್ಷಣ. ಈ ಗುಣ ನಮ್ಮಲ್ಲಿ ಬಂದರೆ ನಾವು ಅನಗತ್ಯ ಮೂಢನಂಬಿಕೆಗಳಿಗೆ ಬಲಿಯಾಗುವುದಿಲ್ಲ. ಇದರಿಂದ ನಮ್ಮ ಹಣ, ಆರೋಗ್ಯ ಮತ್ತು ನೆಮ್ಮದಿ ಮೂರೂ ಉಳಿಯುತ್ತವೆ. ಡಿ ವಿ ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಅದ್ಭುತವಾದ ಸಾಲನ್ನು ಬರೆದಿದ್ದಾರೆ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವ ಒಡಗೂಡೇ ಧರ್ಮ. ನಮ್ಮ ಸಂಸ್ಕೃತಿ, ನಮ್ಮ ಒಳ್ಳೆಯ ಮೌಲ್ಯಗಳು ಹಳೆಯ ಬೇರಿನಂತೆ ಭದ್ರವಾಗಿರಲಿ. ಆದರೆ ನಮ್ಮ ಯೋಚನಾ ಲಹರಿ ವೈಜ್ಞಾನಿಕ ಮನೋಭಾವ ಎಂಬ ಹೊಸ ಚಿಗುರಿನಂತೆ ಸದಾ ಅರಳುತ್ತಿರಲಿ. ಆಗ ಮಾತ್ರ ನಮ್ಮ ಬದುಕಿನ ಮರ ಹಚ್ಚ ಹಸಿರಾಗಿ ನಮಗೂ ಮತ್ತು ಸಮಾಜಕ್ಕೂ ನೆಮ್ಮದಿಯ ನೆರಳು ನೀಡಲು ಸಾಧ್ಯ. ಹಾಗಾಗಿ ಕಣ್ಣಿಗೆ ಕಂಡಿದ್ದೆಲ್ಲವನ್ನೂ, ಕಿವಿಗೆ ಬಿದ್ದಿದ್ದೆಲ್ಲವನ್ನೂ ಹಾಗೆಯೇ ನಂಬದೆ ಒಮ್ಮೆ ನಮ್ಮ ಬುದ್ಧಿಯ ವರೆಗಲ್ಲಿಗೆ ಹಚ್ಚಿ ನೋಡೋಣ. ವೈಜ್ಞಾನಿಕ ಮನೋಭಾವ ಎನ್ನುವುದು ನಮ್ಮನ್ನು ದೇವರನ್ನಾಗಿಸುವುದಿಲ್ಲ, ಆದರೆ ಖಂಡಿತವಾಗಿಯೂ ನಮ್ಮನ್ನು ಅತ್ಯುತ್ತಮ, ಭಯಮುಕ್ತ ಮತ್ತು ಸಂತೋಷದ ಮನುಷ್ಯರನ್ನಾಗಿ ಮಾಡುತ್ತದೆ. ನಮ್ಮ ಒಳಗಿನ ಸತ್ಯದ ಅನ್ವೇಷಣೆ ಸದಾ ಜೀವಂತವಾಗಿರಲಿ.
1: ಇದುವರೆಗೆ ಡಾಕ್ಟರ್ ಶ್ರೀಧರ್ ಕಟ್ಟಿಯವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಇದೀಗ ರೈತರಿಗೆ ಸಲಹೆಗಳು.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
3: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
4: ನಮಸ್ಕಾರ ರೈತ ಬಾಂಧವರೇ. ಮಣ್ಣು ಮಾದರಿ ತೆಗೆಯುವ ವಿಧಾನ, ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆ ಮಾಡುವುದಕ್ಕಿಂತ ಮುಂಚೆ ಮಣ್ಣಿನ ಮಾದರಿಗಳನ್ನು ತೆಗೆಯುವ ಕಾರ್ಯ ಕೈಗೊಳ್ಳಬೇಕು. ಸಾಮಾನ್ಯವಾಗಿ ಸಣ್ಣ ಮತ್ತು ಅತಿಸಣ್ಣ ರೈತರು 4-5 ಎಕರೆ ಜಮೀನನ್ನು ಒಂದೊಂದು ಕಡೆ ಸಾಗುವಳಿ ಮಾಡ್ತಾರೆ. ಆದ್ದರಿಂದ ಇಂತಹ ಒಂದೊಂದು ಕ್ಷೇತ್ರವನ್ನು ಮಣ್ಣಿನ ಮಾದರಿ ತೆಗೆಯಲು ಮತ್ತು ಮಣ್ಣನ್ನು ಪರೀಕ್ಷಿಸಿ ಶಿಫಾರಸು ಮಾಡಲು ಒಂದು ಕನಿಷ್ಠ ಪ್ರಮಾಣವಾಗಿ ಪರಿಗಣಿಸಬೇಕಾಗ್ತದೆ. ದೊಡ್ಡ ಜಮೀನುಗಳು ಕೂಡ ಮಣ್ಣಿನ ಮಾದರಿ ತೆಗೆಯಲು ಕನಿಷ್ಠ ಪ್ರಮಾಣವಾಗ್ತದೆ. ಆದರೆ ಇಂತಹ ಪ್ರದೇಶಗಳಲ್ಲಿ ಮಣ್ಣಿನ ಭೌತಿಕ ಗುಣಧರ್ಮಗಳಲ್ಲಿ ಹೆಚ್ಚಿನ ಬದಲಾವಣೆ ಇರಬಾರದು. ಮಣ್ಣಿನ ಗುಣಧರ್ಮಗಳಲ್ಲಿ ಬದಲಾವಣೆ ಇರುವ ಸಣ್ಣ ಸಣ್ಣ ಸ್ಥಳಗಳಲ್ಲಿ ಬೇರೆ ಬೇರೆಯಾಗಿ ಮಣ್ಣಿನ ಮಾದರಿಗಳನ್ನು ತೆಗೆದುಕೊಳ್ಳಬೇಕು. ಮಣ್ಣಿನ ಮಾದರಿ ತೆಗೆದುಕೊಳ್ಳಲು ಬೇಕಾಗುವ ಸಾಮಗ್ರಿಗಳು ಮಣ್ಣಿನ ಮಾದರಿ ತೆಗೆಯುವ ಕೊಳವೆ ಅಥವಾ ಸಲಿಕೆ, ಜಮೀನಿನ ನಕ್ಷೆ ತೆಗೆಯಲು ಕಾಗದ, ಮಣ್ಣಿನ ಮಾದರಿ ಚೀಲಗಳು, ಮೇಣದ ಪೆನ್ಸಿಲ್, ಕೈಬುಟ್ಟಿ ಮುಂತಾದವು. ಮಾದರಿ ತೆಗೆಯುವ ಪದ್ಧತಿ ಏನಪ್ಪಾ ಅಂದರೆ, ಮಣ್ಣಿನ ಮಾದರಿ ತೆಗೆಯಲು ಒಳಪಡಿಸುವ ಜಮೀನನ್ನು ಒಂದು ಸಲ ಸಾಮಾನ್ಯವಾಗಿ ಪರೀಕ್ಷಿಸಿ ಅದರ ನಕ್ಷೆಯನ್ನು ತಯಾರಿಸಬೇಕು. ಇದರಲ್ಲಿ ಎಲ್ಲ ಮೇಲ್ಮೈ ಲಕ್ಷಣಗಳನ್ನು ಸೂಚಿಸಬೇಕು. ಯಾವ ಸ್ಥಳಗಳಲ್ಲಿ ಎಷ್ಟು ಮಣ್ಣಿನ ಮಾದರಿಗಳನ್ನು ತೆಗೆಯಬೇಕು ಎಂಬುದನ್ನು ಗುರುತಿಸಬೇಕು.

0: ಬೇಕು. ಇಳಿಜಾರು ಪ್ರದೇಶ, ಮಣ್ಣಿನ ಸಾವಯವದ ಅಂಶ, ಮಣ್ಣಿನ ಫಲವತ್ತತೆ ಇವುಗಳನ್ನು ಪ್ರತಿನಿಧಿಸುವಂತೆ ಬೇರೆ ಮಾದರಿಗಳನ್ನು ತೆಗೆದುಕೊಳ್ಳಬೇಕು. ಕಟ್ಟಡಗಳ ಪಕ್ಕ, ಹೊಲದ ಬದುವಿನಲ್ಲಿ, ಕ್ಷೇತ್ರಗಳಲ್ಲಿನ ದಾರಿಗುಂಟ, ನೀರಿನ ಕಾಲುವೆಗಳ ಪಕ್ಕ ಮತ್ತು ಗೊಬ್ಬರ ಹಾಕಿದ ಬೆಳೆಗಳ ಸಾಲುಗಳಲ್ಲಿ ಮಣ್ಣಿನ ಮಾದರಿಗಳನ್ನು ತೆಗೆಯುವುದು ಸೂಕ್ತವಲ್ಲ. ಮಣ್ಣಿನ ಮಾದರಿಯನ್ನು ತೆಗೆಯುವ ಪ್ರತಿಯೊಂದು ಕ್ಷೇತ್ರದಲ್ಲಿ ತಿರುಗಾಡಿ 15-20 ಹೆಜ್ಜೆಗಳ ಅಂತರದಲ್ಲಿ ಒಂದೊಂದು ಉಪಮಾದರಿಯನ್ನು ತೆಗೆದು ಚೀಲದಲ್ಲಿ ಹಾಕಬೇಕು. ಒಂದು ಮಣ್ಣಿನ ಮಾದರಿ ಬೇಕಾದಲ್ಲಿ 20-25 ಸ್ಥಳಗಳಲ್ಲಿ ಜೆಡ್ ಆಕಾರದಲ್ಲಿ ತಿರುಗಾಡಿ ಮಣ್ಣಿನ ಉಪಮಾದರಿಯನ್ನು ತೆಗೆಯಬೇಕು. ಒಂದೊಂದು ಸ್ಥಳದಲ್ಲಿ ಮಣ್ಣಿನ ಮಾದರಿಯ ಗಾತ್ರ ಆದಷ್ಟು ಸಣ್ಣದಿದ್ದರೆ ಸೂಕ್ತ. ಸಂಗ್ರಹಿಸಿದ ಮಣ್ಣಿನ ಮಾದರಿಯ ಗಾತ್ರ ಅತಿ ದೊಡ್ಡದಾಗಿದ್ದರೆ ಅದನ್ನು ಚೆನ್ನಾಗಿ ಕೂಡಿಸಿ ದೊಡ್ಡ ಸಾಗಣೆಯ ಮೂಲಕ ಹಾಯಿಸಿ, ಇಲ್ಲವೇ ಮಣ್ಣನ್ನು ಪ್ರತಿನಿಧಿಸುವಂತೆ ಸಣ್ಣ ಗಾತ್ರದ ಮಾದರಿಯನ್ನು ತೆಗೆದುಕೊಳ್ಳಬೇಕು. ಸಣ್ಣ ಗಾತ್ರದ ಮಣ್ಣಿನ ಮಾದರಿಯನ್ನು ತೆಗೆದುಕೊಳ್ಳಲು ಮೊದಲು ದೊಡ್ಡ ಸಾಗಣೆಯ ಮೂಲಕ ಹಾಯಿಸಿದ ಮಣ್ಣನ್ನು ಸ್ವಚ್ಛವಾದ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಹರಡಿ ಸಮನಾಗಿ 4 ಭಾಗಗಳನ್ನು ಮಾಡಬೇಕು. ಎದುರು ಬದುರು ಇರುವ 2 ಭಾಗಗಳನ್ನು ಆಯ್ದುಕೊಂಡು ಉಳಿದೆರಡು ಭಾಗಗಳನ್ನು ತಿರಸ್ಕರಿಸಬೇಕು. ಈ ಪದ್ಧತಿಯನ್ನು ಸುಮಾರು 1-2 ಮುಷ್ಟಿ ಅಂದರೆ 500 ಗ್ರಾಂ ಮಣ್ಣು ಉಳಿಯುವವರೆಗೂ ಮುಂದುವರಿಸಬೇಕು. ಸಾಮಾನ್ಯವಾಗಿ ಮಣ್ಣು ಪರೀಕ್ಷೆಗೆ 500 ಗ್ರಾಂ ಮಣ್ಣು ಮಾದರಿ ಸಾಕಾಗ್ತದೆ. ಹೀಗೆ ತೆಗೆದ ಪ್ರತಿಯೊಂದು ಮಣ್ಣಿನ ಮಾದರಿಯನ್ನು ಪ್ರತಿ ಮಣ್ಣು ಮಾದರಿಯೊಂದಿಗೆ ಕಳುಹಿಸತಕ್ಕ ವಿಚಾರ ಪತ್ರಿಕೆ ಜೊತೆಗೆ ಕೇಳಿದ ಮಾಹಿತಿಗಳನ್ನು ತುಂಬಿ ಹತ್ತಿರದ ಮಣ್ಣು ಪರೀಕ್ಷಾ ಪ್ರಯೋಗಾಲಯಕ್ಕೆ ಕಳಿಸಬೇಕು. ಈ ಪತ್ರಿಕೆಗಳು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಗಳಲ್ಲಿ ದೊರೆತವೆ. ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ 3 ಪ್ರಧಾನ ಸಸ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ಗಳು ದೊರೆಯುವ ಪ್ರಮಾಣವನ್ನು ನಿರ್ಧರಿಸಲಾಗುತ್ತದೆ. ಈ ಆಧಾರದ ಮೇಲೆ ಮಣ್ಣನ್ನು ಕಡಿಮೆ, ಮಧ್ಯಮ ಅಥವಾ ಅಧಿಕ ಫಲವತ್ತತೆ ಮಾರ್ಗಗಳಾಗಿ ವಿಂಗಡಿಸಲಾಗುತ್ತದೆ. ತಜ್ಞರು ಮಣ್ಣಿನ ಪರೀಕ್ಷೆ ಫಲಿತಾಂಶ ಮತ್ತು ಬೆಳೆಯ ಆಧಾರದ ಮೇಲೆ ಸೂಕ್ತ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಶಿಫಾರಸು ಮಾಡುತ್ತಾರೆ.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ಆಕಾಶವಾಣಿ ಧಾರವಾಡ.

0: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ
1: ಪಾಲನೆ ಪೋಷಣೆ ಬೇಕಾಲೋಚನೆ.
2: ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಲೈಫ್ ಕ್ಲಿನಿಕ್ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಸಂಪರ್ಕಿಸಿ ಡಾಕ್ಟರ್ ಗುರುರಾಜ್ ಪಾಟೀಲ್, ದೂರವಾಣಿ ಸಂಖ್ಯೆ 9886736567. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೊರತೆ, ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳುತ್ತೀರಿ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
3: ಕೆಳಗರೆ ನಮಸ್ಕಾರ. ಸುಬೋಧ ಸಮಾಲೋಚನೆಗೆ ಈ ವಾರದ ಈ ಒಂದು ವಿಶೇಷತೆಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಏನ್ ಮಾಡ್ಬೇಕ್ರಿ, ಹೊಸ ಹೊಸ ವಿಷಯ ತೋಂಬಾ ಅಂತಾರ. ಪ್ರತಿ ವಾರ ತೋಮನ್ ನಾವ್ ಇಲ್ಲಿ ಕೂಡ್ಬೇಕು. ಆ ಒಂದ್ ಕಪ್ ನೀರ್ ಕೊಡ್ತಾರ, ಅರ್ಧ ಕಪ್ ಚಾ ಕೊಡ್ತಾರ, ಕೂಡ್ಸ್ಬಿಡ್ತಾರಿಲ್ಲ ನಮ್ಗ. ಟೈಮ್ ಗಟ್ಲೆ ಎಷ್ಟು ತನಕ ವಿಚಾರ ಮಾಡಿ ಕೂತ್ ಕೂಡ್ಬೇಕು. ಇನ್ನು ಮಂಜುಳಾ ಪುರಾಣಿಕ್ ಮೇಡಮ್ ಅವ್ರು ಬಂದಿಲ್ಲ. ನಿಮ್ಗೆ ಯಾರ ಎಲ್ಲ ಸಿಕ್ಕ್ರದ್ ಲಘುನ ಕಳಿಸ್ರಿಪ್ಪ.
4: ಓಹೋ, ಯಾರು ಎಲ್ಲಿ ಸಿಗುವುದು? ಪ್ರತಿ ಸಲ ಕಾಯುವಿಕೆ, ಕಾಯುವಿಕೆಯಲ್ಲಿ ಒಂದು ಸುಖ ಅಂತ ಹೇಳ್ತಿದ್ರಿ ನೀವು. ಇವತ್ತು ಆ ಸುಖವನ್ನ ನೀವು ಅನುಭವಿಸ್ಲಿ. ಅಂತ ಹೇಳಿ ನಾವು ನಿಮಗೆ ಒಂದ್ ಸ್ವಲ್ಪ ಕಾಯುವಿಕೆಯ ಸುಖವನ್ನ ಗುರುರಾಜ್ ಪಾಟೀಲ್ ಅವರು ನಮ್ಮ ಕೇಳುಗರಿಗೆ ಉಣಿಸ್ಲಿ ಅನ್ಕೊಂಡು ಕಾಯಿಸಿದ್ವಿ.
3: ಕಾಯಿಸಿದ್ರೆ
4: ಕೇಳುಗ್ರೆ ನಮಸ್ಕಾರ. ಗುರುರಾಜ್ ಪಾಟೀಲ್ ಅವರು, ಕಾಯುವಿಕೆಯ ಸುಖ ಹೆಂಗ್ ಅನುಭವಿಸಿದ್ರಿ?
3: ಹೆಂಗ್ ಅನುಭವಿಸಿದ್ವಿ ಅಂದ್ರ, ಏ ಬಾಳ ಈ ನೋಡ್ರಿ, ಯಾರ ಈಗ ಬಹಳ ದಿವಸ ಆಗಿತ್ರಿ ಕಾಯ್ಲಾರದ.
4: ಮತ್ತೆ ಫ್ಲಾಶ್ ಬ್ಯಾಕ್
3: ಅಂದ್ರೆ, ನನಗೆ ಈಗ ಒಂದ್ 10 ನಿಮಿಷ ಕೂತೆ, ಮೊಬೈಲ್ ನಂಗೆ ಇಲ್ಲಿ ಏನು ಸಿಗ್ನಲ್ಸ್ ಬರಂಗಿಲ್ಲ, ಆದ್ರೂ ಒಂದ್ 10 ನಿಮಿಷ ಮೆಡಿಟೇಷನ್ ಮಾಡ್ಬೇಕನ್ನಿಸ್ತು. ಕಣ್ಣು ಮುಚ್ಚೋಣ ಸುಮ್ ಕೂತಿದ್ದೆ, ಅಷ್ಟಾಗ ಒಂದ್ ವಿಚಾರ ತಲೆಯಾಗಿ ಬಂತು ಅಂದ್ರೆ, ನಿಮ್ಮ ಕಾಯುವಿಕೆ ನೀವೇನ್ ನಂಗೆ ಕಾಸಿದ್ರಿ, ನಾ ಕಾದ್ ಕಾದ್ ಕುದ್ದು ಒಂದ್ ಐಡಿಯಾ ಬಂತು ಅಂತ ತಲೆಯಾಗ
4: ನೋಡ್ರಿ.
3: ಅಂದ್ರೆ ನೀವ್ ನನ್ ಕಾಸಿದ್ರು ಸತ್ಯಕ್ಕೆ ಅದ್ರೊಳಗೆ ನಾನೇನ್ ಹುಡುಕಿದೆ ಅಂದ್ರೆ ಒಂದು ಫಲ ಲಾಭ ಸಿಕ್ತು ಅಂತ. ಅಂದ್ರೆ ಅದಕ್ಕೂ ಇವತ್ತಿನ ವಿಷಯಕ್ಕೂ ಒಂದು ಕಾಕತಾಳೆ ಅಂತ ಹೇಳ್ಬಹುದು. ಇವತ್ ನಾ ಏನ್ ವಿಷಯ ಮಾತಾಡಬೇಕು ಅಂತ ಬಂದಿನಿ, ಹೇಳೋ ಬೇಡ
4: ಹೇಳ್ರಲ್ಲ, ಅದಕ್ಕೆ ಕಾಯ್ಲಿಕತ್ತೀವಿ ನಾವು. ಮತ್ತೆ
3: ಇವತ್ತಿನ ವಿಷಯ ಏನಂತಂದ್ರೆ ಕೊರತೆ, ಸ್ಕೇರ್ಸಿಟಿ. ಕೊರತೆ ಮೊದ್ಲೇ ಮಾತು ನನಗೆ ಹೇಳ್ರಿ, ಇದು ಬೇ ಕೊರತೆ ಇರಬೇಕೋ ಇರಬಾರ್ದು.

0: ಇರಬೇಕು.
1: ಕ್ರೈಸಿಸ್ ಅಂತ ಹೇಳ್ತೀವಿ ನಾವು, ಬಿಕ್ಕಟ್ಟು. ಇದರ ಅನುಭವ ಮತ್ತು ಇದು ಹೆಂಗ ಎಷ್ಟು ದೊಡ್ಡದದ ಅಂತಂದ್ರೆ, ಪ್ರತಿಯೊಂದು ಕೊರತೆ ಒಳಗ ಮನುಷ್ಯಾಗ ನಾವೆಲ್ಲರೂ ನಮ್ಮ ಅನುಭವನೂ ಇರಬಹುದು. ಇದ್ರೊಳಗ ಈಗ ಮಾತಾಡ್ಲಿಕ್ಕೆ ಕತ್ಕೊಳ್ಳೇನ ಎಲ್ಲಾ ಕೇಳುಗರು ತಮ್ಮ ಲೈಫಿಗೆ ಕನೆಕ್ಟ್ ಆಗ್ತಾರ ಅಂತ ನಂಗೆ ಅನಿಸ್ತದ. ನೋಡ್ರಿ, ಒಂದ್ ಮಾತದ, ಸಂಕಟ ಬಂದಾಗ
0: ವೆಂಕಟರಮಣ
1: ಅಂತ. ಇದನ್ನ ನಾನು ಬ್ಯಾರೆ ಟೈಪ್ ವಿಚಾರ ಮಾಡೇನಿ. ಈ ಸಂಕಟ ಅಂದ್ರ ಬಿಕ್ಕಟ್ಟು, ಸಮಸ್ಯೆ, ಕೊರತೆ ಇವೆಲ್ಲ. ವೆಂಕಟರಮಣ ಅಂದ್ರೆ ಯಾರು?
0: ದೇವ್ರು.
1: ಅದು ದೇವ್ರು ಅಂದ್ರೆ ಏನ್ ಗೊತ್ತ, ನನ್ನ ದೃಷ್ಟಿಯೊಳಗ ಅದೊಂದು ಅವಕಾಶ. ಅವಕಾಶ ನಮಗ್ ಬೇಕು ಅಂದಾಗ ಅದ್ರ ಹಿಂದೆ ಬರುವಂತಹದ್ದು ಸಮಸ್ಯೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದೊಳಗ ಈ ಕೊರತೆ ಅನ್ನೋದೇನದಲ್ರಿ, ಎಲ್ಲಾ ಕಡೆ ನಮಗ್ ನೋಡ್ಲಿಕ್ ಸಿಗ್ತದೆ, ಹೌದಾ? ಆದ್ರೆ ನಾವೇನ್ ಮಾಡಿವಿ ಅಂದ್ರೆ, ಕೊರತೆ ನಮಗ ಬೇಡ, ಕೊರತೆ ನಮಗ ಇರಬಾರದು, ಸಮಸ್ಯೆ ಬರಬಾರದು, ದೇವ್ರೆ ಕೊಡಬಾಡ ಅಂತ ಕೇಳ್ತೀವಿ. ಯಾವಾಗ ಸಮಸ್ಯೆಗಳು ಕಡಿಮೆ ಆಗ್ತಾವ ನೋಡ್ರಿ, ಆವಾಗ ಅವನತಿ ಶುರುವಾಗ್ತದ, ನಾವು ಡೌನ್ ಫಾಲ್ ನಾಗ ಹೋಗ್ತೀವಿ. ಒಂದ್ ಮಾತು ಹೇಳ್ತೇನೆ ನಾನು ನಿಮಗೆ, ಏನಂತಂದ್ರ, ಸ್ವಾಭಾವಿಕವಾಗಿ ಯಾವುದೇ ಒಂದು ಎತ್ತರಕ್ಕೆ ಬೆಳೆದಂತಹ ವ್ಯಾಪಾರ, ವ್ಯವಹಾರ, ಶ್ರೀಮಂತಿಕೆಯನ್ನ ನೋಡಿದಾಗ ಹೆಂಗಿರ್ತದಂದ್ರ, ಇದನ್ನ ನಾವು ಕೇಳಿವಿ, ಇದು ಆಸ್ತಿ ಮಾಡಿರುವಂತಹದ್ದಾಗ್ಲಿ, ಏನ್ ನೋಡ್ರಿ ನಮ್ ಎಷ್ಟು ಹೊಲ ಇದ್ವು ಅಂದ್ರ, ನಮ್ಮ ದೃಷ್ಟಿ ಎಲ್ಲಿವರೆಗೂ ಹೋಗ್ತದೋ ಅಲ್ಲಿವರೆಗೂ ನಮ್ಮ ಅಜ್ಜನ ಹೊಲ ಇದ್ವು ಅಂತ ತೋರಿಸಿದ್ದ ಕತಿ ನಮಗ ಕೇಳಿವಿ ನಾವು, ಹೌದಾ? ಅಂದ್ರ ಅಜ್ಜ ಅಷ್ಟು ಶ್ರೀಮಂತ, ಅಪ್ಪ ಅದನ್ನ ಉಳಿಸಿದ, ಮೊಮ್ಮಗ ಖಾಲಿ ಮಾಡಿದ. ಈ ಕತಿ ಬಹಳಷ್ಟು ಕಡೆ ನಾವು ಎಕ್ಸಾಂಪಲ್ ಕೇಳಿವಿ. ಹಂಗಂದ್ರ ಯಾರು ಕಡಿಮೆ ಆಗ್ತಾರೋ ಆ ಕಡಿಮೆ ಆಗ್ಲಿಕ್ಕೆ ಕಾರಣ ಏನು ಅಂದ್ರ, ಅವರಿಗೆ ಸಂಕಟಗಳು ಕಡಿಮೆ ಇದ್ರೆ ವೆಂಕಟರಮಣನೇ ಬೆಟ್ಟೆ ಆಗಂಗಿಲ್ಲ. ವೆಂಕಟರಮಣ ಅಂದ್ರ ಅವಕಾಶಗಳು. ಸೊ ಸ್ಕೇರ್ಸಿಟಿ ಏನ್ ಮಾಡ್ತದೆ, ಮನುಷ್ಯನ್ನ ಬೆಳೆಸ್ತದೆ. ಯಾವಾಗ ಇದು ಕಂಟಿನ್ಯೂಸ್ ಆಗಿ ಇತ್ತೋ, ಮೂರು ತಲೆಮಾರದವರು. ಈಗ ನೋಡ್ರಿ, ನಾನೇನ್ ಹೇಳ್ತೇನೆ ಅಂದ್ರೆ, ಸಮಸ್ಯೆ ಮತ್ತು ಸಂಕಟ ಬಂದಾಗ ಅವಕಾಶ ಅಂತ ಹೇಳಿದೆ. ಅವಕಾಶ ಅಷ್ಟೇ ಅಲ್ಲ, ಅವಕಾಶ ಈಗ ಒಂದು ಅವಕಾಶ ಇದೆ, ಆ ಅವಕಾಶವನ್ನ ನಾವು ಪಡೀಲಿಕ್ಕೆ ಏನ್ ನಮ್ಮಲ್ಲಿ ಬೇಕು ಹೇಳಿ ನೋಡೋಣ. ಒಂದು ಅವಕಾಶನ ಅದನ್ನ ನಾವು ಸ್ವೀಕಾರ ಮಾಡ್ಲಿಕ್ಕೆ ನಮ್ಮಲ್ಲಿ ಏನ್ ಬೇಕು?
0: ಪ್ರಯತ್ನ
1: ಬೇಕು. ಮತ್ತೇನ್ ಬೇಕು?
0: ಬುದ್ಧಿ.
1: ನಮ್ಗೇನ್ ಬೇಕಂದ್ರೆ ಬುದ್ಧಿ ಬೇಕು. ಈಗ ಸಂಕಟ ಇಲ್ಲ, ಅವಕಾಶಗಳು ಬಂದಾಗ ನಾನದನ್ನ ರಿಸೀವ್ ಮಾಡಂಗಿಲ್ಲ ಅಂದ್ರೆ ನನ್ನಲ್ಲಿ ಕೊರತೆ ಏನಾಯ್ತು?
0: ಬುದ್ಧಿಯ ಕೊರತೆ, ಜಾಣ್ಮೆಯ ಕೊರತೆ.
1: ಸೊ ಹಂಗಂದ್ರೆ ಸಮಸ್ಯೆ ಏನ್ ಕೊಡ್ತದೆ ನಮಗೆ? ಸಮಸ್ಯೆ ಬಂದ್ರೆ ಏನ್ ಕೊಡ್ತದೆ? ಬುದ್ಧಿ ಕೊಡ್ತದೆ. ಸಮಸ್ಯೆಯಿಂದ ನಾವು ಇಂಟೆಲಿಜೆಂಟ್ ಆಗ್ತಾ ಇದ್ದೀವಿ ಇವತ್ತು. ಈಗ ಇದು ಒಂದು ಗಾದಿ ಮಾತದಲ್ಲ, ಏನಂದ್ರ, ನೆಸೆಸಿಟಿ ಈಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ. ಇನ್ವೆನ್ಷನ್ ಆಗಬೇಕು ಅಂದ್ರೆ ಅಲ್ಲಿ ಏನೋ ಒಂದು ನೆಸೆಸಿಟಿ ಕ್ರಿಯೇಟ್ ಆಗ್ಬೇಕು. ಆ ನೆಸೆಸಿಟಿ ಯಾವಾಗ ಕ್ರಿಯೇಟ್ ಆಗ್ತದೆ? ಕೊರತೆ ಇದ್ದಾಗ ಕ್ರಿಯೇಟ್ ಆಗ್ತದೆ. ಕೊರತೆ ಇದ್ದಾಗ ನಮ್ಮಲ್ಲಿ ಜಾಣ್ಮೆ ಬೇಕು. ಆ ಜಾಣ್ಮೆ ಬರೋದು ಕೊರತೆಯಿಂದ ಇದ್ದಾಗ ಬರ್ತದೆ. ನಿಮ್ಮ ಹತ್ರ ಎಲ್ಲಾ ಇದ್ದಾಗ
0: ಹೌದು,
1: ನೀವ್ ಎದ್ರ ಬಗ್ಗೆ ವಿಚಾರ ಮಾಡ್ತೀರಿ? ಮಾಡುದು ಇಲ್ಲ. ಅದಕ್ಕೆ ಮೂರನೇ ತಲೆಮಾರು ಲಾಸ್ ಹೊಂಟಿತ್ತು, ಮೂರನೇ ತಲೆಮಾರು ನಶಿಸಿ ಹೊಂಟಿದ್ದು. ಹಂಗ ಆಗಬಾರದು ಅಂತಂದ್ರ, ಕೊರತೆ ಪ್ರತಿಯೊಬ್ಬ ಜೀವನದ ವ್ಯಕ್ತಿಗಳಿಗೆ ಬೆಳವಣಿಗೆಗೆ ಬಂದಿರುವಂತಹ ಒಂದು ಸುವರ್ಣ ಸಾಧ್ಯತೆ ಅದು.
0: ಇದಕ್ಕೊಂದು ಸಣ್ಣ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನಾವು ನೋಡೋದ್ರ ಬಗ್ಗೆ ನಿಮಗೆ ಹೇಳಬೇಕು ಅಂದ್ರ, ಕೇಳುಗ್ರೆ ನಿಮ್ಮ ಮನೆಯೊಳಗೆ ನೀವು ಕೂಡ ಇದನ್ನ ಅನುಭವಿಸಿರ್ತೀರಿ. ಈಗ ಮಕ್ಕಳು ಶಾಲೆ ಶುರು ಆಗ್ಲಿಕ್ಕೆ ಬಂತು, ಒಂದೊಂದು ಆರು ವಿಷಯ, ಆರು ನೋಟ್ಬುಕ್ ಬೇಕು ಅಂತ ನಮ್ಮ ಮಕ್ಳು ಕೇಳ್ತಾರೆ. ನಾವೇನ್ ಮಾಡ್ತೀವಿ, ಆರೇ ಯಾಕೆ, ಇನ್ನೊಂದು ಆರು ತಗೋ, ತಂದಿಟ್ಟಿರ್ತೇನೆ, ಹನ್ನೆರಡು ನೋಟ್ಬುಕ್ ಅಂತೀವಿ. ಮಗು ಏನ್ ಮಾಡ್ತದ, ಒಂದೇದು ಚಂದಾಗಿ ಹೆಸರು ಹಾಕೊಂಡು ಲೇಬಲ್ ಹಚ್ಚಿ ಎಲ್ಲ ರೆಡಿ ಮಾಡ್ಕೋತದ, ಒಂದ್ ಸ್ವಲ್ಪ ಏನೋ ತಪ್ಪು ಬರೀತದ, ಪರ್ರ ಅಂತ ಹಾಳೆ ಹರಿತದ. ಯಾಕಂದ್ರ ಅದ್ರ ತಲೆಯಾಗದ ಹಾಳಾದ್ರ ಇನ್ನೊಂದು ನೋಟ್ಬುಕ್ ಅದ ನನ್ನ ಹತ್ರ. ಕೊರತೆಯ ಮಹತ್ವ ಅದಕ್ಕೆ ಗೊತ್ತಾಗೋದಿಲ್ಲ. ನೀವು ಆರಕ್ ಆರ ತಂದಿಟ್ಟಾಗ ಅದ್ರ ಸಿಸ್ಟಮೆಟಿಕ್ ಆಗಿ ಹೆಂಗ್ ಉಪಯೋಗಿಸ್ಕೋಬೇಕು, ಎಲ್ಲಿ ವೇಸ್ಟ್ ಮಾಡಬಾರದು, ಇದನ್ನು ಕೂಡ ನಮ್ಮ ಮಕ್ಕಳು ಅರ್ಥ ಮಾಡ್ಕೋತಾರೆ.
1: ನೀವು ನನ್ನ ಮಾತು ಕಸ್ಕೊಂಡ್ರಿ, ನಾನು ಇದನ್ನ ಬ್ಯಾರೆ ರೀತಿಯಿಂದ ನೆನಪಾಗಿದ್ದೆ ಹೆಂಗ ಗೊತ್ತ?
0: ಇಲ್ಲ ಇಲ್ಲ, ನಿಮ್ದು ಒಂದು ಸ್ವಾರಸ್ಯ ಇರ್ತದ ಹೇಳ್ರಿ.
1: ನಾವು ಸಣ್ಣವರಿದ್ದಾಗ ನಮ್ಮ ಅಪ್ಪಗ, ಅಪ್ಪ ನೋಟ್ಬುಕ್ ಕೊಡಿಸು ಅಂದ್ರೆ ಮೊದ್ಲೇಕ ಕೇಳಿದ ದಿವಸ ಸಿಕ್ತಿದ್ದಿಲ್ಲ, ಇಂಡೆಂಟ್ ಹಾಕಿದಂಗ, ಹೌದಾ? ಅದು ಪಾಸ್ ಆಗಿ ಬರ್ಲಿಕ್ಕೆ ಒಂದ್ ಸ್ವಲ್ಪ ದಿವಸ ಟೈಮ್ ಹಿಡಿತಿತ್ತು. ಅವ್ರವ್ರ ಪರಿಸ್ಥಿತಿ, ಪಗಾರ ಆಗ್ಲಿ, ಆಮೇಲೆ ನಮ್ ನಸೀಬಕ್ಕೆ ಅವು ಬುಕ್ ಒಂದ ಕಡೆ ಸಿಕ್ತಿದ್ವು, ಅವಾಗ ಅವು ಆ ಅಂಗಡಿಯಾಗ ಬುಕ್ ಖಾಲಿ ಆಗಿರ್ತಿದ್ವು. ನಮ್ಮ ಆಸೆ ಏನಂದ್ರ ಆ ಲೇಖಕ ಬೇಕು, ವಿದ್ಯಾನ ಬೇಕು ಅಂತ. ಆದ್ರ ಅವು ಸಿಕ್ತಿದ್ದಿಲ್ಲ, ಕಡಿಮೆ ರೇಟಿನ ಸುಲೇಖ ಅಂತ ಸಿಕ್ತಿದ್ದು. ಅವಾಗಿನ ಪರಿಸ್ಥಿತಿಗೆ ಅವೆಲ್ಲ ನೋಟ್ಬುಕ್ ಇರ್ತಿದ್ದು, ಅವು ಸಿಕ್ತಿದ್ದಿಲ್ರಿ. ನಾನು ನೋಟ್ಬುಕ್ ಕೇಳಿದ್ಕೊಳ್ಳೆ ಮೊದ್ಲೇಕ್ ನಮ್ಮ ಅಪ್ಪ ಏನೋರ್ ಅಂದ್ರ, ಹೋದ ವರ್ಷದ ನೋಟ್ಬುಕ್ ತೊಂಬಾ ಅಂತ. ನೋಟ್ಬುಕ್ ತೊಂಬಾ ಅಂತ ಅಂದ್ಕೊಳ್ಳೆ ಅರ್ಧ ಬರ್ದಿರ್ತಿದ್ವಿ ನಾವು, ಅದ್ರಾಗ ದೀಡ್ ಪಂಡಿತರು, ಅರ್ಧ ಹರಿದು ಕೊಡೋರು ಅವನ್ನೆಲ್ಲ ಹರಿ ಅಂತ. ಹರಿದವ್ ಏನ್ ಖಾಲಿ ಇದ್ವಲ್ಲ, ಒಂದಿಷ್ಟು ದಪ್ಪನ್ ಬುಕ್
0: ಆಗ್ತಿತ್ತು.
1: ಅವನೇನಿಲ್ಲ, ಸೀದಾ ಒಬ್ಬ ಪ್ರಿಂಟರ್ ಕಡೆ ಹೋಗಿ ಬೈಂಡಿಂಗ್ ಪದ್ಧತಿ ಇರ್ತಿತ್ತು, ನಾ ಇದನ್ನ ಬೈಂಡಿಂಗ್ ಮಾಡಿಸ್ಕೊಂಡ್ ಬರ್ತೀನಿ ಅಂತಿದ್ರು. ಅಂದಾಗ ಒಂದ್ ರಿಕ್ವೆಸ್ಟ್ ಮಾಡ್ಕೋತಿದ್ವಿ ನಾವು, ಏನಿಲ್ಲ, ನಾಲ್ಕು ವಿಷಯ ನಮಗ. ನಿಮ್ ನೆನಪಿದ್ರ ಕನ್ನಡ ಗಣಿತ, ನಾನು ಇಂಗ್ಲಿಷ್ ಅಲ್ರಿ, ಕನ್ನಡ ಗಣಿತ ವಿಜ್ಞಾನ ಸಮಾಜ. ಯಾವಾಗ ಒಂದೇ

0: ಹತ್ತದಿಂದ ಐದನೇ ತವರೆಗೂ. ಐದನೇತಕ್ಕೆ
1: ಇಂಗ್ಲಿಷ್
0: ಬಂತು, ಆಮೇಲೆ ಆರನೇತಕ್ಕೆ ಹಿಂದಿ ಬಂತು. ಆವಾಗ ನಾವು ನಾಲ್ಕರ ಮೂರರ ನಾಲ್ಕು ಮಾಡ್ಕೊಂಬರ್ರಿ ಅವನ್ನ, ಸಣ್ಣ ಸಣ್ಣ ಬೈಂಡಿಂಗ್ ಮಾಡಿಸ್ಕೊಂಬರ್ರಿ ಅಂತ ನಾವು ಒಂದ್ ಸ್ವಲ್ಪ ಸ್ಟೈಲ್ ಆಗಿ ನಾಲ್ಕು ಇಟ್ಕೊಂಡು ಹೋಗ್ಲಿಕ್ ಬರ್ತದ ಅಂತ ಹೇಳಿ
1: ಅವ್ರು ಒಂದ ಮಾಡಿಸ್ಕೊಂಡು,
0: ಅವ್ರ ಅಪ್ಪ ಒಂದ ಮಾಡಿಸ್ಕೊಂಬರೋರು ಮಾಡಿಸ್ಕೊಂಬಂದ್ ಅವಾಗ ನಾವು ಕೆಟ್ಟ ಮೊಸರಿ ಮಾಡಿ ನೋಡ್ತಿದ್ದೆ ಅವನ್ನ, ನಮಗ್ ಸಪರೇಟ್ ಬೇಕಂತ. ಅವಾಗ ಅವ್ರು ಹೇಳ್ತಿದ್ರು ಎಲ್ಲಾ ನಡಕ್ ನಡಕ್ ಪೇಜಿಗೆ ಹಿಂಗೆ ಟ್ರಯಾಂಗಲ್ ಮಡಿಚ್ಕೋಪ, ಅದಕ್ಕೊಂದ್ ಹೆಸರು ಬರ್ಕೊಂಡ್ ನಾವು ಟ್ರಯಾಂಗಲ್ ಮಡಿಚಿ ಅದಕ್ಕೊಂದ್ ಗಣಿತ, ಮತ್ತೊಂದ್ ಟ್ರಯಾಂಗಲ್ ಕನ್ನಡ, ಹಿಂಗ್ ಮಾಡಿ ಮಾಡ್ತಿದ್ವಿ. ಇವತ್ತ ನೋಟ್ಬುಕ್ ನ ಪೇಪರ್ ನ ಪ್ರಿಂಟ್ ತಗೋತಿರ್ಲ ನೀವು ಆಫೀಸ್ನಾಗ, ಬ್ಯಾಕ್ ಸೈಡ್ ಉಳಿತದಲ್ಲ, ನೀವ್ ಅದನ್ನ ಮುದ್ದಿ ಮಾಡಿ ಹೋಗಂಗಿಲ್ಲ. ಯಾಕಂದ್ರೆ ಅದ್ರ ಮಹತ್ವ ನಿಮಗ ಸಣ್ಣವರಿದ್ದಾಗ ಕಲ್ತೀರಿ,
1: ಕಲ್ತೀವಿ, ಇವತ್ತು ಉಪಯೋಗಿಸ್ಕೊಳ್ಳಿ,
0: ಉಪಯೋಗಿಸ್ತೀರಿ. ಇದು ಯಾಕಂದ್ರೆ ಕೊರತೆಯಿಂದ ಕಲಿತ ಪಾಠ,
1: ನೆಸೆಸಿಟಿ,
0: ನೆಸೆಸಿಟಿ. ಇದನ್ನ ನಮ್ಮ ಮಕ್ಕಳಿಗೆ ನಾವು ಇವತ್ತು ಕಲಿಸಬೇಕಾಗಿದೆ.
1: ನಿಜ ನಿಜ.
0: ನೀವಾಗಲೇ 12 ನೋಟ್ಬುಕ್ ಎಕ್ಸಾಂಪಲ್ ಕೊಟ್ಟಿರಲ್ಲ, ಪರ್ಫೆಕ್ಟ್ ಎಕ್ಸಾಂಪಲ್ ಅದ. ತಿನ್ನೋದಕ್ಕೂ ಹಂಗ, ಮನಿ ತುಂಬ ಎಲ್ಲಾನು ಇಟ್ಬಿಡೋದು, ಅವಕ್ಕೆ ಏನ್ ಬೇಕೋ ತಿಂದರು ಬಿಟ್ರು ಅವ್ರಿಗೆ ಅದ್ರದ. ಈಗ ಮನ್ಯಾಗ ನೋಡ್, ಬರೇ ಬಿಸ್ಕಿಟ್ ತಿಂತಾನ, ಬರೇ ಅವ್ ಹೊರಗಿನ ತಿನ್ನೋದು ತಿನ್ನೋದು ತಂತಂತಂದ್ ಇಡೋರು ಯಾರು? ಮನ್ಯಾಗ ರೊಟ್ಟಿ ಪಲ್ಯ ತಿನ್ಬೇಕಂದ್ರ ಕೈ ಹಾಕಿದ್ರೆ ರೊಟ್ಟಿ ಪಲ್ಯ ಸಿಕ್ಕರೆ ರೊಟ್ಟಿ ಪಲ್ಯ ತಿಂತೀವಿ ನಾವು. ನಾವು ಕೈ ಹಾಕಿದ್ರೆ ಮೊದ್ಲೇಕ್ ನಮಗೆ ಒಂದಿಷ್ಟು ಚೀಪ್ಸ್ ಸಿಗ್ತಾವ, ಬಿಸ್ಕಿಟ್ ಸಿಗ್ತಾವ, ಕುಕೀಸ್ ಸಿಗ್ತಾವ, ಕೇಕ್ ಸಿಗ್ತಾವ, ಇವು ಮುಗಿಬೇಕಲ್ಲ ಮೊದ್ಲೇಕ. ನಾ ಇವನ್ ಕೊಡಂತೀವಿ, ಆಮೇಲೆ ರಾತ್ರಿ ಅವನ ಹೊಟ್ಟೆ ತುಂಬ ತಿಂದಿರ್ತೀವಿ. ರಾತ್ರಿ ತಾಟ್ನಾಗ ಒಂದೂರಿ ರೊಟ್ಟಿನೋ ಚಪಾತಿನೋ ಹಾಕಿ ಒಂದಿಷ್ಟು ಪಲ್ಯ ಕೊಟ್ರೆ ಅರ್ಧಮರ್ಧ ಹಿಂಗೆ ಆರಿಸಿ ತಿಂದ್ರೆ ತಿಂದ್ವಿ ಬಿಟ್ರು ಬಿಟ್ಟು ಹೋಗಿ ಮಾಕೊಂಡ್ಬಿಡ್ತಾವ ಹುಡುಗರು. ಇದು ಎಲ್ಲಿಂದ ಶುರುವಾತ್ ಪ್ರಾಬ್ಲಮ್ ಅಂದ್ರೆ ನಮ್ಮ ಮಕ್ಕಳಿಗೆ ಯಾವುದೋ ಒಂದು ನೆಸೆಸಿಟಿನ ಕ್ರಿಯೇಟೇ ಮಾಡ್ಲಿಲ್ಲ ನಾವು.
1: ಯಾವುದೋ ಹಸಿದ ಮನುಷ್ಯನಿಗೆ ಊಟದ ಬೆಲೆ ಹೆಂಗ ಗೊತ್ತಾಗ್ತದ? ಅದ ಹೊಟ್ಟೆ ತುಂಬುವಂಗ ಉಣ್ಣು ಉಣ್ಣು ಅಂದ್ರೆ ಅವನಿಗೆ ಅದರದ್ದು ಬೆಲೆನೇ ಇರೋದಿಲ್ಲ. ಅಲ್ಲಿ ಹಸಿದ ವ್ಯಕ್ತಿ ಅಂದ್ರೆ ಮತ್ತ ಅವನ ಕೊರತೆಯಿಂದ ಬಳಲಿರ್ತಾನ, ಹಸಿವಿನ ಬೆಲೆ ಗೊತ್ತಿರ್ತದ.
0: ಇವತ್ ನೋಡ್ರಿ, ನಮಗೆ ಸ್ಕೇರ್ಸಿಟಿಯಿಂದ ಇದ್ದಾಗ ನಾವ್ ಏನ್ ಮಾಡ್ತೀವಿ? ವೆಂಕಟರಮಣ ಅಂದ್ರೆ ದೇವ್ರನ್ನ ಬೆನ್ನತ್ತೀವಿ. ದೇವ್ರಂದ್ರೆ ಬುದ್ಧಿ ಕೊಡುವುದು ಅಂದ್ರೆ ದಟ್ ಈಸ್ ಇಂಟೆಲಿಜೆನ್ಸಿ.
1: ನಿಜ,
0: ದೇವರು ಅಂದ್ರ ಆ ರೂಪದೊಳಗೆ ಇರುವಂತಹದ್ದು ಇಂಟೆಲಿಜೆನ್ಸಿ. ಇಂಟೆಲಿಜೆನ್ಸಿ ಏನ್ ಮಾಡ್ತದಂದ್ರೆ ಆ ಸಮಸ್ಯೆಯನ್ನ ಸಾಲ್ವ್ ಮಾಡೋ ಎಬಿಲಿಟಿನ ಬೆಳೆಸ್ಕೋತದ. ನಮ್ಮಲ್ಲಿ ಸಮಸ್ಯೆ ಸಾಲ್ವ್ ಮಾಡೋ ಎಬಿಲಿಟಿ ಬಂತು ಅಂದ್ರೆ ಹೆಂಗ್ ಸಾಧ್ಯ? ಆ ಸ್ಕೇರ್ಸಿಟಿಯಿಂದ ಸಾಧ್ಯ. ಇವತ್ತು ನಮ್ಮ ಜನರಿಗೆ ಪ್ರತಿಯೊಬ್ಬರಿಗೂ ಅದು ಕಡಿಮೆ ಆಗ್ತಾ ಇದೆ ಮೇಡಮ್. ನಾ ಅದಕ್ಕೊಂದ್ ಮಾತು ಹೇಳ್ತಿರ್ತೀನಿ, ಏನಂದ್ರೆ ಡಿಲೇಡ್ ಗ್ರಾಟಿಫಿಕೇಶನ್, ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಂತ. ವಿ ಆರ್ ಇನ್ ಟು ಇನ್ಸ್ಟಂಟ್ ನೌ, ಎವ್ರಿಥಿಂಗ್ ಶುಡ್ ಕಮ್. ಒಂದು ದೋಸಾ ತಾಳ್ಮೆನೆ ಇಲ್ಲ. ಒಂದು ದೋಸಾ ತಿನ್ಬೇಕಂದ್ರೆ ಒಂದು ಇಂಡೆಂಟ್ ಹಾಕಿ ಅದ ಮತ್ತೊಂದು ಇಂಡೆಂಟ್, ಅದು ಒಂದು ವಾರ 15 ದಿವಸದ ಪ್ರಾಜೆಕ್ಟ್. ನಮ್ಗೆ ಯಾರದೋ ಡಬ್ಬಿ ಒಳಗೆ ಸಾಲ್ಯಾಗ ಯಾರೋ ಒಬ್ರು ದೋಸಾ ಕಟ್ಕೊಂಡ್ ಬಂದಿದ್ರು, ದೋಸಾ ಚಟ್ನಿ ಪಲ್ಯ. ನಮಗ ಅದನ್ನ ತಿನ್ಬೇಕು ಅನಿಸ್ತು. ನಾವು ಅವ್ರ ಫ್ರೆಂಡ್ ಇರ್ತಾನ, ಒಂದ್ ತೂತ್ ಕೊಟ್ಟಿರ್ತಾನ ಡಬ್ಬ್ಯಾಗ ನಮಗು, ನೀನು ಟೇಸ್ಟ್ ನೋಡಲೆ ಅಂತ ಹೇಳಿ ನಾವು ತಿಂದಿರ್ತೀವಿ. ಆದ್ರೆ ಇನ್ನೂ ಪೂರ್ತಿ ನಮಗೆ ಹೊಟ್ಟೆ ತುಂಬ ದೋಸಾ ತಿನ್ಬೇಕು ಅಂತ ಅನಿಸಿದಾಗ ನಮ್ಮ ಹೋಗಿ ಬಂದು ಹೇಳ್ತೀವಿ ನಾವು, ದೋಸಾ ಮಾಡಂತ, ದೋಸಾ ಬೇಕಾ, ದೋಸಾ ಇದ್ದು ತಿನ್ನಲೆ ಅಂತ ಅಂದ್ರೂ ಅಕ್ಕಿ ಕರುಣೆ ಕಲಾತಿ ಪ್ರೀತಿ ಇದ್ದೇ ಇರ್ತದೆ. ಮಗ ದೋಸಾ ಕೇಳನಂತೆ ಹಿಟ್ಟು ಹಾಕ್ಲಿಕ್ಕೆ, ಅಕ್ಕಿ ನೆನೆ ಹಾಕ್ಲಿಕ್ಕೆ ಒಂದು ವಾರ ತಗೋತಾಳಕ್ಕೆ. ಶನಿವಾರ ನೆನೆ ಹಾಕಿ ಅವತ್ತು ಮುಂಜಾನೆ ಹಾಕಿ ಸಂಜೆಗೆ ರುಬ್ಬಿ ಆಯ್ತು ವಾರ, ನಮ್ಮ ಅಪ್ಪನ ಪಾಳೆ ಆದ್ಮೇಲೆ ನಮಗ್ ದೋಸಾ ಸಿಗ್ಲಿಕ್ಕೆ 10:30 ಆಗ್ತಿತ್ತು. ಹೌದಿಲ್ಲ ಅಂದ್ರ ಒಂದು ಕೊರತೆ, ಕಾತುರತೆ, ಕಾಯುವಂತದ್ದು, ಆಮೇಲೆ ಅದ್ರ ಮೇಲೆ ಇರುವಂತ ಭಾವನೆ, ಆಮೇಲೆ ಅದನ್ನ ಚಲ್ತಿದ್ವಿ ನಾವು. ಯಾಕಂದ್ರೆ ಒಂದು ವಾರ ವೇಟ್ ಮಾಡಿರ್ತಿದ್ವಿ ತಿನ್ನಂದ್ರೆ, ಎಷ್ಟು ಪ್ರೀತಿಯಿಂದ ತಿಂತಿದ್ವಿ ನಾವು.
1: ಬದುಕಿನ ಪಾಠ
0: ಪಾಠ ಇವೆಲ್ಲ.
1: ಕೊರತೆ ಅಂದ್ರೆ ನಮ್ಮ ಬದುಕಿಗೆ ಒಂದು ಪಾಠ. ಅದು
0: ಪಾಠ, ಇದನ್ನ ಕೇವಲ ಒಂದೇ ವಿಷಯಕ್ಕೆ ಸೀಮಿತ ಇಲ್ಲ, ಇದು ಎಲ್ಲಾ ಕಡೆ ಇದೆ. ಅದಕ್ಕೆ ನಾನೇನು ಹೇಳ್ತೀನಿ, ಯಾವುದು ನಾವು ಬೇರೆದವರಿಗೆ ಈಸಿಯಾಗಿ ಸಿಗ್ತದಲ್ಲ ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಅದನ್ನ ಗಳಿಸ್ಬೇಕು, ಎಷ್ಟೇ ಇರ್ಲಿ ಅದು ಒಂದ್ ಸಣ್ಣ ಸಾಧನೆ ಇರ್ಲಿ, ಅವಾಗ ಅವರು ಅದನ್ನ ಗಳಿಸ್ತಾರಲ್ಲ ಅದಕ್ಕೆ ಅವ್ರಿಗೆ ಮಹತ್ವ ಸಿಗ್ತದೆ.
1: ಇದು ಎಲ್ಲದಕ್ಕೂ ಅಪ್ಲೈ ಆಗ್ತದೆ ಗುರುರಾಜ್ ಪಾಟೀಲ್ ಅವರು. ನಾವು ನೋಡ್ರಿ ಇವತ್ತು ಮನೆಗೆ ಒಂದ ಮಗ ಒಂದ ಮಗಳು ಅನ್ಕೊಂಡು ಅವ್ರಿಗೆ ಮುಂದೆ ಜೀವನದಾಗ ಕಷ್ಟ ಬರಬಾರದು ಅಂತ ಅವ್ರ ಹೆಸರಲ್ಲಿ ಜಗ ತಗೋತೇವಿ, ಮನಿ ತಗೋತೇವಿ, ಆಸ್ತಿ ಮಾಡಿಡ್ತೀವಿ,
0: ಜೀವ ವಿಮೆನೂ ಮಾಡ್ತೀವಿ ಅವ್ರ ಹೆಸರಲ್ಲಿ.
1: ಅದ್ರ ಬದ್ಲಿ ನಮ್ಮ ಹಿರಿಯರು ಏನ್ ಹೇಳ್ತಾರೆ, ಅವ್ರಿಗೆ ಬದುಕಿಗೆ ಬೇಕಾದ ಶಿಕ್ಷಣವನ್ನ ಕೊಡ್ರಿ, ವಿದ್ಯೆಯನ್ನ ಕೊಡ್ರಿ, ಆಸ್ತಿ ಮಾಡಿಡಬೇಡ್ರಿ, ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ರಿ ಅಂದ್ರೆ ಇದರಲ್ಲೂ ಕೂಡ ಅವ್ರಿಗೆ ಒಂದು ಮನೆ ಕಟ್ಟುವ ಕೊರತೆ ಕಂಡು ಬರಬೇಕು. ಆವಾಗ ಅವರು ಕಟ್ಟು ಪ್ರಯತ್ನ ಮಾಡಿದಾಗಿನ ಸುಖ ಕಟ್ಟಿಟ್ಟ ಮನೆಯೊಳಗೆ ಹೋಗಿರುವಾಗ ಇರುವುದಿಲ್ಲ ಅನ್ನೋದು.
0: ಹೌದು, ಅಂದ್ರೆ ಅವರು ಅದನ್ನ ಸಾಧಿಸಬೇಕು. ಯಾರು ಅದನ್ನ ಸಾಧಿಸ್ತಾರಲ್ಲ ಅದ್ರ ಮಹತ್ವ ಗೊತ್ತಿರ್ತದೆ. ಕೇಳಿದ್ರೆ ಇವತ್ತಿನ ದಿವಸದೊಳಗ ಇದು ಬಹಳ ಪ್ರಮುಖವಾಗಿರುವಂತಹ ಪಾತ್ರ ವಹಿಸ್ತದೆ. ಏನಂತಂದ್ರೆ ನಾವ್ ಎಲ್ಲಾನು ಬಾಯಿಗಿಡಲಿಕ್ಕೆತ್ತೀವಿ. ಇವತ್ತು ಅವ್ರು ಕೇಳೋಕಿನ ಮೊದ್ಲು ಅವ್ರ ಮುಂದೆ ಕಣ್ಣು ತೆಗಿದಿರ್ತಾರ. ಅವ್ರು ಅವತ್ತಿನ ದಿವಸ ಅವ್ರ ಕಣ್ಣು ತೆಗೆದಾಗ ಆರತ್ತ ಹುಡುಗ ಪರೀಕ್ಷೆ ಬಂದು ಕಣ್ಣು ತೆಗಿತಾನ, ಗಾದಿ ಮುಂದ್ ಸೈಕಲ್, ಆ ಫೋಟೋ ಸ್ಟೇಟಸ್ ನಾಗ ಎಕ್ಸಾಂಪಲ್ ಕೊಡ್ಲಿಕ್ಕೆ, ಕಣ್ಣು ತೆಗೆದ್ಕೋ ಸೈಕಲ್. ಸೊ ಅಂದ್ರೆ ಸೈಕಲ್ ಈಸಿ, ಎವ್ರಿಥಿಂಗ್ ಈಸ್ ಅವೈಲೇಬಲ್. ಏನೋ ನಮ್ಮ ಹತ್ರ ಇವತ್ತು ಎಲ್ಲರಿಗೂ ಹಣದ್ದೇನು ಕೊರತೆ ಇಲ್ಲ, ಎಲ್ಲರ ಹತ್ರ ಅದ. ಹಂಗಂತ ಹೇಳಿ ಎಲ್ಲವನ್ನೂ ನಾವು ಅದೇ ರೀತಿ ಕೊಟ್ಟಾಗ ಅದ್ರ ಮಹತ್ವ ಏನುಳಿಲ್ಲ. ಹಂಗಂತೇಳಿ ಇದ್ದಾಗ್ಯೂ ಸಹ ಈಗ ಒಂದೊಂದದ, ನಾನು ನಿನ್ನ ಸಾಧನೆ ಮಾಡಿದ್ರೆ ನಾನು ಏನೋ ಒಂದು ಗೌರವ

0: ಕೊಡಬೇಕು ಅಂತ
1: ಹೇಳ್ತೀವಿ.
0: ಇಂಥ ಫಾಲ್ಸ್ ಪ್ರಾಮಿಸ್ ಮಾಡಬಾರದು. ಆಮೇಲೆ ಹೇಳಿದ್ಮೇಲೆ ಕೊಡದೇನೂ ಇರಬಾರದು, ಅದು ಒಂದು ನಿಮ್ ಕೊರತೆ ಆಗ ವೈಯಕ್ತಿಕ ಆಗ್ತದೆ.
1: ಹೌದು ಹೌದು, ಕೈಗೆಟಕುವ ಒಂದು ಪ್ರಾಮಿಸ್ ಅನ್ನ ಮಾಡಬೇಕು, ಮಾಡಿದ್ಮೇಲೆ ಉಳಿಸ್ಕೋಬೇಕು
0: ಅಂತ. ಆವಾಗ ಆ ಕೊರತೆ ಆ ಸಾಧನೆಗೆ ಒಂದು ಬಹಳ ಪ್ರಮುಖವಾದಂತಹ ಮಹತ್ವ ಕೊಡ್ತದೆ.
1: ಖಂಡಿತ. ಇವತ್ತಿನ ಪ್ರಶ್ನೆ, ನಮ್ಮ ಕೇಳುಗರು ಅವರು ಅನುಭವಿಸಿದ ಕೊರತೆಯನ್ನ ಹೆಂಗ್ ನೀಗಿಸಿಕೊಂಡಾರ?
0: ಆಮೇಲೆ ನಿಮ್ ಮಕ್ಕಳಿಗೆ ಯಾವ ಕೊರತೆಯಿಂದ ಯಾವ ಮೌಲ್ಯ ನಿಮ್ಗ ಗಳಿಸೀರಿ? ಯಾವ್ದೋ ಒಂದು ಕೊರತೆಯನ್ನ ಕ್ರಿಯೇಟ್ ಮಾಡಿರ್ತೀರಿ. ಯಾರೋ ಒಬ್ರು ಬರೀತಾರೆ ಇವತ್ತು, ಇಲ್ಲ ನನ್ನ ಮಗನ ಶಿಕ್ಷಣದ ಸಮಸ್ಯೆ ಇತ್ತು ಆದ್ರೆ ಅವ ಇವತ್ತು ಇಂಜಿನಿಯರಿಂಗ್ ಮುಗಿಸಿದ ಅಂತ, ಹಿಂಗೇನೋ ಒಂದು ಕಥೆ ಇರ್ತಾವೆಲ್ಲರೂ. ಅಂತವೇನ್ ನಿಮ್ಮ ಜೀವನದೊಳಗ ಉದಾಹರಣೆ ಆಗ್ಯಾವ?
1: ಒಂದು ಯಶಸ್ಸಿನ ಕಥೆಯನ್ನ ನಮಗೆ ಬರೆದು ಕಳಿಸ್ಲಿ ಅಂತ. ಧನ್ಯವಾದಗಳು ಗುರುರಾಜ್ ಪಾಟೀಲ್ ಅವರೇ, ಕೊರತೆಯ ಬಗ್ಗೆ ಬಹಳ ಉತ್ತಮವಾದ ಮಾತುಗಳನ್ನು ಹೇಳಿದಿರಿ. ಧನ್ಯವಾದ, ನಮಸ್ಕಾರ.
0: ನಮಸ್ಕಾರ.
2: ವಿಳಾಸ: ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ ರಸ್ತೆ, ಹುಬ್ಬಳ್ಳಿ 580030. ಇದುವರೆಗೆ ಕೊರತೆ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳಿದಿರಿ.
3: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್.
4: ಪಾಲನೆ ಪೋಷಣೆ ಬೇಕಾಲೋಚನೆ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
5: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
3: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
5: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
3: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
5: ವಿಶಾಲವಾದ ಕ್ಯಾಂಪಸ್,
3: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
5: ಆಟದ ಮೈದಾನ,
3: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
5: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
3: 8120424637.
2: ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
6: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಎಐ ಆಧಾರಿತ ಮೌಲ್ಯಮಾಪನ ಹಾಗೂ ಸಂದರ್ಶನ ಪ್ರಕ್ರಿಯೆ ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಗೌರಿ ಎಸ್ಎಸ್.
7: ಇಂದಿನ ಡಿಜಿಟಲ್ ಯುಗದಲ್ಲಿ ಸಂಸ್ಥೆಗಳು ಮತ್ತು ಕೈಗಾರಿಕೆಗಳು ಉದ್ಯೋಗಿಗಳಿಗೆ ನೇಮಕಾತಿ ಮಾಡುವ ವಿಧಾನಗಳಲ್ಲಿ ಮಹತ್ತರ ಬದಲಾವಣೆಗಳನ್ನು ತಂದಿವೆ. ಪಾರಂಪರಿಕವಾಗಿ ಸಂದರ್ಶನ ಮತ್ತು ಮೌಲ್ಯಮಾಪನ ವಿಧಾನಗಳ ಜೊತೆಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎಐ ಆಧಾರಿತ ಮೌಲ್ಯಮಾಪನ ಮತ್ತು ಸಂದರ್ಶನ ಪ್ರಕ್ರಿಯೆಗಳನ್ನು ಹೆಚ್ಚಾಗಿ ಬಳಕೆಯಾಗುತ್ತವೆ. ಎಐ ತಂತ್ರಜ್ಞಾನವು ಅಭ್ಯರ್ಥಿಗಳ ಸಾಮರ್ಥ್ಯ, ಕೌಶಲ್ಯ, ವ್ಯಕ್ತಿತ್ವ, ಸಂವಹನ ಶೈಲಿ ಮತ್ತು ತಾಂತ್ರಿಕ ಜ್ಞಾನವನ್ನು ವೇಗವಾಗಿ ಹಾಗೂ ನಿಖರವಾಗಿ ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ. ಎಐ ಆಧಾರಿತ ವ್ಯವಸ್ಥೆಗಳು ಮಷಿನ್ ಲರ್ನಿಂಗ್, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಡೇಟಾ ಅನಾಲಿಟಿಕ್ಸ್ ಮತ್ತು ಫೇಶಿಯಲ್ ರೆಕಗ್ನಿಷನ್ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಅಭ್ಯರ್ಥಿಗಳ ಕಾರ್ಯಕ್ಷಮತೆಯನ್ನು ಅಳೆಯುತ್ತವೆ. ಇದರ ಮೂಲಕ ಸಂಸ್ಥೆಗಳು ಉತ್ತಮ ಪ್ರತಿಭೆಯನ್ನು ಕಡಿಮೆ ಸಮಯದಲ್ಲಿ ಗುರುತಿಸಬಹುದು. ಮೊದಲಿಗೆ ಎಐ ಆಧಾರಿತ ಮೌಲ್ಯಮಾಪನ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ನೇಮಕಾತಿ ಪ್ರಕ್ರಿಯೆಯ ಮೊದಲ ಹಂತದಲ್ಲಿ ಅಭ್ಯರ್ಥಿಗಳು ತಮ್ಮ ರೆಸ್ಯೂಮ್ ಅಥವಾ ಸಿವಿ ಅನ್ನು ಆನ್ಲೈನ್ ಮೂಲಕ ಸಲ್ಲಿಸುತ್ತಾರೆ. ಎಐ ವ್ಯವಸ್ಥೆ ರೆಸ್ಯೂಮ್ ಪಾರ್ಸಿಂಗ್ ತಂತ್ರಜ್ಞಾನವನ್ನು ಬಳಸಿ ಅಭ್ಯರ್ಥಿಯ ಮಾಹಿತಿಯನ್ನು ವಿಶ್ಲೇಷಿಸುತ್ತದೆ. ಇದರಲ್ಲಿ ಎಐ ಪರಿಶೀಲಿಸುವ ಅಂಶಗಳು ಶಿಕ್ಷಣ ಅರ್ಹತೆ, ತಾಂತ್ರಿಕ ಕೌಶಲ್ಯಗಳು, ಅನುಭವ, ಪ್ರಮಾಣ ಪತ್ರಗಳು, ಪ್ರಾಜೆಕ್ಟ್ ವಿವರಗಳು. ಎಐ ವ್ಯವಸ್ಥೆ ಜಾಬ್ ಡಿಸ್ಕ್ರಿಪ್ಷನ್ಗೆ ಹೊಂದುವ ಅಭ್ಯರ್ಥಿಗಳನ್ನು ಸ್ವಯಂಚಾಲಿತವಾಗಿ ಆಯ್ಕೆ ಮಾಡುತ್ತದೆ. ಇದರಿಂದ ಎಚ್ಆರ್ ತಂಡದ ಕೆಲಸ ಕಡಿಮೆಯಾಗುತ್ತದೆ. ಆನ್ಲೈನ್ ಮೌಲ್ಯಮಾಪನ ಪರೀಕ್ಷೆಗಳು ಎಐ ಆಧಾರಿತ ಪರೀಕ್ಷೆಗಳು ಅಭ್ಯರ್ಥಿಯ ಜ್ಞಾನ ಮತ್ತು ಸಾಮರ್ಥ್ಯವನ್ನು ಪರೀಕ್ಷಿಸಲು ಬಳಸಲಾಗುತ್ತದೆ. ಇದರಲ್ಲಿ ಆಪ್ಟಿಟ್ಯೂಡ್ ಟೆಸ್ಟ್ ಅಂದರೆ ಸಾಮರ್ಥ್ಯ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಅಭ್ಯರ್ಥಿಯ ಗಣಿತ ಸಾಮರ್ಥ್ಯ, ತಾರ್ಕಿಕ ಚಿಂತನೆ, ವಿಶ್ಲೇಷಣಾತ್ಮಕ ಕೌಶಲ್ಯವನ್ನು ಪರಿಶೀಲಿಸಲಾಗುತ್ತದೆ. ತಾಂತ್ರಿಕ ಕೌಶಲ್ಯ ಪರೀಕ್ಷೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ಪರಿಶೀಲಿಸಲಾಗುತ್ತದೆ. ಈ ಪರೀಕ್ಷೆಯಲ್ಲಿ ಅಭ್ಯರ್ಥಿಯ ಪ್ರೋಗ್ರಾಮಿಂಗ್ ಕೌಶಲ್ಯ, ನೆಟ್ವರ್ಕಿಂಗ್ ಪರಿಕಲ್ಪನೆ, ಸಾಫ್ಟ್ವೇರ್ ಅಭಿವೃದ್ಧಿಯ ಕೌಶಲ್ಯಗಳನ್ನು ಪರೀಕ್ಷಿಸಲಾಗುತ್ತದೆ. ಕೋಡಿಂಗ್ ಮೌಲ್ಯಮಾಪನ. ಎಐ ಆಧಾರಿತ ಕೋಡಿಂಗ್ ಪ್ಲಾಟ್ಫಾರ್ಮ್ ಅಭ್ಯರ್ಥಿಯ ಕೋಡ್ ನಿಖರತೆಯನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ. ಸಂವಹನ

0: ಕೌಶಲ್ಯ ಪರೀಕ್ಷೆ. ಅಭ್ಯರ್ಥಿಯ ಇಂಗ್ಲಿಷ್ ಭಾಷಾಜ್ಞಾನ, ಉಚ್ಚಾರಣೆ, ವ್ಯಾಕರಣ, ಮಾತಿನ ಸ್ಪಷ್ಟತೆ ಪರಿಶೀಲಿಸಲಾಗುತ್ತದೆ. ಈಗ ನಾವು ಎಐ ಆಧಾರಿತ ಸಂದರ್ಶನ ಪ್ರಕ್ರಿಯೆ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಚಾಟ್ ಬಾಟ್ ಆಧಾರಿತ ಪ್ರಾಥಮಿಕ ಸಂದರ್ಶನ. ಬಹುತೇಕ ಕಂಪನಿಗಳು ಎಐ ಚಾಟ್ ಬಾಟ್ ಬಳಸಿ ಮೊದಲ ಹಂತದ ಸಂದರ್ಶನ ನಡೆಸುತ್ತವೆ. ಎರಡನೇದಾಗಿ ವಿಡಿಯೋ ಸಂದರ್ಶನ ವಿಶ್ಲೇಷಣೆ. ಎಐ ಆಧಾರಿತ ವಿಡಿಯೋ ಸಂದರ್ಶನದಲ್ಲಿ ಅಭ್ಯರ್ಥಿಯ ಮುಖಭಾವ ಮತ್ತು ಧ್ವನಿಯನ್ನು ವಿಶ್ಲೇಷಿಸಲಾಗುತ್ತದೆ. ಮೂರನೇದಾಗಿ ಸ್ವಾಭಾವಿಕ ಭಾಷಾ ಸಂಸ್ಕರಣೆ ಅಂದರೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಎನ್ಎಲ್ಪಿ ತಂತ್ರಜ್ಞಾನ ಅಭ್ಯರ್ಥಿಯ ಮಾತು ಮತ್ತು ಉತ್ತರಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸಲಾಗುತ್ತದೆ. ಎನ್ಎಲ್ಪಿ ಮೂಲಕ ಉತ್ತರದ ಅರ್ಥ, ವಿಷಯದ ಅರಿವು, ಸಂವಹನ ಸಾಮರ್ಥ್ಯ, ಭಾಷಾ ಶೈಲಿಯನ್ನು ವಿಶ್ಲೇಷಿಸಲಾಗುತ್ತದೆ. ಎಐ ಆಧಾರಿತ ನೇಮಕಾತಿಯ ಲಾಭಗಳು. ಎಐ ಆಧಾರಿತ ಮೌಲ್ಯಮಾಪನ ಮತ್ತು ಸಂದರ್ಶನದ ಕೆಲವು ಪ್ರಮುಖ ಪ್ರಯೋಜನಗಳನ್ನು ನೋಡೋಣ. ಮೊದಲನೆಯದಾಗಿ ಇದು ಸಮಯವನ್ನು ಉಳಿಸುತ್ತದೆ. ಎರಡನೇದಾಗಿ ಮಾನವೀಯ ದೋಷಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಮೂರನೇದಾಗಿ ಪಾರದರ್ಶಕತೆ ಹೆಚ್ಚಿಸುತ್ತದೆ. ಕೊನೆಯದಾಗಿ ಎಐ ಎನ್ನುವುದು ಮಾನವನನ್ನು ಬದಲಿಸುವ ಸಾಧನವಲ್ಲ, ಬದಲಾಗಿ ಮಾನವನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ತಂತ್ರಜ್ಞಾನವಾಗಿದೆ. ಸರಿಯಾದ ಬಳಕೆಯ ಮೂಲಕ ಇದು ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಗುಣಮಟ್ಟದ ಬೆಳವಣಿಗೆಗೆ ಸಹಕಾರಿಯಾಗಬಹುದು.
1: ಎಐ ಆಧಾರಿತ ಮೌಲ್ಯಮಾಪನ ಹಾಗೂ ಸಂದರ್ಶನ ಪ್ರಕ್ರಿಯೆ, ಈ ಬಗ್ಗೆ ಮಾತನಾಡಿದವರು ಶ್ರೀ ಗೌರಿ ಎಸ್ಎಸ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಇದರ ಕನ್ನಡ ಶಬ್ದಾರ್ಥ ಏನು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಆಕಾಶವಾಣಿ ಧಾರವಾಡ.

ಆಕಾಶವಾಣಿ ಧಾರವಾಡ, ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ.

ಕೇಳುಗರೇ ಗಮನಿಸಿ, ಇಂದು ಬೆಳಿಗ್ಗೆ 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. 8:30 ಹರೀಶ್ ಕುಲಕರ್ಣಿಯವರ ಕೊಳಲು ವಾದನ. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. 9:05 ಶ್ರೀನಿವಾಸ್ ಡಿ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ ಕೇಳುವಿರಿ. 9:15 ಗೀತ ರಾಮಾಯಣ. 9:30 ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ. 7:15 ತಂತ್ರಜ್ಞಾನ ತರಂಗ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ.
2: ಅಮ್ಮ,
3: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
2: ಏನಮ್ಮ ಹಾಗ್ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
1: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
3: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
3: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
4: ಖಂಡಿತ.
5: ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
6: ಹೌದು, ನನಗೂ ಬಂದಿದೆ ಕಣೆ.
5: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
7: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನನ್ಗೆ.
5: ಅಯ್ಯೋ, ನಿಂಗೂ ಬಂತ?
7: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
5: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
8: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಪ್ರಮಾಣ ವಚನ ಸ್ವೀಕಾರ, ಲೋಕಭವನ ಸನ್ನದ್ಧ. ಕರ್ನಾಟಕದಲ್ಲಿ ಹೊಸ ಯುಗ ಆರಂಭವಾಗಲಿದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು. ಇಂದು ವಿಶ್ವ ಬೈಸಿಕಲ್ ದಿನ, ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯ. ವಾರ್ತೆಗಳ ವಿವರ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಲೋಕಭವನದಲ್ಲಿ ಇಂದು ಪ್ರಮಾಣ ವಚನ ಸ್ವೀಕರಿಸುವ ಹಿನ್ನೆಲೆ ಭರದ ಸಿದ್ಧತೆಗಳು ನಡೆದಿವೆ. ಈ ನಡುವೆ ಸಚಿವ ಸಂಪುಟಕ್ಕೆ ಯಾರನ್ನು ತೆಗೆದುಕೊಳ್ಳಬೇಕು ಎನ್ನುವ ಕುರಿತು ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಸಭೆ ನಡೆಸಿ, ಈ ವೇಳೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪಕ್ಷದ ನಾಯಕರಾದ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸುರ್ಜೇವಾಲಾ ಪಾಲ್ಗೊಂಡಿದ್ದರು. ಮೊದಲ ಹಂತದಲ್ಲಿ 8-10 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಇಂದು ಸಂಜೆ 4:05 ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕರಿಸಲಿರುವ ಹಿನ್ನೆಲೆ ಲೋಕಭವನದ ಸುತ್ತಮುತ್ತ ಜನಸಂದಣಿ ಸೇರುವ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗುವ ಸಂಭವನೀಯತೆ ಇರುವ ಹಿನ್ನೆಲೆಯಲ್ಲಿ ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ವಿಧಾನಸೌಧ, ವಿಕಾಸಸೌಧ, ಬಹುಮಹಡಿ ಕಟ್ಟಡಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿ ಹಾಗೂ ಸಿಬ್ಬಂದಿಗೆ ಅಪರಾಹ್ನ ರಜೆ ಘೋಷಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಇದೇ ವೇಳೆ ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ಇಂದು 12:00 PM

0: 8 ಗಂಟೆಯವರೆಗೆ ಕೆಲ ರಸ್ತೆಗಳಲ್ಲಿ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕರ್ನಾಟಕದ ಜನರು ನನ್ನ ಮೇಲೆ ವಿಶ್ವಾಸ ಹೊಂದಿದ್ದಾರೆ. ರೈತರು, ಮಹಿಳೆಯರು ಹಾಗೂ ಯುವ ಪೀಳಿಗೆಯನ್ನು ಸೇರಿ ನಾನು ಸಮಾಜದ ಪ್ರತಿಯೊಂದು ವರ್ಗವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತೇನೆ. ಕರ್ನಾಟಕದಲ್ಲಿ ಹೊಸ ಯುವ ಯುಗ ಪ್ರಾರಂಭವಾಗಲಿದೆ ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯೆ ನೀಡಿದ ಅವರು, ನಾನು ಯಾವುದನ್ನು ಕನಸು ಎಂದು ಹೇಳುವುದಿಲ್ಲ, ಕಠಿಣ ಪರಿಶ್ರಮದ ಜೊತೆಗೆ ಸಮರ್ಪಣೆ ಎಂದು ಕರೆಯುತ್ತೇನೆ. ಇದು ಕಠಿಣ ಸಮಯ, ವಿಳಂಬವಾಗಿರಬಹುದು, ಆದರೆ ನಿರಾಕರಣೆಗೆ ಒಳಗಾಗಿಲ್ಲ. ಇಲ್ಲಿ ಶಿವಕುಮಾರ್ ಒಬ್ಬನ ವಿಚಾರವಲ್ಲ, ಕಾಂಗ್ರೆಸ್ ಪಕ್ಷದ ಇತಿಹಾಸದೊಂದಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆಯಿಟ್ಟಿರುವ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿದೆ ಎಂದರು. ನನ್ನ ಮೇಲೆ ನಂಬಿಕೆ ಇಟ್ಟಿರುವ ವಿಶ್ವಾಸಕ್ಕೆ ನಾನು ಬದ್ಧನಾಗಿದ್ದೇನೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲರ ಆಶೋತ್ತರಗಳನ್ನು ಈಡೇರಿಸುತ್ತೇನೆ. ದಾರಿ ಅಷ್ಟು ಸುಲಭವಾಗಿಲ್ಲ, ಆದರೂ ಇದನ್ನು ನಿರ್ವಹಿಸಬೇಕು. ನಾನು ನನ್ನ ಕೆಲಸವನ್ನು ತುಂಬ ಪ್ರಾಮಾಣಿಕವಾಗಿ ಸಮರ್ಪಣಾ ಭಾವದಿಂದ ಮಾಡುತ್ತೇನೆ ಎಂದು ಹೇಳಿದರು. ಕರ್ನಾಟಕ ವಿಧಾನಮಂಡಲವನ್ನು ಮುಂದಿನ ಕೆಲ ತಿಂಗಳೊಳಗೆ ಸಂಪೂರ್ಣ ಡಿಜಿಟಲೀಕರಣಗೊಳಿಸಿ ಕಾಗದರಹಿತ ವ್ಯವಸ್ಥೆಗೆ ಬದಲಾಯಿಸಲಾಗುವುದು ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಅವರು, ಬೆಂಗಳೂರು ಕರ್ನಾಟಕ ಹಾಗೂ ದೇಶದ ಮಾಹಿತಿ ತಂತ್ರಜ್ಞಾನ ರಾಜಧಾನಿಯಾಗಿರುವ ಹಿನ್ನೆಲೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಆಧುನಿಕ ತಂತ್ರಜ್ಞಾನಕ್ಕೆ ಅಳವಡಿಸಿಕೊಳ್ಳುವ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ವಿಧಾನಮಂಡಲವನ್ನು ಡಿಜಿಟಲೀಕರಣಗೊಳಿಸಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿಧಾನಮಂಡಲವನ್ನು ಸಂಪೂರ್ಣ ಕಾಗದರಹಿತವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಹಲವು ವರ್ಷಗಳಿಂದ ಚರ್ಚೆ ನಡೆದಿತ್ತು. ಕೇಂದ್ರ ಸರ್ಕಾರದ ರಾಷ್ಟೀಯ ಇ ವಿಧಾನ ಯೋಜನೆಗೆ ರಾಜ್ಯ ಸರ್ಕಾರ ಈಗಾಗಲೇ ಒಪ್ಪಿಗೆ ನೀಡಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಇಲಾಖೆ ಹಾಗೂ ರಾಜ್ಯ ವಿಧಾನಮಂಡಲ ಈ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಬೆಂಗಳೂರು ಮತ್ತು ಬೆಳಗಾವಿಯ ವಿಧಾನಸಭೆಗೆ 78 ಕೋಟಿ ರೂಪಾಯಿ ಹಾಗೂ ಎರಡೂ ಕಡೆಯ ವಿಧಾನ ಪರಿಷತ್ ಡಿಜಿಟಲೀಕರಣ ಮಾಡಲು 52 ಕೋಟಿ ರೂಪಾಯಿ ಯೋಜನಾ ವೆಚ್ಚ ಸಿದ್ಧಗೊಂಡಿದೆ ಎಂದರು. ಕಲಬುರಗಿ ಜಿಲ್ಲೆಯ ಆಳಂದ ಗಲಭೆ ಪ್ರಕರಣ ವಾಪಸ್ ಪಡೆದಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಲೋಕಭವನದಲ್ಲಿ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಛಲವಾದಿ ನಾರಾಯಣ ಸ್ವಾಮಿ, ಆಳಂದದಲ್ಲಿ ರಾಘವ ಚೈತನ್ಯ ಶಿವಲಿಂಗಕ್ಕೆ ಅಪಮಾನ ಹಾಗೂ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿದ್ದ ಗಂಭೀರ ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಹಿಂಪಡೆದಿರುವುದು ಆಘಾತಕಾರಿ ಮತ್ತು ಖಂಡನೀಯ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಸರ್ಕಾರ ಘೋಷಿಸಿರುವ 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಗಳಿಗೆ ಆಯ್ಕೆ ಮಾಡಲಾಗಿದ್ದು, ಸಚಿವಾಲಯದ ಪ್ರಕಾರ ಕರ್ನಾಟಕವು 6 ಪಂಚಾಯತ್ಗಳಿಗೆ ಪುರಸ್ಕಾರ ಪಡೆಯುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ನಂತರ ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದಿವೆ. ಆಕಾಶವಾಣಿಗೆ 90 ವರ್ಷ ತುಂಬುತ್ತಿರುವ ಹಿನ್ನೆಲೆ ಆಕಾಶವಾಣಿ ಭದ್ರಾವತಿ ಹಾಗೂ ಕುವೆಂಪು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಸಹಯೋಗದಲ್ಲಿ ಬಾನುಲಿ ಬರಹ ವಿಶೇಷ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಪತ್ರಿಕೋದ್ಯಮ ಹಾಗೂ ಕನ್ನಡ ವಿಭಾಗದ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಆಸಕ್ತರು ಭಾಗವಹಿಸಿದ ಈ ಕಾರ್ಯಾಗಾರದಲ್ಲಿ ಕೇಂದ್ರದ ಮುಖ್ಯಸ್ಥ ಎಸ್ಆರ್ ಭಟ್ ಅವರು, ಆಕಾಶವಾಣಿಗೆ 90 ವರ್ಷ ತುಂಬುತ್ತಿದೆ, ದೇಶದ ಪ್ರಥಮ ಎಲೆಕ್ಟ್ರಾನಿಕ್ ಮಾಧ್ಯಮವಾಗಿ ಆರಂಭವಾದ ಆಕಾಶವಾಣಿ 10 ಹಲವು ಪ್ರತಿಭೆಗಳನ್ನು ಹೊರತಂದಿರುವುದಲ್ಲದೆ ಪ್ರತಿದಿನ ಆಬಾಲವೃದ್ಧರಿಗೆ ವಿವಿಧ ರೀತಿಯ ಕಾರ್ಯಕ್ರಮ ನೀಡುತ್ತಿದೆ. ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಸಂಶೋಧಕರಾಗಿ ವಸ್ತುನಿಷ್ಠ ವರದಿ ಮಾಡಿದರೆ ಜನಮನ ಗೆಲ್ಲಲು ಸಾಧ್ಯ ಎಂದರು. ಇಂದು ವಿಶ್ವ ಬೈಸಿಕಲ್ ದಿನ. ವಿಶ್ವಸಂಸ್ಥೆಯು ಸೈಕಲ್ಅನ್ನು ವಿಶ್ವಾಸಾರ್ಹ, ಕೈಗೆಟುಕುವ, ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ಸಾಧನವೆಂದು ಗುರುತಿಸಲು ಘೋಷಿಸಿದ ಜಾಗತಿಕ ಆಚರಣೆಯಾಗಿದೆ. ಪ್ರತಿ ವರ್ಷ ಜೂನ್ 3ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಇದು ಸೈಕ್ಲಿಂಗ್ನ ಆರೋಗ್ಯ ಮತ್ತು ಪರಿಸರ ಪ್ರಯೋಜನಗಳನ್ನು ಎತ್ತಿ ತೋರಿಸುವ ವಿಶ್ವಸಂಸ್ಥೆಯ ಅಧಿಕೃತ ಆಚರಣೆಯಾಗಿದೆ. ಕೈಗೆಟುಕುವ, ಆರೋಗ್ಯಕರ ಮತ್ತು ಪರಿಸರ ಸ್ನೇಹಿ ಸಾರಿಗೆ ವಿಧಾನವಾಗಿ ಸೈಕಲ್ಗಳ ಮಹತ್ವವನ್ನು ಎತ್ತಿ ತೋರಿಸುವುದು ಈ ದಿನದ ಮಹತ್ವವಾಗಿದೆ. ಆರೋಗ್ಯವನ್ನು ಸುಧಾರಿಸುವಲ್ಲಿ, ಮಾಲಿನ್ಯರಹಿತ ಚಲನಶೀಲತೆಯನ್ನು ಬೆಂಬಲಿಸುವಲ್ಲಿ ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವಲ್ಲಿ ಸೈಕಲ್ನ ಪಾತ್ರ ಮುಖ್ಯವಾದುದು. ಈ ಬಾರಿ ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯದೊಂದಿಗೆ ವಿಶ್ವ ಬೈಸಿಕಲ್ ದಿನ ಆಚರಿಸಲಾಗುತ್ತಿದೆ. ವಿಶ್ವ ಬೈಸಿಕಲ್ ದಿನದ ಅಂಗವಾಗಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ನ ಅಧ್ಯಕ್ಷ ಶೆಟ್ಟಪ್ಪ ಫಿರಂಗಿ.
4: ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೂನ್ 3ನೇ ತಾರೀಕು ವಿಶ್ವ ಬೈಸಿಕಲ್ ದಿನಾಚರಣೆಯನ್ನ ಆಚರಿಸ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ನಾವೆಲ್ಲ ಒಂದು ಉತ್ಕೃಷ್ಟ ಮತ್ತು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ, ಒಂದು ಒಳ್ಳೆಯ ಆರೋಗ್ಯಕರ ಶೈಲಿಯ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನಾವು ಪ್ರತಿದಿನದ ಒಂದು ಈ ಬದುಕಿನ ತುಡಿತದಲ್ಲಿ ನಾವೆಲ್ಲ ಸೈಕ್ಲಿಸ್ಟ್ಗಳಾಗಿ ಮತ್ತು ನಮ್ಮ ಒಂದು ಆರೋಗ್ಯ ರಕ್ಷಣೆಗಾಗಿ ಸೈಕಲ್ ಮತ್ತು ಪೆಡಲ್ ಮಾಡುವುದರ ಮೂಲಕ ತುಂಬ ಆರೋಗ್ಯಕರವಾಗಿ ಇಟ್ಕೊಳ್ಳಲು ನಾವು ಪ್ರತಿನಿತ್ಯ ಸೈಕ್ಲಿಂಗ್ ಮಾಡುವುದು ತುಂಬ ಅತ್ಯವಶ್ಯಕವಾಗಿದ್ದು, ಜೂನ್ 7ರಂದು ಬೆಳಗಿನ ಜಾವ 7 ಗಂಟೆಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯ ಧಾರವಾಡ ಇವರ ಆವರಣದಲ್ಲಿ ನಮ್ಮ ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಅನ್ನ ಸೈಕ್ಲೋತ್ಸವ 2026 ಕಾರ್ಯಕ್ರಮಗಳನ್ನು ಒಂದು 10-15 ಕಿಲೋಮೀಟರ್ಗಳ ಒಂದು ಸಣ್ಣ ರೈಡ್ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಆಗಲಿದೆ.
0: ವಿಶ್ವ ಪರಿಸರ ದಿನಾಚರಣೆಯು ಕೇವಲ ಒಂದು ದಿನದ ಆಚರಣೆಯಾಗಬಾರದು. ಅದು ನಮ್ಮ ಜಂಟಿ ಜವಾಬ್ದಾರಿಯನ್ನು ನೆನಪಿಸುವ ಮತ್ತು ವರ್ಷಪೂರ್ತಿ ಕಾರ್ಯನಿರ್ವಹಿಸುವ ಯೋಜನೆಯಾಗಬೇಕು. ಆರೋಗ್ಯಕರ ರಾಷ್ಟ್ರದ ನಿರ್ಮಾಣಕ್ಕೆ ಆರೋಗ್ಯಕರ ಪರಿಸರ ಅಗತ್ಯ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ. ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿ ದಿವೇಕ ಹವಾಮಾನ ಬದಲಾವಣೆ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿರುವ ಹವಾಮಾನ ಮಾಲಿನ್ಯ ಮತ್ತು ಆರೋಗ್ಯ, ಭಾರತದಲ್ಲಿ ಸುಸ್ಥಿರ ಭವಿಷ್ಯದ ಹಾದಿಗಳು ಎಂಬ 2 ದಿನಗಳ ರಾಷ್ಟ್ರೀಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಮತ್ತು ಪಕ್ಕದ ಆಂಧ್ರಪ್ರದೇಶದ ಕರ್ನೂಲು, ಅನಂತಪುರ ಸೇರಿದಂತೆ ಒಟ್ಟು 7-8 ಜಿಲ್ಲೆಗಳ ರೈತರ ನೀರಾವರಿಯ ಹಿತದೃಷ್ಟಿಯಿಂದ ತುಂಗಭದ್ರಾ ಜಲಾಶಯದ ಒಟ್ಟು 33 ಗೇಟ್ಗಳ ಅಳವಡಿಕೆಯ ಕಾರ್ಯ ಯಶಸ್ವಿಯಾಗಿ ಜರುಗಿದ್ದು, ಸುರಕ್ಷತೆ ಮತ್ತು ಆಧುನೀಕರಣದ ದೃಷ್ಟಿಯಿಂದ ಕ್ರಿಸ್ಟ್ ಗೇಟ್ಗಳಿಗೆ ಹೊಸ ಚೈನ್ ಅಳವಡಿಕೆ ಕಾರ್ಯವೂ ಸಹ ತ್ವರಿತಗತಿಯಿಂದ ನಡೆಯುತ್ತಿದೆ. 11 ಗೇಟ್ಗಳಿಗೆ ಚೈನ್ ಅಳವಡಿಕೆ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದ್ದು, ಎಲ್ಲ ಗೇಟ್ಗಳಿಗೆ ಜೂನ್ 20ರ ಒಳಗೆ ಪೂರ್ಣಗೊಳ್ಳಲಿದೆ ಎಂದು ತುಂಗಭದ್ರಾ ಜಲಾಶಯದ ಕಾರ್ಯನಿರ್ವಾಹಕ ಅಭಿಯಂತರ ಚಂದ್ರಶೇಖರ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಪ್ರಮಾಣವಚನ ಸ್ವೀಕಾರ, ಲೋಕಭವನ ಸನ್ನದ್ಧ. ಕರ್ನಾಟಕದಲ್ಲಿ ಹೊಸ ಯುವ ಯುಗ ಪ್ರಾರಂಭವಾಗಲಿದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರ ಘೋಷಿಸಿರುವ 2025ರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳ ವಿತರಣಾ ಸಮಾರಂಭ ಇಂದು. ಇಂದು ವಿಶ್ವ ಬೈಸಿಕಲ್ ದಿನ, ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯವಾಕ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
5: ಸಮಯ ಸರಿಯಾಗಿ 7:15:33. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಕೌಶಲ್ಯಾಭಿವೃದ್ಧಿಯ ಮಹತ್ವ ಭಾಗವಹಿಸ್ತಾ ಇದ್ದಾರೆ ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು.
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ, ಸುಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರಿಗೆ ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ಏನು ಅಂದ್ರೆ ಡಿಗ್ರಿ ಆಯ್ತು ಮುಂದೇನಪ್ಪ? ಈ ಪ್ರಶ್ನೆಗೆ ಉತ್ತರ ಕೊಡೋ ಅಷ್ಟರಲ್ಲೇ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಕೆಲಸ ಸಿಗ್ತಾ, ಹುಡುಕ್ತಾ ಇದೀಯಾ, ಗ್ಯಾರಂಟಿ ಕೆಲಸ ಸಿಗುತ್ತಾ, ಹೀಗೆ. ಆದ್ರೆ ಈಗಿನ ಕಂಪನಿಗಳು ಕೇಳೋ ಪ್ರಶ್ನೆ ಏನು ಅಂದ್ರೆ, ಏನ್ ಓದಿದೀರಾ ಅನ್ನೋದಷ್ಟೇ ಅಲ್ಲ, ನೀವು ನಮ್ಮ ಕಂಪನಿಗೆ ಸೇರಿದ್ರೆ ಏನ್ ಮಾಡ್ತೀರಾ, ಯಾವ ಬದಲಾವಣೆ ಅಥವಾ ಲಾಭ ತರ್ತೀರಾ ಅಂತ ಕೇಳ್ತಾರೆ. ಈ ರೀತಿಯ ಪ್ರಶ್ನೆಗಳು ಎದುರಾದಾಗ ನಮ್ಮ ಸಹಾಯಕ್ಕೆ ಬರೋದು ನಮ್ಮ ಕೌಶಲ್ಯ, ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್. ಅದಕ್ಕಾಗಿಯೇ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಸಿಡ್ಯಾಕ್ ಬೆಂಗಳೂರು ಹೇಗೆ ವಿದ್ಯಾರ್ಥಿಗಳನ್ನ, ವೃತ್ತಿಪರರನ್ನ ಮತ್ತು ಸಾಮಾನ್ಯ ಯುವಕರು ಉತ್ತಮ ಕರಿಯರ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಈ ಎಲ್ಲ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಸಿಡ್ಯಾಕ್ ಬೆಂಗಳೂರಿನ ಶಿಲ್ಪಾ ಬೊಮ್ರಿ ಅವರು, ಸೈಂಟಿಸ್ಟ್ ಇ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
8: ನಮಸ್ಕಾರ ಮೇಡಮ್.
7: ಸಿಡ್ಯಾಕ್ ಬೆಂಗಳೂರು

0: ನಲ್ಲಿ ಯಾವ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ?
1: ACTS ಪ್ರೋಗ್ರಾಮ್ಸ್, ಅದು ನಮ್ದು ಒನ್ ಆಫ್ ದ ಪ್ರೋಗ್ರಾಮ್ಸ್ ನಾವು ನಡೆಸೋದು. ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಪ್ರಮುಖ ಪ್ರೋಗ್ರಾಮ್ ನಾವು ಯಾವ್ದು ನಡೆಸ್ತೇವೆ ಅಂದ್ರೆ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಫುಲ್ ಸ್ಟಾಕ್ ಡೆವಲಪ್ಮೆಂಟ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವು NCVT ಸರ್ಟಿಫೈಡ್. NCVT ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಸರ್ಟಿಫೈಡ್ ಕೋರ್ಸಸ್ ಗಳು. ಇವರು ಬರೀ ಕೋರ್ಸ್ ಮಾಡೋದಷ್ಟೇ ಇಲ್ಲ, ಪ್ರಾಜೆಕ್ಟ್ಸ್ ಮಾಡ್ತಾರೆ, ಲ್ಯಾಬ್ ಅಸೈನ್ಮೆಂಟ್ಸ್, ಕೋಡಿಂಗ್ ಅಸೈನ್ಮೆಂಟ್ಸ್, ಕೋಡ್ ಹೆಂಗ್ ಬರೆಯುವುದಂತೂ ಕಲಿತಾರೆ, ಅವರು ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಅಲ್ಲಿ ಹೇಗ್ ವರ್ಕ್ ಮಾಡೋದನ್ನು ಕಲಿಯುತ್ತಾರೆ.
0: ಸಿಡ್ಯಾಕ್ ಕೋರ್ಸ್ ಮಾಡಿದ್ರೆ ಲೈಫ್ ಚೇಂಜ್ ಆಗುತ್ತೆ ಅಂತ ಬಹಳಷ್ಟು ಕಡೆ ನಾವು ಕೇಳಿರ್ತೀವಿ. ACTS ಆಕ್ಟ್ಸ್ ಕಾರ್ಯಕ್ರಮದಲ್ಲಿ ಅಂತದ ಏನ್ ವಿಶೇಷತೆ ಇದೆ?
1: ನಮ್ದು 12 ಸೆಂಟರ್ಸ್ ಇದೆ ಅಕ್ರಾಸ್ ಇಂಡಿಯಾ. ನೀವು ಎಲ್ಲಿ ಹೋದ್ರೂ ನೀವು ಈ ಸಿಡ್ಯಾಕ್ ಬಗ್ಗೆ ಕೇಳಿದ್ರೆ, ಸಿಡ್ಯಾಕ್ ಫಸ್ಟ್ ನೋನ್ ಇರೋದು ಅದು ಪರಮ್ ಸುಪ್ಯೂರ್ ಕಂಪ್ಯೂಟರ್ಸ್. ನೆಕ್ಸ್ಟ್ ಬಂದು ಟ್ರೈನಿಂಗ್. ಒಂದ್ಸರಿ ವಿದ್ಯಾರ್ಥಿಗಳು ಟ್ರೈನಿಂಗ್ ಮಾಡಿ ಹೊರಗೆ ಬಂದ್ರೆ ಅವ್ರ ಲೈಫೇ ಚೇಂಜ್ ಆಗುತ್ತೆ, ಅವ್ರ ಪೊಸಿಷನ್ಸ್ ಚೇಂಜ್ ಆಗುತ್ತೆ. ಸಿಡ್ಯಾಕ್ ಕೋರ್ಸಿಗೆ ಅಷ್ಟೊಂದು ವೇಟೇಜ್ ಇದೆ, ಲೈಕ್ ದೇ ಆರ್ ಇಂಡಸ್ಟ್ರಿ ರೆಡಿ ಅಂತ. ಒಂದು ವಿದ್ಯಾರ್ಥಿ ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸ್ಟೂಡೆಂಟ್ ಒಬ್ನ ರವಿ ಅಂತ, ಅವರು ತುಂಬಾ ಹಳ್ಳಿಯಿಂದ ಬಂದವರು. ಹಿ ಹ್ಯಾಡ್ ಕಂಪ್ಲೀಟೆಡ್ ಹಿಸ್ BE ಡಿಗ್ರಿ, ಕೆಲಸ ಸಿಕ್ಕಿಲ್ಲ. ಸೊ ಅವ್ರ ತಂದೆ ಕೇಳ್ತಾ ಇದ್ರು, ಏನಪ್ಪ ಏನಾದ್ರು ಇಂಟರ್ವ್ಯೂ ಬಂತ ಹೇಗೆ ಅಂತ. ಅವನ್ಗೆ ಸ್ವಲ್ಪ ಮುಜುಗರ, ಏನು ಇವತ್ತು ಇಂಟರ್ವ್ಯೂ ಕಾಲ್ಸ್ ಇಲ್ಲಲ್ಲ ಅಂತಂದು ದಿನೇ ದಿನೇ ಹೀಗೆ ಆಯ್ತು. ದೆನ್ ಹಿ ಸ್ಟಾರ್ಟೆಡ್ ಅವಾಯ್ಡಿಂಗ್ ಮೀಟಿಂಗ್ ಸ್ಟೂಡೆಂಟ್ಸ್, ಮತ್ತೆ ಲಿಂಕ್ಡ್ಇನ್ ಪ್ರೊಫೈಲ್ ಓಪನ್ ಮಾಡೋದ್ ಬಂದ್ ಮಾಡಿದ. ಆ ಹೊತ್ತಿನಲ್ಲಿ ಅವನು ಸ್ನೇಹಿತ ಒಬ್ನು ಆಕ್ಸ್ ಕೋರ್ಸ್ ಬಗ್ಗೆ ಹೇಳ್ತಾನೆ. ಅದನ್ನ ಕೇಳ್ಬಿಟ್ಟು ಅವನು ಆಕ್ಸ್ ಕೋರ್ಸ್ ಜಾಯ್ನ್ ಆಗ್ತಾನೆ. ಫಸ್ಟ್ ಬಂದಾಗ ಹುಡುಗರು ಎಲ್ಲರೂ ನೋಡ್ಬಿಟ್ಟು ಹಿಲ್ ಬಿ ಕನ್ಫ್ಯೂಸ್ಡ್, ಏನಪ್ಪ ನಾನ್ ಯಾವ ವರ್ಲ್ಡ್ ಅಲ್ಲಿ ಬಂದಿದ್ದೀನಿ, ಎಲ್ಲರೂ ಕೋಡ್ AI ಅಂತ ಮಾತಾಡ್ತಾ ಇದಾರಲ್ಲ ಅಂತ. ನೆಕ್ಸ್ಟ್ ಹಿಲ್ ಜಸ್ಟ್ ಸ್ಟಾರ್ಟ್ ಲರ್ನಿಂಗ್ ದ ಥಿಂಗ್ಸ್ ಒನ್ ಬೈ ಒನ್. ದಿನೇ ದಿನೇ ಕಳೆದಂಗೆಲ್ಲ ಅವನು ಅವ್ನ ಲ್ಯಾಬ್ ಅಸೈನ್ಮೆಂಟ್ಸ್, ಅವ್ನ ಥಿಯರಿ ಸೆಷನ್ಸ್ ಎಲ್ಲ ಅಟೆಂಡ್ ಮಾಡಕ್ ಶುರು ಮಾಡಿ, ಹಿಲ್ ಕೋಪ್ ಅಪ್ ವಿತ್ ದ ಕೋರ್ಸ್ ಅಂಡ್ ಒನ್ ಡೇ ಹಿಲ್ ಕಮ್ ಅಪ್ ವಿತ್ ಅ ವೆರಿ ಗುಡ್ ಮಾರ್ಕ್ಸ್ ಅಂಡ್ ಹಿಲ್ ಪಾಸ್ ಔಟ್ ದ ಕೋರ್ಸ್ ಅಂಡ್ ಹಿ ಗೆಟ್ಸ್ ಪ್ಲೇಸ್ಡ್ ಇನ್ ಒನ್ ಆಫ್ ದ ಬೆಸ್ಟ್ ಕಂಪನಿ. ಒಂದ್ಸರಿ ಪ್ಲೇಸ್ ಆದ್ಮೇಲೆ ಹಿಲ್ ಬಿ ವೆರಿ ಪ್ರೌಡ್ ಸೇಯಿಂಗ್ ದಟ್ ಆಫ್ಟರ್ ದಿಸ್ ಕೋರ್ಸ್ ಐ ಹ್ಯಾವ್ ಜಾಯಿನ್ ಸಮ್ವೇರ್ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಅಂತ. ಆಕ್ಸ್ ಕೋರ್ಸ್ ಮಾಡಿದ್ಮೇಲೆ ಅವ್ರಿಗೆ ಫೀಲ್ ಬರೋದೇನೋ ಅಥವಾ ಆಕ್ಸ್ ಕೋರ್ಸ್ ಅಲ್ಲಿ ಅವ್ರಿಗೆ ಕರ್ತಿಲ್ದೇನೋ ಅಂತ ಗೊತ್ತಾಗುತ್ತೆ.
0: PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಹಾಗೂ ಅದರಿಂದ ಏನೆಲ್ಲ ಉಪಯೋಗಗಳಾಗತ್ತೆ, ಅವರ ಕರಿಯರ್ ನ ಹೇಗ್ ಮಾಡ್ಕೊಳ್ಬಹುದು ಅಂತ ಒಂದು ಒಳ್ಳೆ ಉದಾಹರಣೆ ಮೂಲಕ ತಿಳಿಸಿದ್ರಿ ಶಿಲ್ಪಾ ಬೊಂಬ್ರಿ ಅವರೇ. ಇನ್ನು ನಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತ ನಮ್ಮ ವಿದ್ಯಾರ್ಥಿಗಳು ಈ ACTS ಪ್ರೋಗ್ರಾಮ್ಗೆ ಸೇರ್ಬೇಕು ಅನ್ನೋದಾದ್ರೆ ಅವ್ರು ಏನ್ ಮಾಡ್ಬೇಕು?
1: ಈ ಪ್ರೋಗ್ರಾಮ್ ಸೇರ್ಬೇಕಾದ್ರೆ ಗ್ರಾಜ್ಯುಯೇಷನ್ ಆಗಿರಬೇಕು, ಬಿ ಎನಿ ಡಿಗ್ರಿ ಆದ್ರೂ ನಡೆಯುತ್ತೆ, ಐದರ್ ಸಿವಿಲ್ ಮೆಕ್ಯಾನಿಕಲ್. ದೇರ್ ಆರ್ ಎಲಿಜಿಬಿಲಿಟಿ ಯಾವ ಕೋರ್ಸಿಗೆ ಅವ್ರು ಸೇರ್ಬೋದು ಅಂತ. MCA ಸ್ಟೂಡೆಂಟ್ಸು ಸೇರ್ಬೋದು, MSc ಮ್ಯಾಥಮೆಟಿಕ್ಸ್ ಸ್ಟಾಟಿಸ್ಟಿಕ್ಸ್ ಅವರು ಸೇರ್ಬೋದು, MCA ಮಾಡಿದವರು ಕೂಡ ಸೇರ್ಬೋದು. ಅದೇ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಸಿಡ್ಯಾಕ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ, ಅದರ ಮೂಲಕ ಎಕ್ಸಾಮ್ ಬರೆದ್ಬಿಟ್ಟು ಕೋರ್ಸ್ಗೆ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಿ ಕೋರ್ಸ್ ಅನ್ನ ತಗೋಬೇಕು. ನಮ್ದು ನೆಕ್ಸ್ಟ್ PG ಕೋರ್ಸ್ ಬ್ಯಾಚ್ ಸ್ಟಾರ್ಟ್ ಆಗೋದು August 24, 2026 ಅಲ್ಲಿ. ಈಗ ನಮ್ದು CCAT ಎಕ್ಸಾಮ್ July 4 and July 5 ಅನೌನ್ಸ್ ಆಗಿದೆ. ಅಪ್ಲಿಕೇಶನ್ಸ್ ಆಲ್ರೆಡಿ ಅನೌನ್ಸ್ ಆಗಿದೆ, May 26 to June 23 ವರೆಗೂ ಓಪನ್ ಇದೆ. ಸೊ ವಿದಿನ್ ದ ಟೈಮ್ ಪೀರಿಯಡ್ ಅಲ್ಲಿ ಸ್ಟೂಡೆಂಟ್ಸ್ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ, ನಮ್ಮ ವೆಬ್ಸೈಟ್ www.axe.cdac.in ವಿಸಿಟ್ ಮಾಡಿ ಅವ್ರ ರಿಜಿಸ್ಟರ್ ಮಾಡಿ ಎಕ್ಸಾಮ್ ತಗೋಬಹುದು ಅಂಡ್ ದೇ ಕ್ಯಾನ್ ಎನ್ರೋಲ್ ಫಾರ್ ದ ಕೋರ್ಸ್.
0: ಓಕೆ, ಕಾರ್ಯಕ್ರಮ ಕೇಳ್ತಾ ಇರೋರಿಗೆ ಮತ್ತೊಮ್ಮೆ ಗಮನಕ್ಕೆ ತರ್ತಾ ಇದ್ದೀನಿ, www.acts.cdac.in ನಲ್ಲಿ ಈಗಾಗಲೇ ಅಪ್ಲಿಕೇಶನ್ಸ್ ಲಭ್ಯವಿದೆ. July 4 and 5
1: ಕಾಮನ್ ಅಡ್ಮಿಷನ್ ಟೆಸ್ಟ್ ಅದೇ ಎಕ್ಸಾಮ್ ನಡೆಯುತ್ತೆ ಆಲ್ ಓವರ್ ಇಂಡಿಯಾ ಆನ್ 4th July and 5th July. ಸೊ ರೆಸ್ಪೆಕ್ಟಿವ್ ಸೆಂಟರ್ಸ್ ಅವರೆಲ್ಲ ಸೆಲೆಕ್ಟ್ ಮಾಡಿರ್ತಾರೆ, ಅಲ್ಲಿ ಹೋಗಿ ಅವ್ರ ಎಕ್ಸಾಮ್ ತಗೋಬಹುದು.
0: ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ August 24 ಕ್ಲಾಸ್ ಆರಂಭ ಆಗುತ್ತೆ. ಇನ್ನು ಈ ACTS ಪ್ರೋಗ್ರಾಮ್ ನಲ್ಲಿ ಯಾವ ತಂತ್ರಜ್ಞಾನಗಳನ್ನ ನೀವು ಕಲಿಸ್ತೀರಾ, ಮಕ್ಕಳು ಏನ್ ಕಲಿತಾರೆ? ಯಾಕಂದ್ರೆ ಕೆಲವು ಪೇರೆಂಟ್ಸ್ಗೆ ಮತ್ತೆ ಮಕ್ಕಳಿಗೆ ಏನಿರುತ್ತೆ ಅಂದ್ರೆ ಎಲ್ಲಾ ಕಡೆ AI ಡಾಟಾ ಸೈನ್ಸ್ ಅನ್ನೋ ಪದಗಳನ್ನ ಕೇಳಿದ್ರೆ ಇದು ನಮ್ಮ ಮಕ್ಕಳಿಗೆ ಆಗ್ಬರಲ್ಲಪ್ಪ, ಬರೀ ತುಂಬಾ ಶಾರ್ಪ್ ಆಗಿರುವಂತಹ ಮಕ್ಕಳಿಗೆ ಮಾತ್ರ ಇದು ಅನ್ನೋದು ಎಲ್ಲೋ ಒಂದ್ ಕಡೆ ಬರಬಹುದು. ಸೊ ಏನು ಕಲಿತಾರೆ, ಯಾವ ತಂತ್ರಜ್ಞಾನವನ್ನ ಕಲಿತಾರೆ ಈ ಕೋರ್ಸ್ ಅಲ್ಲಿ?
1: ಹೌದು, ಕೆಲವು ಪೇರೆಂಟ್ಸ್ಗೆ ಅನ್ಸುತ್ತೆ AI ಅಂದ್ಬಿಟ್ರೆ ರೋಬೋಟ್ ಎಲ್ಲ ಅದಕ್ಕೆ ನಮ್ ಕೆಲಸ ಮಾಡ್ಬಿಡುತ್ತೆ, ಎಲ್ಲ ನಮ್ ಜೀವನ ಸುಲಭ ಆಗ್ಬಹುದು. ಆದ್ರೆ ಆದರೆ ಟೆಕ್ನಾಲಜಿ ಒಂದು ಟೂಲ್ ಮಾತ್ರ. ಸ್ಟೂಡೆಂಟ್ಸ್ ಕಲಿಯೋದು ವಿಶೇಷಗಳು ತುಂಬಾ ಇದೆ, ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯೂರಿಟಿ, ಡೇಟಾ ಸೈನ್ಸ್, ಎಂಬೆಡೆಡ್ ಸಿಸ್ಟಮ್ಸ್, ಫುಲ್ ಸ್ಟಾಕ್ ಡೆವಲಪ್ಮೆಂಟ್. ಮುಖ್ಯವಾಗಿ ಅವರು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಹೇಗೆ ನಾವು ಇದರ ತ್ರೂ ಸಾಲ್ವ್ ಮಾಡಬಹುದು ಪ್ರಾಬ್ಲಮ್ಸ್ ಎಲ್ಲ, ಲೈಕ್ ಅನಾಲಿಟಿಕಲ್ ಸ್ಕಿಲ್ ಡೆವಲಪ್ ಆಗುತ್ತೆ ಅವರಿಗೆ.
0: ಇನ್ನು ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ರೈತರು ಯೋಚನೆ ಮಾಡ್ತಾ ಇರಬಹುದು, ಈ ರೀತಿಯ ತಂತ್ರಜ್ಞಾನದ ಬಗ್ಗೆ ಓದೋದು ತಿಳ್ಕೊಳ್ಳೋದು ನಮ್ಮ ಮಕ್ಕಳಿಗಂತೂ ಸಾಧ್ಯನೇ ಇಲ್ಲಪ್ಪ, ಇದು ಏನಿದ್ರು ನಗರ ಪ್ರದೇಶದಲ್ಲಿ ದೊಡ್ಡ

0: ದೊಡ್ಡ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಓದ ಅಂತ ಮಕ್ಕಳಿಗೆ ಮಾತ್ರ, ನಮ್ಮ ಮಕ್ಕಳಿಗೆ ಇದು ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಿರ್ಬೋದು, ಅಂತವ್ರಿಗೆ ಏನ್ ಹೇಳಿ?
1: ಟೆಕ್ನಾಲಜಿ ಎಲ್ಲರಿಗೂ ಸೇರಿದ್ದು. ಈಗ ನಾವು ಟೆಕ್ನಾಲಜಿ ಜಗತ್ತಲ್ಲಿ ಇದ್ದೇವೆ ಅಂದ್ರೆ ಎಲ್ಲಾರು ಅದನ್ನ ತಿಳ್ಕೊಳ್ಳೋದು ಅರಿತುಕೊಳ್ಳೋದು ಅಷ್ಟೇ ಮುಖ್ಯವಾಗಿರೋದು. ನಾನು ಒಂದು ಸ್ಟೂಡೆಂಟ್ ಬಗ್ಗೆ ಹೇಳ್ತೇನೆ. ಲಕ್ಷ್ಮಿ ಅಂತ ಒಂದು ಸ್ಟೂಡೆಂಟ್, ಹಳ್ಳಿಯಿಂದ ಬಂದವಳು. ಅವ್ರಿಗೂ ಪ್ರಶ್ನೆ ಇತ್ತು, ನಾನು ಇದು ಮಾಡಬಲ್ಲ, ಅವ್ರ ಪೇರೆಂಟ್ಸ್ಗೂ ಇತ್ತು. ಆದ್ರೆ ಅವ್ರ ಪೇರೆಂಟ್ಸ್ಗೆ ಮುಖ್ಯವಾಗಿ ಏನ್ ಪ್ರಶ್ನೆ ಅಂತ, ನನ್ನ ಮಗಳಲ್ಲಿ ಹೋಗಿ ಸೇರಿದ್ಮೇಲೆ ಹಾಸ್ಟೆಲ್ ಫುಡ್ ಅಡ್ಜಸ್ಟ್ ಆಗುತ್ತಾ, ಹೊಂದ್ಕೋತಾಳ ಹೇಗೆ ಅಂತ. ಆದ್ರೆ ಅವಳು ಕೋರ್ಸ್ ಜಾಯ್ನ್ ಆದ್ಲು, ಬಂದ್ಲು, ಕೋರ್ಸ್ ಅಲ್ಲಿ ದಿನ ಕಳೀತಾ ಕಳೀತಾ ಅವಳಿಗೆ ಪ್ರೋಗ್ರಾಮ್ ಬರೆಯೋದು ಕಷ್ಟ ಆಗ್ತಾ ಇತ್ತು. ಒಂದು ಸೆಮಿಕೋಲನ್ ಮಿಸ್ ಆದ್ರೂ ಎರರ್ ಸಾಲ್ವ್ ಮಾಡೋದೆ ಎಷ್ಟು ಕಷ್ಟ. 2-3 hours ಟೈಮ್ ಹೋಗ್ತಾ ಇತ್ತು. ಅವಳು ಒಂದ್ ದಿವಸ ಫೋನ್ ಮಾಡಿಬಿಟ್ಟು ಅವ್ರ ತಂದೆಗೆ ಹೇಳ್ತಾಳೆ, ನನ್ಗೆ ಈ ಕೋರ್ಸ್ ಮಾಡಕ್ ಆಗಲ್ಲ, ನಾನು ಬಿಟ್ ಬಂದ್ಬಿಡ್ತೀನಿ. ಪೇರೆಂಟ್ಸ್ ಅವ್ರಿಗೆ ಧೈರ್ಯ ಕೊಟ್ಟು, ಇಲ್ಲ ನೀನ್ ನಿನ್ಗಾಗತ್ತೆ, ನಿನ್ ಕೈಯಲ್ಲಿ ಮಾಡಬಹುದು, ನೀನ್ ಇಷ್ಟವರೆಗೂ ಬಂದಿದ್ದೆ, ಇನ್ ಸ್ವಲ್ಪ ದಿನ ಮಾಡಿ ಯು ಕ್ಯಾನ್ ಕಮ್ ಔಟ್ ವಿತ್ ಫ್ರೂಟ್ಫುಲ್ ರಿಸಲ್ಟ್ ಅಂತ ಹೇಳ್ತಾರೆ. ಅದನ್ನ ಓವರ್ಕಮ್ ಮಾಡಿ ಶಿ ವಿಲ್ ಬಿಲ್ಡ್ ಕಾನ್ಫಿಡೆನ್ಸ್ ಅಂಡ್ ಶಿಲ್ ಫಿನಿಶ್ ದಟ್ ಎಕ್ಸಾಮ್ಸ್ ಅಂಡ್ ಶಿಲ್ ಗೆಟ್ ಪ್ಲೇಸ್ಡ್ ಇನ್ ಒನ್ ಆಫ್ ದ ನೋನ್ ಕಂಪನೀಸ್. ಅವಳು ಸೈಬರ್ ಸೆಕ್ಯೂರಿಟಿ ಆ ಟೆಕ್ನಾಲಜಿಯಲ್ಲಿ ವರ್ಕ್ ಮಾಡಿದ್ರೆ ಅವಳಿಗೆ ಪ್ಲೇಸ್ಮೆಂಟ್ ಆಗುತ್ತೆ ಅಂಡ್ ಶಿ ಗೆಟ್ಸ್ ಇನ್ ಟು ದ ಸೈಬರ್ ಸೆಕ್ಯೂರಿಟಿ ಟೆಕ್ನಾಲಜಿ ಅಂಡ್ ಸ್ಟಾರ್ಟ್ ವರ್ಕಿಂಗ್ ಇನ್ ದಟ್. ಪೇರೆಂಟ್ಸ್ಗೂ ಅಷ್ಟೇ ಹೆಮ್ಮೆ ಆಗುತ್ತೆ, ಮನೆಗೆ ಬಂದ ಸಂಬಂಧಿಕರಿಗೆಲ್ಲ ಅವ್ರ ತಮ್ಮ ಹೇಳ್ತಾನೆ, ನನ್ನ ಅಕ್ಕ ಸೈಬರ್ ಸೆಕ್ಯೂರಿಟಿ ಕಂಪನಿಗೆ ಸೇರಿದಳು.
0: ಶಿಲ್ಪಾ ಬೊಂಬ್ರಿ ಅವರೇ, ಇದುವರೆಗೂ ವಿದ್ಯಾರ್ಥಿಗಳಿಗೆ ಸಿಡ್ಯಾಕ್ ನಲ್ಲಿ ಯಾವ ರೀತಿಯ ಸೌಲಭ್ಯಗಳಿದೆ, ಕಾರ್ಯಕ್ರಮಗಳಿದೆ, ಅವ್ರು ಏನ್ ಕಲಿಬಹುದು ಅನ್ನೋದನ್ನ ಹೇಳಿದ್ರೆ, ಇನ್ನು ಈಗಾಗಲೇ ವೃತ್ತಿಯಲ್ಲಿ ಇರುವಂತಹ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತವರಿಗೆ ಏನಾದ್ರೂ ಕೋರ್ಸ್ಗಳಿದೆ? ಯಾಕೆಂದ್ರೆ ಇತ್ತೀಚೆಗೆ ಟೆಕ್ನಾಲಜಿ ದಿನ ದಿನ ಚೇಂಜ್ ಆಗ್ತಾ ಇದೆ.
1: ಕರೆಕ್ಟ್.
0: ಸೊ ಅವರುಗಳಿಗೆ ಏನಾದ್ರೂ ಇಲ್ಲಿಂದ ಬೆನಿಫಿಟ್ ಆಗುವಂತದ್ದು ಇದೆಯಾ?
1: ಇಂಡಸ್ಟ್ರಿ ಮತ್ತು ಆರ್ಗನೈಸೇಷನ್ ಗಾಗಿ ಕಾರ್ಪೊರೇಟ್ ಟ್ರೈನಿಂಗ್ಸ್ ಮಾಡ್ತೇವೆ ನಾವು ವಿವಿಧ ಕ್ಷೇತ್ರದಲ್ಲಿ. ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಚ್ ಇಸ್ ಬೂಮಿಂಗ್ ನೌ ಡೇಸ್, ಸೈಬರ್ ಸೆಕ್ಯೂರಿಟಿ, ಎಂಬೆಡೆಡ್ ಸಿಸ್ಟಮ್ಸ್, ಈಗ ಡ್ರೋನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ, ಲೈಕ್ ಏರ್ ಫೋರ್ಸ್ ಅವರಿರ್ಬೋದು, ಆರ್ಮ್ ಫೋರ್ಸ್ ಅವರಿರ್ಬೋದು, ಮೆನಿ ಸೆಕ್ಟರ್ಸ್ ಆರ್ ದೇರ್. ಅವ್ರಿಗೆಲ್ಲ ನಾವು ಈ ತರ ಟೆಕ್ನಾಲಜಿ ಓರಿಯಂಟೆಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೀವಿ. ಇವನ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಎಲ್ಲಿ ಅವರು ಸೂಪರ್ ಕಂಪ್ಯೂಟಿಂಗ್ ಫಾರ್ ಹೈ ಕಂಪ್ಯೂಟೇಷನ್ ರಿಕ್ವೈರ್ಡ್ ಇದೆ, ಸೊ ಆ ಟೆಕ್ನಾಲಜಿ ಬಳಸ್ಕೊಂಡು ಅವರು ಅವರಿರೋ ಜಾಬ್ ಅಲ್ಲಿ ದೇ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಆ ತರ ಫೆಸಿಲಿಟೀಸ್ ನಾವು ಕೊಡ್ತಾ ಇದ್ದೀವಿ ಪ್ರೊಫೆಷನಲ್ಸ್ ಗೆ ಹು ಆರ್ ಆಲ್ರೆಡಿ ಇನ್ ಜಾಬ್ಸ್ ಅಂಡ್ ದೇ ವಾಂಟ್ ಟು ಅಪ್ಸ್ಕಿಲ್ ದೆಮ್ ಅಂಡ್ ರೆಡಿ ವಿತ್ ನ್ಯೂ ಟೆಕ್ನಾಲಜೀಸ್. ಆ ತರ
0: ವೃತ್ತಿಪರರಿಗೆ ಬಿಇ, ಎಂಎಸ್ಸಿ, ಎಂಸಿಎ ಮುಗಿಸಿದವರಿಗೆ ಏನೆಲ್ಲ ಸರ್ಟಿಫಿಕೇಟ್ ಪ್ರೋಗ್ರಾಮ್ಗಳು ಇದೆ ಸಿಡ್ಯಾಕ್ ನಲ್ಲಿ ಅಂತ ಇದುವರೆಗೂ ತಿಳ್ಕೊಂಡ್ವಿ. ಇನ್ನು ಗ್ರಾಜುಯೇಷನ್ ಮಾಡ್ತಿರೋರು, ಅಂಡರ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳಾಗಿರಬಹುದು, ಪೋಸ್ಟ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳು ಈಗಿನ್ನು ಓದ್ತಾ ಇದ್ದಾರೆ, ಮುಂದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಮೂಲಕ ಏನ್ ತಿಳಿಸಬಹುದು ನಾವು?
1: ಅಂಡರ್ ಗ್ರಾಜುಯೇಟ್ ಆದ್ರೆ ಗ್ರಾಜುಯೇಷನ್ ಮಾಡ್ತಾ ಇದ್ದಾರೆ, ಇನ್ನು ಕಂಪ್ಲೀಟ್ ಆಗಿಲ್ಲ ಅಂತವ್ರಿಗೂ ನಾವು ತುಂಬಾ ಪ್ರೋಗ್ರಾಮ್ಸ್ ನಡೆಸ್ತಾ ಇದ್ದೇವೆ. ಲೈಕ್ ವರ್ಕ್ ಬೇಸ್ಡ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಇದೆ, ಇಂಡಸ್ಟ್ರಿಯಲ್ ವಿಸಿಟ್. ಇಂಡಸ್ಟ್ರಿಯಲ್ ವಿಸಿಟ್ ಮೂಲಕ ಸ್ಟೂಡೆಂಟ್ಸ್ ಬಂದವರೆಲ್ಲ ವಿಲ್ ಟೇಕ್ ದಮ್ ಟು ದ ಪರಂ ಸೂಪರ್ ಕಂಪ್ಯೂಟರ್ಸ್. ಅದಲ್ದೇನೆ ನಾವು ಇಂಟರ್ನ್ಶಿಪ್ ಕೊಡ್ತೀವಿ, 6 months ಬಂದು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ದೇ ಕ್ಯಾನ್ ವರ್ಕ್ ಆನ್ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡಿ ದೇಲ್ ಗೆಟ್ ಅ ಸರ್ಟಿಫಿಕೇಟ್ ಔಟ್ ಆಫ್ ದಟ್. ಸೊ ಅಂಡರ್ ಗ್ರಾಜುಯೇಟ್ಸ್ ಅವ್ರಿಗೂ ಅಪರ್ಚುನಿಟಿ ಇದೆ, ವಿಚ್ ಟೆಕ್ನಾಲಜಿ ಅವ್ರು ಪ್ರಿಫರ್ ಮಾಡ್ತಾರೆ. ಲೈಕ್ ನಂಗೆ AI ಅಲ್ಲೇ ಕೆಲಸ ಮಾಡಬೇಕು, ನಾನು ಮುಂದೆ ಹೋಗಿ ಸೈಬರ್ ಸೆಕ್ಯೂರಿಟಿ ಅಲ್ಲೇ ಕೆಲಸ ಮಾಡ್ಬೇಕಂದ್ರೆ ದೇ ಕ್ಯಾನ್ ಗೋ ಅಂಡ್ ಕಮ್ ಫಾರ್ ದಟ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಆರ್ ಸಮ್ ಅದರ್ ಎಕ್ಸ್ಪೀರಿಯನ್ಶಿಯಲ್ ಲರ್ನಿಂಗ್ ಪ್ರೋಗ್ರಾಮ್ಸ್. ಲೈಕ್ 3 months ಕೋರ್ಸಸ್ ಇದೆ ನಮ್ದು, 5 days ವರ್ಕ್ ಶಾಪ್ಸ್, ಆ ತರ ಎಲ್ಲಾನು ಇದೆ ಸ್ಟೂಡೆಂಟ್ಸ್ ಗೆ, ದೇ ಕ್ಯಾನ್ ಕಮ್ ಫಾರ್ ದಟ್.
0: ಓಕೆ, ಈಗ ಇಷ್ಟೆಲ್ಲ ಕೇಳ್ತಾ ಇದ್ರೆ ಅನ್ಸತ್ತೆ ಈ ಎಲ್ಲಾ ಕೋರ್ಸ್ಗಳಿಗೆ IQ ತುಂಬಾ ಚೆನ್ನಾಗಿರ್ಬೇಕು, ಸೈನ್ಸ್ ತುಂಬಾ ಚೆನ್ನಾಗಿ ಬೇಸ್ ಆಗಿರ್ಬೇಕು, ತುಂಬಾ ಕಾನ್ಫಿಡೆಂಟ್ ಆಗಿರ್ಬೇಕು ಸ್ಟೂಡೆಂಟ್ಸ್ಗಳು, ಆ ತರದವ್ರು ಮಾತ್ರ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಥವಾ ಕೋರ್ಸ್ ನ ಕಂಪ್ಲೀಟ್ ಮಾಡಿ ಮುಂದಿನ ಅವರ ಕರಿಯರ್ ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಈ ಚುರುಕುತನ ಅನ್ನೋದು ಕೆಲವರಲ್ಲಿ ಕಡಿಮೆ ಇರುತ್ತೆ, ಅಂದ್ರೆ ಅವರಿಗೆ ಬುದ್ಧಿವಂತಿಕೆ ಇರುತ್ತೆ ಆದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಬರಲ್ಲ. ಎಲ್ಲೋ ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ಪ್ರಶ್ನೆನೂ ಕೇಳದೆ ಒಳಗಡೆನೆ ಇಟ್ಕೊಳ್ಳೋ ಅಂತ ವಿದ್ಯಾರ್ಥಿಗಳನ್ನು ನಾವು ನೋಡ್ತಾ ಇರ್ತೀವಿ, ಏನೋ ಹಿಂಜರಿಕೆ ತನ ಇರುತ್ತೆ. ಸೊ ಅಂತ ಮಕ್ಕಳು ಕೂಡ ಇಲ್ಲಿ ಬಂದು ಸರ್ವೈವ್ ಆಗಬಹುದು?
1: ಖಂಡಿತ ಸರ್ವೈವ್ ಆಗಬಹುದು. ನಾವು ಅವರಿಗೆ ಬರೀ ಟೆಕ್ನಾಲಜಿ ಅಷ್ಟೇ ಕಲಿಸ್ತಾ ಇಲ್ಲ, ನಾವು ಅವ್ರನ್ನೆಲ್ಲ ಓವರ್ ವ್ಯೂ ಆಗಿ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಪ್ರಾಜೆಕ್ಟ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದಾರೆ, ಏನೇನ್ ಟೆಕ್ನಾಲಜಿ ಕಲ್ತಿರ್ತಾರೆ, ಅದರಲ್ಲಿ ಅವ್ರಿಗೆ ಹೇಗೆಲ್ಲ ಪರ್ಫಾರ್ಮ್ ಮಾಡ್ತಾರೆ ಅದು ಕೂಡ ನಾವು ಗಮನಿಸ್ತೀವಿ. ಪರ್ಫೆಕ್ಟ್ ಇದಾರೆ ಅಂದ್ರೆ ಅವರಿಗೆ ನಾವು ಟೆಕ್ನಾಲಜಿ ಜೊತೆ ಎಫೆಕ್ಟಿವ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಡೆವಲಪ್ ಮಾಡಕ್ಕೆ ಪ್ಲಸ್ ಆಪ್ಟಿಟ್ಯೂಡ್ ಕೂಡ ಅವ್ರಿಗೆ ಹೇಳ್ಕೊಡ್ತೀವಿ. ಹೌ ದೇ ಹ್ಯಾವ್ ಟು ಸ್ಪೀಕ್ ಇನ್ ದ ಪಬ್ಲಿಕ್, ಹೌ ದೇ ಹ್ಯಾವ್ ಟು ರೀಸನ್, ಆಪ್ಟಿಟ್ಯೂಡ್ ಹೆಂಗ್ ಬೆಳಿಬೇಕು, ಇಂಗ್ಲಿಷ್ ಹೆಂಗ್ ಮಾತಾಡಬೇಕು SC/ST ಕ್ಯಾಂಡಿಡೇಟ್ಸ್, ವುಮನ್ ಕ್ಯಾಂಡಿಡೇಟ್ಸ್ ಗೆ, ಮತ್ತೆ ಮೈನಾರಿಟಿ ಕಮ್ಯುನಿಟೀಸ್ ಗೆ, ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಕೆಲವು ಇನಿಷಿಯೇಟಿವ್ಸ್ ತಗೊಂಡಿದೀವಿ. ವರ್ಕ್ ಬೇಸ್ಡ್ ಲರ್ನಿಂಗ್ ಅಂತ ಈ ಪ್ರೋಗ್ರಾಮ್ ಅಲ್ಲಿ ಸ್ಟೂಡೆಂಟ್ಸ್ ಅವ್ರಿಗೆ ಬೇಕಾಗಿರೋ ಟೆಕ್ನಾಲಜೀಸ್ ಅಲ್ಲಿ ಅಪ್ಲೈ ಮಾಡಿಬಿಟ್ಟು ಅವರು

0: ಈ ಪ್ರೋಗ್ರಾಮಿಗೆ ಎನ್ರೋಲ್ ಮಾಡಿ 6 months ಇಂಟರ್ನ್ಶಿಪ್ ಮಾಡ್ತಾರೆ, ವೇರ್ ದೇ ವಿಲ್ ಬಿ ಪೇಡ್ ಫಾರ್ ದಿಸ್, ಸ್ಟೈಫಂಡ್ ಸಿಗುತ್ತೆ. ಅಂಡ್ ನಿಮ್ಗೆ ಅವ್ರಿಗೆ ಯಾವ ಟೆಕ್ನಾಲಜಿ ಕಲಿಬೇಕಂತ ಆಸಕ್ತಿ ಇರುತ್ತೆ ಆ ಟೆಕ್ನಾಲಜಿಯಲ್ಲಿ ಅವರು ಕಲಿಬಹುದು. ಅವ್ರಿಗೆ ನಾವು ಏನ್ ಪ್ರಾಜೆಕ್ಟ್ಸ್ ಮಾಡ್ತಾ ಇರ್ತೇವೆ ಅದೇ ಪ್ರಾಜೆಕ್ಟ್ಸ್ ಅಲ್ಲಿ ಅವ್ರಿಗೆ ಆಸ್ಕ್ ದೆಮ್ ಟು ವರ್ಕ್ ಆನ್ ದೋಸ್ ಪ್ರಾಜೆಕ್ಟ್ಸ್, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಅಲ್ಲೂ ಕೆಲಸ ಮಾಡೋ ಎಕ್ಸ್ಪೋಜರ್ ಸಿಗುತ್ತೆ. ಅದಲ್ದೇನೆ ಮತ್ತೆ SC/ST IoT ಅಪ್ಸ್ಕಿಲಿಂಗ್ ಪ್ರೋಗ್ರಾಮ್ಸ್ ನಡೆಸ್ತೀವಿ, ಆಮೇಲೆ HPC ಟ್ರೈನಿಂಗ್ ಪ್ರೋಗ್ರಾಮ್ ಇನಿಷಿಯೇಟಿವ್ ನಡೆಸ್ತೀವಿ.
1: ಕಾರ್ಯಕ್ರಮದ ಕೊನೆಯಲ್ಲಿ ಯಾವ ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ?
0: ಲರ್ನಿಂಗ್ ಯಾವತ್ತೂ ನಿಲ್ಬಾರ್ದು. ನನ್ನ ಇಂಗ್ಲಿಷ್ ವೀಕ್, ನಾನ್ ವೀಕ್ ಇದ್ದೀನಿ, ನನಗೆ ಕಾನ್ಫಿಡೆನ್ಸ್ ಇಲ್ಲ, ಈ ತರ ಎಲ್ಲ ಮಾತುಗಳು ಬರಬಾರ್ದು. ಟೆಕ್ನಾಲಜಿ ಯಾವುದು ಇದನ್ನ ನೋಡಲ್ಲ, ನೀನ್ ಏನ್ ಕಲಿತೀಯ ಅನ್ನೋದು ಮುಖ್ಯ, ನೀನ್ ಅದನ್ನ ಕಲ್ತ್ ಬಿಟ್ಟು ಮುಂದೆ ಹೇಗೆ ಅದರಲ್ಲೇ ನೀನ್ ಮುಂದುವರಿತಿ ಅನ್ನೋದು ಮುಖ್ಯ. ಇಂದಿನ ಲರ್ನರ್ಸ್ ನಾಳಿನ ಇನೋವೇಟರ್ಸ್, ಆತ್ಮ ನಿರ್ಭರ್ ಇಂಡಿಯಾ ಅಂತ ಹೇಳ್ತಾ ಇದೀವಿ. ಸೊ ನಾವು ನಮ್ಮನ್ನ ಆ ಮಟ್ಟಕ್ಕೆ ಬೆಳೆಸ್ಕೋಬೇಕು, ಬೆಳಿಬೇಕು. ಈ ಕ್ಷೇತ್ರದಲ್ಲಿ ತನ್ನ ಅನುಭವ ಮತ್ತು ಪರಿಣಿತಿಯ ಮೂಲಕ ಸಿಡ್ಯಾಕ್ ನಿಮ್ಮೊಂದಿಗೆ ಸದಾ ನಿಂತಿದೆ.
1: ಕಲಿಕೆ ನಿರಂತರ, ಯಾವುದೇ ಕಾರಣಕ್ಕೂ ಅದು ನಿಲ್ಲೋದಿಲ್ಲ. ಪ್ರತಿ ದಿನ ಕಲಿತಾ ಇರೋಣ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಕೌಶಲ್ಯಾಭಿವೃದ್ಧಿಯ ಮಹತ್ವ ಭಾಗವಹಿಸಿದ್ದವರು ಶಿಲ್ಪಾ ಬೊಂಬ್ರಿ, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು, ಸಂದರ್ಶಕರು ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಧಾರವಾಡ. ಈಗ ಸಮಯ 7:30:21.
4: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
5: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
4: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
5: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ.
4: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
5: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, JEE, ನೀಟ್ ಮತ್ತು BSc ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
4: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
5: ಸಂಪರ್ಕಿಸಿ
4: 8277583580 8277583612. ಪ್ರಿಯ ವಿದ್ಯಾರ್ಥಿಗಳೇ, ಪಾಲಕರೇ, SSLC ಅಥವಾ PUC ನಂತರ ಉತ್ತಮ ಶಿಕ್ಷಣ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಯೋಚಿಸುತ್ತಿದ್ದೀರಾ? ಇಲ್ಲಿದೆ ವಿಶ್ವಾಸಾರ್ಹ ಶಿಕ್ಷಣ ಸಂಸ್ಥೆ ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ BCA ಕಾಲೇಜ್ ಹುಬ್ಬಳ್ಳಿ. ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ನಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಕೋರ್ಸ್ ಗಳಿಗೆ ಪ್ರವೇಶ ಆರಂಭವಾಗಿದೆ. PUC ಪಾಸ್ ಆದವರಿಗೆ BCA ಕೋರ್ಸ್ ಲಭ್ಯವಿದೆ. ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಒಂದೇ ಕ್ಯಾಂಪಸ್ ನಲ್ಲಿ ಲಭ್ಯ. ಇಂದೇ ಪ್ರವೇಶ ಪಡೆಯಿರಿ ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ BCA ಕಾಲೇಜ್, ವಿದ್ಯಾರಣ್ಯ, ಗದಗ ರಸ್ತೆ, ಬಂಡಿವಾಡ, ಹುಬ್ಬಳ್ಳಿ. ಫೋನ್ 9481857729 ಹಾಗೂ 9353160399.
6: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
7: ಇನ್ನು ವಿದೇಶದಲ್ಲಿರುವ ನಿಮ್ಮ ಬಂಧುಗಳಿಗೆ ಆಹಾರ ಪದಾರ್ಥಗಳು, ಔಷಧಿಗಳು, ಉಡುಗೊರೆಗಳು ಹಾಗೂ ದಾಖಲೆಗಳನ್ನು ಕಳುಹಿಸುವುದು ಇನ್ನಷ್ಟು ಸುಲಭ.
6: ಭಾರತೀಯ ಅಂಚೆಯ ಮೂಲಕ 150 ಹೆಚ್ಚು ದೇಶಗಳಿಗೆ ಪಾರ್ಸಲ್ ಮತ್ತು ದಾಖಲೆಗಳನ್ನು

0: ಅತ್ಯಂತ ಕೈಗೆಟುಕುವ ದರದಲ್ಲಿ ರವಾನಿಸಬಹುದು. ಉದ್ಯಮಿಗಳ ರಫ್ತು ಸೇವೆಗಳಿಗೂ ಭಾರತೀಯ ಅಂಚೆ ವಿಶ್ವಾಸಾರ್ಹ ಆಯ್ಕೆ. ಡಾಕ್ ಸೇವಾ ಆಪ್ ಮೂಲಕ ವಿವಿಧ ದೇಶಗಳ ಅಂಚೆ ದರಗಳನ್ನು ಪರಿಶೀಲಿಸಿ ಮನೆಯಲ್ಲೇ ಬುಕಿಂಗ್ ಮಾಡಿ ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ ಪಡೆಯಿರಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10:30 ಕೊರವಂಜಿ ಸನ್ನಿವೇಶ ಪ್ರಸ್ತುತಪಡಿಸುತ್ತಾರೆ ಬೆಳಗಿ ತಾಲೂಕು ಬೋದಿಹಾಳದ ಲಕ್ಷ್ಮಣ್ ಪೂಜಾರ್ ಹಾಗೂ ಸಂಗಡಿಗರು. 11:00 ದಿವ್ಯಾಂಗ ತರಂಗ ನೇರ ಫೋನ್ಇನ್ ಕಾರ್ಯಕ್ರಮ. 11:30 ಪಂಡಿತ್ ವಿಶ್ವಮೋಹನ್ ಭಟ್ ಅವರ ಮೋಹನ ವೀಣಾ ವಾದನ ಕೇಳುವಿರಿ. 12:05 ವನಿತಾ ವಿಹಾರ ಸಾವಿತ್ರಿ ಮನೋಹರ್ ಅವರಿಂದ ಲಘುದಾಟಿಯ ಭಾಷಣ ಅಕ್ಕ ಭಾವನ ಹೊಸ ದೀಪಾವಳಿ. 12:35 ಜೀನ್ ಥೆರಪಿ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ ಭಾಷಣ ಕೇಳುವಿರಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
5: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
6: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
5: ಏನಾಯ್ತೆ ಸವಿ?
7: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
8: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
7: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
5: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
9: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು. ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ 4 ದಿನಗಳ ಭಾರತ ಪ್ರವಾಸ, ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಒತ್ತು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ. ನವದೆಹಲಿಯಲ್ಲಿ ಇಂದು ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ. ಕರ್ನಾಟಕದ 6 ಪಂಚಾಯಿತಿಗಳಿಗೆ ಗೌರವ. ವಿವಾಹಿತ ಹೆಣ್ಣು ಮಕ್ಕಳಿಗೂ ಅನುಕಂಪದ ಆಧಾರದ ಉದ್ಯೋಗ ಸೌಲಭ್ಯ, ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು. ಹಾಗೂ ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಭಾರತದ ವಿರುದ್ದ ಇಂಗ್ಲೆಂಡ್ಗೆ ಸರಣಿ ಜಯ. ವಾರ್ತೆಗಳ ವಿವರ. ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಅವರೊಂದಿಗೆ ಅಲ್ಲಿನ ವಿದೇಶಾಂಗ, ಆರ್ಥಿಕತೆ ಮತ್ತು ಹಣಕಾಸು ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗವು ಭಾರತಕ್ಕೆ ಆಗಮಿಸುತ್ತಿದೆ. ಪ್ರವಾಸದ ಅವಧಿಯಲ್ಲಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಈ ಉನ್ನತ ಮಟ್ಟದ ಮಾತುಕತೆಯು ಪ್ರಮುಖವಾಗಿ ವ್ಯಾಪಾರ, ಹೂಡಿಕೆ, ಇಂಧನ, ನವೀಕರಿಸಬಹುದಾದ ಇಂಧನ, ಆರೋಗ್ಯ ರಕ್ಷಣೆ ಮತ್ತು ಔಷಧೀಯ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ವಿಸ್ತರಿಸುವತ್ತ ಗಮನ ಹರಿಸಲಿದೆ. ವೆನೆಜುವೆಲಾದ ಇಂಧನ ವಲಯದಲ್ಲಿ ಭಾರತದ ಸಾರ್ವಜನಿಕ ವಲಯದ ಉದ್ದಿಮೆಗಳು ಈಗಾಗಲೇ ಗಣನೀಯ ಹೂಡಿಕೆ ಮಾಡಿದ್ದು ಅಲ್ಲಿ ತಮ್ಮ ಉಪಸ್ಥಿತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಉತ್ಸುಕವಾಗಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ಪ್ರವಾಸ ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನು ಬಲಪಡಿಸುವುದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿನ ಸಹಭಾಗಿತ್ವವನ್ನು ಮತ್ತಷ್ಟು ಆಳಗೊಳಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ.

0: ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ಇಂದು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ಸಂಜೆ 4 ಗಂಟೆಗೆ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಡಿಕೆ ಶಿವಕುಮಾರ್ ಹಾಗೂ ಹೊಸ ಸಚಿವ ಸಂಪುಟದ ಸದಸ್ಯರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಲಿದ್ದಾರೆ. ಸಮಾರಂಭದಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಸೇರಿದಂತೆ ಸುಮಾರು 55 ಮಠಾಧೀಶರು ಹಾಗೂ ಧಾರ್ಮಿಕ ನಾಯಕರನ್ನು ಆಹ್ವಾನಿಸಲಾಗಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದ ಕೆಲವೇ ದಿನಗಳಲ್ಲಿ ಈ ಮಹತ್ವದ ರಾಜಕೀಯ ಬದಲಾವಣೆ ನಡೆದಿದ್ದು, ಉಪಮುಖ್ಯಮಂತ್ರಿಯಾಗಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಈಗ ರಾಜ್ಯದ ಅತ್ಯುನ್ನತ ಹುದ್ದೆಯ ಜವಾಬ್ದಾರಿ ಹಸ್ತಾಂತರವಾಗುತ್ತಿದೆ. ಈ ಬೆಳವಣಿಗೆಯು ಕರ್ನಾಟಕ ಕಾಂಗ್ರೆಸ್ನಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ನಾಯಕತ್ವದ ಚರ್ಚೆಗಳಿಗೆ ತೆರೆ ಎಳೆದಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯ ಸಾಧಿಸಿದಾಗಿನಿಂದಲೂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಮತ್ತೊಂದೆಡೆ ಈ ಪ್ರಮುಖ ರಾಜಕೀಯ ಪರಿವರ್ತನೆಯ ಸಂದರ್ಭದಲ್ಲಿ ರಾಜ್ಯ ಘಟಕದಲ್ಲಿ ಸ್ಥಿರತೆ ಮತ್ತು ಸಮನ್ವಯವನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ ಕಾಂಗ್ರೆಸ್ ಹೈಕಮಾಂಡ್ ಹಿರಿಯ ನಾಯಕ ಸಿದ್ದರಾಮಯ್ಯ ಅವರನ್ನು ಪಕ್ಷದ ಅತ್ಯುನ್ನತ ನಿರ್ಧಾರ ಕೈಗೊಳ್ಳುವ ಸಮಿತಿಯಾದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಗೆ ನೇಮಕ ಮಾಡಿದೆ. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಗುವುದು. ಪ್ರಶಸ್ತಿ ಪಡೆದ ಪಂಚಾಯತ್ಗಳ ಮುಖ್ಯಸ್ಥರು ತಮ್ಮ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳ ಕುರಿತು ಪ್ರಸ್ತುತಿ ಸಹ ನೀಡಲಿದ್ದಾರೆ. ದೇಶಾದ್ಯಂತದ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ದಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಪಶ್ಚಿಮ ಬಂಗಾಳ ಸರ್ಕಾರವು ರಾಜ್ಯದಾದ್ಯಂತ ಬೃಹತ್ ಸಾಮಾಜಿಕ ಕಲ್ಯಾಣ ಉಪಕ್ರಮವಾದ ಅನ್ನಪೂರ್ಣ ಯೋಜನೆಗೆ ಇಂದು ಅಧಿಕೃತವಾಗಿ ಚಾಲನೆ ನೀಡಲಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಉದ್ಘಾಟಿಸಲಿದ್ದು, ಇಡೀ ರಾಜ್ಯವನ್ನು ಒಳಗೊಳ್ಳುವ ನಿಟ್ಟನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಈ ಬೃಹತ್ ಕಾರ್ಯಕ್ರಮವನ್ನು ಸಂಘಟಿಸಲಾಗಿದೆ. ಮುಖ್ಯಮಂತ್ರಿಗಳು ಪ್ರಧಾನ ಸಮಾರಂಭದಲ್ಲಿ ಈ ಯೋಜನೆಗೆ ಚಾಲನೆ ನೀಡಿದರೆ ರಾಜ್ಯದ ಎಲ್ಲಾ ಬ್ಲಾಕ್ಗಳು, ಪುರಸಭೆಗಳು ಮತ್ತು ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿರುವ ಫಲಾನುಭವಿಗಳು ವರ್ಚುವಲ್ ಮೂಲಕ ಏಕಕಾಲದಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನುಕಂಪದ ಆಧಾರದ ಮೇಲೆ ನೀಡುವ ಉದ್ಯೋಗದ ಸೌಲಭ್ಯದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಂಪೂರ್ಣವಾಗಿ ಅಸಮರ್ಥನೀಯ ಮತ್ತು ಅಸಂವಿಧಾನಿಕ ಎಂದು ನ್ಯಾಯಾಲಯ ತಿಳಿಸಿದೆ. ಅಲಹಾಬಾದ್ ಹೈಕೋರ್ಟ್ನ ಹಳೆಯ ಆದೇಶವನ್ನು ಬದಿಗೆ ಸರಿಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರ ಪೀಠ ಈ ಮಹತ್ವದ ಅವಲೋಕನ ಮಾಡಿದೆ. ಅನುಕಂಪದ ಆಧಾರದ ನೇಮಕಾತಿಗಾಗಿ ಕುಟುಂಬದ ವ್ಯಾಖ್ಯಾನದಲ್ಲಿ ವಿವಾಹಿತ ಮಗಳು ಸೇರುವುದಿಲ್ಲ ಎಂದು ಈ ಹಿಂದೆ ಹೈಕೋರ್ಟ್ ತೀರ್ಪು ನೀಡಿತ್ತು. ಸರ್ಕಾರಿ ಉದ್ಯೋಗಿಯೊಬ್ಬರು ಸೇವೆಯಲ್ಲಿದ್ದಾಗ ಮರಣ ಹೊಂದಿದರೆ ಅಥವಾ ವೈದ್ಯಕೀಯ ಕಾರಣಗಳಿಗಾಗಿ ಅವಧಿಗಿಂತ ಮುನ್ನ ನಿವೃತ್ತಿ ಹೊಂದಿದರೆ ಅವರ ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ನೀಡುತ್ತದೆ. ಮೃತ ಪಡಿತರ ವ್ಯಾಪಾರಿಯೊಬ್ಬರ ವಿವಾಹಿತ ಮಗಳು ಅನುಕಂಪದ ಆಧಾರದ ಮೇಲೆ ತಮಗೆ ನ್ಯಾಯಬೆಲೆ ಅಂಗಡಿಯ ಡೀಲರ್ ಹುದ್ದೆ ನೀಡಲು ನಿರಾಕರಿಸಿದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದರು. ವಿವಾಹಿತ ಹೆಣ್ಣು ಮಕ್ಕಳನ್ನು ಕುಟುಂಬದ ವ್ಯಾಖ್ಯಾನದಿಂದ ಹೊರಗಿಟ್ಟಿದ್ದ ಸರ್ಕಾರದ 2019ರ ಆದೇಶವನ್ನು ಅರ್ಜಿದಾರರು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದರು. ದೇಶದ ಸಾರ್ವಭೌಮತೆ ಮತ್ತು ವೈಯಕ್ತಿಕ

0: ಸ್ವಾತಂತ್ರ್ಯದ ನಡುವೆ ಸಂಘರ್ಷ ಉಂಟಾದರೆ ಸಾರ್ವಭೌಮತೆಗೆ ಮೊದಲ ಆದ್ಯತೆ ಎಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿದೆ. ಮಾದಕ ದ್ರವ್ಯ ಮತ್ತು ಸೈಕೋಟ್ರೋಪಿಕ್ ಪದಾರ್ಥಗಳ ಕಾಯ್ದೆಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಇದು ಹೆಚ್ಚು ಅನ್ವಯಿಸುತ್ತದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಜೈಲಿನ ಒಳಗಿನಿಂದಲೇ ಮೊಬೈಲ್ ಫೋನ್ ಬಳಸಿ ಮಾದಕ ದ್ರವ್ಯ ಸಾಗಣೆ ಜಾಲವನ್ನು ನಿರ್ವಹಿಸುತ್ತಿದ್ದ ಆರೋಪಿಗೆ ಜಾಮೀನು ನೀಡಿದ್ದ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಆದೇಶವನ್ನು ಸುಪ್ರೀಂಕೋರ್ಟ್ ರದ್ದುಗೊಳಿಸಿದೆ. ಆರೋಪಿಯು ಈ ಹಿಂದೆಯೂ ಇದೇ ರೀತಿಯ ಎನ್ಡಿಪಿಎಸ್ ಕಾಯ್ದೆಯಡಿ ಅಪರಾಧ ಎಸಗಿದ ಇತಿಹಾಸ ಹೊಂದಿರುವುದರಿಂದ ಜಾಮೀನಿನ ಮೇಲೆ ಹೊರಬಂದಾಗ ಆತ ಮತ್ತೆ ಇಂತಹ ಕೃತ್ಯ ಎಸಗುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಭಾರತೀಯ ನಾಗರಿಕರು ಜರ್ಮನಿಯ ವಿಮಾನ ನಿಲ್ದಾಣಗಳ ಮೂಲಕ ಮೂರನೇ ದೇಶಕ್ಕೆ ಪ್ರಯಾಣಿಸುವಾಗ ಇನ್ನು ಮುಂದೆ ಏರ್ಪೋರ್ಟ್ ಟ್ರಾನ್ಸಿಟ್ ವೀಸಾ ಹೊಂದುವ ಅಗತ್ಯವಿಲ್ಲ ಎಂದು ಭಾರತದಲ್ಲಿನ ಜರ್ಮನ್ ರಾಯಭಾರ ಕಚೇರಿ ಪ್ರಕಟಿಸಿದೆ. ಈ ನಿಯಮವು ಇಂದಿನಿಂದಲೇ ಜಾರಿಗೆ ಬರಲಿದ್ದು ಅಂತಾರಾಷ್ಟೀಯ ಸ್ಥಳಗಳಿಗೆ ಜರ್ಮನಿ ಮಾರ್ಗವಾಗಿ ಪ್ರಯಾಣಿಸುವ ಭಾರತೀಯರಿಗೆ ಇದು ನೆರವಾಗಲಿದೆ. ಈ ತೀರ್ಮಾನವು ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ದ್ವಿಪಕ್ಷೀಯ ಬಾಂಧವ್ಯದ ಸಂಕೇತವಾಗಿದೆ ಎಂದು ರಾಯಭಾರ ಕಚೇರಿ ಬಣ್ಣಿಸಿದೆ. ಜನರ ಸುಲಭ ಸಂಚಾರಕ್ಕೆ ಅನುವು ಮಾಡಿಕೊಡುವ ಮೂಲಕ ಭಾರತದೊಂದಿಗಿನ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಜರ್ಮನ್ ಸರ್ಕಾರ ಬದ್ದವಾಗಿದೆ ಎಂಬುದನ್ನು ಈ ಮಹತ್ವದ ನಿರ್ಧಾರವು ಪುಷ್ಟೀಕರಿಸಿದೆ. ಬಾಂಗ್ಲಾದೇಶದ ವಿದೇಶಾಂಗ ಸಚಿವ ಡಾ ಖಲೀಲುರ್ ರೆಹಮಾನ್ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ನಡೆದ ತೀವ್ರ ಪೈಪೋಟಿಯ ಚುನಾವಣೆಯಲ್ಲಿ 99 ಮತಗಳನ್ನು ಪಡೆದ ಅವರು 91 ಮತಗಳನ್ನು ಗಳಿಸಿದ ಸೈಪ್ರಸ್ನ ಆಂಡ್ರಿಯಾಸ್ ಕಾಕೌರಿಸ್ ಅವರನ್ನು ಸೋಲಿಸಿದರು. ಏಷ್ಯಾ ಪೆಸಿಫಿಕ್ ಒಕ್ಕೂಟದ ಸರದಿಯ ಆಧಾರದ ಮೇಲೆ ಆಯ್ಕೆಯಾಗಿರುವ ಇವರ ಒಂದು ವರ್ಷದ ಅಧಿಕಾರಾವಧಿ ಸೆಪ್ಟೆಂಬರ್ನಿಂದ ಆರಂಭವಾಗಲಿದ್ದು ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಜಾಗತಿಕ ಒಗ್ಗಟ್ಟಿಗೆ ಶ್ರಮಿಸುವುದಾಗಿ ಡಾ ರೆಹಮಾನ್ ತಿಳಿಸಿದ್ದಾರೆ. ಇಂಗ್ಲೆಂಡ್ನ ಟಾಂಟನ್ನಲ್ಲಿ ನಿನ್ನೆ ರಾತ್ರಿ ನಡೆದ ಮೂರು ಪಂದ್ಯಗಳ ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ ಮೂರನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡವು ಭಾರತದ ವಿರುದ್ಧ 6 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಗೆಲುವಿನೊಂದಿಗೆ ಇಂಗ್ಲೆಂಡ್ ಸರಣಿಯನ್ನು 2-1 ಅಂತರದಿಂದ ಕೈವಶ ಮಾಡಿಕೊಂಡಿದೆ. ಪಂದ್ಯದಲ್ಲಿ ಭಾರತ ತಂಡ ನೀಡಿದ 180 ರನ್ಗಳ ಸವಾಲಿನ ಗುರಿಯನ್ನು ಬೆನ್ನಟ್ಟಿದ್ದ ಇಂಗ್ಲೆಂಡ್ ನಾಯಕಿ ಹೆದರ್ ನೈಟ್ ಮತ್ತು ಅಲೈಸ್ ಕ್ಯಾಪ್ಸೆ ಅವರ ಉತ್ತಮ ಜೊತೆಯಾಟದ ನೆರವಿನಿಂದ 18.3 ಓವರ್ಗಳಲ್ಲಿ 184 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಇಂದಿನಿಂದ 4 ದಿನಗಳ ಭಾರತ ಪ್ರವಾಸ, ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಒತ್ತು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಹಿರಿಯ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ. ನವದೆಹಲಿಯಲ್ಲಿ ಇಂದು ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ, ಕರ್ನಾಟಕದ 6 ಪಂಚಾಯಿತಿಗಳಿಗೆ ಗೌರವ. ವಿವಾಹಿತ ಹೆಣ್ಣು ಮಕ್ಕಳಿಗೂ ಅನುಕಂಪದ ಆಧಾರದ ಉದ್ಯೋಗ ಸೌಲಭ್ಯ, ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು. ಮಹಿಳಾ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಭಾರತದ ವಿರುದ್ದ ಇಂಗ್ಲೆಂಡ್ಗೆ ಸರಣಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್ ಶಿರಸಿ. ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ ಹಾಗೂ ಆಯುಷ್ ಚಿಕಿತ್ಸೆ, ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434.
2: ಆತ್ಮೀಯರೇ, ಜೂನ್ 21 ವಿಶ್ವ ಯೋಗ ದಿನ ಹತ್ತಿರ ಬರ್ತಾ ಇದೆ. ನಮ್ಮ ಎಲ್ಲ ಸರ್ಕಾರಗಳು, ವಿಶ್ವದ ಅನೇಕ ಸಂಘ ಸಂಸ್ಥೆಗಳು ಈ ಒಂದು ಯೋಗ ದಿನವನ್ನ ಬಹಳ ಸಂಭ್ರಮದಿಂದ ಆಚರಿಸಲಿಕ್ಕೆ ಹೊರಟಿದೆ. ಈ ಸಂದರ್ಭದಲ್ಲಿ ಯೋಗವನ್ನ ನಾವು ಪ್ರತಿನಿತ್ಯ ಹೇಗೆ ಅಳವಡಿಸಿಕೊಳ್ಬಹುದು ನಮ್ಮ ಜೀವನದಲ್ಲಿ, ಈ ವಿಷಯದ ಕುರಿತಾಗಿ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸೆ ವೈದ್ಯರಾಗಿರುವಂತಹ ಡಾಕ್ಟರ್ ಸುಶ್ರಾ ಮಂಜುನಾಥ್ ಅವರು ಮಾತಾಡಲಿಕ್ಕಿದ್ದಾರೆ.
3: ಬಹಳ ಜನರಿಗೆ ಯೋಗ ಆರಂಭಿಸಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಸಮಯ ಸಿಗ್ತಾ ಇಲ್ಲ, ಎಲ್ಲಿಂದ ಆರಂಭಿಸಬೇಕು ಗೊತ್ತಿಲ್ಲ, ನಿಯಮಿತವಾಗಿ ಮಾಡಲಾಗುವುದಿಲ್ಲ, ಇಂತಹ ಹಲವಾರು ಕಾರಣಗಳಿಂದ ಯೋಗವನ್ನ ಮುಂದೂಡ್ತಾ ಇರ್ತಾರೆ. ಆದರೆ ಇಲ್ಲಿ ನಾವು ಒಂದು ಮುಖ್ಯ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ಯೋಗ ಮಾಡಲು ಗಂಟೆಗಳ ಕಾಲ ಸಮಯ ಬೇಕಂತಿಲ್ಲ. ಆರಂಭದಲ್ಲಿ ಪ್ರತಿದಿನ ಕೇವಲ 20 ನಿಮಿಷ ಮಾಡಿದ್ರೆ ಸಾಕು. ಮುಖ್ಯವಾದದ್ದು ಸಮಯದ ಪ್ರಮಾಣವಲ್ಲ, ನಿಯಮಿತ ಅಭ್ಯಾಸ. ನಮ್ಮ ದಿನವನ್ನು ಹೇಗೆ ಆರಂಭಿಸುತ್ತೇವೆ ಎಂಬುದೇ ದೇಹ ಮತ್ತು ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಆದ್ದರಿಂದ ಬೆಳಿಗ್ಗೆ ಎದ್ದ ನಂತರ ಕೆಲ

0: ಸರಳ ಅಭ್ಯಾಸಗಳನ್ನು ದಿನಚರಿಯಲ್ಲಿ ಸೇರಿಸಿಕೊಳ್ಳಬಹುದು. ಉದಾಹರಣೆಗೆ, ಮೊದಲಿಗೆ 2 ನಿಮಿಷ ಆಳವಾದ ಉಸಿರಾಟ. ಇದು ದೇಹಕ್ಕೆ ಹೊಸ ಚೈತನ್ಯ ನೀಡುತ್ತದೆ. ಅದಾದ ನಂತರ 5 ನಿಮಿಷಗಳ ಸರಳ ಸ್ಟ್ರೆಚಿಂಗ್ ಮಾಡಬಹುದು. ಇದರಿಂದ ದೇಹದ ಬಿಗಿತ ಕಡಿಮೆಯಾಗುತ್ತದೆ. ನಂತರ 5 ಸುತ್ತು ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡಬಹುದು. ಇದು ದೇಹದ ಬಹುತೇಕ ಎಲ್ಲಾ ಭಾಗಗಳಿಗೆ ಚಲನೆ ನೀಡುವ ಅತ್ಯುತ್ತಮ ಯೋಗಾಭ್ಯಾಸ. ಅದಾದ ಮೇಲೆ 5 ನಿಮಿಷ ಪ್ರಾಣಾಯಾಮ. ಇದು ಉಸಿರಾಟ ವ್ಯವಸ್ಥೆಯನ್ನು ಸುಧಾರಿಸುವುದರ ಜೊತೆಗೆ ಮನಸ್ಸಿಗೂ ಶಾಂತಿ ನೀಡುತ್ತದೆ. ಕೊನೆಯಲ್ಲಿ 5 ನಿಮಿಷ ಧ್ಯಾನಕ್ಕೆ ಸಮಯ ಕೊಡಿ. ಈ ರೀತಿ ದಿನವನ್ನು ಆರಂಭಿಸಿದರೆ ದೇಹ ಮತ್ತು ಮನಸ್ಸಿನಲ್ಲಿ ನಿಧಾನವಾಗಿ ಒಳ್ಳೆಯ ಬದಲಾವಣೆಗಳನ್ನು ಕಾಣಬಹುದು. ಇಂದಿನ ಜೀವನ ಶೈಲಿಯಲ್ಲಿ ವಿಶೇಷವಾಗಿ ಆಫೀಸ್ ಕೆಲಸ ಮಾಡುವವರು ಹೆಚ್ಚು ಸಮಯ ಒಂದೇ ಜಾಗದಲ್ಲಿ ಕುಳಿತುಕೊಳ್ಳುತ್ತಾರೆ. ಆದರೆ ದೀರ್ಘ ಸಮಯ ಕುಳಿತುಕೊಳ್ಳುವುದನ್ನು ಇಂದು ಸೈಲೆಂಟ್ ರೋಗ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಇದು ನಿಧಾನವಾಗಿ ಬೆನ್ನು ನೋವು, ಕುತ್ತಿಗೆ ನೋವು, ಅತಿಯಾದ ತೂಕ ಮತ್ತು ಮೆಟಬಾಲಿಕ್ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅದಕ್ಕಾಗಿ ಮಧ್ಯ ಮಧ್ಯೆ ಎದ್ದು ನಡೆಯುವುದು, ದೇಹವನ್ನು ಸ್ವಲ್ಪ ಚಲಿಸುವಂತೆ ಮಾಡುವುದು ಬಹಳ ಮುಖ್ಯ. ಯೋಗವನ್ನು ಪ್ರತಿಯೊಂದು ವಯಸ್ಸಿನವರು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಅಭ್ಯಾಸ ಮಾಡಬಹುದು. ಮಕ್ಕಳಿಗೆ ಯೋಗವನ್ನು ಆಟದ ರೀತಿಯಲ್ಲಿ ಪರಿಚಯಿಸಬಹುದು. ಇದರಿಂದ ಅವರ ಏಕಾಗ್ರತೆ ಮತ್ತು ದೈಹಿಕ ಚುರುಕುತನ ಹೆಚ್ಚುತ್ತದೆ. ಹಿರಿಯರಿಗೆ ಸರಳ ಆಸನಗಳು ಮತ್ತು ಉಸಿರಾಟ ಅಭ್ಯಾಸ ಬಹಳ ಉತ್ತಮ. ಇವು ದೇಹದ ಚಲನೆ ಮತ್ತು ಉಸಿರಾಟ ಸಾಮರ್ಥ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ. ಹಾಗೆಯೇ ಮಹಿಳೆಯರು, ವಿದ್ಯಾರ್ಥಿಗಳು ಮತ್ತು ಉದ್ಯೋಗದಲ್ಲಿರುವವರಿಗೂ ಯೋಗ ಜೀವನದಲ್ಲಿ ಸಮತೋಲನ ತರುವ ಒಂದು ಉತ್ತಮ ಮಾರ್ಗವಾಗಿದೆ. ಇಲ್ಲಿ ಇನ್ನೊಂದು ಮುಖ್ಯ ವಿಷಯವನ್ನು ನಾವು ನೆನಪಿನಲ್ಲಿಡಬೇಕು. ಯೋಗ ಕೇವಲ ಆಸನಗಳಿಗೆ ಮಾತ್ರ ಸೀಮಿತವಲ್ಲ. ಜೀವನ ಶೈಲಿಯಲ್ಲಿಯೂ ಕೆಲವು ಬದಲಾವಣೆಗಳು ಅಗತ್ಯ. ಉದಾಹರಣೆಗೆ, ಸಮಯಕ್ಕೆ ಮಲಗುವುದು, ಸಮಯಕ್ಕೆ ಊಟ ಮಾಡುವುದು, ಹೆಚ್ಚು ನೀರು ಕುಡಿಯುವುದು, ಪ್ರಾಕೃತಿಕ ಆಹಾರ ಸೇವಿಸುವುದು ಮತ್ತು ಮೊಬೈಲ್ ಬಳಕೆಯನ್ನು ಸ್ವಲ್ಪ ಕಡಿಮೆ ಮಾಡುವುದು, ಇವೆಲ್ಲವೂ ಆರೋಗ್ಯಕರ ಜೀವನದ ಭಾಗಗಳೇ ಆಗಿವೆ. ಯೋಗದ ನಿಜವಾದ ಉದ್ದೇಶ ಜೀವನದಲ್ಲಿ ಸಮತೋಲನ ತರುವುದು. ನಾವು ದಿನಪೂರ್ತಿ ಕೆಲಸಕ್ಕೆ ಸಮಯ ಕೊಡುತ್ತೇವೆ, ಇತರರಿಗೆ ಸಮಯ ಕೊಡುತ್ತೇವೆ, ಆದರೆ ಹಲವಾರು ಬಾರಿ ನಮ್ಮ ದೇಹ ಮತ್ತು ಮನಸ್ಸಿಗಾಗಿ ಸಮಯ ಕೊಡುವುದನ್ನೇ ಮರೆತು ಬಿಡುತ್ತೇವೆ. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸಮಯ ನಿಮಗಾಗಿ ಮೀಸಲಿಡಿ. ಕೆಲ ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ. ಉಸಿರಾಟವನ್ನು ಗಮನಿಸಿ. ದೇಹದ ಮಾತನ್ನು ಕೇಳಿ. ಅದೇ ಆರೋಗ್ಯಕರ ಜೀವನದ ಆರಂಭ. ಕೊನೆಗೆ ಒಂದು ಸುಂದರ ಮಾತು. ಯೋಗ ಒಂದು ದಿನದ ಅಭ್ಯಾಸವಲ್ಲ, ಆರೋಗ್ಯಕರ ಜೀವನದ ಪಯಣ. ಧನ್ಯವಾದಗಳು.
1: ಇದುವರೆಗೂ ಮಾತನಾಡಿದವರು ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವೈದ್ಯರಾದ ಡಾಕ್ಟರ್ ಸುಶ್ರಾವ್ಯ ಮಂಜುನಾಥ್. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ, ವೇದಾ ವೆಲ್ನೆಸ್ ಸೆಂಟರ್, ಸಿರಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434. ಪ್ರಸ್ತುತಿ ರಾಖಿ ಹಾನಗಲ್. ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್.
2: ಆಕಾಶವಾಣಿ ಧಾರವಾಡ. ಇದೀಗ ಚಿತ್ರಗೀತೆಗಳು.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.

0: शुद्धता से भरा निर्मा शुद्ध नमक।
1: ಜಯಚಂದ್ರನ್ ಹಾಗೂ ಪಿ ಸುಶೀಲಾ ಅವರ ಯುಗಳ ಸ್ವರಗಳಲ್ಲಿದೆ ಒಲವಿನ ಉಡುಗೊರೆ ಚಿತ್ರದ ಗೀತೆ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಪಿ.ವಿ. ಶ್ರೀನಿವಾಸ್ ಅವರು ಹಾಡಿರುವ ದೇವರ ಮಕ್ಕಳು ಚಿತ್ರದ ಗೀತೆ.
7: ಈ ದಿನ ಮಜ ಕಂಡೆನು ನಿಜ, ಈ ದಿನ ಮಜ

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಸಮಯ 8 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದಿಲ್ಲಿ ಕೇಂದ್ರದಿಂದ.

ಇದುವರೆಗೆ ಹರೀಶ್ ಕುಲಕರ್ಣಿಯವರ ಕೊಳಲು ವಾದನದಲ್ಲಿ ರಾಗ್ ಮಾರ್ವಾ ಥರ್ಡ್ ಬಿಬಾಸ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ನಾಗಭೂಷಣ್ ಗುಡ್ಡದಮಠ್.

0: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡುತ್ತಾರೆ ಪರಮಹಂಸ ಯೋಗಪೀಠದಲ್ಲಿ ಯೋಗ ತರಬೇತುದಾರರಾದ ಡಾ ಶೋಭಾ ಹುಲಿಕಟ್ಟಿ ಅವರು.
1: ಆತ್ಮೀಯರಿಗೆ ನಮಸ್ಕಾರ. ನಾವು ಯೋಗದ ಪ್ರಕಾರಗಳ ಕುರಿತು ನೋಡ್ತಾ ಇದ್ವಿ, ಅದರ ಮುಂದುವರೆದ ಭಾಗ ನೋಡೋಣ. ಅನ್ವಯಿಕ ಯೋಗವನ್ನ ಜೆಂಡರ್ ಅಂದ್ರೆ ಲಿಂಗ ಆಧಾರಿತವಾಗಿಯೂ ಕೂಡ ವರ್ಗೀಕರಣ ಮಾಡುತ್ತದೆ. ಅಂದ್ರೆ ಪುರುಷರಿಗೆ ಯೋಗ ಮತ್ತು ಮಹಿಳೆಯರಿಗಾಗಿ ಯೋಗ. ಎಲ್ಲರಿಗೂ ಯೋಗ ಬೇಕಾಗಿದ್ರು ಯಾಕೆ ಈ ಬದಲಾವಣೆ ಅಂತ ಹೇಳಿದ್ರೆ, ಪುರುಷರು ಎದುರಿಸುವಂತಹ ಶಾರೀರಿಕ ಸಮಸ್ಯೆಗಳು, ಮಾನಸಿಕ ಸ್ಥಿತಿಗತಿಗಳು, ಮಹಿಳೆ ಎದುರಿಸುವಂತಹ ಶಾರೀರಿಕ ಸ್ಥಿತಿಗತಿಗಳು ಹಾಗೂ ಮಾನಸಿಕ ವಿಚಾರಗಳು ಒಂದು ಹಂತದಲ್ಲಿ ವಿಭಿನ್ನವಾಗಿರ್ತಾವ. ಈಗ ನಾವು ಯೋಗದ ಪ್ರಕಾರಗಳಲ್ಲಿ ಲಿಂಗ ಆಧಾರಿತವಾಗಿ ಯೋಗವನ್ನ ಹೇಗೆ ವಿಭಾಗ ಮಾಡಿದ್ದಾರೆ ಅಂತ ನೋಡೋಣ. ಪುರುಷರಿಗಾಗಿ ಯೋಗ ಮತ್ತು ಮಹಿಳೆಯರಿಗಾಗಿ ಯೋಗ. ಶಾಸ್ತ್ರವೂ ಕೂಡ ಈ ವಿಭಾಗವನ್ನ ಅಥವಾ ಈ ವರ್ಗೀಕರಣವನ್ನ ಅನುಮೋದಿಸುತ್ತದೆ. ಕೆಲವೊಂದು ಯೋಗದ ಅಭ್ಯಾಸಗಳನ್ನ ಕೇವಲ ಮಹಿಳೆಯರು ಮಾತ್ರ ಮಾಡಬೇಕಾಗ್ತದೆ, ಕೆಲವೊಂದು ಯೋಗದ ಅಭ್ಯಾಸಗಳನ್ನ ಕೇವಲ ಪುರುಷರು ಮಾತ್ರ ಮಾಡಬೇಕಾಗ್ತದೆ, ಕೆಲವು ಆಸನಗಳು, ಕೆಲವು ಬಂಧ ಮುದ್ರೆಗಳು, ಕೆಲವು ಕ್ರಿಯೆಗಳನ್ನ ಮಹಿಳೆಯರು ಮಾಡುವಂತಿಲ್ಲ, ಪುರುಷರು ಕೂಡ ಕೆಲವು ಅಭ್ಯಾಸಗಳನ್ನ ಮಾಡುವಂತಿಲ್ಲ. ಮಹಿಳೆಯರಿಗಾಗಿ ವಿಶೇಷ ಅಭ್ಯಾಸಗಳು, ಪುರುಷರಿಗಾಗಿ ವಿಶೇಷ ಅಭ್ಯಾಸಗಳು ಇರುವುದರಿಂದ ಅನ್ವಯಿಕ ಯೋಗದಲ್ಲಿ ಮಹಿಳೆಗಾಗಿ ಮತ್ತು ಪುರುಷರಿಗಾಗಿ ಬೇರೆ ಬೇರೆ ಯೋಗದ ಮಾದರಿಗಳನ್ನು ನಿರ್ಮಾಣ ಮಾಡಿ ಅಭ್ಯಾಸ ಮಾಡಲು ನೀಡಲಾಗುತ್ತದೆ. ಇನ್ನು ವೃತ್ತಿಗೆ ಸಂಬಂಧಪಟ್ಟಂತ ವರ್ಗೀಕರಣ, ಯಾವ ವೃತ್ತಿಯಲ್ಲಿ ನಾವು ತೊಡಗಿರ್ತೇವೆ ಆ ವೃತ್ತಿ ನಮ್ಮಲ್ಲಿ ಉಂಟು ಮಾಡುವ ಬದಲಾವಣೆಗಳಿಗೆ ಅನುಗುಣವಾಗಿ ಯೋಗಾಭ್ಯಾಸವನ್ನು ಮಾಡುವುದು. ಅನೇಕ ವರ್ಷಗಳಿಂದ ಕಾರ್ಪೊರೇಟ್ ಕಂಪನಿಗಳು ಅಂತ ಏನ್ ಕರಿತೀವಿ ಅದರಲ್ಲಿರುವ ಮುಖ್ಯಸ್ಥರಿಗೆ, ಸಿಇಒಗಳಿಗೆ ಒತ್ತಡವನ್ನು ನಿರ್ವಹಣೆ ಮಾಡಲೇ ಯೋಗ ಎಂದು ಒಂದು ವಿಶೇಷ ಮಾದರಿಯನ್ನೇ ಈಗ ಮಾಡಿಸ್ತಾ ಇದ್ದಾರೆ. ಅದೇ ರೀತಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಅವರಿಗೆ ಫೋಕಸ್ ಲೆವೆಲ್ ಹೆಚ್ಚಾಗಲಿಕ್ಕೆ, ಏಕಾಗ್ರತೆ ಹೆಚ್ಚಾಗಲಿಕ್ಕೆ ಯೋಗವನ್ನ ಮಾಡಿಸುವುದು, ಅವರ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ, ಅವರಲ್ಲಿ ಆತ್ಮವಿಶ್ವಾಸವನ್ನ ಉಂಟು ಮಾಡಲಿಕ್ಕೆ ಯೋಗವನ್ನ ಮಾಡಿಸುವುದು ವಿದ್ಯಾರ್ಥಿಗಳಿಗಾಗಿ ಯೋಗ. ಹಾಗೇನೆ ಆಟಗಾರರಿಗಾಗಿ ಯೋಗ, ವಾಹನ ಚಾಲಕರಿಗಾಗಿ ಯೋಗ, ಮತ್ತೆ ಸಣ್ಣ

ಮಕ್ಕಳಿಗಾಗಿ ಯೋಗ, ಅದೇ ರೀತಿ ಟೀಚರ್ಸ್ಗಾಗಿ ಯೋಗ, ಅಂದ್ರೆ ಶಿಕ್ಷಕರಿಗಾಗಿ ಯೋಗ, ಡಾಕ್ಟರ್ಗಳಿಗೆ, ವೈದ್ಯರಿಗಾಗಿ ಯೋಗ, ಈ ರೀತಿ ಅವರ ವೃತ್ತಿಯನ್ನ ಅನುಸರಿಸಿ ಅವರು ವೃತ್ತಿಯಲ್ಲಿ ಎದುರಿಸಬಹುದಾದ ತೊಂದರೆಗಳನ್ನ ಪರಿಗಣಿಸಿ ಅವರಿಗೆ ವಿಶೇಷವಾದ ಯೋಗದ ಮಾದರಿಗಳಿರುತ್ತೆ. ಇನ್ನು ಇದೇ ವರ್ಗೀಕರಣದಲ್ಲಿ ಅತ್ಯಂತ ಪ್ರಮುಖವಾದದ್ದು ಎಂದರೆ ಚಿಕಿತ್ಸಾತ್ಮಕ ಯೋಗ, ಅಂದ್ರೆ ಯೋಗವನ್ನ ಚಿಕಿತ್ಸೆಯ ರೂಪದಲ್ಲಿ ನೀಡುವಂಥದ್ದು. ಮನುಷ್ಯ ಅನೇಕ ಶಾರೀರಿಕ ಹಾಗೂ ಮಾನಸಿಕ ತೊಂದರೆಗಳಿಂದ ಬಳಲ್ತಾ ಇದ್ದಾನೆ. ಆ ಬಳಲುವಿಕೆಗೆ ಯೋಗವನ್ನ ಅನ್ವಯಿಸಿ ಅವನು ಆನಂದದಿಂದ ಬದುಕುವ ಹಾಗೆ, ಅವನ ಯೋಗಕ್ಷೇಮವನ್ನ ಸರಿಯಾಗಿ ನೋಡಿಕೊಳ್ಳುವ ಹಾಗೆ ಯೋಗವನ್ನ ಮಾಡಿಸಲಾಗುತ್ತದೆ.

0: ಯೋಗವನ್ನ ಚಿಕಿತ್ಸೆಯ ರೂಪದಲ್ಲಿ ನೀಡುವಂಥದ್ದು. ಮನುಷ್ಯ ಅನೇಕ ಶಾರೀರಿಕ ಹಾಗೂ ಮಾನಸಿಕ ತೊಂದರೆಗಳಿಂದ ಬಳಲ್ತಾ ಇದ್ದಾನೆ. ಆ ಬಳಲುವಿಕೆಗೆ ಯೋಗವನ್ನ ಅನ್ವಯಿಸಿ ಅವನು ಆನಂದದಿಂದ ಬದುಕುವ ಹಾಗೆ, ಅವನ ಯೋಗಕ್ಷೇಮವನ್ನ ಸರಿಯಾಗಿ ನೋಡಿಕೊಳ್ಳುವ ಹಾಗೆ ಯೋಗವನ್ನ ಮಾಡಿಸಲಾಗುತ್ತದೆ. ಇದನ್ನೇ ಥೆರಪೆಟಿಕ್ ಯೋಗ ಅಥವಾ ಚಿಕಿತ್ಸಾತ್ಮಕ ಯೋಗ ಅಂತ ಕರೀತಾರೆ. ಸ್ವರೂಪದಲ್ಲಿ ಚಿಕಿತ್ಸಾತ್ಮಕ ಯೋಗವು ಇಂಟಿಗ್ರೇಟೆಡ್ ಆಗಿರುತ್ತದೆ, ಅಂದರೆ ಸಮಗ್ರವಾಗಿರುತ್ತದೆ. ಇದಕ್ಕೆ ಬೇಕಾದಂಥ ಎಲ್ಲ ಮೂಲ ತತ್ವಗಳನ್ನ ನಮ್ಮ ಉಪನಿಷತ್ತುಗಳು, ಭಗವದ್ಗೀತೆ ಹಾಗೂ ನಮ್ಮ ಆಯುರ್ವೇದ ಶಾಸ್ತ್ರವನ್ನ ಒಳಗೊಂಡಂತೆ ಎಲ್ಲ ಶಾಸ್ತ್ರೀಯ ಯೋಗ ಗ್ರಂಥಗಳನ್ನ ಆಧರಿಸಿ ಅದರ ತತ್ವಗಳು ಹಾಗೂ ಪ್ರಾಯೋಗಿಕ ಅಭ್ಯಾಸಗಳನ್ನ ಅಳವಡಿಸಿಕೊಂಡು ನಮ್ಮ ಯೋಗ ಶಾಸ್ತ್ರಕಾರರು, ನಮ್ಮ ಯೋಗದ ವಿಜ್ಞಾನಿಗಳು ಯೋಗದ ತತ್ವ ಮತ್ತು ಆಚರಣೆಗಳನ್ನು ಒಳಗೊಂಡಂತ ಥೆರಪೆಟಿಕ್ ಯೋಗ ಎನ್ನುವಂಥ ಒಂದು ಮಾದರಿಯನ್ನು ನಿರ್ಮಾಣ ಮಾಡಿದ್ದಾರೆ.
1: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡಿದವರು ಪರಮಹಂಸ ಯೋಗ ಪೀಠದಲ್ಲಿ ಯೋಗ ತರಬೇತುದಾರರಾದ ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗಪೀಠ ದೂರವಾಣಿ ಸಂಖ್ಯೆ 9900451397.
2: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
7: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ.
6: ಧಾರವಾಡ ಆಕಾಶವಾಣಿ 765 kHz ಹಾಗೂ FM 103 MHz ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
7: ಕನಕ ದೀಪ.
8: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
2: ಈಗ ಶ್ರೀನಿವಾಸ್ ಡಿ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ. ಆರಂಭಕ್ಕೆ ಕೇಳಿ ಪುರಂದರದಾಸರ ಕೃತಿ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಆತ್ಮೀಯ ಕೇಳುಗರೆ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತು ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ರವಿವಾರ ಬೆಳಗ್ಗೆ 9:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಮೂಡಿಬರುತ್ತದೆ ಜೀವನ ಬೆಳಕು.
2: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ. ದಿ. ಮಾಡಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ. ಆಕಾಶವಾಣಿ ಧಾರವಾಡ.

ಕೇಳಿ ಕನ್ನಡ ಗೀತಾ ರಾಮಾಯಣದ ನಾಲ್ಕನೇ ಭಾಗ. ಮೂಲ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್, ಕನ್ನಡ ರೂಪಾಂತರ ಶ್ರೀನಿವಾಸ್ ತೋಫ್ಖಾನೆ, ಮೂಲ ಸಂಗೀತ ಸಂಯೋಜಕರು ಸುಧೀರ್ ಫಡ್ಕೆ, ಹಾಡಿದವರು ಶ್ರೀಪಾದ್ ಹೆಗಡೆ, ನಿರೂಪಣೆ ಮನೋಹರ್.

ತನ್ನ ಮನದಾಳವನ್ನು ದಶರಥನಿಗೆ ಅರುಹಿದಳು. ಆದರೆ ದಶರಥನಿಗೂ ಆ ಸಂಕಟ ಹೊರತಾಗಿರಲಿಲ್ಲ. ಮಡದಿ ಕೌಸಲ್ಯ ಅವಳ ಬಯಕೆಯನ್ನ ಅರ್ಥ ಮಾಡಿಕೊಂಡ ದಶರಥ ಅವಳನ್ನು ಪರಿಪರಿಯಲ್ಲಿ ಸಂತೈಸುತ್ತ, ಮುಗುದೆ, ನಿನ್ನ ಕಂಬನಿಗಳ ಕತೆ ನನಗೂ ತಿಳಿದಿದೆ. ಬೇಸರ ಪಟ್ಟುಕೊಳ್ಳಬೇಡ. ಅಶ್ವಮೇಧ ಯಜ್ಞ ಮಾತ್ರ ನಮಗೆ ಪುತ್ರ ಪ್ರಾಪ್ತಿ ನೀಡುವುದಾದರೆ ಅದನ್ನೇ ಆಚರಿಸೋಣ ಎಂದು ಸಮಾಧಾನಪಡಿಸುತ್ತಾ ಹೇಳುತ್ತಾನೆ.

ಆಕಾಶವಾಣಿ ಧಾರವಾಡ. ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 10:30 ಶ್ರೀಕೃಷ್ಣ ಪಾರಿಜಾತ ಕೊರವಂಜಿ ಸನ್ನಿವೇಶ ಪ್ರಸ್ತುತಪಡಿಸುತ್ತಾರೆ ಬೀಳಗಿ ತಾಲೂಕು ಬೋದೇಹಾಳದ ಲಕ್ಷ್ಮಣ್ ಪೂಜಾರ್ ಹಾಗೂ ಸಂಗಡಿಗರು. 11:00 ದಿವ್ಯಾಂಗ ತರಂಗ ನೇರ ಫೋನ್ಇನ್ ಕಾರ್ಯಕ್ರಮ. 11:30 ಪಂಡಿತ್ ವಿಶ್ವಮೋಹನ್ ಭಟ್ ಅವರ ಮೋಹನ ವೀಣಾ ವಾದನ ಕೇಳುವಿರಿ. 12:05 ವನಿತಾ ವಿಹಾರ ಸಾವಿತ್ರಿ ಮನೋಹರ್ ಅವರಿಂದ ಲಘು ದಾಟಿಯ ಭಾಷಣ ಅಕ್ಕಭಾವನ ಹೊಸ ದೀಪಾವಳಿ. 12:35 ಡಾ

0: ರೋಹಿತ್ ಶೆಟ್ಟಿ ಅವರಿಂದ ಭಾಷಣ, ಜೀನ್ ಥೆರಪಿ. ಮಧ್ಯಾಹ್ನ 1:20 ಹುಬ್ಬಳ್ಳಿ ತಾಲೂಕು ಭೈರಿದೇವರಕೊಪ್ಪದ ರಾಮು ಬಿ ಮೂಲಗಿ ಹಾಗೂ ಸಂಗಡಿಗರಿಂದ ಹಂತಿಪದ. 1:30 ನಿಮ್ಮೊಂದಿಗೆ ನೇರ ಪ್ರಸಾರದಲ್ಲಿ. 2:40 ಹೊಸ ಕನ್ನಡ ಚಿತ್ರಗೀತೆಗಳು. ಸಂಜೆ 7:45 ತಲತ್ ಅಜೀಜ್ ಅವರು ಹಾಡಿರುವ ಗಜಲ್ ಕೇಳುವಿರಿ. 9:15 ಪ್ರಚಲಿತ ವಿದ್ಯಮಾನ. 8:00 2026 ಕಿತ್ತೂರ ಚೆನ್ನಮ್ಮ ಪ್ರಶಸ್ತಿ ವಿಜೇತೆ ಕುಷ್ಟಗಿಯ ಲಲಿತಮ್ಮ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.
1: 2:00 ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ. ಅದ್ಭುತ.
6: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮಂಜುಳಾ ಗುರುರಾಜ್ ಅವರು ಹಾಡಿರುವ ಅಮೃತ ಸಿಂಧು ಚಿತ್ರದ ಗೀತೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಅವನೇ ನನ್ನ ಗಂಡ ಚಿತ್ರದ್ದು. ಗಾಯಕಿ ವಾಣಿ ಜಯರಾಮ್.

0: ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
1: ನಿಲ್ಲುಸಿರಿ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ.
0: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
2: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
0: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.
3: ಶ್ರೀನಿವಾಸ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಯುಗಳ ಸ್ವರಗಳಲ್ಲಿ ಕೇಳಿ ಮೌರ್ಯ ಚಿತ್ರದ ಗೀತೆ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಬದುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಕುಮಾರ್ ಸಾನು ಹಾಗೂ ಚಿತ್ರ ಅವರ ಯುಗಳ ಸ್ವರಗಳಲ್ಲಿ ಕೇಳಿ ಧ್ರುವ ಚಿತ್ರದ ಗೀತೆ.

0: ರಾಜೇಶ್ ಹಾಗೂ ಸಂಗಡಿಗರು ಹಾಡಿರುವ ಶುಕ್ಲಾಂಭರಧರಂ ಚಿತ್ರದ ಗೀತೆಯನ್ನ ಇದುವರೆಗೆ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
0: ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ರಥಸಪ್ತಮಿ ಚಿತ್ರದು. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಕೇಳುಗರೇ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಕ್ಕೆ ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

0: ನಂದನ ಕಾರ್ಯಕ್ರಮದಲ್ಲಿ ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
4: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
5: ನಿಸರ್ಗ ಜ್ಞಾನಾಮೃತ.
0: ಈಗ ಶ್ರೀಕೃಷ್ಣ ಪಾರಿಜಾತ ಕೊರವಂಜಿ ಸನ್ನಿವೇಶ ಪ್ರಸ್ತುತಪಡಿಸುತ್ತಾರೆ ಬೀಳಿಗಿ ತಾಲೂಕು ಬೂದಿಹಾಳದ ಲಕ್ಷ್ಮಣ್ ಪೂಜಾರ್ ಹಾಗೂ ಸಂಗಡಿಗರು.

0: ಏನ್ರಿವಾ ನೀವ್ಯಾರು?
1: ಏಮಮ್ಮ ಏಮಂಟಾವ್?
0: ಏಮ್ ಎಂಟದಾವ್?
1: ಏಮ್ ಶಿಸ್ತಾವ್?
0: ಎಮ್ಮೆಲ್ಲ ಶಿಸ್ತಾವ, ಕ್ವಾಣಿಗೆ ಕಾಲ್ಬೇನ್ ಹಾಯ್ದಾವ್.
1: ಏಮೇ
0: ಏನೇಮೆ
1: ನಲ್ಗ ಮಾತದ ಅಸಲೇದು
0: ಮಾತಾಟ ನಿನ್ಗ ತಲ್ಸುಲ್ ಹೇಳಿ. ಇದು ಉಪ್ಪದ್ರೆ ನನ್ಗ ಈ ಭಾಷಾ ತಿಳಿದಿಲ್ಲ.
1: ನೋಡ ಮನ್ಯನಿಗೆ ಹೇಗೆ ಹೇಳ್ಬೇಕು
0: ಕನ್ನಡದಲ್ಲಿ ನೀನು ಯಾರು ಅಂತ.
1: ಹೌದು, ನಾನು ಕೊರವಂಜಿ.
0: ಕೊರವಂಜಿ?
1: ಹೌದಮ್ಮ.
0: ಕೊರವಂಜಿಯಾರ ನಾನು ನೋಡಿಲೇನು?
1: ನೋಡಿದ್ಯಮ್ಮ
0: ಸಾಕಷ್ಟು ಮಂದಿ.
1: ಅವ್ರು ಹೇಗಿರ್ತಾರು?
0: ಹರ್ಕ ಬರ್ಕ ಸೀರೆ ಹತ್ತನ್ನೆರಡು ತ್ಯಾಪಿ ಕುಬುಸ ತಲೆ ಮೇಲೆ ಹಿಡಿಗೆ ಕೈಯಾಗ ಬಡಿಗೆ ಬಾಗಿಲಿಗೆ ಬಿದ್ದಿರ್ತಾರ ಹತ್ತು ಹನ್ನೆರಡು ವರ್ಷದ ಕೂಸಿನ.
1: ಚೇಚೆ ನಾನು ಅಂತ ಕೆಲ್ಲ.
0: ನೀ ಅಂತ ಕೆಲ್ಲ?
1: ಅಲ್ಲ
0: ನೀ ಅಂತ ಕೆವ.
1: ನಾನು ದೇವಲೋಕದವಳು.
0: ದೇವಲೋಕ?
1: ಹೌದಮ್ಮ.
0: ಆ ದೇವಲೋಕದಿಂದ ಈ ಭೂಲೋಕಕ್ಕೆ ಹೇಗ ಬಂದೆ?
1: ಹೇಗ ಬಂದೆ? ಏನನ್ನುತ್ತ ಬಂದೆ
0: ಅದನ್ನ ಹೇಳು.
1: ದೂತೆ, ಕೇರಿ ಕೇರಿಯೋಳು ಆಡುತ್ತ.
0: ಕೇರಿ ಕೇರಿಯೋಳು ಆಡುತ್ತಾ
1: ಮಣಿ ಮಣಿ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಶಕುನ ಶಾಮುದ್ರಕ್ಕೆ ಹೇಳ್ತಾ ಇಲ್ಲಿ ಬಂದದಾಗ್ಯದ.
0: ಹಂಗಾದ್ರೆ ನಮಗಿಂತಲೂ ಹೆಚ್ಚಿನ ವಿದ್ಯಾ ನಿನ್ನ ಹತ್ತಿರ ಏನದವ?
1: ಏನದ? ನನಗೇನು ಬರ್ತದ
0: ಅದನ್ನ ಹೇಳು.
1: ಆಗಲಿ ಆಗಲಿ ಕೇಳು.

0: ದೋತೆ
1: ಹಾ
0: ಎಲ್ಲ ಮಾತು ಬಂದು ಒಳ್ಳೆ ಭಕ್ತಿಯಿಂದ ಕೇಳಿದ್ರೆ ತಿಳಿತಾವ್.
1: ಭಕ್ತಿ
0: ಹೌದು,
1: ಭಕ್ತಿ ಅಂದ್ರೆ ಏನ ಅದೇ ಗೊತ್ತಿಲ್ಲ ನನಗೆ. ಇಲ್ಲ
0: ನೋಡಮ್ಮ, ಭಕ್ತಿ ಅಂದ್ರೆ ಹೇಗಿರ್ತದ?
1: ಹೇಗ
0: ಈ ಚಲಿಸುವ ಪ್ರಪಂಚವೆಲ್ಲ,
1: ಈ ಚಲಿಸುವ ಪ್ರಪಂಚವೆಲ್ಲ
0: ಆ ಪರಮಾತ್ಮನಿಂದಲೇ ನಂಬಿಕೆ ಇಡೋದೊಂದು ಭಕ್ತಿ ಅದಮ್ಮ.
1: ನಡೆಯುವುದೆಂದು ನಂಬಿಕೆ ಇಡುವುದೇ ಒಂದು ಭಕ್ತಿ.
0: ಭಕ್ತಿ ಅದ
1: ಭಕ್ತಿ ಅಂದ್ರೆ ಒಂದೇ ಏನ
0: ಒಂದ ಭಕ್ತಿ? ಯಾಕ ನವವಿಧ ಭಕ್ತಿಗಳಿದ್ದಾವ.
1: ಅವು ಯಾವು?
0: ಅವು ಯಾವು? ಶ್ರವಣಂ,
1: ಶ್ರವಣಂ,
0: ಕೀರ್ತನಂ,
1: ಕೀರ್ತನಂ,
0: ಸ್ಮರಣಂ,
1: ಸ್ಮರಣಂ,
0: ಪಾದಸೇವನಂ,
1: ಪಾದಸೇವನಂ,
0: ಅರ್ಚನಂ,
1: ಅರ್ಚನಂ,
0: ವಂದನಂ,
1: ವಂದನಂ,
0: ದಾಸ್ಯಂ,
1: ದಾಸ್ಯಂ,
0: ಸಖ್ಯಂ,
1: ಸಖ್ಯಂ,
0: ಆತ್ಮನಿವೇದನಂ,
1: ಆತ್ಮನಿವೇದನಂ.
0: ಹೀಗೆ ಒಂಬತ್ತರ ಭಕ್ತಿಗಳಿದ್ದಾವಮ್ಮ.
1: ಹೌದವಾ, ಒಂಬತ್ತರದ ಭಕ್ತಿ ಅವ ಅಂತ ಹಂಗ ಉಳ್ದಾವ. ಇವನ್ ಯಾರ ಮಾಡಿ ಮುಕ್ತರಾಗ್ಯಾರು?
0: ಹೌದಮ್ಮ,
1: ಅದನ್ನ ಹೇಳು.
0: ನೋಡದೋತೆ, ಒಂದೊಂದು ಭಕ್ತಿ ಮಾಡಿ ಒಬ್ಬೊಬ್ಬರು ಮುಕ್ತಿ ಕಂಡಿದ್ದಾರ.
1: ಹಂಗಾದ್ರೆ ಯಾವ ಭಕ್ತಿಯಿಂದ ಯಾರು ಮುಕ್ತರಾದ್ರು?
0: ಶ್ರವಣ ಭಕ್ತಿಂದ ಪರೀಕ್ಷಿತ ರಾಜ,
1: ಪರೀಕ್ಷಿತ ರಾಜ.
0: ಕೀರ್ತನ ಭಕ್ತಿಂದ ನಾರದರು,
1: ನಾರದರು.
0: ಸ್ಮರಣ ಭಕ್ತಿಂದ ಪ್ರಹ್ಲಾದ,
1: ಪ್ರಹ್ಲಾದ.
0: ಪಾದಶಿವ ಭಕ್ತಿಂದ ಲಕ್ಷ್ಮಿ,
1: ಲಕ್ಷ್ಮಿ.
0: ಅರ್ಚನ ಭಕ್ತಿಂದ ಪೃಥುರಾಯ,
1: ಪೃಥುರಾಯ.
0: ವಂದನ ಭಕ್ತಿಂದ ಅಕ್ರೂರ,
1: ಅಕ್ರೂರ.
0: ದಾಸ್ಯ ಭಕ್ತಿಂದ ಮಾರುತಿ,
1: ಮಾರುತಿ.
0: ಸಖ್ಯ ಭಕ್ತಿಂದ ಅರ್ಜುನ,
1: ಅರ್ಜುನ.
0: ಆತ್ಮನದನ್ನ ಭಕ್ತಿ ಮಾಡಿ ಬಲ್ಚಕ್ರವರ್ತಿ ಮುಕ್ತಿ ಕಂಡಿದ್ದ.

0: ಮಹಾದೂತೆ.
1: ಆತ್ಮ ನಿವೇದನ ಭಕ್ತಿಯಿಂದ ಬಲಚಕ್ರವರ್ತಿ ಮುಕ್ತನಾದ. ಕೊರವಂಜಿ ಅವರಿಗೆ ಶಕ್ತಿಯುತ್ತು ಮಾಡಿ ಮುಕ್ತಿಯಾದರು.
0: ಹೌದೌದು,
1: ನನ್ನಲ್ಲಿ ಭಕ್ತಿನೂ ಇಲ್ಲ ಶಕ್ತಿನೂ ಇಲ್ಲ, ಮುಕ್ತಿ ಆಗ್ಬೇಕಂತ ಆಸೆ ರಗಡದ.
0: ಹೌದೌದು, ದುಡುಕಿರ ಆಗಿರಬಾರ್ದು, ಪಗಾರ್ನ ಪೂರ್ಣ ಕೇಳ್ಕೊಳಕ್ ನೀನು.
1: ಹೌದು ಬಿಡವ, ನೆಲಕ್ಕಿದಷ್ಟು ಹರ್ಕೊಂಡು ಹೋಗುದು. ಹೌದು ಬಿಡು, ಇದರ ಯಾವ ಭಕ್ತಿ ಶ್ರೇಷ್ಠ ಅಂತ ಕೇಳ್ತೀನಿ.
0: ಇದರಲ್ಲಿ ಶ್ರವಣ ಭಕ್ತಿ ಶ್ರೇಷ್ಠವಾದಂತದ್ದು.
1: ಶ್ರವಣ ಭಕ್ತಿ
0: ಹೌದು.
1: ಹೋಗ್ಲಿ ಬಿಡವ, ಈಗ ನಮ್ಮಲ್ಲಿ ಒಬ್ರು ಕೇಳೋರು ಇದ್ದಾರೆ, ಹೋಗ್ಬಿಡು ನಡಿ.
0: ನಿಮ್ಮಲ್ಲಿ ಯಾರು ಕೇಳಿದಾರ?
1: ಅಲ್ಲ, ನಮ್ಮ ದರ್ಶಾಣಿ ಅವರು ಅಂತ ಇದ್ದಾರ. ಅಲ್ಲೇ ಕೇಳುದು ಹೇಳುದು ಮಾಡ್ನು, ಅಲ್ಲೇ ಅವ್ರ ಮಂದಿರಕ್ಕೆ ಹೋಗ್ಬಿಡ್ನು.
0: ಹೋಗಣ, ನಡೆ ಮಾವು,
1: ನಡೆದು ಬಿಡು.
0: ದೂತೆ, ಈ ನನ್ನ ಕಂದನ ಜೋಗಳು ಹಾಡುತ್ತಾ ಆ ಭಗವಂತ ನಾಮಸ್ಮರಣ ಮಾಡ್ತಾ ಹೋಗಣಮ್ಮ.
1: ಹೆಂಗ ಮಾಡ್ತೀರಿ?
0: ಆಗ್ಲಿ
1: ಹಂಗೆ ಆಗ್ಲಿ,
0: ಹೋಗ ನಡಿ. ಮನಮೋಹನ ಮನಮೋಹನ.

0: ನಮ್ ದರ್ಶನ ಮಂದಿರ
1: ಇದೇ ನೋಡಮ್ಮ ನಮ್ಮ ದರ್ಶನ ಮಂದಿರ
0: ಎಷ್ಟು ಶೃಂಗಾರ ಅದಮ್ಮ
1: ಬಹಳ ಆನಂದ ಅದ
0: ಎಷ್ಟು ಆನಂದ ಅದ ಹೌದು
1: ಹೌದೌದು
0: ಹಾಗಾದ್ರೆ ನಿಮ್ ದರ್ಶನ ಹೇಳು
1: ಹೊರದಿಕೊಳ್ಳಿ
0: ಆಗಲಿ ಆಗಲಿ
1: ಅಮ್ಮ ದರ್ಶಾನಿ
2: ಯಾಕದೂತೆ
1: ಕೊರವಂಜಿ ಬಂದಾಳ್ರಿ
2: ಕೊರವಂಜಿ ಬಂದ್ರೆ ನೀಡಿ ಕಳಿಸು
1: ಅಂತ ನೀಡಿ ಕಳಿಸು ಅಂತ ಕೊರವಂಜಿ ಅಲ್ಲ
2: ಮತ್ತೆಂತ ಕೊರವಂಜಿ
1: ಆತ್ಮಜ್ಞಾನ ಅಪರೋಕ್ಷ ಜ್ಞಾನ ಮಹಾಜ್ಞಾನಿ ಕೊರವಂಜಿ ಕರ್ಕೊಂಡು ಬಂದಿನಿ
2: ಎಲ್ಲಿದ್ದಾಳೆ
1: ಇಲ್ಲೇ ಬಾಗಲ್ದಾಗ ಇದ್ದಾಳ್ರಿ
2: ಏ ಬಾಗಲ್ ಅನ್ನಬಾರದು
1: ಏ ಬಾಗಲ್ ಅನ್ನಬಾರದು ಮಣಿಗ್ ಮಣಿ ಅನ್ಬಾರ್ದ್ರ ಅಂದ್ರೆ ಏನು ಬಡವರ್ದಿದ್ರ
2: ಬಾಗ್ಲ
1: ದೊಡ್ಡವ್ರದಿದ್ರ
2: ಮಹದ್ವಾರ
1: ಅಲ್ಲೇ ಅದ್ರ ಮುಂದ ಕೂತಾಳ ನೋಡುವ
2: ಏನು ನಾನ ಬರ್ಬೇಕೇನು
1: ಬರ್ಲ ಊರಿಂದ ಊರಿಗೆ ಬಂದಾರ
2: ಹಾಗಾದ್ರೆ ಬಂದೆ
1: ಬರಿ

0: ಯಾಕಮ್ಮ?
1: ಕೊರವಂಜಿಯಲ್ಲಿ ಇದ್ದಾಳೆ.
0: ಇಲ್ಲೇ ಇದ್ದಾಳೆ ನೋಡ್ರಿ.
1: ಕೊರವಂಜಿ ಬಾಳ ಚಂದ ಇದ್ದಾಳೆ.
0: ಏ, ಬಾಳ ಚಂದ ಇದ್ದಾಳ ಅಂತ ಹೇಳಿ ತಂದೇನಿ.
1: ಅಲ್ಲ, ಈ ಕೊರವಂಜಿ ಎಷ್ಟಾರ ಚಂದ ಇದ್ದಾಳು?
0: ಏ, ಬಾಳ ಚಲೋರಿ.
1: ಇರ್ಲಿ, ಈ ಕೊರಂಜಿ ನೋಡಿದ ಕೂಡಲೇ ನನ್ ಹೀಗಾಗ್ಲಿಕ್ಕತ್ತು.
0: ಹೀಗ್ಯಾಕ ಆಗ್ಲಿಕ್ಕತ್ತಿ? ಹೀಗ್ಯಾಕ ಆಗ್ಲಿಕ್ಕತ್ತಾರ? ಹೆಂಗಾರ ಆಗ್ಲಿಕ್ಕತ್ತಿದ್ರಿ?
1: ಈ ಕೊರಂಜಿ ಮೇಲೆ ಏನ್ ಮನಸ್ಸಾಗ್ಯದ?
0: ತಣ್ಣಗ ಮಾಡಿದಿಲ್ಲ
1: ಯಾಕ?
0: ಅಲ್ಲವ, ಆಕೆ ಕೊರವಂಜಿ ಇದ್ದಾಳ ಅಂತ ನಾ ಹೇಳ್ತಾನು, ಆಕೆ ಮೇಲೆ ಮನಸ್ಸಾಗ್ಯದ ಅಂತ ನೀ ಹೇಳ್ತಿಯಲ್ಲ. ಅಲ್ಲ, ಸೀರಿಯವ್ರು ಸೀರಿಯವ್ರು ಒಂದಾಗಿ ಅವ್ರ ದೋತರದವ್ರು ಏನ್ ದತ್ತಕ್ ಹೋಗೋದೇನು?
1: ಇಷ್ಟ ಅಲ್ಲ, ಆಕೆ ಕೂಡ ಬೆಳ್ಳ ಹೋಗೋ ಹಂಗಾಗ್ಯದ.
0: ತಣ್ಣಗ ಮಾಡಿದಿಲ್ಲ, ಮಣಿ ಮುರಿದ

0: ಓಲಿ ಬಿಡು.
1: ಹಾ,
0: ಈಗ ನಾ ಕೇಳಿ ಬರ್ತನ್ರಿ.
1: ಕೇಳಿ ಬಾ.
0: ಈಗಾಗಲಿ ಕಾರಣ ಏನು?
1: ಹಾ,
0: ಕೊರವಂಜಿ
1: ಯಾಕೆ ದೋತೆ?
0: ಈಗ ನಮ್ಮವ್ವರ ಮನಸ್ಸ ನಿನ್ ಮ್ಯಾಲ ಆಗ್ಯದಂತ.
1: ಏ, ನನ್ನ ಮ್ಯಾಗ ಏನಾಗ್ತದ?
0: ಮತ್ತ ಅವ್ರು ಹೇಳ್ಯಾರ್ರಿ ಈಗ
1: ಏನಂತಾಳೋ?
0: ನಿಮ್ ಮ್ಯಾಲ ಮನಸ್ಸ ಆಗ್ಯದಂತ.
1: ನನ್ ನೋಡಿ ಏನಾಗ್ತದ?
0: ಹಾ,
1: ಅಕ್ಕ ಮನುಷ್ಯನ್ ತಪ್ಪ ಅಂತ ಹೇಳೋ.
0: ಮನುಷ್ಯನ್ ತಪ್ಪ
1: ಆದ್ರೂ ಆಗಿರ್ಬೋದು.
0: ಆದ್ರೂ ಆಗಿರ್ಬೋದು.
1: ಇದ್ಯಾ ದೊಡ್ಡ ಮಾತ?
0: ಹೆಂಗ್ರಿ
1: ಆಗ್ಲಿಕ್ಕೆ ಒಂದು ಕಾರಣ ಅದ.
0: ಕಾರಣ? ಏನ್ ಕಾರಣ?
1: ಏನ್ ಕಾರಣ ಅಂದ್ರೆ, ಹೇಗ ಬ್ರಹ್ಮಾಂಡದ ಹಾಗ ಪಿಂಡಾಂಡ.
0: ಹೇಗ ಬ್ರಹ್ಮಾಂಡದ ಅದರಂತೆ ಪಿಂಡಾಂಡ.
1: ಹೇಗೆ ಬ್ರಹ್ಮಾಂಡ ಅಷ್ಟು ದಿಕ್ಕುಗಳವ ನೋಡು. ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಅಟದೊಂದು ಚಕ್ರ ಇರ್ತದ. ಚಕ್ರ ಅಂದ್ರೆ ದಳ. ಈ ಚಂಚಲ ಸ್ವಭಾವದ ಮನಸ್ಸು ಯಾವ ದಳದ ಮ್ಯಾಗ ಹೋಗಿ ಕೂಡ್ತದ?
0: ಕೂಡ್ತದ.
1: ಬುದ್ಧಿ ವಿಕಾರ ಆಗ್ತದ. ನಿಮ್ಮ ದರ್ಶನಿ ಮನಸ್ಸ ಕಾಮದಳ ಮ್ಯಾಗ ಹೋಗಿ ಕೂತದ. ನನ್ ನೋಡಿ ಏನಾಗ್ತದ?
0: ಮನುಷ್ಯನ್ ತಪ್ಪ.
1: ಮನುಷ್ಯನ್ ತಪ್ಪ ತಿಳೋಗ.
0: ಬರೋಬ್ಬರಿ ಆತಾಡ್ರಿ.
1: ಇದು
0: ಬೇರೆ ಆತಾಡ್ರಿ.
1: ಏನಾತು?
0: ಹ್ಯಾಗ ಬ್ರಹ್ಮಾಂಡದೆ ಅದರಂತೆ ಪಿಂಡಾಂಡ. ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಅಷ್ಟ ದಳದ ಒಂದು ಕಮಲ್ ಇರ್ತದಂತ. ಯಾವ ದಳದ ಮೇಲೆ ಮನಸ್ಸು ಹೋಗಿ ಕೂಡ್ತದ ಅಂತ ಬುದ್ಧಿ ಮನುಷ್ಯನಿಗೆ ಉತ್ಪತ್ತಿ ಆಗ್ತದಂತ. ಈ ಸದ್ಯ ನಿಮ್ ಮನಸ್ಸು ವರ್ಣದಳಂ ವಿಲಾಸ ಬುದ್ಧಿ ಪಶ್ಚಿಮ ದಳದ ಮೇಲೆ ಹೋದ ಕಾರಣ ಕಾಮಿಕಾರ ಆಗಿರ್ಬೋದಂತ. ನಿಮ್ ತಪ್ಪಲ್ಲ, ಮನುಷ್ಯನ್ ತಪ್ಪ ಅಂತಾರ.
1: ಹೇಳಿ ಕೊರವಂಜಿ ಅಲ್ಲ ಪರಮಾತ್ಮರು.
0: ಬೆಕ್ಕಿನ ಕನಸಿನಾಗ ಇಲ್ಲಿನ ಬರ್ತಾವೇನು?
1: ಇಲ್ಲೇನ ಬರ್ತಾವು?
0: ಬಾಲ ಮಿಸ್ಕ್ಯಾಡ್ಸ್ಕೊಂತ ಅಲ್ವಾ? ನಾ ಕೊರವಂಜಿ ಅಂತೇನು, ನೀ ಪರಮಾತ್ಮರ ಅಂತಿ. ಹೌದಾ? ನಿನಗೂ ಸಂಶಯ ಏನ ಬೇಡ, ಮುಂದಕ್ಕೆ ಬಾ. ಅಲ್ಲ ನೋಡು, ಕೈಯಾಗ ಏನದ ನೋಡು. ಐದೂತೆ ಕೂಸದ ಅಂದ್ರೆ ಗಂಡಸೂರು ಹಿಂಗಾಗಿ ಹಾಡುತ್ತಾರ?
1: ಗಂಡಸೂರ ಏನ್ ಹಾಡಿತಾರ?
0: ಅಕಸ್ಮಾತ್ ಆಗಿ ಗಂಡಸೂರು ಹಾಡದ್ ಮಾಡ್ಕೊಂಡ್ರೆ ಹರಿಸಿಗೆ ಹಾಕಂಗಿಲ್ಲ ಅವನ.
1: ಮತ್ತೆಲ್ಲಿ ಹಾಕುದು?
0: ಉತ್ಸವ ಗಂಡಸೂರು ಹಾಡದ್ ಮಾಡ್ಕೊಂಡ್ರೆ ಹರಿಸ್ತಾ ಉಡ್ತಾವ. ಎಂದಾರ ಎಳದ ಹೊರಗಿನ ಕಟ್ಟಿಗೆ ಹೋಗುದು ಮಾಡಿ ಕಾರ್ಬಾರ ಬೀಳ್ ಬಿಸಲಾಗಂತ. ಹೋಗ್ಲಿ ಬಿಡು, ಒಂದ್ ಮಾತಾರ ಮಾತಾಡ್ಸಿ ನೋಡು.
1: ಹೌದ್ ನೋಡ್ದು.
0: ಹಾ,
1: ರೂಪ ಅಲ್ಲಿ ಅರ್ಧನೆ ಅಲ್ಲಿ ಹೋಗ್ತದ?
0: ಅದೆಲ್ಲಿ ಹೋಗುದಲ್ಲ, ಅಲ್ಲೇ ಇರ್ತದ.
1: ಒಂದ್ ಮಾತು ಮಾತಾಡ್ಸಿ
0: ಮಾತಾಡ್ಸ್ರಿ.

0: ಏನಾತ್ರಿ
1: ಅಮ್ಮ ಕೊರವಂಜಿ?
0: ಹಾ,
1: ನಿನ್ನ ನೋಡಿ ನಾ ದನ್ನ ದನ್ನ ಅಂದ್ರೆ ಏನವ ಕಿಕ್ಕಿ?
0: ಏನಂದ್ರಿ
1: ನೀ ಅಷ್ಟೇ ಅಕ್ಕ, ನನ್ನ ನೋಡಿ ಜಗತ್ತ ದನ್ನ ಅಂತಾಳ.
0: ಆದ್ರೆ ಏನಾತ್ರಿ?
1: ಏನಕ್ಕತಿ?
0: ಯಾಕ್ರಿ
1: ಜಗತ್ತ ದನ್ನ ಮಗ್ರಿ? ಯಾರಿಂದ?
0: ಯಾರಿಂದಮ್ಮ?
1: ನನ್ನ ಪರಮಾತ್ಮರ್ಲಿಂದ.
0: ಹಾ,
1: ಹೌದಿಲ್ಲ?
0: ಹೌದು.
1: ಇಕ್ಕ ನೋಡಿ ಏನ್ ದನ್ನ ಆಗ್ತದ?
0: ಹಾ,
1: ಇಕ್ಕೇನು ಕೊರವಂಜಲ್ಲ.
0: ಹಾ,
1: ಪರಮಾತ್ಮರು.
0: ಅದು ಏನೇ ಇರ್ಲಿ ವಾ, ಒಂದೆರಡು ಘಟ್ಟಂಗ್ ಪ್ರಶ್ನೆ ಹಾಕಿ ನೋಡು.
1: ಹೌದು.
0: ಹಾ, ಉತ್ತರ ಹೆಂಗ್ ಬರ್ತದ ಗೊತ್ತಾಗ್ತದ?
1: ಎಣ್ಣ ಮನಸ್ಸಿನ ಮಾತು ಕೇಳಿದ್ರೆ ಹೇಳೇನ?
2: ಕೇಳಿದ್ರೆ ಹೇಳೇನ?
1: ಅವು ಇಕ್ಕಿ ಸೊಕ್ಕ ಕೇಳಿದೇನು ದೂತೆ?
0: ಏನಾತ್ರಿ
1: ಅಮ್ಮ ಕೊರವಂಜಿ?
0: ಹಾ,
1: ಎಣ್ಣ ಮನಸ್ಸಿನ ಮಾತು ಕೇಳಿದ್ರೆ ಹೇಳೇನ ಅಂದ್ರ ಕೇಳಿದ್ರೆ ಹೇಳೇನಂತಾಳ.
0: ಕೇಳಿದ್ರೆ ಹೇಳೇನು? ಓದ್ಬಿಡ್ರಿ, ನಾ ಕೇಳ್ತೇನು.
1: ಕೇಳ
0: ಕೊರವಂಜಿ.
2: ಏನಮ್ಮ?
0: ನಮ್ಮವ್ವ ಅವರು ನನ್ನ ಮಾತು, ನಮ್ಮ ಮನಸ್ಸಿನ ಮಾತು ಹೇಳೇನಂದ್ರೆ ಕೇಳಿದ್ರೆ ಹೇಳೇನು ಅಂತ.
2: ಅಲ್ಲ ದೂತೆ, ನಿಮ್ಮ ದೊರೆಸೇನ ಮಾತಾಡಿಸೋ ಪದ್ಧತಿ ಹೀಗದ? ಕಲ್ಕೊಂಬಂದ್ರಿಲ್ಲ ಪದ್ಧತಿ
0: ನೋಡ್ವಾ? ನಾವ್ ಯಾರನ್ನು ಕೇಳಿದವ್ರು ಅಲ್ಲ.
2: ಅಲ್ಲ,
0: ಕೇಳು ಪದ್ಧತಿ ನಮ್ಗೆ
2: ಗೊತ್ತಿಲ್ಲ.
0: ಇವತ್ತು ನಮಗ ಅದು ಪದ್ಧತಿ ಗೊತ್ತಿಲ್ಲ, ತಿಳಿಸು.
2: ಆಗಲಿ ಆಗಲಿ.
0: ಹಾ,
2: ನನ್ನ ಪದ್ಧತಿ ಅಂದ್ರೆ ಏನು?
0: ಏನು

0: ಏನು ಕೊಡ್ಲಂತ ಕೇಳ್ತಾಳ?
1: ಏನು ನಾ ಕೊಡಲೆಂದು ಮನದಲ್ಲಿ ಗೇನಿಸಲು ಬೇಡ.
2: ಏನು ನಾ ಕೊಡಲೆಂದು ಮನದಲ್ಲಿ ಧೀನಿಸಬೇಡ ಅಂತಾಳ ಪುಗುಶೆಟ್ಟು ಹೇಳುವಂಕ ಅಂತಾಳ.
1: ಪುಗುಶೆಟ್ಟು ಮಾತುಗಳನ್ನ ಹೇಳಿ ತಿರುಗಿ ಬಾ ಕೊರವಿ ಅಂದರೆ ಮತ್ತೆ ಬರುವಳು ನಾನಲ್ಲ.
2: ನಿನಗೆ ಯಾರು ಅಗ ಕೊಟ್ಟು ಕೇಳ್ಯಾರೇನು?
1: ಅಗ ಯಾರು ಕೊಟ್ಟು ನನಗೆ ಕೇಳ್ಯಾರು?
2: ಅದನ್ನ ಹೇಳು.
1: ಅವ್ರ ಹೆಸರು ಹೇಳ್ಬೇಕು. ಕೂಣ ಬೇಳುವೆ ಜಾನಕಿ, ಜಾನಿಯ ಕೌಸಲ್ಯ.
2: ಜಾನಕಿ ಅಂದ್ರೆ ಸೀತಾದೇವಿ.
0: ಸೀತಾದೇವಿ
1: ಮನದಲ್ಲಿ ರುಕ್ಮಿಣಿ
0: ಏದೂತ ಏನಂತ ನೋಡಲ್ಲಿ
2: ಏನಾತ್ರಿ
0: ನೋಡಲ್ಲಿ ಕೇಳ್ಯಾರ ಕೇಳ
2: ಆಕೇನಂತ
1: ಮನದಲ್ಲಿ ರುಕ್ಮಿಣಿ
0: ನೋಡಲ್ಲಿ
2: ಏನಾತ್ರಿ?
0: ಅಲ್ಲ ನನ್ನ ಸೌತಿ ಹೆಸರಾಗ ತಗೋತಾಳಕ್ಕೆ.
2: ಆ ಸೀತಾದೇವಿ ನಿಮ್ ಸಾವಂತೇನ?
0: ಏನಂದಕಿ
2: ಮತ್ತೆ ಏನಂದ್ರಿ?
1: ಮಾನದಲ್ಲಿ ರುಕ್ಮಿಣಿ ಅಂದನ.
2: ಆ ನಮ್ಮ ಅವ್ವ ಅವ್ರ ಸಾವಂತಿ ಹೆಸರು ಅವ್ರ ಮಂದಿರದಾಗ ಯಾಕ
1: ಯಾಕ
2: ಅವ್ರ ಮಂದಿರದಾಗ ಯಾಕ?
1: ಇದೇ ಏನಂದಿ?
2: ಏನಂದಿ
1: ಕೊಟ್ಟಾರ ಹೆಸರು ಹೇಳಂದಿ. ನನಗೆ ಯಾರು ಕೊಟ್ಟು ಕೇಳ್ಯಾರ ಅವ್ರ ಹೆಸರು ಹೇಳಿನಿ.
2: ಅವ್ವ ಕೊಟ್ಟವ್ರ ಹೆಸರು ಕೊಂಡಾಡ್ತ ಕೊಟ್ಟವ್ರ ಹೆಸರು ಕೊಂಡಾಡ್ದಾರ ಬಗಲಿಗೆ ಒಂದ್ ಚೌಡಿಕೆ ಹಾಕೋ ಅವ್ರ ಮನೆ ಮುಂದೆ ಹೋಗಿ
1: ಕಟ್ಟಬೇಕು.
2: ಕಟ್ಟಾಕ ಕಟ್ಟಾಕ ಅವ್ರ ಮನೆ ಮುಂದೆ ಹೋಗು.
1: ಚೇಚಿ ಹಾಗಲ್ಲ, ಯಾಕೆ ಹೆಸರು ತಗೊಂಡ್ರೆ ತಿಳಿಸಿಟ್ಟು ಬಂದದ
2: ನೀ? ಆಕೆ ಹೆಸರು ತಗೋ, ನೀನ್ ಏನ್ ಬೇಡ್ತಿ ಅದನ್ನ ಕೊಡ.
1: ಆಗಲಿ ಆಗಲಿ ಆಗಲಿ. ದಾನ ಸೂರಳು ನಿಮ್ಮ ಸತ್ತೆ ಬಾಮಿ
2: ಬಹಳ ಚೆನ್ನಾಗಿ.
1: ದಾನ ಸೂರಳು ನಿಮ್ಮ ಸತ್ತೆ ಬಾಮಿ ಅವರೆಲ್ಲ ಕೊಟ್ಟದ್ದು ಕೊಡ ನನಗೆ ಅದಕ್ಕಿಂತೂ ಹೆಚ್ಚೇನು.

0: ಅವರು ಮೊದಲಿಗೆ ತನುಮನ ಧನ ಅರ್ಪಣ ಮಾಡಿ ಕೇಳ್ಯಾರ.
1: ಏ ನಾವು ತನುಮನ ಧನ ಅರ್ಪಣ ಮಾಡಿ ಕೇಳ್ತೀವಲ್ಲ,
0: ಕೇಳ್ತಾರೆ ಇನ್ನು ಸಾಹಿತ್ಯಗಳಾವ್ ಏನ್ ಬೇಕು
1: ಏನೇನು
0: ಬೇಕು
1: ಹಾ
0: ಕೇಳು.

0: ದೋತೆ, ಮೊದಲಿಗೆ ಮೂರು ಮರ ಬೇಕು ನನಗೆ.
1: ಮೂರು ಮರ?
0: ಹೌದು.
1: ಇಂತ ಅಗದ ಕೊರವ ನೀನ್ ಯಾಕೆ ಕರ್ಕೊಂಡು ಬಂದಿ ಅಂತ ಹೇಳಿ ಯಾರನ್ನ ಮಣಿ ಬಿಟ್ಟು ಹೊರಗೆ ಹಾಕಿನಿ.
0: ಯಾಕ
1: ಮೂರು ಮರ ಹೌದಲ್ಲ
0: ಎಂತ ಒಂದು
1: ಬರ್ತ ಏ ಅಂತವ್ರ ತಗೋ ಬುಡ್ರ ಮನೆಯನ್ನು ಬಿದಿರಿನವ್ರೆ ಅಂತವ್ರ ತಗೋಗು.
0: ನಾನು ಕೇಳ್ದು ಬಿದಿರಿನ ಮರ ಅಲ್ಲ, ಬಂಗಾರ ಮೂರು ಮರ ಬೇಕಮ್ಮ.
1: ಮೂರು ಬಂಗಾರ ಮರ?
0: ಹೌದೌದು.
1: ಇದು ಅಲ್ದ
0: ಇನ್ನ ಇದು ಅಲ್ಲಿ ಆ ಬಂಗಾರ ಮರ ತುಂಬಾ ಜಾತಿ ಮುತ್ತುಗಳು ಬೇಕು.
1: ಇವನಾದ್ರೂ ಕೊಡವ್ರ ನಾವಲ್ಲ.
0: ಕೊಡವ್ರ ನೀವಲ್ಲ,
1: ಕೊಡವ್ರ ಅವ್ರ,
0: ಕೊಡವ್ರ ಅವ್ರ ಅಲ್ಲಮ್ಮ. ಕೊಡವ್ರಲ್ಲಷ್ಟು ಕಾರ್ಬಾರ್ ಮಾಡ್ತೇನಿ.
1: ಏ ಕಾರ್ಬಾರ್ಕ ಕುಡ್ಕೋ ಏನ್ ಸಂಬಂಧ, ದೊಡ್ಡವ್ರ ಆಳು ಬಡಿಲಿ ಬಡಿಸ್ಕೊಳ್ಳಿ ಕಾರ್ಬಾರ್ ಮಾಡವ್ರ ನಾವು.
0: ಏ ಕೊಡಕ್ಕೆಲ್ಲ ಬಿಡಕ್ಕೆಲ್ಲ, ಹೋಗಿ ಕೇಳ್ಕೊಂಡು ಬಾ.
1: ಏನ ಎಷ್ಟು ಜಾಡಿ ಜಾಡಿ ಮಾತಾಡ್ತೀಯ, ನಮ್ಗೆ ಕಿಮ್ಮತ್ತ ಇಲ್ದಂಗ ಆತಲ್ಲ.
0: ಹೋಗ ಹೋಗ.
1: ಏ ವಾ,
0: ಯಾಕೆ ದೂತೆ?
1: ಆಕಿನ ಕೇಳ್ಬೇಕಾದ್ರ ಮೂರು ಮರ ಬೇಕಂತ
0: ಕೊಡಲ್ಲ.
1: ಏ ಎಂತ ಬುಡ್ರ ಮನೆ ಬಿದ್ರಿನು ಅಲ್ಲ,
0: ಮತ್ತೆಂತ
1: ಮೂರು ಬಂಗಾರ ಮರ ಅಂತ
0: ಅವ್ನ ಕೊಡ.
1: ಹೋಲಿ ಬಿಡು, ಇಷ್ಟೇ ಅಲ್ಲ, ಖಾಲಿ ಮರ ಅಲ್ಲ,
0: ಮತ್ತೆಂತ
1: ಮೂರು ಮರ ತುಂಬ ಜಾತ್ ಮುತ್ತ ಬೇಕಂತ.
0: ಅವನಾದ್ರೂ ತುಂಬಿ ಕೊಡ.
1: ಅವನು ಕೊಡುದ? ಕೊಡ್ತೀವಲ್ಲವ.
0: ಕೊಡ್ತಾ ಇದ್ದಿ. ಇನ್ನು ಸಾಹಿತ್ಯಗಳದಾವ.
1: ಸಾಹಿತ್ಯ?
0: ಹೌದು.
1: ಏನ್ ಬೇಕು?
0: ಮೊದಲಿಗೆ ಸಾರಣಿ ಮಾಡ್ಬೇಕು.
1: ಇದೊಂದ್ ಕೆಲ್ಸ ಬೇಡ.
0: ಯಾಕ
1: ಸಾರ್ಸಾಕ ನನ್ನ ಹಚ್ತಾರ,
0: ಮತ್ತ ಅವ್ರನ್ನ ಹಚ್ಬೇಕಂದೇನೆ. ನೆಲ ಸಾರಣಿ ಮಾಡಿ ರಂಗ ಬರ್ಸಬೇಕು. ನಾಲ್ಕು ದಿಕ್ಕಿಗೆ ತುಪ್ಪ ದೀವಿಗಳ ಹಚ್ಚಿಡ್ಬೇಕು. ಇನ್ನು ಸಾಹಿತ್ಯಗಳದಾವ. ಎಲಿ, ಅಡಿಕೆ, ಉತ್ತತ್ತಿ, ಗೊಳಿಮುರದ ಬಾಳೆಯನ್ನ, ಕರಿ ಕಣ್ಣಿನ ಕಾಯಿ, ಇವೆಲ್ಲ ಸಾಹಿತ್ಯಗಳು ತಂದಿಟ್ಟು ನಿಮ್ ದರ್ಶನ ತನ್ನ ಮನಸ್ಸ ಬಿಟ್ಟು ಗುಣಕ್ಕೆ ಗೌರವ ಕೊಟ್ಟು ಕೈ ಮುಗಿದ್ರೆ ಹೇಳಿದ್ರೆ ಒಂದು ಮಾತು ಹೇಳ್ತಾನ. ಹೇಳಿಕ್ ನನ್ ಟೈಮ್ ಆಗದ, ಹೋಗ್ತೀನಿ.
1: ತಡ್ಕೋ, ಬಡ್ಕೋತಿಯಲ್ಲ.
0: ಯಾಕ
1: ಕೇಳ್ಕೊಂಡ್ ಬರ್ತೀನಿ,
0: ದೌಡಿ ಕೇಳ್ಕೊಂಡ್ ಬಾ.
1: ಏ ವಾ,
0: ಯಾಕೆ ದೂತೆ?
1: ಶಾಂತಿ ದೊಡ್ಡದಾಳಕ್ಕೆ.
0: ಏನು
1: ಆಕಿನ ಕೇಳ್ಬೇಕಾದ್ರ ನೆಲ ಸಾಳಿ ಮಾಡ್ಬೇಕಂತ?
0: ಅದು ನಿನ್ನ ಕೆಲಸ.
1: ಹೂ ಅಂದ ಬಂದಿನಿ.
0: ಹಾ,
1: ಇಷ್ಟೇ ಅಲ್ಲ,
0: ಮತ್ತೇನು?
1: ನೆಲ ಸಾಣಿ ಮಾಡಿ ರಂಗ ಹೊಯ್ದು ನಾಲ್ಕು ಮೂಲಿಗೆ ತುಪ್ಪದ ದೀವಿಗೆ ಹಚ್ಚಿಟ್ಟು ರತ್ನ ಖಚಿತವಾದ

0: ಮಂಟಪವನ್ನು ಹಾಕಿ ಅದರ ಮೇಲೆ ಕೊರವಂಜನ ಕೂಡಿಸಿ ಸಾಹಿತ್ಯಗಳು ತರಬೇಕಂತ. ಕರಿಕಣ್ಣಿನ ತೆಂಗಿನಕಾಯಿ ಎಲಿ ಅಡಿಕೆ ತಂಬಾಕಾಯಿ ಇವನ್ನೆಲ್ಲ ತಂದಿಟ್ಟು ಕೈ ಮುಗಿದ್ ಕೇಳಿದ್ರೆ ಹೇಳಿದ್ರೆ ಹೇಳದೆ ಹೇಳಿದ್ರಿಲ್ಲ ಅಂತ ಹೊಂಟ.
1: ಹೌದು, ಕೈ ಯಾರು ಮುಗಿಬೇಕ?
0: ಕೈ ಯಾರು ಮುಗಿಬೇಕು?
1: ಕೈ ಯಾರು ಮುಗಿತಾರ? ನಿಮ್ ದೊರೆಸಿ ಕೈ ಮುಗಿ
0: ನೀವ್ ತಡ್ರಿ.
1: ಯಾರಿಗೆ?
0: ಯಾರಿಗೆ?
1: ನನಗ
0: ಇಲ್ಲಿದ್ದಿಲ್ಲ ಹೇಳ್ರಿ, ಕೊರವಂಜಿಗಂತ
1: ಏನು ಕೊಡ್ಬೇಕು? ಕಡಿಮೆ ಜಾತಿ ಕೊರವಂಜಿ ಕೈ ಮುಗಿಬೇಕು?
0: ಇಲ್ಲಿ ಹಾಗೇನು ಬೇಡ. ಈಗ ನೋಡು, ನಮ್ ಮನುಷ್ಯನಾಗಿನ ಮಾತು ಹೇಳ್ತಾಳ, ನಮ್ಗೆ ಬೇಕಾದದ್ದು ಏನು ಪರಮಾತ್ಮ. ಆ ಪರಮಾತ್ಮ ಗಂದ ಮನುಷ್ಯನಾಗ ಅಂದ ಮ್ಯಾಲ ಕೈ ಮುಗಿದ್ ಬಿಡು ಇಷ್ಟ.
1: ಅಮ್ಮ ಕೊರವಂಜಿ
2: ಏನಮ್ಮ
1: ಕೈ ಮುಗಿದು ಕೇಳ್ತಾ ಇದ್ದೀನಿ, ಪರಮಾತ್ಮರು ಯಾವಾಗ ಬರ್ತಾರೆ? ಎಷ್ಟೊತ್ತಿಗೆ ಬರ್ತಾರೆ? ಎದ್ರ ಮೇಲೆ ಬರ್ತಾರ?
2: ಪರಮಾತ್ಮರು ಯಾವಾಗ ಬರ್ತಾರೆ? ಎದ್ರ ಮೇಲೆ ಬರ್ತಾರ?
0: ಬರ್ತಾರೋ ಇಲ್ಲೋ
2: ಅದನ್ನ
0: ತಿಳಿಸು.
2: ಈ ಸದ್ಯ ಪರಮಾತ್ಮರು ಬರ್ತಾರ?
0: ಈ ಸದ್ಯ ಬರ್ತಾರ?
2: ಬರ್ತಾರ.
0: ಈಗ ಪರಮಾತ್ಮರು ಬರ್ತಾರ ತಿಳಿದಲ್ಲ, ಬಹಳ ಸಂತೋಷ.
2: ಬಹಳ ಸಂತೋಷ ಆತು.
0: ಏನು ಸಂಶಯ ಬೇಡಲ್ಲ?
2: ಏನು ಸಂಶಯ ಇಲ್ಲ, ಕೈ ಮುಗಿದ್ ಕೇಳ್ರಿ.
0: ಪರಮಾತ್ಮರು ಸದ್ಯ ಬರ್ತಾರ? ಏನು ಅದ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ.
1: ಮನಸ್ಸಿನಾಗಿದ್ದ ಮಾತು ಕೇಳ.
0: ನೀನ್ ಮನಸ್ಸಿನಾಗಿದ್ದ ಮಾತಾ? ಆಕಿ ಮನಸ್ಸಿನಾಗ ಏನೈತಿ ಅದನ್ನ ಕೇಳಂತ ನೋಡವ.
2: ಆಕಿ ಮನಸ್ಸಿನಾಗ ಏನದ
0: ಅದನ್ನ ಹೇಳಂತ.
2: ಅಂದ್ರೆ ಏನಾಕಿ ಮನಸ್ಸಿನಾಗ ಏನದ?
0: ನಾಳಿಗೇನು ಗೊತ್ತವ, ನೀ ದೇವ್ಲೋಕದ ಕೊರವಂಜಿ ಜ್ಞಾನಿ ಅಂತ ಹೇಳ್ತಿ, ಅದಕ್ಕೆ ನೀನು.
2: ಅಂದ್ರೆ ಆಕಿ ಏನಂದ್ರು, ಜಗತ್ತೊಳಗ ಪರಮಾತ್ಮರಿಗೆ ಯಾ ದೇವ್ರ ನಡ್ಕೊಂಡ್ ಸುಖ ಆಗ್ತದ, ಯಾ ದೇವ್ರ ನಡ್ಕೋಬೇಕು ಅನ್ನುವಂತ ಸಂಶಯ ಮುಡ್ಕೊಂಡಳ. ಆಕಿ ಅಣ್ಣ ದೇವ್ರು ಯಾವ್ದಲ್ಲ, ಆಕಿ ಗಂಡನ ದೇವ್ರು ಪರಮಾತ್ಮರಿಗೆ ನಡ್ಕೊ ಅಂತ ಹೇಳಕಿ.
0: ಹೆಣ್ಣು ಮಕ್ಕಳಿಗೆ ಗಂಡನ ಹೊರತಾಗಿ ಇನ್ನೊಂದ್
2: ಅಣ್ಣ ದೇವ್ರು ಯಾವ್ದು ಅಲ್ಲ.
0: ಎಷ್ಟು ನಡ್ಕೊಂಡ್ರವ ಅಪ್ಪಾಗ ನಡ್ಕೊಳ್ಳ?
2: ಅಪ್ಪಾಗ ನಡ್ಕೋದು
0: ಬರೋಬ್ಬರಿ ಆತ.
2: ಹೌದಿಲ್ಲ?
0: ಹೌದೌದು.
2: ಮತ್ತಿದ ಮನಸ್ಸಿನ ಅಂತ ಹಾಕಿದ್ ಹೇಳುದು
0: ಹಿಂಗ.
1: ಏನು
0: ಹೆಣ್ಣು ಮಕ್ಕಳಿಗೆ ಗಂಡನ ಹೊರತಾಗಿ ಇನ್ನೊಂದ್ ದೇವ್ರೇ ಇಲ್ಲ ಅಂತ. ಗಂಡನೇ ಸರ್ವಸ್ವ ಐಶ್ವರ್ಯ ಅಂದ್ರೆ ಗಂಡ ಗಂಡಗ ನಡ್ಕೋಬೇಕಂತ ಹೇಳ್ಯಾರ.
1: ಏ ದೂತೆ, ಇಷ್ಟತ್ರ ಹೇಳಿದ್ರ ಆ ಮಂದಿ ಗಂಡ್ರ ಸುದ್ದಿನ ಹೇಳ್ತಾಳ.
0: ಮತ್ ಹೇಳ್ಯಾಳ
1: ಈಕಿ ಗಂಡ ಅದರಿಲ್ಲ ಕೇಳ.
0: ನಮ್ಮನ್ನ ಊರಿಗೆ ಕರ್ಕೊಂಡು ಹೋಗ್ತಿರೋ ಇಲ್ಲೇ ಎಲ್ಲಾರ ಧಾರವಾಡದ ಬಸ್ ಸ್ಟ್ಯಾಂಡ್ ಬಿಟ್ಟು ಹೋಗ್ಬೇಕಂತೀವ ಅಲ್ಲವಾ? ಹಾದಿ ಹೋಗು ಹೆಣ್ಮಕ್ಕಳಿಗೆ ನಿಮ್ ಗಂಡ ಅದಾನೋ ಇಲ್ಲ ಸುಮ್ ಬಿಟ್ಟಾರ ನಾನ.
1: ಯಾಕ
0: ಯಾಕ ಏನ್ ಚಂದ ಮಾತಾಡ್ತೀರಿ?
1: ಕೊರವಂಜಿ ಇಲ್ದ್ರಿಲ್ಲ ಅಂತ ಹೇಳ್ತಾಳ.
0: ಕೊರವಂಜಿ
2: ಏನಮ್ಮ?
0: ಆದ್ರೆ ನಿನಗ್ ಗಂಡ ಅದಾನ ಇಲ್ಲೋ?
2: ನನ್ನ ಗಂಡ ಇದ್ದಾನ. ನಿನಗ ಬೇಕೋ ಮತ್ತೆ ನಿಮ್ದು ವರ್ಷನಿಗೆ ಬೇಕು?
0: ತಣ್ಣಗ ಹೋಗ, ನಮಗೆ ಯಾರಿಗೂ ಬೇಡ. ನಿನಗ ಇದ್ರ ಇದ್ದಾನ ಅಂತ ಹೇಳು, ಇದ್ರ ಇಲ್ಲ ಅಂತ ಹೇಳು.
2: ಹೀಗ ಕೇಳಿ ಹಾಗಾದ್ರೆ ಕೇಳು
0: ಹೇಳ.
2: ದೋತೆ, ಗಂಡ ನನಗಿಲ್ಲ, ನಿಮ್ ದೊರ್ಸಿಯನಿಗೆ ಹೆಂಡ್ರಿಗೆ ಆಳ್ತಾ ಅಂತ ಹೇಳ.
0: ಗಂಡ ಇಲ್ಲ, ಹೆಂಡ್ರನ
2: ಆಳ್ತಾನ.
0: ಹೇ ದೊಡ್ಡ ಸುದ್ದಿ ವಾಯ್ದು.
2: ಯಾಕ
0: ಏವ?
1: ಯಾಕ
0: ಆಕಿ ಗಂಡ ಇಲ್ಲ ಅಂತ ಹೆಂಡ್ರನ ಆಳ್ತಾಳಂತ?
1: ಅಲ್ಲ, ಈ ಕೆಲ ಮಗಳ ಹೆಂಡ್ರನಂಗ ಆಳ್ತಾಳೋ?
0: ಏನ್ ಬೇಡವ, ಇದ್ರ ಗೋಧಿ ಒಳಗ ಗೋಧಿ ತುರುಕ ಸಜ್ಜಕ್ದ ಹೋಳಿಗೆ ಮಾಡಿದಂಗ ಆತ.
1: ಅಂದ್ಮೇಲೆ ಕೇಳಿ, ಕೊರವಂಜಲ್ಲ ಪರಮಾತ್ಮರು.
0: ಅದೇನೇ ಇರ್ಲಿವಾ, ನಮಗ್ ಬೇಕಾದದ್ದೇನು?
1: ಪರಮಾತ್ಮರು.
0: ಪರಮಾತ್ಮರು ಬರ್ತಾರ ಇಲ್ಲ ಇಷ್ಟ ಕೇಳ್ಬಿಡು.
1: ಕೇಳು
0: ಕೊರವಂಜಿ.
2: ಏನಮ್ಮ
0: ನೀ ಇಲ್ಲಿವರೆಗೆಲ್ಲ ಹೇಳಿದಿಲ್ಲ. ನಮಗ್ ಬೇಕಾದದ್ದು ಪರಮಾತ್ಮ.
2: ಪರಮಾತ್ಮರು.
0: ಪರಮಾತ್ಮ ಬರ್ತಾನೋ ಇಲ್ಲೋ?
2: ಹೌದಾ? ಈ ಸದ್ಯ ಪರಮಾತ್ಮರು ಬರ್ತಾರ. ಪರಮಾತ್ಮರು ಧ್ಯಾನ ಮಾಡ್ರಿ.
0: ಪರಮಾತ್ಮರ್ ಧ್ಯಾನ ಮಾಡೋಣ. ನಾವ್ ಧ್ಯಾನ ಮಾಡ್ತಾ ಕೂಡುದು
2: ಪರಮಾತ್ಮರ್ ಕಳಿಸ್ಕೊಡ್ತಾನ.
0: ನೀ ಕಳಿಸ್ಕೊಡ್ತೀವಿ.
2: ಆಗ್ಲಿ ಆಗ್ಲಿ
0: ಆಗ್ಲಿ
2: ಅಲ್ಲ, ಪರಮಾತ್ಮರ್ ಬರ್ತಾರ ನೀ ನಿಮ್ಗ ಸಂತೋಷ ಆಗ್ಯದ
0: ರಗಡ,
2: ನಿಮ್ಗ ಆನಂದನ ಆಗ್ಯದ, ಮತ್ ನನಗ ಆನಂದ ಆಗ್ಬೇಕಲ್ಲ.
0: ನೀನು ನಕ್ಕೋತ್ ಹೋಗಲ್ಲ.
2: ಏ ನಕ್ಕೋತ್ ಹೋದ್ರೆ ಆನಂದ ಆಗ್ತದನೆ?
0: ಮತ್ತೆ ನಾಕರ ಆನಂದ ಆಗುದನು?
2: ಹಾಗಲ್ಲಮ್ಮ, ನಿಮ್ ದೊರಿಸಿನ ಕೊಳ್ಳಾಗ ಮುತ್ತಿನ ಆರದ ಅದ್ ನಿಸಿದ್ ಕೊಡು, ತಗೊಂಡ್ ಹೋಗ್ ನಕ್ಕೋತ ಆನಂದ ಆಗ್ತದ.
0: ಏವ
1: ಯಾಕ ದೂತ
0: ಕೊರವಂಜಿ ಮುತ್ತಿನ ಹಾರ ಬೇಡ್ತಾಳ?
1: ಅಲ್ಲ, ಪರಮಾತ್ಮರು ಯಾರು ಕೇಳಿದ್ರು ಕೊಡಬೇಡ ಅಂತ ಹೇಳ್ಯಾರ, ಕೊರವಂಜಿ ಕೊಟ್ರೆ ಏನ್ ಹೇಳ್ತಿ?
0: ಇದು ದೊಡ್ಡ ಸಮಸ್ಯೆನ ಮತ್ತ ಅಲ್ಲ, ಕೊಡುದಿಲ್ಲ ಅಂತ ನೀ ಹೇಳಿ ಹೋಯ್ತನು ಅಂತ ಅವ್ರು ಹೇಳ್ಯಾರ.
1: ಹೌದು.
0: ಈಗ ಮತ್ ಪರಮಾತ್ಮರು ಬಂದು ಕೇಳಿದ್ರೆ ಏನ್ ಹೇಳುದವ? ಕೊಡು ಮುತ್ತಿನ ಹಾರ ಅಂದ್ರ
1: ಅದೇ ಏನ್ ಹೇಳ್ತಿ?
0: ಏನ್ ಚೇಳೋ ಮನುಷ್ಯ, ಮನುಷ್ಯ ಆತನು ದೇವ್ರು.
1: ಏನ್ ಮಾತಾಡ್ತೀನಿ ನೀನು?
0: ನಿಮ್ದೆಲ್ಲ ಬರೋಬರಿ. ಈಗ ಕೊರವಂಜಿಗೆ ಮುತ್ತಿನ ಹಾರ ಕೊಡ್ದಿದ್ರ ಪರಮಾತ್ಮರು ಬರಲ್ದಂಗ್ ಮಾಡಿಟ್ಲ ಅಂದ್ರ
1: ಈಗೂ ಮಾಡ್ತಾಳ?
0: ಅಯ್ಯೋ, ಆಕೇನ್ ಒಂದ್ ಮಾಡ್ತಾಳೋ ಎರಡ್ ಮಾಡ್ತಾಳೋ, ಆಕೆ ರಗಡ್ ಮಾಡ್ತಾಳ, ಅದೇನೇ ಇರ್ಲಿ
1: ಕೊಟ್ಬಿಡು.
0: ಕೊಟ್ಬಿಡು ಅಂತ ತಗೋ ಕೊರವಂಜಿ.
2: ನನಗ ಆನಂದ ಆತು, ಹೋಗಿ ಬರ್ತಾ ಇದ್ದೀನಿ.
0: ಹೋಗಿ ಬಾ, ಕಳಿಸು.

ಇದುವರೆಗೂ ಜನಪದ ಆಟದಲ್ಲಿ ಬೀಳಗಿ ತಾಲೂಕು ಬೂದಿಹಾಳದ ಲಕ್ಷ್ಮಣ ಪೂಜಾರ್ ಹಾಗೂ ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತದಲ್ಲಿ ಕೊರವಂಜಿ ಸನ್ನಿವೇಶ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ವಿಶೇಷ ಚೇತನರಿಗಾಗಿಯೇ ಇರುವ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ದಿವ್ಯಾಂಗ ತರಂಗ.

ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.

0: ಹಿರಿಯ ಕವಿ ನಾಡೋಜ ಡಾಕ್ಟರ್ ಚೆನ್ನವೀರ ಕಣವಿ ಅವರು ಆಕಾಶವಾಣಿಯ ಕುರಿತು.
1: ಆಕಾಶವಾಣಿ ಕವಿಯ ಕೆಲಸವನ್ನ ಮಾಡ್ತದೆ. ಹೇಗಂದ್ರೆ ಕವಿಗೆ ಬೇಕಾದ್ದೇನು? ಎರಡು ಕಿವಿ. ನಮ್ಮ ಹಿಂದಿನ ಒಬ್ಬ ಕವಿ ಹೇಳ್ತಾನೆ, ಕಿವಿಯಿಂದಿಂಟಿಸುವರ ಸಮಸ್ತರ ಸಮಂ. ಅಂದ್ರೆ ಜಗತ್ತಿನ ಎಲ್ಲ ಬಗೆಯ ರಸಗಳನ್ನ, ಚಟುವಟಿಕೆಗಳನ್ನ, ಕ್ರಿಯೆಗಳನ್ನ ಕಿವಿಯ ಮೂಲಕ ಕವಿ ವಿಶದಪಡಿಸ್ತಾನೆ, ತಿಳಿಸ್ತಾನೆ ಅಂತ. ಆ ರೀತಿಯಲ್ಲಿ ಆಕಾಶವಾಣಿ ಭಾವಗೀತೆಗಳು, ಭಾಷಣಗಳು, ವಿವಿಧ ವಿಚಾರಗಳು, ನಾಟಕ, ಆಮೇಲೆ ಅನೇಕ ಬಗೆಯ ಕಾರ್ಯಕ್ರಮಗಳು, ಇವುಗಳನ್ನೆಲ್ಲ ಎಲ್ಲಿ ಬೇಕೆ ಅಲ್ಲಿ ನೀವು ಬಹಳ ಸುಲಭವಾಗಿ ಕೇಳಬಹುದಾದಂತ, ಕೇಳಿ ಆನಂದಿಸಬಹುದಂತ ರೀತಿಯಲ್ಲಿ ಸಾರ್ವಜನಿಕರಿಗೆ ಅದು ಉಣಬಡಿಸುತ್ತೆ.

ಕೇಳುಗರೇ, ಜೂನ್ 21 ವಿಶ್ವ ಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಕ್ಕೆ ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

0: ದಿವ್ಯಾಂಗ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ಮೊದಲ ಕರೆಯನ್ನ ಸ್ವೀಕರಿಸೋಣ ಈಗ. ಹಲೋ, ನಮಸ್ಕಾರ.
1: ಹಲೋ ಮೇಡಮ್, ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡೋದು?
1: ನಾವು ಅಥಣಿ ತಾಲೂಕು ಶಿವನೂರಿನಿಂದ ಗಿರಿಮಲಯ್ಯ ಮಠದ ಅಂತ ಮಾತಾಡೋರು ಮೇಡಮ್.
0: ಗಿರಿಮಲಯ್ಯ ಮಠದವರು? ಹೇಳ್ರಿ.
1: ಸಿಕ್ತಾರೆ ನಮಗ್ರಿ,
0: ಕರೆ ಸಿಕ್ಬಿಡ್ತು. ವಾ, ಗುಡ್ ಗುಡ್, ಒಳ್ಳೇದಾಯ್ತಲ್ಲ, ಖುಷಿ ಆಗಿರ್ಬೇಕು ಗಿರಿಮಲಯ್ಯ ಅವ್ರಿಗೆ.
1: ಒಟ್ಟರದ್ರಿ ಹಚ್ಚೆ ಎಲ್ರಿಗೆ ಒಂದು ವರ್ಷ ಆಗ್ಲಕ್ ಬತ್ತ ಮೇಡಮ್.
0: ಹೌದ್ರಿ, ಈ ಕಾರ್ಯಕ್ರಮ ಗೊತ್ತಲ್ಲ ನಿಮ್ಗ, ಬದಲಾದ ಸಮಯದೊಳಗ ದಿವ್ಯಾಂಗ ತರಂಗ ಅಂತ ಹೇಳಿ ವಿಶೇಷ ಚೇತನರಿಗಾಗಿ ಇರುವಂತಹ ವಿಶೇಷ ಕಾರ್ಯಕ್ರಮ. ಎಲ್ಲಾ ಕೇಳಿದ್ರು, ಕೇಳ್ತಿದ್ರು ದಿವ್ಯಾಂಗರು, ನಮಗ ಒಂದು ವಿಶೇಷ ಕಾರ್ಯಕ್ರಮ ಅಂದ್ರೆ ಅಗದಿ ಸಮಯ ಕಡಿಮೆ ಇರ್ತಿತ್ತಲ್ಲ. ಈಗ ನೋಡ್ರಿ, ಅರ್ಧ ತಾಸು ನಿಮ್ಮ ಸಲುವಾಗಿ ಮೀಸಲಿಟ್ಬಿಟ್ಟಾರ ನಮ್ಮ ಆಕಾಶವಾಣಿ ಪ್ರಮುಖರು.
1: ಈಗ ಚಲೋ ಆಗಿತ್ತು ಮೇಡಮ್.
0: ಹ್ಞೂ ರೀ, ಈಗ ಅರ್ಧ ತಾಸು ಟೈಮ್ ಬಹಳಷ್ಟು ಜನ ಜೊತೆ.

0: ಮಠದ ಅಂತ ಮಾತಾಡಿದ್ರು ಮೇಡಮ್.
1: ಗಿರಿಮಲಯ ಮಠದವರು. ಹೇಳ್ರಿ,
0: ಸಿಕ್ತಾರೆ ನಮಗ್ರಿ
1: ಕರೆ ಸಿಕ್ಬಿಡ್ತು. ವಾ, ಗುಡ್ ಗುಡ್, ಒಳ್ಳೇದಾಯ್ತಲ್ಲ, ಖುಷಿ ಆಗಿರ್ಬೇಕು ಗಿರಿಮಲಯ ಅವ್ರಿಗೆ.
0: ಒಟ್ರದ್ರಿ ಹಚ್ಚೆ ಅಲ್ರಿ, ಒಂದ್ ವರ್ಷರೆ ಆಗ್ಲಕ್ ಬತ್ತ ಮೇಡಮ್.
1: ಹೌದ್ರಿ, ಈ ಕಾರ್ಯಕ್ರಮ ಗೊತ್ತಲ್ಲ ನಿಮ್ಗೆ, ಬದಲಾದ ಸಮಯದೊಳಗೆ ದಿವ್ಯಾಂಗ ತರಂಗ ಅಂತ ಹೇಳಿ ವಿಶೇಷ ಚೇತನರಿಗಾಗಿ ಇರುವಂತಹ ವಿಶೇಷ ಕಾರ್ಯಕ್ರಮ. ಎಲ್ಲಾ ಕೇಳಿದ್ರು ಕೇಳ್ತಿದ್ರು ದಿವ್ಯಾಂಗರು, ನಮಗ ಒಂದು ವಿಶೇಷ ಕಾರ್ಯಕ್ರಮ ಅಂದ್ರೆ ಅಗದಿ ಸಮಯ ಕಡಿಮೆ ಇರ್ತಿತ್ತಲ್ಲ, ಈಗ ನೋಡ್ರಿ ಅರ್ಧ ತಾಸು ನಿಮ್ಮ ಸಲುವಾಗಿ ಮೀಸಲಿಟ್ಟು ಬಿಟ್ಟಾರ ನಮ್ಮ ಆಕಾಶವಾಣಿ ಪ್ರಮುಖರು.
0: ಚಲೋ ಆಗಿತ್ತು ಮೇಡಮ್.
1: ಹ್ಞೂನ್ರಿ, ಈಗ ಅರ್ಧ ತಾಸು ಟೈಮ್ ಬಹಳಷ್ಟು ಜನ ಜೊತೆ ನಾವು ಮಾತಾಡಬಹುದು, ಈಗ ಬಹಳಷ್ಟು ಹಾಡುಗಳನ್ನ ನೀವು ಕೇಳಬಹುದು, ನಿಮಗಾಗಿನೇ ಮೀಸಲು. ಹ್ಞೂನ್ರಿ, ಖುಷಿ ವಿಷಯ. ಹೌದ್ರಿ,
0: ಹ್ಞೂನ್ರಿ,
1: ಇಬ್ರು ವಿಶೇಷ ಚೇತನರಿ ಹಂಗಂದ್ರೆ. ಹೌದ್ರಿ, ಹೆಂಗ್ ನಡ್ಸ್ಕೊಂಡ್ ಹೊಂಟಿರಿ? ಮನ್ಯಾಗ ಯಾರ್ಯಾರೀರಿ? ನೀವ ಇಬ್ರ ಸಂಭಾಳಸ್ಕೊಂಡ್ ಹೊಂಟಿರಿ? ಯಾವ ಊರ್ ಅಂದ್ರಿ? ಅಥಣಿ. ಶಿವನೂರ್ ಒಳಗಿರ್ತೀರಿ ಹಂಗಂದ್ರ? ರೇಡಿಯೋ ಕೇಳ್ತಿರ್ತೀರಿ? ರೇಡಿಯೋ ನಿಮ್ ಸಂಗಾತಿ?
0: ಮುಂಜಾನೆ 6 ಗಂಟೆಗೆ ಚಾಲು ಆಗಿರ್ತೀರಿ ಮೇಡಮ್.
1: ಬಹಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಇಬ್ರು ವಿಶೇಷ ಚೇತನರಂತೀರಿ, ನಿಮ್ಮ ಜೀವನ ನೀವು ಕಟ್ಕೊಂಡು ನಡ್ಸ್ಕೊಂಡು ಹೊಂಟಿನಂತೀರಿ, ಇಂತ ಇದ್ರೊಳಗು ಬಹಳ ನನಗ ಸ್ಫೂರ್ತಿ ಅನಿಸ್ತೈತಿ ನಿಮ್ಮ ಜೊತೆ ಮಾತಾಡಿ.
0: ಮೇಡಮ್ ರೀ, ನಾ 3 ಮಂದಿ ಅಂತಮ್ರಿ ನಾವ್ರಿ, 3 ಮಂದಿ ಎಲ್ಲಾರು ಮೇಟಿಗೆ ಹಚ್ಚಿದೇವ್ರಿ.
1: ನೀವ್ರಿ
0: ಎಲ್ಲಾ ಮಾಡ್ರಿ? ಹ್ಞೂನ್ರಿ, ಅವ್ರನ್ನು ಮದ್ವೆ ಮಾಡಿದೀವ್ರಿ, ಎಲ್ಲಾ ಆತ್ರಿ. ಒಂದ್ ತಂಗಿನ ಒಬ್ಬಕಿನ ಮಾಡ್ಕೊಟ್ಟಿವ್ರಿ, ಆಕಿದು ಎಲ್ಲಾ ಇದನ್ನಾಕ್ರಿ. ನಮ್ಮ ಅವ್ವಾರ ಸಣ್ಣಾಗಿದ್ದಾಗ ತೀರ್ಕೊಂಡ್ರಿ.
1: ನೀವ ಎಲ್ಲಾ ಜವಾಬ್ದಾರಿ ತಗೊಂಡು ಇಷ್ಟೆಲ್ಲ
0: ತಗೊಂಡ್ರಿ, ಎಲ್ಲಾ ಭಿಕ್ಷಾ ಮಾಡ್ರಿ, ನಾವು ಸಾಲ್ರಿ ಮೇಡಮ್.
1: ಭಿಕ್ಷಾ
0: ಮಾಡ್ರಿ, ಇದನ್ನ ಎಲ್ಲಾ ಅವ್ರನ್ನೆಲ್ಲ ಜಾಕ್ ಮಾಡಿದ್ರಿ, ನಮ್ನ ಬಿಟ್ಬಿಟ್ರಿ. ನಾವ್ ಏನ್ ದೇವ್ರ ಮಲ್ಲ ಏನ್ ನಮ್ನೇನ್ ಹೋಗುದಿಲ್ರಿ, ಹಂಗ ನಡ್ಸಾನ್ರಿ.
1: ನೋಡ್ರಿ, ಆದ್ರೂ ನಿಮ್ಮ ಜವಾಬ್ದಾರಿನ ನೀವು ಏನ್ ಪೂರೈಸಿದ್ರಿ ಅನ್ನೋ ಒಂದು ತೃಪ್ತಿ, ಆತ್ಮತೃಪ್ತಿ ನಿಮಗೈತಿ. ದೊಡ್ಡ ಅಣ್ಣ ಆಗಿ ನೀವು ಎಲ್ಲಾರ್ದು ಜವಾಬ್ದಾರಿನ ನೋಡ್ಕೊಂಡ್ರಿ, ಅವ್ರನ್ನ ಮೆಟ್ಟಿಗೆ ಹಚ್ಚಿದ್ರಿ ಅನ್ನೋ ಒಂದು ಆತ್ಮತೃಪ್ತಿ ನಿಮಗೈತ, ಹೌದಲ್ರಿ ಮಲೆ ಅವ್ರು?
0: ಇನ್ನಾದ್ರೂ ಅವ್ರ ಇದನ್ ಮಾಡ್ತಾರ್ರಿ ಮೇಡಮ್ ರೀ, ನಮ್ಮನ್ನ ಆದ್ರೆ ಏನತ್ ನೋಡ್ರಿ, ನಿಮ್ ಅಂತ ಭಕ್ತರ ಏನತ್ ನಮ್ಗೇನ್ ಕಡಿಮೆ ಮಾಡಿಲ್ರಿ, ಬರುತ್ ಬಾ ಏನ್ ನಮ್ಮಲ್ಲಿ ಇದ್ದಂತ ಒಯ್ತ್ ಬಾತಾರ ಅವ್ರು.
1: ಮತ್ ನೋಡ್ರಿ, ದೇವ್ರ ಹೆಂಗಲ್ಲ ಹಿಂಗ ಕೈ ಹಿಡ್ದ ಹಿಡಿತ ಅನ್ಬಿಡ್ರಿ. ಹಾ ರೀ, ನೀವ್ ಮಾತ್ರ ಒಳ್ಳೆ ತನದಿಂದ ನಡ್ಕೊಂಡ್ ಹೊಂಟೀರಿ.
0: ರಾತ್ರಿ ಕಾಣಂಗಿಲ್ರಿ, ಹಗಲದ್ರೆ ಸ್ವಲ್ಪ ಸ್ವಲ್ಪ ಕಾಣ್ತೈತ್ರಿ. ಮತ್ತ ಒಂದ್ ಕಣ್ಣ ಈ ಅಡಗನ್ ಒಂದ್ ಬ್ಲ್ಯಾಂಡ್ ಆಗೈತ್ರಿ, ಪೂರ ಹೋಗೈತ್ರಿ. ಒಂದ ಕಣ್ ಮೇಲಾರ ಇದ್ದರೊಳಗ ಮಾಡ್ಕೋತ್ರಿ, ನಡೆದವ್ರಿ.
1: ಹೌದಲ್ರಿ, ನಿಮ್ಮ ಪತ್ನಿಯವ್ರ ಹೆಸರೇನು?
0: ಶಾಂತಾರಿ ಮೇಡಮ್.
1: ಶಾಂತಾ ಅವರು. ಅವ್ರಿಗೂ ಕೇಳಿದ್ವಿ ಅಂತ ಹೇಳ್ರಿ, ನಮಸ್ಕಾರ ತಿಳಿಸ್ರಿ. ಯಾವ ಚಿತ್ರದ ಹಾಡನ್ನ ಕೇಳ್ಬೇಕ ಕೊಡ್ತೀರಿ? ಕೊಡ್ರಿ ಕೊಡ್ರಿ, ಮಾತಾಡೋಣ ಅಂತ.
2: ಯಾವ ತರ ಹಾಡ?
3: ಹಲೋ ರೀ ಮೇಡಮ್, ನಮಸ್ಕಾರ.
1: ನಮಸ್ಕಾರ ಶಾಂತಾ ಅವ್ರೆ, ಆರಾಮಿದೀರಿ? ಆರಾಮ್ರಿ, ಎಲ್ಲಾರು ಆರಾಮು. ಯಾವ ಚಿತ್ರದ ಹಾಡನ್ ಕೇಳ್ಬೇಕಂತ ಹೇಳ್ತೀರಿ? ಇವತ್ತು ಬಹಳ ದಿನದ ಮೇಲೆ ನಿಮ್ ಕರೆ ಸಿಕ್ಕೈತಂತ ಖುಷಿ ಆಗ್ಯ ಗಿರಿ ಮಲ್ಲೆ ಅವರು.
3: ಹ್ಞೂನ್ರಿ, ಖುಷಿ ಆಗೈತ್ರಲ್ಲ ಮೇಡಮ್ ರೀ.
1: ಹಾ ರೀ, ಯಾವ ಚಿತ್ರದ ಹಾಡನ್ ಹಾಕೋಣ?
3: ತಾಯಿಗೆ ತಕ್ಕ ಮಗ ಒಳಗೆ ಅಂತ ಹಾಕ್ರಲ್ಲ ಒಂದ್, ವಿಶ್ವನಾಥನು ತಂದೆ ಆದರೆ.
1: ತಾಯಿಗೆ ತಕ್ಕ ಮಗ ಚಿತ್ರದ್ದು ವಿಶ್ವನಾಥನು ತಂದೆ ಆದ್ರೆ, ಆ ಹಾಡು ನಿಮಗ್ ಇಷ್ಟ?
3: ಹ್ಞೂನ್ರಿ.
1: ಹಾ, ಮತ್ತ ರೀ ಏನ್ ಮಾಡಾಕತ್ತಿದ್ರಿ? ಏನು ನಾಷ್ಟ ಎಲ್ಲ ಆತಾ ಹೆಂಗ?
3: ಇಲ್ರಿ ಮೇಡಮ್ ರೀ, ಏನ್ ಮಾಡ್ದೈತ್ರಿ ನಾಷ್ಟ ರೀ?
1: ಹೌದ್ರಿ, ಮತ್ತ ಏನ್ ಮಾಡ್ಕೊಂಡಿದಿರಿ ನೀವು?
3: ನಾವ್ ಏನ್ ಇಲ್ರಿ ಮೇಡಮ್ ರೀ, ಮನ್ಯಾಗ ಇರ್ಲಿ.
1: ಹೌದಲ್ರಿ,
3: ಕಾಲ ಐತ್ರಿ ನಮದ್ರಿ.
1: ಹಾ, ಏನಾತಂದ್ರಿ?
3: ಇಂಜೆಕ್ಷನ್ ಮಾಡ್ರಿ, ಪೋಲಿಯೋ ಉರಿ ಬಂದಾಗ್ರಿ, ಇಂಜೆಕ್ಷನ್ ಮಾಡ್ಸ್ಯಾರ್ರಿ. ಅದ ಕಾಲನ ಒಂದ್ ಜರ ಸಣ್ಣ ಆಗೈತ್ರಿ, ಒಟ್ಟ ಹೋಗ್ತಾನ ಬೀಳದಾಕತ್ರಿ.
1: ಓ, ಹಂಗಾಗಿ ನಿಮ್ಗ ಹಿಂಗಾತೇನ?
3: ಹ್ಞೂನ್ರಿ.
1: ಓ ನೋಡ್ರಿ, ಒಮ್ಮೆ ಹೆಂಗೆಲ್ಲಾ ಆಗ್ಬಿಡ್ತೈತಲ್ಲ.
3: ಹ್ಞೂನ್ರಿ, ಒಮ್ಮೆ ಹೋಗ್ತಾ ಹೋಗ್ತಾನ್ರಿ, ಕಾರ್ ಬಳಸ್ತತ್ರಿ, ಅದ್ರ ಶಕ್ತಿ ಇರಂಗಿಲ್ರಿ.
1: ಅಂದ್ರು ನೀವೆಲ್ಲ ಜೀವನ ಸಂಭಾಳಸ್ಕೊಂಡ್ ಹೊಂಟಿರಿ, ನನಗ ನೀವೊಬ್ಬ ಸ್ಫೂರ್ತಿ ಅನಿಸಿದ್ರಿ. ಇಬ್ರು ದಂಪತಿಗಳು ಹಿಂಗ ದೇವ್ರು ನಿಮಗ ಕಾಪಾಡ್ಲಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಹಾಡನ್ನ ಹಾಕ್ತೀನಿ. ಕರೆ ಮಾಡೋದಕ್ಕೆ ಧನ್ಯವಾದ, ನಮಸ್ಕಾರ. ಹಿಂಗೆ ಕರೆ ಮಾಡ್ಕೊಂತೀರಿ?
3: ನಮಸ್ತೆ.

0: ಹಲೋ, ನಮಸ್ಕಾರ. ಹಲೋ
1: ಹಲೋ
0: ಹಲೋ, ಯಾರು ಮಾತಾಡೋದು? ದಿವ್ಯಾಂಗ ತರಂಗ ಕಾರ್ಯಕ್ರಮ. ಹಾ, ಹೌದೌದು, ನೀವು ಕರೆ ಮಾಡಿರ್ತೀರಿ. ಹೌದೌದು. ಅಲ್ಲ, ಯಾಕೋ ನೀವು ನೆಟ್ವರ್ಕ್ ಸರಿ ಇಲ್ಲ ಅನಸ್ತೈತ್ರಿ. ಮಳಿ ಏನಾದ್ರು ಆಯ್ತಾ ಹುಬ್ಳಿ ಒಳಗ? ಸರಿ ಕೇಳಿಸ್ತಿಲ್ಲ, ನೆಟ್ವರ್ಕ್ ಸರಿ ಇಲ್ಲ ಅನ್ಸಕತ್ತೈತ್ರಿ. ನೋಡ್ರಿ, ಒಂದ್ ಸ್ವಲ್ಪ ಹೊರಗ್ ಬಂದ್ ಮಾತಾಡ್ತಿರೋ, ಏನ್ ನೆಟ್ವರ್ಕ್ ಇದ್ದಲ್ಲಿ ಮಾತಾಡ್ತಿರೋ, ಕಟ್ ಕಟ್ ಆಗ. ಇನ್ನೊಮ್ಮೆ ತಮ್ಮ ಹೆಸರು ಹೇಳ್ರಿ, ಅದು ನೆಟ್ವರ್ಕ್ ಸರಿ ಇಲ್ಲದಕ್ಕೆ ಕೇಳಿಸ್ಲಿಲ್ಲ ನಮ್ಗ. ಅಡ್ವಿಷಯ್ಯ ಅವರು. ನಾನ್ ಮಾತಾಡಿನಿ ನಿಮ್ ಜೊತೆ, ಅಡ್ವಿಷಯ್ಯ ಅವ್ರೆ. ಹೌದ್ ಹೌದ್ ಹೌದ್ರಿ. ಹಾ ರೀ, ಹೆಂಗಿದಾರ ಮಕ್ಳೆಲ್ಲ ನಿಮ್ ಶಾಲೆ ಒಳಗೀಗ? ಬರಾಕತ್ತಾರ್ರಿ? ಹಾ, ಬೇರೆ ಬೇರೆ ಊರಿಗೆ ಹೋಗಿರ್ತಾರಲ್ಲ ಅವರು. ಅದೇ ಶಾಲೆ ಈಗ ಶುರು ಅಂತ ಹೇಳಿ ಒಟ್ಟು ಒಂದ್ ವಾರದೊಳಗ್ ಬಂದು ಸೇರ್ಕೊಂತಾರ. ಹೌದೌದೌದೌದು. ಮಕ್ಳ ಕಡೆಯಿಂದ ಹಾಡ್ ಹಾಡಿಸ್ತೀರಿ ನೀವು ಪ್ರತಿ ಸರಿ? ನಿಮ್ ಮಕ್ಳು ಬಹಳ ಪ್ರತಿಭಾನ್ವಿತರು.

ಹೌದು ಹೌದು, ಚಂದ ಹಾಡ್ತಾರಿ ಮಕ್ಕಳು, ಒಳ್ಳೆ ಶಿಕ್ಷಣ ಕೊಡಾಕತ್ತೀರಿ ನೀವು, ಒಳ್ಳೆ ಕಾರ್ಯವನ್ನ ಮಾಡಾಕತ್ತೀರಿ. ಖುಷಿ ಅನಿಸ್ತೈತಿ ನಿಮ್ ಜೊತೆಗ್ ಮಾತಾಡ್ದಾಗ, ಒಂಥರ ಸ್ಫೂರ್ತಿ ನೀವು. ಹಾ ರೀ, ಯಾವ ಚಿತ್ರದ ಹಾಡನ್ನ ಹಾಕೋಣ ಇವತ್ತು ನಿಮಗೆ ಅಡ್ವೇಶಯ್ಯ ಅವರು? ಭಕ್ತ ಸಿರಿಯಾಳ. ಓ, ಯಾಕೋ ಈ ಕೋಪ, ಯಾರು ಕೋಪ ಮಾಡ್ಕೊಂಡಾರ ಅಡ್ವೇಶಯ್ಯ ಅವರೇ? ಏನಾಯ್ತು? ಓಹೋ ಹಂಗೆ. ಆದ್ರೆ ಇದು ಏಕೋ ಈ ಕೋಪ ಸಿಕ್ತಿಲ್ಲ, ಶಂಭೋ ಶಂಕರ ಹಾಡ್ ಐತಿ, ಅದನ್ನ ಹಾಕ್ಲ? ಅದೇನಾ? ಹಾ, ಅದೇ ಅದೇ ಮುಂದೆ ಆಮೇಲೆ ಸಾಲು ಅದ್ರಲ್ಲಿ ಹಂಗ್ ಬರುತ್ತೇನ. ಎಸ್ ಜಾನಕಿ ಅವ್ರು ಹಾಡ್ದಂತ ಹಾಡನ್ನ ಕೇಳ್ತಾ ಇರೋದು. ಹಾ ಸರಿ ಸರಿ, ಹಾ ಹಾಕ್ತಿವಿ. ಕರೆ ಮಾಡಿದಕ್ಕೆ ಧನ್ಯವಾದ ಅಡ್ವಿಷಯ ಅವ್ರೆ, ನಮಸ್ಕಾರ. ಖುಷಿ ಆಯ್ತು ಮಾತಾಡಿ, ಹಿಂಗೆ ಕರೆ ಮಾಡ್ಕೊಂತ ಇರಿ. ನಮಸ್ಕಾರ.

0: ಹಲೋ, ನಮಸ್ಕಾರ.
1: ನಮಸ್ಕಾರ ಮೇಡಮ್ ಅವರ.
0: ನಮಸ್ಕಾರ, ಯಾರು ಮಾತಾಡೋದು?
1: ಮೇಡಮ್ ಅವರ, ನಾ ರಾಯಚೂರು ಡಿಸ್ಟಿಕ್ ಲಿಂಗಸೂರ್ ತಾಲೂಕಿನಿಂದ ಮಹಾಂತೇಶ್ ಕರಡಕಲ್ ಅಂತ ಮಾತಾಡ್ತಿರೋದು.
0: ಮೊದಲನೇ ಬಾರಿಗ ಮಹಾಂತೇಶ್ ಅವರೇ ಮಾಡಿರ್ತೀರಾ?
1: ಇಲ್ರಿ ಮೇಡಮ್ ಅವ್ರ, ಇದು ಸೆಕೆಂಡ್ ಸಲ ರೀ ಮಾತಾಡೋದು.
0: ಓಹೋಹೋ, ಮಹಾಂತೇಶ್ ಏನಂದ್ರಿ?
1: ಮಹಾಂತೇಶ್ ಕರಡಕಲ್ ಅಂತ ಒಂದ್ಸಲ ನಮ್ಮ ಕೈಲಿ ಹಾಡು ಹಾಡ್ಸಿದ್ರಲ್ರಿ.
0: ಹೌದೌದೌದೌದೌದು, ರಾಯಚೂರಿಂದ.
1: ನೀವು ಬಂದಾಗ ಸಿಗ್ತೀರಿ ನಮ್ಗೆ ಬರೀ.
0: ಹೌದ್ ನೋಡ್ರಿ, ಹೆಂಗಲ್ಲ, ನಾ ಲಕ್ಕಿ ಅದೆ ನಿಮಗ.
1: ನೀವು ಲಕ್ಕಿ ಇದ್ರಿ ಮೇಡಮ್ ಅವ್ರೆ, ನಿಮ್ ಹೆಸರು ಯಶಸ್ವಿನಿ ಮತ್ತೆ ಯಶಸ್ವಿನಿಂದ
0: ಕಾಲ್ ಮಾಡಿದ್ರೆ ಯಶಸ್ ಸಿಕ್ಬಿಡ್ತೈತಿ, ನಿಮಗೆ ಕರೆ ಸಿಕ್ಬಿಡ್ತೈತಿ.
1: ಹೌದೌದ್ರಿ ಮೇಡಮ್ ಅವ್ರ, ಬಹಳ ಚೆನ್ನಾಗಿ ನಡೆಸ್ಕೊಡ್ತೀರಿ ಪ್ರೋಗ್ರಾಮ್.
0: ಧನ್ಯವಾದ, ಧನ್ಯವಾದ. ನಿಮಗೆಲ್ಲ ಖುಷಿ ಆದ್ರೆ ಅಷ್ಟೇ ನಮಗೂ ಖುಷಿ.
1: ಬಹಳ ಖುಷಿ ಮೇಡಮ್ ಅವ್ರ. ಮೇಡಮ್ ಅವ್ರೆ, ಯಾವಾಗ ನೀವು ಬರ್ತೀರಲ್ಲ ಮೇಡಮ್ ಅವ್ರ ನೀವು?
0: ಇಲ್ಲಲ್ರಿ, ಹೋದ್ ವಾರ ಅಂತೂ ವಾರದಾಗ ಎರಡ್ ಸರಿ ಬಂದೇ ಬಿಟ್ಟಿದ್ದೆ ನಾನು.
1: ಹೌದ್ರಿ ಮೇಡಮ್ ಅವ್ರ,
0: ಹೋದ್ ತಿಂಗ್ಳ ವಾರದಾಗ ಎರಡ್ ಸರಿ ಬಂದಿದ್ದೆ. ಚೆನ್ನಾಗಿದ್ದೀವಿ, ನೀವೆಲ್ಲ ಆರಾಮಿದ್ದೀರಲ್ಲ?
1: ಆರಾಮಿದ್ದೀವಿ ಮೇಡಮ್ ಅವರ. ನೀವು ಲ್ಯಾವಣ್ಣ ಮೇಡಮ್ ಅವರ ಕಡಿಮೆ ಮೇಡಮ್ ಅವರ ಬರ್ರದ ಅದಕ್ಕೆ ಕೇಳಿದೆ.
0: ಇಲ್ಲ ಇಲ್ಲ, ಬರ್ತೀವಿ, ಹಂಗೇನಿಲ್ಲ, ವಾರದಾಗ ಒಂದ್ ಸರಿ ಅಂತೂ ಬಂದೇ ಬರ್ತೀವಿ. ಯಾವ ಚಿತ್ರದ ಹಾಡನ್ನ ಕೇಳ್ಬೇಕಂತೀರಿ ಇವತ್ ಮಹಾಂತೇಶ್ ಅವರೇ?
1: ಮೇಡಮ್ ಅವರ, ಇದು ರೀ
0: ನೀವು
1: ಚಿತ್ರದಿಂದ ಹಾಕ್ಬಿಡ್ರಿ ಮೇಡಮ್ ಅವ್ರ.
0: ಯಾವ್ದು ಯಾವ್ದಂದ್ರಿ?
1: ಸ್ವಪ್ನ ಚಿತ್ರದಿಂದ ರೀ, ಇದು ಅರ್ಪಣೆ ನಿನಗೆ ಅರ್ಪಣ ಅಂತ ಇದೆ ನೋಡಿ ಮೇಡಮ್ ಅವರ.
0: ಸ್ವಪ್ನ ಚಿತ್ರದ ಅರ್ಪಣೆ? ಹಾ, ಎಸ್ ಪಿ ಬಿ ಮತ್ತೆ ಎಸ್ ಜಾನಕಿ ಅವ್ರು ಹಾಡ್ದಂತ. ಅಲ್ಲ ಅಲ್ಲ, ಎಸ್ ಪಿ ಬಿ ಅವ್ರು ಹಾಡ್ದ. ಹೌದೌದೌದು, ಹಾ, ಹಾಕ್ತಿವಲ್ಲ ಆ ಹಾಡನ್ನ. ಹಂಗಂದ್ರೆ ಕೇಳ್ರಿ, ಆನಂದಿಸ್ರಿ, ಕರೆ ಮಾಡ್ಕೊಂತೀರಿ, ನಮಗೂ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ.
1: ಓಕೆ, ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ,
1: ದೇವರು ಚೆನ್ನಾಗಿಟ್ಟಿರ್ಲಿ
0: ನಿಮ್ಮನ್ನು. ನಮಸ್ತೆ, ಧನ್ಯವಾದ.

ಲಕ್ಷ ದೀಪ ಜೊತೆಯಾಗಿ ಬೆಳಗಿ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು, ಅರಳಿ ನಿಂತ ಕಮಲದಂತೆ ಪಾದ ಇಡಲು ಹೆಜ್ಜೆ

0: ಹಲೋ, ನಮಸ್ಕಾರ.
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಯಮಕಂಡಿ ತಾಲೂಕ್ ಚಿಕ್ಕಪಡಸಳಿಂದ ರಮೇಶ್ ಕಂಕನವಾಡಿ ರೀ.
0: ರಮೇಶ್ ಕಂಕನವಾಡಿ ಅವರು ಯಾವ ರೀತಿ ದಿವ್ಯಾಂಗ ಚೇತನರು ತಾವು?
1: ಅವ್ ಬ್ಲೈಂಡ್ ಅದರಿ ಮೇಡಮ್, ಒಂದ್ ಕಣ್ಣು ಪೂರ್ತಿ ಕಾಣಿಸಲ್ರಿ, ಒಂದ್ ಕಣ್ಣು ಸ್ವಲ್ಪ ಮಂದ್ ಕಾಣಿಸ್ತೈತಿ, ನಮಗೂ ರಾತ್ರಿ ಕಾಣಿಸ್ತಾರ್ರಿ, ಹಗಲದ್ದು ಸ್ವಲ್ಪ ಕಾಣಿಸ್ತೈತ್ರಿ.
0: ಹೌದೇನ್ರಿ? ಯಾವ ಊರಂದ್ರಿ?
1: ನಮ್ ಜಮಕಂಡಿ ತಾಲೂಕ್ ಚಿಕ್ಕಪಡಸಳಿ ರೀ.
0: ರಮೇಶ್ ಅವರೇ, ನಿಮ್ದು ಕೊನೆ ಕರೆ, ಸಮಯ ಮುಗಿತಾ ಬಂತು, ನಾನ್ ನಿಮ್ ಜೊತೆಗೆ ಮಾತಾಡ್ಬಿಟ್ರಾತು ಅಂತ ಹೇಳಿ ಕರೆ ಎತ್ತಿದೆ. ಹಾ, ಈಗ ಹಾಡ್ ಹಾಕಕ್ಕಾಗಲ್ಲ. ಮತ್ತೆ ಎಲ್ಲ ಆರಾಮಲ್ರಿ? ಎಲ್ಲ ಆರಾಮಲ್ಲ? ಎಲ್ಲ ಆರಾಮದಿರಲ್ಲ? ಯಶಸ್ವಿನಿ ಅಂತ ಹೇಳಿ ನನ್ನ ಹೆಸರು. ಹಾ ರೀ, ಹಾ ಆಯ್ತು. ದೇವ್ರು ಆರೋಗ್ಯ ಭಾಗ್ಯ ಕೊಡ್ಲಿ. ಕರೆ ಮಾಡಿದಕ್ಕೆ ಧನ್ಯವಾದ. ಮತ್ತೆ ಪ್ರಯತ್ನ ಮಾಡ್ರಿ. ಆಯ್ತು, ನಮಸ್ತೆ, ಧನ್ಯವಾದ. ಇದುವರೆಗೂ ದಿವ್ಯಾಂಗ ತರಂಗ ನೇರ

0: ನಿನ್ ಕಾರ್ಯಕ್ರಮ ಪ್ರಸಾರ ಆಯಿತು. ಕರೆ ಮಾಡಿದಂತ ಹಾಗೂ ಕಾರ್ಯಕ್ರಮ ಕೇಳಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಕಾರ್ಯಕ್ರಮ ಪ್ರಸ್ತುತಿ ಯಶಸ್ವಿನಿ, ತಾಂತ್ರಿಕ ಸಹಕಾರ ಅನಿಲ್ ಹಂಚಿನ್ಮನಿ, ಚಂದ್ರಕಾಂತ್ ನೇಕಾರ್ ಹಾಗೂ ನಾಗರಾಜ ಭಟ್. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ರೀ, ಸ್ಕೂಲ್ ಎಲ್ಲ ಏನೇನು ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1-21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಪಂಡಿತ್ ವಿಶ್ವಮೋಹನ್ ಭಟ್ ಅವರಿಂದ ಮೋಹನ ವೀಣಾವಾದನ, ರಾಗ ನಟ್ ಭೈರವ್, ತಬಲಾ ಸಾಥಿ ರವೀಂದ್ರ ಯಾವ್ಗಲ್.

ಇದುವರೆಗೂ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವಿಶ್ವಮೋಹನ್ ಭಟ್ ಅವರ ಮೋಹನ ವೀಣಾ ವಾದನದಲ್ಲಿ ರಾಗ ನಟ್ ಭೈರವ್ ಕೇಳಿದಿರಿ. ತಬಲಾ ಸಾಥಿ ರವೀಂದ್ರ ಯಾವ್ಗಲ್. ಇಲ್ಲಿಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆ ಘೋಷಣೆಯಂತೆ ಇಂದು ವಿಶ್ವ ಬೈಸಿಕಲ್ ದಿನಾಚರಣೆ. ತನ್ನಿಮಿತ್ತ ಸೈಕ್ಲಿಂಗ್ ಮತ್ತು ಸೈಕಲ್ ಪಟುಗಳ ತವರು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ವಿಶೇಷ ಸೈಕ್ಲೋಥಾನ್ ಕಾರ್ಯಕ್ರಮಗಳು ಸಪ್ತಾಹ ಪೂರ್ತಿ ಆಯೋಜಿತವಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯ ಮೇರೆಗೆ ಇಂಧನ ಬಳಕೆ ಮಿತಗೊಳಿಸಿ ಪರಿಸರ ಸಂರಕ್ಷಣೆಯ ಹಿತದೃಷ್ಟಿಯಿಂದ ಸೈಕಲ್ ಬಳಕೆ ಮಹತ್ವದ ಬಗ್ಗೆ ಜನಜಾಗೃತಿ ಮೂಡಿಸಲು ಹುಬ್ಬಳ್ಳಿ ಬೈಸಿಕಲ್ ಕ್ಲಬ್ ಸದಸ್ಯರು ಸೇರಿದಂತೆ ಖೇಲೋ ಇಂಡಿಯಾ ಕ್ಲಬ್, ಭಾರತೀಯ ಕ್ರೀಡಾ ಪ್ರಾಧಿಕಾರದ ಕೇಂದ್ರಗಳು ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನವನ್ನು ಆಯೋಜಿಸಿ ಪ್ರಚುರಪಡಿಸುತ್ತಿವೆ. ಕರ್ನಾಟಕ ಅಮೇಚ್ಯೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ರಾಷ್ಟಮಟ್ಟದ ಸೈಕ್ಲಿಂಗ್ ಪಟು ವಿಜಯಪುರದ ರಾಜು ಬಿರಾದಾರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸೈಕಲ್ ಅನ್ನುವ ಶಬ್ದ 1817ರಲ್ಲಿ ಜರ್ಮನಿಯಲ್ಲಿ ಕ್ಲಾರ್ಕ್ ಮೌನ್ ಡ್ರಾಯ್ಸ್ ಅಂತ ಹೇಳಿ ಕಟ್ಟಿಗೆಯ ಒಂದು ಪ್ಯಾಡಲ್ ಇಲ್ಲದ ಸೈಕಲ್ ಅನ್ನು ಸ್ಟಾರ್ಟ್ ಮಾಡಿದ. 1868ರಲ್ಲಿ ಪ್ಯಾರಿಸ್ ನಲ್ಲಿ ಬೈಸಿಕಲ್ ರೇಸನ್ನೇ ನಡೆಸಿದರು. ಹಾಗಾಗಿ 1896ರಲ್ಲಿ ಅದನ್ನು ಮೊದಲ ಬಾರಿ ಒಲಿಂಪಿಕ್ ಅನ್ನು ಅಧಿಕೃತವಾಗಿ ಕ್ರೀಡೆಯಲ್ಲಿ ಸೇರಿಸಲಾಯಿತು. 1930ರಲ್ಲಿ ಭಾರತದಲ್ಲಿ ಪ್ರಪ್ರಥಮವಾಗಿ ಪರಿಚಯ ಆಯಿತು. ಜಮಖಂಡಿ ಮಹಾರಾಜರ ಪಟವರ್ಧನ್ ಕಾಲದಲ್ಲಿ ರಾಜರು ಏನು ಸುಮಾರು ರೇಸ್ ನಡೆಸ್ತಾ ಇದ್ರು, ನಮ್ಮ ಬಿಜಾಪುರ ಬಾಗಲಕೋಟೆ ಅಖಂಡ ಜಿಲ್ಲೆ ಇದ್ದಾಗ ನಮ್ಮ ಕ್ರೀಡಾಪಟುಗಳು ಇಲ್ಲಿ ಸೈಕ್ಲಿಂಗ್ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸಿದ್ರು. ಒಂದು ಆರೋಗ್ಯಕ್ಕಾಗಿ, ಒಂದು ಪರಿಸರಕ್ಕಾಗಿ, ದೇಶದ ಹಿತದೃಷ್ಟಿಗಾಗಿ ಸೈಕಲ್ ಅನ್ನು ಬಳಸಬೇಕು.
0: ಜೂನ್ 5 ಶುಕ್ರವಾರ ವಿಶ್ವ ಪರಿಸರ ದಿನದಂದು ನಮ್ಮ ಭೂಮಿಯನ್ನು ಇ ತ್ಯಾಜ್ಯ ಮುಕ್ತಗೊಳಿಸಲು ಸಂಕಲ್ಪಿಸೋಣ ಎಂದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮನವಿ ಮಾಡಿದೆ. ಅಧಿಕೃತ ರೀಸೈಕ್ಲಿಂಗ್ ಕೇಂದ್ರಗಳಿಗೆ ಕಡ್ಡಾಯವಾಗಿ ಇಲೆಕ್ಟ್ರಾನಿಕ್ ತ್ಯಾಜ್ಯ ವಿಲೇವಾರಿ ಮಾಡುವ ಪ್ರತಿಜ್ಞೆ ಮಾಡೋಣ, ಪ್ರಕೃತಿಯನ್ನು ರಕ್ಷಿಸೋಣ ಎಂದು ಜನತೆಯಲ್ಲಿ ಕೋರಿದೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ಸಂಜೆ 4:05ಕ್ಕೆ ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಂದ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮೊದಲ ಹಂತದಲ್ಲಿ 8ರಿಂದ 10 ಶಾಸಕರು ನೂತನ ಸಚಿವ ಸಂಪುಟದ ಸದಸ್ಯರಾಗಿ ಪ್ರಮಾಣವಚನ ಸ್ವೀಕರಿಸುವ ನಿರೀಕ್ಷೆ ಇದೆ ಎಂದು ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿ ಸಂಸ್ಥೆಗಳು ವರದಿ ಮಾಡಿವೆ. ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ದತೆ ಹೊಂದಿರುವ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ರಾಷ್ಟೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ನೇಮಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ನಾಳೆ ಬೆಳಗ್ಗೆ 10ಗಂಟೆಗೆ ಯಾದಗಿರಿ ಜಿಲ್ಲೆ ಗುರುಮಠಕಲ್ ತಾಲೂಕು ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಕೇಂದ್ರ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ ರಾಯಚೂರು ಜಿಲ್ಲೆ ಶಕ್ತಿನಗರದಲ್ಲಿ ಮಧ್ಯಾಹ್ನ 12ಗಂಟೆಗೆ ರಾಯಚೂರು ಮತ್ತು ಯಾದಗಿರಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಪ್ರಗತಿ ಪರಿಶೀಲಿಸಲಿದ್ದಾರೆ. ನಂತರ ಸಂಜೆ 4ಗಂಟೆಗೆ ವಿಜಯನಗರ ಜಿಲ್ಲೆ ಹೊಸಪೇಟೆಗೆ ತೆರಳಲಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತುಂಗಭದ್ರಾ ಜಲಾಶಯದಲ್ಲಿ 33 ಟಿಎಂಸಿ ಅಡಿಯಷ್ಟು ಹೂಳು ತುಂಬಿದ್ದು, ಬಳ್ಳಾರಿ ರೈತ ಸಂಘದ ನೇತೃತ್ವದಲ್ಲಿ ರೈತರು ನಿನ್ನೆ ಹೂಳೆತ್ತುವ ಜಾತ್ರೆ ಕೈಗೊಂಡರು. ಗುಂಡಾ ಸಸ್ಯೋದ್ಯಾನ ಸಮೀಪದ ಹಿನ್ನೀರು ಪ್ರದೇಶದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಕಂಪ್ಲಿ, ಕುರುಗೋಡು ಹಾಗೂ ಸಿರುಗುಪ್ಪ ಭಾಗದ ರೈತರು 60ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಲ್ಲಿ ಹೂಳು ತುಂಬಿಕೊಂಡು ತಮ್ಮ ಹೊಲಗಳಿಗೆ ಸಾಗಿಸಿದರು ಎಂದು ಬಳ್ಳಾರಿ ರೈತ ಸಂಘದ ಅಧ್ಯಕ್ಷ ದರೂರು ಪುರುಷೋತ್ತಮಗೌಡ ತಿಳಿಸಿದ್ದಾರೆ. ದಾವಣಗೆರೆ ನಗರದ ನೀರಿನ ಒತ್ತಡ ಕಡಿಮೆ ಮಾಡಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಪ್ರತಿಯೊಬ್ಬರು ಕಚೇರಿ ಹಾಗೂ ಮನೆಗಳಲ್ಲಿ ಮಳೆ ನೀರು ಕೊಯ್ಲು ಪದ್ಧತಿ ಅಳವಡಿಸಿಕೊಳ್ಳುವುದು ಕಡ್ಡಾಯ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಕೆರೆಗಳ ನಿರ್ವಹಣೆ ಕುರಿತ ಸಭೆಯಲ್ಲಿ ಅವರು ಮಾತನಾಡಿದರು. 5ನೇ

ತಾರೀಕು ವಿಶ್ವ ಪರಿಸರ ದಿನದ ಅಂಗವಾಗಿ 6ನೇ ತಾರೀಕು ಕುಂದುವಾಡ ಕೆರೆ ಆವರಣದಲ್ಲಿ ವಾಕರ್ಸ್ ಅಸೋಸಿಯೇಷನ್ ವತಿಯಿಂದ 250 ಸಸಿಗಳನ್ನು ನೆಡಲಾಗುವುದು ಎಂದರು. ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತಂತೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಹೋಂಸ್ಟೇ ಹಾಗೂ ರೆಸಾರ್ಟ್ಗಳಲ್ಲಿ ತಪಾಸಣೆ ಮತ್ತು ಜಾಗೃತಿ ಮೂಡಿಸುವಂತೆ ಉತ್ತರ ಕನ್ನಡ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚಿಸಿದ್ದಾರೆ. ಉಡುಪಿ ಜಿಲ್ಲೆ ಪೆಟ್ರೋಲ್ ಬಂಕ್ಗಳ ಮಾಲೀಕರು ಹಾಗೂ ಕಂಪನಿಗಳ ಮಾರಾಟ ಅಧಿಕಾರಿಗಳ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ, ಜಿಲ್ಲೆಯ ರೈತರ ಪಂಪ್ಸೆಟ್ಗಳಿಗೆ ಹಾಗೂ ಮೀನುಗಾರರ ದೋಣಿಗಳಿಗೆ ತೊಂದರೆಯಾಗದಂತೆ ನಿಯಮಾನುಸಾರ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸಲು ಕ್ರಮ ಕೈಗೊಳ್ಳುವಂತೆ ವಿತರಕರಿಗೆ ಸೂಚಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ವಿಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತ್ ಸ್ವಾಗತ ಕೇಳುಗರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾವಿತ್ರಿ ಮನೋಹರ್ ಅವರಿಂದ ಲಘುದಾಟಿಯ ಭಾಷಣ, ಅಕ್ಕ ಭಾವನ ಹೊಸ ದೀಪಾವಳಿ.
2: ಈ ಆಧುನಿಕ ಯುಗದಲ್ಲಿ ಒಂದಿಲ್ಲೊಂದು ಸಮಸ್ಯೆಗಳಿಂದ ಇಡೀ ಮಾನವ ಸಮಾಜ ನರಳುತ್ತಿದೆ ಎಂಬುದು ಅಕ್ಷರಶಃ ಸತ್ಯ. ದಿನ ಬೆಳಗಾದರೆ ಸಾಂಸಾರಿಕವಾಗಿಯಾಗಲಿ, ಸಾಮಾಜಿಕವಾಗಿಯಾಗಲಿ, ಆರ್ಥಿಕವಾಗಿಯಾಗಲಿ ಅಥವಾ ರಾಜಕೀಯವಾಗಿಯಾಗಲಿ ಮನುಷ್ಯನಿಗೆ ಮಾನಸಿಕ ಒತ್ತಡ ಕಟ್ಟಿಟ್ಟ ಬುತ್ತಿ. ಈ ಒತ್ತಡದ ಪರಿಣಾಮವಾಗಿ ಅವನಿಗೆ ಜೀವನದಲ್ಲಿ ಸ್ವಾರಸ್ಯವೇ ಉಳಿದಿರುವುದಿಲ್ಲ. ಈ ಒತ್ತಡದಿಂದ ಸ್ವಲ್ಪ ಮಟ್ಟಿಗಾದರೂ ಪಾರಾಗಲು ಇರುವ ಒಂದೇ ಒಂದು ದಾರಿ ಹಾಸ್ಯ. ಸಮಾಜದ ಒತ್ತಡವೆಂಬ ರೋಗಕ್ಕೆ ರಾಮಬಾಣ ಈ ಹಾಸ್ಯ. ಇದಕ್ಕಾಗಿ 1,000 ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಮಾರಾಯರೆ, ಮನಸ್ಸು ಮಾಡಬೇಕು ಅಷ್ಟೇ. ಹಾಸ್ಯ ಎಲ್ಲಿದೆ ಎಂದು ನಾವು ಅರಸಬೇಕಾಗಿಲ್ಲ. ಅದು ಅಡುಗೆ ಮನೆಯಿಂದ ಅಂಟಾರ್ಟಿಕಾ ಅಂಡದವರೆಗೆ ಹರಡಿದೆ. ಆದರೆ ಅದನ್ನು ಕಾಣುವ ಕಣ್ಣು, ಅನುಭವಿಸುವ ಮನಸ್ಸು ಇರಬೇಕು ಅಷ್ಟೇ. ಹಾ, ಹಾಸ್ಯ ಏಕೆ ಬೇಕು ಅಂತ ನೀವು ಕೇಳಬಹುದು. ಹಾಸ್ಯ ಜೀವನಕ್ಕೆ ಅಗತ್ಯ ಇಲ್ಲದಿರಬಹುದು, ಆದರೆ ಜೀವಕ್ಕೆ ಖುಷಿ ಕೊಡಲು, ನೀರಸ ಬದುಕಿನಲ್ಲಿ ರಸ ಉಕ್ಕಿಸಲು ಹಾಸ್ಯ ಬೇಕೇ ಬೇಕು. ಈ ಹಾಸ್ಯ ಎಂಬುದನ್ನು ಪುಸ್ತಕಗಳಲ್ಲಿ ಓದಿಯೇ ಖುಷಿ ಪಡುವವರು ಕೆಲವರಾದರೆ, ಇತ್ತೀಚೆಗೆ ಆರಂಭವಾಗಿರುವ ಹಾಸ್ಯ ಸಂಘಗಳಲ್ಲಿ ಭಾಗಿಯಾಗಿ ಖುಷಿ ಪಡುವವರು ಹಲವರಿದ್ದಾರೆ. ಅದೇ ರೀತಿ ನಮ್ಮ ದಿನ ನಿತ್ಯದ ಬದುಕಿನ ಜಂಜಾಟದ ನಡುವೆಯೂ ಆಗಾಗ ಮೂಡಿಬರುವ, ಎದುರಾಗುವ ಕೆಲವು ಪ್ರಸಂಗಗಳು ನಮಗೆ ರಸ ಸಂಜೀವಿನಿಗಳಾಗುತ್ತವೆ ಎಂಬುದು ಸತ್ಯ. ಹೌದು, ನಮ್ಮ ಜೀವನದಲ್ಲಿ ಬರುವ ಹಬ್ಬ ಹರಿದಿನಗಳೂ ಕೂಡ ಹಾಸ್ಯದ ಹೊನಲು ಹರಿಸುತ್ತವೆ ಎಂಬುದಕ್ಕೆ ನಮ್ಮ ಅಕ್ಕ ಭಾವನ ಹೊಸ ದೀಪಾವಳಿಯೇ ಸಾಕ್ಷಿ. ಇದೆಂತದು ಮಾರೇರೆ ಅಂತ ಹುಬ್ಬೇರಿಸಬೇಡಿ, ಹೇಳ್ತೀನಿ ಕೇಳಿ. ಮಲೆನಾಡಿನ ಹಚ್ಚ ಹಸಿರು ಹೊತ್ತು ಕಂಗೊಳಿಸುತ್ತಿರುವ ಕಳಸದ ಹಳ್ಳಿ ನನ್ನ ಊರು. ಆ ನಮ್ಮ ಹಳ್ಳಿ ಜನ ಮುಗ್ಧತೆಯ ಪ್ರತಿರೂಪವಾಗಿದ್ದರು. ಆ ಹಳ್ಳಿಯ ಯಜಮಾನ ನನ್ನ ಅಪ್ಪ ಪುಟ್ಟಣ್ಣ. ನಮ್ಮದು ಕೂಡು ಕುಟುಂಬ. ನಮ್ಮಕ್ಕ ಮೊದಲ ಹೆಣ್ಣುಮಗಳು. ನಮ್ಮಪ್ಪನದೇ ಪ್ರತಿರೂಪ ಅವಳಿಗೆ. ಅಪ್ಪನಿಗೆ ಅವಳೆಂದರೆ ತುಂಬಾ ಪ್ರೀತಿ. ಹಾಗೆಯೇ ಅವಳಿಗೆ 16 ವರ್ಷಕ್ಕೆ ಮದುವೆ ಮಾಡಿದರು. ಅರೆ, ಇದೇನ್ರಿ, 18 ವರ್ಷಕ್ಕಿಂತ ಮೊದಲು ಮದುವೆ ಮಾಡುವುದು ಕಾನೂನು ಪ್ರಕಾರ ಅಪರಾಧ ಅಲ್ವಾ? 18 ವರ್ಷಕ್ಕಿಂತ ಮೊದಲು ಮದುವೆ ಮಾಡಿದರೆ ಅದು ಬಾಲ್ಯ ವಿವಾಹ ಅಲ್ವಾ ಅಂತ ತಲೆಗೊಂದು ಪ್ರಶ್ನೆ ಕೇಳಿ ನನ್ನ ತಲೆ ತಿನ್ನಬೇಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ ಮಾರಾಯರೆ. ಯಾಕೆ ಅಂದ್ರೆ ಅದು ನಮ್ಮ ನಿಮ್ಮಂತಹ ಸ್ವಾತಂತ್ರ್ಯ ನಂತರದ ಪೀಳಿಗೆ ಅಲ್ಲ ನಮ್ಮಪ್ಪ. ಅಲ್ಲದೆ ನಮ್ಮೂರಿನ ಸಾಮಾಜಿಕ ಕಟ್ಟುಪಾಡುಗಳೇ ಆಗಿದ್ದವು. 16 ತುಂಬಿದರೂ ಮದುವೆ ಇಲ್ಲ ಎಂದಾದರೆ ಅದೊಂದು ಹೆತ್ತವರಿಗೆ ಶಿಕ್ಷೆ, ಅದೊಂದು ದೊಡ್ಡ ಅಪರಾಧ. ಅದಕ್ಕೆ ಅಲ್ವೇನ್ರಿ ಕವಿ ಮಹಾನುಭಾವ, ಶಾನುಭೋಗರ ಮಗಳು ತಾಯಿ ಇಲ್ಲದ ಹುಡುಗಿ 16 ತುಂಬಿದರೂ ಮದುವೆ ಇಲ್ಲ ಎಂದು ಹಾಡಿದ್ದು. ಅಯ್ಯೋ, ನಿಮ್ ಹಾಸ್ಯ ಭಾಷಣಕ್ಕಿಂತ ಜಾಸ್ತಿ ಆಯ್ತಲ್ಲ ಮಾರಾಯರೆ. ಅದೇನೋ ಹೇಳ್ತಾರಲ್ಲ, ಮೂಗಿಗಿಂತ ಮೂಗುತಿ ಬಾರ ಅಂತ, ಆತರ ಆಯ್ತು ನಿಮ್ಮ ಕತೆ. ಪೀಠಿಕೆ ಸಾಕು, ಭಾಷಣ ಶುರು ಮಾಡಿ ಅಂತೀರಾ? ಆಯ್ತು ಕೇಳಿ, ಹೇಳ್ತೀನಿ. ಆ ದಿನ ನಮ್ಮಪ್ಪ ನಮ್ಮಮ್ಮನ್ನ ಕರೆದು, ಲೇ, ನಾನು ನಮ್ ಬೀಗರ ಮನೆಗೆ ಹೋಗಿ ಮಗಳು ಅಳಿಯನ್ನ ಹೊಸ ದೀಪಾವಳಿಗೆ ಬನ್ನಿ ಅಂತ ಕರೆದು ಬರ್ತೀನಿ. ಹಾಗೆ ಬರೀ ಕೈಲಿ ಹೋಗಬಾರದಲ್ವಾ, ಏನಾದರೂ ತಿಂಡಿ ಮಾಡಿ ಕೊಡು, ತಗೊಂಡ್ ಹೋಗ್ತೀನಿ ಅಂತ ಹೇಳಿ ಗರಿ ಗರಿ ಪಂಜೆ ಉಟ್ಟು, ಕೋಟು ತೊಟ್ಟು, ತಲೆಗೆ ಗಾಂಧಿ ಟೊಪ್ಪಿ ಇಟ್ಟು, ಚರ್ಮದ ಚಪ್ಪಲಿ ಮೆಟ್ಟಿ, ಚರಕ್ ಚರಕ್ ಅಂತ ಹೆಜ್ಜೆ ಸದ್ದು ಮಾಡ್ತಾ ಕಳಸಪೇಟೆಗೆ ಹೊರಟು ಬಿಟ್ರು ಹೊಸ ದೀಪಾವಳಿಗೆ ಬರುವ ಅಳಿಯ ಮಗಳಿಗೆ ಉಡುಗೆರೆ ತಲು. ಅಬ್ಬಾ, ಅದೇನು ಸಂಭ್ರಮ, ಅದೇನು ಸಡಗರ! ಅವರು ಹೊರಟ ಸ್ಟೈಲ್ ನೋಡಿದ್ರೆ ಮದುವೆ ಜವಳಿನೇ ತರ್ತಾರೇನೋ ಅನ್ನುವಂತಿತ್ತು ಮಾರೇರೆ. ಅಪ್ಪನ ಕತೆ ಅದಾದ್ರೆ ಅಮ್ಮನ ಗಡಿಬಿಡಿ ಅಡಿಗೆ ಮನೆಯಲ್ಲಿ ಆರಂಭ ಆಯ್ತು ಮಾರೇರೆ. ಅಬ್ಬಬ್ಬೋ, ಹಿಂದಿನ ದಿನವೆಲ್ಲ ನಮ್ ಕಾಳಿ ಎಮ್ಮೆ ಕರು

ಹಕ್ಕಿ ನಾಲ್ಕು ದಿನ ಆದ್ರೂ ಅದರ ಕರುಗೆ ನೆಟ್ಟೆಗೆ ನಿಂತ್ಕೊಂಡು ಹಾಲು ಚೀಪ್ಲಿಕ್ಕೆ ಆಗ್ತಿಲ್ಲ ಮಕ್ಕಳೇ. ಅದನ್ನ ಎತ್ತಿ ಎತ್ತಿ ನನ್ನ ರಟ್ಟೆ ಸೊಂಟ ಮುರಿದು ಹೋದಾಗ ನೋಯ್ತಿದೆ. ನಿಮಗೆ ಭಾನುವಾರದ ರಜೆ, ಆದ್ರೆ ನಂಗೆ ಯಾರು ರಜೆ ಕೊಡ್ತಾರೆ ಹೇಳಿ? ಸ್ವಲ್ಪ ಮನೆ ಗುಡಿಸಿ ಒರೆಸಿ ಸಹಾಯ ಮಾಡಬಾರ್ದಾ ಅಂತ ಹೇಳಿ ನಮ್ಮ ಕೈಲಿ ಕೆಲಸ ಮಾಡಿಸಿದ ಅಮ್ಮ ಸೋಮವಾರ ಬೆಳಿಗ್ಗೆ ಸಡಗರದಿಂದ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಾ ಬೀಗರ ಮನೆಗೆ ಕಳಿಸಲು ಚಕ್ಕುಲಿ ಜಾಯ ಮಾಡಲು ಹೊರಟಿದ್ದು ಕಂಡು ಅಬ್ಬಾ, ಸಂಕಟದಲ್ಲೂ ಸಂಭ್ರಮಿಸುವ ಅಮ್ಮನಂತಹ ಶಕ್ತಿಯನ್ನ ನನಗೆ ಕೊಡು ದೇವರೇ ಅಂತ ದೇವರಿಗೆ ಕೈ ಮುಗಿದು ತಂಗಿಯೊಡನೆ ಸ್ಕೂಲಿಗೆ ಹೋಗಿದ್ದೆ. ನಾವು 4 ಮೈಲಿ ನಡೆದು ಕಳಸಪೇಟೆಯ ಸ್ಕೂಲಿಗೆ ಹೋಗುವಾಗ ಪೇಟೆ ನಡುವೆ ಜವಳಿ ಅಂಗಡಿಯಲ್ಲಿ ಅಪ್ಪ ದೊಡ್ಡ ಚೀಲ ಹಿಡಿದು ನಿಂತ್ಕೊಂಡ್ರು. ನಮ್ಮನ್ನು ಕಂಡ ಕೂಡ್ಲೆ, ಏ ಸಾವಿತ್ರು ಬಾಯಿಲ್ಲಿ. ಆ ಬಳೆ ಅಂಗಡಿ ಬಾಗಿಲು ತೆಗಿಲಿಲ್ಲ. ಮಧ್ಯಾಹ್ನ ಸ್ಕೂಲ್ ಬಿಟ್ಟು ಮನೆಗೆ ಬರುವಾಗ ಕಾವೇರಮ್ಮನಿಗೆ ಒಂದು ಡಜನ್ ಗಾಜಿನ ಬಳೆ ತಗೊಂಡು ಬನ್ನಿ ಅಂತ ಹೇಳಿ 2 ಅಣೆಯ ನಾಣ್ಯ ಕೊಟ್ರು. ಆ ಏನು 2 ಅಣೆಯ ನಾಣ್ಯ, ಅದೆಂತದು ಮಾರೇರೆ ಅಂತ ಕೇಳಬೇಡಿ. ಆಗಿನ ಕಾಲದಲ್ಲಿ ಪೈಸಾ ನಾಣ್ಯ ಬಂದಿರಲಿಲ್ಲ. ಕಾಸು, ಮುಕ್ಕಾಲು, ಅರ್ಧ ಅಣೆ, 1 ರೂಪಾಯಿಯ ನಾಣ್ಯಗಳದೇ ಕಾರುಬಾರ. ಆಯ್ತು, 2 ಅಣೆಗೆ 1 ಡಜನ್ ಬಳೆನಾ ಅಂತ ಹುಬ್ಬೇರಿಸಬೇಡಿ. ಅದು ಸುಭಿಕ್ಷ ಕಾಲ. ಈಗಿನಂತೆ 1 ಗಾಜಿನ ಬಳೆಗೆ 2 ರೂಪಾಯಿ ಅಲ್ಲ, 2 ಅಣೆಗೆ 12 ಬಳೆ ಸಿಗುತ್ತಿದ್ದ ಸುಭಿಕ್ಷ ಕಾಲ ಮಾರೇ. ಸರಿ, ನಾನು ನಾಣ್ಯ ತಗೊಂಡು ತಂಗಿಯರೊಡನೆ ಸ್ಕೂಲ್ ಕಡೆಗೆ ಹೊರಟೆ. ಅಪ್ಪ ಬಟ್ಟೆಯ ಚೀಲವನ್ನು ತಮ್ಮ ಮರದ ಉದ್ದ ಕೋಲಿನ ಕೊಡೆಯ ಕೊಕ್ಕೆಗೆ ಸಿಕ್ಕಿ ಹಾಕಿ ಕೊಡೆಯನ್ನು ಗದೆಯಂತೆ ಹೆಗಲಿಗೇರಿಸಿದರು. ಬಲ ಭೀಮಾಂಜನೇಯರಂತೆ. ಬೆನ್ನ ಹಿಂದೆ ಚೀಲ ಕುಳಿತ ಮೇಲೆ ಬಲಗೈಯಲ್ಲಿ ಪಂಚೆ ಕಾಲಿಗೆ ತೊಡರದಂತೆ ಎತ್ತಿ ಹಿಡಿದು ಎಡಗೈಯಲ್ಲಿ ಕೊಡೆ ಹಿಡಿದು ಮನೆ ಕಡೆ ಹೊರಟರು. ನಾವು ಮಧ್ಯಾಹ್ನ ಸ್ಕೂಲ್ ಬಿಟ್ಟ ಮೇಲೆ ಬಳೆ ಅಂಗಡಿಗೆ ಹೋಗಿ 2 ಅಣೆ ಕೊಟ್ಟು ಅಕ್ಕನಿಗೆ ಇಷ್ಟವಾದ ನೀಲಿ ಗಾಜಿನ ಬಳೆ ಎಣಿಸಿ ಕಟ್ಟುವಾಗ ಚಂದಪ್ಪ, ಮಗಳೇ 2 ಬಳೆ ಹೆಚ್ಚಿಗೆ ಇಡು, ಆ ಹುಡುಗಿ ಬಳೆ ಇಟ್ಟುಕೊಳ್ಳುವಾಗ ಕಣ್ಣು ಕಡಿದು ಹೋದ್ರೆ ಹೆಬ್ಬಾರರು ನನ್ನ ತರಾಟೆಗೆ ತಗೊಳ್ತಾರೆ ಅಂತ ಮಗಳಿಗೆ ಹೇಳಿದಾಗ ನಮ್ಮೂರ ಬಳೆ ವ್ಯಾಪಾರಿಗಳ ನಿಯತ್ತು ಕಂಡು ಖುಷಿಯಾಯಿತು. ಲೋಲಿ, ಏ ಬಾರೆ ತಾತಕ್ಕ, ಹೊಟ್ಟೆ ಹಸಿವಾಗ್ತಿದೆ ಎಂದಾಗ ಎಲ್ಲರೂ ಪಟಪಟನೆ ಹೆಜ್ಜೆ ಹಾಕಿದೆವು ಮನೆ ಕಡೆಗೆ. ಮನೆಗೆ ಬಂದಾಗ ಚಕ್ಕುಲಿಯ ಕಜ್ಜಾಯದ ಗಮ್ಮನೆ ಪರಿಮಳ ಮೂಗಿಗೆ ಬಡಿಯಿತು. ಅಪ್ಪ ದಿಗಂಟಿನೊಂದಿಗೆ ಅಕ್ಕನ ಮನೆಗೆ ಹೋಗಿಯಾಗಿತ್ತು. ದೀಪಾವಳಿಯ ಹಿಂದಿನ ದಿನ ಅಕ್ಕ ಬಾವ ಮನೆಗೆ ಬಂದರು. ನಮಗೆ ದೀಪಾವಳಿಗೆ 3 ದಿನ ರಜೆ ಕೊಟ್ಟಿದ್ರು. ಅಕ್ಕ ಮದುವೆ ಆಗಿದ ಮೇಲೆ ಮೊದಲ ಸಲ ನಮ್ಮ ಮನೆಗೆ ಬಂದಿದ್ದು. 6 ತಿಂಗಳಿಂದ ಅವಳನ್ನು ನೋಡದೆ ಮಾತನಾಡದೆ ನಮಗೆ ಏನೋ ಕಳೆದುಕೊಂಡಂತಾಗಿತ್ತು. ಹಾ, ಈಗ ಮೊದಲಿಗಿಂತ ಬೆಳ್ಳಗೆ ಸ್ವಲ್ಪ ದಪ್ಪಗೆ ಆದಂತೆ ಕಂಡಿತ್ತು. ಅದೆಲ್ಲಿತ್ತೋ ಮಾತಿನ ಮಳೆ. ಮಧ್ಯಾಹ್ನ ಅಮ್ಮ ಊಟಕ್ಕೆ ಕರೆದಾಗಲೇ ನಮಗೆ ಇಹಲೋಕದ ಪ್ರಜ್ಞೆ ಬಂದಿದ್ದು. ಊಟ ಮಾಡಿ ಅಕ್ಕ ಬಾವ ವಿಶ್ರಾಂತಿಗೆ ಹೋದರೆಗೆ ನಮಗೆ ಬಿಡುವಿಲ್ಲದ ಕೆಲಸ. ಅಣ್ಣ ಆಳು ಲಿಂಗನ ಜೊತೆ ತೋಟದ ಧೂಪದ ಮರದಿಂದ ಧೂಪದ ಒಣ ಮೇಣ ಕೆತ್ತಿ ತರು ಹೋದರೆ ಸಣ್ಣಕ್ಕ ಮತ್ತು ಆಲಿ ಗದ್ದೆ ಅಂಚಿನಲ್ಲಿ ಬೆಳೆದ ಬಗೆ ಬಗೆ ಕಾಡು ಗುಲಾಬಿ ತರಲು ಹೋದರು. ನಾನು ದೊಡ್ಡವಳಲ್ವಾ, ಅದಕ್ಕೆ ಕಳೆದ ದೀಪಾವಳಿಯಲ್ಲಿ ಸಿಂಗಾರಗೊಂಡು ಮತ್ತೆ ಅಡಿಕೆ ಸಿಪ್ಪೆಯ ಕೊನೆಮಟ್ಟೆಯ ಹೊಗೆಯ ಮಸಿ ಮೆತ್ತಿಕೊಂಡ ದೊಡ್ಡ ತಾಮ್ರದ ಹಂಡೆಯನ್ನು ಉಪ್ಪು ಹುಳಿ ಹಾಕಿ ತಿಕ್ಕಿ ಮತ್ತೆ ಎಲೆಯ ಬೂದಿ ಹಾಕಿ ತಿಕ್ಕಿ ಲಕಲಕನೆ ಹೊಳೆಯುವಂತೆ ಮಾಡುವ ಕೆಲಸ ನನಗೊಪ್ಪಿಸಿದ್ದಳು ಅಮ್ಮ. ನನ್ನ ಚೇಲ ಲೋಲಿಗೆ ತಾಮ್ರದ ಕೊಡಪಾನ, ನನ್ನ ಬಾಲ ಸುಕ್ಕೆ ತಾಮ್ರದ ಹಂಬಿಗೆಗಳನ್ನು ಕೆಂಬಣ್ಣಕ್ಕೆ ತರಿಸುವ ಕೆಲಸ. ಅಬ್ಬಾ, ಮಧ್ಯಾಹ್ನ 3 ಗಂಟೆಗೆ ಆರಂಭವಾದ ತಿಕ್ಕಿ ತೊಳೆಯುವ ಕೆಲಸ ಮುಗಿದಾಗ ನಮ್ಮ ಗೇರು ಗುಡ್ಡೆಯಿಂದ ಸೂರ್ಯ ಜಾರಿ ಹೋಗಿ ಸಂಜೆ ರಂಗಿನೋ ಕುಳಿಯಾಟ ಆರಂಭವಾಗಿತ್ತು. ಅಕ್ಕ ಭಾವ ವಿಶ್ರಾಂತಿ ಮುಗಿಸಿ ಅಮ್ಮ ಕೊಟ್ಟ ಚಕ್ಕುಲಿ ಕಜ್ಜಾಯ ತಿಂದು ಕಾಫಿ ಇದು ಗೇರುಗುಡ್ಡಕ್ಕೆ ಹೊರಟಿದ್ರು. ತಾನು ಆಡಿ ನಲಿದ ಮರಕೋತಿ ಉಯ್ಯಾಲೆ ಆಡಿದ ಗುಡ್ಡದ ತುದಿಯ ಗೇರು ಮರವನ್ನು ಗಂಡನಿಗೆ ತೋರಿಸುವ ತವಕ ಅಕ್ಕನಿಗೆ. ಭಾವನನ್ನು ನೋಡಿ ಏನ್ರೇ ಬರ್ತೀರೇನ್ರೇ ಎಂದಾಗ ಅಮ್ಮ ನಮ್ಮ ಕಡೆಗೆ ದೊಡ್ಡ ಕಣ್ಣು ಬಿಟ್ಟು ಕಣ್ಣು ಸನ್ನೆ ಮಾಡಿ, ನೀವು ಹೋಗಿ ಬನ್ನಿ ಅಳಿಯಂದಿರೇ, ಮಕ್ಕಳ ಬಳಿ ಗಲೀಜಾಗಿದೆ, ಅವರು ಸ್ನಾನ ಮಾಡಿ ಕಾಫಿ ಕುಡಿಯಲಿ, ಕರ್ಕೊಂಡು ಹೋಗಿ ಕಾವೇರಮ್ಮ ಅಂತ ಅಕ್ಕನಿಗೆ ಹೇಳಿದಾಗ ನಮಗೆ ತುಂಬಾ ನಿರಾಶೆ ಆಯಿತು. ಅಕ್ಕನಿಗೂ ಅದೇ ಬೇಕಿತ್ತು ಅನ್ನಿ. ಎಷ್ಟೇ ಆಗಲಿ, ಗಂಡನ ಮನೆಯಲ್ಲಿ
ತೋಟ ಗದ್ದೆ ಆಳು ಕಾಳು ಹಟ್ಟಿ ಕೊಟ್ಟಿಗೆ ದನಕರು ಅಂತ ಸದಾ ಕೆಲಸ ಕೆಲಸ ಕೆಲಸ.

ಅತ್ತೆ ಮಾವನ ಇರು ಗಂಡನೊಡನೆ ವಿಹಾರಕ್ಕೆ ಹೋಗುವುದಿರಲಿ, ತಲೆ ಎತ್ತಿ ನಗುತ್ತ ಎರಡು ಮಾತಾಡ್ಲಿಕ್ಕೂ ಸಾಧ್ಯ ಇರಲಿಲ್ಲ. ಈಗ ಅಮ್ಮನ ಮನೆಯಲ್ಲಿ ಸಿಕ್ಕಿದ ಅವಕಾಶವನ್ನು ಕಳೆದುಕೊಳ್ಳುವುದಡ್ಡಿಯಲ್ಲ ನಮ್ಮಕ್ಕ. ಎಷ್ಟೇ ಆಗಲಿ, ಈ ಫೂಟ್ ಲಾಯರ್ ಪುಟ್ಟಣ್ಣನ ಮಗಳಲ್ವೇ. ನಮ್ಮ ಬಾಡಿದ ಮುಖ ನೋಡಿದ್ರೂ ನೋಡಿದವಳಂತೆ ಗಂಡನೊಡನೆ ಗುಡ್ಡ ಹತ್ತಿ ನಡೆದೇ ಬಿಟ್ಟು ಪೆಚ್ಚು ಮೋರೆ ಹಾಕಿಕೊಂಡು ಬಚ್ಚಲೆ ಮನೆ ಹತ್ರ ನಿಂತಿದ್ದ ನಮ್ಮನ್ನು ನೋಡಿ, ಹಾ ಅದ್ಯಾಕ್ ಹಂಗ್ ನಿಂತಿದ್ದೀರಿ? ಅವ್ರು ಹೊಸ ಮದುಮಕ್ಕಳು, ಅವ್ರು ಹೋಗ್ಲಿ, ಅವರ ಜೊತೆಗೆ ನೀವು ಹೋದ್ರೆ ಬಚ್ಚಲ ಮನೆ ಶೃಂಗಾರ ಮಾಡೋರು ಯಾರು? ನಿಮ್ಮ ಮೈ ಕೈ ಬಟ್ಟೆ ಎಷ್ಟು ಗಲೀಜಾಗಿದೆ ನೋಡಿ. ಹೋಗಿ ಬಟ್ಟೆ ಬದಲಾಯಿಸಿ ಸ್ನಾನ ಮಾಡಿ ಬನ್ನಿ, ಕಾಫಿ ತಿಂಡಿ ಕೊಡ್ತೀನಿ. ತಿಂದು ಹಂಡೆ ಒಲೆ ಬಚ್ಚಲು ಮನೆ ಶೃಂಗಾರ ಮಾಡಿ, ಅಕ್ಕ ಬಂದ ಮೇಲೆ ನೀರು ತುಂಬಿಸೋಣ ಅಂತ ಅಮ್ಮ ಹೇಳಿದಾಗಲೇ ನಾವು ನಮ್ಮ ಬಟ್ಟೆ ಮೈ ಕೈ ಮುಖ ನೋಡಿಕೊಂಡದ್ದು ಮಾರೆ. ನನ್ನ ಮುಖದ ಮೇಲೆ ಮೆತ್ತಿಕೊಂಡ ಬೂದಿ ಮಸಿ ನೋಡಿಲಿ, ಲೋಲಿ ಸುಕ್ಕಿ ಮುಸಿ ಮುಸಿ ನಕ್ಕರೆ. ಅವರ ಬೂದಿ ಮೆತ್ತಿದ ಮುಖ ನೋಡಿ ನಾನು ಕಿಸಕ್ಕನೆ ನಕ್ಕು ಬಿಟ್ಟೆ. ಮರು ಆಗುಂಬೆ ಘಾಟಿಯ ಮುಷಿಯಗಳಂತಾಗಿದ್ದೆವು. ಅಣ್ಣ ಆಲಿ ಸಣ್ಣಕ್ಕ ಆಗಲೇ ಬಂದು ತಿಂಡಿ ತಿಂದು ಮುರುವಿನ ಕೊಟ್ಟಿಗೆಯಲ್ಲಿ ಧೂಪದ ಹುಡಿ ಮಾಡಿ ಧೂಪದ ದೀಪ ತಯಾರಿಸುವ ವಾಸನೆ ನಮ್ಮ ಮೂಗಿಗೆ ಬಡಿಯಿತು. ಜೊತೆಗೆ ಚಕ್ಕುಲಿಯ ನೆನಪಿನಿಂದ ಬಾಯಿಯಲ್ಲಿ ಜಲ್ಲು ಸುರಿಯಿತು. ಸರಿ, ನಮ್ಮ ಸ್ನಾನ ಮುಗಿಸಿ ತಿಂಡಿ ತಿಂದು ಆಗುವಾಗ ನಳ್ಳಿ ಮತ್ತು ಜಾನಿಯರು ಅಂಗಳದಲ್ಲಿ ಕುಳಿತು ಕೆಲಸದ ತಿಮ್ಮಿ ತಂದು ಹಾಕಿದ ಉಗುರಿಕಾಯಿಗಳನ್ನು ದಬ್ಬಣ ಮತ್ತು ಬಾಳೆ ಹಗ್ಗಕ್ಕೆ ಸುರಿದು ಹಾರ ಮಾಡುತ್ತಿದ್ದರು. ಸಣ್ಣಕ್ಕ ಮತ್ತು ಆಲಿ ತಾವು ತಂದ ಹೂವಿನ ಹಾರ ಮಾಡುತ್ತಿದ್ದರು. ತೋಟದಿಂದ ಗಿಡ್ಡಿ ತಂದು ಹಾಕಿದ ಹಿಂಡ್ಲೆಕಾಯಿ ಬಳ್ಳಿಯನ್ನು ನಾವು ಹಂಡೆಯ ಕುತ್ತಿಗೆಗೆ ಸುತ್ತಿದಾಗ, ಆಹಾ ಎಷ್ಟು ಚಂದ ಮಾರೆ, ಕೆಂಬಣ್ಣದ ಮೇಲೆ ಹಚ್ಚ ಹಸಿರೆಲೆಗಳ ಬಳ್ಳಿ, ಮಧ್ಯ ಅಲ್ಲೊಂದು ಇಲ್ಲೊಂದು ಹಿಂಡ್ಲೆಕಾಯಿ, ಹಸಿರು ಹಾರದ ಮೇಲೆಂದು ಬಟೆ ಹೂವಿನ ಹಾರ, ಆಹಾ ಅದ್ಭುತ ಶೃಂಗಾರ. ಇಷ್ಟೇ ಅಲ್ಲ ಮಾರೆಯರೆ, ಹಂಡೆಯ ಕೆಂಪು ಮೈಯ ಸುತ್ತ ಬಿಳಿ ಜೇಡಿ ಮತ್ತು ಕೆಮ್ಮಣ್ಣಿನ ಶೃಂಗಾರ. ಒಲೆಗೆ ಶೃಂಗಾರ ಇಲ್ಲ ಅಂತ ಕೇಳಬೇಡಿ, ಒಲೆ ಅಗ್ನಿದೇವನ ವಾಸಸ್ಥಾನ ಅಲ್ವೇ, ಅದನ್ನೂ ಜೇಡಿ ಕೆಮ್ಮಣ್ಣಿನ ಪಟ್ಟೆಗಳಿಂದ ಸಿಂಗರಿಸಿದೆವು. ಬಾಗಿಲಿಗೂ ಜೇಡಿ ಕೆಮ್ಮಣ್ಣಿನ ಪಟ್ಟೆ ಸಿಂಗಾರ, ಹೊಸ್ತಿಗೆ ರಂಗೋಲಿಯ ಚಿತ್ತಾರ, ಮನೆ ಮುಂದೆ ಸುಂದರ ರಂಗವಲ್ಲಿ ಅಮ್ಮನ ಕಲಾಕುಶಲತೆಗೆ ಸಾಕ್ಷಿಯಾಗಿತ್ತು. ಅಕ್ಕ ಭಾವ ಗುಡ್ಡದಿಂದ ಅಪ್ಪ ತೋಟದಿಂದ ಬಂದ ನಂತರ ಗೋಧೂಳಿ ಮುಹೂರ್ತದಲ್ಲಿ ನೀರು ತುಂಬುವ ಸಂಭ್ರಮ, ಕೆರೆಯಿಂದ ಕಾಲುವೆಯಲ್ಲಿ ಹರಿದು ಬಂದು ಅಡಿಕೆ ದಂಬೆಯಿಂದ ಇಳಿದ ನೀರು ಹಿಡಿದು ಹಂಡೆಗೆ ತುಂಬುವ ಸಡಗರ. ಸರಿ, ಅಮ್ಮ ಅಕ್ಕ ಕೊಡಪಾನಕ್ಕೂ ದಂಬೆ ತುದಿಗೂ ಅರಿಶಿನ ಕುಂಕುಮ ಹೂ ಇರಿಸಿ ಆರತಿ ಮಾಡುವಾಗ ಅಪ್ಪ, ಅಣ್ಣ ಕೊಂಬು ಹಿಡಿಯೋ, ಸಾವಿತ್ರು ಶಂಕ ಓದು. ದದ್ದೇ ತಡ, ಅಣ್ಣ ಕೂ ಕೂ ಅಂತ ಕೊಂಬೂದ ತೊಡಗಿದ. ನನಗೋ ಭಾವನೆದುರು ಶಂಕ ಊದಿ ನನ್ನ ಪ್ರತಾಪ ತೋರಿಸಿಕೊಳ್ಳೋ ಹುಮ್ಮಸ್ಸು. ಹೋಂ ಭೋಂ ಭೋಂ ಅಂತ ಎದ್ದ ಬದ್ದ ಸ್ವರ ಸೂಸಿ ಶಂಕನಾದ ಆರಂಭಿಸಿಯೇ ಬಿಟ್ಟೆ. ತಂಗಿಯರೆಲ್ಲ ತಾಳ ಜಾಗಟೆ ಶಕ್ತಿ ಮೀರಿ ಬಾರಿಸ ತೊಡಗಿದರು. ಅಪ್ಪ ಉಚ್ಚಕಂಠದಲ್ಲಿ ಗಂಗಾ ಪೂಜೆ ಮಂತ್ರ ಹೇಳುವಾಗ ಅಮ್ಮ ಗಂಗಾ ಪೂಜೆ ಹಾಡು ಹೇಳಿ ಕೊಡಪಾನವನ್ನು ಸುರಿಯುವ ನೀರಿಗೆ ಹಿಡಿದು ಹಂಡೆಗೆ ಹಾಕಬೇಕೆನ್ನುವಾಗ ತಿಣಿಟಿ ಅಂತ ಗಂಟೆ ಬಾರಿಸ್ತಾ ಹಂಡೆ ಪಕ್ಕದ ಗೋಮಯ ಗಣೇಶನಿಗೆ ಆರತಿ ಮಾಡಲು ಬಂದರೆ ಗೋಮಯ ಗಣೇಶ ಮಾಯ. ಅಪ್ಪನಿಗೆ ಸಿಟ್ಟು ನೆತ್ತಿಗೇರಿತು. ಅಣ್ಣ, ಏ ರಾಮಚಂದ್ರ, ಗಣೇಶ ಎಲ್ಲೋ ಎಂದು ಗದರಿಸಿದರು. ಆದರೆ ಕೂ ಅಂತ ಕೊಂಬೂದುತ್ತಿದ್ದ ಅಣ್ಣನಿಗೆ ಕೇಳಿಸಲೇ ಇಲ್ಲ. ಅವನ ಪಕ್ಕ ನಿಂತಿದ್ದ ಜಾನಿ ಪಿಸುದನಿಯಲ್ಲಿ, ಅಣ್ಣ ಅಪ್ಪ ಗರಿಸಿದ್ದಾರೆ, ಗಣೇಶ ಎಲ್ಲಿಟ್ಟಿದ್ಯೋ ಅಂತ ಅಣ್ಣನ ಪಂಚೆ ಹಿಡಿದು ಪಿಸುಗುಟ್ಟಿದಾಗ ಸರಕ್ಕನೆ ಪಕ್ಕಕ್ಕೆ ತಿರುಗಿದ ಅಣ್ಣ. ಜಾನಿ ಅವನ ಪಂಚೆ ಜಗ್ಗಿದ್ರಿಂದ ಅವನುಟ್ಟಿದ ನಾರು ಮಡಿಯ ಪಂಚೆ ಹುಸುಕ್ಕನೆ ಜಾರಿ ಬಿತ್ತು ಮರೆಯರೆ. ಎಲ್ಲರೂ ಕಿಸಕ್ಕನೆ ನಕ್ಕರು. ಅದನ್ನು ಕಂಡು ಅಪ್ಪನ ನೆರಿಗೇರಿದ್ದ ಕೋಪ ಕಾಲಿಗಿಳಿಯಿತು. ಅವರು ಎಲ್ಲರ ನಗೆಯಲ್ಲಿ ಪಾಲುದಾರರಾದರು. ಪಾಪ, ರೇಷ್ಮೆ ಪಂಚೆಯಾಗಲಿ ಹತ್ತಿ ಪಂಚೆಯಾಗಲಿ ಸಿಗದೇ ಇದ್ದಿದ್ರಿಂದ ನಾರಿಡಿಯುಟ್ಟಿದ್ದ ಅಣ್ಣ ಈಗ ನಾರು ಮಡಿ ಜಾರಿ ಅಡಿಗೆ ಬಿದ್ದಿದ್ರಿಂದ ಅವನ 6 ಅಡಿ ದೇಹ 3 ಅಡಿ ಅಂತಾಗಿ ಓಡಿಬಿಟ್ಟ ಮಾರಾಯರೆ. ಎಲ್ಲರ ನಗೆ ಪ್ರವಾಹ ಅವನ ಹಿಂದೆ ಓಡಿತು. ಮತ್ತೆ ಎಲ್ಲರೂ ಯಥಾಸ್ಥಿತಿಗೆ ಬರುವಷ್ಟರಲ್ಲಿ ಅಣ್ಣ ಅಂಗಳದಲ್ಲಿ ಸೀಮೆ ಸೌತೆ ಎಲೆಯ ಮೇಲಿಟ್ಟಿದ್ದ ಗೋಮಯ ಗಣೇಶ, ಅಂದ್ರೆ ಸಮುದಾಯದಂತೆ ಸಗಣಿಯಿಂದ ಮಾಡಿದ ಗಣೇಶನನ್ನು ತಂದು ಹಂಡೆ ಪಕ್ಕಕ್ಕೆ ಇಟ್ಟ ದೂರುವ ಏರಿಸಿ ದೂರ ಹೋಗಿ ನಿಂತಾಗಿತ್ತು. ಹಂಡೆಗೆ ನೀರು ತುಂಬಿಸಿ ಆದ ಮೇಲೆ ಅಮ್ಮ ಒಲೆಗೆ ಪೂಜೆ ಮಾಡಿ ಒಲೆಗೆ ಉರಿ ಹಾಕಿದರು. ಎಲ್ಲರೂ ಗಂಗಾ ಪೂಜೆ ಪ್ರಸಾದ ತಿಂದು ಊಟ ಮಾಡಿ ಮಲಗಿದೆವು. ಆ ದಿನ

ರಾತ್ರಿ ನರಕ ಚತುರ್ದಶಿ. ನಮ್ಮ ಮಲೆನಾಡಿನಲ್ಲಿ ಇಡೀ ವರ್ಷ ಹಾಸ್ಯ ಮಾಡದಿದ್ದವರು, ಏನನ್ನೂ ಕದಿಯದಿದ್ದವರು, ಬೇರೆಯವರನ್ನು ಛೇಡಿಸಿ ಸತಾಯಿಸದಿದ್ದವರು ಸಹ ಆತ ಏನಾದರೊಂದು ಕೀಟಲೆ ಮಾಡುವುದು ಹೆಚ್ಚಿನವರ ಅಭ್ಯಾಸ. ಯಾಕೆ ಗೊತ್ತಾ? ಆ ದಿನ ಯಾರನ್ನೂ ಯಾರೂ ಬೈಯುವ ಹಾಗಿಲ್ಲ. ಆ ದಿನ ಕೆಲ ಯುವಕರು ಬೂದಿಗೋಳ, ಅಂದರೆ ಬೇರೆಯವರ ಮನೆಯಿಂದ ಏನನ್ನಾದರೂ ಕದಿಯುವ ತಮಾಷೆ ಮಾಡುತ್ತಾರೆ. ಕದಿಯುವಾಗ ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡ್ರೆ ಅವರಿಗೆ ಶಿಕ್ಷೆ ಮತ್ತು ದಂಡ ಗ್ಯಾರಂಟಿ. ಕಳೆದ ವರ್ಷ ಅಣ್ಣ ರಾಮ, ಲಿಂಗ, ಬಗ್ರ ಎಲ್ಲರೂ ಸೇರಿ ಜೇನುಗೂಡಿನ ಸುರೇಶನ ಮನೆಗೆ ಹೋಗಿ ನೀರು ಬಿಸಿಯಾಗುತ್ತಿದ್ದ ಹಂಡೆಗೆ ಬೇಕಾಯಿ ಜಜ್ಜಿ ಹಾಕಿ ಚಪ್ಪರದಲ್ಲಿ ನೇತಾಡುತ್ತಿದ್ದ ಮುಳ್ಳು ಸೌತೆಗಳನ್ನು ಕೊಯ್ದು ಬರುವಾಗ ಹಟ್ಟಿಯ ಬಾಗಿಲು ತೆಗೆದಿಟ್ಟು ಬಂದಿದ್ರಂತೆ. ಪಾಪ ಸುರೇಶನ ಮನೆಯವರು ಬೆಳಿನ ಜಾವ ಮೈ ತುಂಬ ಹರಳೆಣ್ಣೆ ಹಚ್ಚಿಕೊಂಡು ಬಿಸಿ ಬಿಸಿ ಸ್ನಾನ ಮಾಡಿದ ಪ್ರತಿಯೊಬ್ಬರೂ ಮೈ ಚರ್ಮ ಸುಲಿದು ಹೋಗುವಷ್ಟು ಕೆರೆದುಕೊಂಡಿದ್ರಂತೆ. ಸುರೇಶನ ಅಮ್ಮ ಮೈ ಕೈ ಕಿದುಕೊಳ್ತಾನೆ ಕಾಫಿ ಕಾಯಿಸಿಟ್ಟು ಹಾಲು ಕರೆಯಲು ಹಟ್ಟಿಗೆ ಹೋದವರಿಗೆ ನಿಂತ ನೆಲವೇ ಕುಸಿದಂತಾಗಿತ್ತಂತೆ. ಹಟ್ಟಿಲಿ ದನಗಳೇ ಇಲ್ಲ, ಬಾಗಿಲು ತೆರೆದಿಟ್ಟಿದೆ. ದನಕರುಗಳು ಅಂಗಳದಲ್ಲಿ ಅಡ್ಡಾದಿಡ್ಡಿ ಮಲಗಿವೆ. ಅವರಿಗೆ ತಲೆ ಕೆಟ್ಟಂತಾಗಿ ಮೈ ಕೆರೆದುಕೊಳ್ಳುವುದು ಬಿಟ್ಟು ತಲೆ ಕೆರೆದುಕೊಳ್ತಾ, ಅಯ್ಯೋ ಶಿವನೇ, ಹೀಗೆ ಕಾಫಿಗೆ ಹಾಲಿಂದ ತರುವುದಪ್ಪ ಅಂತ ತಲೆ ತಗ್ಗಿಸಿಕೊಂಡು ಒಳಗೆ ಬರುವಾಗ ಸುರೇಶನ ಅಪ್ಪ, ಲೇ ಎಲ್ಲಿ ಹೋದಿಯೇ? ಮೈ ಕೆರೆದು ಕೆರೆದು ಸಾಕಾಯ್ತು, ಕಾಫಿ ಕೊಡೆ ಮಾರಾಯ್ತಿ ಅಂತ ಕೂಗಾಡುವುದನ್ನು ಕೇಳಿ ಕಂಗಾಲಾಗಿ ಜಗುಲಿಯಲ್ಲಿ ನಿಂತು ಮೈ ಕೆರೆದುಕೊಳ್ಳುತ್ತಿದ್ದ ಸುರೇಶನಿಗೆ, ಹೌದಾ ಮಗು, ಹಟ್ಟಿಲಿ ಒಂದೂ ದನಗಳಿಲ್ಲ, ಎಲ್ಲಾ ದನಗಳು ಅಂಗಳದಲ್ಲಿ ಆರಾಮಾಗಿ ಬಿದ್ದುಕೊಂಡಿವೆ, ಕಾಫಿಗೆ ಹಾಲು ಗೋವಿಂದ. ನೀನು ಹಿತ್ತಲ ಬಾಗಿಲಿನಿಂದ ಪುಟ್ಟಣ್ಣ ಹೆಬ್ಬಾರರ ಮನೆಗೆ ಹೋಗಿ ಸ್ವಲ್ಪ ಹಾಲು ತರ್ತೀಯ ಅಂತ ಪರಪರನೆ ಮೈ ಕೆರೆದುಕೊಳ್ಳತೊಡಗಿದರು. ಸುರೇಶ ಬಿಡುವಿಲ್ಲದೆ ಮೈ ಕೆರೆದುಕೊಳ್ತಾ ಬೇರೆ ದಾರಿ ಇಲ್ಲದೆ ಹಾಲು ತಗೊಂಡು ಮೈ ಕೆರೆದುಕೊಳ್ತಾ ಬರುವಾಗ ರಾಮಚಂದ್ರ ಓರೆಗಣ್ಣೆನಲ್ಲಿ ನೋಡಿದ್ದು, ಲಿಂಗ ಕಿಸಕ್ಕನೆ ನಕ್ಕಿದ್ದು ಕಂಡಾಗ, ನಿನ್ನೆ ಅಂಡೆಗೆ ಬೈನೆಕಾಯಿ ಜಜ್ಜಿ ಹಾಕಿದ್ದಿ ಇವರೇ ಅಂತ ಅವನಿಗೆ ಕರೆಯಾಯಿತು. ಆದರೆ ಅದು ಬೂದಿಗಳ ದಿನ, ಯಾರನ್ನೂ ದೂರುವಂತಿಲ್ಲ ಎಂದು ನೆನಪಿಸಿಕೊಂಡು ಮುಖದಲ್ಲಿ ಕೃತಕ ನಗೆ ಬೀರಿ ಮನದಲ್ಲಿ ಕಟಕಟನೆ ಹಲ್ಲು ಕಡಿ ಪಟ ಪಟ ಹೆಜ್ಜೆ ಇಡುತ್ತಾ ಕತ್ತು ಎದೆ ಕೆರೆದುಕೊಳ್ತಾ ಹೋಗಿದ್ದ ಪಾಪ. ಅದೆಲ್ಲ ಒಂದು ವರ್ಷದಲ್ಲಿ ಅವನ ಮನದಲ್ಲಿ ಅವಲಕ್ಕಿ ಕುಟ್ಟಿದಂತೆ ಕುಟುಕುತ್ತಿತ್ತೆ. ಸೇರಿಗೆ ಸವಾಸೇರು ಎಂಬಂತೆ ಈ ವರ್ಷ ಯಾರಿಗೂ ತಿಳಿಯದಂತೆ ಪುಟ್ಟಣ್ಣನ ಮನೆಗೆ ರಾತ್ರಿ ಬಂದು ಬೈನೆಕಾಯಿ ಜಜ್ಜಿ ಹಾಕಿ ಹೋಗಿದ್ದ. ಬೆಳಗಿನ ಜಾವ ಬೇಗದ್ದ ಅಮ್ಮ ಹೆಚ್ಚಿನ ನೀರು ತೆಗೆದರೆ ಮಗಳು ಅಳಿಯನಿಗೆ ಬಿಸಿ ನೀರು ಕಡಿಮೆ ಆಗುತ್ತೆ ಅಂತ ತಣ್ಣೀರಿನ ಕಡಾಯಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ಸ್ನಾನ ಮಾಡಿ ಬಂದು ದೇವ ಮುಂದೆ ದೀಪ ಹಚ್ಚಿ ಎಲ್ಲರನ್ನು ಎಬ್ಬಿಸಿದಳು. ಮಗಳು ಅಳಿಯನಿಗೆ ತಲೆಗೆ ಹರಳೆಣ್ಣೆ ಹಚ್ಚಿ ಗಂಡನ ಮೈ ಕೈಗೂ ಹಚ್ಚುವಂತೆ ಮಗಳಿಗೆ ಹೇಳಿ ಅಡುಗೆ ಮನೆಗೆ ಹೋದಳು. ರಾತ್ರಿ ಬೆಳಿಕಿಟ್ಟಿದ್ದ ಚೀನಿಕಾಯಿ ಮುದ್ದೆಗಳನ್ನು ತೆಗೆದು ದೊಡ್ಡ ಬೋಗಣಿಗೆ ಹಾಕತೊಡಗಿದಳು. ಹೆಂಡತಿ ಎಣ್ಣೆ ಹಚ್ಚುವಾಗ ನಾಚಿಕೆಯಾದರೂ ಏನೋ ಹಿತವಾದ ಖುಷಿಯಿಂದ ಸ್ನಾನದ ಮನೆಗೆ ಹೋದ. ಅವನನ್ನು ಕೂರಿಸಿ ಹಂಡೆಯಿಂದ ಬಿಸಿ ನೀರು ತೆಗೆದು ಗಂಡನ ತಲೆಯ ಮೇಲೆ ಹಾಕುವಾಗ ಅವಳಿಗೆ ಪ್ರೀತಿಯ ಹೊಳೆ ಹರಿದರೆ ಅವನಿಗೆ ತಡಲಾರದ ತುರಿಕೆ. ಹೇಳುವಂತಿಲ್ಲ, ತಾಳುವಂತಿಲ್ಲ, ಅವನ ಭಾವನೆ ಅನುಭವಿಸಿದವರಿಗೆ ಗೊತ್ತು ಮಾರಾಯರೆ. ಅಂತೂ ಇಂತೂ ಅಳಿಯನ ಸ್ನಾನ ಆಯಿತು. ಮೈಯನ್ನು ಒಣ ತವೆಲ್ಲಿನ ಬರಬರನೆ ಒರೆಸಿಕೊಳ್ತಾ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಮೈ ಇಡೀ ಎರಡೂ ಕೈಗಳಿಂದ ಪರಪರನೆ ಕೆರೆದು ಕೆರೆದು ಸುಸ್ತಾಗಿ ಹೋದ. ಅಷ್ಟರಲ್ಲಿ ತಾನದೇ ನೀರಿನಿಂದ ಸ್ನಾನ ಮಾಡಿದ ಕಾವೇರಮ್ಮ ತಂಗಿಯರೆದುರಿಗೆ ಮೈ ಕೆರೆದುಕೊಳ್ಳಲಾರದೆ ರೂಮಿಗೆ ದಡದಡನೆ ಓಡಿ ಬಡ್ಡನೆ ಬಾಗಿಲು ಬಡಿದಳು. ಮೈ ಕೆರೆದು ಕಂಗಾಲಾಗಿದ್ದ ಭಾವ ಕಷ್ಟದಲ್ಲಿ ಹೋಗಿ ಬಾಗಿಲು ತೆರೆದೊಡನೆ ಬಿರುಗಾಳಿಯಂತೆ ಒಳೆ ನುಗ್ಗಿದ ಅಕ್ಕ ಬಾಗಿಲು ಮುಚ್ಚಿ ಮಂಚದ ಮೇಲೆ ಬಿದ್ದುಕೊಂಡು ಕೈ ಸೋತು ಹೋಗುವವರೆಗೂ ಕೆರೆದುಕೊಂಡಳು. ಗಂಡ ಹೆಂಡತಿಯ ಕೆರೆತದ ಜುಗಲ ಬಂದಿ ಬರೋಬ್ಬರಿ ಅರ್ಧ ಗಂಟೆ ನಡೆದಿರಬಹುದು. ಹಾಗೆ ಇದ್ದಕ್ಕಿದ್ದಂತೆ ಅಕ್ಕನಿಗೆ ಅಮ್ಮನ ಮಾತು ನೆನಪಾಗಿ ಮುಖಕ್ಕೆ ಹಚ್ಚುವ ಪೌಡರ್ ತಂದು ಬೆನ್ನನ್ನು ಗೋಡೆಗೆ ತಿಕ್ಕುತ್ತ ಮೈ ಕೈ ಕೆರೆದುಕೊಳ್ಳುತ್ತಿದ್ದ ಗಂಡನ ಬೆನ್ನು ಮೈ ಕೈಗೆ ಹಚ್ಚಿ ತಾನು ಹಚ್ಚಿಕೊಂಡಾಗ ಹುಸಪ್ಪ ಅನ್ನೋ ಉದ್ಗಾರ ಇಬ್ಬರ ಬಾಯಿಂದಲೂ ಹೊರಟಿತು. ಅಂತೂ ಹೊಸ ದೀಪಾವಳಿ ಅವರಿಗೆ ಚಿರಸ್ಮರಣೀಯ ದಿನವಾಯಿತು ಮಾರೆಯರೆ. ಎಲ್ಲರೂ ಸ್ನಾನ ಮಾಡಿದರು.
ಆದರೆ ಅಕ್ಕ ಭಾವ ಎರೆಯುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದ ಅಣ್ಣನಿಗೆ ಕಳೆದ ವರ್ಷ ತಾವು ಮಾಡಿದ ಬೂದಿಗಳ ನೆನಪಾಗಿ ಬಚ್ಚಲು ಮನೆಗೆ

0: ಹೋಗುವಷ್ಟರಲ್ಲಿ ಚಳ್ಳೆಪಿಳೆಗಳು ಸ್ನಾನಕ್ಕಿಳಿದಾಗಿತ್ತು. ಅವರೆಲ್ಲ ಮಿಂದು ಮೈ ಕೆರೆಯುತ್ತ ಅಡಿಗೆ ಮನೆ ಕಡೆಗೆ ಹೋದಾಗ ಅಣ್ಣ ಸರಕ್ಕನೆ ಬಾಗಿಲು ಮುಚ್ಚಿ ಹಂಡೆಯ ಬಿಸಿ ನೀರನ್ನೆಲ್ಲ ತೆಗೆದು ಚೆಲ್ಲಿ ತಳದಲ್ಲಿದ್ದ ಬೈನೆಕಾಯಿಗಳನ್ನು ಟವೆಲ್ಲಿನಿಂದ ತುತ್ತಿ ತೆಗೆದು ಮತ್ತೆ ಹಂಡೆಗೆ ತಣ್ಣೀರು ತುಂಬಿಸಿ ಒಲೆ ಉರಿಸಿ ಬಿಸಿ ನೀರು ಸ್ನಾನ ಮಾಡಿ ಹೊರಬಂದು ಬಿಟ್ಟ. ಅವತ್ತಿನ ನಂತರ ದೀಪಾವಳಿಯ ನರ ಚತುರ್ದಶಿ ಎಣ್ಣೆ ಸ್ನಾನ ಎಂದ ಕೂಡಲೇ ಅಕ್ಕ ಬಾವ ಬೆಚ್ಚಿ ಬೀಳುತ್ತಾರೆ. ಮಾರೆ, ಅರೆ, ಬರೀ ನರಕ ಚತುರ್ದಶಿಯಲ್ಲಿ ಎಣ್ಣೆ ಸ್ನಾನ ಮಾಡಿಸಿ ಹೊಸ ಅಳಿಯ ಮಗಳನ್ನು ಕರೆಸಿಟ್ರ? ಅಲ್ಲ, ನಿಮ್ಮಪ್ಪ ತಂದ ದೊಡ್ಡ ಚೀಲದ ಉಡುಗೊರೆ ಮರ್ತೇ ಹೋಯ್ತಾ ಅಂತ ಹುಬ್ಬೇರಿಸಬೇಡಿ ಮಾರೆಯರೆ. ನಿಮ್ಮ ಹುಬ್ಬು ಕೊಂಕಿ, ಮುಖ ಒಂಥರಾ ವಿಚಿತ್ರವಾಗಿ ಕಾಣಬಹುದು. ಹಾ, ನರಕ ಚತುರ್ದಶಿಯ ಮರುದಿನ ಬೆಳ್ಳಂ ಬೆಳಿಗ್ಗೆ ಗೋಪೂಜೆ, ಮಧ್ಯಾಹ್ನ ಬಲೀಂದ್ರ ಪೂಜೆ, ರಾತ್ರಿ ತುಳಸಿ ದೀಪ, ತೋಟ ಗದ್ದೆಗಳಿಗೆ ದೀಪ, ಗೇರುಮರ ಗುಡ್ಡದಲ್ಲಿರುವ ಪಂಚದೈವ ಗುಡಿಗೆ ಪಂಚದೀಪ ಇಟ್ಟು ಬಲೀಂದ್ರ ದೇವರನ್ನು ಕೂಗಿ ಕರೆಯುವುದು ವಾಡಿಕೆ. ಸರಿ, ಗೋಪೂಜೆ ದಿನ ಬೆಳಗಿನ ಜಾವದಲ್ಲೇ ಶುರುವಾಯಿತು ಗೋಸ್ನಾನ. ಇದೇನು ಮಾರೇರೆ ಗೋಸ್ನಾನ ಅಂತ ಹೊಸ ಸಂಪ್ರದಾಯ ಉಂಟಾ ಅಂತ ಮತ್ತೆ ನಿಮ್ಮ ಸಂಶಯದ ಬಾಣ ಬಿಡಬೇಡಿ. ಅದೇನು ಹೇಳ್ತೀನಿ ಕೇಳಿ. ನಮ್ಮ ಹಟ್ಟಿಲಿ ಗೋಪಂತಹ ಮುದಿದನದಿಂದ ಹಿಡಿದು ಶಬರಿಯಂತ 15 ದಿನದ ಹಾಲು ಹಸುಳೆಯವರೆಗೆ 100 ದನಗಳಿದ್ದವು. ಆ ದಿನ ಗೋಪೂಜೆಗೆ ಮೊದಲು ಗೋವುಗಳ ನೆತ್ತಿ ಬೆನ್ನು ಎಣ್ಣೆ ಹಚ್ಚಿ ಶೀಗೆ ಪುಡಿ ಹಾಕಿ 3 ಹಂಡೆಯ ಬಿಸಿ ನೀರ ಸ್ನಾನ ಮಾಡಿಸಲು ಕೆಲಸದವರಿಗೆ ನಾವೂ ಕೈಜೋಡಿಸುತ್ತಿದ್ದೆವು. ಗೋವುಗಳಿಗೆ ಸ್ನಾನ ಮಾಡಿಸಿದ ನಂತರ ಅವುಗಳ ಈಗೆಲ್ಲ ಜೇಡಿ ಕೆಮ್ಮಣ್ಣಿನ ಚಿತ್ತಾರ ಮಾಡುತ್ತಿದ್ದೆವು. ಮತ್ತೆ ಹಿಂದಿನ ರಾತ್ರಿ ಸುರಿದಿಟ್ಟ ಬುಗುರಿಕಾಯಿಯ ಮಾಲೆ, ಹೂವಿನ ಮಾಲೆಗಳನ್ನು ಹಾಕಿ ನಂತರ ನಾವು ಸ್ನಾನ ಮಾಡಬೇಕು. ನಾವೆಲ್ಲ ದನಗಳನ್ನು ಸಿಂಗರಿಸುತ್ತಿದ್ದೆವು. ಭಾವ ಸ್ನಾನ ಮಾಡಿ ಇಸ್ತ್ರಿ ಮಾಡಿದ ಪಂಚೆ ಶರಟು ಧರಿಸಿ ಬಂದು ನಾವು ಮಾಡುತ್ತಿದ್ದ ಕೆಲಸ ನೋಡುತ್ತಾ ನಿಂತಿದ್ದರು. ಎಲ್ಲಾ ದನಗಳನ್ನು ಸಾಲಾಗಿ ಕಟ್ಟಿ ನಿಲ್ಲಿಸಿ ಸ್ನಾನ ಮಾಡಿಸಿ ಹಂಡು ಹುಂಡು ಅಂದರೆ ಜೇಡಿ ಕೆಮ್ಮಣ್ಣಿನ ಚಿತ್ತಾರ ಮಾಡುತ್ತಿದ್ದೆವು. ಇದ್ದಕ್ಕಿದ್ದಂತೆ ಗೋಪಿಗೆ ಏನಾಯ್ತೋ ಗೊತ್ತಿಲ್ಲ, ಸರಕ್ಕ ಹಿಂದೆ ಹೆಜ್ಜೆ ಹಾಕಿತು. ತಿಮ್ಮ, ಏ ಗೋಪಿ, ಈ ಕಡೆ ತಿರ್ಗೆ ಅಂತ ಬೆನ್ನಿಗೆ ತಟ್ಟಿದ್ದೇ ತಡ ಗೋಪಿ ತೊಪ್ಪ ತೊಪ್ಪನೆ ಸಗಣಿ ಹಾಕಿಬಿಡ್ತು. ಪಕ್ಕದಲ್ಲೇ ನಿಂತಿದ್ದ ಬಾವನ ಬಿಳಿ ಪಂಚೆಯ ಮೇಲೆಲ್ಲ ಸಗಣಿ ಹಾರಿದಾಗ ಬಾವ ಹೌಹಾರಿ ಹಿಂದೆ ಹೆಜ್ಜೆ ಇಟ್ಟದ್ದು ಎಣ್ಣೆ ಬಟ್ಟಲಿನ ಮೇಲೆ. ಮಾರ್ಯಾರೆ, ಎಣ್ಣೆ ಬಟ್ಟಲು ಸರಕ್ಕನೆ ಜಾರಿದಾಗ ಬಾವದ ಪನೆ ಬಿದ್ದು ಬಿಟ್ರು. ನಾವಿಲ್ಲ ಅಯ್ಯೋ ಬಾವ ಅಂತ ಕಿರಿಚಿಕೊಂಡ್ರೆ ದನಗಳಿಗೆ ಜೇಡಿ ಚಿತ್ತಾರ ಮಾಡಿಸುತ್ತಿದ್ದ ಲಿಂಗ ಓಡಿ ಹೋಗಿ ಅಯ್ಯೋ ಬಿದ್ದು ಬಿಟ್ರ ಏನೋರೇ ಹೇಳಿ ಅಂತ ಅವರನ್ನು ಎತ್ತಿದ. ಬಸವನು ಓಡಿ ಬಂದು ಬಾವನನ್ನು ಎತ್ತಲು ಸಹಾಯ ಮಾಡಿದ. ಮಕ್ಕಳು ನಾವೆಲ್ಲ ಕಂಗಾಲಾಗಿ ನಿಂತು ಬಿಟ್ಟೆವು. ಅಷ್ಟರಲ್ಲಿ ಬಂದ ಅಣ್ಣನು ಕಂಡಾಗ ಬಾವ ನಾಚಿ ನೀರಾಗಿ ಬಿಟ್ರು. ಮಾರೇರೆ, ಏನಾಯ್ತು ಬಾವ, ಯಾಕೆಲ್ಲರೂ ಬೊಬ್ಬೆ ಹೊಡೆದದ್ದು ಅಂತ ಕೇಳಿದಾಗ ಸಗಣಿಯಿಂದ ಚಿತ್ತಾರಗೊಂಡ ಬಿಳಿ ರೇಷ್ ಪಂಚೆಯನ್ನು ಕೈಯಲ್ಲಿ ಹಿಡಿದು ಬಚ್ಚಲು ಮನೆಗೆ ಬಿರುಬಿರನ್ನು ನಡೆದು ಬಿಟ್ಟರು ಬಾವ. ಪಾಪ, ಮೊದಲೇ ಬೆಣ್ಣೆಯಂತ ಬಿಳಿ ಬಣ್ಣದ ಅವರ ಮುಖ ಟೊಮೆಟೊ ತರ ಕೆಂಪಾದದ್ದು ಇವತ್ತಿಗೂ ನಮ್ಮ ಕಣ್ಣೆದುರು ಬಂದು ಮೊಗದಲ್ಲಿ ನಗು ಹರಡುತ್ತದೆ. ಅಡುಗೆ ಮನೆಯಲ್ಲಿ ಅಮ್ಮನಿಗೆ ಅಡುಗೆಗೆ ಸಹಾಯ ಮಾಡುತ್ತಿದ್ದ ಅಕ್ಕನಿಗೆ ಬಾವನಿಗೆ ಗೋಮಯಾಭಿಷೇಕದ ಸುದ್ದಿ ಮುಟ್ಟಿಸಿದ್ದೇ ತಡ ಅಕ್ಕ ಬರ್ರನೆ ಬಚ್ಚಲು ಮನೆಗೆ ಓಡಿದಳು. ಬಾವ ಬಿಸಿ ನೀರ ಸ್ನಾನ ಮಾಡಿ ಅಕ್ಕ ಕೊಟ್ಟ ಹಸಿರು ಪಂಚೆ ಉಟ್ಟು ಹೊರಬಂದರು. ಹಾ, ಇಲ್ಲಿಗೆ ದೀಪಾವಳಿ ಅಡಗರ ಮುಗಿಯಲಿಲ್ಲ ರೀ. ನೀರು ತುಂಬುವ ದಿನದಿಂದ ನರಕ ಚತುರ್ದಶಿ, ನಂತರ ಬಲಿಪಾಡ್ಯ, ಗೋಪೂಜೆ, ಬಾವನ ಬಿದಿಗೆ, ಅದರ ನಂತರ ಅಕ್ಕನ ತದಿ, ಹೀಗೆ 5 ದಿನಗಳ ದೀಪಾವಳಿ ಹಬ್ಬ ಮುಗಿದಿಕೊಂಡು ಅಕ್ಕ ಬಾವ ಹೊರಲಾರದ ಉಡುಗೊರೆಗಳೊಂದಿಗೆ ಹೊರಟಾಗ ನಾವೆಲ್ಲ ಏನೋ ಕಳೆದುಕೊಂಡವರಂತೆ ನಿಂತಿದ್ದೆವು. ನಿಡಿಸಿರು ಬಿಡುತ್ತಾ ಅಂಗಳದಿಂದ ಜಗುಲಿಗೆ ಬರುವಾಗ ಅಲ್ಲಿ ಗಳುವಿನ ಮೇಲೆ ಒಣಗಲು ಹರವಿದ ಬಾವನ ರೇಷಿಮೆ ಪಂಚ ಗೋಪೂಜೆಯ ಚಿತ್ರ ಕಣ್ಣಿಗೆ ಕಟ್ಟಿದರೆ ಅದರ ತುಂಬಾ ಕಪ್ಪು ನಕ್ಷತ್ರಗಳಂತೆ ಚಿತ್ತಾರ ಮೂಡಿಸಿದ ಸಗಣಿ ಕಲೆ ಕಂಡು ಎಲ್ಲರೂ ಎಲ್ಲಾ ಮರೆತವರಂತೆ ಗೊಳ್ಳನೆ ನಗಾಡಿದ್ದು ಈಗಲೂ ಕಿವಿಯ ಗುಂಯಿಗುಡುತ್ತಿದೆ. ಸೋದರಿಯರೇ, ನೀವು ಕೂಡ ನಿಮ್ಮ ಮದುವೆ ನಂತರದ ಮೊದಲ ದೀಪಾವಳಿಯ ನೆನಪು ಮಾಡಿಕೊಳ್ಳಿ. ಆದರೆ ದನದ ಹಿಂಭಾಗದಲ್ಲಿ ನಿಲ್ಲೋ ಸಾಹಸ ಮಾತ್ರ ಬೇಡಿ, ಗೊತ್ತಾಯ್ತಾ? ನಮಸ್ಕಾರ.
1: ಇದುವರೆಗೆ ಅಕ್ಕ ಬಾವನ ಹೊಸ ದೀಪಾವಳಿ ಸಾವಿತ್ರಿ ಮನೋಹರ್ ಅವರಿಂದ ಲಘುದಾಟಿಯ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಕೇಳುಗರೇ, ಜೂನ್ 21 ವಿಶ್ವ ಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
0: ಆತ್ಮೀಯ ಕೇಳುಗರೆ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1-21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9:00 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
5: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕಾರ್ಯಕ್ರಮ ವಿವರಣೆ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಜೀನ್ ಥೆರಪಿ ಕುರಿತು ಭಾಷಣ ಕೇಳುತ್ತೀರಿ, ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ವಿಷಯ ಪಿಎಂ ಲೈಫ್ ಸ್ಟಾಕ್ ಮಿಷನ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ತಾಲೂಕಿನ ಬೈರಿದೇವರಕೊಪ್ಪದ ರಾಮು ಬಿ ಮೂಲಗಿ ಮತ್ತು ಸಂಗಡಿಗರಿಂದ ಹಂತಿಪದ ಕೇಳುತ್ತೀರಿ. 1:20 1:30 ನಿಮ್ಮೊಂದಿಗೆ ನೇರ ಪ್ರಸಾರ ಕಾರ್ಯಕ್ರಮ. ಎರಡು ಗಂಟೆ 40 ನಿಮಿಷಕ್ಕೆ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೂರು ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು 103 MHz ಕಂಪನಾಂಕಗಳ ಮೇಲೆ ಮುಂದುವರಿಯುತ್ತವೆ. ಇದುವರೆಗೂ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸರಿಯಾಗಿ 12:35 ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡು ವಿಷಯಗಳ ಬಗ್ಗೆ ನೀವು ಮಾಹಿತಿ ಪಡಿತೀರಿ. ಒಂದು,

0: ಜೀನ್ ಥೆರಪಿ ಕುರಿತಾಗಿ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ ಮಾಹಿತಿ ಇದೆ, ಹಾಗೂ ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರಿಂದ ಐವಿಎಫ್ ಮೂಲಕ ಮಕ್ಕಳನ್ನು ಪಡೆಯೋದು ಹೇಗೆ ಎಂಬುದಾಗಿ ಕೂಡ ಮಾಹಿತಿ ಪಡೆಯುತ್ತೀರಿ. ಮೊದಲಿಗೆ ಜೀನ್ ಥೆರಪಿ ಕುರಿತಾಗಿ ತಜ್ಞ ವೈದ್ಯರಾದ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರಿಂದ ಭಾಷಣ.
1: ನಮಸ್ಕಾರ ಗೆಳೆಯರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಹೊಸ ಮೆಡಿಸಿನಿನ ಒಂದು ಹೊಸ ಒಂದು ಪ್ರಯೋಗದಲ್ಲಿರುವಂತಹ ಒಂದು ಥೆರಪಿ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದರ ಹೆಸರು ಜೀನ್ ಥೆರಪಿ ಅಂತ. ಜೀನ್ ಥೆರಪಿ ಅಂದ್ರೆ ಏನು? ನಮ್ಮ ಬಾಡಿಯಲ್ಲಿ ಹಲವಾರು ಜೀನ್ಸ್ ಇರ್ತಾವೆ, ಆ ಜೀನ್ಸ್ ಅಲ್ಲಿ ಡಿಎನ್ಎಗಳಿರ್ತಾವೆ. ಆ ಡಿಎನ್ಎ ಇಂದ ನಮ್ಮ ಬಾಡಿ ಸ್ಟ್ರಕ್ಚರ್ ಆಗ್ಲಿ, ನಮ್ಮ ಕಲರ್ ಆಗ್ಲಿ, ನಾವು ವರ್ಕ್ ಮಾಡುವಂತ ಪದ್ಧತಿಗಳಾಗ್ಲಿ, ನಮ್ಮ ಕ್ಯಾರೆಕ್ಟರ್ ಆಗ್ಲಿ, ಎಲ್ಲಾನು ಇಟ್ ಗವರ್ನ್ಸ್ ಎವ್ರಿಥಿಂಗ್. ಇದರ ಜೊತೆಗೆ ಈ ಜೀನ್ ಅಬ್ನಾರ್ಮಾಲಿಟೀಸ್ ಇಂದ ಬಹಳಷ್ಟು ನಮಗೆ ಬಾಡಿಯಲ್ಲಿ ತುಂಬಾ ಹಲವಾರು ಕಾಯಿಲೆಗಳು ಬರ್ತವೆ. ನಮ್ಮ ಹೇರ್ ಫಾಲ್ ಇಂದ ಹಿಡಿದು ಇನ್ಫೆಕ್ಷನ್ಸ್ ಇಂದ ಹಿಡಿದು ಹಾರ್ಟ್ ಅಟ್ಯಾಕ್ ಇಂದ ಹಿಡಿದು ಕೊಲೆಸ್ಟ್ರಾಲ್, ಮಲ್ಟಿಪಲ್ ಏರಿಯಾಸ್ ಅಲ್ಲಿ ನಮ್ಮ ಜೀನ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ತವೆ. ನಾವು ಜೀನ್ಸ್ ಅನ್ನೋದು ನಾವು ಪಡ್ಕೊಂಡ್ಬಂದಿರೋ ಅಂತ ಒಂದು ಸೊತ್ತು, ನಮ್ಮ ಪೇರೆಂಟ್ಸ್ ಇಂದ ಬರುವಂತ ನಮ್ ಗಿಫ್ಟ್ ಅದು. ನಮ್ಮ ಪೇರೆಂಟ್ಸ್, ಅವ್ರ ಪೇರೆಂಟ್ಸ್, ಅವ್ರ ಹಿಂದಿನ ಜನ್ಮದಿಂದ ಹಿಂದಿನ ಫ್ಯಾಮಿಲಿ ಟ್ರೀಯಿಂದ ತಗೊಂಡ್ರೆ ಆ ಜೀನ್ಸ್ ನಮಗೆ ಬಂದಿರೋದು ಹಲವಾರು ಮ್ಯುಟೇಷನ್ಸ್, ಅಂದ್ರೆ ಹಲವಾರು ಚೇಂಜಸ್ ಆಗ್ತವೆ. ಆ ಮ್ಯುಟೇಷನ್ ಚೇಂಜಸ್ ಆದಾಗ ಏನಾಗುತ್ತೆ, ಅದು ಬಾಡಿಯಲ್ಲಿ ಕೆಲವು ಟೈಮ್ ಸಮ್ ಮ್ಯಾಪ್ ರೀಡಿಂಗ್ ರಾಂಗ್ ಆದಾಗ ಕೆಲವು ಡಿಸೀಸಸ್ ಕ್ರಿಯೇಟ್ ಮಾಡುತ್ತವೆ. ಫಾರ್ ಎಕ್ಸಾಂಪಲ್, ನಾವು ಕಂಪ್ಯೂಟರಲ್ಲಿ ಕೋಡ್ ಏನಾದ್ರು ರಾಂಗ್ ಆಯ್ತು ಅಂತ ಹೇಳ್ತೀವಿ, ಒಂದು ಕೋಡ್ ಸೆಂಟೆನ್ಸ್ ರಾಂಗ್ ಆಯ್ತು ಅಂತ ಆದ್ರೆ ಏನಾಗುತ್ತೆ, ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ರಾಂಗ್ ಆಗುತ್ತೆ, ಕಂಪ್ಯೂಟರ್ ಶಟ್ ಡೌನ್ ಆಗುತ್ತೆ. ಬಾಡಿಯಲ್ಲಿ ಇದೇ ತರ ಜೀನ್ಸ್ ಹಲವಾರು ಏನೋ ಶತಮಾನಗಳಿಂದ ಫ್ಯಾಮಿಲಿ ಟ್ರೀಗಳಿಂದ ಬಂದಾಗ ಆ ಕೋಡ್ ರಾಂಗ್ ಎಲ್ಲಾರು ಒಂಚೂರು ಆದಾಗ, ಎಲ್ಲಿಯೋ ಒಂದು ಜೀನ್ ನಾವು ಪಡ್ಕೊಂಡ್ ಬಂದಿದ್ದು ರಾಂಗ್ ಆದಾಗ ಕಾಯಿಲೆಗಳು ಶುರು ಆಗುತ್ತೆ. ಇದು ಮುಂಚೆ ಇದ್ರ ಬಗ್ಗೆ ಜಾಸ್ತಿ ಇದ್ರ ಬಗ್ಗೆ ಗಮನ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಟೆಸ್ಟಿಂಗ್ ತುಂಬಾ ಕಾಸ್ಟ್ಲಿ ಇರ್ತಾ ಇತ್ತು. ಜೆನೆಟಿಕ್ಸ್ ಅಂತ ನಾವು ಹೇಳ್ತಾ ಇದ್ವಿ ಬಿಟ್ರೆ ಅದ್ರ ಬಗ್ಗೆ ನಾವು ಯಾವತ್ತು ಅದ್ರ ಬಗ್ಗೆ ಏನ್ ಮಾಡಬಹುದು ಅಂತ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಲಾಸ್ಟ್ ಒಂದು 25 ಇಯರ್ಸ್ ಅಲ್ಲಿ ಏನಾಯ್ತು, ಜೆನೆಟಿಕ್ ಟೆಸ್ಟ್ ಅನ್ನ ನಾವು ಚೆಕ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಕಣ್ಣಿನ ಬ್ಲೈಂಡ್ನೆಸ್ ಇರ್ಬೋದು, ಒಬ್ಬ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅಥವಾ ಕೆಲವರಿಗೆ ಬೇರೆ ಆದಂತ ಕ್ಯಾನ್ಸರ್ಸ್ ಇರ್ಬೋದು, ಆವಾಗ ಈ ಜೆನೆಟಿಕ್ ಬ್ಲಡ್ ಇಂದ ನಾವು ಟೆಸ್ಟ್ ಮಾಡ್ಬೋದು, ಸಲೈವಾ ಇಂದ ಮಾಡ್ಬೋದು, ಬೇರೆ ಬೇರೆ ಆರ್ಗನ್ಸ್ ಇಂದ ಮಾಡ್ಬೋದು. ಟೆಸ್ಟ್ ಮಾಡಿದಾಗ ತುಂಬಾ ಡಿಸೀಸಸ್ ಬಾಡಿ ಇದ್ದು ಜೆನೆಟಿಕ್ಸ್ ಇಂದ ಸಂಬಂಧಪಟ್ಟಿರೋ ಒಂದು ಲಿಂಕ್ ಶುರು ಆಯ್ತು. ಈ ಲಿಂಕ್ ನಾವು ಬಂದಾಗ ವಿ ಸ್ಟಾರ್ಟೆಡ್ ಲುಕಿಂಗ್ ಅಟ್ ಈ ಲಿಂಕ್ ಇಂದ ಈ ಡಿಸೀಸ್ ಬರ್ತಾ ಇದೆ, ಈ ಮ್ಯುಟೇಷನ್ ಅಂದ್ರೆ ಈ ರಾಂಗ್ ರೀಡಿಂಗ್ ಆಫ್ ಕೋಡ್ಸ್. ನಮ್ ಜೆನೆಟಿಕ್ಸ್ ಅಲ್ಲೂ ಕೋಡ್ಸ್ ಇರುತ್ತೆ, ಜೆನೆಟಿಕ್ ಕೋಡ್ ಅಂತ ಹೇಳ್ತೀವಿ. ಆ ಕೋಡ್ ರಾಂಗ್ ಆದಾಗ, ಅಂದ್ರೆ ಅದರಲ್ಲಿ ಕೋಡ್ ರಾಂಗ್ ಆದಾಗ ಏನಾಗ, ಬೇಡದೇ ಇರುವಂತಹ ಪ್ರೋಟೀನ್ ಸೆಕ್ರೀಟ್ ಆಗುತ್ತೆ. ಬೇಡದೇ ಇರುವಂತಹ ಪ್ರೋಟೀನ್ ಸೆಕ್ರೀಟ್ ಆದಾಗ ಟ್ಯೂಮರ್ಸ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬ್ಲೈಂಡ್ನೆಸ್ ಇರ್ಬೋದು. ಈ ಪ್ರೋಟೀನ್ಸ್ನ ನಾವು ಹೇಗೆ ಸರಿಪಡಿಸೋದು, ನಾವೇನ್ ಶುರು ಮಾಡಿದ್ವಿ, ಮೆಡಿಸಿನ್ಸ್ನ ಅಲ್ಲಿ ಬ್ಲಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಮೆಡಿಸಿನ್ ಬ್ಲಾಕ್ ಮಾಡಿದ್ರೆ ಅದು ಲೈಫ್ ಲಾಂಗ್ ತಗೊಳ್ಬೇಕಾಗ್ತಿತ್ತು, ಅಥವಾ ಕೆಲವು ಟೈಮ್ ಒಂದ್ಸತಿ ಡ್ಯಾಮೇಜ್ ಆದ್ಮೇಲೆ ರಿವರ್ಸ್ ಆಗ್ತಿರ್ಲಿಲ್ಲ. ಸೊ ಒಂದ್ಸತಿ ಜೆನೆಟಿಕ್ ಕಾಯಿಲೆ ಬಂದ್ರೆ ಅದು ರಿವರ್ಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಬರೀ ಸ್ಟಾಪ್ ಮಾಡ್ಬೋದು ಕೆಲವು ಕಾಯಿಲೆಗಳು, ಎಸ್ಪೆಷಲಿ ಕಣ್ಣಿನ ಬ್ಲೈಂಡ್ನೆಸ್, ನೈಟ್ ಬ್ಲೈಂಡ್ನೆಸ್ ಹೇಳ್ತೀವಿ, ಗ್ಲಾಕೋಮ, ಕಣ್ಣಲ್ಲಿರುವಂತಹ ಹಲವಾರು ಅದರ್ ಕಾಯಿಲೆಗಳಿರ್ಬೋದು, ಪ್ಲಸ್ ಬಾಡಿಯಲ್ಲಿರುವಂತದ್ದು, ಅದನ್ನ ಸ್ಟಾಪ್ ಮಾಡೋದು ಒಂದೇ ನಮ್ಮ ವಿಧಾನ ಹೊರತು ರಿವರ್ಸ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಲಾಸ್ಟ್ ಒಂದು 15-20 ಇಯರ್ಸ್ ಅಲ್ಲಿ ತುಂಬಾ ಚೇಂಜಸ್ ವರ್ಲ್ಡ್ ಅಲ್ಲಿ ಶುರು ಆಯ್ತು. ಇದರ ಚೇಂಜಸ್ ಏನಂದ್ರೆ, ನಾವು ಜೆನೆಟಿಕ್ ಅನ್ನ ಜೀನ್ಸ್ ಅನ್ನ ಮ್ಯಾನಿಪುಲೇಟ್ ಮಾಡಬಹುದು, ಜೀನ್ಸ್ ಅನ್ನ ಎಡಿಟ್ ಮಾಡಬಹುದು, ಜೀನ್ಸ್ ಅನ್ನ ನಾರ್ಮಲ್ ತರ ಮಾಡಬಹುದು ಅಂತ ಒಂದು ಶುರು ಮಾಡಿತು. ಆವಾಗ ಏನ್ ಮಾಡಿದ್ರು, ಆನಿಮಲ್ಸ್ ಅಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಈ ಜೀನ್ಸ್ ಈ ತರ ಇದ್ರೆ ಈ ತರ ಕ್ಯಾನ್ಸರ್ಗೆ ಅಥವಾ ಬ್ಲೈಂಡ್ನೆಸ್ಗೆ ಅಥವಾ ಬೇರೆ ಬೇರೆ ಕಾಯಿಲೆಗಳಿಗೆ ನಾವು ಈ ಜೀನ್ ಅನ್ನ ನಾವು ಎಡಿಟ್ ಮಾಡಿದ್ರೆ, ಎಡಿಟ್ ಮಾಡಿ ಇಂಜೆಕ್ಷನ್ ಕೊಟ್ರೆ, ನಾರ್ಮಲ್ ಜೀನ್ ಹಾಕಿದ್ರೆ ಆ ಜೀನ್ ಹೋಗ್ಬಿಟ್ಟು ವರ್ಕ್ ಮಾಡುತ್ತಾ ಅಂತ. ದಟ್ ಕ್ರಿಯೇಟ್ ತುಂಬಾ ಒಂದು ಬಿಗ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ತು. ಇದನ್ನ ಚೇಂಜ್ ಮಾಡಬಹುದು, ಇದನ್ನ ನಾವು ಎಡಿಟ್ ಮಾಡಬಹುದು, ಇದನ್ನ ಜೀನ್ ಥೆರಪಿ ಅಂತ ಹೇಳ್ತೀವಿ. ಅಂದ್ರೆ ನಾರ್ಮಲ್ ಇರೋ ಜೀನ್ ಅನ್ನ ನಮ್ಮ ಬಾಡಿಗೆ ಆಗ್ಲಿ, ಕಣ್ಣಲ್ಲಿ ಇಂಜೆಕ್ಷನ್ ಅನ್ನೋದು ಕೊಟ್ಟಾಗ ಆ ಜೀನು ಹೋಗಿ ನಾರ್ಮಲ್ ಅಬ್ನಾರ್ಮಲ್ ಹಾಳಾಗಿರೋ ಒಂದು ಜೀನ್ ಅನ್ನು ಅದಕ್ಕೆ ಹೋಗಿ ಅಟ್ಯಾಚ್ ಮಾಡಿಕೊಂಡು ಅದು ನಾರ್ಮಲ್ ತರ ಫಂಕ್ಷನ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್, ನೀ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ನೀ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಏನ್ ಮಾಡ್ತೀವಿ, ನಮ್ಮ ಇರೋ ನೀ ಡ್ಯಾಮೇಜ್ ಆಗಿರೋದನ್ನ ಆರ್ಟಿಫಿಷಿಯಲ್ ನೀ ತೆಗೆದು ಹಾಕ್ತೀವಿ. ಇದೇ ತರ ಒಂದು ಜೀನ್ ಅಬ್ನಾರ್ಮಲ್ ಇರೋದು ಬಾಡಿಯಲ್ಲಿ.

0: ಮಿಲಿಯನ್ಸ್ ಆಫ್ ಜೀನ್ಸ್ ಇರ್ತವೆ, ಅದನ್ನ ನಾವೆಲ್ಲ ಇದ್ ಮಾಡ್ಬೇಕಾದ ಏನ್ ಮಾಡ್ತೀವಿ, ಒಂದು ಇಂಜೆಕ್ಷನ್ ಅಲ್ಲಿ ಆ ಒಂದು ಒಂದು ಅಷ್ಟು ಮಿಲಿಯನ್ಸ್ ಆಫ್ ಜೀನ್ಸ್ ನ ನಾವು ಕೋಡ್ ಮಾಡಿ, ನಾರ್ಮಲ್ ಜೀನ್ಸ್ ಅನ್ನು ಕೋಡ್ ಮಾಡಿ ಒಂದು ವೈರಸ್ ಒಳಗೆ ಹಾಕ್ತೀವಿ. ವೈರಸ್ ಡೆಡ್ ವೈರಸ್, ಅಂದ್ರೆ ಅದರಲ್ಲಿ ಲೈವ್ ಇರೋದಿಲ್ಲ, ಅಡಿನೋ ವೈರಸ್ ಅಂತ ಹೇಳ್ತೀವಿ. ಆ ವೈರಸ್ ಯಾಕೆ ಇಂಪಾರ್ಟೆಂಟು ಅಂದ್ರೆ, ವೈರಸ್ಸು ಒಂಥರ ಸ್ಪೈ ಇದ್ದಾಗೆ, ಅಂದ್ರೆ ಅದು ಒಂದು ಯಾವ್ದು ಎಲ್ಲಿ ಬೇಕಾದ್ರೆ ನುಗ್ಳು ಬಿಡತ್ತೆ, ಯಾವ ಸೆಲ್ ಒಳಗಡೆ ಬೇಕಾದ್ರೆ ಹೋಗುತ್ತೆ, ಬ್ಯಾಕ್ಟೀರಿಯಾ ಹೋಗ್ಲಿಕ್ಕಾಗಲ್ಲ. ನಮ್ಮ ಬಾಡಿಗೆ ವೈರಸ್ ಒಳಗಡೆ ಅದಕ್ಕೆ ಹೋಗೋದು ತುಂಬಾ ಈಸಿ. ಅದಕ್ಕೆ ಕೋವಿಡ್ ಅಲ್ಲಿ ತುಂಬಾ ಕಷ್ಟ ಆಯ್ತು ಅದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿಯೋದು. ಯಾಕೆಂದ್ರೆ ಅದು ಎಲ್ಲಾ ಸೆಲ್ ವರೆಗೂ ಹೋಗಿ ಕೂತ್ಕೊಂಡ್ಬಿಡೋದು, ಕೂತ್ಕೊಂಡ್ಬಿಟ್ಟು ಏನ್ ಮಾಡುತ್ತೆ, ನಮ್ಮ ಸೆಲ್ನೇ ಕಂಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಇದು ಬಹಳ ಡೇಂಜರಸ್ ವೈರಸ್ದು ವ್ಯವಹಾರ. ಸೊ ಅದರಿಂದ ಈ ವೈರಸ್ ಅನ್ನ ನಾವು ಏನ್ ಮಾಡಿದ್ವಿ, ಆ ವೈರಸ್ ಒಳಗಡೆನೆ ನಾವು ಅದನ್ನ ವೈರಸ್ ಇರುವ ಆಂಟಿಜೆನಿಕ್ ಅಂದ್ರೆ ಅದರಲ್ಲಿರೋ ಕೆಟ್ಟ ಪ್ರಾಪರ್ಟಿನ ತೆಗೆದು ಅದರೊಳಗೆ ಏನ್ ಮಾಡ್ತೀವಿ, ಆ ಈ ಜೀನ್ ಅನ್ನ ಲೋಡ್ ಮಾಡ್ತೀವಿ. ಲೋಡ್ ಮಾಡಿಬಿಟ್ಟು ಒಂದು ಮಿಲಿಯನ್ಸ್ ಆಫ್ ಜೀನ್ ನ ಒಂದು ಇಂಜೆಕ್ಷನ್ ವಯಲ್ ಅಲ್ಲಿ ಬಾಡಿಗೆ ಹಾಕ್ತೀವಿ ಅಥವಾ ಕಣ್ಣಿಗೆ ಇಂಜೆಕ್ಷನ್ ಕೊಡ್ತೀವಿ. ಅವಾಗ ಏನ್ ಮಾಡುತ್ತೆ, ಈಚ್ ಆ ವೈರಸ್ ಇರುವ ಸೆಲ್ ಇದು ನಮ್ಮ ಕಣ್ಣಿನ ಅಬ್ನಾರ್ಮಲ್ ಹಾಳಾಗಿರೋ ನಮ್ಮ ಕಾಯಿಲೆ ಇರುವಂತ ಸೆಲ್ ಒಳಗಡೆ ಹೋಗುತ್ತೆ. ಸೆಲ್ ಒಳಗೆ ಹೋದಾಗ ಏನಾಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ದೋಸ್ ರಿಯಲ್ ಜೀನ್ಸ್, ನಾರ್ಮಲ್ ಜೀನ್ಸ್. ಆ ರಿಲೀಸ್ ಆಗಿರೋ ಜೀನ್ ಏನ್ ಮಾಡುತ್ತೆ, ಹೋಗ್ಬಿಟ್ಟು ಆ ಹಾಳಾಗಿರೋ ಜೀನು ಅಥವಾ ಕೆಟ್ಟ ಇರೋ ಜೀನ್ ಅನ್ನ ಅಟ್ಯಾಚ್ ಮಾಡಿ ಇಟ್ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಬೆಟರ್. ಇದು ಇದರ ಹೋಲ್ ಕಾನ್ಸೆಪ್ಟ್. ಈ ವೈರಸ್ಸು ಮತ್ತೆ ಜೀನಿನ ಲಿಂಕ್ ಹೇಗೆ ಅಂದ್ರೆ, ನಮ್ಮ ಇಸ್ರೋ ಅವರು ರಾಕೆಟ್ ಕಳಿಸ್ತಾರೆ, ಸ್ಪೇಸ್ ಶಿಪ್ ಒಂದು ಮೇಲ್ಗಡೆ ನಾವು ನಮ್ಮ ಅಂತರಿಕ್ಷದಲ್ಲಿ ಇರಬೇಕಾದ್ರೆ ನಮ್ಗೆ ಈಗ ಒಂದು ಇಂಟರ್ನೆಟ್ಗಾಗ್ಲಿ ಬೇರೆ ಬೇರೆ ರೀಸನ್ಸ್ ಕಳಿಸ್ತಾರೆ. ಹೋಗ್ಬೇಕಾದ್ರೆ ಏನು, ಒಂದು ರಾಕೆಟ್ ಮೇಲ್ ಹೋಗ್ಬೇಕು, ಬರೀ ಸ್ಪೇಸ್ ಶಿಪ್ಪೇ ತನ್ನಾಗ್ತಾನಾಗ ಅದು ಹೋಗೋದಿಲ್ಲ. ಮೂನ್ಗಾರು ಹೋಗ್ಬೋದು ಅಥವಾ ನಮ್ಮ ಇಟ್ ಕ್ಯಾನ್ ಗೋ ಟು ಎನಿ ಅಟ್ಮಾಸ್ಫಿಯರ್. ಅವಾಗ ಏನ್ ಮಾಡ್ತೀವಿ, ಒಂದು ರಾಕೆಟ್ ಬೇಕು. ಈ ವೈರಸ್ ಇಸ್ ಎ ರಾಕೆಟ್, ಟೇಕ್ಸ್ ದ ಜೀನ್, ಗೋಸ್ ಇನ್, ಅಲ್ಲಿ ಹೋಗಿ ಅದು ರಿಲೀಸ್ ಮಾಡುತ್ತೆ. ಇದರಿಂದ ಏನ್ ಕಾಯಿಲೆಗಳು ಕ್ಯೂರ್ ಮಾಡ್ಬೋದು. ಇವತ್ತಿನ ದಿನದಲ್ಲಿ ತುಂಬಾ ಕಾಯಿಲೆ, ಅಟ್ಲೀಸ್ಟ್ ಒಂದು 30-40 ಡಿಫ್ರೆಂಟ್ ಕಾಯಿಲೆಗಳು ಸ್ಟಡೀಸ್ ನಡೀತಾ ಇದೆ. ಅದ್ರಲ್ಲಿ ಒನ್ ಆಫ್ ದ ಫಸ್ಟ್ ಜೀನ್ ಥೆರಪಿ ಕಣ್ಣಲ್ಲಿ ಈ ಬ್ಲೈಂಡ್ನೆಸ್, ನೈಟ್ ಬ್ಲೈಂಡ್ನೆಸ್ ಇರೋರಿಗೆ ಆ ಜೀನ್ ಅನ್ನು ಯಾವ್ದಿದೆ ಐಡೆಂಟಿಫೈ ಮಾಡಿ ಶುರು ಮಾಡಿದ್ದಾರೆ. ಅದಕ್ಕೆ ಆಲ್ರೆಡಿ ಒಂದು ಡ್ರಗ್ ಇದೆ, ಬಟ್ ಆ ಡ್ರಗ್ ಕಾಸ್ಟ್ 9-11 ಇವತ್ತಿನ ಡಾಲರ್ ರೇಟ್ ನಾನು 12 crore ಆಗುತ್ತೆ ಒಂದು ಇಂಜೆಕ್ಷನ್ಗೆ. ಅದು ನಮ್ಮ ಇಂಡಿಯಾದಲ್ಲಿ ಅಫೋರ್ಡ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾವೇನ್ ಮಾಡಿದೀವಿ, ನಮ್ಮ ರಿಸರ್ಚ್ ಲ್ಯಾಬ್ ಅಲ್ಲಿ ಒಂದು 20 years ಇದನ್ನು ವರ್ಕ್ ಮಾಡಿ ನಮ್ದಾದಂತ ಜೀನ್ ಥೆರಪಿ ಯೂನಿಟ್ಸ್ ಮಾಡಿ ಈ ಒಂದು ನೆಕ್ಸ್ಟ್ 2-3 years ಅಲ್ಲಿ ವಿ ಆರ್ ಕಮಿಂಗ್ ಔಟ್ ವಿತ್ ವೆರಿ ವೆರಿ ಲೋ ಕಾಸ್ಟ್ ಜೀನ್ ಥೆರಪಿ ಫಾರ್ ಮೆನಿ ಡಿಸೀಸಸ್, ಸಿಕ್ಕಲ್ ಸೆಲ್ ಅನಿಮಿಯಾ, ಮಸ್ಕ್ಯುಲರ್ ಡಿಸ್ಟ್ರೋಫಿ, ಮತ್ತು ಬೇರೆ ಬೇರೆ ಕಣ್ಣಿನ ಕಾಯಿಲೆಗಳು. ಆಮೇಲೆ ಇನ್ ಫ್ಯೂಚರ್ ಅಲ್ಲಿ ಈವನ್ ಮೆನಿ ಕ್ಯಾನ್ಸರ್ಸ್ ಆಲ್ಸೋ ಪೀಪಲ್ ಆರ್ ಲುಕಿಂಗ್ ಇದನ್ನ ಜೀನ್ ಥೆರಪಿ ಬಗ್ಗೆ ನೋಡ್ಬೋದು. ಸೊ ಈ ಒಂದು ಮೀಡಿಯಂ ಥ್ರೂ ನಾ ಏನ್ ಹೇಳಬೇಕು ಅಂದ್ರೆ, ನಮ್ಮ ಕಾಯಿಲೆಗಳಿಗೆ ಮಲ್ಟಿಪಲ್ ಆಪ್ಷನ್ಸ್, ಈಗ ನ್ಯೂ ಆಪ್ಷನ್ಸ್ ವೆಂಚರ್ಸ್ ಓಪನ್ ಅಪ್ ಆಗಿದೆ. ನನ್ಗೆ ಬಹಳ ಎಕ್ಸೈಟೆಡ್ ವೆಂಚರ್ ವಿಚ್ ಐ ಆಮ್ ಪರ್ಸನಲಿ ಇನ್ವಾಲ್ವ್ಡ್ ಇನ್ ಇಸ್ ಕಾಲ್ಡ್ ಜೀನ್ ಥೆರಪಿ. ಈ ಜೀನ್ ಥೆರಪಿ ಇನ್ ಫ್ಯೂಚರ್ ಕುಡ್ ಶೇಪ್ ನಾವು ಕಾಯಿಲೆನ್ನ ಎಷ್ಟೋ ಕಾಯಿಲೆನ್ನ ಟ್ರೀಟ್ ಮಾಡೋ ವಿಧಾನವೇ ಬೇರೆ ಆಗುತ್ತೆ ಅಂತ ನನಗೆ, ಐ ಹ್ಯಾವ್ ಎ ಲಾಟ್ ಆಫ್ ಹೋಪ್ ಇನ್ ಇಟ್. ಆ್ಯಂಡ್ ಥ್ರೂ ದಿಸ್ ಮೀಡಿಯಂ ನಾವು ಇನ್ ಫ್ಯೂಚರ್ ಪ್ರೋಗ್ರೆಸ್ ಅನ್ನು ನಾವು ವಿಲ್ ಕೀಪ್ ಯು ಅಪ್ಡೇಟೆಡ್. ನಮಸ್ಕಾರ.
1: ಇದುವರೆಗೆ ಜೀನ್ ಥೆರಪಿ ಕುರಿತಾಗಿ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು ಮಾಹಿತಿ ಮಾಡಿಕೊಟ್ರು. ಇನ್ನು ಮುಂದೆ IVF ಮೂಲಕ ಮಕ್ಕಳನ್ನು ಪಡೆಯೋದು ಹೇಗೆ ಎಂಬುದರ ಕುರಿತಾಗಿ ಸಂದರ್ಶನವಿದೆ ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರೊಂದಿಗೆ.
2: ಈ IVF ಅಂದ್ರೆ ಏನು ಮೇಡಮ್?
3: IVF ಅಂದ್ರೆ ಕೃತಕ ಗರ್ಭಧಾರಣೆ ಅಂತ, ಫುಲ್ ಫಾರ್ಮ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ. ಇಲ್ಲಿ ಎಲ್ಲಾ ಪ್ರಕ್ರಿಯೆಗಳು ದೇಹದ ಹೊರಗಡೆ ನಡೆಯುತ್ತೆ. ಅಂದ್ರೆ ಹೆಂಡತಿಯಿಂದ ನಾವು ಮೊಟ್ಟೆಗಳು ತಗೊಳ್ತೇವೆ, ಗಂಡನಿಂದ ಸ್ಪರ್ಮ್ ಅಥವಾ ವೀರ್ಯಾನ್ ತಗೊಳ್ತೇವೆ, ಅದನ್ನ ಹೊರಗಡೆ ದೇಹದಿಂದ ಹೊರಗಡೆ ಲ್ಯಾಬ್ ಅಲ್ಲಿ ಮಿಕ್ಸ್ ಮಾಡ್ತೇವೆ. ಲ್ಯಾಬ್ ಅಲ್ಲೇನೇನೆ ಮಗುನ ಬೆಳೆಸ್ತೇವೆ, ಅಂದ್ರೆ ಪೂರ್ತಿ ಅಲ್ಲ, ಒಂದು 5 ದಿನದ ಮಗು, ಬ್ಲಾಸ್ಟ್ ಅಂತ ಹೇಳ್ತೇವೆ ಅಥವಾ ಭ್ರೂಣ ಅಂತ ಹೇಳ್ತೀವಿ. ಭ್ರೂಣನ ಹೊರಗಡೆ ದೇಹದಿಂದ ಹೊರಗಡೆನೆ ಮಾಡಿ ಆಮೇಲೆ ಗರ್ಭದಲ್ಲಿ ಹಾಕ್ತೇವೆ ಅದನ್ನ. ಅದಕ್ಕೆ ಇದನ್ನ ಕೃತಕ ಗರ್ಭಧಾರಣೆ ಅಥವಾ IVF ಇನ್ವಿಟ್ರೋ ಫರ್ಟಿಲೈಸೇಷನ್ ಹೇಳ್ತೇವೆ.
2: ದೇಹದ ಹೊರಗೆ ಒಂದು ಮಗುವಿನ ಬೆಳವಣಿಗೆ ಅಂತಂದ್ರೆ ಬಹಳ ಒಂಥರ ನಂಬಲಿಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ದೈವದತ್ತವಾದಂತಹ ಮನುಷ್ಯನ ಒಂದು ಆರೋಗ್ಯ ಮತ್ತು ದೇಹದ ರಚನೆ ಹೇಗಿದೆ, ಹೆಣ್ಮಕ್ಳಿಗೆ ಗರ್ಭಧಾರಣೆ ಮಾಡುವಂತಹ ಒಂದು ಸಾಮರ್ಥ್ಯ ಶಕ್ತಿ ಇದೆ, ಹೊರಗಡೆ ಕೂಡ ಇದನ್ನು ಮಾಡಬಹುದು ಅಂತ ಅನ್ನೋದು. ಈ ಬೆಳವಣಿಗೆ ಯಾವಾಗ ಶುರು ಆಯಿತು ಮೇಡಮ್, ಮತ್ತು ನಮ್ಮ ಭಾರತ ದೇಶಕ್ಕೆ ಇದು ಬಂದಿದ್ದು ಹೇಗೆ?
3: ಇದು ಮೊತ್ತ ಮೊದಲನೇ ಬಾರಿ ಈ ಐವಿಎಫ್ ಬೇಬಿ ಹುಟ್ಟಿದ್ದು 1978 ಜುಲೈ 25th. ಸೊ ವಿಜ್ಞಾನಿಗಳು ಪ್ಯಾಟ್ರಿಕ್ ಸ್ಟೆಪ್ಟೋ,

0: ಅವರು ಮಾಡಿದ್ದು. ಸೊ ಅವರಿಗೆ ಇದಕ್ಕೆ ನೋಬೆಲ್ ಪ್ರೈಸ್ ಸಹ ಬಂತು. ಸೊ ಅವತ್ತಿಂದ ಶುರುವಾಗಿದ್ದು ಈ IVF ಪ್ರಕ್ರಿಯೆ, ಅವತ್ತಿಂದ ನಡೀತಾ ನಡೀತಾ ಇವಾಗ ಎಷ್ಟೊಂದು ಅಡ್ವಾನ್ಸ್ಮೆಂಟ್ಸ್ ಎಲ್ಲ ಬಂದಿದೆ ಆ ಫೀಲ್ಡ್ ಅಲ್ಲಿ. ಈ ಬಂಜೆತನದಿಂದ ಬಳಲೋರಿಗೆ ಇದೊಂದು ವರದಾನ ಅಂತಾನೆ ಹೇಳ್ಬೋದು.
1: ಅಂತಹ ಒಂದು ಒಬ್ಬ ಧೀಮಂತ ವ್ಯಕ್ತಿಗಳಿಗೆ, ಆ ತಂತ್ರಜ್ಞಾನ ಕಂಡಿಡಿದಂತಹ ವ್ಯಕ್ತಿಗಳಿಗೆ ನಾವು ನಮಸ್ಕಾರಗಳನ್ನು ತಿಳಿಸಬೇಕು. ಯಾಕಂದ್ರೆ ಇವಾಗ ಮಕ್ಕಳಿಲ್ಲದಂತಹ ವ್ಯಕ್ತಿಗಳಿಗೆ ಮಕ್ಕಳನ್ನು ಪಡೆಯಬೇಕು, ಏನೋ ಬೇರೆ ಬೇರೆ ಕಾರಣಗಳಿಂದ, ಬಂಜೆತನ ಇತ್ಯಾದಿ ಕಾರಣಗಳಿಂದಾಗಿ ಮಕ್ಕಳನ್ನು ಪಡೆಯಕ್ಕೆ ಸಾಧ್ಯ ಆಗಿರಂಗಿಲ್ಲ. ಇಡೀ ಜೀವಮಾನ ಪರ್ಯಂತ ಮಕ್ಕಳು ಇಲ್ಲ ಅಂತನೋ ಕೊರಗಿನಲ್ಲೇ ಅವರು ಬದುಕ್ತಾರೆ ಅಥವಾ ಬದುಕನ್ನ ಅಂತ್ಯ ಮಾಡ್ಕೊಳ್ತಾರೆ. ಆ ರೀತಿ ಕೆಲವು ಘಟನೆಗಳು ಇವೆ ಅದರಲ್ಲಿ. ಮಕ್ಕಳು ಇಲ್ಲ ಆ ಕೊರಗಿನಿಂದ ಈ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಕ್ಕಳು ಬೇಕೇ ಬೇಕು ಅಂತ ಹೇಳುವಂತಹ ಅನೇಕ ಪಾಲಕರಿದ್ದಾರೆ. ಯಾರು ಈ ರೀತಿಯಾಗಿ ಮಕ್ಕಳನ್ನ ಪಡ್ಕೊಳ್ಬಹುದು? ಏನೇನು ಇದಕ್ಕೆ ಮಾನದಂಡಗಳನ್ನ ಗುರುತಿಸಿದಿರಾ?
0: ಅಂದ್ರೆ ಈಗ ಬಂಜೆತನದಿಂದ ಬಳಲ್ತಾ ಇರೋರಿಗೆ ಮೊದಲು ನಾವು ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಅಂದ್ರೆ ಹೆಂಡತಿಗೆ ಮತ್ತೆ ಗಂಡನ್ಗೆ ಇಬ್ರಿಗೂನು ಪ್ರತ್ಯೇಕವಾಗಿ ನಾವು ಇನ್ವೆಸ್ಟಿಗೇಷನ್ಸ್ ಮಾಡ್ತೇವೆ. ಅದರೊಳಗೆ ಯಾವ ಕಾರಣಕ್ಕೋಸ್ಕರ ಇವರಿಗೆ ಮಗು ಆಗ್ತಿಲ್ಲ ಅನ್ನೋದನ್ನ ನಾವು ಕಂಡಿಡಿತೀವಿ. ತುಂಬಾ ಸತಿ ತುಂಬಾ ದೊಡ್ಡ ಕಾರಣಗಳೇನಿರಲ್ಲ, ಈ ಋತುಚಕ್ರದಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದು, ಇಲ್ಲ ಏನೋ ಒಂದು ಥೈರಾಯ್ಡ್ ಸಮಸ್ಯೆನೋ, ಒಂದು ಸಣ್ಣ ಡಯಾಬಿಟಿಸ್ ಸಮಸ್ಯೆನೋ, ಇಲ್ಲ ಕರೆಕ್ಟ್ ಟೈಮಲ್ಲಿ ಸೇರ್ತಾ ಇರಲ್ಲ, ಇದೆಲ್ಲ ಒಂದು ತುಂಬಾ ಒಂದು 60-70% ಕ್ಯಾಟಗರೀಸ್ ಇಷ್ಟರಲ್ಲೇ ಬರುತ್ತೆ. ಪೇಷಂಟ್ ಗೆ ನೀಟ್ ಆಗಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವ್ರಿಗೆ ಸರಿಯಾಗಿ ತಿಳುವಳಿಕೆ ಹೇಳಿ ಇಂಥ ದಿನದಲ್ಲಿ ಸೇರ್ಬೇಕು ನೀವು ಅಂತೆಲ್ಲ ಹೇಳಿದಾಗ ತುಂಬಾ ಜನ ಅದರಿಂದ ಬಸರಿ ಆಗ್ಬಿಡ್ತಾರೆ. ಕೆಲವೊಬ್ಬರೊಬ್ಬರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಬೇಕಾಗತ್ತೆ, ಅಂದ್ರೆ ಮೊಟ್ಟೆ ಸರಿಯಾಗಿ ಉತ್ಪತ್ತಿ ಆಗ್ತಿರಲ್ಲ, ಅವ್ರಿಗೆ ನಾವು ಓವ್ಯುಲೇಷನ್ ಇಂಡಕ್ಷನ್ ಟೈಮ್ಡ್ ಇಂಟರ್ಕೋರ್ಸ್ ಅಂತೀವಿ. ಅಂದ್ರೆ ಮೊಟ್ಟೆ ಉತ್ಪತ್ತಿ ಆಗಕ್ಕೆ ಮಾತ್ರೆಗಳು ಅಥವಾ ಇಂಜೆಕ್ಷನ್ ಗಳು ಕೊಟ್ಬಿಟ್ಟು ಆ ಟೈಮ್ ಕರೆಕ್ಟ್ ಆಗಿ ಮೊಟ್ಟೆ ಉತ್ಪತ್ತಿ ಆಗ್ತಿದ್ಯಾ ಇಲ್ವಾ ಅಂತ ನಾವು ಅಲ್ಟ್ರಾಸೌಂಡ್ ಮಾಡ್ಕೊಂಡು ಅಂದ್ರೆ ಸ್ಕ್ಯಾನ್ ಗಳು ಮಾಡ್ಕೊಂಡು ನೋಡ್ಕೊಳ್ತೀವಿ. ಆ ಮೊಟ್ಟೆ ಬರೋ ಟೈಮ್ಗೆ ಆ ಮೊಟ್ಟೆ ಒಡಗಿಯಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಆ ಟೈಮಲ್ಲಿ ಗಂಡ ಹೆಂಡತಿ ಸೇರಿ ಹೇಳ್ತೀವಿ. ಅದರಿಂದಾನೇ ತುಂಬಾ ಜನ ಪ್ರೆಗ್ನೆಂಟ್ ಆಗ್ಬಿಡ್ತಾರೆ. ಕೆಲವೊಂದ್ಸತಿ ಯಜಮಾನ್ರ ಅಂದ್ರೆ ಗಂಡಂದು ವೀರ್ಯದಲ್ಲಿ ಏನೋ ಒಂದ್ ಸ್ವಲ್ಪ ಸಮಸ್ಯೆ ಇರುತ್ತೆ, ಅವಾಗ ಅವ್ರಿಗೊಂದು ವಿಟಮಿನ್ಸ್ ಕೊರತೆನೋ, ಇಲ್ಲ ವ್ಯಾಯಾಮ ಮಾಡಲ್ಲ ಅಥವಾ ಸಣ್ಣ ಒತ್ತಡಗಳು ಅದೆಲ್ಲ ಇರುತ್ತೆ. ಸೊ ಅದೆಲ್ಲ ನಾವು ಕ್ಲಿಯರ್ ಮಾಡಿದ್ರೆ ಅವರು ಬಸರಿ ಆಗಕ್ಕೆ ಏನ್ ತೊಂದರೆ ಇರಲ್ಲ.
1: ಸಾಮಾನ್ಯ ಅಂದ್ರೆ IVF ಅಂತಂದ್ಕೊಳ್ಳೆ ಆಯ್ತು, ಸೀದಾ ಹೋಗಿ IVF ತಂತ್ರಜ್ಞಾನ ಮೂಲಕವಾಗಿ ಮಕ್ಕಳನ್ನ ಪಡ್ಕೊಳ್ಬಹುದು ನಾವು ಅಂತೇಳಿ ನೇರವಾಗಿ ಹೋಗಬಾರ್ದು. ಅಥವಾ ಅವರು ಬಂದ್ರು ನೀವು ವೈದ್ಯರಾದವರು ಈ ಎಲ್ಲಾ ಪದ್ಧತಿಗಳ ಮೂಲಕವಾಗಿ ಮಕ್ಕಳನ್ನ ಪಡೀಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನೀವು ಹೇಳ್ತೀರಾ. ಕೆಲವು ಸಲ ಏನಾಗತ್ತೆ ಅಂತಂದ್ರೆ, ಈಗ ನೀವು ಫಸ್ಟ್ ಗೆ ಹೇಳಿದಂತಹ ಮೆಥಡ್ ನ್ಯಾಚುರಲ್ ಮೆಥಡ್ ಆಯ್ತು, ನೆಕ್ಸ್ಟ್ IVF ತಂತ್ರಜ್ಞಾನದ ಮೂಲಕವಾಗಿ ನಾವು ಮಕ್ಕಳನ್ನು ಪಡೀಲಿಕ್ಕೆ ಹೋದಾಗ ಸಕ್ಸಸ್ ರೇಟ್ ಅಷ್ಟು ಇರ್ಲಿಕ್ಕಿಲ್ಲ, ಯಶಸ್ವಿ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಏನೋ ಒಂದು ಗೊಂದಲ ಅವರಿಗಿರಬಹುದು. ವೈದ್ಯರಾದ್ರು ನೀವು ಒಂದು ಭರವಸೆಯಿಂದ ಮಾಡ್ತಿರ್ತೀರಿ ಈ ತಂತ್ರಜ್ಞಾನ ಹೀಗೆ ಸಕ್ಸಸ್ ಆಗತ್ತೆ ಅಂತೇಳಿ. ನಿಮಗೆ ಆ ರೀತಿಯಾದಂತಹ ಏನಾದ್ರೂ ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳು ನಿಮಗೆ ಆ ಭಯ ಇರತ್ತಾ? ಅಥವಾ
0: ನನ್ನ ಕಡೆ ಪೇಷಂಟ್ಸ್ ಬರ್ತಾರೆ, ಮೇಡಮ್ ಎಷ್ಟಾದ್ರೂ ಖರ್ಚಾದ್ರೂ ಪರವಾಗಿಲ್ಲ ನಮ್ಗೊಂದು ಮಗು ಬೇಕು, ನೀವ್ ಏನಾದ್ರೂ ಮಾಡಿ ನಮ್ಗೆ ಮಗು ಬೇಕು ಅಂತ ಬರ್ತಾರೆ. ನಾನು ಅವ್ರಿಗೆ ಅದೇ ಹೇಳೋದು, ನಾನೇನ್ ದೇವ್ರಲ್ಲ, ನಾನ್ ದೇವ್ರಾಗಿದ್ದಿದ್ರೆ ನನ್ಗೆ ಬಹುಶಃ ನಿಮ್ಗೆ ಎಲ್ಲಾರ್ಗು ಕೊಟ್ಬಿಡ್ಬೇಕು ಅಂತ ನನ್ಗೂ ಆಗ್ತಿತ್ತು, ಬಟ್ ನಾನ್ ದೇವ್ರಲ್ಲ ಅಂತ. ಈ IVF ತಂತ್ರಜ್ಞಾನಕ್ಕೂ ಕೂಡ ಒಂದು ಲಿಮಿಟೇಷನ್ ಇದೆ. ಅಂದ್ರೆ ಪೇಷಂಟ್ಸ್ ಏನ್ ಅನ್ಕೊಳ್ತಾರೆ, IVF ಮಾಡಿದ ತಕ್ಷಣ ಮಗು ಆಗೇ ಬಿಡುತ್ತೆ ಅಂತ. ಈ IVF ತಂತ್ರಜ್ಞಾನಕ್ಕೂ ಒಂದು ಲಿಮಿಟೇಷನ್ ಇದೆ. ಏನಂತಂದ್ರೆ ಇದರದ ಸಕ್ಸಸ್ ರೇಟ್ಸ್ ಹೆಂಡತಿ ಹಾಗೂ ಗಂಡನ ವಯಸ್ ಮೇಲೆ ಅನುಗುಣವಾಗಿರುತ್ತೆ. ಅಂದ್ರೆ 35 ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಸಕ್ಸಸ್ ರೇಟ್ಸ್ ಚೆನ್ನಾಗಿರುತ್ತೆ, ಒಂದು 50-60% ಸಕ್ಸಸ್ ರೇಟ್ಸ್ ಹೇಳ್ಬಹುದು. 35 ಮೇಲೆ ಸಕ್ಸಸ್ ರೇಟ್ಸ್ ಕಡಿಮೆ ಆಗುತ್ತೆ. ಇನ್ 40 ವರ್ಷ ಹೆಂಡತಿಗೆ 40 ವರ್ಷ ಆಯ್ತು ಅಂತ ಅನ್ಕೊಳ್ಳಿ, ಸಕ್ಸಸ್ ರೇಟ್ಸ್ ಒಂದು 10-15% ಆಗತ್ತೆ. ಯಾಕಂದ್ರೆ ನಮ್ಗೆ ವಯಸ್ಸಾದಂಗೂನು, ದೇಹಕ್ಕೆ ವಯಸ್ಸಾದಂಗೂನು ನಮ್ಮ ಮೊಟ್ಟೆಗಳಿಗೂ
1: ವಯಸ್ಸಾಗುತ್ತೆ.
0: ಅಂದ್ರೆ ಒಳ್ಳೆ ಮೊಟ್ಟೆಗಳೆಲ್ಲ ನಾವು ಯಂಗ್ ಆಗಿದ್ದಾಗ ನಮ್ಗೆ 20 ಹರಿಯದಲ್ಲೆಲ್ಲ ಬಂದು ಹೊಟ್ಟೋಗತ್ತೆ, ಮತ್ತೆ ಆಮೇಲೆ ಉಳಿದ ಮೊಟ್ಟೆಗಳಾಗ್ಲಿ ವೀರ್ಯಗಳಾಗ್ಲಿ ಅವು ಅಷ್ಟು ಚೆನ್ನಾಗಿರಲ್ಲ. ಸೊ ಅದರಿಂದ ಆಗೋ ಭ್ರೂಣಗಳೂನು ಆರೋಗ್ಯವಾಗಿರಲ್ಲ. ಸೊ ಅದರಿಂದ ಪ್ರೆಗ್ನೆನ್ಸಿ ಆಗಲ್ಲ. ಸೊ ವಯಸ್ಸು ಗಣಗಳ ಮೇಲೆ ಸಕ್ಸಸ್ ರೇಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ.
1: ಸೊ ಯಾರು IVF ಮೂಲಕವಾಗಿ ಮಕ್ಕಳನ್ನ ಪಡಿಬೇಕು ಅಂತಂದಾಗ ಸ್ವಲ್ಪ ಬೇಗ ಪಡ್ಕೋಬೇಕು ಅಂತ ಡಿಸೈಡ್ ಮಾಡಬೇಕು ಒಂದು, ಅಥವಾ ಈ ಒಂದು ತಂತ್ರಜ್ಞಾನ ಮೂಲಕವಾಗಿ ಪಡೆಯಲಿಕ್ಕೆ ಹೋದಾಗ ಕೆಲವು ಸಲ ಸಾಧ್ಯತೆಗಳು ಅಷ್ಟು ಯಶಸ್ವಿಯಾಗಿರಲಿಲ್ಲ.
0: ವಯಸ್ಸಿನ ಮೇಲೆ
1: ಇರುತ್ತೆ, ಫೇಲ್ ಕೂಡ ಆಗಬಹುದು, ಎಲ್ಲದಕ್ಕೂ ತಯಾರಾಗಿರಬೇಕು ಅಂತ ಮತ್ತೆ ಇನ್ನೊಂದು ಸ್ಟೆಪ್ ಗೆ ಮತ್ತೆ ಮುಂದಿನ ಹಂತಕ್ಕೆ ಹೋಗಬೇಕಾಗತ್ತೆ. ಈ ಒಂದೇನೋ ನೀವು ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ IVF ಅಂತ ಹೇಳಿ ಶುರು ಮಾಡ್ತೀರಿ, ಅಕಸ್ಮಾತ್ ಅದು ಫೇಲ್ಯೂರ್ ಆದಾಗ ಮುಂದಿನ ಹಂತ ಏನು ಹಂಗಾರೆ?
0: ಇವಾಗ IVF ಏನಕ್ಕೆ ಫೇಲ್ ಆಯ್ತು ಅಂತ ಮೊದಲು ನೋಡ್ಕೊಳ್ತೀವಿ. ಇವಾಗ ಈ IVF ಹೆಂಗ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಪೇಷಂಟ್ ನ ಮೆನ್ಸಸ್ ಆದ ಎರಡನೇ ದಿನ ಕರಿತೀವಿ. ಎರಡನೇ ದಿನ ಕರೆದು ಅವರಿಗೆ ಒಂದು 10-15 ದಿನ ಇಂಜೆಕ್ಷನ್ಸ್ ಇರುತ್ತೆ. ಆ ಇಂಜೆಕ್ಷನ್ಸ್ ಏನ್ ತುಂಬಾ ನೋವಿ ಕೊಡೋಂತ ಇದನ್ನಲ್ಲ, ಸೊ ಇಂಜೆಕ್ಷನ್ಸ್ ಕೊಟ್ಟು ಮೊಟ್ಟೆ ಜಾಸ್ತಿ ಉತ್ಪತ್ತಿ ಆಗಂಗ್ ಮಾಡ್ತೇವೆ. ಆಮೇಲೆ ಒಂದು ಸ್ಕ್ಯಾನ್ ಮೂಲಕ ಅನಸ್ತೀಶಿಯಾ ಕೊಟ್ಬಿಟ್ಟು ಆ ಮೊಟ್ಟೆನೆಲ್ಲಾನು ನಾವು ತಗೊಳ್ತೇವೆ, ಅದನ್ನ ತಗೊಂಡು ಲ್ಯಾಬಲ್ಲಿ ಇಟ್ಕೊಳ್ತೇವೆ. ಮತ್ತೆ ಯಜಮಾನ್ರ ವೀರ್ಯ ತಗೊಂಡು ಅದನ್ನು ಸಂಸ್ಕರಿಸಿ ಅದರೊಳಗಡೆ

0: ಒಳ್ಳೆ ವೀರ್ಯಾಣಗಳು ತಗೊಂತೀವಿ. ಆಮೇಲೆ ಅಂಡರ್ ಮೈಕ್ರೋಸ್ಕೋಪ್ ಆ ಮೊಟ್ಟೆನ ಹಿಡಿದು ಆ ವೀರ್ಯಾನ ನಾವೇ ಆ ಮೊಟ್ಟೆಗೆ ಇಂಜೆಕ್ಟ್ ಮಾಡ್ತೀವಿ. ಇದನ್ನ ಐಇಕ್ಸಿ ಅಂತ ಹೇಳ್ತೀವಿ, ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ. ಅಂದ್ರೆ ಈ ವೀರ್ಯಾನ ತೆಗೆದು ಮೊಟ್ಟೆಗೆ ಇಂಜೆಕ್ಟ್ ಮಾಡುವಂತದ್ದು.
1: ಸೊ ಅದು ಯಾವ ರೀತಿ ರಿಯಾಕ್ಟ್ ಆಗುತ್ತೆ ನೋಡ್ತೀರಾ.
0: ಇಂಜೆಕ್ಟ್ ಮಾಡಿ ಆದ್ಮೇಲೆ ಅದನ್ನ ಬೆಳೆಸ್ತೀವಿ ಕಲ್ಚರ್ ಲ್ಯಾಬ್ ಅಲ್ಲಿ. ಸೊ ಇಲ್ಲಿ ಹೆಂಗೆ ಮೊಟ್ಟೆ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟೋ, ಸ್ಪರ್ಮ್ ಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟೋ, ಅಷ್ಟೇ ಇಂಪಾರ್ಟೆಂಟ್ ಲ್ಯಾಬ್ ಆಗತ್ತೆ. ಲ್ಯಾಬ್ ಅಲ್ಲಿ ಮೀಡಿಯಾಸ್ ಎಲ್ಲ ಇರತ್ತೆ, ಲ್ಯಾಬ್ ಲ್ಯಾಬ್ ಎನ್ವಿರಾನ್ಮೆಂಟ್ ಅದು ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ಮೊಟ್ಟೆಗಳು ಹೆಂಗ್ ಬೆಳೀತವೆ, ಭ್ರೂಣಗಳು ಹೆಂಗ್ ಆಗ್ತವೆ ನೋಡ್ತೇವೆ. ಆ ಭ್ರೂಣನ ತೆಗೆದು ನಾವು ಗರ್ಭದಲ್ಲಿ ಹಾಕಿದಾಗ ಆ ಗರ್ಭದ ಲೈನಿಂಗು ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಫಸ್ಟ್ ಭ್ರೂಣ ತೆಗೆದು ಭ್ರೂಣನ ಫ್ರೀಸ್ ಮಾಡ್ಬಿಡ್ತೇವೆ ನಾವು. ಆಮೇಲೆ ಒಂದ್ ಸೈಕಲ್ ಅವ್ರಿಗೆ ಗ್ಯಾಪ್ ಬಿಡ್ತೇವೆ. ಇನ್ನೊಂದ್ ಸೈಕಲ್ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಸೈಕಲ್ ಅಂತ ಸ್ಟಾರ್ಟ್ ಮಾಡ್ತೇವೆ. ಅಂದ್ರೆ ಗರ್ಭಾಶಯದ ಒಳಗಡೆ ಲೈನಿಂಗ್ ಇರುತ್ತಲ್ಲ ಸರ್, ಅದನ್ನ ಪ್ರಿಪೇರ್ ಮಾಡ್ತೀವಿ. ಅದನ್ನ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಗರ್ಭಾಶಯದ ಲೈನಿಂಗ್ ಅನ್ನ ನಾವು ಪ್ರಿಪೇರ್ ಮಾಡ್ತೇವೆ. ಆಮೇಲೆ ಆ ಲೈನಿಂಗ್ ಚೆನ್ನಾಗಿದೆ ಅಂತ ಗೊತ್ತಾದಾಗ ಈ ಭ್ರೂಣ ತೆಗೆದು ಗರ್ಭದಲ್ಲಿ ಹಾಕ್ತೀವಿ. ಸೊ ಇಲ್ಲಿ ಎಷ್ಟು ಸ್ಟೆಪ್ಸ್ ಬಂತ
1: ಹೇಳಿ.
0: ಯೂಶಲಿ ಫಸ್ಟ್ ಟೈಮ್ ಮೊಟ್ಟೆ ಆಚೆ ತೆಗ್ದಾಗ್ಲೇನೆ ಭ್ರೂಣ ಮಾಡಿ ಸೇಮ್ ಸೈಕಲ್ ಟ್ರಾನ್ಸ್ಫರ್ ಮಾಡಬಹುದು ನಾವು. ಬಟ್ ಇವಾಗ ಮೆಜಾರಿಟಿ ಟೈಮ್ಸ್ ಹಂಗ್ ಮಾಡಲ್ಲ, ಬಿಕಾಸ್ ಹಾರ್ಮೋನ್ ವ್ಯತ್ಯಯ ಆಗತ್ತೆ, ಅಬಾರ್ಷನ್ ಗಳಾಗ್ತವೆ ಅಂತ ಮಾಡಲ್ಲ. ಒಂದು ಸೈಕಲ್ ಗ್ಯಾಪ್ ಇಟ್ಟು ಅಂದ್ರೆ ಈ ತಿಂಗಳಲ್ಲಿ ನಾವು ಮೊಟ್ಟೆ ಆಚೆ ತಗೊಂಡ್ವಿ ಅಂತಂದ್ರೆ ನೆಕ್ಸ್ಟ್ ತಿಂಗಳು ಗ್ಯಾಪ್ ಬಿಡ್ತೀವಿ. ಅದರದ ನೆಕ್ಸ್ಟ್ ತಿಂಗಳು ಭ್ರೂಣ ತೆಗೆದು ಲೈನಿಂಗ್ ಪ್ರಿಪೇರ್ ಮಾಡಿ, ಗರ್ಭಾಶಯದ ಲೈನಿಂಗ್ ಪ್ರಿಪೇರ್ ಮಾಡಿ ಭ್ರೂಣ ತೆಗೆದು ಗರ್ಭಕ್ಕೆ ಹಾಕ್ತೇವೆ. ಸೊ ಒಂದ್ ಮೂರ್ ತಿಂಗಳು ಅಂತ. ಸೊ ಈ ಸ್ಟೆಪ್ ಗಳಲ್ಲಿ ತುಂಬಾ ಸ್ಟೆಪ್ ಬಂತಲ್ವಾ. ಸೊ ಎಲ್ಲಾದ್ರೂ ಪ್ರಾಬ್ಲಮ್ ಆಗಿರ್ಬೋದು, ಅಂದ್ರೆ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿಲ್ದಿರ್ಬೋದು, ಇಲ್ಲ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ದಿರ್ಬೋದು, ಇಲ್ಲ ಲೈನಿಂಗ್ ಚೆನ್ನಾಗಿಲ್ದಿರ್ಬೋದು. ಸೊ ಇದೆಲ್ಲಾನು ಫ್ಯಾಕ್ಟರ್ಸ್ ಬರುತ್ತೆ. ಸೊ ಅವಾಗ ನೋಡ್ಕೊಳ್ತೀವಿ ಯಾವ ಫ್ಯಾಕ್ಟರ್ ಇಂದ ಇದು ಮಿಸ್ಟೇಕ್ ಆಯ್ತು, ಯಾವ ಫ್ಯಾಕ್ಟರ್ ಇಂದ ಇದು ಫೇಲ್ ಆಯ್ತು ಅಂತ. ಸೊ ಮೊಟ್ಟೆ ಕ್ವಾಲಿಟಿನೇ ಚೆನ್ನಾಗಿಲ್ಲ ಅಂತ ಏನಾದ್ರೂ ನಮಗ್ ಬಂದಾಗ ಅವರಿಗೆ ನಾವು ಡೋನರ್ IVF ಏನಾದ್ರೂ ಹೋಗ್ತೀರಾ ಅಂತ ಕೇಳ್ತೇವೆ. ಡೋನರ್ IVF ಅಂತಂದ್ರೆ ಇವಾಗ ಯೂಶಲಿ IVF ಬರೋರೆಲ್ಲ ಒಂದು 40-42 ವಯಸ್ಸು ಹೆಂಗಸರು ಬರ್ತಾರೆ ಆಯ್ತಾ. ಫಸ್ಟ್ ಎಲ್ಲಾ ಟ್ರೀಟ್ಮೆಂಟ್ ಮಾಡಿ ಎಕ್ಸಾಸ್ಟ್ ಆಗಿ ನ್ಯಾಚುರಲ್ ಆಗತ್ತೆ ಆಗತ್ತೆ ಅಂತ ಎಲ್ಲ ಕಾದು 40ನೇ ವರ್ಷಕ್ಕೆ ಅವರು IVF ಬರ್ತಾರೆ. ಅಷ್ಟರೊಳಗಡೆ ಮೊಟ್ಟೆಗಳೇ ಖಾಲಿ ಆಗೋಗಿರುತ್ತೆ. ಅವರಿಗೆ ಡೋನರ್ IVF ಹೋಗ್ತೀರಾ ಹೇಳ್ತೇವೆ. ಇದ್ರೊಳಗೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಸುಮಾರು 20-25 ವರ್ಷದ ಹುಡುಗಿರು, ಅವ್ರಿಗಾಗ್ಲೇ ಮದ್ವೆ ಆಗಿ ಒಂದ್ ಮಗು ಇರತ್ತೆ ಅಂತವ್ರನ್ನ ಅದು ಒಪ್ಪಿಗೆ ತಗೊಂಡು ಅವ್ರನ್ನ ಸ್ಟಿಮ್ಯುಲೇಟ್ ಮಾಡಿ ಅವ್ರ ಮೊಟ್ಟೆ ತಗೊಂಡು ಇವರ ಗಂಡನ ವೀರ್ಯ ತಗೊಂಡು ಆ ಮೊಟ್ಟೆಗೆ ಇಂಜೆಕ್ಟ್ ಮಾಡಿ ಅದರಿಂದ ಭ್ರೂಣ ಮಾಡಿ ಇವ್ರ ಗರ್ಭದಲ್ಲಿ ಹಾಕ್ತಿವಿ. ಯೂಶಲಿ ಅದ್ರೊಳಗಡೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ಯಾಕಂದ್ರೆ ಎಗ್ ಕ್ವಾಲಿಟಿ ಅಂದ್ರೆ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿರುತ್ತೆ.
1: ಯಾವ ಕಾರಣದಿಂದ ಮಕ್ಕಳಾಗಿಲ್ಲ ಅಂತ ನೀವು ಅದು ನಿಮ್ಗೆ ಗೊತ್ತಾಗ್ಬಿಡುತ್ತಲ್ಲ. ಸೊ ಆ ಅಂಶದ ಕಡೆ ಜಾಸ್ತಿ ಗಮನ ಕೊಡ್ತೀರಿ.
0: ಒಂದೊಂದ್ಸತಿ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರಲ್ಲ.
1: ಓಕೆ ಆಯ್ತಾ. ಈಗ ದಾನಿಗಳು ಅಂತಂದ್ರಲ್ಲ ಮೇಡಮ್, ನೀವು ವಯಸ್ಸು ಒಂದ್ ಹೇಳಿದ್ರೆ ನೀವು ಇದಕ್ಕೆಲ್ಲ ಎಲ್ಲರ ಒಪ್ಪಿಗೆ ಇಲ್ಲ ಇರುತ್ತಾ ಹೇಗೆ ಡೋನರ್ ಗಳಿಗೆ?
0: ಸರ್ ಇದು ICMR ರೆಗ್ಯುಲೇಷನ್ಸ್ ಅಂತ ಹೇಳ್ತೇವೆ, ಅಥವಾ ARTI ಆಕ್ಟ್ ಅಂತ ಹೇಳ್ತೀವಿ. ಗವರ್ಮೆಂಟ್ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇದಾವೆ. ಅಂದ್ರೆ ARTI ಬ್ಯಾಂಕ್ ಅಂತ ಇರುತ್ತೆ, ಆ ಬ್ಯಾಂಕ್ ಅಲ್ಲಿ ಈ ಡೋನರ್ಸ್ ಎಲ್ಲರೂ ಅವರು ನೋಂದಾಯಿಸಿಕೊಂಡಿರ್ತಾರೆ, ಅವರು ಅವರ ಸ್ವ ಒಪ್ಪಿಗೆಯಿಂದ ನೋಂದಾಯಿಸಿಕೊಂಡಿರ್ತಾರೆ. ಅದರೊಳಗಡೆ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇರತ್ತೆ. ಅಂದ್ರೆ ಈ ಮಹಿಳೆಗೆ ಆಲ್ರೆಡಿ ಮದ್ವೆ ಆಗಿರಬೇಕು, ಮದ್ವೆ ಆಗಿ ಅವಳಿಗೊಂದ್ ಮಗು ಆಗಿರಬೇಕು, ಮತ್ತೆ ಅವಳಿಗೆ ಯಾವ್ದೇ ಜೆನೆಟಿಕ್ ಪ್ರಾಬ್ಲಮ್ಸ್ ಇರಬಾರದು ಅಂತ ಒಂದ್ ರೆಗ್ಯುಲೇಷನ್ ಇರುತ್ತೆ. ಮತ್ತೆ ಇವಾಗ ಒಂದ್ ಇನ್ಶೂರೆನ್ಸ್ ಮಾಡಬೇಕಾಗತ್ತೆ. ಇವಾಗ ಅವರು ಮೊಟ್ಟೆ ಕೊಡಕ್ಕೆ ಪ್ರಕ್ರಿಯೆಗೆ ಅವ್ರು ಬರ್ತಾರಲ್ಲ, ಅದರಿಂದ ಏನಾದ್ರೂ ಸಮಸ್ಯೆ ಆದ್ರೆ ಅವರಿಗೆ ಇನ್ಶೂರೆನ್ಸ್ ಮಾಡಬೇಕು ಅಂತ ಗವರ್ಮೆಂಟ್ ರೂಲ್ಸ್ ಇದೆ. ಸೊ ಅವರಿಗೆ ಇನ್ಶೂರೆನ್ಸ್ ಮಾಡಲಾಗತ್ತೆ. ಆಮೇಲೆ ಆ ARTI ಬ್ಯಾಂಕ್ಗೆ ಇವಾಗ ಒಂದು ಮಹಿಳೆ ನನ್ನ ಹತ್ರ ಬಂದು ನನಗೆ IVF ಬೇಕು ಅಂತ, ಆಮೇಲೆ ಅವಳದು ನೋಡ್ತೀನಿ ಮೊಟ್ಟೆ ಇರಲ್ಲ, ಮೊಟ್ಟೆ ಇಲ್ದಾಗ ನಿನ್ಗೆ ಡೋನರ್ IVF ಹೋಗ್ಬೇಕು ಅಂತ ನಾನು ಹೇಳಿದಾಗ ಆಕೆ ಒಪ್ಕೊಂಡಾಗ ನಾವು ARTI ಬ್ಯಾಂಕ್ಗೆ ರಿಕ್ವಿಸಿಷನ್ ಕಳಿಸ್ತೇವೆ, ಇಂಥವರಿಗೆ IVF ಬೇಕು, ಈ ಮಹಿಳೆ ಈ ತರ ಹಿಂಗೆ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್, ಇವ್ರದ್ದು ಬ್ಲಡ್ ಗ್ರೂಪ್ ಹಿಂಗೆ, ಇವ್ರ ಕಣ್ಣಿನ ಕಲರ್ ಹಿಂಗೆ, ಇವ್ರ ಕೂದಲು ಕಲರ್ ಹಿಂಗೆ, ಈ ತರ ಮ್ಯಾಚ್ ಆಗೋ ಅಂತ ಡೋನರ್ ನೀವು ಕೊಡಿ ಅಂತ. ಸೊ ಅವರು ಎಲ್ಲ ಮ್ಯಾಚ್ ಮಾಡಿ ಎಲ್ಲ ಸೈನ್ಗಳು ಎಲ್ಲ ತಗೊಂಡು ಒಂದು ಡೋನರ್ ಕೊಡ್ತಾರೆ. ಆ ಡೋನರ್ಗೆ ನಾವು ಸ್ಟಿಮ್ಯುಲೇಟ್ ಮಾಡಿ ಮೊಟ್ಟೆಗಳು ತಗೊಂಡು ಆಮೇಲೆ ಇವ್ರ ಗಂಡಂದ ವೀರ್ಯ ತಗೊಂಡು ಇಂಜೆಕ್ಟ್ ಮಾಡಿ ಭ್ರೂಣಗಳು ಮಾಡ್ತೇವೆ. ಇದಕ್ಕೆ ಆ ಗಂಡ ಹೆಂಡತಿದು ಒಪ್ಪಿಗೆ ಇರಬೇಕು, ಅವ್ರನ್ನ ಕಮಿಷನಿಂಗ್ ಕಪಲ್ ಅಂತ ಹೇಳ್ತೇವೆ. ಆ ಗಂಡ ಹೆಂಡತಿ ಅವರೊಂದು ಅಫಿಡವಿಟ್ ಮಾಡಿಸ್ಬೇಕು. ಈ ಪ್ರಕ್ರಿಯೆಯಿಂದ ನಮ್ಗೆ ಮಗು ಆದ್ರೆ ಇದು ನಮ್ಮ ಬಯೋಲಾಜಿಕಲ್ ಮಗು, ಅಂದ್ರೆ ನಮ್ದೇ ಮಗು, ಯಾವ ಮಗು ಇರುತ್ತೆ ಆ ಮಗುಗೆ ಏನೇನ್ ಹಕ್ಕು ಸಿಕ್ಬೇಕು, ಎಲ್ಲಾ ಹಕ್ಕುಗಳು ಈ ಮಗುಗೂ ಇರತ್ತೆ.
1: ದಾನಿಗಳಿಗೂ ಕೂಡ ಅನೇಕ ನಿರ್ಬಂಧನೆಗಳು ಇವೆ, ಮತ್ ಯಾವ ರೀತಿಯಲ್ಲಿ ಅವ್ರು ಒಪ್ಪಬೇಕು ಅಂತ ಅನ್ನೋದು ಕೂಡ ಅದರಲ್ಲಿ ಇದೆ. ಸಾಮಾನ್ಯವಾಗಿ IVF ತಂತ್ರಜ್ಞಾನ ಹಳ್ಳಿಕ್ಕಿಂತ ಸಿಟಿ ಪ್ರದೇಶದಲ್ಲೇ ಜಾಸ್ತಿ ಸೀಮಿತ ಆಗಿದೆ. ಗ್ರಾಮೀಣ ಭಾಗಕ್ಕೆ ಈ ಬಗ್ಗೆ ಜ್ಞಾನ ಇದೆ ಅಂತ ಅನ್ಸುತ್ತಾ ನಿಮ್ಗೆ?
0: ತುಂಬಾ ಇರ್ಲಿಕ್ಕಿಲ್ಲ, ಆದ್ರೆ ಇವಾಗ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಡಾಕ್ಟರ್ಗಳೆಲ್ಲ ಮಾತಾಡ್ತಾರೆ ಎಲ್ಲ, ಇವಾಗಿದೆ ಅಂದ್ರೆ ಪೂರ್ತಿ ಇಲ್ಲದೆ ಇರ್ಬೋದು.
1: ಮಕ್ಕಳಿಲ್ಲ, ಅವರು ಇದನ್ನು ಬೇಕಾದ್ರೆ ಥಿಂಕ್ ಮಾಡ್ಬಿಡ್ತಾರೆ.
0: ಮಾಡಬಹುದು.

0: ಯಾಕೆ ಕೇಳಿದೆ ಅಂದ್ರೆ, ಈಗ ನಾವು ರಸ್ತೆ ಗುಂಟ ಪ್ರಯಾಣ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಬೋರ್ಡ್ಗಳು, ಈಗ ಐವಿಎಫ್ ತಂತ್ರಜ್ಞಾನದ ಮೂಲಕ ನೀವು ಮಕ್ಕಳನ್ನು ಪಡೆಯಬಹುದು, ಬಂಜೆತನ ನಿವಾರಣೆಗೆ ನಮ್ಮಲ್ಲಿ ಉತ್ತರ ಇದೆ ಅಂತ ಹೇಳಿ ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಯವರು ಎಲ್ಲ ಹಾಕಿರ್ತಾರೆ. ಆ ಮೂಲಕ ಅವರು ಆ ವಿಷಯ ಗಮನಕ್ಕೆ ಬಂದಿರ್ತದೆ. ಆದ್ರೆ ಅದಕ್ಕಿಂತ ಮುಂಚೆ ನೀವು ಮೊದಲಿಗೆ ಏನ್ ಹೇಳಿದ್ರಲ್ಲ, ಅವರಿಗೆ ಪರೀಕ್ಷೆ ಮಾಡಿ ಯಾವ ಸಮಸ್ಯೆ ಇದೆ ಅಂತ ಅನ್ನೋದನ್ನ ನೋಡಿ ಚಿಕಿತ್ಸೆ ಮಾಡಿನೇ ಮೊದಲಿಗೆ ಅವರು ಈ ತಂತ್ರಜ್ಞಾನ ಮೂಲಕ ಅಲ್ಲದೇನೆ ಮಕ್ಕಳನ್ನು ಪಡೆಯಬಹುದು. ಅಂದ್ರೆ ಈ ಒಂದು ಟ್ರೀಟ್ಮೆಂಟ್ ತಗೋಬೇಕಂದ್ರೂ ಕೂಡ ಐವಿಎಫ್ ತಂತ್ರಜ್ಞಾನ ಇದ್ದಂತಹ ಪ್ಲೇಸ್ಗೆ ಹೋಗಬೇಕಾ ಹೇಗೆ ಅಂತ ನೀವು ಹೇಳಿದ್ರಲ್ಲ ಆರಂಭದಲ್ಲಿ, ಅವರು ಟ್ರೀಟ್ಮೆಂಟ್ ಮಾಡೋದು ನಾರ್ಮಲ್ ಗೈನಕಾಲಜಿಸ್ಟ್ ಅವ್ರ ಕಡೆ ಹೋದಾಗ ಅಥವಾ ಐವಿಎಫ್ ತಂತ್ರಜ್ಞಾನದ ಮೂಲಕ ಅಲ್ಲದೇನೆ ಇರುವಂತಹ ಸ್ತ್ರೀರೋಗ ತಜ್ಞರ ಕಡೆ ಈ ಒಂದು ಸಲಹೆ ಸೂಚನೆಗಳನ್ನ ತಗೋಬಹುದಾ?
1: ಫಸ್ಟ್ ಸ್ಟೆಪ್ ಅದೇ ಸರ್, ಅಂದ್ರೆ ಮಗು ಆಗಿಲ್ಲ ಅಂದಾಗ ಅವರು ಸ್ತ್ರೀರೋಗ ತಜ್ಞರ ಹತ್ರನೇ ಹೋಗ್ಬೇಕು. ಈ ಐವಿಎಫ್ ಸ್ಪೆಷಲಿಸ್ಟ್ ಅಂದ್ರೆ ಅವರೆಲ್ಲರೂ ಸ್ತ್ರೀರೋಗ ತಜ್ಞಗಳೇ, ಅದ್ರ ಮೇಲೆ ಅವರು ಒಂದು ಐವಿಎಫ್ ಮೇಲೆ ಸ್ಪೆಷಲೈಸೇಷನ್ ಮಾಡಿರ್ತಾರೆ.
0: ತುಂಬಾ ಖರ್ಚಾಗುತ್ತೆ ಮೇಡಮ್. ಈಗ ಹಳ್ಳಿಯಿಂದ ಯಾಕೆ ನಾನು ಕೇಳಿದೆ ಅಂದ್ರೆ, ಹಳ್ಳಿ ಜನಗಳಿಗೆ ಇಷ್ಟೆಲ್ಲ ಖರ್ಚು ಮಾಡೋದೆಲ್ಲ ಸಾಧ್ಯತೆ ಇರಲ್ಲ ಕೆಲಸ ಅಂದ್ರೆ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಜಾಸ್ತಿ ಖರ್ಚೇನೋ ಅಂತ. ಹೇಗೆ ಇದ್ರ ವೆಚ್ಚಗಳ ಬಗ್ಗೆ?
1: ಅಂದ್ರೆ ನಾವ್ ಯಾವ ಜಾಗದಲ್ಲಿ ಐವಿಎಫ್ ಮಾಡಿಸ್ತಿದೀವಿ ಅದ್ರ ಮೇಲೆ ನಮ್ದು ಖರ್ಚು ವೆಚ್ಚ ಎಲ್ಲ ಇದಾಗತ್ತೆ. ಟಿಪಿಕಲಿ ಒಂದು ಆವರೇಜ್ ಆಗಿ ನಾನು ಹೇಳ್ಬೇಕಂದ್ರೆ 1.5 ಲಕ್ಷದಿಂದ 2 ಲಕ್ಷ ಒಳಗಡೆ ಒಂದು ಐವಿಎಫ್ ಸೈಕಲ್ ಮುಗಿಸ್ಕೊಡ್ತಾರೆ.
0: ನಾರ್ಮಲ್ ಒಂದು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ
1: ಸರ್ 1.5 ಲಕ್ಷದಲ್ಲಿ ಆಗತ್ತೆ. ಅಂದ್ರೆ ಇವಾಗ ಮೊದ್ಲೆಲ್ಲ ತುಂಬಾ ಕಾಸ್ಟ್ಲಿ ಇತ್ತು, ಇವಾಗ ತುಂಬಾ ಜನ ಮಾಡ್ತಾ ಇದರದ್ದು ಕಾಸ್ಟ್ ತುಂಬಾ ಕಡಿಮೆ ಆಗಿದೆ. ಮೊದ್ಲಿಗೂ ಇವಾಗ ನೋಡಿದ್ರೆ ಕಾಸ್ಟ್ ಕಡಿಮೆ ಆಗಿದೆ.
0: ಚಿಕಿತ್ಸೆ ಮೊದಲು ತುಂಬಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಯ್ತು. ಈಗ ಐವಿಎಫ್ ತಂತ್ರಜ್ಞಾನದ ಮೂಲಕವಾಗಿ ತುಂಬಾ ಕಡಿಮೆನೆ ವೆಚ್ಚ ಇದು. ಮಕ್ಕಳನ್ನು ಪಡೆಯಲಿಕ್ಕೆ ಬಹಳ ಸುಲಭವಾಗಿ ಒಂದು ಸುಲಭದ ಮಾರ್ಗ ಅಂತ ಹೇಳಬಹುದು. ಈಗ ನಮ್ಮ ಎಲ್ಲಾ ಕೇಳುಗರಿಗೆ ಬಹುಶಃ ಆ ಒಂದು ಇತ್ತೇನೋ, ಅಯ್ಯೋ 8-10 ಲಕ್ಷ ಬೇಕಾಗಬಹುದು ಅಥವಾ 20-30 ಲಕ್ಷ ಬೇಕಾಗಬಹುದು ಅಂತೇನೋ ಅನ್ಕೊಂಡಿರಬಹುದು ಅವರು. ಆದ್ರೆ 1-2 ಲಕ್ಷದಲ್ಲಿ ಕೂಡ ಮಕ್ಕಳನ್ನ ಪಡಿಬಹುದು ಈ ಒಂದು ಐವಿಎಫ್ ತಂತ್ರಜ್ಞಾನದ ಮೂಲಕವಾಗಿ ಅಂತ ಹೇಳಿ. ಈಗ ನಡುವೆ ಮಾತಿನ ಮಧ್ಯೆ ತಾವು ಹೇಳಿದ್ರಿ ಸೋಶಿಯಲ್ ಮೀಡಿಯಾ ಮೂಲಕವಾಗಿ ಈ ಬಗ್ಗೆ ಸಾಕಷ್ಟು ಪ್ರಜ್ಞೆ ಬಂದಿದೆ ಅಂತ ಹೇಳಿ. ಈಗ ಇತ್ತೀಚಿನ ಸೋಶಿಯಲ್ ಮೀಡಿಯಾಗಳಲ್ಲಿ ಅದು ದೊಡ್ಡ ಸುದ್ದಿ ಮಾಡಿದ್ದಂತದ್ದು, ಐವಿಎಫ್ ಮೂಲಕವಾಗಿ ಮಕ್ಕಳನ್ನ ಪಡ್ಕೋಬಹುದು ಅಂತ ಹೇಳಿ. ನಾನು ಒಬ್ಬ ಪುರುಷ, ನಾನು ಮದುವೆ ಆಗಿಲ್ಲ, ನನಗೆ ಮಗು ಬೇಕು ಅಂತ ಅನ್ಸ್ಬಿಡ್ತಿದ್ದಕ್ಕೆ ಹೆಣ್ಣಿಗೆ ಹೇಗೆ ಮಕ್ಕಳು ಬೇಕು ಅಂತ ಅನ್ಸುತ್ತೆ ಅಥವಾ ಪುರುಷನಿಗೂ ಬೇಕಾಗಬಹುದು. ಮದುವೆ ಆಗದೇನೆ ಐವಿಎಫ್ ಮೂಲಕವಾಗಿ ಮಕ್ಕಳನ್ನು ಪಡಿಬಹುದಾ?
1: ಇಂಡಿಯಾದಲ್ಲಿ ರೂಲ್ಸ್ ಪ್ರಕಾರ ಮದುವೆ ಆಗಿರೋರು ಐವಿಎಫ್ ಮಾಡಿಸ್ಕೋಬಹುದು, ಅದಷ್ಟೇ.
0: ಸರಿ ಸರಿ.
1: ಸೆಕೆಂಡ್, ಮದುವೆ ಆಗದಿರೋ ಹೆಂಗಸರು ಅವರು ದಾನಿಗಳ ವೀರ್ಯದಿಂದ ಐವಿಎಫ್ ಮಾಡಿಕೊಂಡು ಅವ್ರದೇ ಗರ್ಭದಲ್ಲಿ ಮಗು ಬೆಳೆಸ್ಕೊಂಡು ಅವರು ಮಗು ಪಡಿಬಹುದು, ಅದಕ್ಕೆ ಅವಕಾಶ ಇದೆ. ಒಬ್ಬ ಪುರುಷ ಮದ್ವೆ ಆಗದಿರ ಅವನಿಗೆ ಅವನ ಮಗು ಬೇಕು ಅಂತಂದ್ರೆ ಕಾನೂನಲ್ಲಿ ಅವಕಾಶ ಇಲ್ಲ. ಅಂದ್ರೆ ಮದ್ವೆ ಆಗಿರೋರು ಇವಾಗ ಒಂದೊಂದ್ಸತಿ ಅವರೇ ಐವಿಎಫ್ ಮಾಡಿಸ್ಕೋಬಹುದು, ಅದ ರೂಲ್ ಓಕೆ. ಒಂದು ಬಾಡಿಗೆ ಬಸರು ಅಥವಾ ಸರೋಗೆಸಿ, ಅಂದ್ರೆ ಸರೋಗೆಸಿ ಮೂಲಕ ಅವರು ಮಗು ಪಡಿಬಹುದು, ಅದು ಓಕೆ. ಮದ್ವೆ ಇಲ್ದಿರ ಮಹಿಳೆ ಅವಳಿಗೆ ಮಗು ಬೇಕು ಅಂತಂದ್ರೆ ದಾನಿಗಳ ವೀರ್ಯದಿಂದ ಐವಿಎಫ್ ಮಾಡಿಸ್ಕೊಂಡು ಅವಳ ಗರ್ಭದಲ್ಲಿ ಬೆಳೆಸ್ಕೊಂಡು ಮಗು ಪಡ್ಕೋಬಹುದು, ಓಕೆ. ಬಟ್ ಮದ್ವೆ ಇಲ್ದಿರ ಹೆಂಗಸು ಬಾಡಿಗೆ ಬಸರಿನಿಂದ ಮಗು ಪಡಿಬಹುದಾ? ಇಲ್ಲ, ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ.
0: ಅವರೇ ಬೇಕಾದ್ರೆ ತಮ್ಮ ಗರ್ಭದಲ್ಲಿ ಬೇಕಾದ್ರೆ ಬೆಳೆಸ್ಕೊಳ್ಳಿ, ಆದ್ರೆ ಮದುವೆ ಆಗದಿರೋ ಹೆಣ್ಣು ಇನ್ನೊಂದು ಹೆಣ್ಣಿನ ಆಸರೆಯಲ್ಲಿ ಮಕ್ಕಳನ್ನ ಪಡ್ಕೊಳ್ಳೋಂಗಿಲ್ಲ,
1: ಕಾನೂನಲ್ಲಿ ಅವಕಾಶ ಇಲ್ಲ.
0: ವಿವರವಾಗಿ ತುಂಬಾ ಸರಳವಾಗಿ ತಾವು ತಿಳಿಸಿದೀರಾ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
1: ನಮಸ್ಕಾರ.
2: ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರಿಂದ ಐವಿಎಫ್ ಮೂಲಕ ಮಕ್ಕಳನ್ನು ಪಡೆಯುವುದು ಹೇಗೆ ಎಂಬುದರ ಕುರಿತಾಗಿ ಮಾಹಿತಿ ಪಡೆದಿರಿ. ಇದು ಇವತ್ತಿನ ಆರೋಗ್ಯ ಸಂಚಿಕೆ.
3: ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಬಗ್ಗೆ ಮಾತಾಡೋಣ. ಇದನ್ನ ಕನ್ನಡದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಕರೀತಾರೆ, ಅಥವಾ ಯೋಜನೆ ಅಂತಾನೂ ಅನ್ಬೋದು. ಸೊ ಈ ಯೋಜನೆ ಯಾರಿಗೆ, ಇದರಿಂದ ಯಾರ್ಯಾರಿಗೆ ಲಾಭ ಆಗತ್ತೆ, ಮತ್ತೆ ಇದು ಹೆಣ್ಣುಮಕ್ಕಳಿಗೆ ಯಾವ ತರ ಲಾಭ ಆಗತ್ತೆ ಅಂದ್ರೆ ಹೆಂಗಸರಿಗೆ ಯಾವ ತರ ಲಾಭ ಮಾಡಿಕೊಡುತ್ತೆ, ಮತ್ತೆ ಇದು ಸಣ್ಣ ರೈತರಿಗೆ ಅಥವಾ ಮಧ್ಯಮ ವರ್ಗದ ರೈತರಿಗೂ ಇದು ಯಾವ ತರ ಉಪಯೋಗ ಆಗತ್ತೆ, ಇವೆಲ್ಲವನ್ನ ನೋಡೋಣ. ಆದರೆ ಅದಕ್ಕೂ ಮುಂಚೆ ಈ ಯೋಜನೆಯ ಅತ್ಯಂತ ಪ್ರಮುಖ ಅಂಶನೇ ಇದು ರೈತರಿಗೆ ಸಬ್ಸಿಡಿ ಕೊಡೋದು. ಮತ್ತೆ ಸಬ್ಸಿಡಿ ಅಂದ್ರೆ ಒಂದು ಸಹಾಯಧನ, ಅಂದ್ರೆ ನೀವು ಅದನ್ನೇನ್ ಮತ್ತೆ ವಾಪಸ್ ಕೊಡೋದು ಬೇಕಾಗಿಲ್ಲ ಸರ್ಕಾರಕ್ಕೆ. ಅದು ಲೋನ್ ತರ ಅಲ್ಲ, ಲೋನ್ ಅಂದ್ರೆ ಸಾಲ ಪಡೆದ್ರೆ ನೀವು ಅದನ್ನ ಕಂತಲ್ಲಿ ಕಟ್ಟಬೇಕಲ್ಲ, ಆ ತರ ಅಲ್ಲ. ಸಹಾಯಧನ ಅಂದ್ರೆ ನೀವೇನೋ ಒಂದು ಮಾಡ್ತಾ ಇದ್ದೀರಾ, ಅದಕ್ಕೆ ಸರ್ಕಾರ ಅಂದ್ರೆ ಈಗ ಕೇಂದ್ರ ಸರ್ಕಾರ ಈ ಯೋಜನೆ ಏನ್ ತಂದಿದೆ, ಕೇಂದ್ರ ಸರ್ಕಾರ ನಿಮಗೆ ಅಂತ 50% ಸಬ್ಸಿಡಿ ಕೊಡುತ್ತೆ. ಉದಾಹರಣೆಗೆ ನೀವು ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಅಥವಾ ಒಂದು ಹೂಡಿಕೆ ಮಾಡಿ ಈ ಪಶುಸಂಗೋಪನೆ ಮಾಡೋದಕ್ಕೆ ನೀವೇನಾದರೂ ಶುರು ಮಾಡಿದ್ರೆ ಸರ್ಕಾರ 50%, ಅದರಲ್ಲಿ 5 ಲಕ್ಷ ಸರ್ಕಾರನೇ ಕೊಟ್ಟು ಬಿಡುತ್ತೆ. ಸೊ ಈಗ ಈ ಪಶುಸಂಗೋಪನೆ ಅಂದ್ರೆ ಏನು, ಸಾಕಷ್ಟು ಜನ ರೈತರು ಅವರು ಕೃಷಿ ಮಾಡೋದ್ರ ಜೊತೆಗೆ ಹಸು ಮೇಯಿಸೋದು ಅಥವಾ ಕೋಳಿ ಸಾಕಾಣಿಕೆ ಮಾಡೋದು ಅಥವಾ ಮೇಕೆ ಮೇಯಿಸೋದು ಈ ತರದ ಒಂದು ಸೈಡ್ ಇನ್ಕಮ್ಗೋಸ್ಕರ ಈ ತರದನ್ನೆಲ್ಲ ಮಾಡ್ತಾ ಇರ್ತಾರೆ. ಒಂದು ವೇಳೆ ಇದನ್ನೇ ಮೇನ್ ಇನ್ಕಮ್ ಆಗಿ ಮಾಡಿದ್ರೆ ಹೇಗೆ ಅನ್ನೋದ್ರ ಒಂದು ಪರಿಕಲ್ಪನೆ. ಈ ಯೋಜನೆಯ ಮುಖ್ಯ ಉದ್ದೇಶವೇ ಪಶುಸಂಗೋಪನೆಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ರೈತರು ಅಂತ. ಅಂದ್ರೆ ರೈತರು ಇದ್ರ ಕಡೆಗೆ ಬರಬೇಕು, ಪಶುಸಂಗೋಪನೆ ಕಡೆ ರೈತರು ಜಾಸ್ತಿ ಬಂದ್ರೆ ಅವರಿಗೆ ಲಾಭ ಜಾಸ್ತಿ ಸಿಗತ್ತೆ. ಅವರನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ತರದ ಒಂದು ಯೋಜನೆ ತಂದಿದೆ. ಏನೇನು ಪ್ರೋತ್ಸಾಹ ಕೊಡುತ್ತೆ ಅಂತ ಮೊದಲನೇ ನಾವು ಈಗಾಗಲೇ ನೋಡಿದ್ದೇವೆ, ಸಬ್ಸಿಡಿ ಅಂತ. ಸೊ ಈ ಸಬ್ಸಿಡಿ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ 50% ಸಬ್ಸಿಡಿ ಅಂತ ನಾನು ಆಗ್ಲೇ ಹೇಳಿದೀನಿ. ಉದಾಹರಣೆಗೆ ನೀವೇನೋ ಒಂದು ಕೋಳಿ ಫಾರಂ ಮಾಡಬೇಕು, ನೀವು ಕೋಳಿ ಸಾಕಾಣಿಕೆ ಮಾಡ್ತೀರಾ, ಕೋಳಿ ಫಾರಂ ಮಾಡಬೇಕು. ಸೊ ಇದರಲ್ಲಿ ಕೋಳಿ ಖರೀದಿಗೆ ನಿಮ್ಗೆ ಎಷ್ಟು ಹಣ ಬೇಕೋ ಅದರಲ್ಲಿ ಸಬ್ಸಿಡಿ ಸರ್ಕಾರ ಕೊಡುತ್ತೆ. ಅದೇ ನೀವು ಕೋಳಿ ಫಾರಂ ಒಂದು ಜಾಗ ಖರೀದಿ ಮಾಡ್ತೀನಿ, ಒಂದು ಲ್ಯಾಂಡ್ ಖರೀದಿ ಮಾಡ್ಬೇಕು ಈಗ ಅಂತ ಆದ್ರೆ ಅದಕ್ಕೆ ಸಬ್ಸಿಡಿ ಸಿಗೋದಿಲ್ಲ. ಇದು ಭೂಮಿಗೆ ಸಿಗುವಂತಹ ಸಬ್ಸಿಡಿ ಅಲ್ಲ, ಇದು ಜಾನುವಾರುಗಳ ಖರೀದಿಗೆ ಅಥವಾ ಅದನ್ನ ನೋಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಫಾರಂ ಕನ್ಸ್ಟ್ರಕ್ಟ್ ಅಂದ್ರೆ ಈಗ ನೀವೇನೋ ಒಂದು ಕೋಳಿ ಫಾರಂನ ಕಟ್ಟಬೇಕು. ಸೊ ಆ ತರದಕ್ಕೆ ಸಿಗುವಂತದ್ದು. ಮತ್ತೆ ಇದು ಹೇಗ್ ಸಿಗತ್ತೆ, ಯಾವಾಗ ಯಾವಾಗ ಸಿಗತ್ತೆ ಅಂತ ಆದ್ರೆ ನೀವು ಮೊದಲು ಸ್ಟಾರ್ಟ್ ಮಾಡ್ತಿರಲ್ಲ, ಮೊದಲನೇ ಹಂತ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಹಂತ ಬರುತ್ತೆ. ಈಗ ನಿಮ್ಗೆ 5 ಲಕ್ಷ ಸಬ್ಸಿಡಿ ಅಪ್ರೂವ್ ಆಗಿದೆ ಅಂತ ಆದ್ರೆ ಮೊದಲನೇ ಹಂತ ಅಥವಾ ಮೊದಲನೇ ಕಂತಲ್ಲಿ 2.5 ಲಕ್ಷ ಬರುತ್ತೆ. ನಿಮ್ದು ಇದೆಲ್ಲಾ ಸ್ಟಾರ್ಟ್ ಆಗಿ ಫಿನಿಶ್ ಆದ್ಮೇಲೆ, ಕೋಳಿ ಫಾರಂ ಎಲ್ಲ ಸ್ಟಾರ್ಟ್ ಆಗಿ ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ ಆಗ ಇನ್ ಮಿಕ್ಕಿದ ಎರಡನೇ ಕಂತು ರಿಲೀಸ್ ಮಾಡ್ತಾರೆ. ಸೊ ಇದು ಏನಕ್ಕೆ ಅಂದ್ರೆ ಮಿಸ್ಯೂಸ್ ಆಗಬಾರ್ದು ಅಂತ, ಇದನ್ನ ಯಾರು ದುರುಪಯೋಗ ಪಡಿಸ್ಕೊಂಡ್ಬಾರ್ದು ಅನ್ನೋ ಉದ್ದೇಶದಿಂದ ಇದನ್ ಮಾಡಿದ್ದಾರೆ. ಇನ್ನು ಈಗ ನಾನು ಮುಂದೆ ಹೇಳೋದು ಬಹಳ ಇಂಪಾರ್ಟೆಂಟ್. ನಾನು ಇಷ್ಟೊತ್ತು ಉದಾಹರಣೆ ಕೊಡ್ತಾ ಇದ್ದು ಬರೀ ಒಂದು 10 ಲಕ್ಷ ರೂಪಾಯಿದು ಅಂದ್ರೆ ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿದು ಯೋಜನೆ ಇದ್ರೆ, ನೀವೊಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಕೋಳಿ ಫಾರ್ಮ್ ಮಾಡಬೇಕು ಅಂತಾದ್ರೆ ಸರ್ಕಾರ 5 ಲಕ್ಷ ಕೊಡುತ್ತೆ, ನೀವು 5 ಲಕ್ಷ ಹಾಕಿ ಮಾಡಬೇಕು ಅಂತ. ಈಗ ಉದಾಹರಣೆ ನಿಮ್ಮ ಹತ್ರ 5 ಲಕ್ಷನೂ ಇಲ್ಲ ಅಂತ ಇಟ್ಕೊಳ್ಳಿ, ಈಗ ಏನ್ ಮಾಡೋದು? ಈ ಯೋಜನೆ ಅಡಿ ಬ್ಯಾಂಕ್ ಇಂದ ಲೋನ್ ಪಡೆಯೋದಕ್ಕೂ ಇವರು ಸಹಾಯ ಮಾಡ್ತಾರೆ. ಸೊ ನಿಮ್ಮ ಹತ್ರ 5 ಲಕ್ಷ ಇಲ್ಲ ಅಂತಂದ್ರು ಕೂಡ ನೀವು 5 ಲಕ್ಷವನ್ನ ಬ್ಯಾಂಕ್ ಇಂದ ಸಾಲವಾಗಿ ಪಡಿಬಹುದು. ಈ ನೀವು 5 ಲಕ್ಷ ಏನ್ ಪಡಿತೀರಲ್ಲ ಸಾಲ, ಅದನ್ನ ನೀವು ವಾಪಸ್ ಕಟ್ಟಬೇಕಾಗತ್ತೆ, ಬಿಕಾಸ್ ಇಟ್ಸ್ ಎ ಬ್ಯಾಂಕ್ ಲೋನ್, ಅದು ನೀವು ಬ್ಯಾಂಕ್ ಇಂದ ಪಡೆದಿರುವಂತಹ ಸಾಲ. ಇನ್ನ 5 ಲಕ್ಷ ಸಬ್ಸಿಡಿ ಏನ್ ಸರ್ಕಾರ ಕೊಡತ್ತಲ್ಲ, ಸೊ ಅದನ್ನ ನೀವು ಮರುಪಾವತಿ ಮಾಡುವ ಆಗಿರಲ್ಲ, ಆದ್ರೆ ಬ್ಯಾಂಕ್ ಇಂದ ಪಡೆಯುವಂತಹ ಸಾಲ ನೀವು ವಾಪಸ್ ಕೊಡ್ಬೇಕಾಗತ್ತೆ. ಸೊ ಹೀಗೆ ಏನೂ ಇಲ್ಲದೆ ಇದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಇದರ ಮೂಲ ಉದ್ದೇಶ ಏನ್ ಗೊತ್ತಾ, ರೈತರನ್ನ ಸ್ವಾವಲಂಬಿಗಳಾಗಿ ಮಾಡೋದು. ಯಾಕೆಂದ್ರೆ ಇತ್ತೀಚೆಗೆ ನಾವು ನೋಡಿದೀವಿ ಯಾರ್ಯಾರು ಗ್ರಾಮೀಣ ಭಾಗದಲ್ಲಿ ರೈತರಿದ್ದಾರೆ ಅಥವಾ ಯುವಕರು ಯಾರಿದ್ದಾರೆ, ಅವರೆಲ್ಲರೂ ಕೃಷಿ ಚಟುವಟಿಕೆಗಳನ್ನ ಬಿಟ್ಟು ನಗರಗಳಿಗೆ ಅಂದ್ರೆ ಬೆಂಗಳೂರು ಮೈಸೂರು ಈ ತರದ ನಗರಗಳಿಗೆ ಬಂದು ಇಲ್ಲೇನೋ ಕೆಲಸ ಮಾಡೋ ಬದಲು ತಮ್ಮ ಹುಟ್ಟೂರಲ್ಲೇ ತಾವು ಉಳಿದು ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲೇ ಉಳಿದು ಈ ತರದ ವ್ಯವಸಾಯ ಅಂದ್ರೆ ಈ ತರದ ಪಶುಸಂಗೋಪನೆ ಕೆಲಸಗಳನ್ನ ಮಾಡ್ತಾ ತಾವು 4 ಜನಕ್ಕೆ ಕೆಲಸ ಕೊಡುವಂತದ್ ಆದ್ರೆ ಅವ್ರು ಸ್ವಾವಲಂಬಿಗಳಾಗ್ತಾರೆ. ಇನ್ನೊಬ್ಬರ ಮೇಲೆ ಅವ್ರ ಡಿಪೆಂಡೆನ್ಸಿ ಇರಲ್ಲ, ಇನ್ನೊಬ್ಬರ ಮೇಲೆ ಅವ್ರ ಆ ಸ್ವಾವಲಂಬನೆ ಇರುತ್ತೆ, ಆ ಸೆಲ್ಫ್ ರಿಲಯನ್ಸ್ ಇರುತ್ತೆ. ಯಾರೋ ಒಬ್ರು ನಮ್ಗೆ ಸಂಬಳ ಕೊಡಬೇಕು ಅಥವಾ ಯಾರೋ ಒಬ್ರು ನಮಗೆ ಕೆಲಸ ಕೊಡಬೇಕು ಅಂತಿರಲ್ಲ, ಅವ್ರಾಗ ಅವ್ರ ಕಾಲ್ ಮೇಲೆ ಅವರೇ ನಿಂತ್ಕೊಂಡಂಗೆ ಆಗ್ತಾರೆ. ಮತ್ತಿದ್ರಿಂದ 4 ಜನಕ್ಕೆ ಉಪಯೋಗ ಆಗುತ್ತೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ಕಿರಣ್ ಆರಾಧ್ಯ.
2: ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಕಿರಣ್ ಆರಾಧ್ಯ ಅಂತ. ನಾವಿವತ್ತು

ಆ ಊರಲ್ಲಿರೋ ನಾಲ್ಕು ಜನ ಯುವಕರಿಗೆ ಒಂದ್ ದೊಡ್ಡ ಕೋಳಿ ಫಾರಂ ಆದ್ರೆ ಆ ಊರಲ್ಲಿರೋ ಒಂದ್ ಮೂರ್ ನಾಲ್ಕು ಜನಕ್ಕೆ ಕೆಲಸ ಸಿಗತ್ತೆ. ನಾಳೆ ದಿವಸ ಅವರು ಇದೇ ತರ ಒಂದ್ ಕೋಳಿ ಫಾರಂ ಮಾಡಬಹುದು, ಇದೇ ಸಬ್ಸಿಡಿ ಅಥವಾ ಇದೇ ಯೋಜನೆಯನ್ನ ಬಳಸ್ಕೊಂಡು. ಸೊ ಹೀಗೆ ಇದು ಮುಂದುವರೆದ್ರೆ ಕಾಲಕ್ರಮೇಣ, ಇದೇನೋ ನಾಳೆ ಆಗ್ಬಿಡುತ್ತೆ ಅಂತಲ್ಲ, ಕಾಲಕ್ರಮೇಣ ಇವೆಂಚುಲಿ ಇಡೀ ಗ್ರಾಮವೇ ಒಂದು ಸೆಲ್ಫ್ ರಿಲಯಂಟ್ ಅಥವಾ ಒಂದು ಸ್ವಾವಲಂಬಿ ಗ್ರಾಮ ಆದ್ರೆ ಬಹಳ ಚೆನ್ನಾಗಿರತ್ತಲ್ಲ. ಅಂದ್ರೆ ಅಲ್ಲಿನ ಯುವಕರೆಲ್ಲ ಅದೇ ಊರಲ್ಲಿ ಉಳ್ಕೊಂತಾರೆ, ಅವರ ದುಡಿಮೆನ ಅವರೇ ನೋಡ್ಕೊಂತಾರೆ, ಅವರೇ ಬಾಸ್ಗಳು, ಅವರೇ ಮ್ಯಾನೇಜರ್ಗಳು, ಯಾಕೆಂದ್ರೆ ಇಡೀ ಸಂಸ್ಥೆನೆ ಅವ್ರದ್ದು, ಅವ್ರೇನ್ ಕಟ್ಟಿರ್ತಾರಲ್ಲ ಅದೆಲ್ಲ ಅವ್ರದೇ ಆಗಿರುತ್ತೆ. ಸೊ ಅವರೇ ಶ್ರದ್ಧೆಯಿಂದ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಇಷ್ಟೊತ್ತರೆಗೂ ನಾವು ಸಬ್ಸಿಡಿ ಬಗ್ಗೆ ಮಾತಾಡಿದ್ವಿ, ಮತ್ತೆ ಬ್ಯಾಂಕ್ ಲೋನು ಮತ್ತೆ ಸಬ್ಸಿಡಿನ ಉಪಯೋಗಿಸಿಕೊಂಡು ನಾವು ಹೇಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇದನ್ನ ಬ್ಲೆಂಡೆಡ್ ಫಿನಾನ್ಸ್ ಮಾಡೆಲ್ ಅಂತಾರೆ. ಅಂದ್ರೆ ನಮ್ಮ ಹತ್ರ ಹಣಕಾಸು ಇಲ್ಲದೆ ಇದ್ರು ಕೂಡ ಒಂದು ಬ್ಯಾಂಕ್ ಲೋನ್ ತಗೊಂಡು ಇನ್ನು ಅರ್ಧ ಸಬ್ಸಿಡಿ ಪಡೆದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನ ಬ್ಲೆಂಡೆಡ್ ಫಿನಾನ್ಸ್ ಮಾಡೆಲ್ ಅಂತಾರೆ. ಇನ್ನು

0: ಉಪಯೋಗಿಸ್ಕೊಂಡು ನಾವು ಹೇಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇದನ್ನ ಬ್ಲೆಂಡೆಡ್ ಫಿನಾನ್ಸ್ ಮಾಡೆಲ್ ಅಂತಾರೆ. ಅಂದ್ರೆ ನಮ್ಮ ಹತ್ರ ಹಣಕಾಸು ಇಲ್ಲದೆ ಇದ್ರು ಕೂಡ ಒಂದು ಬ್ಯಾಂಕ್ ಲೋನ್ ತಗೊಂಡು ಇನ್ನು ಅರ್ಧ ಸಬ್ಸಿಡಿ ಪಡೆದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದನ್ನ ಬ್ಲೆಂಡೆಡ್ ಫಿನಾನ್ಸ್ ಮಾಡೆಲ್ ಅಂತಾರೆ. ಇನ್ನು ಮುಂದೆ ನೋಡೋದಾದ್ರೆ ಇದೇನಕ್ಕೆ ಈ ಸಬ್ಸಿಡಿಗಳು ಏನೇನಕ್ಕೆ ಸಿಗತ್ತೆ ಅಂತ ನೋಡೋದಾದ್ರೆ, ಕೋಳಿ ಮತ್ತೆ ಕುರಿ ಸಾಕಾಣಿಕೆಗೆ ಸಿಗತ್ತೆ, ಹಂದಿ ಸಾಕಾಣಿಕೆಗೆ ಸಿಗತ್ತೆ, ಮತ್ತೆ ಇದಲ್ಲದೆ ಇನ್ನೊಂದು ವಿಶೇಷ ಇದೆ ಇದರಲ್ಲಿ. ಈ ಮೇವ್ ಬರುತ್ತಲ್ಲ, ಅಂದ್ರೆ ಈ ಜಾನುವಾರುಗಳಿಗೆ ಮೇವ್ ಹಾಕೋದು ಅಥವಾ ಅದಕ್ಕೆ ಮೇವನ್ನ ಉತ್ಪಾದನೆ ಮಾಡೋದೇ ಒಂದು ದೊಡ್ಡ ಕೆಲಸ ಈಗ. ಅಂದ್ರೆ ಅದನ್ನ ಸರಿಯಾದಂತಹ ಮೇವನ್ನ ಉತ್ಪಾದನೆ ಮಾಡಬೇಕು, ಅಂದ್ರೆ ಅದರಲ್ಲಿ ಪೌಷ್ಟಿಕತೆ ಅದರಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು. ಈ ತರದ ಆಹಾರಗಳನ್ನ ಅಥವಾ ಈ ತರದ ಮೇವನ್ನ ತಯಾರಿಸೋದಕ್ಕೆ ಸಂಸ್ಕರಣಾ ಘಟಕಗಳು, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ಗಳು ಅಂತ, ಅಂದ್ರೆ ಅದನ್ನ ಮಾಡೋದಕ್ಕೆ ಅಂತ ಒಂದು ಸಂಸ್ಕರಣಾ ಘಟಕಗಳು. ಸೊ ಅದನ್ನ ಮಾಡೋದಕ್ಕೂ ಸಬ್ಸಿಡಿ ಸಿಗತ್ತೆ. ಮತ್ತೆ ನಿಮ್ಗೆ ಈಗಾಗಲೇ ಒಂದು ಪ್ರಶ್ನೆ ಬಂದಿರಬಹುದು, ಅಂದ್ರೆ ನಾವ್ ಎಷ್ಟು ಇನ್ವೆಸ್ಟ್ ಮಾಡಬಹುದು ಇದರಲ್ಲಿ, ಎಷ್ಟು ಸಬ್ಸಿಡಿ ಸಿಗತ್ತೆ, ಅಂದ್ರೆ ಗರಿಷ್ಠ ಎಷ್ಟು ಸಿಗತ್ತೆ, ಮ್ಯಾಕ್ಸಿಮಮ್ ನಮ್ಗೆ ಸರ್ಕಾರದಿಂದ ಎಷ್ಟು ಸಬ್ಸಿಡಿ ಸಿಗತ್ತೆ ಅಂತ ನಿಮ್ಗೆ ಒಂದು ಪ್ರಶ್ನೆ ಬಂದಿರಬಹುದು. ಸೊ ಆ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, ಗರಿಷ್ಠ 50 ಲಕ್ಷ ರೂಪಾಯಿವರೆಗೂ ಸಬ್ಸಿಡಿ ಸಿಗತ್ತೆ. ಅಂದ್ರೆ ನೀವು ಒಂದು ಕೋಟಿದ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡೋದಾದ್ರೆ ಅಥವಾ ಈ ಫೀಡ್ ಅಂಡ್ ಫೋಡರ್ ಡೆವಲಪ್ಮೆಂಟ್ ಯೂನಿಟ್ ಮಾಡ್ತೀನಿ ಅಂತ ಆದ್ರೆ, ಅಂದ್ರೆ ಈ ಆಹಾರ ಅಥವಾ ಮೇವು ಸಂಸ್ಕರಣಾ ಘಟಕ ಮಾಡೋದು ಏನಿದೆ ಅದನ್ನ ನೀವು ಮಾಡ್ತೀನಿ ಅಂತ ಆದ್ರೆ ಅದಕ್ಕೆ ಒಂದು ಕೋಟಿ ಬೇಕಾಗತ್ತೆ. ಅಂದ್ರೆ ನೀವು 50 ಲಕ್ಷ ಹಾಕಿದ್ರೆ ಸರ್ಕಾರ ಇನ್ 50 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡುತ್ತೆ. ಸೊ ಟು ಆನ್ಸರ್ ದಟ್ ಸ್ಟ್ರೇಟ್, 50 ಲಕ್ಷ ರೂಪಾಯಿವರೆಗೂ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಇನ್ನು ಈ ಯೋಜನೆಯ ಇನ್ನೊಂದು ಪ್ರಮುಖ ಅಂಶ ಇದೆ, ಅದು ವಿಮೆ, ಅಂದ್ರೆ ಇನ್ಶೂರೆನ್ಸ್. ಬಿಸ್ನೆಸ್ ಮಾಡಬೇಕಾದ್ರೆ ಈ ಜಾನುವಾರುಗಳನ್ನ ಇಟ್ಕೊಂಡು, ಉದಾಹರಣೆಗೆ ನಾಳೆ ದಿವಸ ಏನೋ ಒಂದು ಆಕ್ಟ್ ಆಫ್ ಗಾಡ್ ಏನೋ ಒಂದು ಆಗಿ ಏನೋ ಒಂದು ರೋಗ ತಗಲಿ ಅದಕ್ಕೇನಾದ್ರೂ ಸಾವಾದ್ರೆ ಅದಕ್ಕೆ ವಿಮೆ ಮಾಡಿಸಬಹುದು ನೀವು ಈ ಯೋಜನೆ ಅಡಿ. ಸೊ ಆ ವಿಮೆಗೆ ನೀವು ಬರೀ 15% ಅಷ್ಟೇ ದುಡ್ಡು ಕಟ್ಟೋದು, ಇನ್ ಮಿಕ್ಕಿದ 85% ಸರ್ಕಾರ ಕೊಡತ್ತೆ. ಅಂದ್ರೆ ಆ ವಿಮೆ ದುಡ್ಡೇನಿದೆಯಲ್ಲ, ಉದಾಹರಣೆಗೆ ಒಂದು ಹಸುಗೆ ನೀವು ವಿಮೆ ಮಾಡಿಸೋದಾದ್ರೆ, ಅಂದ್ರೆ ಒಂದು ಹಸುಗೆ ಇನ್ಶೂರೆನ್ಸ್ ಮಾಡಿಸೋದಾದ್ರೆ 1,000 ರೂಪಾಯಿ ಇನ್ಶೂರೆನ್ಸ್ ಅಂತ ಇಟ್ಕೊಳ್ಳಿ. ಸೊ ನೀವು ಅಂದ್ರೆ ರೈತರು ಬರೀ 150 ರೂಪಾಯಿ ಕೊಡಬೇಕು, ಇನ್ನ 850 ರೂಪಾಯಿ ಸರ್ಕಾರ ಕೊಡತ್ತೆ. ಇದೊಂದು ಅತಿ ದೊಡ್ಡ, ಅಂದ್ರೆ ಇಷ್ಟೊತ್ತು ಹೇಳಿದ್ದು ಬಹಳ ಉಪಯೋಗ ಆಗುವಂತದ್ದೇ, ಆದ್ರೆ ಅದನ್ನು ಮೀರಿ ಇನ್ನೊಂದು ಉಪಯೋಗ ಆಗುವಂತಹ ಯೋಜನೆ ಈ ವಿಮೆ, ಈ ಇನ್ಶೂರೆನ್ಸ್ ಯೋಜನೆ. ಇನ್ನೊಂದು ವಿಶೇಷತೆ, ಈ ಇಷ್ಟೊತ್ತರೆಗೂ ಹೇಳದ್ನಲ್ಲ ನಾನು, ಈ ಸಬ್ಸಿಡಿ ಸ್ಕೀಮು, ಈ ಲೈವ್ ಸ್ಟಾಕ್ ಮಿಷನ್ ಏನಿದೆ, ಇದು ಹಸು ಎಮ್ಮೆಗಳಿಗಿಲ್ಲ. ಆದ್ರೆ ಈ ಇನ್ಶೂರೆನ್ಸ್ ಏನ್ ಮಾತಾಡ್ತಾ ಇದ್ದೀನಲ್ಲ ನಾನು, ಆದ್ರೆ ಈ ಇನ್ಶೂರೆನ್ಸ್ ಸ್ಕೀಮ್ ಏನಿದೆ ಇದು ಹಸು ಎಮ್ಮೆ ಮೇಕೆ ಕುರಿ ಹಂದಿ ಇದಕ್ಕೆಲ್ಲ ಅನ್ವಯ ಆಗತ್ತೆ. ನೀವು ನಾಳೆ ದಿವಸ ಒಂದು ಗೋಶಾಲೆ ಮಾಡ್ತೀನಿ ಅಂದ್ರೆ ಅಥವಾ ಏನೋ ಒಂದು ಹೈನುಗಾರಿಕೆ ಮಾಡ್ತೀನಿ, ನಾನು ಹಸು ಕಟ್ತೀನಿ ಅಂದ್ರೆ ಅದಕ್ಕೆ ನೀವು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಇಂದ ಸಬ್ಸಿಡಿ ತಗೊಳೋದಕ್ಕೆ ಬರೋದಿಲ್ಲ. ಆದರೆ ಇನ್ಶೂರೆನ್ಸ್ ನ ಮಾತ್ರ ನೀವು ಹಸು ಎಮ್ಮೆಗಳಿಗೆ ಮಾಡಿಸಬಹುದು. ಅದರಲ್ಲಿ ನಿಮ್ದು 15%, ಸರ್ಕಾರದ 85%.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಲೈವ್ ಸ್ಟಾಕ್ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತ ಕಿರಣ್ ಆರಾಧ್ಯ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚುಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಬುಡಕಟ್ಟು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಅಗತ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿರುವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್. ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದಲ್ಲೇ ಎರಡನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದ ಭಾರತ. ಅರಾವಳಿ ಶ್ರೇಣಿ ರಕ್ಷಣೆ, ಸ್ವತಂತ್ರ ಪರಿಶೀಲನೆಗೆ ಸುಪ್ರೀಂಕೋರ್ಟ್ನಿಂದ ತಜ್ಞರ ಸಮಿತಿ ರಚನೆ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಕಣದಲ್ಲಿ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಸಂಸ್ಥೆ ಐಟಿಡಿಎಗಳು ಮತ್ತು ಸಮಗ್ರ ಬುಡಕಟ್ಟು ಅಭಿವೃದ್ಧಿ ಯೋಜನೆಗಳ ಬಲವರ್ಧನೆ ಕುರಿತ ರಾಷ್ಟೀಯ ಸಮ್ಮೇಳನವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಉದ್ಘಾಟಿಸಿದರು. ಇದೇ ಸಂದರ್ಭ

0: ಸಂದರ್ಭದಲ್ಲಿ ರಾಷ್ಟಪತಿಗಳು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಇದರ ಜೊತೆಗೆ ದೇಶದ ವಿವಿಧ ಭಾಗಗಳಲ್ಲಿರುವ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಗ್ರಾಮೀಣ ಹಾಗೂ ಬುಡಕಟ್ಟು ಭಾಗದ ವಿದ್ಯಾರ್ಥಿಗಳ ವೈಜ್ಞಾನಿಕ ಮನೋಭಾವನೆಗೆ ಉತ್ತೇಜನ ನೀಡಲು ನೂತನವಾಗಿ ನಿರ್ಮಿಸಲಾಗಿರುವ 75 ಬಾಹ್ಯಾಕಾಶ ಪ್ರಯೋಗಾಲಯಗಳಿಗೂ ರಾಷ್ಟಪತಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದೇಶಾದ್ಯಂತ ವಾಸಿಸುತ್ತಿರುವ ಬುಡಕಟ್ಟು ಸಮುದಾಯ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾಗಿದ್ದು, ಈ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನಗಳು ನಡೆಯಬೇಕು ಎಂದು ಕರೆ ನೀಡಿದರು. ಅಭಿವೃದ್ದಿ ಸೌಲಭ್ಯಗಳು ಸಮಾಜದ ಕಟ್ಟಕಡೆಯ ಹಳ್ಳಿಗೂ ತಲುಪಬೇಕು ಎಂದ ಅವರು, ಬುಡಕಟ್ಟು ಸಮುದಾಯದ ಕೆಲವು ವರ್ಗಗಳು ಇಂದಿಗೂ ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳ ಬಗ್ಗೆ ಅರಿವು ಹೊಂದಿಲ್ಲದಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮವನ್ನು ಪ್ರಸ್ತುತ ದೇಶಾದ್ಯಂತ ನಡೆಯುತ್ತಿರುವ ಜನಜಾತಿಯ ಗರಿಮ ಉತ್ಸವ 2026 ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಸಂಜೆ 4:05 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ನೂತನ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಹಾಗೂ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಇದೇ ವೇಳೆ ಮಾಜಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು, ಇವರೊಂದಿಗೆ ಹಲವು ಶಾಸಕರು ಸಚಿವರಾಗಿ ಅಧಿಕಾರ ವಹಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಲಿದ್ದಾರೆ. ವಿವಿಧ ಮಠಾಧೀಶರು, ಕಾರ್ಮಿಕರು, ಸಾಹಿತಿಗಳು, ಚಲನಚಿತ್ರ ನಟರು ಹಾಗೂ ಪ್ರಮುಖ ಉದ್ಯಮಿಗಳಿಗೆ ಆಹ್ವಾನ ನೀಡಲಾಗಿದೆ. ಸಮಾರಂಭದ ಹಿನ್ನೆಲೆಯಲ್ಲಿ ರಾಜಭವನದ ಸುತ್ತಮುತ್ತ 3,000 ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಿ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಸಾರ್ವಜನಿಕರು ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಲು ಅನುಕೂಲವಾಗುವಂತೆ ನಗರದ ವಿವಿಧ ಪ್ರಮುಖ ಸ್ಥಳಗಳಲ್ಲಿ ಬೃಹತ್ ಎಲ್ಇಡಿ ಪರದೆಗಳನ್ನು ಅಳವಡಿಸಲಾಗಿದೆ. ವಾರ್ಷಿಕ ಸೌರಶಕ್ತಿ ಸಾಮರ್ಥ್ಯ ಸೇರ್ಪಡೆಯಲ್ಲಿ ಭಾರತ ಅಮೆರಿಕವನ್ನು ಹಿಂದಿಕ್ಕುವ ಮೂಲಕ 2025 ಸಾಲಿನಲ್ಲಿ ಜಗತ್ತಿನ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಐತಿಹಾಸಿಕ ಸಾಧನೆ ಮಾಡಿದೆ. ದೇಶದ ಈ ಮಹತ್ತರ ಸಾಧನೆಯನ್ನು ಶ್ಲಾಘಿಸಿರುವ ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ, ಭಾರತದ ಸೌರಶಕ್ತಿ ವಲಯದ ಬೆಳವಣಿಗೆಯು ಜಾಗತಿಕ ಮಟ್ಟದಲ್ಲಿ ಹೊಸ ಮಾನದಂಡಗಳನ್ನು ಸೃಷ್ಟಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರದ ಬಲವಾದ ನೀತಿ ಬೆಂಬಲ, ನಾವೀನ್ಯತೆ ಹಾಗೂ ವಿಶ್ವದರ್ಜೆಯ ಮೂಲಸೌಕರ್ಯಗಳ ಮೂಲಕ ದೇಶದಲ್ಲಿ ದಾಖಲೆ ಮಟ್ಟದ ಸೌರಶಕ್ತಿ ಸಾಮರ್ಥ್ಯವನ್ನು ವೃದ್ಧಿಸಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಮರ್ಥ ನಾಯಕತ್ವದಲ್ಲಿ ಭಾರತದ ಇಂಧನ ಪರಿವರ್ತನೆಯು ಅತ್ಯಂತ ವೇಗವಾಗಿ ಸಾಗುತ್ತಿದೆ. ಇದು ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವುದರ ಜೊತೆಗೆ ಸುಸ್ಥಿರ ಅಭಿವೃದ್ದಿಯನ್ನು ಉತ್ತೇಜಿಸುತ್ತಿದೆ. ಈ ಮೂಲಕ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಭಾರತ ಜಾಗತಿಕ ನಾಯಕನಾಗಿ ತನ್ನ ಸ್ಥಾನವನ್ನು ಮತ್ತಷ್ಟು ಗಟ್ಟಿಗಳಿಸಿಕೊಂಡಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಪ್ರಶಂಸಿಸಿದ್ದಾರೆ. ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಪಕ್ಷ ತೀವ್ರ ಆಂತರಿಕ ಕಲಹಕ್ಕೆ ಸಿಲುಕಿದ್ದು ಪಕ್ಷ ಇಬ್ಬಾಗವಾಗುವ ಹಂತಕ್ಕೆ ತಲುಪಿದೆ. ಪಕ್ಷದಿಂದ ಪಕ್ಷಾತೀತಗೊಂಡಿರುವ ಶಾಸಕ ರಿತಬ್ರತ ಬ್ಯಾನರ್ಜಿ ಅವರು ತಮಗೆ ಸುಮಾರು 60 ಶಾಸಕರ ಬೆಂಬಲವಿದೆ ಎಂದು ಪ್ರತಿಪಾದಿಸಿದ್ದು, ಈ ಸಂಖ್ಯಾಬಲ ವಿಧಾನಸಭೆಯ ನಿಯಂತ್ರಣವನ್ನು ಬದಲಿಸುವಲ್ಲಿ ನಿರ್ಣಾಯಕವಾಗುವ ಸಾಧ್ಯತೆ ಇದೆ. ತಮ್ಮ ಬಣವನ್ನೇ ನೈಜ ಟಿಎಂಸಿ ಎಂದು ಗುರುತಿಸಬೇಕೆಂದು ಕೋರಿ ಅವರು ಈಗಾಗಲೇ ಸಭಾಧ್ಯಕ್ಷ ರತೀಂದ್ರ ಬೋಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಬಂಡಾಯಕ್ಕೆ ಪ್ರತಿಯಾಗಿ ಟಿಎಂಸಿ ಶೋಭನ್ ದೇವ್ ಚಟ್ಟೋಪಾಧ್ಯಾಯ ಅವರನ್ನು ಸದನದ ನಾಯಕನನ್ನಾಗಿ ಘೋಷಿಸಿದೆ. ಇದರೊಂದಿಗೆ ಆಶಿಮಾ ಪಾತ್ರ ಮತ್ತು ನಯನಾ ಬ್ಯಾನರ್ಜಿ ಅವರನ್ನು ಉಪನಾಯಕರನ್ನಾಗಿ ಹಾಗೂ ಫಿರ್ಹಾದ್ ಹಕೀಂ ಅವರನ್ನು ಮುಖ್ಯ ಸಚೇತಕರನ್ನಾಗಿ ನೇಮಕ ಮಾಡಿದೆ. ಇತ್ತ ಕೋಲ್ಕತ್ತಾದಲ್ಲಿ ನಡೆದ ಬೃಹತ್ ರ್ಯಾಲಿಯಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು, ಟಿಎಂಸಿ ಪಕ್ಷವನ್ನು ಒಡೆಯಲು ಬಿಜೆಪಿ ಸಂಚು ರೂಪಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

ಅರಾವಳಿ ಪರ್ವತ ಶ್ರೇಣಿಯ ಗಡಿ ಗುರುತಿಸುವಿಕೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಸಲ್ಲಿಸಿರುವ ವರದಿಯ ಮರು ಪರಿಶೀಲನೆಗಾಗಿ ಸುಪ್ರೀಂಕೋರ್ಟ್ ಉನ್ನತಾಧಿಕಾರ ತಜ್ಞರ ಸಮಿತಿಯನ್ನು ರಚಿಸಿದೆ. ಭಾರತೀಯ ಅರಣ್ಯ ಸಂಶೋಧನೆ ಮತ್ತು ಶಿಕ್ಷಣ ಮಂಡಳಿಯ ಮಹಾನಿರ್ದೇಶಕಿ ಕಾಂಚನ್ ದೇವಿ ನೇತೃತ್ವದ ಈ ಸಮಿತಿಗೆ ಪ್ರಸಕ್ತ ವರ್ಷದ ಆಗಸ್ಟ್ 31ರ ಒಳಗಾಗಿ ವರದಿ ಸಲ್ಲಿಸಲು ಗಡುವು ನೀಡಲಾಗಿದೆ. ಪರಿಸರ ಸಚಿವಾಲಯದ ಹಿಂದಿನ ವರದಿಯ ಜಾರಿಗೆ ತಡೆ ನೀಡಿರುವ ನ್ಯಾಯಾಲಯ ಅರಾವಳಿ ಪರಿಸರ ವ್ಯವಸ್ಥೆಯ ರಕ್ಷಣೆಗೆ ವೈಜ್ಞಾನಿಕ ಮೌಲ್ಯಮಾಪನ ಅಗತ್ಯವೆಂದು ತಿಳಿಸಿದೆ. ಕೇಂದ್ರದ ಹೊಸ ಮಾನದಂಡಗಳು ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡುತ್ತವೆಯೇ ಹಾಗೂ ಪರಿಸರ ಸಂರಕ್ಷಣಾ ಪ್ರದೇಶದ ವ್ಯಾಪ್ತಿಯನ್ನು ಕಡಿತಗೊಳಿಸುತ್ತವೆಯೇ ಎಂಬುದನ್ನು ಅರಣ್ಯ ಭೂವಿಜ್ಞಾನ ಮತ್ತು ಪರಿಸರ ವಿಜ್ಞಾನದ ತಜ್ಞರನ್ನು ಒಳಗೊಂಡ ಈ ಸಮಿತಿ ಪರಿಶೀಲಿಸಲಿದೆ. ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ಆರಂಭಿಸಿರುವ 12ನೇ ತರಗತಿ ಉತ್ತರ ಪತ್ರಿಕೆಗಳ ಮರು ಮೌಲ್ಯಮಾಪನ ಪ್ರಕ್ರಿಯೆಗೆ ಯಾವುದೇ ತೊಂದರೆಯಿಲ್ಲದೆ ಸುಮಾರು 40,000 ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸೌಲಭ್ಯ ಲಭ್ಯವಿದ್ದು ಆನ್ಲೈನ್ ಪೋರ್ಟಲ್ ನಿನ್ನೆಯಿಂದ ಮುಕ್ತವಾಗಿದೆ. ಅರ್ಜಿ ಶುಲ್ಕ ಪಾವತಿಗಾಗಿ ಪೋರ್ಟಲ್ನಲ್ಲಿ ಎಸ್ಬಿಐ, ಕೆನರಾ ಬ್ಯಾಂಕ್ ಸೇರಿದಂತೆ ಪ್ರಮುಖ 4 ಬ್ಯಾಂಕ್ಗಳ ಗೇಟ್ವೇಗಳನ್ನು ನೀಡಲಾಗಿದೆ. ಅಭ್ಯರ್ಥಿಗಳು ಈ ಬ್ಯಾಂಕುಗಳಲ್ಲಿ ಖಾತೆ ಹೊಂದಿಲ್ಲದಿದ್ದರೂ ಲಭ್ಯವಿರುವ ಗೇಟ್ವೇಗಳ ಮೂಲಕ ಯುಪಿಐ, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಬಳಸಿ ಸುಲಭವಾಗಿ ಶುಲ್ಕ ಪಾವತಿಸಬಹುದಾಗಿದೆ ಎಂದು ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಇಂದು ವಿಶ್ವ ಬೈಸಿಕಲ್ ದಿನ. ವಿಶ್ವಸಂಸ್ಥೆಯು ಸೈಕಲ್ ಅನ್ನು ವಿಶ್ವಾಸಾರ್ಹ, ಕೈಗೆಟಕುವ, ಸ್ವಚ್ಛ ಮತ್ತು ಸುಸ್ಥಿರ ಸಾರಿಗೆ ಸಾಧನವೆಂದು ಗುರುತಿಸಲು ಘೋಷಿಸಿದ ಜಾಗತಿಕ ಆಚರಣೆಯಾಗಿದೆ. ಪ್ರತಿ ವರ್ಷ ಜೂನ್ 3ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಈ ಬಾರಿ ಹಸಿರು ಭವಿಷ್ಯಕ್ಕಾಗಿ ಸೈಕ್ಲಿಂಗ್ ಧ್ಯೇಯದೊಂದಿಗೆ ವಿಶ್ವ ಬೈಸಿಕಲ್ ದಿನ ಆಚರಿಸಲಾಗುತ್ತಿದೆ. ಆರೋಗ್ಯವನ್ನು ಸುಧಾರಿಸುವಲ್ಲಿ, ಮಾಲಿನ್ಯರಹಿತ ಸಂಚಾರವನ್ನು ಬೆಂಬಲಿಸುವಲ್ಲಿ ಮತ್ತು ಸಮುದಾಯಗಳನ್ನು ಸಂಪರ್ಕಿಸುವಲ್ಲಿ ಸೈಕಲ್ನ ಪಾತ್ರ ಮುಖ್ಯವಾಗಿದೆ. ಭಾರತದ ಯುವಕರು ಸೈಕ್ಲಿಂಗ್ ಅಳವಡಿಸಿಕೊಳ್ಳಬೇಕು ಮತ್ತು ಹೆಚ್ಚು ಆರೋಗ್ಯಕರ ಹಾಗೂ ಹಸಿರು ರಾಷ್ಟದ ಚಳವಳಿಯನ್ನು ಮುನ್ನಡೆಸುವಂತೆ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕರೆ ನೀಡಿದ್ದಾರೆ. ವಿಶ್ವ ಸೈಕಲ್ ದಿನದಂದು ಹಂಚಿಕೊಂಡ ವಿಡಿಯೋ ಸಂದೇಶವೊಂದರಲ್ಲಿ ಸಚಿವರು ಸೈಕ್ಲಿಂಗ್ ಅನ್ನು ನಿಯಮಿತ ಅಭ್ಯಾಸವಾಗಿಸಿಕೊಳ್ಳುವುದರಿಂದ ಸಮತೋಲಿತ ಮತ್ತು ಶಿಸ್ತುಬದ್ದ ಜೀವನ ಶೈಲಿಯನ್ನು ಉತ್ತೇಜಿಸಬಹುದು ಹಾಗೂ ಪರಿಸರ ಸ್ಥಿರತೆ ಮತ್ತು ಸ್ವಚ್ಛ ಸಂಚಾರಕ್ಕೆ ಸಹಕಾರಿಯಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಮತ್ತು ಬ್ರೆಸಿಲ್ನ ಮಾರ್ಸೆಲೋ ಡೆಮೊಲಿನರ್ ಜೋಡಿ ಯುಕೆಯ ಹೆನ್ರಿ ಪಾಟನ್ ಮತ್ತು ಫಿನ್ಲ್ಯಾಂಡ್ನ ಹ್ಯಾರಿ ಹೆಲಿಯೋವಾರ ಜೋಡಿಯನ್ನು ಎದುರಿಸಲಿದೆ. ವಿವಾಹಿತ ಹೆಣ್ಣುಮಕ್ಕಳನ್ನು ಅನುಕಂಪದ ಆಧಾರದ ಮೇಲೆ ನೀಡುವ ಉದ್ಯೋಗದ ಸೌಲಭ್ಯದಿಂದ ಹೊರಗಿಡಲು ಸಾಧ್ಯವಿಲ್ಲವೆಂದು ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಕುಟುಂಬದ ವ್ಯಾಖ್ಯಾನದಿಂದ ವಿವಾಹಿತ ಹೆಣ್ಣು ಮಕ್ಕಳನ್ನು ಹೊರಗಿಡುವುದು ಸಂಪೂರ್ಣವಾಗಿ ಅಸಮರ್ಥನೀಯ ಮತ್ತು ಅಸಾಂವಿಧಾನಿಕ ಎಂದು ನ್ಯಾಯಾಲಯ ತಿಳಿಸಿದೆ. ಜಕಾರ್ತದಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ಭಾರತದ ತಾರಾ ಆಟಗಾರ ಎಚ್ ಎಸ್ ಪ್ರಣೋಯ್ ಅವರು ಐರ್ಲೆಂಡ್ನ ಪ್ರತಿಸ್ಪರ್ಧಿಯನ್ನು ಎದುರಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬುಡಕಟ್ಟು ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಪ್ರಾಮಾಣಿಕ ಪ್ರಯತ್ನ ಅಗತ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಲಿರುವ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್. ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದಲ್ಲಿಯೇ ಎರಡನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದ ಭಾರತ. ಅರಾವಳಿ ಶ್ರೇಣಿ ರಕ್ಷಣೆ, ಸ್ವತಂತ್ರ ಪರಿಶೀಲನೆಗೆ ಸುಪ್ರೀಂಕೋರ್ಟ್ನಿಂದ ತಜ್ಞರ ಸಮಿತಿ ರಚನೆ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಶ್ರೀರಾಮ್ ಬಾಲಾಜಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
4: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ

0: ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
1: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕದೀಪ.
2: ಅರಿತು ನಡೆಯಲಿ ಬೇಕು ನರಕಾಯ ಮೆತ್ತಿದ ಮೇಲೆ.
0: ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
1: ಕನಕದೀಪ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಹುಬ್ಬಳ್ಳಿ ತಾಲೂಕಿನ ಬೈರಿದೇವರ ಕೊಪ್ಪದ ರಾಮು ಬಿ ಮೂಲ್ಗಿ ಮತ್ತು ಸಂಗಡಿಗರಿಂದ ಹಂತಿಪದ.
3: ಹಡೆದವ್ವ ಮಾದವ್ವ ಹಡೆ

ஸ்வகலம்போ ஊரில்லா சமுத

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ತಾಲೂಕು ಬೈರಿದೇವರ ಕೊಪ್ಪದ ರಾಮು ಬಿ ಮೂಲ್ಗಿ ಮತ್ತು ಸಂಗಡಿಗರಿಂದ ಹಂತಿಪದ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ನಿಮ್ಮೊಂದಿಗೆ ನೇರ ಪ್ರಸಾರ ಕಾರ್ಯಕ್ರಮ.
1: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನುಗುಂಡಿ ಧಾರವಾಡ.
2: ನಿಸರ್ಗ ಜ್ಞಾನಾಮೃತ.
0: ನಿಮ್ಮೊಂದಿಗೆ ನೇರ ಪ್ರಸಾರ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.

0: ನಮ್ಮ ಶ್ರೋತೃಗಳಿಗೆ ಮಾಯಾ ಹಾಗೂ
1: ಮಂಜುಳಾನ ನಮಸ್ಕಾರಗಳು.
0: ನಮಸ್ಕಾರ.
1: ಮಾಯಾ, ಪತ್ರಗಳು ಎಂದಿನಂಗ ಬಂದಾವ.
0: ನಮ್ಮ
1: ಕೇಳುಗರು ಪತ್ರವನ್ನ ಓದ್ತಾರ ಅಂತ ಕಾಯ್ಲಿಕ್ಕೆ ಹತ್ತಾರ, ಜೊತೆಗೆ ಕರೆಗಳನ್ನು ಸ್ವೀಕರಿಸ್ತಾರ ಅಂತ ಹೇಳಿ. ಮೊದಲ ಪತ್ರ ನೋಡ್ಬಿಡೋಣಲ್ಲ. ಇದು ಬೆಳಗಾವಿಯಿಂದ ಅರ್ಚನಾ ತೇಜಸ್ವಿನಿ ಹಾಗೂ ವಿಜಯ್ ಕುಮಾರ್ ಬಸ್ಮೆ ಅವರು ಬರೆದ ಮೂರು ಪತ್ರ. 24ರಂದು ರವಿವಾರ 8 ಗಂಟೆಗೆ ಪ್ರಸಾರವಾದ ಯುವರಂಜನಿ ಕಾರ್ಯಕ್ರಮವನ್ನ ಮಾಯಾರಾಮನ್ ಅವರು ಬಹಳ ಚೆನ್ನಾಗಿ ನಡೆಸಿಕೊಟ್ರು, ಧನ್ಯವಾದ ಅಂತಾರ. 26ರಂದು ಮಧ್ಯಾಹ್ನ 1:30ಕ್ಕೆ ಪ್ರಸಾರವಾದ ಹಲ್ವಾ ಅಭಿಲಾಷಾ ಕಾರ್ಯಕ್ರಮ ಉಷಾ ಕುಲಕರ್ಣಿ ಅವರು ಚೆನ್ನಾಗಿ ನಡೆಸಿಕೊಟ್ರು. ಮಧ್ಯಾಹ್ನ 1:30ಕ್ಕೆ ಪ್ರಸಾರವಾದ ನಿಮ್ಮೊಂದಿಗೆ, ಅಂದ್ರೆ ದಿನಾಂಕ 27 ಬುಧವಾರದಂದು ಪ್ರಸಾರವಾದ ನಿಮ್ಮೊಂದಿಗೆ ಕಾರ್ಯಕ್ರಮವನ್ನ ನಾನು ಹಾಗೂ ಸುರೇಖಾ ಸುರೇಶ್ ಚೆನ್ನಾಗಿ ನಡೆಸಿಕೊಟ್ವಿ ಅಂತ ಹೇಳ್ಯಾರ. ಪತ್ರಕ್ಕಾಗಿ ಧನ್ಯವಾದಗಳನ್ನು ಹೇಳೋಣ.
0: ಗುಳೇದಗುಡ್ಡದ ಮಹಾದೇವ್ ಜಗತಾಪ್ ಅವರ ಪತ್ರ ಆದ ಕೊಡುಬೇಗ ದಿವ್ಯಮತಿ ಮೇಘನಾ ಅವರು ಹಾಡಿದ್ದು, ವೃಂದಗಾನದೊಳಗ ಭುಜೇಂದ್ರ ಮಹೇಶ್ವಾಡಿ ಅವರ ರಚನೆ, ಎಲ್ಲವೂ ವಂದನಾ ಭಕ್ತಿ ಸಂಗೀತದ ಕಾರ್ಯಕ್ರಮದೊಳಗ ಚಲೋ ಇದ್ವು ಅಂತಾರ. ಶಕುಂತಲಾ ಹಿರೇಮಠ ಅವರ ಚಿಂತನ, ಅಹಂಕಾರ ದರ್ಪ ಜೀವನಕ್ಕೆ ಮಹಾಮಾರಿ ಅನ್ನೋದನ್ನ ವಿವರಿಸ್ತು, ಸೋಲು ಗೆಲುವಿನೊಂದಿಗೆ ಬದುಕು ಅದೇ ಸಾರ್ಥಕ ಬದುಕು ಅನ್ನೋದನ್ನ ವಿವರಿಸ್ತು ಅಂತಾರ. ಪತ್ರಕ್ಕಾಗಿ ಧನ್ಯವಾದ. ಇನ್ನ ಬಸವರಾಜ್ ಹೂಗಾರ್ ನಮ್ಮ ಹಿರೇ ಸಿಂಗನ ಗುತ್ತಿಯ ಕಾಯಂ ಶ್ರೋತರು, ಅವರು ದಿನಾಂಕ 26ರಂದು ಬಾನುಲಿಯ ಭಿತ್ತಿಯಿಂದ ಸರಣಿ ಕಾರ್ಯಕ್ರಮದೊಳಗೆ ರಂಗನಟ ಬಾನುಲಿ ಕಲಾವಿದ ಉಮೇಶ್ ನಾಯಕ್ ಅವರೊಂದಿಗೆ ನಡೆಸಿದ ಸಂದರ್ಶನ ಚಿತ್ತಾಕರ್ಷಕವಾಗಿತ್ತು. ಈ ಸಂದರ್ಶನದೊಳಗೆ ಉಮೇಶ್ ನಾಯಕ್ ಅವರು ತಾವು ಮೊದಲು ರಂಗಕಲೆಯೊಳಗೆ ಆಸಕ್ತರಾಗಿ ನಂತರ ಆಕಾಶವಾಣಿಗೆ ಆಕರ್ಷಿತರಾಗಿ ಅಲ್ಲಿಯ ನಾಟಕಗಳಲ್ಲಿ ಅಭಿನಯಿಸಿದ ಅನುಭವವನ್ನು ರೋಚಕವಾಗಿ ವಿವರಿಸಿದರು. ಮಂಜುಳಾ ಪುರಾಣಿಕ ಅವರು ಸಂದರ್ಶನವನ್ನು ಬಹಳ ಚಾಕಚಕ್ಯತೆಯಿಂದ ನಡೆಸಿಕೊಟ್ಟರು, ಸಂತೋಷ ಆಯಿತು ಅಂತಾರ. ಶಕುಂತಲಾ ಹಿರೇಮಠ ಅವರ ಚಿಂತನ ಕೂಡ ಇಷ್ಟಪಟ್ಟಾರ.
1: ಬಾಬುರಾವ್ ಕುಲಕರ್ಣಿ ಅವರು ವಿಜಯಪುರದಿಂದ ಪತ್ರವನ್ನ ಬರೆದಾರ. ಮಾಯಾ, ಇವ್ರಿಗೆ 23 ಶನಿವಾರ ರಾತ್ರಿ 9:15ಕ್ಕೆ ಪ್ರಸಾರವಾದಂತ ಸ್ವರ ಸೌರಭ ಕಾರ್ಯಕ್ರಮ. ಅದರೊಳಗ ಖ್ಯಾತ ಗಾಯಕಿ ನಟಿ ವಿಜಯಪುರದ ಅಮೀರ್ಬಾಯಿ ಕರ್ನಾಟಕಿ ಅವರು ಹಾಡಿದಂತ ಭಾವಗೀತೆಗಳು, ವಾರೆನೋಟ, ಆಮೇಲೆ ಮನದ ಮನದ ಅಂತ ಕೆಲವು ಭಾವಗೀತೆಗಳು ಪ್ರಸಾರ ಮಾಡಿದ್ರಿ, ಕೇಳಿ ಬಹಳ ಸಂತೋಷ ಆಯ್ತು ಅಂತ ಹೇಳಿ ಪತ್ರ ಬರೆದಾರ. ನೀ ಈಗ ಓದಿದೆಯಲ್ಲ ಮಹಾದೇವ್ ಜಗತಾಪ್ ಅವರು ಬರೆದಂತ ಒಂದು ಪತ್ರ, ಇನ್ನೊಂದು ಪತ್ರ ನನ್ನ ಹತ್ರದ. ಸ್ವರಾಂಜಲಿ ಸಂಗೀತ ಕಾರ್ಯಕ್ರಮ ಮುದ ನೀಡ್ತಾ ಇದ್ದ ಡಾಕ್ಟರ್ ಚಂದ್ರಶೇಖರ್ ರೊಟ್ಟಿಗ್ವಾಡ್ ಅವರ ಸತ್ಯ ಸೌಂದರ್ಯ ಬದುಕಿನ ಕೆನೆ ಪದರಾಗಿದೆ ಅನ್ನೋದನ್ನ ಸಾದರಪಡಿಸಿದಂತ, ಇದು ಬಹುಶಃ ಚಿಂತನೆಗಳು. ಶ್ಯಾಮಲಾ ಅವರಿಂದ ಕನಕದಾಸರ ಕೃತಿ ಏನೆಂದು ಕೊಂಡಾಡಿ ಸ್ತುತಿಸಲೋ ದೇವ, ಇದು ವೃಂದಗಾನದೊಳಗೆ ಕೇಳಿದ್ರಂತ, ಅಂದ್ರೆ ಇದು ವಂದನಾದ ಗೀತೆಗಳು. ಈ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತಾರ. ನಾಗೇಶ್ ನಾಯಕ್ ಅವರ ಚಿಂತನ, ಕರ್ಮದ ಹೊರೆ ಅನ್ನೋ ವಿಷಯದ ಆಧಾರದಿಂದ ಚರ್ಚೆ ಚೆನ್ನಾಗಿ ಮೂಡಿ ಚಿಂತನ ತೃಪ್ತಿ ನೀಡಿತು ಅಂತಂದಾರ. ಪತ್ರಕ್ಕಾಗಿ ಧನ್ಯವಾದ ಹೇಳೋಣ.
0: ಇನ್ನು ಮತ್ತೊಬ್ಬ ಕಾಯಂ ಶ್ರೋತರು, ಮೇಡೆಧಾರದ ಶ್ರೀನಿವಾಸ್ ಮುತ್ತಲಿಕ್ ದೇಸಾಯಿ ಅವರು ಬರೆದು 28ರ ವಂದನಾ ಮೆಚ್ಚಿಕೊಂಡರ, ಎಂ ಡಿ ಗೋಗೇರಿ ಅವರ ಚಿಂತನ ಇಷ್ಟಪಟ್ಟಾರ, ಲಲಿತಾ ಹೊನ್ನೇಶ್ ಅವರ ಸುಗಮ ಸಂಗೀತವನ್ನು ಇಷ್ಟಪಟ್ಟಾರ. ದಿನಾಂಕ 27ರ ಚಿಂತನ ಶಕುಂತಲಾ ಹಿರೇಮಠ ಅವರದು, ಸುಬೋಧ ಸಮಾಲೋಚನೆ ಚೆನ್ನಾಗಿತ್ತು ಅಂತಾರ. ಆಮೇಲೆ ಪಂಡಿತ್ ರಸಿಕ್ಲಾಲ್ ಅಂಧಾರಿಯಾ ಅವರ ಗಾಯನ ಕೇಳಿ ಸಂತೋಷ ಆಯಿತು ಅಂತಾರ. ಮತ್ತು ಕಾಲ್ತಿಪ್ಪಿಯಿಂದ ಬಾಳೇಶ್ ಲಟ್ಟಿ, ಸುಜಾತ, ಸಾವಿತ್ರಿ, ಗೀತಾ ಮನೆಯವರು ಬರೀತಾರ. ಭಾವಲಹರಿ ಚಲೋ ಇರ್ತದೆ.

0: ಅಂತ ಅದಕ್ಕೆ ಭಾವಯಾನ ಆಗ್ಯದ ಅಂತ ಹೇಳೋಣ ಅಂತ. ಹಳೆ ಟ್ರಂಕ್ ನಾಟಕ ಬಹಳ ಚೆನ್ನಾಗಿ ಮೂಡಿ ಬಂತು, ಮತ್ತೊಮ್ಮೆ ಪ್ರಸಾರ ಮಾಡ್ರಿ ಅಂತಾರ. ಖಂಡಿತ.
1: ಹಳೆ ಹುಬ್ಬಳ್ಳಿಯ ನೇಕಾರ ನಗರದಿಂದ ವಿರೂಪಾಕ್ಷಪ್ಪ ಅರಕಸಾಲಿ ಅವರು ಬರೆದಂತ ಪತ್ರ. ಭಕ್ತಿಗೀತೆಗಳ ವಂದನ ಅರ್ಪಣ ಎಲ್ಲ ಚೆನ್ನಾಗಿ ಮೂಡಿ ಬರ್ತಾವ. ಚಿಂತನದಲ್ಲಿ ಬಾಳೆಕುಂದ್ರಿ ಹಾಗೂ ರೊಟ್ಟಿಗ್ವಾಡ್ ಇವರ ಚಿಂತನ ಬಹಳ ಅರ್ಥಪೂರ್ಣವಾಗಿ ಮೂಡಿ ಬಂದವು. ವಚನಾಮೃತ, ಸ್ವರಾಂಜಲಿ, ನಿಸರ್ಗ ಜ್ಞಾನಾಮೃತ ಮತ್ತು ವಿವಿಧ ಕಲಾವಿದರು ಸಾದರಪಡಿಸಿದ ಸುಗಮ ಸಂಗೀತ ಭಾವಗೀತೆಗಳು ಚೆನ್ನಾಗಿ ಮೂಡಿ ಬಂದವು. ಆರೋಗ್ಯದ ಅಂಗಳ, ನಯನದೀಪ, ಇನ್ನು ಉಳಿದ ಆರೋಗ್ಯಪರ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿತ್ತು. ಮುಡಿಯೇರದ ಮಲ್ಲಿಗೆ ರಂಗನಾಟಕ ಚೆನ್ನಾಗಿತ್ತು. ಕಣಿವಾದನ, ಗೊಂದಲಿಗರ ಪದ, ಕನ್ನಡ ಭಾಷಣ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿದ್ದವು. ಕಾರ್ಯಕ್ರಮ ಕೇಳಿ ಸಂತೋಷ ತಂತ. ಎಲ್ಲ ಕಾರ್ಯಕ್ರಮಗಳನ್ನ ಒಂದೇ ಪತ್ರದೊಳಗೆ ಬರೆದಾರ.
0: ಹೌದಲ್ಲ, ಹೌದಲ್ಲ. ಮಹಾದೇವ್ ಜಗತಾಪ್ ಅವ್ರದ ಮತ್ತೊಂದು ಪತ್ರ ಅದ. ವಂದೇ ಮಾತರಂ ಮುಂಜಾನೆ ಆಕಾಶವಾಣಿ ಧಾರವಾಡ, ಶಹನಾಯಿ ವಾದನ, ವಂದೇ ಮಾತರಂ, ಕೇಂದ್ರ ವಾರ್ತೆಗಳು ಎಲ್ಲಾ ಪ್ರಾರಂಭ ಆಗ್ತಾ ಇರೋದು ಭಾರತೀಯ ಸಿಂಧು ಸಭ್ಯತೆಯ ಸನಾತನದ ರೂಪವನ್ನು ಪ್ರದರ್ಶಿಸ್ತದೆ ಅಂತಾರ. ವಂದನಾ ಕಾರ್ಯಕ್ರಮದ ಕೆಲವು ಹಾಡುಗಳನ್ನ ಬರೆದಾರ, ಬಹಳ ಚಲೋ ಇದ್ವು ಅಂತ. ಆಮೇಲೆ ಸದಾಶಿವ ಪಾಟೀಲ್ ಅವರು ಹಾಡಿದ್ದು, ಆಮೇಲೆ ಕನ್ನಡ ಮನೆಯಡೆಗೆ ನೂರ ಬಾರಿ ಅದು ಕೂಡ ತೃಪ್ತಿ ನೀಡಿತು ಅಂತಾರ. ಡಾಕ್ಟರ್ ಪ್ರೇಮವದ ಹುಲಗ್ಬಾಳಿ ಅವರ ಚಿಂತನ ಚೆನ್ನಾಗಿತ್ತು. ನಯನ ದೀಪ ವಚನಾಮೃತ ಚೆನ್ನಾಗಿ ಬರ್ಲಿಕ್ಕತ್ತಾವ ಅಂತಾರ. ಧನ್ಯವಾದ ಹೇಳೋಣ ಅಂತ.
1: ಅವ್ರದ್ದು ಇನ್ನೊಂದು ಪತ್ರ ಇಲ್ಲದ ನೋಡು.
0: ಮತ್ತೊಂದು ಪತ್ರದೊಳಗ 28ರಂದು ಪ್ರಸಾರವಾದ ಬಕ್ರೀದ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು. ತ್ಯಾಗ ಬಲಿದಾನದ ಮಹತ್ವವನ್ನು ವಿವರಿಸಿತು ಅಂತಾರ. ಲತಾ ಜಾಗೀರ್ದಾರ್ ಹಾಡಿರುವ ತಾಯೇ ಕರುಣಾಂಬುದೇ ಅನ್ನುವಂಥದ್ದು, ಸದಾಶಿವ ಯಹೋಳಿ ಅವರು ಹಾಡಿದ ಬಸವೇಶ್ವರ ವಚನ ಆಧ್ಯಾತ್ಮದ ಆನಂದವನ್ನು ನೀಡಿದ್ವು ಅಂತಾರ. ಜೋಶಿಯವರ ಚಿಂತನ ನಗುವುದು ವಿಷಯವನ್ನು ಆಧರಿಸಿದ್ದು ಚೆನ್ನಾಗಿ ಮೂಡಿ ಬಂತು. ಸರ್ವಜ್ಞನ ವಚನ ಚಿಂತನ ಗಟ್ಟಿಗೊಳಿಸಿತು. ನಗೆ ಮಗುದ ಅರಸನಾಗುವುದನ್ನು ಸೂಚಿಸಿತು ಅಂತಾರ. ಧನ್ಯವಾದ ಹೇಳೋಣ.
1: ಗೆಜ್ಜಲಗಟ್ಟಿಯಿಂದ ಶರಣಪ್ಪ ಅನ್ವಾರ್ ಅವರು ಬರೆದಂತಹ ಪತ್ರ ಇದು. ಆಕಾಶವಾಣಿಯ ನಿರ್ದೇಶಕರಿಗೂ ಎಲ್ಲ ಅಧಿಕಾರಿಗಳು ಕಲಾವಿದರಿಗೂ ನಮಸ್ಕಾರ ಅಂತ ಹೇಳ್ತಾ, ಸಂಸ್ಕಾರ ಅಂದ್ರೇನು ಅನ್ನೋದ್ರ ಬಗ್ಗೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಸುಬೋಧ ಸಮಾಲೋಚನೆಯೊಳಗೆ ಬಹಳ ಚೆನ್ನಾಗಿ ತಿಳಿಸಿಕೊಟ್ರು. ಇವತ್ತು ಒಂದು ಪುಸ್ತಕ ಇದು ಮಾನಸಿಕ ಒತ್ತಡ ನಮ್ಮ ದಿನಚರಿ ಕೇವಲ ಸಾಮಾಜಿಕ ಒಬ್ಬರ ಜೊತೆ ಲಾಭವನ್ನು ಸಂಪ್ರದಾಯ ಮಾಡ ಲಾಭಗಳನ್ನು ಪಡ್ಕೊಳ್ಳೋದು ಅಲ್ಲ ಅಂತ ಹೇಳ್ತಾನೆ. ಬೆಳಿಗ್ಗೆ ಹುಡುಗರು ತಮ್ಮ ಹಾಸಿಗೆಯನ್ನು ತಾವ ಮಡಚಬೇಕು, ಮನೆ ಕೆಲಸ ತಾವು ಮಾಡ್ಕೊಳ್ಬೇಕು, ಯಾರಾದರೂ ತಮ್ಮ ಬಟ್ಟೆಯನ್ನು ಸ್ವಚ್ಛ ಮಾಡ್ಕೊಳ್ತಾರೋ ಅದು ಅವರ ಒಂದು ಸಂಸ್ಕೃತಿ ಶುದ್ಧ ಕಾಯಕವನ್ನು ಸೂಚಿಸ್ತದೆ ಅನ್ನೋ ಅರ್ಥವನ್ನ ಗುರುರಾಜ್ ಪಾಟೀಲ್ ಅವರು ತಿಳಿಸಿಕೊಟ್ರು. ಸುಬೋಧ ಸಮಾಲೋಚನೆಗಾಗಿ ಧನ್ಯವಾದ ಅಂತ ಹೇಳ್ತಾರೆ ಮಾಯಾ. ಈ ಪತ್ರ ಸುತ್ತುಗುಂಡಿ ಗ್ರಾಮದಿಂದ ವೆಂಕಣ್ಣ, ದೀಕ್ಷಾ, ಹನುಮಂತ್ ಇವರಿಗೆ ಪ್ರತಿದಿನ ಪ್ರಸಾರವಾಗುವ ಚಿಂತನ, ವಂದನ, ಸಲಹೆ, ವಾರ್ತೆ ಎಲ್ಲ ಕಾರ್ಯಕ್ರಮ ಸೇರ್ತಾವಂತ. ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಶ್ರೀಪಾದ ಹೆಗಡೆ ಅವರ ಜೊತೆಗೆ ನಡೆಸಿದ ಸಂದರ್ಶನ ಅರ್ಥಪೂರ್ಣವಾಗಿತ್ತು ಅಂತ ಬರೆದಾರ. ಜೊತೆಗೆ ಬಹಳ ದಿನದ ಬೇಡಿಕೆ ಏನೆಂದರೆ ಮಾಡಿ ಮಡಿದವರು ಕಾರ್ಯಕ್ರಮವನ್ನ ಮರು ಪ್ರಸಾರ ಮಾಡ್ರಿ ಅಂದಾರ. ನೋಡೋಣ, ಮುಂದಿನ ದಿನದಲ್ಲಿ ಸಾಧ್ಯ ಆದಾಗ ಮಾಡೋಣ ಅಂತ ಹೇಳಿ. ಈ ಪತ್ರ ಸುರೇಶ್ ಎಸ್ ವೈಲಾಯ ಇವರು ಬರ್ದಾರ. ಇವರಿಗೆ ಹಲೋ ಅಭಿಲಾಷ ಕಾರ್ಯಕ್ರಮ ಚೆನ್ನಾಗಿತ್ತು, ಯಶಸ್ವಿನಿ ಅವರು ನಡೆಸಿಕೊಟ್ಟಿದ್ರು. ಸಿದ್ದೇಶ್ವರ ಶಾಸ್ತ್ರಿ ತಲ್ಲೂರು ಇವರು ಪ್ರಸ್ತುತಪಡಿಸಿದ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕುರಿತ ಕೀರ್ತನೆ ಚೆನ್ನಾಗಿತ್ತು, ಪ್ರಸಾರಕ್ಕಾಗಿ ಧನ್ಯವಾದ ಅಂತ ಹೇಳ್ಯಾರ ನೋಡು. ಇದೇ ಸಿದ್ದೇಶ್ವರ ಶಾಸ್ತ್ರಿ ತಲ್ಲೂರು ಅವರು ಪ್ರಸ್ತುತಪಡಿಸಿದ ಕಲಬುರಗಿ ಶರಣ ಬಸವೇಶ್ವರ ಕೀರ್ತನೆ ಉತ್ತಮವಾಗಿ ಮೂಡಿಬಂತು. ಕನ್ನಡದೊಳಗೆ ಗ್ರಾಮೀಣ ಪ್ರದೇಶದಲ್ಲಿ ಮನಮುಟ್ಟುವ ಪುರಾಣ ಪ್ರವಚನ ಕೀರ್ತನೆಗಳು ಪ್ರಭಾವಿಯಾಗಿರ್ತಾವ. ಇದೇ ರೀತಿ ನವಲ್ಗುಂದ ನಾಗಲಿಂಗ, ತಿಂಥಣಿ ಮೌನೇಶ್ವರ, ಶಿರಾಟಿ ಫಕೀರೇಶ್ವರ, ಮೈಲಾರಲಿಂಗೇಶ್ವರ ಕೀರ್ತನೆಗಳು ನಿಮ್ಮ ನಿಲಯದಿಂದ ಮೂಡಿ ಬರಲಿ ಅನ್ನೋ ಬೇಡಿಕೆ ಇಟ್ಟಾರ. ಎರೆಬೂದಿಹಾಳದಿಂದ ಸುರೇಶ್ ಬಡಿಗೇರವರು.
0: ಸಂಗಪ್ಪ ಹೂಗಾರ್ ಅವರು ಕೆಲೂರಿನಿಂದ ಮೂರು ಪತ್ರಗಳನ್ನು ಬರೆದಾರ. 2223, 2226, 2228 ಈ ಸಂಖ್ಯೆಯ ಪತ್ರಗಳು ನನ್ನ ಕಡೆ ಅವ. ಡಾಕ್ಟರ್ ಪಿಜಿ ಕೆಂಪಣ್ಣವರ, ಮಂದಾಕಿನಿ ಪುರೋಹಿತ್, ರಂಜಾನ್ ದರ್ಗಾ ಇವರೆಲ್ಲರ ಚಿಂತನ ಕೇಳ್ಯಾರಂತ. 249 ವಚನಾಮೃತ ಕೂಡ ಚೆನ್ನಾಗಿತ್ತು ಅಂತಾರ. ಆಮೇಲೆ ಕೃಷಿ ರಂಗ, ರೈತರಿಗೆ ಸಲಹೆ, ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ ಎಲ್ಲವೂ ಚೆನ್ನಾಗಿದ್ವು. ನಾಗೇಶ್ ನಾಯ್ಕ ಅವರ ಚಿಂತನವನ್ನ ಇಷ್ಟಪಟ್ಟಾರ. ಸುಬೋಧ ಸಮಾಲೋಚನೆಯೊಳಗೆ ಹಿರಿಯ ಆಪ್ತ ಸಮಾಲೋಚಕರು ಗುರುರಾಜ್ ಪಾಟೀಲ್ ಅವರು ಕಾತುರತೆ ವಿಷಯವಾಗಿ ಸಮಗ್ರವಾಗಿ ಪರಿಚಯಿಸಿದ್ರು. ಸಂದರ್ಶನ ಪ್ರಸಾರಗೊಳಿಸಿದ ಮಂಜುಳಾ ಪುರಾಣಿಕ ಅವರ ಪ್ರಸ್ತುತಿ ಕೂಡ ಚೆನ್ನಾಗಿತ್ತು ಅಂತಾರ. ಮತ್ತೊಂದು ಪತ್ರದೊಳಗೆ ಬಕ್ರೀದ್ ಹಬ್ಬದ ಸಮಗ್ರ ಇತಿಹಾಸವನ್ನು ಪರಿಚಯಿಸಿದ ಗೋಗೇರಿಯವರ ಚಿಂತನ ಚೆನ್ನಾಗಿ ಕೇಳಿಬಂತು. ನಿಸರ್ಗ ಜ್ಞಾನಾಮೃತ ಚೆನ್ನಾಗಿರ್ತದೆ. ಸವಿಸ್ತಾರವಾಗಿ ಸ್ವಾಮೀಜಿಯವರ ಆಶೀರ್ವಚನದಂಗ ದಯಪಾಲಿಸಿದ್ದು ಖುಷಿಯಾತು ಅಂತಾರ. ಸುರೇಖಾ ಸುರೇಶ್ ಅವರ ಪ್ರಸ್ತುತಿ ಚೆನ್ನಾಗಿ ಕೇಳಿ ಬಂತು. ನೀಲ್ಗುಂದದ ನಾಗರಾಜ್, ನೀಲಪ್ಪ ಜಕ್ಕಪ್ಪನವರ್ ಅವರ ಹಂತಿ ಹಾಡುಗಳು,

0: ಜನಪದ ಸಂಗೀತದೊಳಗೆ ಚೆನ್ನಾಗಿ ಕೇಳಿ ಬಂದ್ವು ಅಂತಾರ. ಧನ್ಯವಾದ.
1: ಹಿರೇಸಿಂಗನಗುತ್ತಿಯ ಬಸವರಾಜ್ ಹುಗಾರ್ ಅವರ ಇನ್ನೊಂದು ಪತ್ರ ನನ್ನ ಹತ್ರದ. ದಿನಾಂಕ 25ರಂದು ಪ್ರಸಾರವಾದ ವಚನಾಮೃತ ಕಾರ್ಯಕ್ರಮ ಭಕ್ತಿ ಜ್ಞಾನದ ಸಂಗಮವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕ ಲೇಖಕರಾದ ಮಂಜುನಾಥ್ ಮಡಿವಾಳರ್ ಇವರು ಬಸವಣ್ಣನವರ ಕಾಗೆ ಒಂದಗುಳ ಕಂಡರೆ ಕರೆಯದೆ ತನ್ನ ಕುಲವನೆಲ್ಲವ ಅನ್ನೋ ವಚನದ ವಿಶ್ಲೇಷಣೆಯನ್ನ ಮತ್ತು ವಿಹಿತವಾದ ವಿಚಾರಗಳೊಂದಿಗೆ ವಿವರಿಸಿದ್ರು, ಕೇಳಿ ಸಂತೋಷ ಆಯಿತು ಅಂತಾರ. ತಾವು ತಮ್ಮ ನಿಲಯದಿಂದ ಬಹುಜನರ ಕೇಳುಗರ ಅಪೇಕ್ಷೆಯ ಮೇರೆಗೆ ರಕ್ತರಾತ್ರಿ ಪೌರಾಣಿಕ ನಾಟಕವನ್ನು ಪ್ರಸಾರ ಮಾಡಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಅಂದಾರ. ಇವರು ವಿನಂತಿ ಮನ್ನಿಸಿ ನಾವು ಕಳೆದ ಬುಧವಾರನೇ ಈ ನಾಟಕ ಪ್ರಸಾರ ಮಾಡಿವೆ, ಅವರು ಅದರ ಮೊದಲು ಈ ಪತ್ರ ಬರ್ದಾರ ಅಂತ ನಂಗೆ ಅನಿಸ್ತದ. ಬಹುಶಃ ಈಗ ನಾಟಕ ಕೇಳಿ ಖುಷಿಯಾಗ್ಯಾರ ನೋಡ್ಮೆ.
0: ಹೌದಲ್ಲ. ವಿಜಯಪುರ ಜಿಲ್ಲೆ ಹೊಸ ಕೊಲ್ಹಾರದ ಗುಂಡೂರಾವ್ ಮತ್ತು ಛಾಯಾ ಕುಲಕರ್ಣಿ ಅವರ ಎರಡು ಪತ್ರಗಳನ್ನು ಕೈಯಾಗವ. ಅವರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೇಳಿ ಪತ್ರ ಬರೆದಾರ. ದಿನಾಂಕ 22ರಂದು ಶುಕ್ರವಾರ ಪುಷ್ಪಹಾರ ಕೇಳಿದ್ರಂತ, ಹಲೋ ಅಭಿಲಾಷ ಕೇಳಿದ್ರಂತ, ಆಮೇಲೆ ಸಿನಿ ಕ್ವಿಜ್ ಚೆನ್ನಾಗಿತ್ತು, ಇಂಗ್ಲಿಷ್ ವಾರ್ತೆಗಳು ಅಂತ ಹೇಳ್ತಾರ. ಮತ್ತೊಂದು ಪತ್ರದೊಳಗೆ 9:30 ಯುವವಾಣಿ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತಾರ. 10:15 ಕಲಾಕಾರ ಅಪಾರ್ಟ್ಮೆಂಟ್ ನಾಟಕ, ವನಿತಾ ವಿಹಾರದೊಳಗೆ ಮಹಿಳಾ ಉದ್ಯಮಿ ಆಶಾ ಅವ್ರ ಜೊತೆ ನಡೆಸಿದ ಸಂದರ್ಶನ, ಹಿಂದಿ ವಾರ್ತೆ ಎಲ್ಲವೂ ಚೆನ್ನಾಗಿದ್ವು ಅಂತಾರ.
1: ನೋಡಿ, ನನ್ನ ಹತ್ರ ಇನ್ನೊಂದು ಪತ್ರ ಇದು, ಕುಬೇರಪ್ಪ ವಿಭೂತಿ ಹರಿಹರದಿಂದ ಬರೆದಂತ ಪತ್ರ. ಹಕ್ಕಿಗಳು ಎಂದೂ ಹೊರಡದಾಡುವುದಿಲ್ಲ, ಅನವರತ ತಮ್ಮ ಬದುಕಿನ ಹಕ್ಕಿಗಾಗಿ, ಆದರೆ ಬದುಕಿನ ಕೊನೆಯ ಅಕ್ಷದವರೆಗೂ ಹೋರಾಟ ನಡೆಸುವವನು ಮಾನವ ಅಂತ ಹೇಳ್ತಾ, ಆಕಾಶವಾಣಿಗೆ 90ರ ಪರ್ವ ದಿನಕ್ಕೆ ಹೃದಯಪೂರ್ವಕ ವಂದನೆ. ಕೇಳುಗರ ಬಹು ನಿರೀಕ್ಷೆಯ ಕಾರ್ಯಕ್ರಮ ಸಿನಿ ಕ್ವಿಜ್ ಕೇಳಿ ಮಹದಾನಂದ ಆಯಿತು. ವಾರಕ್ಕೆ ಒಂದು ಸಲ ಬರುವ ಈ ಕಾರ್ಯಕ್ರಮದಲ್ಲಿ ಕೊನೆಗೆ ಕೇಳುಗರಿಗೆ ಬಹುಮಾನ ಕೊಡುವ ಪ್ರಶ್ನೆ ಕೇಳಿ, ಇದರಿಂದ ಸಿನಿ ಕ್ವಿಜ್ ಕಾರ್ಯಕ್ರಮ ಹೆಚ್ಚು ಯಶಸ್ವಿ ಆಗಬಹುದು ಅಂತ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಾರ. ನಾವು ಸರಿ ಉತ್ತರ ಹೇಳಿದವರ ಮೆಚ್ಚಿನ ಗೀತೆಯನ್ನ ಈ ಕಾರ್ಯಕ್ರಮದೊಳಗೆ ಪ್ರಸಾರ ಮಾಡ್ತಾ ಬಂದಿವಲ್ಲ ಮಾಯ.
0: ಹೌದು ಹೌದು. ದಾವಣಗೆರೆಯ ಕೆ ಜಯತೀರ್ಥ, ಕೆ ಸುಧಾ ಅವರ ಎರಡು ಪತ್ರಗಳವ. ಈ ವಾರದ ಸ್ವರಾಂಜಲಿ ಒಳಗೆ ಮನ್ಸೂರರ ವಚನಗಾಯನಕ ಪ್ರಶಸ್ತಿ ಕೊಟ್ಟರು ಅನ್ನೋದನ್ನ ಚೆನ್ನಾಗಿ ವಿವರಿಸಿದ್ರು, ಖುಷಿಯಾಯಿತು ಕೇಳಿ ಅಂತಾರ. 24ರ ವಂದನಾದ ಗೀತೆಗಳನ್ನ ಬರೆದಾರ, ಅವೆಲ್ಲ ಚಲೋ ಇದ್ದು. 1982ರೊಳಗ ಅನಂತ ಗಂಭೀರ್ ಅವರು ಹಾಡಿದ ಕೆಲವು ಗೀತೆಗಳನ್ನ ಬರೆದಾರ, ಅವನ್ನ ಪ್ರಸಾರ ಮಾಡ್ರಿ, ನಿಮ್ಮ ಧ್ವನಿ ಭಂಡಾರದೊಳಗೆ ಹುಡುಕಿ ದಯವಿಟ್ಟು ಪ್ರಸಾರ ಮಾಡ್ರಿ ಅಂತಾರ. ಇಲ್ಲ, ನಮ್ಮ ಧ್ವನಿ ಭಂಡಾರದೊಳಗೆ ಏನವ ಅನ್ನೋದು ಗೊತ್ತದ ಮಂಜುಳಾ. ಇವರ ಅನಂತ ಗಂಭೀರ್ ಅವರು ಹಾಡಿದ್ದ ಮತ್ತ ಹೆಂಗಂದ್ರ ಬಿ ಹೈ ನಂತರದ ಯಾವ ಗ್ರೇಡ್ನಾಗಿರ್ತಾರಲ್ಲ ಅವರಷ್ಟ ನಾವು ಸಂರಕ್ಷಿಸಿ ಇಟ್ಟಿರ್ತೀವಿ. ಆಮೇಲೆ ಮತ್ತೊಂದು ಪತ್ರದೊಳಗೆ ಸುಬೋಧ ಸಮಾಲೋಚನೆಯ ಗೆಳೆತನ ವಿಷಯ ತುಂಬಾ ಅರ್ಥಪೂರ್ಣ ಆಗಿತ್ತು, ಅನೇಕರಿಗೆ ಮಾರ್ಗದರ್ಶನ ನೀಡುವಂತದ್ದು. ವಂದನಾ ಕಾರ್ಯಕ್ರಮ 21ರದು ಚಲೋ ಇತ್ತು ಅಂತಾರ. ಆಮೇಲೆ ಶಾಂತ ಜಯತೀರ್ಥ ಅವರು ಹಾಡಿದ ನಡು ನೀರಲ್ಲಿ ಕೈ ಬಿಡುವರೆ ಕೃಷ್ಣ ಅನ್ನೋ ಗೀತೆ ಪ್ರಸಾರ ಮಾಡ್ರಿ, 1980ರೊಳಗೆ ನಿಮ್ಮ ಕೇಂದ್ರದಿಂದ ಪದೇ ಪದೇ ಕೇಳಿವಿ ಅಂತಾರ. ವಚನಾಮೃತ ಸ್ವರಾಂಜಲಿ ತಪ್ಪದೇ ಕೇಳ್ತೀವಿ ಅಂತಾರ. ಇವರಿಗೆ ಹೇಳೋಣಂತ, ಶಾಂತ ಜಯತೀರ್ಥ ಅವರು ಹಾಡಿದ್ದು ಕೆಲವು ಹಾಡುಗಳು ಖಂಡಿತ ನಮ್ಮ ಕಡೆ ಅವ, ಅವನ್ ಪ್ರಸಾರ ಮಾಡ್ತೀವಿ. ನಡು ನೀರಲ್ಲಿ ಕೈ ಬಿಡುವರೆ ಕೃಷ್ಣ ಅನ್ನುವಂಥದ್ದು ಇತ್ತಂದ್ರ ಖಂಡಿತ ಅವ್ರ ಸಲುವಾಗಿ ಪ್ರಸಾರ ಮಾಡ್ತೀವಿ. ಶಾಂತ ಜಯತೀರ್ಥ ಅವರ ಕೆಲವು ಹಾಡುಗಳು ನಮ್ಮ ಕಡೆ ಅವ ಅನ್ನೋದನ್ನ ಹೇಳೋಣ.
1: ಖಂಡಿತವಾಗಿಯೂ ಪತ್ರಗಳ ಸಂಖ್ಯೆ ಅಂತೂ ಮುಗಿದು ಮಾಯ. ಸಾಕಷ್ಟು ಕೆಲವರು ಪತ್ರ ಬರೆದಾರೆ, ಕೆಲವರು ಪತ್ರ ನಮಗೆ ಈ ವಾರ ಕೈ ಸೇರದೆ ಇರಬಹುದು. ಬರುವ ವಾರದ ನಿಮ್ಮೊಂದಿಗೆ ಕಾರ್ಯಕ್ರಮದ ಹೊತ್ತಿಗೆ ಅವ್ರ ಪತ್ರ ಕೈ ಸೇರಿದ್ವು ಅಂತಂದ್ರ ನಾವು ಮತ್ತೆ ಪತ್ರಗಳನ್ನ ತಗೊಳ್ತೀವಿ ಅನ್ನೋ ಮಾತನ್ನ ಅವರಿಗೆ ಹೇಳೋಣ. ಈಗ ನಮ್ಮ ಕೇಳುಗರು ಸಾಕಷ್ಟು ಸಂಖ್ಯೆಯಲ್ಲಿ ಕರೆ ಮಾಡ್ತಾ ಇದ್ದಾರೆ.
0: ಕೇಳ್ತೀನ, ಮಾತಾಡೆ ಬಿಡು. ಹಲೋ ಅಥಣಿ ತಾಲೂಕು, ಸ್ವಲ್ಪ ಜೋರು ಮಾತಾಡ್ರಿ.
2: ಅಥಣಿ ತಾಲೂಕ ಸುಟ್ಟಕ್ಕಿಂತ ಮೇಡಮ್ ರಂಜಿತ್ ಗುರ್ಲಾಪುರ ಮಾತಾಡಿದ್ರು.
1: ಹೇಳ್ರಿ ರಂಜಿತ್.
2: ನಾವು ಕಾಯಂ ಸರ್ವರು ಮಾತಾಡ್ರಿ.
0: ಸ್ವಲ್ಪ ಮಳೆ ಇದ್ದಕ್ಕ ಅಲ್ಲಲ್ಲಿ ತೊಂದರೆ ಅದ ಅಂತ ಅನಿಸ್ತದ.
2: ಸ್ವಲ್ಪ ತಾಂತ್ರಿಕ ದೋಷ ಇರ್ತದೆ ಮೇಡಮ್, ಮಳೆ ಸ್ವಲ್ಪ ಹೇಳ್ತಾರೆ ಮೇಡಮ್. ಬರೋ ಚಾನ್ಸ್ ಐತ್ರಿ ಮೇಡಮ್, ಬರ್ಬೋದ್ರಿ? ಹೇಳಿಕೊಳ್ಬಹುದು ಕೂತಿದ್ರು ಮೇಡಮ್. ಮತ್ತೆ ಬಾಜು ಸಾಧ್ರು ಮೇಡಮ್, ನಾವು ಹಚ್ಚಿದ್ರು ನಿಮ್ಮ ಕಾರ್ಯಕ್ರಮಕ್ಕೆ ಅಂದ್ರೆ ಎಲ್ಲಾರಿಗೆ ಅವಕಾಶ ಸಿಗಬೇಕೈತೆ.
0: ರಂಜಿತ್, ನಿಮ್ದು ಒಳ್ಳೆಯ ಆಶಯ.
2: ಮತ್ತೆ ಎಲ್ಲಾ ಕೇಳೋದಕ್ಕೆ ಇನ್ನೊಂದು ಹೇಳ್ಬೇಕಂದ್ರೆ ಮೇಡಮ್, ಈಗ ವಾದ ವಾರ ಹಚ್ಚಿರ್ತಾರೆ ಮೇಡಮ್ ರೀ, ಮತ್ತೆ ಈಗ ಮುಂಚಿನ ಬದಲು ಹಚ್ಚೇ ಬಿಡ್ತಾರೆ ಮೇಡಮ್.
1: ಅದು ಎಲ್ಲರೂ ತಿಳ್ಕೋಬೇಕು
2: ರಂಜಿತ್ರಿ, ಅದಕ್ಕೆ ಎಲ್ಲಾರಿಗೂ ಸ್ವಲ್ಪ ಅವಕಾಶ ಮಾಡಿಕೊಳ್ಬೇಕು ನಮ್ದು ವಿನಂತಿ ಮೇಡಮ್.
0: ನಿಮ್ಮ ಮುಖಾಂತರ ನಮ್ಮ ಧ್ವನಿಯೂ ಅದೇ. ಧನ್ಯವಾದ ರಂಜಿತ್. ಹಲೋ
3: ಹಲೋ ಮೇಡಮ್, ನಮಸ್ತೆ ಮೇಡಮ್.
0: ನಮಸ್ತೆ,
3: ನನ್ನ ಹೆಸರು ಯಲ್ಲಪ್ಪ ಅಂತ ಮೇಡಮ್.
0: ಯಾವ್ರು
3: ಮೇಡಮ್? ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿಂದ ಹೊನ್ನಳ್ಳಿ ಮೇಡಮ್.
0: ಹೇಳ್ರಿ ಯಲ್ಲಪ್ಪ.
3: ಮೇಡಮ್, ಮೊನ್ನೆ ಕಮಲಾಬಾಯಿ ಕಂಗ್ಲೀಷ್ ಪುರಾಣ ಚೆನ್ನಾಗಿತ್ತು ಮೇಡಮ್. ಮೇಡಮ್. ಮತ್ತೆ ಕಟಿ ಕಥಾ ಕಲರ್ ಅವತ್ತು.

0: ಮೇಡಮ್ ಗಾಳಿ ಮತ್ತು ಸೂರ್ಯ. ನಾವು ಹೆಂಗ ಇದ್ ಮಾಡ್ಬೇಕು ಅದೆಲ್ಲ ಜಾತಿ ಭೇದ ಒಂದು ತಿಳಿಸ್ಕೊಡ್ತೀನಿ ಮೇಡಮ್ ಕಥೆಯಾಗ.
1: ಏನ್ ಮಾಡ್ತೀರಿ ಅಲ್ಲಪ್ಪ ನೀವು?
0: ಮೇಡಮ್ ನಾ ಬ್ಲೈಂಡ್ ಇದ್ದೀನಿ. ಹೋ
1: ಹೋ ಹೋ ಹೋ ಸರಿ ಸರಿ ಸರಿ. ಧನ್ಯವಾದ.
2: ಕಾರ್ಯಕ್ರಮ ಖುಷಿ ಕೊಡ್ತಾವಲ್ಲ ನಿಮಗೆ ಕೇಳ್ತಾ ಇರಿ.
0: ಧನ್ಯವಾದ.
2: ಧನ್ಯವಾದ. ಹಲೋ ಹಲೋ ಹೇಳ್ರಿ.
3: ಹಲೋ ರೀ.
2: ಯಾರ್ ಮಾತಾಡೋದ್ರಿ?
3: ಸಂಭವದಿಂದ ಸಂಪಾವತಿ ತೆಗಿದೀರಿ. ತಾಯಿ ಮನೆಯಲ್ಲಿ ರೆಕಾರ್ಡ್ ಹಾಕಿರಲ್ರಿ ಮೇಡಮ್ ರೀ?
2: ಹಾಕ್ತಿವಲ್ಲ, ಹಾಕ್ತಾ ಇರ್ತೀವಿ. ತಾಯಿ ಮೇಲೆ
3: ಮನೆಯಲ್ಲಿ ತಾಯಿ ರಾಜ್ರಿ ವಹಿಸಿ ಹಾಕಿ ಮ್ಯಾಕ್ ಕೇಳ್ಬೇಕು ಪ್ರೀತಿ ರೀ.
2: ಹಾಕ್ತೀವಿ. ಕೇಳ್ತಾ ಇರಿ ಚಂಪಾವತಿ.
3: ನೋಡ್ರಿ.
2: ಹಲೋ ಹೇಳ್ರಿ, ಯಾರು ಮಾತಾಡೋದು?
4: ನಾವು ಮಕ್ಳಿ ಹಗಲಿ ಜಿಲ್ಲ ಮಕ್ಳಿ ರವೀಂದ್ರ ನ್ಯಾಮತಿ ಅಂತ. ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮಾಡಿರ್ತಾವ್ರಿ. ಈ ನಮ್ಗೆ ಅಭಿಲಾಷಿ ಜನ ಕರೆಯನ್ನ ಸಿಗಲ್ರಿ ಅಂತ ಬರೀ ಆ ಕಡೆ ಭಾಗ ಜನರು ಮಾಡ್ತಾರೆ.
2: ರವೀಂದ್ರ ಅವರ ಒಂದು ಒಳ್ಳೆ ಸಂಗತಿ ಇವತ್ತೇ ಬಹುಶಃ ನಾನೀಗ ಏನ್ ಮಾತಾಡ್ಲಿಕ್ಕತ್ತೀವಲ್ಲ ನಾನು ಮಂಜುಳಾ, ಬಹುಶಃ ಎಲ್ಲ ಹೊಸ ಕೇಳುಗ್ರ ಮಾತಾಡ್ಲಿಕ್ಕತ್ತಾರ ಇವತ್ತ. ಹಿಂಗಾಗಿ ಇನ್ನೊಂದಿನ ನಿಮ್ಗ ಅಭಿಲಾಷದ ಕೂಡ ಸಿಗ್ತದ ಅಂತ ಅನಿಸ್ತದ. ಯಾಕಂದ್ರ ನಿಮ್ಮೆಲ್ಲರ ಧ್ವನಿಯನ್ನ ನಿಮ್ಮೆಲ್ಲರ ಆಶಯವನ್ನ ನಮ್ಮ ಹಳೆಯ ಶ್ರೋತೃಗಳು ಕೇಳ್ಕೊಂಡಾರ. ಹಿಂಗಾಗಿ ಇವತ್ ನೋಡ್ರಿ ಇನ್ನೂವರೆಗೂ ಯಾರು ಹಳೆಯ ಶ್ರೋತೃ ಮಾಡಿಲ್ಲ, ಎಲ್ಲ ಹೊಸ ಜನರ ಮಾಡ್ಲಿಕ್ಕತ್ತಾರ. ಅಲ್ಲ ಬಹುಶಃ ಸಿಗ್ತದ ನಿಮ್ಗ ಇನ್ನು ಕೆಲವೇ ದಿನಗಳು.
4: ಮುಳ್ಳಿನ ಗುಲಾಬಿ ಹಾಡು ಬಹಳ ದಿವಸ ಹಾಕಿರ್ರಿ,
2: ಪ್ರಸಾರ ಮಾಡ್ತೀವಿ, ಖಂಡಿತ ಪ್ರಸಾರ ಮಾಡ್ತೀವಿ ನಿಮ್ ಸಲುವಾಗಿ. ಧನ್ಯವಾದ. ಹಲೋ
5: ಹಲೋ ಮೇಡಮ್, ನಮಸ್ಕಾರ. ಮೇಡಮ್
2: ನಮಸ್ಕಾರ, ಯಾರು ಮಾತಾಡೋದು?
5: ನಾವ್ ಮಲ್ಲಪ್ಪ ಸೋಲಂಕಿ ಅಂತ ರೀ, ಬೈಲಂಗಲ್ ತಾಲೂಕು ಅಂಬರಿಂದ ರೀ.
2: ಹೇಳ್ರಿ ಮಲ್ಲಪ್ಪ.
5: ಎಲ್ಲಾ ಕಾರ್ಯಕ್ರಮ ಬಹಳ ಚಂದ ಮೂಡಿ ಬರ್ತಾವ್ರ ಕೇಳ ಮೇಡಮ್. ತಪ್ಪದಾಗ ಕೇಳ್ತಾವ್ರೆಲ್ಲ ಕಾರ್ಯಕ್ರಮಗಳು ಸಿಬ್ಬಂದಿಗಳಿಗೆ ಎಲ್ಲಾರಿಗೂ.
2: ಏನ್ ಹೇಳ್ಬೇಕಂತೀರಿ ಮಲ್ಲಪ್ಪ?
5: ಏನ್ ಹೇಳಿ, ನಾಟಕ ಹೆಚ್ಚಿಗೆ ಪ್ರಸಾರ ಮಾಡ್ರಿ ಅಂತೇವ್ರಿ ಮೇಡಮ್.
1: ಸಾಕಷ್ಟು ನಾಟಕ ಬರ್ಲಿಕತ್ತಾವ ಮಲ್ಲಪ್ಪ ಈಗ?
5: ಹೌನ್ರಿ, ಬರ್ತಾರ ಮೇಡಮ್.
1: ಸಾಕಷ್ಟು ನಾಟಕಗಳು ಬರ್ಲಿಕತ್ತಾವ. ಸೋಮವಾರ ಅಂತೂ ಪ್ರತಿ ಸೋಮವಾರ ರಾತ್ರಿ 9:00 to 10:00, ಬುಧವಾರ 10:00 to 11:00, ಆಯ್ತವಾರ, ಮಂಗಳವಾರ, ಬೇರೆ ಬೇರೆ ಬೇರೆ ಟೈಮಿಗೆ ಬರ್ತಾವ ನಾಟಕ ಕೇಳ್ರಿ.
5: ಐತಿಹಾಸಿಕ ನಾಟಕ ವೀರಕೇಸರಿ ಅಮಟೂರು ಬಾಳಪ್ಪ ನಾಟಕ ಐತಿ ನೋಡ್ರಿ ಮೇಡಮ್, ಅದನ್ನ ಪ್ರಸಾರ
1: ಮಾಡ್ತೀವಿ.
2: ಹಲೋ
6: ಹಲೋ, ನಮಸ್ಕಾರ ರೀ ಮೇಡಮ್.
2: ನಮಸ್ಕಾರ.
6: ನಾವು ಹಾನಗಲ್ ತಾಲೂಕು ಕಾಡೂರಿಂದ ಮಾತಾಡೋದು, ರಾಮಚಂದ್ರ ಕುಂಟೆ ಅಂತೇಳಿ.
2: ರಾಮಚಂದ್ರ ಹೇಳ್ರಿ.
6: ನಿಮ್ಮ ಫಂಕ್ಷನ್ ಎಲ್ಲಾ ಕೇಳ್ತಾ ಇದ್ರಿ, ಎಲ್ಲ ಚೆನ್ನಾಗ್ ಬರ್ತಾವ್ರಿ. ನಮಗೆ ಶನಿದೇವರ ಮಹಾತ್ಮೆ ನಾಟಕ ಬೇಕಾಯ್ತು.
1: ಆಯ್ತು ಹಾಕೋಣ.
6: ಆಯ್ತು ನೋಡ್ರಿ.
2: ಹಲೋ
7: ಹಲೋ,
2: ಹಾ ಹೇಳ್ರಿ, ಯಾರು ಮಾತಾಡೋದು?
7: ನಾವು ಕುಳಿಗುಡ್ದಿನ್ ಮಾರದ್ರಪ್ಪ ನರಗಟ್ಟಿ ಮಾತಾಡಿದ್ರಿ.
2: ಹೇಳ್ರಿ ಮಾರದ್ರಪ್ಪ.
7: ನಾವು 9 ವರ್ಷದಿಂದ ಕಣ್ ಕಾಣಿಸಂಗಿಲ್ರಿ.
2: ಹೌದ್, ನಮ್ ಕರೆ ಮಾಡ್ತಾ ಇರ್ತೀರಿ ಮಾರುದ್ರಪ್ಪ, ನಮ್ಗೆ ಗೊತ್ತದ. ಹೇಳ್ರಿ, ನಿಮ್ಮನ್ನ ಹಳೆ ಶ್ರೋತೃ.
7: ನಮಸ್ಕಾರ, ಹೇಳು. ಸಲಾಗ
2: ಅಡ್ಡಿ ಇಲ್ಲ, ಅಡ್ಡಿ ಇಲ್ಲ. ಹೇಳ್ರಿ, ಮತ್ ಯಾವ ಕಾರ್ಯಕ್ರಮ ಕೇಳಿದ್ರಿ?
7: ಎಲ್ಲ ಕಾರ್ಯಕ್ರಮ ಕೇಳ್ತೀವಿ ನಿಮ್ದು, ನಿಮ್ ಕಾರ್ಯಕ್ರಮದಿಂದ ಅದ್ರ ಪ್ರಕಾರ ನಡ್ಕೊಂಡಿದ್ದೀನಿ.
2: ಒಳ್ಳೇದಾಗ್ಲಿ ಮಾರುದ್ರಪ್ಪ, ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನ ಸಂತೋಷದಿಂದಿರಿ. ಧನ್ಯವಾದ.
7: ನಮಸ್ಕಾರ.
2: ನಮಸ್ಕಾರ. ಹಲೋ
8: ಹಲೋ,
2: ಹಾ
8: ನಮಸ್ಕಾರ.
2: ನಮಸ್ಕಾರ, ಯಾರು ಮಾತಾಡೋದು?
8: ಶಿವಾನಂದ್ ನರಗುಂದದಿಂದ.
2: ಶಿವಾನಂದ್ ನರಗುಂದದಿಂದ. ಇಷ್ಟ ದಿನ ಕರೆ ಮಾಡಿದ್ದಿಲ್ಲ.
8: ಹಲೋ,
2: ಇಷ್ಟ ದಿನ ಕರೆ ಮಾಡಿದ್ದಿಲ್ಲ ಶಿವಾನಂದ್ ಅವರು.
1: ನೀವು ಇಷ್ಟು ದಿನ ಕರೆ ಮಾಡಿದ್ದಿಲ್ಲ ಏನು ಅಂತ?
2: ಹೇಳ್ರಿ, ಇವತ್ತೇನ್ ಹೇಳ್ಬೇಕಂತೀರಿ? ಚಲೋ ಅದ.
8: ಇಲ್ಲಾಂದ್ರೆ
2: ಕೊರ ಅಂತದ.
1: ಯಾವ ಊರು ತಮ್ದು?
2: ನರಗುಂದ.
1: ನರಗುಂದ. ನೀವು ಒಂದ್ ಕೆಲಸ ಮಾಡ್ರಿ, ಒಂದು ಪತ್ರ ಬರೀರಿ. ಇವತ್ತು ಹಿಂಗಾತು ಅನ್ನೋದು ನಿಮ್ಮ ಏರಿಯಾ ಯಾವುದು ಅದನ್ನ ಬರೀಬೇಕು. ಈ ಮೊದಲು ಒಂದೆರಡು ಕೇಳುಗರು ಡಿಸ್ಟರ್ಬೆನ್ಸ್ ಇದ್ದದ್ರ ಬಗ್ಗೆ ಪತ್ರ ಬರ್ದಾರ, ಆದ್ರೆ ತಮ್ಮೂರು ಯಾವ ಏರಿಯಾ ಅಂತ ಬರ್ದಿಲ್ಲ.
2: ಡೇಟು ದಿನಾಂಕವನ್ನ ಸರಿಯಾಗಿ ದಿನಾಂಕ ವೇಳೆ ಬರೆದು ನೀವು ಪತ್ರ ಬರೆದ್ರೆ ನಮ್ಮ ತಾಂತ್ರಿಕ ವರ್ಗದವರು ಅದಕ್ಕೆ ಉತ್ತರ ಕೊಡ್ತಾರ. ಧನ್ಯವಾದ. ಹಲೋ ಹಲೋ ಹೇಳ್ರಿ. ಹಲೋ

0: ಹಲೋ, ಹಾ ನಮಸ್ಕಾರ, ಯಾರು ಹೇಳ್ರಿ?
1: ನಾವು ಗೋಕಾಕ್ ತಾಲೂಕ್ ಬೆಟಗೇರಿನ ಉಮೇಶ್ ಮಾತಾಡೋದ್ರಿ.
0: ಉಮೇಶ, ಏನ್ ಮಾಡ್ತೀರಿ?
1: ನಮ್ದು ಬುಕ್ ಸ್ಟಾಲ್ ಸ್ಟೇಷನರಿ ಅಂಗಡಿ ಐತ್ರಿ.
0: ಇಷ್ಟ ದಿನ ಮಾಡಿದ್ದಿಲ್ಲ ಕರೆ.
1: ನಿಮ್ಮ ಕಾರ್ಯಕ್ರಮಗಳೆಲ್ಲ ಕೇಳ್ತಾವ್ರಿ, 30 ವರ್ಷದಿಂದ ಕೇಳ್ತಾವ್ರಿ.
0: ರೇಡಿಯೋ ಸ್ವಲ್ಪ ದೂರ ಇಟ್ಟು ಮಾತಾಡ್ರಿ ಉಮೇಶ, ಮಾತಾಡ್ರಿ.
1: ಅದ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತಾವ್ರಿ. ಸ್ವಲ್ಪ ಏನ್ ಬೇಕು ಕೊಡು. ನಮ್ಗ ಇದ ನಾಟಕಗಳದು ಸ್ವಲ್ಪ ಸಂಖ್ಯಾ ಬಳೆ ನಾಟಕ ಬೇಕಾಗಿದ್ರು.
2: ಆಯ್ತು, ಪ್ರಸಾರ
0: ಜನಪದ ಆಟನೋ ಅಥವಾ ಬೇರೆ ನಾಟಕ?
1: ಇಲ್ಲ, ನಾಟಕ ಬರ್ತಾವ್ರ, ಸಂಖ್ಯಾ ಬಳೆ ನಾಟಕ ಅದವ್ರು.
2: ಅದ ಅದ ಅದ ನಾಟಕವನ್ನ ಪ್ರಸಾರ ಮಾಡ್ತೀವಿ.
0: ಕೇಳ್ತಾ ಇರಿ, ಕೇಳ್ತಾ ಇರ್ರಿ, ನಿಮ್ಗ ಬರ್ತಿರ್ತಾವ.
1: ನಮಸ್ಕಾರ, ನಮಸ್ಕಾರ,
0: ನಮಸ್ಕಾರ. ಹಲೋ,
3: ಹಲೋ,
0: ಹಾ ಹೇಳ್ರಿ, ಯಾರು ಮಾತಾಡೋದು?
3: ಮೇಡಮ್ ನಮಸ್ತೆ ರೀ, ನಾನು ಹುಬ್ಳಿಯಿಂದ ಮಂಗಳಾ ಅಂತ.
0: ಹಾ ನಮಸ್ತೆ.
3: ನಮಸ್ತೆ, ನಾನು ನಿಮ್ದು ಕಾರ್ಯಕ್ರಮ ಎಲ್ಲ ಕೇಳ್ತೀನಿ ರೀ, ಚೆನ್ನಾಗಿರ್ತಾವ. ನಂದು ಒಂದು ಕೋರಿಕೆ ಇತ್ತು, ಅಶೋಕ ಚಕ್ರ ಅಂತ ಒಂದು ಅವಾಗ ಸ್ವತಂತ್ರ ಪೂರ್ವದೊಂದು ಕಾದಂಬರಿ ಇತ್ತು ನೋಡ್ರಿ, ಅವಾಗ ಬಂದಿದ್ ಪ್ರಸಾರ ಆಗಿತ್ತು, ಅದು ಅದನ್ನ ಮತ್ತೆ ಪ್ರಸಾರ ಮಾಡಕಾಗ್ತದ ಅಂತ ಕೇಳಕ್ ಮಾಡಿದ್ರು.
2: ಅಶೋಕ ಚಕ್ರ, ಇದು ಡಾಕ್ಟರ್ ಬಸವರಾಜ್ ಸಾದರ್ ಅವ್ರು
3: ಓದಿದ್ರು. ಅವಾಗ ಅವರು ಶರಣ್ ಬಚ್ಚನ್ ಚೋಳಿನವರೆಲ್ಲ ಓದಿದ್ರು, ಅದು ಇತ್ತಲ್ಲ ಅವ್ರ ಪಾತ್ರ ಮಾಡಿದ್ದಿತ್ತು. ಅದು ಮೋಸ್ಟ್ಲಿ ನಾವು ಹೈಸ್ಕೂಲ್ ಅಲ್ಲಿ ಇದ್ದಾಗ ಕೇಳಿದ್ದೆ ನಾನು, ಅದನ್ನ ಅದನ್ನ ಮತ್ತೆ ಪ್ರಸಾರ ಮಾಡಕಾಗ್ತದ ಅಂತ.
2: ಅದು ನಮ್ಮ
3: ದಿವಸದ ಕೋರಿಕೆ ಮಾಡ್ಬೇಕು ಮಾಡ್ಬೇಕು ಅಂತ ಸಿಕ್ಲಿಲ್ಲ ಇನ್ ನನ್ಗೆ.
2: ಅದು ನಮ್ಮ ಹತ್ರ ಲಭ್ಯದನ ಇಲ್ಲೋ ಚೆಕ್ ಮಾಡ್ತೀವಿ.
0: ಇಲ್ಲ, ಯಾಕಂದ್ರೆ ಮಾಡಿ ಮಾಡಿದವರು ಅದ, ಅದನ್ನ ಪ್ರಸಾರ ಮಾಡಿವಿ. ಅಶೋಚಕ್ರ ನೋಡ್ತೀವಿ ರೀ, ಇದ್ರ ಪ್ರಸಾರ ಮಾಡ್ತೀವಿ, ಖಂಡಿತ ಪ್ರಸಾರ ಮಾಡ್ತೀವಿ. ಧನ್ಯವಾದ ಮಂಗಳ, ಅವಾಗ ಅವಾಗ ಕರೆ ಮಾಡ್ತಾ ಇರಿ. ಧನ್ಯವಾದ. ಹಲೋ,
4: ಹಲೋ,
0: ಹಾ ಹೇಳ್ರಿ, ಯಾರು ಮಾತಾಡೋದು?
4: ನಮಸ್ತೆ.
0: ನಮಸ್ತೆ,
4: ಎಚ್ ಆರ್ ರುದ್ರಸ್ವಾಮಿ, ಅಣದಾಳು ಹೊಸ ಬಡಾವಣೆ, ಚಿಕ್ಕಮಗಳೂರು.
0: ಹೇಳಿ. ಹೆಂಗ್ ಕೇಳ್ತೀರಿ ರೇಡಿಯೋ ನಮ್ದು ಆಕಾಶವಾಣಿ ಧಾರವಾಡ ಎದುರು ಹೆಂಗ್ ಕೇಳ್ತೀರಿ ನೀವು?
4: ಇದು ರೇಡಿಯೋ ಸೆಟ್ ಅಲ್ಲಿ ಬೆಳಿಗ್ಗೆ 6-7 ಚೆನ್ನಾಗ್ ಬರುತ್ತೆ.
0: ಹೌದು,
4: ಆಮೇಲೆ ಚೆನ್ನಾಗ್ ಬರಲ್ಲ, ಆಮೇಲೆ ಮತ್ತೆ ಸಂಜೆ 6-11 ಚೆನ್ನಾಗ್ ಬರುತ್ತೆ, ಅವಾಗ ರೇಡಿಯೋ ಸೆಟ್. ಈಗ ನ್ಯೂಸ್ ಆನ್ ಏರ್ ಆಪ್. ಈಗ
0: ಬಹಳ ಬಹಳ ರುದ್ರಸ್ವಾಮಿ ಅಂದ್ರಲ್ಲ.
4: ಹೌದೌದೌದು,
0: ರುದ್ರಸ್ವಾಮಿ ಅವ್ರು ಬಹಳ ಖುಷಿ ಆಯ್ತು, ಚಿಕ್ಕ ಮಗಳೊಳಗೆ ಇದ್ರು ಕೂಡ ಧಾರವಾಡದ ಸವಿಯನ್ನ ಅವಾಗವಾಗ ಆಸ್ವಾದಿಸ್ತೀರಿ ಅಂತ.
2: ಚಿಕ್ಕಮಗಳೂರಿನ
4: ಬಾರಿ ಚಲೋ ಬರ್ತಾವಲ್ಲ.
2: ಅಲ್ಲ, ಚಿಕ್ಕಮಗಳೂರಿನ ಕಾಫಿ ಸವಿತಾ ಧಾರವಾಡದ ಪೇಡೆ ತಿನ್ಲಿಕ್ಕೆ ಹತ್ತಿರಿ.
4: ಕರೆಕ್ಟ್ ಕರೆಕ್ಟ್. ನಾನು ನನ್ ಮಗಳು ಹುಟ್ಟಿದಾಗ ಧಾರವಾಡದಿಂದ ಪೇಡ ತರಿಸಿದ್ದೆ, ಧಾರವಾಡ ಪೇಡ. ಇಲ್ಲೆಲ್ಲರಿಗೂ ಕಲೀಗ್ಸ್ ಎಲ್ಲ ಹಂಚಿದ್ದೆ, ಧಾರವಾಡ ಪೇಡ ತರಿಸಿ ಇಲ್ಲಿ ಕಲೀಗ್ಸ್ ಹಂಚಿದ್ದೆ.
0: ನೋಡಿ ಮತ್ತೆ ನೋಡ್ರಿ, ಆ ನೆನಪು ನಿಮ್ಗೆ.
4: ನಾನು ಆಕ್ಚುಲಿ BSNL ಅಲ್ಲಿ ಇರೋದು, ಈಗ ರಿಟೈರ್ಡ್ ಆಗಿದ್ದೀನಿ.
0: ಯಾವ ಕಾರ್ಯಕ್ರಮಗಳು ಖುಷಿ ಕೊಟ್ಟವರು ರುದ್ರಸ್ವಾಮಿ ಅವರಿಗೆ?
4: ಇವತ್ತು ಸುಬೋಧ ಸಮಾಲೋಚನೆ ಬಾರಿ ಚಲೋ ಬಂತಲ್ಲ. ಇವ ಕಾಯುವಿಕೆ ಮತ್ತೆ ಕೊರತೆ,
2: ಕಾತುರತೆ.
4: ಕಾತುರತೆ ಮತ್ತೆ ಕೊರತೆ, ನಮಗೆ ಜೀವನದಲ್ಲಿ ಒಂದ್ ಸ್ವಲ್ಪ ಕೊರತೆ ಇದ್ರೆ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳಿಗೆ ಅವ್ರು ಕೇಳಕ್ಕಿಂತ ಮುಂಚೆ ನಾವೇ ಎಲ್ಲ ಒದಗಿಸ್ಕೊಟ್ಬಿಟ್ರೆ ಅದೇನು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಅದೊಂದ್ ಸ್ವಲ್ಪ ಕೊರತೆ ಇರ್ಬೇಕು ಯಾವಾಗ್ಲೂ. ನಾನು ಒಂದೊಂದ್ಸರಿ ಅನ್ಕೊಂತಾ ಇರ್ತೀನಿ, ಸ್ವಲ್ಪ ಬಡತನ ಇದ್ದಿದ್ರೆ ನಮ್ಗೆ ಅವಾಗ ಜೀವನ ಇನ್ನೂ ಚೆನ್ನಾಗಿ ಅನುಭವಿಸ್ಬೋದಿತ್ತು ಅಂತ.
2: ನಿಜ ನಿಜ ನಿಜ.
4: ಈಗ ನಾವು ಮಧ್ಯಮ ವರ್ಗದಲ್ಲಿ ಇದೀವಿ, ಅದ್ ಬೇರೆ ಪ್ರಶ್ನೆ. ಆದ್ರೆ ಸ್ವಲ್ಪ ಕೊರತೆ ಇದ್ರೆ ನನಗೆ ಚೆನ್ನಾಗಿರ್ತಿತ್ತು ಅಂತ ನನಗೆ.
0: ಒಳ್ಳೆ ಭಾವನೆ ಅದು ನಿಜವಾಗ್ಲು. ಬಹಳ ಖುಷಿ ಆಯ್ತು ನೀವು ನಮ್ಮ ಕಾರ್ಯಕ್ರಮಗಳೆಲ್ಲ ಕೇಳ್ತೀರಿ ಅಂತ ಕೇಳಿ.
4: ಅಲ್ಲ, ಆಮೇಲೆ ಲಾಸ್ಟ್ ಮಂತ್ 23 ಅಮೀರ್ ಬಾಯಿ ಕರ್ನಾಟಕದು ಭಾವಗೀತೆ ಬಂತಲ್ಲ, ಭಾರಿ ಖುಷಿ ಆಯ್ತು ನನಗೆ. ಅದರಲ್ಲೂ ಪ್ರಿಯ ಮಧುವನದಲ್ಲಿ ಓಡಾಡುವ ಬಾ.
0: ಹೌದ್ರಿ, ಹೌದ್ರಿ,
4: ಅದಂತೂ ಭಾರಿ ಸೂಪರ್ ಅದು.
0: ರುದ್ರಸ್ವಾಮಿಯವರು ಭಾರಿ ಖುಷಿ ಆಯ್ತು ನಿಮ್ ಮಾತು ಕೇಳಿ. ಚಿಕ್ಕಮಗಳೂರೊಳಗೆ ಇದ್ಕೊಂಡು ನಮ್ಮ ಧಾರವಾಡದ ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತೀರಿ, ಇಷ್ಟು ಮನದುಂಬಿ ಅಂದ್ರೆ ನಮ್ಗೆ ಬಹಳ ಖುಷಿ ಆಯ್ತು. ನಿಮ್ಮ ಮಾತುಗಳನ್ನ
4: ಹಂಚಿಕೊಂಡಿದೆ.
2: ಹೌದೌದು, ಬಂದಿತ್ತು ಬಂದಿತ್ತು ತಮ್ದು.
0: ಕೇಳ್ತಾ ಇರಿ ಕಾರ್ಯಕ್ರಮಗಳನ್ನ, ಅವಾಗವಾಗ ಪ್ರತಿಕ್ರಿಯೆ ನೀಡ್ತಾ ಇರಿ.
4: ಥ್ಯಾಂಕ್ ಯು, ಥ್ಯಾಂಕ್ ಯು. ವಂದನೆಗಳು,
0: ವಂದನೆಗಳು. ಮಂಜುಳಾ, ಇವತ್ತು ಒಂದು ಬದಲಾವಣೆಯನ್ನ.
2: ಹೌದು ಹೌದು, ನಮ್ಮ ಹಳೆಯ ಕೇಳುಗರು ಪತ್ರ ಇದು ಕರೆಗಳನ್ನ ಮಾಡದೆ ಹೊಸಬರಿಗೆ ಅವಕಾಶ ಕೊಟ್ಟಾರ ಅಂತ.
0: ಎಷ್ಟು ಜನ ಹೊಸ ಶ್ರೋತೃಗಳನ್ನು,
2: ನಿಜ ನಿಜ,
0: ಬಹಳ ಸಂತೋಷ ಆಗ್ಲಿಕ್ಕೆ. ಹಳೆಯ ಶ್ರೋತೃಗಳು ಯಾವತ್ತು ನಮ್ ಜೊತೆಗೆ ಇದ್ದೇ ಇರ್ತಾರೆ,
2: ಮತ್ತೆ ಹೊಸಬ್ರು ಬೆಳಿಲಿಕ್ಕೆ ಅವಕಾಶ ಕೊಟ್ರಲ್ಲ, ಹಂಗಾಗಿ ನಮ್ಗೂ ಖುಷಿ ಆಗ್ತೋಣ.
0: ಖರೆ ಅದ ಮಂಜುಳಾ, ಅಂದ್ರ ನಮ್ಮ ಅವರ ಬಂಧುಗಳು ಬಂಧುಗಳು ಹೇಳುದಂತ ಮಾತನ್ನ ಕೇಳಿಸ್ಕೊಂಡು ಅದರಂತ ನಡೀಲಿಕ್ಕತ್ತಾರ ನಮ್ಮ ಹಳೆ ಶ್ರೋತೃಗಳು. ಹಲೋ, ಹೇಳ್ರಿ, ಯಾರು ಮಾತಾಡೋದು? ಹಲೋ, ಕೇಳಿ.

0: ಹೇಳ್ರಿ ಹೇಳ್ರಿ, ಜೋರಾಗಿ ಹೇಳ್ರಿ, ನನಗೆ ಕೇಳಿಸ್ಲಿಕ್ಕತ್ತದ ನಿಮ್ಮ ಮಾತು.
1: ಹಲೋ.
0: ಇಲ್ಲ, ಬಹುಶಃ ಇವತ್ತು ಸ್ವಲ್ಪ ಮಳಿ ಅದಲ್ಲ ಮಂಜುಳ, ಅದು ಒಂದು ಕಾರಣ ಇರಬೇಕು. ಹಲೋ ಹಲೋ ಹೇಳ್ರಿ
2: ಹಲೋ
0: ಹೇಳ್ರಿ, ಅದ್ರ ರೇಡಿಯೋ ಸೆಟ್ ದೂರಿಟ್ಟು ಮಾತಾಡ್ರಿ.
1: ಕಟ್ ಆಯ್ತು ಮಯಾಂಕ.
0: ಹಲೋ
2: ಹಲೋ
0: ಹೇಳ್ರಿ ಹೇಳ್ರಿ.
2: ಮೇಡಮ್ ಅವ್ರ ನಮಸ್ಕಾರ ರೀ.
0: ನಮಸ್ಕಾರ.
2: ಹಾ, ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಬರ್ತಾವ, ಏನ್ ಪ್ರಶ್ನೆ ಇಲ್ಲ. ಇದನ್ನ ಹಳೆ ಕೇಳಿದ್ರು ದಿನಾಲು ಇದನ್ನ ಫಾಲೋ ಮಾಡಿದ್ರೆ ಬಹಳ ಬೆಸ್ಟ್ ಆಗ್ತದೆ.
0: ತಾವು ಯಾರು ಹೇಳ್ಬೇಕು ಎಲ್ಲಿಂದ
2: ಕೇಳ್ ಬಡಿಗೇರ್ ಅಂತ ಹೇಳಿದ್ರಿ ಮೇಡಮ್. ಪ್ರೌಢ ಶಾಲಾ ಮುಖ್ಯರುಗಳು
0: ಪತ್ರ ಬರ್ದಿರ್ತೀರಿ ಬಡಿಗೇರ್ ಅವ್ರ?
2: ಬರ್ದಿರ್ತೀನಿ, ಬರಿತೀನಿ ಬರಿತೀನಿ.
0: ಬಹಳ ಖುಷಿ ಆಯ್ತು.
2: ನಿಮ್ಮ ಕಾರ್ಯಕ್ರಮನು ಕೊಟ್ಟೇನ್ರಿ ಮೇಡಮ್, ನಿಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಬಂದು ಎರಡು ಕಥಾವಿಹಾರದ ಕಥೆಗಳನ್ನು ಓದಿದೀನಿ. ಆಮೇಲೆ ಚಿಂತನ ಒಂದ್ ನಾಲ್ಕು ರೆಡಿ ಇದಾವ ಮೇಡಮ್, ಬರ್ತೀನಿ. ಕಳಿಸ್ತೀನಿ, ಮೊದಲು ಕಳಿಸಿ ಅಪ್ರೂವಲ್ ತಗೊಂಡು ಆಮೇಲೆ ಧ್ವನಿ ಮುದ್ರಣಕ್ಕೆ ನೀವು ಕೇಳಿದ್ರಿ ಅಂದ್ರೆ ಬರ್ತೀನಿ.
0: ಅಡ್ಡಿಲ್ಲ, ಖುಷಿ ಆಯ್ತು ನಿಮ್ ಮಾತು ಕೇಳಿ. ನಮಸ್ಕಾರ. ಹಲೋ
3: ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದ್ರಿ?
3: ನಾವು ರಾಮದುರ್ಗ ತಾಲೂಕ್ ಮುರ್ಕೋಟ್ನಾಳದಿಂದ ರಂಜಾನ್ ಅಂತ ಹೇಳಿ ಮಾತಾಡೋದು ಮೇಡಮ್.
0: ಹೇಳ್ರಿ.
3: ನಾವು ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೇವೆ ಮೇಡಮ್ ನಿಮ್ಮ ಎಲ್ಲ. ಈಗ ಮೊನ್ನೆ ಒಂದ್ ನಾಟಕ ಹಾಕಿದ್ರಿ ಮೇಡಮ್, ಒಂದ್ ಸೀರೆ ತಗೊಂಡ್ರೆ ಮತ್ತೊಂದ್ ಫ್ರೀ ಅಂತ ಹೇಳಿ, ಅಂದ್ರೆ ಹೆಣ್ಮಕ್ಳು ಯಾಮಾರಬಾರ್ದಂತ ಅನ್ನೋದು ಇದನ್ನ ಕಟ್ಟಿ ಅದನ್ನ ಇದನ್ನ ತಿಳಿಸ್ಕೊಡ್ತೀನಿ ಮೇಡಮ್.
1: ಹೌದು, ಭಾನುವಾರ ದಿನ ಬೆಳಿಗ್ಗೆ ಬಂದಿತ್ತು.
3: ಹೌದು ಹೌದು ಹೌದು ಮೇಡಮ್. ನಾವು ಮೊನ್ನೆ ಒಂದ್ SMS ರೆಕಾರ್ಡ್ ಕೇಳಿದ್ವಿ ಮೇಡಮ್, ಅದ ಪ್ರಸಂಗದ ಗೆಂಡೆ ತಿಮ್ಮ ಅಂತೇಳಿ ಆ ರೆಕಾರ್ಡ್ ಅನ್ನ ಹಾಕಿದ್ವಿ ಮೇಡಮ್. ಅದ ನಿಮ್ ಇದ್ರೊಳಗೆ ಲಭ್ಯ ಐತೆ?
0: ಯಾವ್ದು ಹೇಳ್ರಿ, ಯಾವ್ದು ಹೇಳ್ರಿ, ನಾ ಹೇಳ್ತೀನಿ. ಬಹುಶಃ ಸಂದೇಶಗಳು ಬಹಳ ಇರೋದಕ್ಕೆ ಹಾಕಿರ್ಲಿಕ್ಕಿಲ್ಲ ಅವ ನಮ್ಮಲ್ಲಿ. ನೀವು ಅವಾಗವಾಗ ನಿಮ್ಮ ಕೋರಿಕೆಯನ್ನ ಹಾಕ್ತಾ ಇರಿ, ನಾವು ಪ್ರಸಾರ ಮಾಡ್ತೀವಿ. ಧನ್ಯವಾದ. ಹಲೋ
4: ಹಲೋ
0: ಹೇಳ್ರಿ, ಯಾರು ಮಾತಾಡೋದು?
4: ನಮಸ್ಕಾರ ಮೇಡಮ್.
0: ನಮಸ್ಕಾರ.
4: ಹಲೋ.
0: ಹಾ ಹೇಳ್ರಿ, ಕೇಳಿಸ್ಲಿಕ್ಕತ್ತದ.
4: ಎಲ್ಲಾ ವಿದ್ಯಾರ್ಥಿಗಳಿಗೆ ಹೊಸ ವರ್ಷದ ಶಾಲೆ ಆರಂಭಕ್ಕೆ ಶುಭಾಶಯಗಳು ಮೇಡಮ್. ಅವ್ರೆ
0: ಶುಭಾಶಯಗಳು. ಆದ್ರ ನೀವು ಯಾರು, ಎಲ್ಲಿಂದ ಕರೆ ಮಾಡ್ಲಿಕ್ಕೀರಿ?
4: ನಾವು ಗದಗಿನಿಂದ, ಶಂಕರ್ ನವಲೂರ್ರಿ.
1: ಹೇಳ್ರಿ ಹೇಳ್ರಿ. ಅಡ್ಡಿ ಇಲ್ಲ.
0: ಧನ್ಯವಾದ ಧನ್ಯವಾದ ಧನ್ಯವಾದ. ಹಲೋ ಹಲೋ ಹೇಳ್ರಿ.
1: ಹಲೋ
5: ಹಲೋ,
1: ಯಾರು ಮಾತಾಡೋದು?
5: ಹಲೋ
1: ಕೇಳ್ತದ, ಯಾರು ಮಾತಾಡೋದು, ಎಲ್ಲಿಂದ?
5: ಹೊಸಪೇಟೆಯಿಂದ ಮೇಡಮ್.
1: ಹೇಳಿ.
5: ಆನಂತರ ಗಂಟ.
1: ಹಾ,
5: ಇದು ಕಾರ್ಯಕ್ರಮ ಚೆನ್ನಾಗಿತ್ತು ಬೆಳಿಗ್ಗೆ. ಇದು ಇದು ಸೋಮವಾರ 7:45ಕ್ಕೆ ಒಂದು ಕಾರ್ಯಕ್ರಮ.
0: ಯಾವ್ದು ಹೇಳಿ?
5: ಮಕ್ಕಳ ಕಾರ್ಯಕ್ರಮ ಇತ್ತಲ್ಲ 7:45ಕ್ಕೆ ರಾತ್ರಿ.
1: ಯಾವತ್ತಿತ್ತು? ಸೋಮವಾರನ. ಅದು ಕಥಾಕಲರವ. ಕಥಾಕಲರವ
5: ಕಥಾಕಲರವ ತುಂಬಾ ಚೆನ್ನಾಗಿತ್ತು. ಬಹಳ ಚೆನ್ನಾಗಿತ್ತು. ಅದು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಒಳ್ಳೆ ಕಾರ್ಯಕ್ರಮ.
1: ಹೌದು, ಅದಕ್ಕೆ ನಾವು ಅದನ್ನ ರಾತ್ರಿ ಪ್ರಸಾರ ಮಾಡ್ತಾ ಇದ್ದೇವೆ, ಮಕ್ಕಳು ಕೇಳಲಿ ಅಂತಾನೆ.
5: ಹೌದೌದು, ಅದು ಚೆನ್ನಾಗಿ. ಅದು ಇನ್ನೊಂದು ಅರ್ಧ ಗಂಟೆ ಮಾಡಿದ್ರೆ ಚೆನ್ನಾಗಿರ್ತದೆ.
1: ಇಲ್ಲ ಇಲ್ಲ ಇಲ್ಲ, 15 ನಿಮಿಷ.
0: ಸಮಯ ಆಯ್ತು, ಧನ್ಯವಾದ ಕರೆ ಮಾಡಿದಕ್ಕ.
5: ಓಕೆ ಮೇಡಮ್.
0: ಮಂಜುಳ, ಒಂದು ಸಂತೋಷ ಆದ. ಬಹಳಷ್ಟು ಹೊಸ ಶ್ರೋತೃಗಳು ಇವತ್ತು ಕರೆ ಮಾಡ್ಯಾರ. ಇದ ಪದ್ಧತಿ ಮುಂದುವರಿಯಲಿ, ಅವಾಗವಾಗ ನಮ್ಮ ಹಳೆ ಶ್ರೋತೃಗಳು ಕೂಡ ನಮ್ಮ ಜೊತೆಗೆ ಮಾತಾಡ್ತಾ ಇರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಹೇಳೋಣ.
1: ನಮಸ್ಕಾರ.
6: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಆಂಡ್ ಐ ಆಮ್ ಅನುಜಾ ಕುಮಾರ್ ವಿತ್ ದ ಮಿಡ್ ಡೇ ನ್ಯೂಸ್. The headlines. 21 people killed in a massive fire at a hotel in Delhi's Malviya Nagar. Prime Minister Narendra Modi expresses grief, announces an ex gratia of 2 lakh rupees to next of kin of each deceased. Trinamool Congress faces turmoil as expelled MLA Ritobrata Banerjee claims support of nearly 60 MLAs in West Bengal Assembly. Supreme Court forms high-powered expert panel to re-examine Aravali definition. Senior Congress leader D.K. Shivakumar to be sworn in as Chief Minister of Karnataka this afternoon. India becomes world's second largest solar growth market, surpasses USA in annual solar capacity additions. And in Indonesia Open Badminton,

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಪ್ರಮಾಣವಚನ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್. ಸಚಿವರಾಗಿ 12 ಮಂದಿ ಪ್ರತಿಜ್ಞಾವಿಧಿ. ರಾಜಭವನದ ಬಳಿ ಬಿಗಿ ಪೊಲೀಸ್ ಸರ್ಪಗಾವಲು. ಭದ್ರತೆಗಾಗಿ 2000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ಪ್ರಮಾಣವಚನ ಸಮಾರಂಭಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ. ಮಾಜಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ ಡಿಕೆ ಶಿವಕುಮಾರ್. ಬೆಂಗಳೂರು ಐಐಎಸ್ಸಿಯ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಹಾಗೂ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲ, ಪ್ರತಿಪಕ್ಷ ಬಿಜೆಪಿ ಆರೋಪ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂಜೆ 4:05 ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ, ಯುಟಿ ಖಾದರ್, ಈಶ್ವರ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್ ಶರಣ.

0: ಪ್ರಕಾಶ್ ಪಾಟೀಲ್ ಇಂದು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸಮಾರಂಭದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ಧಾರ್ಮಿಕ ಮುಖಂಡರು ಭಾಗವಹಿಸಲಿದ್ದಾರೆ. ಪ್ರಮಾಣವಚನದ ಬಳಿಕ ಇಂದು ಮೊದಲ ಸಚಿವ ಸಂಪುಟದ ಸಭೆ ನಡೆಯಲಿದೆ. ಪ್ರಮಾಣವಚನ ಸಮಾರಂಭ ನಡೆಯುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಲೋಕಭವನದ ಸುತ್ತ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಸುಮಾರು 2,000 ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. 3 ಜಂಟಿ ಪೊಲೀಸ್ ಆಯುಕ್ತರು, 20 ಉಪ ಪೊಲೀಸ್ ಆಯುಕ್ತರನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಭದ್ರತಾ ವ್ಯವಸ್ಥೆಗಳ ಮೇಲ್ವಿಚಾರಣೆ ನಡೆಸಲಿದ್ದಾರೆ. ಲೋಕಭವನದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಪಾಸುಗಳನ್ನು ಹೊಂದಿರುವವರಿಗೆ ಮಾತ್ರ ಅನುಮತಿ ನೀಡಲಾಗಿದೆ. ಎಲ್ಲಾ ಗಣ್ಯರು ಕಾರ್ಯಕ್ರಮ ಆರಂಭವಾಗುವ 1 ಮೊದಲು ತಮ್ಮ ಆಸನಗಳಲ್ಲಿ ಕುಳಿತುಕೊಳ್ಳಲು ಸೂಚಿಸಲಾಗಿದೆ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರಕ್ಕೂ ಮುನ್ನ ಉಸ್ತುವಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಧನ್ಯವಾದ ಅರ್ಪಿಸಿದರು. ಬಳಿಕ ಅವರು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಇದೇ ವೇಳೆ ಕಾರ್ಯಕ್ರಮಕ್ಕೆ ಉಭಯ ನಾಯಕರನ್ನು ಆಹ್ವಾನಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ದೂರವಾಣಿ ಕರೆ ಮಾಡಿ ಶುಭ ಹಾರೈಸಿದ್ದಾರೆ. ಎಲ್ಲರನ್ನೂ ಜೊತೆಗೆ ಕರೆದೊಯ್ದು ಕರ್ನಾಟಕವನ್ನು ಯಶಸ್ವಿಯಾಗಿ ಮುನ್ನಡೆಸುವ ಅದಮ್ಯ ವಿಶ್ವಾಸ ತಮಗಿದೆ ಎಂದು ತಿಳಿಸಿದ್ದಾರೆ. ಹೊಸ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ರಾಜ್ಯ ಸರ್ಕಾರದ ನೂತನ ಸಚಿವ ಸಂಪುಟವನ್ನು ಸೇರುವಂತೆ ಆಹ್ವಾನಿಸಿದ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಎಂದು ಮಾಜಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು 2013-18 ಜಲಸಂಪನ್ಮೂಲ ಸಚಿವರಾಗಿ, 2023 ಇಂದಿನವರೆಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿ ಕರ್ತವ್ಯ ನಿರ್ವಹಿಸುವ ಅವಕಾಶ ದೊರೆತಿದ್ದು ರಾಜಕೀಯ ಜೀವನದ ಅತ್ಯಂತ ಸ್ಮರಣೀಯ ದಿನವಾಗಿದೆ ಎಂದು ಹೇಳಿದ್ದಾರೆ. ಈ ನಡುವೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಎಂಬಿ ಪಾಟೀಲ್ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಲೋಕಭವನದಲ್ಲಿ ಅಧಿಕಾರ ಸ್ವೀಕರಿಸಲಿರುವ ಡಿಕೆ ಶಿವಕುಮಾರ್ ಅವರ ಪ್ರಮಾಣವಚನ ಕಾರ್ಯಕ್ರಮವನ್ನು ರಾಜ್ಯದ 230 ಸರ್ಕಾರಿ ಬಸ್ಸು ನಿಲ್ದಾಣಗಳಲ್ಲಿ ನೇರ ಪ್ರಸಾರ ಮಾಡಲಿದ್ದು ಸಾರ್ವಜನಿಕರು ವೀಕ್ಷಣೆ ಮಾಡಬಹುದಾಗಿದೆ. ಈ ಐತಿಹಾಸಿಕ ಕ್ಷಣವನ್ನು ಸಾರ್ವಜನಿಕರು ಕಣ್ತುಂಬಿಕೊಳ್ಳಲು ರಾಜ್ಯದ ಆಯ್ದ ಸರ್ಕಾರಿ ಬಸ್ಸು ನಿಲ್ದಾಣಗಳಲ್ಲಿ ನೇರ ಪ್ರಸಾರದ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯದ ಜನತೆಗೆ ಈ ಮಹತ್ವದ ಕಾರ್ಯಕ್ರಮವನ್ನು ತಲುಪಿಸುವ ಉದ್ದೇಶದಿಂದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ವೃತ್ತಿ ಸೊಲ್ಯೂಷನ್ಸ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯ ನ್ಯಾನೋ ಸೈನ್ಸ್ ಮತ್ತು ಎಂಜಿನಿಯರಿಂಗ್ ಕೇಂದ್ರದಲ್ಲಿ ಸ್ಥಾಪಿಸಲಾಗಿರುವ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವರ್ಚುವಲ್ ಮೂಲಕ ಇಂದು ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಬೆಂಬಲದೊಂದಿಗೆ ನೂತನ ಸೆಮಿಕಂಡಕ್ಟರ್ ತರಬೇತಿ ಫ್ಯಾಬ್ ಸೌಲಭ್ಯ ಸ್ಥಾಪಿಸಲಾಗಿದೆ. ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಮತ್ತು ಮೈಕ್ರೋ ಎಲೆಕ್ಟ್ರಾನಿಕ್ ತಂತ್ರಜ್ಞಾನಗಳಲ್ಲಿ ಪ್ರಾಯೋಗಿಕ ತರಬೇತಿ, ಕೌಶಲ್ಯ ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಸಕ್ರಿಯಗೊಳಿಸುವ ಮೂಲಕ ಭಾರತದ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಯೋಜನೆಯಡಿ ರಾಗಿ ಮಾರಾಟ ಮಾಡಿದ ರೈತರಿಗೆ ಬಾಕಿ ಇರುವ ಪಾವತಿಗಳನ್ನು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. 100,000 ಹೆಚ್ಚು ರೈತರಿಗೆ ಬಾಕಿ ಇರುವ 1,611 ಕೋಟಿ ರೂಪಾಯಿಗಳ ಪಾವತಿಯನ್ನು ಸರ್ಕಾರ ತಡೆ ಹಿಡಿದಿದೆ ಎಂದು ಅವರು ದೂರಿದ್ದಾರೆ. ಮುಂಗಾರು ಆರಂಭವಾಗಿದ್ದು ರೈತರು ಕೃಷಿಗೆ ಸಿದ್ದರಾಗುತ್ತಿದ್ದಾರೆ, ಆದರೆ ಸರ್ಕಾರ ರೈತರೊಂದಿಗೆ ಚೆಲ್ಲಾಟವಾಡುತ್ತಿದೆ ಎಂದು ಟೀಕಿಸಿದ್ದಾರೆ. ತುಮಕೂರು ಜಿಲ್ಲೆಗೆ 370 ಕೋಟಿ, ಹಾಸನ 320 ಕೋಟಿ, ಮೈಸೂರು 179 ಕೋಟಿ, ಚಿಕ್ಕಮಗಳೂರು 169 ಕೋಟಿ, ಮಂಡ್ಯದ ರೈತರಿಗೆ 126 ಕೋಟಿ ರೂಪಾಯಿ ಪಾವತಿ ಬಾಕಿ ಇದೆ ಎಂದು ಆರ್ ಅಶೋಕ ಮಾಹಿತಿ ನೀಡಿದ್ದಾರೆ.

ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ನೂತನ ನೇಮಕಾತಿಗಳನ್ನು ಶಿಫಾರಸು ಮಾಡಿದೆ. ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ಬಕ್ಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟಿಸಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಯಾಗಿ ಈ ಕೇಂದ್ರ ರೂಪುಗೊಂಡಿದೆ. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸದರ ಕ್ಷೇತ್ರಾಭಿವೃದ್ದಿ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ದೊರೆತಿದೆ. ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಒಟ್ಟು 2 ಕೋಟಿ 19 ಲಕ್ಷ ರೂಪಾಯಿ ವೆಚ್ಚದ ಈ ಯೋಜನೆಯ ಉಳಿದ ಮೊತ್ತವನ್ನು ನಬಾರ್ಡ್ ಅಭಿವೃದ್ದಿ ಸಹಾಯದ ಮೂಲಕ ಒದಗಿಸಲಾಗಿದೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ದಿ ಪ್ರಗತಿ ಕುರಿತಾದ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಸಂಜೆ 4 ಗಂಟೆಗೆ ಅವರು ಹೊಸಪೇಟೆಗೆ ಪ್ರಯಾಣ ಬೆಳೆಸಲಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು, ತೆಗೆದುಹಾಕಲು ಹಾಗೂ ಮ್ಯಾಪಿಂಗ್ ಮಾಡಲು ಇದೇ 16ರವರೆಗೆ ಅವಕಾಶ ಇರಲಿದೆ. ಬಳಿಕ ಕರಡು ಪಟ್ಟಿ ಪ್ರಕಟವಾಗುವವರೆಗೆ ಯಾವುದೇ ಬದಲಾವಣೆಗೆ ಅವಕಾಶವಿರುವುದಿಲ್ಲ. ಇದೇ 30ರಿಂದ ಜುಲೈ 29ರವರೆಗೆ ಬಿಎಲ್ಒಗಳು ಒಟ್ಟು 3 ಬಾರಿ ಪ್ರತಿ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೇ 30ರಿಂದ ಆರಂಭವಾಗಲಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವನ್ನು ಪರಿಣಾಮಕಾರಿಯಾಗಿ ಹಾಗೂ ಪಾರದರ್ಶಕವಾಗಿ ಅನುಷ್ಠಾನಗೊಳಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮತದಾರರ ಪಟ್ಟಿ ಚುನಾವಣಾ ಪ್ರಕ್ರಿಯೆಯ ಮೂಲಾಧಾರವಾಗಿರುವುದರಿಂದ ಯಾವುದೇ ಲೋಪದೋಷಗಳಿಗೆ ಅವಕಾಶ ನೀಡಬಾರದು ಎಂದು ನಿರ್ದೇಶನ ನೀಡಿದ್ದಾರೆ. ಅರ್ಹ ಮತದಾರರ ಹೆಸರುಗಳನ್ನು ಪಟ್ಟಿಯಲ್ಲಿ ಸೇರ್ಪಡಿಸುವುದೇ ವಿಶೇಷ ತೀವ್ರ ಪರಿಷ್ಕರಣೆಯ ಮುಖ್ಯ ಉದ್ದೇಶ ಎಂದು ಅಪರ ಜಿಲ್ಲಾಧಿಕಾರಿ ಅಶೋಕ ತೇಲಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ಪದ್ದತಿ ನಿರ್ಮೂಲನೆ ಕುರಿತಂತೆ ಜಿಲ್ಲೆಯಲ್ಲಿನ ಎಲ್ಲಾ ಹೋಂಸ್ಟೇ ಹಾಗೂ ರೆಸಾರ್ಟ್ಗಳಲ್ಲಿ ಹೆಚ್ಚಿನ ತಪಾಸಣೆ ನಡೆಸಿ ಜಾಗೃತಿ ಮೂಡಿಸುವಂತೆ ಉತ್ತರ ಕನ್ನಡದ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ನಿರ್ದೇಶನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ 2823 ಎಕರೆ ಫಲವತ್ತಾದ ಭೂಮಿಯನ್ನು ಕೆಐಎಡಿಬಿ ಮೂಲಕ ಸ್ವಾಧೀನಪಡಿಸಿಕೊಳ್ಳುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಧರಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇಂದು ಡಿಕೆ ಶಿವಕುಮಾರ್ ಪ್ರಮಾಣವಚನ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಚಿವರಾಗಿ 12 ಮಂದಿ ಪ್ರತಿಜ್ಞಾವಿಧಿ. ರಾಜಭವನದ ಬಳಿ ಪೊಲೀಸ್ ಸರ್ಪಗಾವಲು, ಭದ್ರತೆಗಾಗಿ 2000ಕ್ಕೂ ಅಧಿಕ ಪೊಲೀಸರ ನಿಯೋಜನೆ. ಪ್ರಮಾಣವಚನ ಸಮಾರಂಭಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ ಡಿಕೆ ಶಿವಕುಮಾರ್. ಬೆಂಗಳೂರು ಐಐಎಸ್ಸಿಯ ಸೆಮಿಕಂಡಕ್ಟರ್ ಟ್ರೈನಿಂಗ್ ಫ್ಯಾಬ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದ ರಾಷ್ಟಪತಿ ದ್ರೌಪದಿ ಮುರ್ಮು. ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ವಿಫಲ, ಪ್ರತಿಪಕ್ಷ ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ನಲ್ಮಯ್ಯ ಕೇಳುಗರೆ, ಆಕಾಶವಾಣಿಗೆ 90 ಹರೆಯ
5: ಸರಸತಿಯ ಸುತರಿ ನಿಂಚರವನಿ ಮನಸೂರೆಗೊಂಡ ಗಂಗೆ.
4: ಖ್ಯಾತ ಮನೋವಿಜ್ಞಾನಿ ಡಾಕ್ಟರ್ ಆನಂದ್ ಪಾಂಡುರಂಗಿ.
6: ಇವತ್ತು ನಾವೇನು ಮನೋವಿಜ್ಞಾನ ಬೆಳೆದಿದೆ ಜನಸಾಮ

ಮನೆಯರಿಗೆ ಮುಟ್ಟದ, ಮನೆ ಮನೆಗೆ ಮುಟ್ಟದ ಅಂತ ಹೇಳಿ ಆ ಕಾಲದಿಂದ ಇವತ್ತಿಗೂ ನಿರಂತರವಾದಂತಹ ಕೆಲಸವನ್ನ ಮಾಡುವ ಸಂಸ್ಥೆ ಯಾವುದು ಅಂದ್ರೆ ಆಕಾಶವಾಣಿ ಕೇಂದ್ರ ಅಂತ ಹೇಳಬಯಸ್ತೀನಿ. ಯಾಕಂದ್ರೆ ಒಂದು ಸಂಸ್ಥೆ 90 ವರ್ಷ ಅನೇಕ ತೆರೆಗಳ ಬಂದ್ ಹೋದ್ರು ಸಸ್ಟೇನ್ ಆಗಿದೆ ಅಂದ್ರೆ ಅದು ಬಹಳ ಮಹತ್ವದ. ನನ್ನಂತ ಅನೇಕ ಪ್ರಾರಂಭಿಕ ಹಂತದಲ್ಲಿ ವೈದ್ಯರಿಗೆ ವೇದಿಕೆ ಕೊಟ್ಟು ಜನಸಾಮಾನ್ಯರಿಗೆ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅದ ಅನ್ನುವಂತ ಸಂದೇಶ ಮುಟ್ಟಿಸಿದವರು ಯಾರು ಅಂದ್ರೆ ಆಕಾಶವಾಣಿ. ಅನೇಕ ಮಹಾನ್ ದಿಗ್ಗಜರು ಏನಿವತ್ತು ಸಮಾಜಕ್ಕೆ, ಸಂಗೀತ ಕ್ಷೇತ್ರ ಇರಬಹುದು, ನಾಟಕ ಕ್ಷೇತ್ರ ಇರಬಹುದು, ಕಲಾಕ್ಷೇತ್ರ ಇರಬಹುದು, ಇವೆಲ್ಲದರಲ್ಲಿಯೂ ಕೂಡ ನನಗನ್ನಿಸ್ತದ ಆಕಾಶವಾಣಿಯ ಪಾತ್ರ ಬಹಳ ದೊಡ್ಡದ ಅನ್ನಿಸ್ತದ. 90 ವರ್ಷ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತೇವೆ ಅಂದ್ರೆ ಅದರ ಗಟ್ಟಿತನವನ್ನು ನಾವು ತೋರಿಸ್ತದೆ. ಎಲ್ಲರ ಪರವಾಗಿ, ಸಮಾಜದ ಪರವಾಗಿ ಆಯ್ತು, ಆಕಾಶವಾಣಿ 90ಕ್ಕೆ ಅಭಿನಂದನೆ ಹೇಳ್ತೇನೆ.

ಸಂಜಿತ್ ಹೆಗಡೆಯವರ ಜೊತೆಯಾಗಿ ಹಾಡಿದ್ದು ಐಶ್ವರ್ಯ ರಂಗರಾಜನ್. ಈಗ ಕೇಳೋಣ ಚಕ್ರವರ್ತಿ ಚಿತ್ರದ ಗೀತೆಯನ್ನ ಅರ್ಮಾನ್ ಮಾಲಿಕ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಸ್ವರಗಳಲ್ಲಿ.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ 3:09. ತರಂಗಾಂತರ 392.16 meters ಅಥವಾ 765 kHz ತರಂಗಾಂತರಗಳಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಟೀ ಟೈಮ್ ಚಿತ್ರಗೀತೆಗಳೊಂದಿಗೆ ಆರಂಭವಾಗುವುದು. ಇನ್ನು ಮುಂದೆ ಎಫ್ಎಂ 103 MHz ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ನಿಮ್ಮ ಬಾನುಲಿ ಗೆಳತಿ ಯಶಸ್ವಿನಿಯ ನಮಸ್ಕಾರ.

0: ಆಕಾಶವಾಣಿ ಧಾರವಾಡ ಇದುವರೆಗೆ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ವಿವಿಧ ಭಾರತಿ ಮುಂಬೈ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ನಮ್ಮ ಸಂಜೆಯ ಕಾರ್ಯಕ್ರಮಗಳನ್ನು 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಮತ್ತು 103 ಮೆಗಾಹರ್ಟ್ಸ್ ಎಫ್ಎಂ ಕಂಪನಾಂಕಗಳಲ್ಲಿ ಸಂಜೆಯ ಪ್ರಸಾರ ಕಾರ್ಯವನ್ನು ಕೇಳಲಿದ್ದೀರಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಸಂಜೆಯೊಂದಿಗೆ ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕರ ನಮಸ್ಕಾರ. ಸಮಯ 5:30:35. ಇದೀಗ ಟೀ ಟೈಮ್ ಚಿತ್ರಗೀತೆಗಳು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.
5: ನಿಸರ್ಗ ಜ್ಞಾನಾಮೃತ
0: ಟೀ ಟೈಮ್ ಚಿತ್ರಗೀತೆಗಳ ಆರಂಭದಲ್ಲಿ ಕೇಳೋಣ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಗಂಗಾ ಯಮುನಾ ಚಿತ್ರದ ಗೀತೆಯನ್ನು, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿದ್ಯಾಸಾಗರ್ ಅವರ ಸಂಗೀತ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಗುರುಕಿರಣ್ ಅವರ ಧ್ವನಿಯಲ್ಲಿರುವ ಪಲ್ಲಕ್ಕಿ ಚಿತ್ರದ ಗೀತೆ ಇದು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆತ್ಮೀಯ ಕೇಳುಗರೆ,
4: ಯೋಗ ಪೂರ್ಣ ಧರಣಿ.
3: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1-21 ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
5: ಸುರೇಶ್ ಪೀಟರ್ ಹಾಗೂ ಅರ್ಚನಾ ಉಡ್ಪ ಅವರು ಹಾಡಿರುವ ಪ್ರೀತಿ ಪ್ರೇಮ ಪ್ರಣಯ ಚಿತ್ರದ ಗೀತೆ ಇದು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕೇಳುಗರೆ, ಜೂನ್ 21 ವಿಶ್ವ ಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಕ್ಕೆ ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಟೀ ಟೈಮ್ ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಸಿಂಹಾದರಿಯ ಸಿಂಹ ಚಿತ್ರದ ಗೀತೆಯನ್ನು.

0: ಶುದ್ಧತಾ ಸೇ ಭರಾ ನಿರ್ಮಾ ಶುದ್ಧ ನಮಕ್.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
4: ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.

ಆತ್ಮೀಯ ಕೇಳುಗರೇ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21ನೇ ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ. ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ. ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ. ದಿ. ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

0: ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ, ರೈತರಿಗೆ ಮಾಹಿತಿ ಸಾರ, ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
1: ನಿಲ್ಲುಸಿರಿ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ.
0: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
2: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
0: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.
3: ಆಕಾಶವಾಣಿ ಧಾರವಾಡ, ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.

0: With the assistance of 8 fire tenders, rescue and search operations are underway. The cause of the fire is yet to be ascertained. President Draupadi Murmu, Vice President C.P. Radhakrishnan and Prime Minister Narendra Modi have expressed grief at the loss of lives in the fire incident. Benchmark domestic equity indices ended with moderate losses today. The BSE Sensex dropped 304 points to close at 74,346. The NSE Nifty slipped 78 points to settle at 23,406. The broader market at the National Stock Exchange also ended in the negative zone. In badminton, India's Ayush Shetty entered the second round of the Indonesia Open Super 1000 after defeating China's Wang Hongyang in a comeback victory, winning 8-21, 22-20, 21-15. India also registered a notable win in mixed doubles with Rohan Kapoor and Ritwik Agarde, defeating Chinese Taipei's Yang Po Suan and Hu Lingfang. And with that, we end this news bulletin.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:30 ರಸವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:51 ಕೃಷಿ ರಂಗದಲ್ಲಿ ಮಾವು ಬೆಳೆಗಾರರ ಜೀವಾಳ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತಿರಿ ಸಂದರ್ಶಕರು ಕುಮಾರ್ ಅಗಡಿ. 7:45 ಗಜಲ್ ತಲತ್ ಅಜೀಜ್ ಅವರಿಂದ. 8:00 ಮಹಿಳಾ ವಾಣಿಯಲ್ಲಿ 2026 ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ವಿಜೇತೆ ಕುಷ್ಟಗಿಯ ಲಲಿತಮ್ಮ ಹಿರೇಮಠ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತಿರಿ ಸಂದರ್ಶಕರು ಮಂಜುಳಾ ಪುರಾಣಿಕ್. ಎಂಟು ಗಂಟೆ 30 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ. 9:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ. ಒಂಬತ್ತು ಗಂಟೆ 30 ನಿಮಿಷಕ್ಕೆ ಕ್ರೀಡಾಲೋಕ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಸಂದೇಶ್ ಉಪ್ಪಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ನಂತರ ಕ್ರೀಡಾ ಸುದ್ದಿ. 10:00 ನಾಟಕ ಪರಿವರ್ತನೆ, ರಚನೆ ಡಾಕ್ಟರ್ ಶಶಿಧರ ಕೆ ನರೇಂದ್ರ, ನಿರ್ಮಾಣ ಜಿ ಸುರೇಖ ಸುರೇಶ್. 10:30 ಕೇಂದ್ರ ಸರ್ಕಾರಕ್ಕೆ 12 ವರ್ಷಗಳು ತುಂಬಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇನ್ನು ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮವೊಂದನ್ನು 6:25 ಗಿರೀಶ್ ಕುಲಕರ್ಣಿ ಅವರಿಂದ ಚಿಂತನೆ. 6:30 ರೈತರಿಗೆ ಸಲಹೆಗಳು. 6:35 ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ. ಭಾಗವಹಿಸುವ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರುಬಸವ ಮಹಾಮನೆ ಮನಗುಂಡಿ. ನಿರೂಪಣೆ ಜಿ ಸುರೇಖ ಸುರೇಶ್. 6:50 ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗೆ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಮಾಯಾ ರಾಮನ್. 7:15 ಭಾವಯಾನ. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್. 7:50 ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:30 ಡಾಕ್ಟರ್ ಎಸ್ಆರ್ ರಾಮನ್ಗೌಡರ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯದಂಗಳ. ಕಾರ್ಯಕ್ರಮದ ಪ್ರಸ್ತುತಿ ಮಂಜುಳಾ ಪುರಾಣಿಕ್. 8:45 ವಿಶ್ವ ಪರಿಸರ ದಿನ. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ವಿನಾಯಕ್ ಕುಲಕರ್ಣಿ. ಒಂಬತ್ತು ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. 9:05 ಗೀತಾ ದೀಪಕ್ ಆಲೂರ್ ಅವರಿಂದ ಸುಗಮ ಸಂಗೀತ. 9:15 ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕನಕ ದೀಪ. ಪ್ರಾಯೋಜಕರು ಕರ್ನಾಟಕ ವಿಶ್ವವಿದ್ಯಾಲಯ.

ಕನಕಪೀಠ ಧಾರವಾಡ. ಪ್ರಸ್ತುತಿ ಶರಣಬಸವ ಚೋಳಿನ್ ಹಾಗೂ ಜಿ ಸುರೇಖಾ ಸುರೇಶ್. 9:30 ಹಲೋ ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 10:45 ಜನಪದ ಸಂಗೀತ ಕಾರ್ಯಕ್ರಮ. 11:00 ಕೇಳು ಗೆಳತಿ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. 11:30 ಅಭಯ್ ನಾರಾಯಣ್ ಮಲ್ಲಿಕ್ ಅವರಿಂದ ದೃಪದ್.

ಇನ್ನು ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ. ಬಾಗಲಕೋಟೆ ಜಿಲ್ಲೆ ಬೆಳಗಿ ಪಟ್ಟಣದ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಜೇಶ್ವರಿ ಶೀಲವಂತರ್ ಅವರೊಂದಿಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಕುರಿತು ಸಂದರ್ಶನವನ್ನು ಕೇಳುತ್ತಾರೆ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. 12:35 ಆರೋಗ್ಯ ಸಂಚಿಕೆ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ ಕುರಿತು ಮಾಹಿತಿ. 1:20 ಧಾರವಾಡದ ಮಾರ್ಕಂಡೇಯ ದೊಡ್ಡಮನಿ ಹಾಗೂ ಸಂಗಡಿಗರಿಂದ ತತ್ವಪದ. 1:30 ಹಲೋ ಅಭಿಲಾಷ. 2:40 ಭಾವಯಾನ. ನಂತರ ಹೊಸ ಹಾಡು. ಇನ್ನು ನಾಳೆ ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:51 ಕೃಷಿ ರಂಗದಲ್ಲಿ ಮಳೆಗಾಲದಲ್ಲಿ ಜಾನುವಾರುಗಳ ರಕ್ಷಣೆ, ಈ ಕುರಿತು ಗದಗ್ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಸಿದ್ದಲಿಂಗ ಸ್ವಾಮಿ ಹಿರೇಮಠ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತಿರಿ. ಸಂದರ್ಶಕರು ಕುಮಾರ್ ಅಗಡಿ. ನಂತರ ಕೇಳೂರಿನ ಸಂಗಪ್ಪ ಫಕೀರಪ್ಪ ಹೂಗಾರ ಹಾಗೂ ಸಂಗಡಿಗರಿಂದ ಕರಡಿ ಮಜಲು. 7:45 ಪಂಡಿತ್ ಜಿತೇಂದ್ರ ಅಭಿಷೇಕಿಯವರು ಹಾಡಿರುವ ಮರಾಠಿ ಹಾಡುಗಳು. ಎಂಟು ಗಂಟೆಗೆ ಯುವವಾಣಿಯಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳ ಪ್ರವೇಶ ಪ್ರಕ್ರಿಯೆ. ಈ ಬಗ್ಗೆ ಶಿವಮೊಗ್ಗದ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುತ್ತೀರಿ. ಸಂದರ್ಶಕರು ಮಾಯಾ ರಾಮನ್.

9:15ಕ್ಕೆ ಸ್ವರ ಸೌರಭ, 9:30ಕ್ಕೆ ಕನ್ನಡ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:00ಗೆ ಕೃತಿಕಾ ವಿ ಜಂಗಿನಮಠ್ ಅವರಿಂದ ಕೊಳದ ವಾದನ. ಕೇಂದ್ರ ಸರ್ಕಾರಕ್ಕೆ 12 ವರ್ಷಗಳು ತುಂಬಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಈ ರಾತ್ರಿ 10 ಗಂಟೆಗೆ ನಾಟಕ ಪರಿವರ್ತನೆ. ರಚನೆ ಡಾಕ್ಟರ್ ಶಶಿಧರ ಕೆ ನರೇಂದ್ರ. ನಿರ್ಮಾಣ ಜಿ ಸುರೇಖ ಸುರೇಶ್.

0: ರೈತರಿಗೆ ಮಾಹಿತಿ ಸಾರ. ಹಚ್ಚಿ ಕಳಿಸಿದ್ದೇವೆ ನಿಮ್ಮ ಕೋರಿಕೆಯ ಹಾಡಿಗೆ ರೆಕ್ಕೆ.
1: ನಿಲ್ಲುಸಿರಿ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ.
0: ಗಟ್ಟಿಗೊಳಿಸಿದ್ದೇವೆ ನಟ ಸಾರ್ವಭೌಮನ ನೆನಪು.
2: ಚಿತ್ರರಂಗಕ್ಕೆ ಬಂದವರಾದ್ರಿಂದ ನಮಗೆ ತಾಯಿ ಮನೆ ಅದು.
0: ಎಷ್ಟೊಂದು ವಿಷಯ, ಏನೆಲ್ಲಾ ಕಾರ್ಯಕ್ರಮ. ಜನ ಮೆಚ್ಚಿದ ವಾಣಿ ಆಕಾಶವಾಣಿ, ದೇಶ ಮೆಚ್ಚಿದ ವಾಣಿ ಆಕಾಶವಾಣಿ.
3: ಆಕಾಶವಾಣಿ ಧಾರವಾಡ, ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ, ಆನಂತರ 6:30 ರಸವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
4: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ಸಾಧನಾ ಶರ್ಮಾ.
5: ಆದೌ ಮುಖ್ಯ ವಾರ್ತಾ. ಕೇಂದ್ರೀಯ ಮಂತ್ರಿಮಂಡಲೇನ ವಿಮಾನನ ಪರಿವಹನ ಮಾರ್ಗ ಆಧಾರಭೂತ ಸಂರಚನಾ ಕ್ಷೇತ್ರು ಇಟಿಎಫ್ ಮೂಲ್ಯಸ್ಯ ಸ್ಥಿರೀಕರಣಾರ್ಥಂ ತೈಲ ವಿಪಣನ ಸಮವಾಯ 5,000 ಕೋಟಿ ರೂಪ್ಯಕಾಣಾಂ ಆಯವ್ಯಯ ಸಹಾಯತಾಂ ಪ್ರದಾತುಂ ಕತಿಪಯಃ ಮಹತ್ವಪೂರ್ಣಃ ಯೋಜನಃ ಅನುಮೋದಿತಃ. ಕರ್ನಾಟಕ ರಾಜ್ಯಸ್ಯ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರಃ ಶಪಥಗ್ರಹಣಂ ಕೃತವಾನ್. ಪಶ್ಚಿಮಬಂಗಾಲಸ್ಯ ತೃಣಮೂಲ ಕಾಂಗ್ರೆಸ್ ದಲಾತ್ ನಿಷ್ಕಾಸಿತ ಟಿಎಂಸಿ ವಿಧಾಯಕ ಋತಬ್ರತ ಬನರ್ಜಿ ಇತ್ಯನೇನ ಉಕ್ತಂ ಯತ್ ಪಕ್ಷೇ ಪ್ರಾಯಃ ಷಷ್ಠಿ ವಿಧಾಯಕಃ ಸಂತಿ. ದಿಲ್ಲಿ ನಗರಸ್ಯ ಮಾಲವೀಯ ನಗರೆ ವಿಶ್ರಾಂತಿ ನಿಲಯೇ ಭೀಷಣಾಗ್ನಿಕಾಂಡಃ 21 ಜನಃ ಮೃತಃ. ಅಪಿ ಚ ಭಾರತಂ 25th-century ವರ್ಷೇ ವಿಶ್ವಸ್ಯ ದ್ವಿತೀಯಂ ಬೃಹತ್ತಮಂ ಸೌರ ವಿಕಾಸ ವಿಪಣಕಂ ಜಾತಂ. ಇದಾನೀಂ ವಾರ್ತಾಃ ವಿಸ್ತರೇಣ. ಕೇಂದ್ರೀಯ ಮಂತ್ರಿಮಂಡಲೇನ ವಿಮಾನನ ಪರಿವಹನ ಮಾರ್ಗ ಆಧಾರಭೂತ ಸಂರಚನಾ ಕ್ಷೇತ್ರು ಕತಿಪಯಃ ಮಹತ್ವಪೂರ್ಣಃ ಯೋಜನಃ ಅನುಮೋದಿತಃ. ಪಶ್ಚಿಮ ಏಷ್ಯಾ ಸಂಕಟ ಕಾರಣೇನ ವರ್ಧಿತೇಷು ಇಂಧನ ಮೌಲ್ಯೇಷು ಭಾರತೀಯ ವಿಮಾನ ಸೇವಾನಾಂ ಕೃತೆ ವಿಮಾನ ಇಂಧನಸ್ಯ ಅರ್ಥಾತ್ ಇಟಿಎಫ್ ಮೌಲ್ಯಸ್ಯ ಸ್ಥಿರೀಕರಣಾರ್ಥಂ ತೈಲ ವಿಪಣನ ಸಮವಾಯಿಭ್ಯಃ 1,000 ಕೋಟಿ ರೂಪ್ಯಕಾಣಾಂ ಆಯವ್ಯಯ ಸಹಾಯತಾಂ ಪ್ರದಾತುಂ ಪ್ರಶಾಸನಂ ನಿರ್ಣಯಂ ಕೃತವತ್. ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಅವದತ್ ಯತ್ ಏತೇನ ವಿಮಾನನ ಕ್ಷೇತ್ರ ಸಂಬದ್ಧ ಪ್ರಾಯ 77,00,000 ಆಜೀವಿಕಾ ಸುರಕ್ಷಿತಾ ಭವಿಷ್ಯಂತಿ. ಏಷಾ ಸಹಾಯತಾ ಯೋಜನಾ 36 ಮಾಸ ಪರ್ಯಂತಂ ಪ್ರವರ್ತಿಷ್ಯತೆ. ಮಂತ್ರಿಮಂಡಲೇನ ದಿಲ್ಲಿ ನಿಕಟವರ್ತಿ ಕ್ಷೇತ್ರೆ ವಾಯು ಪ್ರದೂಷಣ ನಿಯಂತ್ರಣಾರ್ಥಂ ಅಪಿ ಏಕಸ್ಯಾ ಬೃಹತ್ಯಾ ಯೋಜನಾಯಾ ಅನುಮೋದನಂ ಕೃತಂ. ಆರ್ಥಿಕ ಸಂಬದ್ಧೆಯ ಮಂತ್ರಿಮಂಡಲೀಯ ಸಮಿತಿಯ ಒಡಿಶಾ ರಾಜ್ಯ ರಾಮೇಶ್ವರಾತ್ ಪಾರಾದೀಪ ಪರ್ಯಂತಂ 360 ಅಧಿಕ 100 ಕಿಲೋಮೀಟರ್ ಪರಿಮಿತಸ್ಯ ನೂತನ ತಟೀಯ ರಾಜಮಾರ್ಗ ನಿರ್ಮಾಣಾಯ ಅನುಮತಿ ಪ್ರದತ್ತ. ಈತದ್ ಅತಿರಿಕ್ತಂ ಸಮಿತಿಯ ಬಿಹಾರ ರಾಜ್ಯ ರಾಷ್ಟ್ರೀಯ ರಾಜಮಾರ್ಗಯೋ 31,000 ತಥಾ 31,000 ಅಧಿಕ 200 ಚ ಇತ್ಯೇತಯೋ ಕಗಡಿಯಾ ಪೂರ್ಣಿಯಾಖಂಡಸ್ಯ ಚತುರ್ಪಥ ಪರಿಯೋಜನಾ ಅಪಿ ಅನುಮೋದಿತಾ. ರಾಷ್ಟ್ರಪತಿ ದ್ರೌಪದೀ ಮುರ್ಮು ಅದ್ಯ ರಾಷ್ಟ್ರೀಯ ಆದಿವಾಸಿ ಸಮ್ಮೇಳನಸ್ಯ ಉದ್ಘಾಟನಂ ಕೃತವತೀ. ನವದಿಲ್ಯಾಂ ಆಯೋಜಿತಾಯಾಂ ಏಕೀಕೃತ ಜನಜಾತೀಯ ವಿಕಾಸ ಸಮವಾಯಾನಾಂ ತಥಾ ಏಕೀಕೃತ ಜನಜಾತೀಯ ವಿಕಾಸ ಯೋಗಸ್ಯ ಚ ವಿಸ್ತಾರ ವಿಷಯಿಕಾಯಾಂ ಸಮಾಯೋಜಿತಾಯಾಂ ಸಭಾಯಾಂ ರಾಷ್ಟ್ರಪತಿ ಅವದತ್ ಯತ್ ದೇಶವ್ಯಾಪಿನಃ ಜನಜಾತೀಯ ಸಮಾಜಸ್ಯ ಸಂಸ್ಕೃತಿ ಅತ್ಯಂತ ಸಮೃದ್ಧ ಅಸ್ತಿ. ಅತಃ ಜನಜಾತೀಯ ಸಮುದಾಯಸ್ಯ ಉನ್ನತ್ಯರ್ಥಃ ವಿಶೇಷ ಪ್ರಯತ್ನಃ ಕರಣೀಯಃ. ತಯಾ ಉಕ್ತಂ ಯತ್ ವಿಕಾಸ ಕಾರ್ಯಾಣಿ ಅಂತಿಮ ಗೃಹಂ ಯಾವತ್ ಅಂತಿಮ ಗ್ರಾಮಂ ಯಾವತ್ ಚ ಅವಶ್ಯಂ ಪ್ರಾಪ್ನುಯುಃ. ರಾಷ್ಟ್ರಪತಿ ಚಿಂತಾಂ ಅಪಿ ವ್ಯಕ್ತೀಕೃತವಾನ್ ಕೃತವತಿ ಯತ್ ಅದ್ಯಾಪಿ ಕೇಚನ ಜನಜಾತೀಯ ವರ್ಗಾಃ ಶಾಸನಸ್ಯ ವಿವಿಧಾಭಿಃ ಯೋಜನಾಭಿಃ ಅನಭಿಜ್ಞಾಃ ಸಂತಿ.
6: ಪಿಎಂ ಜನಮನ್ ಯೋಜನಾ ತಹತ್ ಜನಜಾತಿಯ ಸಮುದಾಯ ಮೇಭಿ ಸಬ್ಸೆ ಪಿಛರೆ ಸಮೂಹಕ್ಕೆ 20,000 ಅಧಿಕ ಗಾಂವ ತಕ್ ವಿಕಾಸ ಕಾರ್ಯಕ್ರಮ ಪಹಂಚಾನೆ ಕಾ ಲಕ್ಷ್ಯ ಹೈ. ಹಮ್ ಸಬ್ ಜಾನತೆ ಹೈ 75 ಜೊ ಗ್ರೂಪ್ಸ್ ಓ ಹೈ ಪಿಬಿಟಿಜಿ. ಪಿಬಿಟಿಜಿ ಸಬ್ಸೆ ಪಿಛರೆ ಅಭಿ ಭಿ ಕೋಯ್ ಪೇಡ್ ಕೆ ಮಂಚ್ ಕೆ ರಹತೆ ರಹತೆ ಹೈ ಉನ್ಕೆ ಕೋಯ್ ಜಮೀನ್ ನಹಿ. ಜಮೀನ್ ಥಾ ಲೇಕಿನ್ ರೆಕಾರ್ಡೆಡ್ ನಹಿ.

ಬೆಳಕು ಹರಿಯುತ್ತಿದ್ದಂತೆಯೇ ಹರಿಸಿದ್ದೇವೆ ನಾದ ನದಿ, ಜೀಕುತ್ತಲೇ ಇದ್ದೇವೆ ಜಾನಪದದ ಜೋಕಾಲಿ, ತಂದಿದ್ದೇವೆ ಹೊತ್ತು ಹೊತ್ತಿಗೆ ಸುದ್ದಿ ಸಮಾಚಾರ.

0: अरावली पर्वत श्रेण्याः परिभाषा सीमांकन संबद्ध विषयाणां स्वतंत्र समीक्षार्थं उच्चाधिकार युक्तायाः विशेषज्ञ समितेः घटनस्य निर्देशः प्रदत्तः अस्याः समितेः अध्यक्षतां भारतीय वानिकी अनुसंधान शिक्षा परिषदः महानिदेशिका कंचन देवी वहिष्यति न्यायालयेन समितये चालितवर्षस्य अगस्त मासस्य एकत्रिंशत्तम दिनांक पर्यन्तं स्वप्रतिवेदनं समर्पयितुम् आदेशः प्रदत्तः प्रधानमंत्री नरेन्द्र मोदी अद्य केन्द्रीय मन्त्रिणः चिराग पासवानस्य लेखं सामाजिक अन्तर्जाल माध्यमेन प्रदर्शितवान् तेन उक्तं यत् लद्दाख प्रदेशे प्राप्तं अद्वितीयं वेरी फलं नवीनावसराणां विकासस्य प्रतीकः अस्ति लेखे लद्दाखस्य उद्यमशीलतया तथा मूल्यवर्धनद्वारा विकासस्य नूतनद्वाराणि उद्घाटितानि इति प्रकाशितम् इति वार्ताः
1: ಸಮಯ 6:30 ಈಗ ರಸವಾರ್ತೆ
2: ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್ ಓದುತ್ತಿರುವವರು ಲಿಂಗಾನಂದ ಪ್ರಿಯ ಶ್ರೋತೃಗಳೇ ಸಯ್ಯಾಜಿ ಶಿಂದೆ ಈ ಹೆಸರು ಕೇಳ್ತಿದ್ದಂತೆ ಖಳನಟನ ಚಿತ್ರ ಒಂದು ಕಣ್ಣಮುಂದೆ ಎದ್ದು ಬರುತ್ತೆ ಆ ಆರ್ಭಟ ಘರ್ಜನೆಯಿಂದಲೇ ಸಯ್ಯಾಜಿ ಶಿಂದೆ ಸಿನಿಮಾ ರಂಗದಲ್ಲಿ ಸೈ ಅನಿಸಿಕೊಂಡಿರೋದು ಆದರೆ ಶಿಂದೆಗೆ ಇನ್ನೊಂದು ಮುಖ ಇದೆ ಅದನ್ನ ಯಾರೂ ನೋಡಿಲ್ಲ ಸಯ್ಯಾಜಿ ಶಿಂದೆ ಪರದೆ ಮೇಲೆ ಕ್ರೂರವಾಗಿ ಕಾಣಿಸಿಕೊಂಡ್ರು ಮನಸ್ಸು ಮಾತ್ರ ನಮ್ಮ ನಾಗಮಂಗಲ ಬೆಣ್ಣೆನೆ ಯಾರಾದರೂ ಮರ ಕಡಿದ್ರೆ ಸಾಕು ಸಯ್ಯಾಜಿ ಮಮ್ಮಲ ಮರುಗ್ತಾರೆ ಇವರು ಮಾಡಿರೋ ಹಸಿರು ಅಭಿಯಾನದಿಂದ 6.5 ಲಕ್ಷ ಗಿಡಗಳು ಇಂದು ಮರಗಳಾಗಿವೆ ನೆರಳು ಕೊಡುತ್ತಿವೆ ಇದನ್ನೆಲ್ಲ ನೆಟ್ಟಿದ್ದು ಅವರ ತಾಯಿಯ ನೆನಪಿಗಾಗಿ ಅಮ್ಮ ಹಾಸಿಗೆ ಹಿಡಿದಾಗ ಶಿಂದೆ ಕಳವಳಗೊಂಡರು ಅಮ್ಮನಿಲ್ಲದ ಜಗತ್ತನ್ನ ಊಹಿಸಿ ದಿಗಿದಿಗಿಲುಗೊಂಡರು ಅಮ್ಮ ಕೈಬಿಟ್ಟು ಹೋಗೋದು ನಿಕ್ಕಿಯಾದಾಗ ಆಕೆಯ ನೆನಪಿನಲ್ಲಿ ಹುಟ್ಟೂರು ಸತಾರಾದ ಮಸ್ವೇಹಳ್ಳಿಲಿ 2000 ಗಿಡಗಳನ್ನು ಅವರು ನೆಟ್ಟರು ನಂತರ ದಿವಾಡಿಯಲ್ಲಿ ಪವಿತ್ರವನ ನಿರ್ಮಿಸಿದ್ರು ಪಾಲ್ವಾನ್ನಲ್ಲಿ ಉದ್ಯಾನವನ ಪೂನಾ ಶಿರೂರು ಹೈವೇಗಳಲ್ಲಿ ನೆಟ್ಟ ಗಿಡಗಳು ಮರಗಳಾದವು ಬರಪೀಡಿತ ಪ್ರದೇಶಗಳಾದ ವೆಲೆ ಅಹಲ್ಯನಗರ ವಿದರ್ಭಗಳಲ್ಲಿ ಶಿಂದೆ ಗಿಡ ನೆಟ್ಟು ನೀರುಣಿಸಿದ್ರಿಂದ ಜನರಿಗೆ ನೀರ ನೆಮ್ಮದಿ ದೊರೆತಿದೆ ಈ ಮರಗಳನ್ನು ನೋಡಿದ್ರೆ ಅಮ್ಮನ ನೆನಪಾಗುತ್ತಂತೆ ಸಯ್ಯಾಜಿ ಶಾಲಾ ಮಕ್ಕಳು ಸ್ಥಳೀಯರನ್ನೇ ವೃಕ್ಷ ಅಭಿಯಾನದ ರಾಯಭಾರಿಯನ್ನಾಗಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಗಿಡಗಳಿಗೆ ನೀರುಣಿಸುವ ಜವಾಬ್ದಾರಿ ಅವರದ್ದೇ ಶಿಂದೆಯ ಅಮರ ಪ್ರೀತಿಯ ಫಲದಿಂದ ಮಹಾರಾಷ್ಟ್ರದಲ್ಲಿ 100 ಬೃಹತ್ ಆಲ ಅರಳಿ ಮರಗಳ ಜೀವ ಉಳಿದಿದೆ ನಟನೆಯಿಂದ ಬಂದ ಎಲ್ಲ ಆದಾಯವನ್ನು ವರ್ಚಸ್ಸನ್ನು ಗಿಡಗಳನ್ನ ನೆಡಲು ಮರಗಳನ್ನ ಉಳಿಸಲಿಕ್ಕೆ ಹರಿಸುತ್ತಿದ್ದಾರೆ ಶಿಂದೆ ಶಿಂದೆ ಪರದೆ ಮೇಲೆ ಆರ್ಭಟಿಸಿದ್ದಷ್ಟು ಇಲ್ಲಿ ಗಿಡಗಳು ಮರಗಳಾಗ್ತವೆ ಜನಗಳಿಗೆ ಆಕ್ಸಿಜನ್ ಸಿಗುತ್ತದೆ ಅನ್ನೋದಂತೂ ಖರೆ ಕೇರಳದಲ್ಲಿ ಪರಿಶುದ್ಧವಾದ ಆಕ್ಸಿಜನ್ ಸಿಗ್ತಾ ಇದೆಯಂತೆ ನಮಗೆಲ್ಲ ಒಂದೇ ನೀರು ಒಂದೇ ಗಾಳಿ ಒಂದೇ ಆಕಾಶ ಅಲ್ವಾ ಅಲ್ಲಿ ಮಾತ್ರ ಶುದ್ಧ ಆಕ್ಸಿಜನ್ ಹೇಗೆ ಸಾಧ್ಯ ಅಂದ್ಕೊಂಡ್ರ ಹೌದು ಎಲ್ಲರೂ ನೆಮ್ಮದಿಯಾಗಿ ಉಸಿರಾಡಬೇಕು ಅಂತಲೇ ಎಲ್ಲೆಲ್ಲಿ ಟ್ರಾಫಿಕ್ ಇದೆಯೋ ಅಲ್ಲೆಲ್ಲ ಲಿಕ್ವಿಡಿಟಿ ಟ್ರೀ ಅಂತ ನೆಡ್ತಾ ಅಲ್ಲಲ್ಲ ಇಡ್ತಾ ಇದ್ದಾರೆ ಅಂದ್ರೆ ಇದು ನಿಜವಾದ ಮರಗಳಲ್ಲ ಹಸಿರು ಬಣ್ಣದ ಸೂಕ್ಷ್ಮ ಪಾಚಿಗಳನ್ನ ಒಳಗೊಂಡಿರೋ ಬಯೋರಿಯಾಕ್ಟರ್ 1000 ಲೀಟರ್ ಸಾಮರ್ಥ್ಯದ ಗಾಜಿನ ಕಂಟೈನರ್ನಲ್ಲಿ ನೀರು ಮತ್ತು ಸೂಕ್ಷ್ಮ ಪಾಚಿಗಳನ್ನ ತುಂಬಿಸಲಾಗುತ್ತೆ ಈ ಪಾಚಿಗಳು ದ್ಯುತಿ ಸಂಶ್ಲೇಷಣಾ ಕ್ರಿಯೆಗಳ ಮೂಲಕ ವಾತಾವರಣದಲ್ಲಿ ಇಂಗಾಲನ ಹೀರಿ ಗಾಳಿನ ಶುದ್ಧ ಮಾಡ್ತಾ ಇದೆಯಂತೆ ಕೇರಳದ ಮೀನುಗಾರಿಕೆ ಮತ್ತು ಸಾಗರ ಅಧ್ಯಯನ ವಿಶ್ವವಿದ್ಯಾಲಯದ ಆವರಣದಲ್ಲಿ ಈ ಆಕ್ಸಿಜನ್ ಶುದ್ಧೀಕರಣ ರಿಯಾಕ್ಟರ್ ಅನ್ನು ಇಟ್ಟಿದ್ದಾರೆ ಹಾಗೇನೆ ಕೊಚ್ಚಿ ನಗರದಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ ಜಾಸ್ತಿ ಇದೆಯೋ ಎಲ್ಲೆಲ್ಲಿ ಜಾಸ್ತಿ ಹೊಗೆಗಳೋ ಜಂಕ್ಷನ್ಗಳಿದೆಯೋ ಅಲ್ಲೆಲ್ಲ ಈ ರಿಯಾಕ್ಟರ್ ಸೇವೆ ಶುರುವಾಗಿದೆ ಈ ಲಿಕ್ವಿಡಿಟಿ ಟ್ರೀ ನಮ್ಮ ಮರಗಳಿಗಿಂತ 50 ವೇಗವಾಗಿ ಗಾಳಿನ ಶುದ್ಧೀಕರಣ ಮಾಡುತ್ತಂತೆ ಹಂಗೇನೆ 1000 ಲೀಟರ್ ಸಾಮರ್ಥ್ಯದ ಈ ಒಂದು ಮರ 10 ದೊಡ್ಡ ಮರಗಳು ನಮಗೆಲ್ಲ ಯಾವ ಪ್ರಮಾಣದಲ್ಲಿ ಇಂಗಾಲನ ಹೀರಿ ಆಮ್ಲಜನಕ ಕೊಡುತ್ತಲ್ಲ ಆ ಕೆಲಸ ಇದೊಂದೇ ರಿಯಾಕ್ಟರ್ ಮಾಡ್ತಾ ಇದೆ ಕುಡಿಯೋ ನೀರು ಸೇವಿಸೋ ಗಾಳಿ ವಿಷ ಆದ್ರೆ ದೇವ್ರೆ ಗತಿ ಅಂದ್ಕೋತಾ ಇರೋ ಈ ಹೊತ್ತಿನಲ್ಲಿ ದೇವರು ಬಂದಂಗೆ ಬಂದಿದೆ ಈ ಬಯೋರಿಯಾಕ್ಟರ್ ಕೇರಳದ ಅಂಬಾಲಾ ಕುಲಂಗಳ ಕೆರೆಗಳಂತೂ ಲಕಲಕ ಅಂತ ಹೊಳಿತಾ ಇವೆ ನೋಡ ನೋಡ್ತಿದ್ದಂತೆ ನೀರೊಳಗೆ ಧುಮುಕ್ಬೇಕು ಅಂತ ಮನಸ್ಸು ಚೆಂಡಿ ಹಿಡಿಯುತ್ತೆ ತಕ್ಷಣ ನೀರಲ್ಲಿ ಧುಮುಕಿದ್ರು ಯಾಕ್ರಿ ಈಜ್ತಾ ಇದ್ದೀರಾ ಅಂತ ಇಲ್ಲಿ ಯಾರೂ ಕೇಳಲ್ಲ ಈಜೆ ಇಲ್ಲಿ ದೇವರು ಅಂದ ಹಾಗೆ ಅಂಬಾಲಾಕುಲಂ ಅಂದ್ರೆ ದೇವಾಲಯ ಅಂತ ಅರ್ಥ ದೇವಾಲಯಗಳ ಮುಂದಿರೋ ಕೆರೆಗಳು ಬೇಸಿಗೆಯ ಜೀವಜಲ ವಿಶೇಷ ಅಂದ್ರೆ ಇವು ಬರೀ ಕೆರೆಗಳಲ್ಲ ಸ್ವಿಮ್ಮಿಂಗ್ ಪೂಲ್ಗಳು ಕೂಡ ಛೇ ಇಂಥ ಪವಿತ್ರವಾದ ನೀರಲ್ಲಿ ಈಜೋದೆ ಅಂತ ಅನ್ಬೇಡಿ ಯಾರೇ ಈಜಾಡಿದ್ರೂ ನೀರ್ ಕೆಡೋದಿಲ್ಲ ಮುಂದಿನ ಜನಾಂಗಕ್ಕೆ ನೀರಿನ ನೆಲೆ ಬೆಲೆ ತಿಳಿಸೋಕೆ ಈ ರೀತಿ ಮಾಡ್ತಾ ಇದ್ದಾರಂತೆ ಇದು ಕೆರೆಗಳನ್ನ ಸಂರಕ್ಷಿಸೋ ಈಜನ್ನು ಪ್ರೋತ್ಸಾಹಿಸೋ ವಿನೂತನ ಪರಿ ನೀರು ಕೆಡದೇ ಇರಲಿ ಅಂತ ಕ್ಲೋರಿನ್ ಅಂತ ರಾಸಾಯನಿಕಗಳನ್ನ ಈ ಕೆರೆ ಕೊಳಗಳಿಗೆ ಹಾಕೋದಿಲ್ಲ ಬದಲಾಗಿ ಮೀನು ಜಲಚರ ಸಸ್ಯಗಳೇ ಪ್ರಾಕೃತಿಕವಾಗಿ ನೀರನ್ನ ಪರಿಶುದ್ಧಗೊಳಿಸ್ತಿವೆ ಈಜೋಕೆ ಬರೋರಿಗೆ ಕಟ್ನಿಟ್ ರೂಲ್ಸ್ ಇದೆ ಈಜೋದು

0: ಮೊದಲು ಅಲ್ಲೇ ಇರೋ ನಲ್ಲಿ ಶುದ್ಧವಾಗಿ ಸ್ನಾನ ಮಾಡಬೇಕು. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ನಿಷೇಧ. ಸೋಪು ಗೀಪು ಬಳಸಿ ಸ್ನಾನವಂತೂ ಕುಲ್ಲಾ ಕುಲ್ಲಂ ಮಾಡಲೇಬಾರದು. ಅದಕ್ಕೆ ಇಲ್ಲಿ ಜನರು ಕೂಡ ನೀರನ್ನ ದೇವರಂತೆ ನೋಡ್ತಾರೆ. ಅದಕ್ಕೆ ನೋಡಿ, ಕಣ್ಣೂರಿನ ಪನಾಂಗಡ್ ನೈಸರ್ಗಿಕ ಪುರಾತನ ಕೊಳಕ್ಕೆ ತಲೆ ತೋರಿಸಿದ್ರೆ ಸಾಕು, ಮುಖ ಫಳಫಳ ಅಂತ ಕಾಣುವಷ್ಟು ನೀರು ತಿಳಿ ತಿಳಿಯಾಗಿದೆ. ಅಂಬಾಲಕುಲಂನ ಅನ್ನಪೂರ್ಣೇಶ್ವರಿ ದೇವಾಲಯದ ಮುಂದಿರೋ ಕೆರೆ ಕೂಡ ಹಂಗೇನೆ. ಮಲ್ಲಪುರಂನ ಕಂಚೇರಿ, ಮುಸ್ಲಿಯಾರಂಗಡಿ ದೇವಳ ಕೆರೆಗಳು ಪ್ರಕೃತಿ ಹಿನ್ನೆಲೆಯಿಂದಾಗಿ ಸುರಸುಂದರವಾಗಿದೆ. ಈ ಎಲ್ಲಾ ಕಡೆ ಈಜಬಹುದು. ಕೇರಳ ಮಂದಿಗೆ ತಲೆಯಿಂದ ಮುಡಿಯವರೆಗೆ ಈಜೋ ಹುಚ್ಚಿದೆ. ಹಂಗಾಗಿ ಜಲಸಾಕ್ಷರತೆ ಸಾರೋಕೆ ಅಂತಲೇ 56 ಹೆಚ್ಚು ಕೊಳಗಳು ಕೆರೆಗಳು ಕೇರಳದಲ್ಲಿ ಇದೆಯಂತೆ. ಈಜಬೇಕು, ಈಜಿ ನೀರನ್ನ ಉಳಿಸಬೇಕು ಅನ್ನೋದನ್ನ ಇಲ್ಲಿ ಡೈವ್ ಹೊಡೆದ್ರೆ ತಿಳಿಯುತ್ತೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ರಸವಾರ್ತೆ ಕೇಳಿದ್ರಿ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದಿದವರು ಲಿಂಗಾನಂದ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಧಾರವಾಡ.
2: ಇದು ಸಮಯ, ಇದು ಬೆಳಗು, ಇದು ಭಾವ.
3: ಎಷ್ಟು ವಯಸ್ಸು ನಿನಗೆ?
4: 19 ಒಡೆಯ.
3: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
2: ಸಂದೇಶ
5: ಕೇಳ್ರಪ್ಪ, ಕೇಳ್ರಿ.
2: ಸಾವಧಾನ ಸಮಾಧಾನ.
6: ಆ ಪಾತ್ರನೇ ನಮ್ಗೆ ಹೇಳುತ್ತದು. ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಈ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
2: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
7: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
2: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
7: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ.
2: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಯಾಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಮ್ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಬೇಲೂರು, ಹಳೇಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮ

0: ಮಾನವದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ. ರಾಜ್ಯಪಾಲರಿಂದ ಗೌಪ್ಯತಾ ವಿಧಿ ಬೋಧನೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್. ಸಂಪುಟ ದರ್ಜೆಯ ಸಚಿವರಾಗಿ 12 ಮಂದಿ ಪ್ರತಿಜ್ಞಾವಿಧಿ ಸ್ವೀಕಾರ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ರಾಜ್ಯ ಹೈಕೋರ್ಟ್ಗೆ 6 ನ್ಯಾಯಮೂರ್ತಿಗಳ ನೇಮಕಕ್ಕೆ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆಯಿಂದ ರಾಜ್ಯ ಪ್ರವಾಸ. ಯಾದಗಿರಿಯಲ್ಲಿ ರೈತರ ತರಬೇತಿ ಕೇಂದ್ರ ಉದ್ಘಾಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಸಂಭವ. ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಸಂವಿಧಾನದ ಪ್ರತಿ ಹಿಡಿದು ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಭೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಸಮಾರಂಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ಕಾಂಗ್ರೆಸ್ ಹಿರಿಯ ಮುಖಂಡರಾದಂತಹ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಸೇರಿದಂತೆ ಹಲವು ಗಣ್ಯರು ಪ್ರಮಾಣ ವಚನ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಸ್ವಾಮೀಜಿಗಳು, ಧಾರ್ಮಿಕ ಮುಖಂಡರು, ಚಲನಚಿತ್ರ ನಟರು, ಕೈಗಾರಿಕೋದ್ಯಮಿಗಳು ಸಮಾರಂಭಕ್ಕೆ ಸಾಕ್ಷಿಯಾದರು. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದ ಸಹೋದ್ಯೋಗಿಗಳೊಂದಿಗೆ ವಿಧಾನಸೌಧದ ಮುಂದಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಬಳಿಕ ಅವರು ಬಸವಣ್ಣ ಹಾಗೂ ಕೆಂಪೇಗೌಡ ಪ್ರತಿಮೆಗೂ ಪುಷ್ಪಾರ್ಚನೆ ಮಾಡಿದರು. ಪ್ರಮಾಣ ವಚನದ ವೇಳೆ ಮುಂಜಾಗ್ರತಾ ಕ್ರಮವಾಗಿ ವಿಧಾನಸೌಧ, ರಾಜಭವನದ ಬಳಿ ಬಿಗಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿತ್ತು. ಸುಮಾರು 2,000ಕ್ಕೂ ಅಧಿಕ ಪೊಲೀಸರನ್ನು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿತ್ತು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕೇಂದ್ರವು ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿದ್ದು ಎನ್ಎಸ್ಯುಐ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯ ಪ್ರವೇಶ ಮಾಡಿದ್ದರು. ತಮ್ಮ 4 ದಶಕಗಳ ರಾಜಕೀಯ ಪಯಣದಲ್ಲಿ ಸಚಿವರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. 1985ರಲ್ಲಿ ಸಾತನೂರು ಕ್ಷೇತ್ರದಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ವಿರುದ್ದ ಸ್ಪರ್ಧಿಸಿ ಗಮನ ಸೆಳೆದಿದ್ದರು. 1989ರಲ್ಲಿ ಅದೇ ಸಾತನೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿದ್ದರು. 1989ರಿಂದ ಇಲ್ಲಿಯವರೆಗೆ ಸತತವಾಗಿ 8 ಬಾರಿ ಶಾಸಕರಾಗಿ ಆಯ್ಕೆಯಾದ ಹೆಗ್ಗಳಿಕೆ ಇವರದ್ದು. ನಗರಾಭಿವೃದ್ದಿ, ಇಂಧನ, ಜಲಸಂಪನ್ಮೂಲ ಸೇರಿದಂತೆ ಹಲವು ಖಾತೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವವೂ ಇವರಿಗಿದೆ. 2020ರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದ ಡಿಕೆ ಶಿವಕುಮಾರ್ ನಾಯಕತ್ವದಲ್ಲೇ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು. ಸಿದ್ದರಾಮಯ್ಯ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿಯೂ ಕಾರ್ಯನಿರ್ವಹಿಸಿದ್ದರು. 2019ರಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದಿಂದ ಬಂಧನಕ್ಕೊಳಗಾಗಿ ಸುಮಾರು 50 ದಿನ

0: ದಿನಗಳ ಕಾಲ ತಿಹಾರ್ ಜೈಲಿನ ಸೆರೆವಾಸವನ್ನು ಕೂಡ ಅನುಭವಿಸಿದ್ದರು. ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಡಾ ಜಿ ಪರಮೇಶ್ವರ್ ತಮ್ಮನ್ನು ಈ ಮಹತ್ವದ ಹುದ್ದೆಗೆ ಆಯ್ಕೆ ಮಾಡಿದ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತಮ್ಮ ಮೇಲೆ ಇಟ್ಟಿರುವ ವಿಶ್ವಾಸ ಮತ್ತು ನಂಬಿಕೆಗೆ ಆಭಾರಿಯಾಗಿರುವುದಾಗಿ ತಿಳಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಲು ಬಯಸಿದ್ದೆ, ಆದರೆ ಹೈಕಮಾಂಡ್ ನಿರ್ಧಾರವನ್ನು ಒಪ್ಪಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಬೇರೆ ಖಾತೆಯನ್ನು ನೀಡಿದರೂ ನಿರ್ವಹಿಸಲು ಬದ್ದ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಬದ್ದೇಪಲ್ಲಿ ಗ್ರಾಮದಲ್ಲಿ ರೈತರ ತರಬೇತಿ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರ ಉದ್ಘಾಟನೆ ಮಾಡಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೃಷಿ ಸಂಸ್ಕರಣೆ ಮತ್ತು ಗ್ರಾಮೀಣ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ಮಹತ್ವದ ಯೋಜನೆಗಾಗಿ ಈ ಕೇಂದ್ರ ರೂಪುಗೊಂಡಿದೆ. ನಬಾರ್ಡ್ ಸಹಯೋಗದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರ ಸಂಸದರ ಕ್ಷೇತ್ರಾಭಿವೃದ್ದಿ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ದೊರೆತಿದೆ. ರಾಜ್ಯ ಸರ್ಕಾರ 1 ಎಕರೆ ಭೂಮಿ ಮಂಜೂರು ಮಾಡಿದೆ. ಒಟ್ಟು 2,19,00,000 ರೂಪಾಯಿ ವೆಚ್ಚದ ಈ ಯೋಜನೆಯ ಉಳಿದ ಮೊತ್ತವನ್ನು ನಬಾರ್ಡ್ ಅಭಿವೃದ್ದಿ ಸಹಾಯದ ಮೂಲಕ ಒದಗಿಸಲಾಗಿದೆ. ಬಳಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಅಭಿವೃದ್ದಿ ಪ್ರಗತಿ ಕುರಿತ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಇದೇ ವೇಳೆ ಏಕ್ ಪೇಡ್ ಮಾ ಕೆ ನಾಮ್ ಉಪಕ್ರಮದ ಅಡಿಯಲ್ಲಿ ಭಾರತ್ ವ್ಯಾನ್ ಪ್ಲಾಂಟೇಷನ್ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸಂಜೆ 4 ಗಂಟೆಗೆ ಅವರು ಹೊಸಪೇಟೆಗೆ ಪ್ರಯಾಣ ಮಾಡಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಸುಪ್ರೀಂಕೋರ್ಟ್ ಕೊಲಿಜಿಯಂ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ 6 ಮಂದಿ ಹಿರಿಯ ವಕೀಲರನ್ನು ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲು ಶಿಫಾರಸು ಮಾಡಿದೆ. ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ವಕೀಲರಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಡಗವಾಡಿ ಪ್ರಕಾಶ್ ವಿವೇಕಾನಂದ, ಬಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರನ್ನು ನೇಮಕ ಮಾಡುವ ಪ್ರಸ್ತಾವನೆಯನ್ನು ಸುಪ್ರೀಂಕೋರ್ಟ್ ಕೊಲಿಜಿಯಂ ಅನುಮೋದಿಸಿದೆ. ಈ ಮೂಲಕ ರಾಜ್ಯ ಹೈಕೋರ್ಟ್ನ ಕಾರ್ಯನಿರ್ವಹಣಾ ನ್ಯಾಯಮೂರ್ತಿಗಳ ಸಂಖ್ಯೆ 54ಕ್ಕೆ ಏರಿಕೆಯಾಗಲಿದೆ. ರಾಗಿ ಬೆಳೆಯ ಅಭಿವೃದ್ದಿಗೆ ತಮ್ಮ ಜೀವನವನ್ನೇ ಸಮರ್ಪಿಸಿದ ಮಹಾನ್ ಕೃಷಿ ವಿಜ್ಞಾನಿ ರಾಗಿ ಲಕ್ಷ್ಮಣಯ್ಯ ಅವರ ಸಂಶೋಧನೆ, ರೈತರ ಮೇಲಿನ ಅಪಾರ ಕಾಳಜಿ ಇಂದಿನ ಕೃಷಿ ವಿಜ್ಞಾನಿಗಳು, ವಿದ್ಯಾರ್ಥಿಗಳು ಮತ್ತು ರೈತರಿಗೆ ಮಾರ್ಗದರ್ಶಿಯಾಗಿವೆ ಎಂದು ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಕೆಸಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ರಾಗಿ ಲಕ್ಷ್ಮಣಯ್ಯ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿ ತಮ್ಮ ಪರಿಶ್ರಮ, ಬದ್ದತೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನದ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆ ಮಾಡಿದ್ದಾರೆ. ರಾಗಿ ಬೆಳೆಯಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ಅವರು ಅಭಿವೃದ್ದಿಪಡಿಸಿದ ಇಂಡಾಫ್ ಸರಣಿಯ ತಳಿಗಳು ರಾಗಿ ಸಂಶೋಧನೆಯಲ್ಲಿ ನೂತನ ಅಧ್ಯಾಯವನ್ನು ಬರೆದಿವೆ ಎಂದು ಹೇಳಿದ್ದಾರೆ. ಅವರ ಬಹುತೇಕ ಸಂಶೋಧನಾ ಕಾರ್ಯಗಳು ಮಂಡ್ಯದ ವಿಸಿ ಫಾರಂನಲ್ಲಿ ನಡೆದಿರುವುದು ವಿಶ್ವವಿದ್ಯಾಲಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯ ಇದೇ 20ರಿಂದ ಆರಂಭವಾಗಲಿದ್ದು 7 ಅಕ್ಟೋಬರ್ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಈ ದಿಸೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಅಗತ್ಯ ಸಿಬ್ಬಂದಿ ನಿಯೋಜನೆ ಮಾಡಿದ್ದು ತರಬೇತಿ ನೀಡಲಾಗುತ್ತಿದೆ ಎಂದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕರಡು ಮತದಾರರ ಪಟ್ಟಿಯನ್ನು ಆಗಸ್ಟ್ 5ರಂದು ಪ್ರಕಟಿಸಲಾಗುತ್ತಿದ್ದು ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಹಕ್ಕು ಮತ್ತು ಆಕ್ಷೇಪಣಾ ಅರ್ಜಿಗಳ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದ್ದಾರೆ. ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ ಕಾರ್ಯದಲ್ಲಿ ಆರೋಗ್ಯಕರ ಮತದಾರರ ಪಟ್ಟಿ ತಯಾರಿಸುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ಬಿಎಲ್ಒಗಳು ಎಚ್ಚರಿಕೆಯಿಂದ ಕೆಲಸ ಮಾಡಿ ಮತದಾರರು ಭರ್ತಿ ಮಾಡಿ ನೀಡಿದಂತಹ ನಮೂನೆಗಳನ್ನು ವಿಳಂಬವಾಗದಂತೆ ಅಪ್ಲೋಡ್ ಮಾಡಲು ನಿಗಾ ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಇನ್ನು ಹವಾವರ್ತಮಾನ. ನಾಳೆ ಕೇರಳಂಗೆ ನೈಋತ್ಯ ಮುಂಗಾರು ಪ್ರವೇಶ ಮಾಡಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ನಡುವೆ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಕೆಲವೆಡೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ. ರಾಜ್ಯದ

0: ಉತ್ತರ ಒಳನಾಡು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಕೆಲವೆಡೆ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಗದಗ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಕುಡಿಯುವ ನೀರಿನ ಪೂರೈಕೆ, ಮಳೆ ಹಾನಿ ಪರಿಹಾರ, ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೀಜ ಹಾಗೂ ಗೊಬ್ಬರಗಳ ಲಭ್ಯತೆ ಕುರಿತು ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ, ರಾಜ್ಯಪಾಲರಿಂದ ಗೌಪ್ಯತಾ ವಿಧಿ ಬೋಧನೆ. ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್, ಸಂಪುಟ ದರ್ಜೆಯ ಸಚಿವರಾಗಿ 12 ಮಂದಿ, ಪ್ರತಿಜ್ಞಾ ವಿಧಿ ಸ್ವೀಕಾರ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ರಾಜ್ಯ ಹೈಕೋರ್ಟ್ಗೆ 6 ನ್ಯಾಯಮೂರ್ತಿಗಳ ನೇಮಕಕ್ಕೆ ಸುಪ್ರೀಂಕೋರ್ಟ್ ಕೊಲಿಜಿಯಂ ಶಿಫಾರಸು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆಯಿಂದ ರಾಜ್ಯ ಪ್ರವಾಸ, ಯಾದಗಿರಿಯಲ್ಲಿ ರೈತರ ತರಬೇತಿ ಕೇಂದ್ರ ಉದ್ಘಾಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಗುಡುಗು ಸಹಿತ ಮಳೆ ಸಂಭವ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ.
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟೆ.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
4: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
5: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಧಾರವಾಡ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: ವಿದ್ಯಾರ್ಥಿಗಳೇ, ಪಾಲಕರೇ, ಎಸ್ಎಸ್ಎಲ್ಸಿ ಅಥವಾ ಪಿಯುಸಿ ನಂತರ ಉತ್ತಮ ಶಿಕ್ಷಣ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಯೋಚಿಸುತ್ತಿದ್ದೀರಾ? ಇಲ್ಲಿದೆ ವಿಶ್ವಾಸಾರ್ಹ ಶಿಕ್ಷಣ ಸಂಸ್ಥೆ ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್ ಹುಬ್ಬಳ್ಳಿ. ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ನಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಕೋರ್ಸ್ ಗಳಿಗೆ ಪ್ರವೇಶ ಆರಂಭವಾಗಿದೆ. ಪಿಯುಸಿ ಪಾಸ್ ಆದವರಿಗೆ ಬಿಸಿಎ ಕೋರ್ಸ್ ಲಭ್ಯವಿದೆ. ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಒಂದೇ ಕ್ಯಾಂಪಸ್ ನಲ್ಲಿ ಲಭ್ಯ. ಇಂದೇ ಪ್ರವೇಶ ಪಡೆಯಿರಿ. ನಳಂದ ಫೌಂಡೇಶನ್ಸ್ ಪಾಲಿಟೆಕ್ನಿಕ್ ಹಾಗೂ ನಳಂದ ಬಿಸಿಎ ಕಾಲೇಜ್, ವಿದ್ಯಾರಣ್ಯ, ಗದಗ ರಸ್ತೆ, ಬಂಡಿವಾಡ, ಹುಬ್ಬಳ್ಳಿ. ಫೋನ್ 9481857729 ಹಾಗೂ 9353160399.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ಲಿಕ್ವಿಡ್ ಐಟಮ್ಸ್ ಕಳುಹಿಸಲು ಸಾಧ್ಯವಿಲ್ಲ ಎಂಬ ಹಳೆಯ ಕಲ್ಪನೆಗೆ ಈಗ ವಿದಾಯ.
1: ಬೆಂಕಿ ಹತ್ತಿಕೊಳ್ಳುವ ದ್ರವಗಳನ್ನ ಹೊರತುಪಡಿಸಿ ಜೇನುತುಪ್ಪ, ಚಿಕಿತ್ಸಾ ತೈಲಗಳು, ಆಯುರ್ವೇದ ಹಾಗೂ ಹೋಮಿಯೋಪತಿ ಔಷಧಿಗಳು ಸೇರಿದಂತೆ ವಿವಿಧ ದ್ರವ ವಸ್ತುಗಳನ್ನ ಸುರಕ್ಷಿತ ಮತ್ತು ಸೋರಿಕೆ

0: ಆಗದ ಪ್ಯಾಕಿಂಗ್ನೊಂದಿಗೆ ಭಾರತೀಯ ಅಂಚೆ ಮೂಲಕ ನಿಶ್ಚಿಂತೆಯಿಂದ ರವಾನಿಸಬಹುದು.
1: ಭಾರತದ ಯಾವುದೇ ಮೂಲೆಯಿಂದ ಯಾವುದೇ ಗಮ್ಯಸ್ಥಾನಕ್ಕೆ ಇರುವ ಅಂಚೆ ದರಗಳನ್ನು ಡಾಕ್ ಸೇವಾ ಆಪ್ನಲ್ಲಿ ತಕ್ಷಣ ಪರಿಶೀಲಿಸಿ ವಿಶ್ವಾಸಾರ್ಹ ಮತ್ತು ಕೈಗೆಟಕುವ ರವಾನೆಗೆ ಭಾರತೀಯ ಅಂಚೆಯನ್ನು ಆರಿಸಿ.
2: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
2: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
2: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬ್ಲ್ಯೂ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
2: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
3: ಸಂಪರ್ಕಿಸಿ
2: 8277583580 8277583612. ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಬೇಕಾಗುವಂತಹ ಆಡಿಯೋಲಾಜಿಸ್ಟ್ ಹಾಗೂ ಸ್ಪೀಚ್ ಥೆರಪಿಸ್ಟ್ ಸಹಿತ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾಗಿ ವಸತಿ ಸೌಲಭ್ಯವಿದ್ದು ನುರಿತ ಶಿಕ್ಷಕರಿಂದ ಪಾಠದ ವ್ಯವಸ್ಥೆ ಇದೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಮೊಬೈಲ್ 9448309994.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಸಪ್ನೋ ಕೋ ಹಕೀಕತ್ ಮೇ ಬದಲ್ನೆ ಕೆ ಲಿಯೆ ಸಹಿ ಸಮಯ ಪರ್ ಸಹಿ ಕದಮ್ ಉಠಾನಾ ಜರೂರಿ ಹೈ. ಭಾರತೀಯ ವಾಯುಸೇನಾ ಮೇ ಕಮಿಷನ್ಡ್ ಆಫೀಸರ್ ಬನ್ನೆ ಕೆ ಲಿಯೆ ಆಫ್ಕಾಟ್ 2 ಆಫ್ 2026 ಕೆ ಆವೇದನ 20 ಮೇ ಸೆ ಖುಲೆ ಹೈ. ವಿವರಣ ಕೆ ಲಿಯೆ ವಿಸಿಟ್ ಕರೆ afcat.edcil.co.in.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಆತ್ಮೀಯ ಶ್ರೋತೃಗಳೇ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತ ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ನಿಮ್ಮ ನೆಚ್ಚಿನ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಮೂಡಿಬರುತ್ತದೆ. ತಪ್ಪದೇ ಕೇಳಿ ಜೀವನ ಬೆಳಕು ಸರಣಿ ಕಾರ್ಯಕ್ರಮ.
9: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗ ಮೊದಲಿಗೆ ಕೇಳೋಣ.
10: ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಮಾವು ಬೆಳೆಗಾರರ ಜೀವಾಳ. ಈ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಪ್ರಸ್ತುತ ಗೌರವಾಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಪೋದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ.
11: ನಮಸ್ಕಾರ ರೈತ ಬಾಂಧವರೇ, ಇವತ್ತು ಮಾವು ಬೆಳೆಯ ಕುರಿತು ನಾವು ಮಾತನಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಪ್ರಸ್ತುತ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಮಾವು ಬೆಳೆ ಒಂಥರ ಸಿಹಿ ಮತ್ತು ಕೈಯನ್ನ ಹೊಂದಿರತಕ್ಕಂಥ ಹಣ್ಣಿನ ರಾಜ ಮಾವಿನ ಹಣ್ಣು. ಬೆಳೆಗಾರರ ಒಂದು ಹಿತದೃಷ್ಟಿಯನ್ನ ಇಟ್ಕೊಂಡು ನಾವು ಇವತ್ತು ಮಾತನಾಡ್ತಾ ಇದ್ದೀವಿ. ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
12: ನಮಸ್ಕಾರ ಕುಮಾರ್ ಅವರಿಗೆ, ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ತಮಗೆ.
11: ಡಾಕ್ಟರ್ ರಾಜೇಂದ್ರ ಪೋದ್ದಾರ್ ಅವರೇ, ಈ ಮಾವು ಬೆಳೆಯ ಮಹತ್ವ ಮತ್ತು ಇದರ ಒಂದು ಪರಿಚಯವನ್ನು ಮಾಡಿಕೊಡೋದಾದ್ರೆ ಮತ್ತೆ ಇದರಲ್ಲಿ ಯಾವ್ಯಾವ ಅವಕಾಶಗಳು ಇದಾವಂತಂದು ಹೇಳ್ತೀರಿ?
12: ಎಸ್, ಮಾವು ಈ ದೇಶದ ಪರಂಪರೆಯಲ್ಲಿದೆ. ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಬೆಳೀತಾ ಇದ್ದಾರೆ. ಜನಸಾಮಾನ್ಯರೆಲ್ಲ ಇದನ್ನ ಹಣ್ಣಿನ ರಾಜ ಅಂತ ಹೇಳ್ತಾರೆ. ಅಷ್ಟು ಸುಪ್ರಸಿದ್ಧವಾದ ಮತ್ತು ಪ್ರಿಯವಾದ ಹಣ್ಣು ಅದು. ದೇಶದ ಎಲ್ಲ ಭಾಗಗಳಲ್ಲಿ ಬೆಳೀತಾರೆ. ಕಾಶ್ಮೀರ ಹಿಡ್ಕೊಂಡು ಕನ್ಯಾಕುಮಾರಿ ಒಳಗೆ ಬೆಳೀತಾರೆ. ಬಹುಶಃ ನನಗನ್ನಿಸ್ತದೆ ಜಗತ್ತಿನ 40-45% ಹಣ್ಣು ಭಾರತದಲ್ಲಿ ಉತ್ಪಾದನೆ ಆಗ್ತದೆ ಮಾವಿನ ಹಣ್ಣು. ಅಷ್ಟು ಮಹತ್ವದ್ದು. ಮತ್ತು ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಭಾರತದಿಂದ ಈ ಹಣ್ಣು ರಫ್ತು ಆಗ್ತದೆ. ಅಂದರೆ ಇಡೀ ಜಗತ್ತಿಗೆ ಭಾರತದ ಮಾವಿನ ಹಣ್ಣಿನ ಕೊಡುಗೆ ಇದೆ. ಅದು ಮಹತ್ವ. ಇನ್ನು ನಾವು ದೇಶದ ಮತ್ತು ರಾಜ್ಯ

0: ಪರಿಸ್ಥಿತಿ ಮತ್ತು ಸ್ಥಳೀಯ ಪರಿಸ್ಥಿತಿ ಅವಲೋಕನ ಮಾಡೋದಾದ್ರೆ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 220,000 ಟನ್ ಮಾವಿನ ಉತ್ಪಾದನೆ ಅನ್ಸುತ್ತೆ. ಅಂದ್ರೆ ಬೇರೆ ಬೇರೆ ತಳಿಗಳಿದೆ, ಅದರಲ್ಲಿ ಸುಮಾರು 30,000 ಟನ್ ರಫ್ತು ಆಗ್ತದೆ, ಬೇರೆ ದೇಶಗಳಿಗೆ ಹೋಗ್ತದೆ. ಅದರ ಮೊತ್ತವನ್ನು ತಾವು ಗಮನಿಸೋದಾದ್ರೆ 500 ಕೋಟಿಗಿಂತಲೂ ಹೆಚ್ಚಾದ ಮೌಲ್ಯದ ರಫ್ತನ್ನು ನಾವು ಮಾಡ್ತಾ ಇದ್ದೀವಿ. ಇದು ರಾಷ್ಟ್ರ ಮಟ್ಟದ ಪರಿಸ್ಥಿತಿ. ಅಮೆರಿಕಾ, ಬ್ರಿಟನ್, ಗಲ್ಫ್ ಕಂಟ್ರೀಸ್, ನೆದರ್ಲ್ಯಾಂಡ್ಸ್, ಸಿಂಗಾಪುರ್, ಮಲೇಷ್ಯಾ, ಇನ್ನೂ ಅನೇಕ ರಾಷ್ಟ್ರಗಳಿಗೆ ನಮ್ಮ ಭಾರತ ಮಾವು ರಫ್ತಾಗ್ತದೆ. ಇದು ಭಾರತದಲ್ಲಿ ಮಾವಿನ ಹಣ್ಣಿನ ಮಹತ್ವ. ಇನ್ನು ರಾಜ್ಯದಲ್ಲಿ ಕೂಡ ಮಾವು ಬಹಳ ಅತ್ಯಂತ ಪ್ರಮುಖ ಬೆಳೆಯಾಗಿದೆ. ಇಲ್ಲಿ ಪ್ರಮುಖವಾಗಿ ಒಂದು ಉತ್ತರ ಕರ್ನಾಟಕದಲ್ಲಿ, ಒಂದು ದಕ್ಷಿಣ ಕರ್ನಾಟಕದಲ್ಲಿ 2 ಕ್ಲಸ್ಟರ್ಗಳಿದ್ದಾವೆ, ಅಂದರೆ ಕ್ಷತ್ರಿಯ ಕ್ಲಸ್ಟರ್ಗಳು. ಅದರಲ್ಲಿ ನಾವು ಕರ್ನಾಟಕದ ಒಟ್ಟಾರೆ ಪ್ರದೇಶ ತಗೊಂಡ್ರೆ ಸುಮಾರು 450,000 ಎಕರೆಯಷ್ಟು ಹಣ್ಣಿನ ಕ್ಷೇತ್ರ ಇದೆ. ಅಲ್ಲಿ ಸುಮಾರು 14-15 ಲಕ್ಷ ಟನ್ ಉತ್ಪಾದನೆ ಆಗ್ತದೆ. ಅಂದ್ರೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾವು ನಮಗೆ ರಾಜ್ಯದಲ್ಲಿ ಸಿಗ್ತದೆ. ಇನ್ನು ನಮ್ಮ ಈ ಧಾರವಾಡ ಅಥವಾ ಉತ್ತರ ಕರ್ನಾಟಕ ಕ್ಲಸ್ಟರ್ ಬರದೇ ಆದರೆ ಧಾರವಾಡದಲ್ಲಿ ಸುಮಾರು 30,000 ಎಕರೆ ಇದೆ, ವಿಶೇಷವಾಗಿ ಕಲಘಟಗಿ ಮತ್ತು ಕೆಲವೊಂದು ತಾಲೂಕುಗಳಲ್ಲಿ. ಧಾರವಾಡ ತಾಲೂಕಲ್ಲಿ ಧಾರವಾಡ ತಾಲೂಕು ಒಟ್ಟಾರೆ ಉತ್ಪಾದನೆ ಸರ್ಕಾರದ ಅಂಕಿಅಂಶಗಳ ಪ್ರಕಾರ 122,000 ಟನ್ ಅದು ಪ್ರತಿ ವರ್ಷ ಉತ್ಪಾದನೆ ಆಗ್ತದೆ. ಮತ್ತು ಇಳುವರಿ ಕೂಡ ಸುಮಾರು 3.5-4 ಟನ್ ಪ್ರತಿ ಎಕರೆಗೆ ಅಂತ ಹೇಳ್ತಾರೆ, ಬಟ್ ಇವು ಬಹಳಷ್ಟು ಅಫಿಷಿಯಲ್ ಡೇಟಾ ಆಗ್ತದೆ. ನೈಜ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಇಳುವರಿ ಪ್ರತಿ ಎಕರೆಗೆ ಕಡಿಮೆ ಇದೆ. ಆಲ್ಮೋಸ್ಟ್ ಒಂದು 50,000 ಲಕ್ಷಗಳಷ್ಟು ಮೌಲ್ಯದ ಮಾವಿನ ಹಣ್ಣನ್ನು ಧಾರವಾಡ ಜಿಲ್ಲೆಯಲ್ಲಿ ನಾವು ರೈತರು ಬೆಳೀತಾ ಇದ್ದಾರೆ. ಸೊ ಈ ದೃಷ್ಟಿಯಿಂದ ಜಾಗತಿಕವಾಗಿ ದೇಶದ, ರಾಷ್ಟ್ರದ ಮತ್ತು ಧಾರವಾಡ ಪರಿಸ್ಥಿತಿ ನೋಡಿದಾಗ ಮಾವು ಒಂದು ಅತ್ಯಂತ ಪ್ರಮುಖ ಬೆಳೆ ಇದೆ. ಈ ಬೆಳೆಯ ಮುಖ್ಯ ಲಾಭ ಏನಪ್ಪ ಅಂದ್ರೆ, ಒಂದನೇದಾಗಿ ಇಡೀ ಜಗತ್ತಿಗೆ ಆರೋಗ್ಯದ ದೃಷ್ಟಿಯಿಂದ ನಾವೇನು ವಿಟಾಮಿನ್ಸ್, ಮಿನರಲ್ಸ್ ಏನು ಹೇಳ್ತೀವಿ ಅವೆಲ್ಲವುಗಳನ್ನ ಪೂರೈಸುವಂತಹ, ಕೇವಲ 12 ತಿಂಗಳಲ್ಲಿ, ಒಂದೇ ಒಂದು ತಿಂಗಳಲ್ಲಿ ಪೂರೈಸುವಂತಹ ಒಂದು ವ್ಯವಸ್ಥೆ. ಯಾವ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ನೀವು 1-2 ತಿಂಗಳು ಏಪ್ರಿಲ್ ಮೇದಲ್ಲಿ ಸರಿಯಾಗಿ ಮಾವಿನ ಹಣ್ಣನ್ನು ತಿಂದಿದ್ದಾದ್ರೆ ಅನೇಕ ವಿಟಾಮಿನ್ಸ್, ಮಿನರಲ್ಸ್ ಅನ್ನ ನಿಮ್ಮ ಪೌಷ್ಟಿಕತೆ ದೃಷ್ಟಿಯಿಂದ ನೀವು ಬಳಸಬಹುದು. ಎರಡನೇದಾಗಿ ಆರ್ಥಿಕ ಪರಿಸ್ಥಿತಿ. ರೈತರು ಒಣ ಬೇಸಾಯ ಮಾಡ್ತಾರೆ, ನೀರಾವರಿ ಬೇಸಾಯ ಮಾಡ್ತಾರೆ, ಮಳೆ ಆಶ್ರಿತ ಬೇಸಾಯ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದ ಈ 2 ಕ್ಲಸ್ಟರ್ ನಾನು ಏನು ಹೇಳಿದೆ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದಲ್ಲಿ ಆರ್ಥಿಕತೆಯ ದೃಷ್ಟಿಯಿಂದ, ರೈತರ ಆದಾಯದ ದೃಷ್ಟಿಯಿಂದ ಕೂಡ ಬಹಳ ಮಹತ್ವದ ಬೆಳೆ ಆಗಿದೆ. ಇದು ಒಟ್ಟಾರೆ ನಮ್ಮ ಮಾವಿನ ಹಣ್ಣಿನ ಮಹತ್ವ ಸರ್.
1: ಸಂತೋಷ ಡಾಕ್ಟರ್ ರಾಜೇಂದ್ರ ಪೊದ್ದಾರ್ ಅವರೇ, ಯಾಕಪ್ಪ ಅಂದ್ರೆ ನಮ್ಮ ಧಾರವಾಡ ಜಿಲ್ಲೆನೆ ಆಗಿದೆ, ಅಮೂಲ್ಯ ನೈಸರ್ಗಿಕ ಸಂಪನ್ಮೂಲಗಳನ್ನ ಹೊಂದಿರತಕ್ಕಂಥ ನಮ್ಮ ಈ ಧಾರವಾಡ ಜಿಲ್ಲೆ, ಅದರಲ್ಲೂ ಇದು ಮಲೆನಾಡಿಗೆ ಸಮೀಪವಾಗಿರುವುದರಿಂದ ಮಲೆನಾಡ್ ಅಂತಂದ್ರೆ ಕರಿಬಹುದು ನಾವು ಧಾರವಾಡವನ್ನ. ಯಾಕಂದ್ರೆ ಇಲ್ಲಿ ಎಲ್ಲಾ ರೀತಿಯ ಅನೇಕ ವಿಶಿಷ್ಟ ಬೆಳೆಗಳನ್ನು ಸಹ ನಾವು ಬೆಳೀತಾ ಇದ್ದೀವಿ. ಅದರಲ್ಲೂ ಈ ಕೃಷಿ ಹವಾಗುಣಕ್ಕೆ ಅನುಸಾರವಾಗಿ ನಾವು ಈ ಮಾವಿನ ಬೆಳೆಗೆ ಹೆಚ್ಚು ಒತ್ತನ್ನು ಕೊಟ್ಟಾಗ, ಅದರಲ್ಲೂ ನಮ್ಮ ಈ ಆಪಸ್ ಮಾವು ಏನು ನಮ್ಮ ಧಾರವಾಡಕ್ಕೆ ಒಂದು ಹೆಸರನ್ನ ತಂದುಕೊಟ್ಟಿದೆ. ಈ ಬೆಳೆಯ ಕುರಿತು ತಾವು ಹೇಳೋದಾದ್ರೆ,
0: ತಾವು ಕರೆಕ್ಟ್ ಹೇಳಿದ್ರಿ, ಧಾರವಾಡದ ಏನು ಕ್ಲಸ್ಟರ್ ಇದೆ, ಧಾರವಾಡ ಸುತ್ತಮುತ್ತಲಿನ 7 ಜಿಲ್ಲೆಗಳು, ಧಾರವಾಡ, ಬೆಳಗಾಂ, ಉತ್ತರ ಕನ್ನಡ, ಹಾವೇರಿ, ಕೊಪ್ಪಳ ಮತ್ತು ಗದಗ, ಬಾಗಲಕೋಟೆ ಜಿಲ್ಲೆ, ಈ ಕ್ಲಸ್ಟರ್ ಅಲ್ಲಿ ಸ್ಪೆಷಲಿ ಧಾರವಾಡ ಜಿಲ್ಲೆ, ಇಟ್ ಈಸ್ ಬೆಸ್ಟ್ ಅಗ್ರೋಕ್ಲೈಮೆಟಿಕ್ ಕಂಡೀಷನ್ಸ್. ಅಂದ್ರೆ ಕೃಷಿ ಹವಾಮಾನ ಗುಣದ ಪ್ರಕಾರ ಈ ಧಾರವಾಡ ಜಿಲ್ಲೆಗೆ ಅದೊಂದು ವರದಾನ. ಇಲ್ಲಿ ಒಳ್ಳೆಯ ಹವಾಮಾನ ಇದೆ, ಮಾವಿಗೆ ತಕ್ಕುದಾದ ಹವಾಮಾನ ಮತ್ತು ಮಣ್ಣಿದೆ. ಆಮೇಲೆ ನನ್ನ ಅನುಭವ ಪ್ರಕಾರ ಪರಿಶ್ರಮಜೀವಿ ರೈತರು ಕೂಡ ಇದ್ದಾರೆ. ಇವೆಲ್ಲವ ಕಾರಣದಿಂದ 100+ ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಉತ್ಕೃಷ್ಟ ಮಟ್ಟದ ಮಾವನ್ನು ಬೆಳೀತಾ ಇದ್ದಾರೆ. ಈಗ ಹೆಂಗ್ ಧಾರವಾಡ ಪೇಡೆ ಫೇಮಸ್ ಇದೆ, ಆ ರೀತಿ ಧಾರವಾಡ ಮ್ಯಾಂಗೋ ಕೂಡ ಫೇಮಸ್ ಆಗ್ಬೇಕನ್ನಂತ ನಮ್ದು ಉದ್ದೇಶ ಇದೆ. ಆ ಕಾರಣಕ್ಕಾಗಿ ಇಲ್ಲಿ ನೀವು ಸುತ್ತಿನ ಹಳ್ಳಿಗಳ ಕೆಲಗೇರಿ, ಕಲ್ಕೇರಿ, ಮುರ್ಕಟ್ಟಿ ತಗೋಬಹುದು. ಎಷ್ಟು ಜನ ನೈಸರ್ಗಿಕ ರೈತರು ಅನಾಯಾಸವಾಗಿ ಪರಿಶ್ರಮ ಮಾಡಿಕೊಂಡು ಬೆಳೀತಿದ್ದಾರೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಕುಮಾರ್ ಸಾಹೇಬ್ರೆ ಚೇಂಜ್ ಆಗಿದೆ. ಅದ್ರ ಬಗ್ಗೆ ನಾವು ಒತ್ತು ಕೊಟ್ಟು ಸಮಾಜಕ್ಕೆ ತಿಳಿಸಬೇಕಾಗಿದೆ. ಇನ್ನ ಮಾವು ಬೆಳೆಗಾರ ಬಳಗದ ಬಗ್ಗೆ ತಾವು ಉಲ್ಲೇಖ ಮಾಡಿದ್ರಿ. ಈ ನಾನು ಮೂಲತಃ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಆಗಿದ್ದೆ ಮತ್ತು ಧಾರವಾಡ ವಾಲ್ಮಿ ಡೈರೆಕ್ಟರ್ ಆಗಿದ್ದೆ. ಅಚಾನಕ್ ಆಗಿ ನಾನು ಈ ಕ್ಷೇತ್ರಕ್ಕೆ ಬರುವಂತಾಯ್ತು. ಪೋಸ್ಟ್ ರಿಟೈರ್ಮೆಂಟ್, ರಿಟೈರ್ಮೆಂಟ್ ನಿವೃತ್ತಿ ನಂತರ ಏನ್ ಮಾಡೋಕೆ ಪರಿಸ್ಥಿತಿ ಬಂದಾಗ ನಾವು ಒಂದು ವಿಚಾರ ಮಾಡಿ, ಕುಟುಂಬದಲ್ಲಿ ವಿಚಾರ ಮಾಡಿ, ಒಂದು ಹೊಲ ತುಂಡು ಒಕ್ಕಲ್ತನ ಮಾಡೋಣ ಅಂತ ಹೇಳಿ ವಿಚಾರ ಮಾಡ್ಕೊ ಹೊಲ ಖರೀದಿ ಮಾಡಿ ತೋಟ. ಅನಾಯಾಸವಾಗಿ ನಮ್ಮ ಪುಣ್ಯ ಅದು ಒಳ್ಳೆಯ ಉತ್ತಮ ಮಾವಿನ ತೋಟ ನನಗೆ ಸಿಕ್ತು. ಆದ್ರೂ ಮಾವಿನ ಬಗ್ಗೆ ನನಗೆ ಜಾಸ್ತಿ ಜ್ಞಾನ ಇಲ್ಲ. ನಂದು ಬೇಸಿಕಲಿ ಕೃಷಿ ಅರ್ಥಶಾಸ್ತ್ರ ಸಬ್ಜೆಕ್ಟು, ನಾನು ಅಗ್ರೋನಮಿಸ್ಟ್ ಅಲ್ಲ, ಪೊಮೊಲಜಿಸ್ಟ್ ಅಲ್ಲ. ಆದರೆ ಇಲ್ಲಿಯ ಸ್ಥಳೀಯ ಜನರ ಒಂದು ಆಶೋತ್ತರಗಳನ್ನು ಕೆಲವೊಂದು ಸ್ನೇಹಿತರು ಇದರಲ್ಲಿ, ಸುಭಾಷ್ ಆಕಳವಾಡಿ ಅವರು, ಪ್ರಮೋದ ಗಾಂವ್ಕರ್ ಅವರು, ಸುರೇಶ್ ಕುಲಕರ್ಣಿ, ಇವರೆಲ್ಲರ ಒಂದು ಪ್ರಯತ್ನ ಏನು ಸುಮಾರು ದಶಕ ನಡೀತಾ ಇತ್ತು. ಆ ಅವರ ಸ್ನೇಹ ಮತ್ತು ಬಾಂಧವ್ಯದಾಗಿ ನಾನು ಅವ್ರು ಕೂಡ ಸೇರ್ಕೊಂಡ್ಬಿಟ್ಟೆ. ಸೇರಿಕೊಂಡು ಒಟ್ಟಾರೆಯಾಗಿ ನಾವು ಒಂದೇನು ವಿಚಾರ ಮಾಡಿದೆವು, ದೀರ್ಘಕಾಲೀನ ಒಂದು ಇದರಿಂದ ಮುನ್ನೋಟದಿಂದ ಈ ಧಾರವಾಡದಲ್ಲಿ ಏನು ರೈತರು ಕಷ್ಟ ಅನುಭವಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಏನಾದರೂ ಒಂದು ಪರಿಹಾರ ಕಂಡುಕೋಬೇಕು ಅಂತ ಹೇಳಿ ಒಂದು ಪ್ರಸ್ತಾವನೆ ಬಂದಾಗ, ನಾನು ಸುಮಾರು 30 ವರ್ಷದಿಂದ ರೈತ ಸಂಘಟನೆಗಳು ರೈತರ ಬಗ್ಗೆ ಚಿಂತನೆ ಮತ್ತು ಚಟುವಟಿಕೆ ಮಾಡ್ತಾ ಇರೋದ್ರಿಂದ ಅವರು ನನಗೆ ಎಲ್ಲರೂ ಸೇರಿ ಇಲ್ಲ ಒಂದು ರೈತ ಸಂಘಟನೆ ಮಾಡೋ ಅಂತ ಪ್ರಶ್ನೆ ಬಂದಾಗ ಮಾವು ಬೆಳೆಗಾರ ಬಳಗನೇ ಯಾಕೆ ಮಾಡಬಾರ್ದು ಹೇಳಿ 2020

0: ಅದರಲ್ಲಿ ಪ್ರಾರಂಭ ಮಾಡಿದ್ ಸರ್. ಪ್ರಾರಂಭ ಮಾಡಿ ಇವತ್ತು 5 ವರ್ಷ ಆಯ್ತು. ಈ ಸಂಘದ ಉದ್ದೇಶ ಅಂದ್ರೆ ಪ್ರತಿ ಮಾವು ಬೆಳೆಗಾರನಿಗೆ ಒಂದು ಉತ್ತಮ ಆದಾಯ ಕೊಡಿಸಬೇಕು, ಆ ಮಾವು ಅಭಿವೃದ್ಧಿ ಆಗಬೇಕು. ಯಾವ ರೈತನು ಕೂಡ ಮಾವಿನ ಗಿಡಗಳನ್ನು ಕಡಿಬಾರದು, ಅವರ ಆರ್ಥಿಕತೆ ಸುಧಾರಣೆ ಆಗಬೇಕು ಅನ್ನಂತ ಅನೇಕ ಉದ್ದೇಶಗಳಿಂದ ಮತ್ತು ಮುಂದಿನ ಒಂದು ದಶಕಗಳವರೆಗೆ ಪ್ರತಿ ಕಿಲೋ ಹಣ್ಣಿಗೆ ಅತ್ಯಂತ ಅಧಿಕ ಬೆಲೆ ಕೊಡಿಸಬೇಕು, ರೈತಿಗೆ ಆದಾಯ ಹೆಚ್ಚು ಮಾಡಬೇಕಂತ ಒಂದು ಉದ್ದೇಶದಿಂದ ಮಾಡಿ ನಾವು ಬಳಗ ಪ್ರಾರಂಭ ಮಾಡಿದೆವು. ನಂತರ ಆ ಬಳಗದ ಮುಖಾಂತರ ನಾನು ಅನೇಕ ಚಟುವಟಿಕೆಗಳನ್ನು ಮಾಡಿದೆವು. ಅದು ಪ್ರಮುಖವಾಗಿ ಸರ್ ತಮ್ಗೆ ಗೊತ್ತಿರಲಿ, ಇಲ್ಲಿ ರೈತರು ಇಷ್ಟೊಂದು ದಶಕಗಳ ಅನುಭವ ಇದ್ರೂ ಕೂಡ ಬದಲಾದ ಉತ್ಪಾದನಾ ಪರಿಸ್ಥಿತಿ ಮಾರುಕಟ್ಟೆ ಪರಿಸ್ಥಿತಿಯಲ್ಲಿ ಅವರು ಹಿಂದೆ ಬೀಳ್ತಾರನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅದಕ್ಕಾಗಿ ನಾವು ಮೊದಲನೇದಾಗಿ ಮಾಡಿದ್ದೇನೆಂದ್ರೆ ರೈತರಿಗೆ ಆಧುನಿಕ ತಂತ್ರಜ್ಞಾನ ಬಗ್ಗೆ ಕೃಷಿ ವಿಶ್ವವಿದ್ಯಾಲಯ ಮತ್ತು ಧಾರವಾಡ ಕುಂಬಾಪುರ ಫಾರ್ಮ್ ತೋಟಗಾರಿಕೆ ವಿಷಯದಿಂದ ತರಬೇತಿ ಕೊಡಿಸುವಂತ ವ್ಯವಸ್ಥೆ ಮಾಡಿ ಆಮೇಲೆ ಬಹಳಷ್ಟು ಚಟುವಟಿಕೆಗಳನ್ನು ಮಾಡ್ತಾ ಬಂದೆವು. ತರಬೇತಿ ಕ್ಷೇತ್ರ ಭೇಟಿ, ಜೊತೆಗೆ ಅವ್ರಿಗೆ ಬೇಕಾದಂತಹ ಸುಣ್ಣ ಇರ್ಬೋದು, ನೀಮ್ ಪೌಡರ್ ಇರ್ಬೋದು, ಮಿಥಾಲಿಜನ ಇರ್ಬೋದು, ಅವುಗಳ ಪರಿಕರಗಳನ್ನು ಕೊಡುವಂತ ವ್ಯವಸ್ಥೆ ಮಾಡಿದೆವು. ಆಮೇಲೆ ತರಬೇತಿಗಳನ್ನ ರಾಷ್ಟ್ರ ಮಟ್ಟದ ಕಾರ್ಯಾಗಾರ ಕೂಡ ಮಹಾರಾಷ್ಟ್ರದ ಸಹ್ಯಾದ್ರಿ ಫಾರ್ಮ್ನ ಅಧ್ಯಕ್ಷರಂತಹ ಶ್ರೀ ವಿಲಾಸರಾವ್ ಶಿಂದೆ ಅವರ ಖರ್ಚು ಅದ್ಭುತವಾದ ರೈತರು ಸ್ವಂತ ಖರ್ಚಲ್ಲಿ ಕಾರ್ಯಾಗಾರ ಮಾಡಿದ್ರು. ಇದೆಲ್ಲಾನು ಸಾಮರ್ಥ್ಯ ವರ್ಧನೆ ದೃಷ್ಟಿಯಿಂದ ರೈತರನ್ನ ಮಾಡಿದೆವು, ಪರಿಕರಗಳನ್ನು ಒಪ್ಪಿಸಿದೆವು. ಆಮೇಲೆ ಈಗ ಇತ್ತೀಚೆಗೆ ನಾವು ನೇರ ಮಾರಾಟ ವ್ಯವಸ್ಥೆ ಮಾಡಿದೆವು. ಅಕಾಡೆಮಿಕ್ಸ್ ಅಲ್ಲಿ ಯೂನಿವರ್ಸಿಟಿಗಳಲ್ಲಿ ಹೇಳ್ತೇವೆ ನೇರ ಮಾರಾಟ ಬೆಳೆಗಾರಿಂದ ಗ್ರಾಹಕರಿಗೆ, ಅದನ್ನು ಅನುಷ್ಠಾನ ಮಾಡಿದೆವು. ಡೈರೆಕ್ಟ್ಲಿ ನಮ್ಮ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದಲ್ಲಿ ಬೆಳೆಗಾರರಿಂದ ಬಳಕೆದಾರಿಗೆ ರೈತರಿಂದ ನೇರ ಮಾರಾಟ ಪ್ರಾಣ. ಇಲ್ಲಿ ನಮ್ಮ ಬಳಗದಲ್ಲಿ ಹೆಚ್ಚು ಒತ್ತು ಕೊಟ್ಟು ನಾವು ನೈಸರ್ಗಿಕವಾಗಿ ಬೆಳೀರಿ, ಆದಷ್ಟು ರಾಸಾಯನಿಕಗಳನ್ನು ಕಡಿಮೆ ಮಾಡಿ, ಉತ್ಪಾದನೆ ಇರಬಹುದು ಅಥವಾ ಮಾಗಿಸುವುದಿರ್ಬೋದು, ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ರೀತಿಯಲ್ಲಿ ಅದನ್ನ ನೈಸರ್ಗಿಕವಾಗಿ ಬೆಳೆಯುವಂತ ಪ್ರಯತ್ನ ಮಾಡುತ್ತೆ ಹೇಳಿ ಆ ಹಣ್ಣುಗಳನ್ನ ಗಾಂಧಿ ಶಾಂತಿ ಪ್ರತಿಷ್ಠಾನ ಕಳೆದ ಮೇ 1ನೇ ತಾರೀಕಿಗೆ ಪ್ರಾರಂಭ ಮಾಡಿದೆವು. 2023-24-25ರಲ್ಲಿ ನೇರ ಮಾರಾಟ ಪ್ರಾರಂಭ ಮಾಡಿದೆವು. ಅಲ್ಲಿ ಒಳ್ಳೆಯ ಗ್ರಾಹಕರಿಂದ ನಮಗೆ ಬೇಡಿಕೆ ಬರ್ತಾ ಇದೆ, ಅದು ಇನ್ನೂ ಸುಧಾರಣೆ ಆಗ ನಿರೀಕ್ಷಿತ ಮಟ್ಟದಲ್ಲಿ ಬೇಡಿಕೆ ಇಲ್ಲ. ನಾನು ಈ ತಮ್ಮ ಮುಖಾಂತರ ಆಕಾಶವಾಣಿ ಧಾರವಾಡ ಮುಖಾಂತರ ಗ್ರಾಹಕರಲ್ಲಿ ನನ್ನ ವಿನಂತಿ ಏನಂದ್ರೆ ಆದಷ್ಟು ರೈತರಿ ಪ್ಯಾಟರ್ನೇ ಜೊತೆ ಏನು ಇಂಗ್ಲಿಷ್ ಹೇಳ್ತಾರೆ ಒಂದು ಅಭಯ ಹಸ್ತ, ಹೆಚ್ಚಿನ ಒಂದು ಖರೀದಿ ಮಾಡಿ ಆದಾಯ ಅವರಿಗೆ ಬರುವಂತೆ ತಾವು ಅನುಕೂಲ ಮಾಡುತ್ತೆ ನಾನು ವಿನಂತಿ ಮಾಡ್ತಿದ್ದೀನಿ.
1: ಡಾಕ್ಟರ್ ಪೊದ್ದಾರ್ ಅವರೇ, ತಾವು ಹೇಳ್ತಾ ಇದ್ದೀರಿ ಈ ಮಾವಿನ ಬೆಳೆಯ ಒಂದು ಆಗು ಹೋಗುಗಳ ಕುರಿತು, ಅದರ ಮಾರುಕಟ್ಟೆ ಕುರಿತು ಮಾತನಾಡ್ತಾ ಇದ್ದೀರಿ. ಸಾಮಾನ್ಯವಾಗಿ ನಮ್ಮ ರೈತರು ಈ ಮಾವನ್ನ ಬೀಜಗಳ ಮುಖಾಂತರ ಸುಲಭವಾಗಿ ಬೆಳೆಸಬಹುದಾದ್ರೂ ಇದು ಕೆಲವೊಮ್ಮೆ ಅದು ಅಷ್ಟೊಂದು ಏಕರೀತಿಯ ಫಲವನ್ನ ಕೊಡೋದಿಲ್ಲ. ಕಸಿ ಮಾಡಿ ಬೆಳೆಸಿದಂತಹ ಮಾವಿನ ಗಿಡಗಳು ಉತ್ಕೃಷ್ಟವಾಗಿರ್ತವ ಹೇಗೆ ತಮ್ಮ ದೃಷ್ಟಿಯಲ್ಲಿ?
0: ಸಾಮಾನ್ಯವಾಗಿ ಇಲ್ಲಿ ಧಾರವಾಡದಲ್ಲಿ ಅನೇಕ ತರದ ತಳಿಗಳನ್ನು ಬೆಳೆದ್ರೂ ಕೂಡ 80-90% ನಮ್ಮಲ್ಲಿ ಇರೋದು ಆಪೂಸ್ ರೀ. ಆಪೂಸ್ ನನಗನ್ಸಿದ ಮಟ್ಟಿಗೆ 100% ಅದು ಕಸಿ ಮಾಡಿದಂತ ಆಗಿದೆ. ಈಗೇನು ರತ್ನಗಿರಿ ದೇವಗಡ ಹೇಳ್ತಾರ ಇವೆಲ್ಲ ಆಲ್ಮೋಸ್ಟ್ ಸೇಮ್, ಒಂದೇ ನೀವು DNA ಟೆಸ್ಟ್ ಮಾಡಿದ್ರೆ ಆನ್ ಫಾರ್. ಸೊ ಅದೇ ಅಲ್ಲಿಂದ ರೈತರು ತಾವಾಗಿ ಕಸಿ ಮಾಡ್ಕೋತಾರೆ, ಎಲ್ಲ ರತ್ನಗಿರಿ ದೇವಗಡಿಂದ ಸಸಿಗಳನ್ನು ತಂದು ಇಲ್ಲಿ ನೆಟ್ಟಿದ್ದಾರೆ. ಅದೇ ರೀತಿ ಇಡೀ ಧಾರವಾಡ ಜಿಲ್ಲೆಯಲ್ಲೆಲ್ಲ ಕಸಿ ಮಾಡಿದ ಆಪೂಸ್ ಹಣ್ಣಿನ ಉತ್ಪಾದನೆ ಇದೆ.
1: ಒಂದು ಸಸಿ ನೆಟ್ಟಂತ ಸಸಿ ಎಷ್ಟು ವರ್ಷಗಳ ನಂತರ ಅದು ಫಲ ಕೊಡ್ಲಿಕ್ಕೆ ಶುರು ಮಾಡುತ್ತೆ?
0: ಅದು ತಳಿ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಒಂದು ಕೆಲವೊಂದು ನೀವು ಈ ಹೊಸದಾಗಿ ಏನು ಬಂದಾವ ಕೇಸರಿಗೆ ಸರ್ 2-3 ವರ್ಷದಲ್ಲಿ ಮಾಡ್ತದೆ. ನಿಮ್ಮ ಮಾವು ಒಂದು 5-6 ವರ್ಷ ತಗೋತದೆ. ಇನಿಷಿಯಲಿ ಹೂ ಆಗ್ಬೋದು, ಸಣ್ಣ ಇದು ಆಗ್ಬೋದು, ಆದರೆ ಆರ್ಥಿಕ ಎಕನಾಮಿಕ್ ಈಲ್ಡ್ ಬರೋದು 5-6 ವರ್ಷದಿಂದ. ಆಮೇಲೆ 20-25 ವರ್ಷಕ್ಕೆ ಅದು ಫುಲ್ ಬ್ಲೂಮ್ ಆಗಿರ್ತದೆ, ಅತ್ಯಂತ ಅಧಿಕ ಹೆಚ್ಚಿನ ಉತ್ಪಾದನೆ ಪ್ರತಿ ಗಿಡಕ್ಕೆ ಉತ್ಪಾದನೆ ಇಳುವರಿ ಕೊಡುವಂಥದ್ದು ನಿರ್ಮಾಣ ಆಗ್ತದೆ.
1: ತಾವೀಗ ಮಾವು ಬೆಳೆಗಾರರ ಒಂದು ಬಳಗದ ಗೌರವ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ, ಸದ್ಯದ ಈ ಮಾವಿನ ಸ್ಥಿತಿಗತಿ ಬಗ್ಗೆ ಹೇಳೋದಾದ್ರೆ? ತಾವು
0: ಇವತ್ತಿನ ಈ ಕಾರ್ಯಕ್ರಮದ ಟೈಟಲ್ ಕೊಟ್ಟಿದ್ದು ಮಾವು ಸಿಹಿ ಮತ್ತು ಕಹಿ. ನಾನಾಗಲೇ ಹೇಳಿದೆ ಮಾವು ಸಿಹಿ, ಅತ್ಯಂತ ಪ್ರಿಯವಾದ ಸಿಹಿ ಹಣ್ಣು, ಅದರ ಜೊತೆಗೆ ರೈತನ ಬದುಕು ಅಷ್ಟು ಸಿಹಿ ಆಗಿಲ್ಲ, ಅದಕ್ಕೆ ನಾವು ಸಿಹಿ ಕಹಿ ಅಂತ ನಾವು ಕರಿತಾ ಇರೋದು. ಕಹಿ ಯಾಕೆಪ್ಪ ಅಂದ್ರೆ ಇವತ್ತಿನ ಇದೇ ವರ್ಷ 2026ರ ನಮ್ಮ ಮಾವಿನ ಸೀಸನ್ ತೊಗೊಂಡ್ರೆ ಪರಿಸ್ಥಿತಿ ಗಂಭೀರ ಇದೆ ಸರ್, ಬಹಳ ಗಂಭೀರ ಇದೆ. ಅತ್ಯಂತ ನೋವಿನಿಂದ ಈ ಮಾತನ್ನ ಹೇಳಬಯಸ್ತೀನಿ. ಯಾಕಂದ್ರೆ ನಮ್ಗೆ ಹೂ ಆದಾಗ ಅತ್ಯಂತ ಅದ್ಭುತ ಪ್ರಮಾಣದ ಹೂ ಬಂದ್ಬಿಡ್ತು, ಎಲ್ಲ ರೈತರು ಖುಷಿ ಪಟ್ರು, ವಾತಾವರಣ ಚೆನ್ನಾಗಿತ್ತು, ಇನ್ನೇನು ಭರ್ಪೂರ ಇಳುವರಿ ಬರ್ತದೆ, ಉತ್ಪಾದನೆ ಆಗ್ತದೆ, ಈ ವರ್ಷ ಮಾವಿನ ಬೆಳೆಗಾರಿಗೆ ಬಂಪರ್ ಲಾಟ್ರಿ ಇದೆ ಅಂತ ಜನ ಮಾತಾಡಿದ್ರು, ನಮ್ಮ ಮಾಧ್ಯಮದವರು ಹೇಳಿದ್ರು. ದುರ್ದೈವಶಾತ್ ಈ ವರ್ಷ ಬಂದಂತಹ ಬ್ಲಾಸಮ್ ಅಂಡ್ ರಾಟ್ ಅಂತ ಏನು ಡಿಸೀಸ್ ಬಂತು, ವೆರಿ ಡೆಡ್ಲಿ ಡಿಸೀಸ್, 90% ಹೂ ಉದುರಿ ಹೋಗ್ಬಿಡ್ತು. ಸೊ ಹೂ ಉದುರಿ ಹೋಯ್ತಪ್ಪ, ರಿಮೇನಿಂಗ್ ಅಟ್ಲೀಸ್ಟ್ ಅಳಿದುಳಿದ ಹೂ ಕಾಯ ಆಗ್ತವ ಅಂತಂದ್ರೆ ಅದಕ್ಕೂ ಕೂಡ ಹವಾಮಾನ ಅದರಿಂದ ಹಾಪರ್ ಅತಿ ಏನು ಜಿಗಿ ಹುಳ ಅಂತ ಬರ್ತ ಅದನ್ನ ಬೆಳೆ ಹಾನಿ ಮಾಡ್ತು. ಅದು ಹೋಗಿದ ನಂತರ ಅಂದ್ರೆ ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೈತರ ಅನುಭವ ಇವು. ಪೌಡ್ರಿ ಮಿಲ್ಡ್ಯೂ, ಆ ಬೂದು ರೋಗ ಬಂತು ಸರ್. ಸೊ ಮೊದಲನೇದು ಬ್ಲಾಸಮ್ ಅಂಡ್ ರಾಟ್ ಬಂತು, ಡ್ಯಾಮೇಜ್ ಮಾಡ್ತು. ಆಮೇಲೆ ಇದು ಹಾಪರ್ ಬಂತು, ಬೂದು ರೋಗ ಬಂತು. ಇದಾಯ್ತು, ಇನ್ನೇನೋ ಒಂದು 8-10% ಹಣ್ಣು ಉಳಿದಂದಾಗ ಕೊನೆಗೆ ನಮ್ಗೆ ಬಹಳಷ್ಟು ಹೊಡೆತ ಬಿದ್ದದ್ದು ಅಕಾಲಿಕ ಮಳೆಯಿಂದ. ಫೆಬ್ರವರಿ ಕೊನೆಗೆ ಮತ್ತು ಮಾರ್ಚ್ ಮೊದಲನೇ ವಾರ ಮೊದಲನೇ

0: ಎರಡು ವಾರಗಳಲ್ಲಿ ಬಿದ್ದಂತ ಮಳೆ, ಈ ಸ್ಪೆಷಲಿ ಹೇಲ್ ಸ್ಟಾರ್ಮ್ಸ್ ಅಥವಾ ಆಲಿಕಲ್ಲಿ ಮಳೆ ಏನಂತಾರೆ, ಅದು ಇದ್ದ ಹಣ್ಣನ್ನು ಡ್ಯಾಮೇಜ್ ಮಾಡಿ ಆಲ್ಮೋಸ್ಟ್ ನಮ್ಮ ಉತ್ಪಾದನೆ 10% ಬಂದಿತ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರದ ಜಿಲ್ಲಾಧಿಕಾರಿಗಳ ಆದೇಶದಂತೆ ಸರ್ವೆ ಕೂಡ ಮಾಡಿ ನೋಡಿದಾಗ 10-15% ಮಾತ್ರ ಬೆಳೆ ಉಳಿದಿದೆ ಸರ್. ಆ ಕ್ವಾಲಿಟಿ ಕೂಡ ಡ್ಯಾಮೇಜ್ ಆಗುವಂತ ಪರಿಸ್ಥಿತಿ ಬಂತು ಬಿಕಾಸ್ ಆಫ್ ಇದು ಈ ಅಕಾಲಿಕ ಮಳೆಯಿಂದಾಗಿ. ಸೊ ಅದಕ್ಕಾಗಿ ರೈತರು ಇವತ್ತು ಬಹಳ ಸಂಕಷ್ಟದಲ್ಲಿದ್ದಾರೆ. ಇದು ಉತ್ಪಾದನಾ ಸಮಸ್ಯೆ ಆದ್ರೆ ಮಾರುಕಟ್ಟೆ ಕೂಡ ಸಮಸ್ಯೆ ಎದುರಿಸ್ತಾ ಇದೀವಿ. ದೇರ್ ಇಸ್ ನೋ ಡಿಮಾಂಡ್, ಬೇಡಿಕೆನೇ ಇಲ್ಲ, ಬೆಲೆ ಬಿದ್ದು ಹೋಗ್ತಾ ಇದೆ. ಇದು ಪ್ರಸ್ತುತ ನಮ್ಮ ಮಾವು ಬೆಳೆಗಾರರ ಬಳಿ. ಇದು ಒಂದು 8 ವರ್ಷದಿಂದ ಹಿಂಗೆಯೇ ನಡೀತಾ ಇರೋದ್ರಿಂದ ಕೆಲವು ರೈತರು ಅಸಹಾಯಕರಾಗಿ ಗಿಡಗಳನ್ನು ತೆಗೆದುಹಾಕ್ಬೇಕನ್ನಂತ ಒಂದೇನು ಅಸಹಾಯಕತೆ ಅವ್ರಲ್ಲಿ ಬರ್ತದಲ್ಲ, ಅದನ್ನ ನಾವು ಎದುರಿಸಬೇಕಾಗಿದೆ, ಅದನ್ನು ತೆಗೆದುಹಾಕಬೇಕಾಗಿದೆ. ಆ ಕಾರಣಕ್ಕಾಗಿ ಈ ಮಾವು ಬೆಳೆಗಾರ ಬಳಗನ್ನು ಕಟ್ಟಿ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಕ್ಕೇಳಿ ನಾವು ಮಾಡ್ತಾ ಇದ್ದೀವಿ.
1: ಈ ಮಾವು ಬೆಳೆಗಾರರ ಒಂದು ಬಳಗದಿಂದ ಈ ಮಾವಿನ ಉತ್ಪಾದನೆಯಲ್ಲಿ ಪ್ರಮುಖವಾದಂತಹ ಸವಾಲುಗಳು ಯಾವುವು?
0: ಒಂದೇ ಶಬ್ದದಲ್ಲಿ ಹೇಳಿದ್ರೆ ಸರ್, ರೈತರು ವೈಯಕ್ತಿಕವಾಗಿ ಕಠಿಣ ಪರಿಶ್ರಮಗಳು. ಆದ್ರೆ

0: ಆ ಕಾರಣಕ್ಕಾಗಿ ಈ ಮಾವು ಬೆಳೆಗಾರ ಬಳಗವನ್ನು ಕಟ್ಟಿ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತೇಳಿ ನಾವು ಮಾಡ್ತಾ ಇದ್ದೀವಿ.
1: ಈ ಮಾವು ಬೆಳೆಗಾರರ ಒಂದು ಬಳಗದಿಂದ ಈ ಮಾವಿನ ಉತ್ಪಾದನೆಯಲ್ಲಿ ಪ್ರಮುಖವಾದಂಥ ಸವಾಲುಗಳು ಯಾವುವು?
0: ಒಂದೇ ಶಬ್ದದಲ್ಲಿ ಹೇಳಿದ್ರೆ ಸರ್, ರೈತರು ವೈಯಕ್ತಿಕವಾಗಿ ಕಠಿಣ ಪರಿಶ್ರಮಗಳು, ಆದರೆ ಉತ್ಪಾದನೆ ವಿಷಯ ಬರಲಿ ಮತ್ತು ಮಾರಾಟ ವ್ಯವಸ್ಥೆ ಬರಲಿ ಅಥವಾ ರಫ್ತಿನ ವ್ಯವಸ್ಥೆ ಬಂದಾಗ ವೈಯಕ್ತಿಕವಾಗಿ ರೈತ ವಿಫಲ ಆಗ್ತಾನೆ. ಇದಕ್ಕೆ ಸಾಂಘಿಕ ಪ್ರಯತ್ನಗಳೇ ಬೇಕು. ಆ ಕಾರಣಕ್ಕೆ ನಾವು ಮಾವು ಬೆಳೆಗಾರ ಬಳಗ ಅಂತ ಯಾಕೆ ಕಟ್ಟಿದೆವು ಅಂದರೆ, ರೈತ ವೈಯಕ್ತಿಕವಾಗಿ ಏನನ್ನು ಸಾಧಿಸಲಿಕ್ಕೆ ಸಾಧ್ಯಲೋ ಅದನ್ನು ಸಾಂಘಿಕವಾಗಿ ಸಾಧಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಾವು ಮಾವು ಬೆಳೆಗಾರ ಬಳಗವನ್ನು ಮಾಡಿದೆವು. ಅಲ್ಲಿ ಅವರ ತರಬೇತಿ, ಅವರ ಪರಿಕರಗಳ ಸರಬರಾಜು ಮತ್ತು ಮಾರಾಟ ವ್ಯವಸ್ಥೆ, ರಫ್ತು ಉತ್ತೇಜನ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ರೀತಿ ರೈತನು ವೈಯಕ್ತಿಕವಾಗಿ ತನ್ನ ಬೇಡಿಕೆ ಉತ್ಪಾದನೆ ಸಮಸ್ಯೆ ಎದುರಿಸ್ತಾನೆ, ಮಾರಾಟ ವ್ಯವಸ್ಥೆನೆ ಅಲ್ಲಿ ಅನುಕೂಲ ಮಾಡಿಕೊಡುವಂಥ ವಾತಾವರಣ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ.
1: ತಮ್ಮ ಈ ಒಂದು ಮಾವು ಬೆಳೆಗಾರರ ಬಳಗದಿಂದ ತಾವು ಈ ಮಾವನ್ನು ಬೆಳೀತಕ್ಕಂಥ ರೈತ ಬಾಂಧವರಿಗೆ, ಈ ಮಾವು ಬೆಳೆಗಾರರಿಗೆ ಇದರ ಒಂದು ಅಭಿವೃದ್ಧಿಯ ದಾರಿಗಳನ್ನು ಯಾವ ರೀತಿ ತಾವು ತೋರಿಸ್ತಾ ಇದ್ದೀರಿ?
0: ಸರ್, ಮಾವು ಬೆಳೆಗಾರ ಬಳಗದಿಂದ ನಾನು ಅದನ್ನು ಒಂದು ಶಬ್ದ ಹೇಳಬೇಕು, ಪ್ರಗತಿ ಅಂತ ಹೇಳಬೇಕಿತ್ತು. ಮನೆ ಅನೇಕ ಸಂಗತಿಗಳದ, ಆದರೆ ಭಾಳ ಖುಷಿಯಿಂದ ಹೇಳುವಂಥ ವಿಷಯ ಅಂದರೆ ಮಾವು ಬೆಳೆಗಾರ ಬಳಗ 2020ರಲ್ಲಿ ಏನು ಪ್ರಾರಂಭ ಆಯಿತು, ಆಮೇಲೆ ಅದು ನೋಂದಣಿ ಕೂಡ ಆಯಿತು, ಭಾಳ ಅದ್ಭುತವಾದ ಪ್ರಗತಿಯನ್ನು ಮಾಡಿದ್ದಾನೆ. ನಿಜವಾಗಿ ಈ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನು ರೈತ ಅಭಿವೃದ್ಧಿ ಬಗ್ಗೆ ಚಿಂತನೆ ಆಗ್ತಲ್ಲ, ಅದೊಂದು ಒಂದು ವಿಶೇಷ ಎಕ್ಸಾಂಪಲ್, ಉದಾಹರಣೆ ತಾವು ತಗೋಬಹುದು, ಒಂದು ಯಶೋಗಾಥೆ. ಮಾವು ಬೆಳೆಗಾರ ಬಳಗದಿಂದ ರೈತರ ಸಾಮರ್ಥ್ಯ ವರ್ಧನೆ ಮಾಡಿದೆವು, ಆಮೇಲೆ ಕಾರ್ಯಾಗಾರ ಮಾಡಿದೆವು, ತರಬೇತಿ ಮಾಡಿದೆವು, ಅವರಿಗೆ ಬೇಕಾದಂಥ ಪರಿಕರಗಳ ವ್ಯವಸ್ಥೆಯನ್ನು ಚೀಪ್ ರೇಟಲ್ಲಿ ಸಕಾಲಿಕವಾಗಿ ಕೊಡುವಂಥ ಸರಬರಾಜು ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಮಾರಾಟ, ನೇರ ಮಾರಾಟ ಗಾಂಧಿ ಶಾಂತಿ ಪ್ರತಿಷ್ಠಾನದಲ್ಲಿ ಮಾಡಿದೆವು. ಆಮೇಲೆ ಕಳೆದ ವರ್ಷದ ಸರ್ ನಾವು ರಫ್ತು ಕೂಡ ಮಾಡಿದೆವು, ಒಂದು ಪ್ರಾಯೋಗಿಕವಾಗಿ ಸಿಂಗಾಪುರ್ಗೆ ರಫ್ತು ಮಾಡಿದೆವು. ನಮ್ಗೆ ರಫ್ತು ಬಗ್ಗೆ ಏನೂ ಗೊತ್ತಿರಲಿಲ್ಲ. ತಲಾಂತರದಲ್ಲಿ ಹಣ್ಣು ಬೆಳೆದ್ರು ಕೂಡ ಇಲ್ಲೇ ಮಾರೋದು, ಕೆಲಗೇರಿಯಲ್ಲಿ ಬೆಳೆಯೋದು, ಧಾರವಾಡ ಸುಭಾಷ್ ರೋಡಲ್ಲಿ ಮಾರೋದು. ಇದನ್ನು ಗಮನಿಸಿ ನಾವು ವೈಜ್ಞಾನಿಕವಾಗಿ ಒಂದು ಪ್ರೊಫೆಷನಲ್ ಅಪ್ರೋಚ್ ಮಾಡಂತೇಳಿ ಕಳೆದ ವರ್ಷ 2025ಕ್ಕೆ ನಾವು ರಫ್ತು ಮಾಡೋಂಥ ಒಂದು ಪ್ರಾಯೋಗಿಕ ಮಾಡಿದಾಗ ಯಶಸ್ವಿ ಆಯಿತು. ಸ್ಮಾಲ್ ಕ್ವಾಂಟಿಟಿ ಟೆಸ್ಟಲ್ಲಿ ನಾವು ಸಿಂಗಾಪುರ್ ಕಳಿಸ್ತೀವಿ, ಧಾರವಾಡ ಹಣ್ಣು ಚೆನ್ನಾಗಿತ್ತು ಹೇಳಿದ್ರು. ಈ ವರ್ಷ ಮತ್ತೆ ಅವರು ಬಂದರು ನಮ್ಮ ಹತ್ರ, ನಾವೊಂದು ಸುಮಾರು 25-30 ಟನ್ ಆಮದು ಮಾಡ್ಕೋತೀವಿ ಸಿಂಗಾಪುರ್ಗೆ. ಸ್ಟಾರ್ಟ್ ಆಯಿತು ಸಿಂಗಾಪುರ್, 4-5 ಟನ್ ರಫ್ತು ಆಯಿತು ನಮ್ಮ ಧಾರವಾಡದಿಂದ. ದುರ್ದೈವಶಾತಿ ಯುದ್ಧದ ಕಾರಣದಿಂದಾಗಿ, ಬೇಡಿಕೆಯ ಕೊರತೆಯಿಂದಾಗಿ ನಮ್ಮದು ಇನ್ನೂ ಸ್ಥಗಿತ ಆಗಿದೆ, ರಫ್ತು ಆಗ್ತಾ ಇಲ್ಲ. ಇದು ರಫ್ತಿಂದ ಆಯಿತು. ಆಮೇಲೆ ನಮ್ಮ ಧಾರವಾಡದಲ್ಲಿ ಪ್ಯಾಕ್ ಹೌಸ್ ಮಾಡಿದ, ಈ ಬಳಗದ ಒಂದು ಪ್ರಯತ್ನದಿಂದ, ಸಪೋರ್ಟ್ ಒತ್ತಾಸೆಯಿಂದ. ಹುಬ್ಬಳ್ಳಿ ಒಂದು ಪ್ಯಾಕ್ ಹೌಸ್ ಇದೆ, ಅದರು ಕೆಪೆಕ್ನವ್ರದ್ದು, ಅದಕ್ಕೂ ಕೂಡ ಒತ್ತಾಸೆ ಏನಿತ್ತು ಅದನ್ನು ಕೂಡ ಮೇಲ್ದರ್ಜೆ ಏರಿಸುವಂಥ ಪ್ರಯತ್ನ ಮಾಡಿದೆವು. ರೈತರ ಮಾರಾಟ ಮತ್ತು ರಫ್ತುಗೆ ಏನೇನು ಪ್ರಯತ್ನಗಳು ಮಾಡಬೇಕು ಎಲ್ಲ ರೀತಿಯ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ. ಉದಾಹರಣೆಗೆ ನಮ್ದೇನು, ಧಾರವಾಡದ ರೈತ ಕೆಪೆಕ್ ಹುಬ್ಬಳ್ಳಿ ಅಥವಾ ಮಾವು ಅಭಿವೃದ್ಧಿ ಕೇಂದ್ರ ಧಾರವಾಡದ ಪ್ಯಾಕ್ ಹೌಸ್ಗಳಿಗೆ ಲಿಂಕ್ ಮಾಡಿಕೊಡ್ಬೇಕು. ಅಲ್ಲಿ ಏನು ಉಪಚಾರ ಆಗ್ತದೆ, ಹಣ್ಣನ್ನು ನಿಯರೆಸ್ಟ್ ಏರ್ಪೋರ್ಟ್ ಅಂದರೆ ನಮಗೆ ಗೋವಾ, ಇಲ್ಲಾಂದ್ರೆ ನಮಗೆ ಮುಂಬೈ ಕಳಿಸ್ಬೇಕು, ಇಲ್ಲ ಬೆಂಗಳೂರು ಕಳಿಸ್ಬೇಕು. ಆ ಕಾರಣಕ್ಕೆ ಅದೊಂದು ನಾವು ಒಂದು ಪ್ರಯತ್ನ ಮಾಡಿದೆವು. ಗೋವಾ ಏರ್ಪೋರ್ಟ್ಗೆ ಹೋಗಿ ಅಲ್ಲಿದ್ದಂಥ ಹಿರಿಯ ಅಧಿಕಾರಿಗಳಿಗೆ ಭೇಟಿಯಾಗಿ ಬಂದೆವು. ಅವರು ಧಾರವಾಡಕ್ಕೆ ಬಂದು ಅಧ್ಯಯನ ಮಾಡ್ಕೊಂಡು ಹೋದರು. ನಮ್ಗೆ ಹಾರ್ಡ್ಲಿ 180 ಕಿಲೋಮೀಟರ್, ಸೊ ಅದರಿಂದ ಅವ್ರು ಕೂಡ ಲಿಂಕಪ್ ಮಾಡಿಕೊಂಡ್ವಿ. ಸಿಂಗಾಪುರದಲ್ಲಿರ್ತಕ್ಕಂಥ ಇಂಪೋರ್ಟ್ಸ್ ಕೂಡ ಲಿಂಕಪ್ ಮಾಡಿದ್ವಿ, UK, ಅಮೆರಿಕಾ ಮತ್ತು ಗಲ್ಫಲ್ಲಿ ಲಿಂಕ್ ಮಾಡ್ಕೊಂಡ್ವಿ. ಈ ರೀತಿ ನೇರ ಮಾರಾಟ, ಸ್ಥಳೀಯ ಮಾರಾಟ ಅಂದರೆ ಬೆಂಗಳೂರು ಮುಂಬೈ ಇರ್ಬೋದು, ಅಲ್ಲಿಂದ ರಫ್ತು ಮಾರಾಟ, ಈ ಎಲ್ಲ ಕ್ಷೇತ್ರಗಳು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಹುಶಃ ನನಗನ್ನಿಸ್ತದೆ 4 ವರ್ಷ ಏನು ಪ್ರಯತ್ನ ಮಾಡಿದೆವು ಅದು ಬ್ಯಾಕ್ಗ್ರೌಂಡ್ ಇತ್ತು ಅಷ್ಟೇ, ಸ್ಟೆಪ್ಪಿಂಗ್ ಸ್ಟೋನ್. ಈ ವರ್ಷ ಸ್ವಲ್ಪ ಎದ್ದಿತ್ತು ಏನೋ ಒಂದು ಸಾಧನೆ ಮಾಡ್ಬೇಕನ್ನೋದ್ರಾಗ ಈ ಜಾಗತಿಕ ವಾರದಿಂದ ನಮ್ಗೆ ಸ್ವಲ್ಪ ತೊಂದರೆ ಆಗಿದೆ. ಬಟ್ ಮುಂದಿನ 5-10 ವರ್ಷಗಳಲ್ಲಿ ಒಂದು ನಮ್ಗೆ ಒಂದು ಕನಸಿದೆ, ಮಾವಿನ ರೈತನಿಗೆ ಅನ್ಯಾಯ ಆಗಬಾರ್ದು, ಅವನು ಎತ್ತಿ ಹಿಡಿಬೇಕು. ಆ ನಿಟ್ಟಿನಲ್ಲಿ ನಮ್ಮ ಬಳಗದ ಪಾತ್ರ ಇದೆ, ರೈತರ ಪಾತ್ರ ಇದೆ, ರೈತ ಸಂಘಟನೆಗಳ ಪಾತ್ರ ಇದೆ, ಸರ್ಕಾರಗಳ ಪಾತ್ರ ಇದೆ, ಅದನ್ನ ಬಗ್ಗೆ ಚರ್ಚೆ ಮಾಡಬಹುದು.
1: ಈಗ ತಾವು ಈ ಮಾವು ಬೆಳೆಗಾರರ ಒಂದು ಸಂಘದ ಮಾವು ಬೆಳೆಗಾರರ ಒಂದು ಗೌರವ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿದ್ದೀರಿ. ಈ ನಿಟ್ಟಿನಲ್ಲಿ ಮಾವು ಬೆಳೆಗಾರರ ಒಂದು ಹಿತದೃಷ್ಟಿಯಿಂದಾಗಿರ್ಬೋದು, ಮಾವು ಬೆಳೆಗಾರರ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ನೋಡೋದಾದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಪಾತ್ರ ಮತ್ತು ಅವರ ಜವಾಬ್ದಾರಿಗಳು ಹೇಗಿರ್ಬೇಕಂತೀರಿ, ಮತ್ತು ನೀವು ಅವರಿಂದ ತಾವು ಏನನ್ನ ಬಯಸ್ತೀರಿ?
0: ಎಸ್, ಒಳ್ಳೆ ಪ್ರಶ್ನೆ ಕೇಳಿದ್ರು ಕುಮಾರ್ ಅವರೇ. ಈ ಮಾವು ಆರ್ಥಿಕ ಭದ್ರತೆ ಆಧಾರದಿಂದ ರೈತನಿಗೆ ಒಂದು ಉತ್ತಮವಾದ ಬೆಳೆ, ಅದನ್ನು ಸದೃಢ ಮಾಡುವಂಥ ಜವಾಬ್ದಾರಿ ಸಮಾಜಕ್ಕೆ ಇದೆ ಮತ್ತು ಸರ್ಕಾರಕ್ಕಿದೆ. ಈ ನಿಟ್ಟಿನಲ್ಲಿ ನನ್ನ ಏನು ಮಂಡನೆ ಏನಪ್ಪ ಅಂದ್ರೆ, ಸರ್ಕಾರ ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದೆ, ಸ್ವಾಗತಾರ್ಹ ಆಗಿವೆ. ಅದರ ಜೊತೆಗೆ ಇನ್ನೂ ಕೈಗೊಳ್ಳಬೇಕಾದ ಕ್ರಮಗಳು ಭಾಳ ಅದಾವೆ, ಅಲ್ಲಿ ಕೊರತೆಗಳದಾವೆ. ಮೊದಲನೇದಾಗಿ ಕೇಂದ್ರ ಸರ್ಕಾರ ಬಗ್ಗೆ ಹೇಳಿದ್ರೆ ಅಲ್ಲಿ NHB ತಂದಿದೆ, ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್, ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್, ಇವೆಲ್ಲ ಯೋಜನೆಗಳು ಕೇಂದ್ರ ಸರ್ಕಾರ. ಆಮೇಲೆ ಅಪೆಡಾತ್ ಒಂದು ಸಂಸ್ಥೆ ಇದ್ರಿ, ಅಗ್ರಿಕಲ್ಚರ್ ಪ್ರೊಜೆಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಕಾಮರ್ಸ್ ಮಿನಿಸ್ಟ್ರಿಯಲ್ಲಿದೆ, ನಮ್ಮ ಬೆಂಗಳೂರು ರೀಜನಲ್ ಸೆಂಟರ್ ಇದೆ. ಬೆಂಗಳೂರು ರೀಜನಲ್ ಸೆಂಟರ್ ಕೂಡ ನಾವು ತುಂಬಾ ಸಹಯೋಗದ ಕೆಲಸ ಮಾಡಕ್ಕೆ ಅವ್ರು ನಮ್ಗೆ ತರಬೇತಿ ಕೊಡ್ತಾರೆ, ಅದು ಖರ್ಚು ವರ್ಚುಗಳು ನಿಗಸ್ತಾರೆ. ಆಮೇಲೆ ಹಾರ್ಟಿ ನೆಟ್, ನಾವು ಫಾರಿನ್ ಕಳಿಸಬೇಕು ರಫ್ತು ಮಾಡಬೇಕಂದ್ರೆ ಹಾರ್ಟಿ ನೆಟ್ ಮತ್ತು ಗ್ಯಾಪ್ ಗ್ಲೋಬಲ್ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್.

0: ಈ ಎರಡು ಸರ್ಟಿಫಿಕೇಟ್ ಬೇಕು. ಅಲ್ಲಿ ನಮ್ಗೆ ಒಂದು ಸಬ್ಸಿಡಿ ಮೇಲೆ ಅವನು ಮಾಡಿಕೊಡ್ಲಿಕ್ಕೆ ಅವರು ನಮ್ಗೆ ಒಪ್ಪಿದ್ದಾರೆ, ಅನುಮತಿ ನೀಡಿದ್ದಾರೆ. ಆ ಪ್ರಯತ್ನವನ್ನು ಈಗಾಗಲೇ ನಾವು ಸುಮಾರು 100 ರೈತರದು ಹಾರ್ಟಿನೆಟ್ ಮಾಡಿಸಿದೀವಿ. 100 ರೈತರದು ನಾವು ಗ್ಯಾಪ್ ಕೂಡ ಮಾಡಿಸ್ತೇವೆ. ಗ್ಯಾಪ್ ಮಾಡಿಸಿದ್ರೆ ಕುಮಾರ್ ಅವರೇ, ಯುರೋಪ್ ಅಲ್ಲಿ ಅಮೆರಿಕದಲ್ಲಿ ವಿಥೌಟ್ ಕ್ವಶನ್ ಪ್ರಶ್ನೆ ಇಲ್ಲದೆ ಹಣ್ಣು ಖರೀದಿ ಮಾಡುವಂತ ಒಂದು ನಮಗೆ ಪ್ರಮಾಣ ಪತ್ರ ಸಿಗುತ್ತೆ, ಅದನ್ನು ಪ್ರಯತ್ನ ಮಾಡ್ತೇವೆ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಸ್ಕೀಮ್ಗಳಿರ್ಬೋದು ಮತ್ತು ಸಂಸ್ಥೆಗಳು ಹೆಲ್ಪ್ ಮಾಡ್ತದೆ. ಇನ್ನು ರಾಜ್ಯ ಸರ್ಕಾರಕ್ಕೆ ತೋಟಗಾರಿಕೆ ಇಲಾಖೆ ಅದು ಬೇರೆ ಬೇರೆ ಅವರಿಗೆ ಜವಾಬ್ದಾರಿ ಇದ್ರು ಕೂಡ, ವಿಶೇಷವಾಗಿ ಕರ್ನಾಟಕದಲ್ಲಿ ಮಾವು ಅಭಿವೃದ್ಧಿ ಮಂಡಳಿ, ಅದನ್ನ ಅಫಿಷಿಯಲ್ ಹೆಸರು ಏನಪ್ಪಾ ಅಂದ್ರೆ ಕರ್ನಾಟಕ ಸ್ಟೇಟ್ ಮ್ಯಾಂಗೋ ಡೆವಲಪ್ಮೆಂಟ್ ಅಂಡ್ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಅಂತ ಇದೆ, ಅದಕ್ಕೆ ನಾವು ಮಾವು ಮಂಡಳಿ ಐತೆ, ಅದನ್ನು ಸ್ಥಾಪಿಸಿದ್ದಾರೆ. ಬಟ್ ಏನಾಗಿದೆ ಅಂದ್ರೆ ಮಾವು ಮಂಡಳಿ ಬೆಂಗಳೂರಿಗೆ ಮಾತ್ರ ಸೀಮಿತ ಆದಂಗಾಗಿದೆ, ರಾಮನಗರ್ ಚಿಂತಾಮಣಿ ಕೋಲಾರ್ಗೆ. ಅದು ಸದೈವಶಾತ್ ನಮ್ಮ ಉತ್ತರ ಕರ್ನಾಟಕದ ರೈತರ ಮತ್ತು ನಮ್ಮ ಜನಪ್ರತಿನಿಧಿಗಳ ಬೇಡಿಕೆಯ ಆಧಾರದ ಮೇಲೆ ಇತ್ತೀಚೆಗೆ ಇನ್ನು ಒಂದು 4 ಧಾರವಾಡಕ್ಕೆ ಸದೈವಶಾತ್ ಮಾವು ಮಂಡಳಿಯ ಒಂದು ಕೇಂದ್ರ ಸ್ಥಾಪನೆ ಆಗಿದೆ ಸರ್, ರೀಜನಲ್ ಸೆಂಟರ್. ಅಲ್ಲಿ ಅಧಿಕಾರಿಗಳು ಪೋಸ್ಟಿಂಗ್ ಆಗಿದೆ, ಸರ್ಕಾರ 1 ಜಾಗ ಕೊಟ್ಟಿದೆ. ಬಹಳ ಅದ್ಭುತವಾದ ಕೆಲಸ ಆಗಿದೆ. ರೈತ ಸಮುದಾಯದ ಪರವಾಗಿ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಬಯಸ್ತೇನೆ. ಇನ್ನು ನಮ್ಮ 2 ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ. ತೋಟಗಾರಿಕೆ ವಿಶ್ವವಿದ್ಯಾಲಯದ ಪ್ರಮುಖ ಪಾತ್ರ ಅಂದ್ರೆ ನಾನು ಧನ್ಯವಾದಗಳನ್ನು ಹೇಳಬೇಕು ಕುಂಬಾಪುರ ಫಾರ್ಮ್ ವಿಜ್ಞಾನಿಗಳಿಗೆ, ಅಲ್ಲಿ ಡಾಕ್ಟರ್ ಗೋಪಾಲಿ ಅವರು ಮತ್ತು ಅವರ ತಂಡ ಏನಿದೆ. ರೈತರ ಸಾಮರ್ಥ್ಯ ವರ್ಧನೆ ಏನಿದೆ, ತಾಂತ್ರಿಕ ತರಬೇತಿ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಇದು ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ. ಇನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ 2 ಸವಲತ್ತುಗಳಾದವು ಸರ್, ಸಹಾಯಗಳು. ಒಂದನೇದ್ದು ಅಲ್ಲಿ ಆಹಾರ ಸಂಸ್ಕರಣಾ ಕೇಂದ್ರ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಅನುದಾನದ ಅಡಿಯಲ್ಲಿ. ಅದು ಕಾರ್ಯರೂಪಕ್ಕೆ ಬರಬೇಕಾಗಿದೆ. ಒಂದ್ ವೇಳೆ ಅದು ಕಾರ್ಯರೂಪಕ್ಕೆ ಬಂದಿದ್ದಾದ್ರೆ ನಮ್ಮ ಸಣ್ಣ ಹಿಡುವಳಿದಾರ ಏನು, ದೊಡ್ಡವರು ಇರ್ತಾರೆ ಅದ್ರಂಗೆ, ಸಣ್ಣ ಹಿಡುವಳಿದಾರರಿಗೆ ರಫ್ತು ಮಾಡೋಕ್ಕಾಗಲ್ಲ, ಹೊರಗಡೆ ಕಳ್ಸೋಕ್ಕಾಗಲ್ಲ ಅಂದ್ರೆ ಅವ್ರು ತಮ್ಮ ಹಣ್ಣುಗಳನ್ನು ನೇರವಾಗಿ ಟ್ರ್ಯಾಕ್ಟರ್ಲ್ಲಿ ತಂದು ಅಲ್ಲೇ ಸಂಸ್ಕರಣೆ ಮಾಡಿಕೊಂಡು ಜ್ಯೂಸು ಪಲ್ಪು ಏನಾದರೂ ಮಾಡಿಕೊಂಡು ತಮ್ಮ ಆದಾಯವನ್ನು ಹೆಚ್ಚಿಸೋಕೆ ಸಾಧ್ಯ ಇದೆ. ಆಮೇಲೆ ಜೊತೆಗೆ ಫೈಟೋ ಸ್ಯಾನಿಟರಿ ಯೂನಿಟ್ ಒಂದಿದೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಆ ಫೈಟೋ ಸ್ಯಾನಿಟರಿ ಯೂನಿಟ್ ಅದು ಕಾರ್ಯಾರಂಭ ಮಾಡಿದ್ರೆ ನಮಗೆ ಫಾರಿನ್ ಕಳಿಸಲಿಕ್ಕೆ ನಮಗೆ ಒಂದು ಪ್ರಮಾಣ ಪತ್ರ ಸಿಗ್ತದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ನಮ್ಮ ಏನು ಸ್ಥಳೀಯ ವಿಶ್ವವಿದ್ಯಾಲಯ ಇವೆಲ್ಲರೂ ತಮ್ಮ ವೈಜ್ಞಾನಿಕ ಆರ್ಥಿಕ ಈ ಯೋಜನೆಗಳನ್ನು ಮಾಡಿದರೆ ಮಾವು ಬೆಳೆಗಾರರಿಗೆ ಬಹಳಷ್ಟು ಅನುಕೂಲ ಆಗ್ತದೆ.
1: ಈ ಮಾವು ಬೆಳೆಗಾರರು ಎದುರಿಸತಕ್ಕಂತ ಸವಾಲುಗಳು ಉತ್ಪಾದನೆಯಲ್ಲೇ ಆಗಿರ್ಬೋದು, ಈ ಮಾರುಕಟ್ಟೆಯಲ್ಲೇ ಆಗಿರ್ಬೋದು, ತಾವು ಆವಾಗಲೇ ಹೇಳ್ತಾ ಇದ್ದ ಯಾವ ರೀತಿ ಸವಾಲುಗಳನ್ನ ಎದುರಿಸ್ತಾರೆ ಮತ್ತು ಅವರು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೋಬೇಕಂತ?
0: ಮಾವಿನ ಉತ್ಪಾದನೆ ಅಥವಾ ಮಾವಿನ ಒಟ್ಟಾರೆ ಅಭಿವೃದ್ಧಿಯಲ್ಲಿ ಸರ್, ಪ್ರಮುಖವಾಗಿ ನನ್ನ ಅನುಭವದ ಆಧಾರದ ಮೇಲೆ ನನ್ನ ತಿಳುವಳಿಕೆ ಪ್ರಕಾರ 2 ಪ್ರಮುಖ ಸವಾಲುಗಳು. ಒಂದನೇದು ಉತ್ಪಾದನಾ ಸವಾಲು. ಇಲ್ಲಿ 100 ವರ್ಷ ಬೆಳೆದ್ರೂ ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ಉತ್ಪಾದನಾ ಸಮಸ್ಯೆ ಎದುರಾಗ್ತದೆ ರೈತರಿಗೆ. 2 ಮಾರುಕಟ್ಟೆ. ಇವನ್ನ ನಾವು ವಿಸ್ತಾರವಾಗಿ ಹೇಳೋದಾದ್ರೆ ಮುಂಚೆ ಏನಾಗ್ತಿತ್ತು, ಅಲ್ಲಿ ಹವಾಮಾನ ವೈಪರೀತ್ಯ ಇರದೇ ಕಾರಣದಲ್ಲಿ ಮಳೆ ಚಕ್ರ ಮತ್ತು ಬೆಳೆ ಚಕ್ರ ಹೊಂದಾಣಿಕೆ ಆಗ್ತಿತ್ತು. ಈ ಕೆಳಗೇರಿ ರೈತರು ಯಾವುದೇ ಒಂದು ವಿಶೇಷವಾದ ಕ್ರಮ ಕೈಗೊಳ್ಳದೇನೆ, ಯಾವುದೇ ಒಂದು ವಿಷಕಾರಿ ರಸಾಯನಗಳನ್ನ ಸ್ಪ್ರೇ ಮಾಡದೇನೆ ನೈಸರ್ಗಿಕವಾಗಿ ಹಣ್ಣು ಬರ್ತಿತ್ತು. ಒಳ್ಳೆ ಮಳೆ, ಒಳ್ಳೆ ಬಿಸಿಲು, ಒಳ್ಳೆ ರೈತರ ಪರಿಶ್ರಮದಿಂದ ತಂದು ಹಣ್ಣು ಚೆನ್ನಾಗಿ ಮಾಡ್ತಿರು, ಒಳ್ಳೆ ಗುಣಮಟ್ಟದ ಹಣ್ಣು ಮಾಡ್ತಿರು. ಈ ಹವಾಮಾನ ವೈಪರೀತ್ಯದಿಂದಾಗಿ ಋತುಮಾನ ಚೇಂಜ್ ಆಗಿದೆ, ಮಳೆ ಚಕ್ರ ಮತ್ತು ಬೆಳೆ ಚಕ್ರದಲ್ಲಿ ವ್ಯತ್ಯಯ ಆಗಿರೋದ್ರಿಂದ ರೈತರು ಆತಂಕ ಪಡಿದ್ದಾರೆ. ಅವ್ರು ಏನು ಮಾಡಬೇಕನ್ನು ಗೊತ್ತಾಗುತ್ತಲ್ಲ. ಈ ಹವಾಮಾನ ವೈಪರೀತ್ಯದಿಂದಾಗಿ ಮಳೆ ಅಕಾಲಿಕವಾಗ್ತಾ ಇದೆ, ಅಕಾಲಿಕ ಮಳೆಯಿಂದಾಗಿ ರೋಗ ರುಜಿನಗಳು ಹೆಚ್ಚಾಗ್ತವೆ. ಯಾವ ಕಾಲಕ್ಕೆ ರೋಗ ಯಾರು ಬರ್ತದೆ, ಹುಳ ಬರ್ತದೆ ಗೊತ್ತಾಗುತ್ತೆ, ಅನ್ಪ್ರೆಡಿಕ್ಟೇಬಲ್. ಹಿಂದಿನ ಕಾಲದಲ್ಲಿ ನಾನು ಕೇಳ್ತೇನೆ ನಮ್ಮ ರೈತರಿಗೆಲ್ಲ, ಸುತ್ತಮುತ್ತಲಿನ ರೈತರಿಗೆ, ನಾವು 20-30 ವರ್ಷದಿಂದ ಸರಿ ಯಾವುದೂ ಔಷಧ ಹೊಡೆದಿಲ್ಲ, ಇವತ್ತು 3-5-6 ಸ್ಪ್ರೇ ಮಾಡಬೇಕಾಗುತ್ತೆ. ಇದರಿಂದ ರೈತರ ವೆಚ್ಚ ಕೂಡ ಹೆಚ್ಚಾಗ್ತಾ ಇದೆ. ಆಮೇಲೆ ಮಾರಾಟ ಸಂದರ್ಭದಲ್ಲಿ, ಕೊಯ್ಲಿನ ಸಂದರ್ಭದಲ್ಲಿ ಅಕಾಲಿಕ ಮಳೆ ಬಂದು ಅಲ್ಲಿ ಮಾರಾಟ ಕೂಡ ಹೊಡೆದು. ಸೊ ಒಟ್ಟಾರೆ ಉತ್ಪಾದನಾ ವ್ಯವಸ್ಥೆ ಹವಾಮಾನ ವೈಪರೀತ್ಯದಿಂದ ತೊಂದರೆಗೊಳಗಾಗಿದೆ. ಇದು ಒಂದೇ ಸವಾಲು. ಎರಡನೇದ್ದು ಮಾರಾಟ ವ್ಯವಸ್ಥೆ. ನಾನಾಗಲೇ ಹೇಳಿದೆ, ಉತ್ತಮ ಗುಣಮಟ್ಟದ ನೈಸರ್ಗಿಕವಾಗಿ ಬೆಳೆದಂತಹ ಹಣ್ಣುಗಳನ್ನು ಕೆಲಗೇರಿಯಿಂದ ತಂದು ಸುಭಾಷ್ ರೋಡಲ್ಲಿ ಒಂದು ಸೀಮಿತವಾದ ಮಾರುಕಟ್ಟೆಯಲ್ಲಿ ಮಾಡ್ತಿದ್ರು. ಆದ್ರೆ ಇವತ್ತು ಮಾವಿನ ಮಾರುಕಟ್ಟೆ ಅಂತಾರಾಷ್ಟ್ರೀಯವಾಗಿ ಕನೆಕ್ಟ್ ಆಗಿದೆ, ಲಿಂಕ್ ಆಗಿಬಿಟ್ಟಿದ್ರಿ. ನ್ಯೂಯಾರ್ಕ್ ಮತ್ತು ಟೋಕಿಯೋ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಏನಾಗ್ತದೆ, ದಟ್ ಅಫೆಕ್ಟ್ಸ್ ಮುಂಬೈ ಮಾರ್ಕೆಟ್ ಡಿಮಾಂಡ್ ಅಂಡ್ ಸಪ್ಲೈ. ಆ ಡಿಮಾಂಡ್ ಮ್ಯಾಂಗೋಕ್ ಅಪ್ಲೈ ಆಗ್ತದೆ, ಆರ್ಥಿಕ ವ್ಯವಸ್ಥೆ ಲಿಂಕ್ ಆಗಿರೋದ್ರಿಂದ, ಗ್ಲೋಬಲೈಸೇಷನ್ ಆಗಿರೋದ್ರಿಂದ. ಈ ಮುಂಬೈ ಮಾರ್ಕೆಟಲ್ಲಿ ಹಣ್ಣಿಗೆ ಎಷ್ಟು ಬೇಡಿಕೆ ಇದೆ, ಮಾವಿನ ಹಣ್ಣಿಗೆ ಮುಂಬೈಯಿಂದ ಹೊರಗೆ ಹೋಗ್ತಕ್ಕಂಥ ರಫ್ತಿಗೆ ಎಷ್ಟು ಬೇಡಿಕೆ ಇದೆ, ಮುಂಬೈ ಮತ್ತು ಬೆಂಗಳೂರು ಮಾರುಕಟ್ಟೆಯಲ್ಲಿ ಎಷ್ಟು ಡಿಮಾಂಡ್ ಇದೆ, ಇವೆಲ್ಲವೂ ಕೂಡ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಕ್ಕೊಂದು ಲಿಂಕ್ ಆಗಿರೋದ್ರಿಂದ ಸ್ಥಳೀಯ ಮಾರುಕಟ್ಟೆ ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅನ್ನೋ ಭಿನ್ನಾಭಿಪ್ರ ಹೋಗಿ ಈ ರೈತ ಒಂದು ಯಾವುದೋ ಒಂದು ದೊಡ್ಡ ವಿಷವರ್ತುಲದಲ್ಲಿ ಸಿಕ್ಕಾಕೊಂಡಿದೆ. ಮಾರುಕಟ್ಟೆ ಶಕ್ತಿಗಳು ಬಹಳ ಪ್ರಬಲ ಆಗಿರೋದ್ರಿಂದ ರೈತನಿಗೆ ಅದರಲ್ಲಿ ತೊಂದರೆ ಆಗ್ತಾ ಇದೆ. ಹವಾಮಾನ ವೈಪರೀತ್ಯ ಮತ್ತು ಮಾರುಕಟ್ಟೆ ವ್ಯವಸ್ಥೆ, ಈ ಎರಡರಲ್ಲಿ ಸುಧಾರಣೆ ಆದರೆ ನಮ್ಮ ರೈತರು ಚೆನ್ನಾಗಿ ಬಾಳ್ವೆ ಮಾಡಲಿಕ್ಕೆ ಸಾಧ್ಯ ಇದೆ ಸರ್.
1: ಖಂಡಿತ. ಡಾಕ್ಟರ್ ಪೊದ್ದಾರ್ ಅವರೇ, ತಾವು ಇಷ್ಟೊತ್ತು ಈ ಮಾವು ಬೆಳೆಯ ರೈತರ ಜೀವಾಳು, ಮಾವು ಸಿಹಿನೂ ಹೌದು ಕಹಿನೂ ಹೌದು ಅಂತಂದು ಸಾಕಷ್ಟು ವಿವರಣೆಗಳನ್ನು ನೀಡ್ತಾ ಇದ್ದೀರಿ. ತಮ್ಮ ಕೊನೆಯ ಸಂದೇಶ

0: ನಮ್ಮ ಯುವ ರೈತರಿಗೆ ಮತ್ತು ಮಾವು ಬೆಳೆಗಾರರಿಗೆ ಏನನ್ನ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ?
1: ಸರ್, ತಾವು ಇನ್ನೊಂದು ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು, ನಾನು ನನ್ನ ಸಂದೇಶ ಹೇಳೋಕ್ಕಿಂತ ಮುಂಚೆ ಏನಂದರೆ, ಈ ವರ್ಷನ ಯುದ್ಧದ ವಾತಾವರಣ ಅಥವಾ ಯುದ್ಧನೇ ನಿಜವಾದ ಯುದ್ಧ ಏನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ, ಅದರಿಂದ ಬಹಳಷ್ಟು ನಮಗೆ ತೊಂದರೆ ಆಯಿತು. ಮೊದಲನೇದಾಗಿ ರಫ್ತು ಸ್ಥಗಿತ ಆಗಿಬಿಟ್ಟಿದೆ ಸರ್. ರಫ್ತು ಆದಾಗ ಇಲ್ಲಿ ಆಂತರಿಕ ಬೇಡಿಕೆ ಕೂಡ ಹೆಚ್ಚಾಗುತ್ತೆ, ಸ್ಥಗಿತ ಆಯಿತು. ಆಮೇಲೆ ಸಾಗಾಣಿಕೆ ವೆಚ್ಚ ಹೆಚ್ಚಾಯಿತು. ನಂತರ ಅಂತಾರಾಷ್ಟ್ರೀಯ ಮಟ್ಟದ ಬೇಡಿಕೆ ಕೂಡ ಕ್ಷೀಣಿಸ್ತಾ ಇದೆ. ರಫ್ತುದಾರನವರು ಅವರು ಕೂಡ ಆತಂಕ ಎದುರಿಸ್ತಾರೆ. ಹಣಕಾಸಿನ ಸಂಕಷ್ಟ ಅವ್ರು ಕೂಡ ಮಾತಾಡ್ತಾರೆ. ಎಕ್ಸ್ಪೋರ್ಟ್ಸ್ ಕೂಡ ಹಣಕಾಸಿನ ಕ್ರೈಸಿಸ್ ಕೂಡ ಇದೆ. ಅದೇ ಭಾಳಷ್ಟು ಅಗ್ರಿಮೆಂಟ್ಸ್ ಇಲ್ಲ ಇರ್ತಾವ. ಆಮೇಲೆ ಈ ಎಲ್ಲ ಕಾರಣಗಳಿಂದ ಸ್ಥಳೀಯ ಮಾರುಕಟ್ಟೆ ಕುಸಿತ ಆಗ್ತಾ ಇದೆ. ಆಮೇಲೆ ಹಣ್ಣಿನ ಇದೇನು ಪ್ರೊಸೆಸಿಂಗ್ ಮಾಡ್ತೇವೆ, ಪಲ್ಪು ಜ್ಯೂಸು, ಆ ಇಂಡಸ್ಟ್ರಿ ಕೂಡ ಕುಸಿತಾ ಇದೆ, ಅದರ ಡಿಮ್ಯಾಂಡ್ ಕುಸಿತಾ ಇದೆ.
0: ಒಟ್ಟಾರೆ ಕಡಿಮೆ ಆಗುತ್ತಾ ಇವೆಲ್ಲದನ್ನು ಒಂದಕ್ಕೊಂದು ಒಂದು
1: ಲಿಂಕ್ ಆಗ್ತಾವ. ಈ ರೀತಿ ರಾಜಕೀಯ ಮತ್ತು ಆರ್ಥಿಕ ಪ್ರಕ್ಷುಬ್ಧತೆ ಅಸ್ಥಿರತೆ ಅನ್ನೋದ್ರಲ್ಲಿ ಈ ವರ್ಷದ ಮೇಜರ್ ಪ್ರಾಬ್ಲಮ್. ಒಂದ್ ಕಡೆ ಉತ್ಪಾದನೆ ಆಗಲಿ ಹೇಳಿ ನಮ್ಗೆ ಅನೇಕ ರೋಗ ರುಜಿನಗಳು ಬಂದು ಉತ್ಪಾದನೆ ಕಡಿಮೆ ಆಯ್ತು, ಗುಣಮಟ್ಟ ಕಡಿಮೆ ಆಯ್ತು. ಈ ಕಡೆ ನಮಗೆ ಮಾರಾಟ ವ್ಯವಸ್ಥೆನೂ ಅನುಕೂಲ ಆಗಲಿಲ್ಲ. ಇವನ್ನ ನಾವು ಎದುರಿಸಲೇಬೇಕು. ಇದನ್ನು ಸಾಂಘಿಕವಾಗಿ ಎದುರಿಸಲಿಕ್ಕೆ ಮಾತ್ರ ಸಾಧ್ಯ ಸರ್. ಅದಕ್ಕಾಗಿ ನಾನು ಏನು ಹೇಳಬೇಕು ಮಾಡಿ, ನನ್ನ ಸರ್ಕಾರಗಳಿಗೆ ನೀವು ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಟ್ಟಿರಿ, ಆದರೆ ನಿರೀಕ್ಷಿತ ಮಟ್ಟದಲ್ಲಿಲ್ಲ. ಈ ಮಾವಿನ ಅಭಿವೃದ್ಧಿಗೂ, ವಿಶೇಷವಾಗಿ ಉತ್ತರ ಕರ್ನಾಟಕದ ಮಾವಿನ ಅಭಿವೃದ್ಧಿಗೆ ಏನು ಮೂಲ ಸೌಕರ್ಯದ ಒಟ್ಟಾರೆ ಅವಶ್ಯಕತೆ ಅಷ್ಟು ಆಗಿಲ್ಲ. ನೀವು ಮಾಡಿರಿಲ್ಲ ಅಂತ ಹೇಳಲ್ಲ, ಅದಕ್ಕೆ ಸ್ವಾಗತ ಮಾಡ್ತೇವೆ, ಅಭಿನಂದನೆ ಹೇಳ್ತೇವೆ. ಇನ್ನೂ ಹೆಚ್ಚಿನ ಪ್ರಮಾಣದ ಅವಕಾಶಗಳನ್ನು, ಮೂಲಭೂತ ವ್ಯವಸ್ಥೆಯನ್ನು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಅದು ರೋಡ್ಸ್ ಇರ್ಬೋದು, ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ಅದು ಅವಶ್ಯಕತೆ ರಾಜ್ಯ ಸರ್ಕಾರ ಗಮನ ಹರಿಸಬೇಕು. ಆಮೇಲೆ ನಮ್ಮದು ಇನ್ನೊಂದು ವಿಶೇಷ ಬೇಡಿಕೆ ಕುಮಾರ್ ಸಾಹೇಬ್ರೆ, ನಾವು ಬೆಂಗಳೂರು ಅಥವಾ ಮುಂಬೈ ಏರ್ಪೋರ್ಟ್ಗೆ ಹೋಗಬೇಕಾದ ಕಾರ್ಗೋ ಸಲುವಾಗಿ ಎಕ್ಸ್ಪೋರ್ಟ್ ಮಾಡಲೇಬೇಕು. ರೈತರು ಉಳಿಬೇಕಾದ್ರೆ ನಾವು ಮಾಡಲೇಬೇಕಾಗಿದೆ, ಯಾಕಂದ್ರೆ ವಿದೇಶದಲ್ಲಿ ಬೇಡಿಕೆ ಇದೆ, ಹೆಚ್ಚಿನ ಬೆಲೆ ಸಿಗ್ತದೆ. ಸೊ ಆ ಕಾರಣಕ್ಕೆ ನಾವು ಮುಂಬೈ ಅಥವಾ ಬೆಂಗಳೂರು ಏರ್ಪೋರ್ಟ್ ಹೋಗಲಿ ನಾವು ಗೋವಾ ಏರ್ಪೋರ್ಟ್ ಟ್ರೈ ಮಾಡಿದ್ವಿ. ಆಮೇಲೆ ನಮ್ಮ ಬಳಗದಲ್ಲಿ ಚಿಂತನೆ ಆಗಿ ಕೊನೆಗೆ ನಾವು ಹುಬ್ಬಳ್ಳಿ ಏರ್ಪೋರ್ಟ್ ಬಗ್ಗೆ ವಿಚಾರ ಮಾಡಿದ್ವಿ. ಹುಬ್ಬಳ್ಳಿ ಏರ್ಪೋರ್ಟ್ ಹೋಗಿ ಅಲ್ಲಿಯ ನಿರ್ದೇಶಕರ ಜೊತೆ ಮಾತಾಡಿ ಇದನ್ನು ನೀವು ಕಾರ್ಯಾರಂಭ ಮಾಡ್ರಿ ಕಾರ್ಗೋ ಅಂತ ಹೇಳಿದ್ರು. ಅವ್ರ ಬೇಡಿಕೆ ಇಲ್ಲ ಅಂತ ಹೇಳಿದ್ರು. ಇವು ಒಂದಕ್ಕೊಂದು ಪೂರಕ ಸಮಸ್ಯೆಗಳು. ಸೊ ಬೇಡಿಕೆ ಬರಲಿ, ನಾವು ಸ್ಟಾರ್ಟ್ ಮಾಡ್ತೇವೆ ಮತ್ತು ಕೇಂದ್ರ ಸರ್ಕಾರದಿಂದ ನಾವು ಅನುಮೋದನೆ ತಗೊಂಡು ಪ್ರಾರಂಭ ಮಾಡ್ತೇವೆ. ನಾನು ನಮ್ಮ ಜನಪ್ರತಿಗಳು ಮತ್ತು ಸರ್ಕಾರಗಳ ಈ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಹುಬ್ಬಳ್ಳಿ ಏರ್ ಕಾರ್ಗೋ ಆದರೆ, ಹುಬ್ಬಳ್ಳಿಯ ಏರ್ ಕಾರ್ಗೋ ಆದರೆ ಉತ್ತರ ಕರ್ನಾಟಕದ ಆಹಾರ ಮತ್ತು ಸಂಸ್ಕೃತಿ ಆಹಾರ ಏನು ರಫ್ತು ಬಹಳ ವೇಗ ಪಡೀತದೆ. ಅದು ನಾನು ನಮ್ಮ ಜನಪ್ರತಿನಿಧಿಗಳಲ್ಲಿ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ಕೋತೀನಿ. ಆಮೇಲೆ ಈ ವರ್ಷ ಬಹಳಷ್ಟು ಬೆಳೆ ಹಾನಿ ಆಗಿದೆ ಸರ್. ರೈತ ಅತಂತ್ರ ಆಗಿರೋದ್ರಿಂದ ಈಗಾಗಲೇ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸನ್ಮಾನ್ಯ ಸಚಿವರಿಗೆ, ತೋಟಗಾರಿಕೆ ಸಚಿವರಿಗೆ, ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ, ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ಈ ಬೆಳೆ ಹಾನಿ ಪರಿಹಾರ ಏನಾದರೂ ಮಾಡ್ರಿ. ಯಾಕಂದ್ರೆ ಮುಂದಿನ ವರ್ಷ ಮತ್ತೆ ಖರ್ಚು ಮಾಡ್ಬೇಕು, ರೈತ ಬದುಕಬೇಕು. ಬೆಳೆ ಹಾನಿಗೆ ಒಂದು ವೈಜ್ಞಾನಿಕ ಒಂದು ವಿಶ್ಲೇಷಣೆ ಮಾಡಿ ವೈಜ್ಞಾನಿಕವಾದ ಸ್ಕೀಮ್ ತಂದು, ಈ ವರ್ಷ ಎಮರ್ಜೆನ್ಸಿ ಇರೋದ್ರಿಂದ ರೈತರು ಇನ್ಸೂರೆನ್ಸ್ ಕೊಟ್ಟರು ಕೂಡ ಅದನ್ನು ಮೀರಿ ಲಾಸ್ ಆಗಿದೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಅವರೊಂದು ವಿಶೇಷ ಪ್ಯಾಕೇಜ್ ತಂದಿದ್ದಾರೆ. ಅದೇ ಮಾದರಿ ಕರ್ನಾಟಕ ರಾಜ್ಯ ಮಾವು ಬೆಳೆ ಹಾನಿ ಪರಿಹಾರ ಅಂತ ಸರ್ಕಾರ ಮಾಡಿದ್ರೆ ನಿಜವಾಗಿ ರೈತರು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾರೆ. ಆಮೇಲೆ ಈ ಮಾವು ಉತ್ಪಾದನಾ ಸಮಸ್ಯೆಗಳನ್ನು ಎದುರಿಸ್ತಾ ಇರೋದ್ರಿಂದ ನಮ್ಮ ಬಳಗದ ಒಂದು ಬೇಡಿಕೆ ಏನಪ್ಪ ಅಂದರೆ, ಧಾರವಾಡ ಕೇಂದ್ರಿತವಾಗಿತ್ತ ಒಂದು ಮಾವಿನ ಸಂಶೋಧನಾ ಕೇಂದ್ರವನ್ನು ಮಾಡಬೇಕು. ಬಹಳ ಸಮಸ್ಯೆ, ದಿನದಿಂದ ದಿನಕ್ಕೆ ಸಮಸ್ಯೆಗಳು ಉಲ್ಬಣ ಆಗ್ತಾ ಇರೋದ್ರಿಂದ ಮಾವಿನ ಸಂಶೋಧನಾ ಕೇಂದ್ರ, ಇಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯದ ಒಂದು ಬ್ರಾಂಚ್ ಇದೆ ಸರ್ ಕುಂಬಾಪುರಲ್ಲಿ, ಅಲ್ಲೇ ಒಂದು ರಾಜ್ಯ ಸರ್ಕಾರದ ಅನುದಾನ ಅದರ ಮೇಲೆ ಕೇಂದ್ರ ಸರ್ಕಾರ ದುಡ್ಡು ತಗೋಬಹುದು, ತಗೊಂಡು ಒಂದು ಮಾವಿನ ಸಂಶೋಧನಾ ಕೇಂದ್ರವನ್ನು ಮಾಡಬಹುದು. ಆಮೇಲೆ ನನ್ನ ವೈಯಕ್ತಿಕ ಅನುಭವ, ಕೃಷಿ ಅಭಿವೃದ್ಧಿ ಇರಬಹುದು, ಸಾಮಾನ್ಯ ಅಭಿವೃದ್ಧಿ ಇರಬಹುದು, ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ತಾರತಮ್ಯ ಇದೆ, ಇದು ಹೋಗಿ ಲಾಡಿಸಬೇಕು. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಂದ್ರೆ ಹೆಚ್ಚಿನ ಮಾವು ಅಭಿವೃದ್ಧಿ ಮಂಡಳ ಅಂದ ತಕ್ಷಣ ಇಷ್ಟು ವರ್ಷದಿಂದ ಬೆಂಗಳೂರಿಗೆ ಸೀಮಿತವಾಗಿತ್ತು, ಈ ಸದೈ ವಶಾತ್ ಇಲ್ಲಿ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೇವೆ, ಅಭಿನಂದನೆ ಹೇಳ್ತೇವೆ. ಇಡೀ ಉತ್ತರ ಕರ್ನಾಟಕ, ಬೀದರ್, ಗುಲ್ಬರ್ಗ, ಬಿಜಾಪುರ ಹಿಡ್ಕೊಂಡು ಬೆಳಗಾವ್ ತನಕ ರೈತರಿಗೆ ಬೆಳಗಾರಿ ಏನು ಬೇಕನ್ನೋ ಅವಶ್ಯಕತೆಗಳನ್ನ ಸರ್ಕಾರ ಗಮನಿಸಬೇಕು, ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಒಂದು ಪ್ರಯಾರಿಟಿ ಮೇಲೆ ಕೊಟ್ಟರೆ ತಾರತಮ್ಯ ಅನ್ನೋಂಥ ಭಾವನೆ ಹೋಗ್ತದೆ, ಆರ್ಥಿಕ ಸಮಾನತೆ ಕೂಡ್ತದೆ. ನಾವು ನನ್ನ ಸ್ವಂತ ಅನುಭವದ ಆಧಾರದ ಮೇಲೆ ಹೇಳಿದೆ, ಅದಕ್ಕೆ ನಾನು ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೆ. ಕೊನೆಯದು ಲಾಸ್ಟ್ ನನ್ನ ಸಂದೇಶ ಅಂದರೆ, ಯಾವುದನ್ನು ವೈಯಕ್ತಿಕವಾಗಿ ಮಾವು ಬೆಳೆಗಾರರು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ಮಾವು ಬೆಳೆಗಾರ ಅಷ್ಟೇ ಇಲ್ಲ, ಎಲ್ಲ ರೈತರು ಮತ್ತು ರೈತ ಸಂಘಟನೆ, ಅದನ್ನು ಸಾಂಘಿಕವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಸರ್. ಎಕನಾಮಿಕಲಿ, ಟೆಕ್ನಿಕಲಿ, ಪಾಲಿಟಿಕಲಿ ಎಲ್ಲ ರೀತಿಯಿಂದ ರೈತರ ಸಂಘಟನೆ ಆದರೆ ಒಟ್ಟಾರೆ ರೈತರು, ಅದರಲ್ಲಿ ವಿಶೇಷವಾಗಿ ನಾವು ನಮ್ಮ ಬಳಗ ಕಟ್ಟಿರೋದ್ರಿಂದ ನಾವು ರೈತರು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ರೈತ ಸಂಘಟನೆ ಇದಕ್ಕೆ ಒಂದು ಕಾಯಕಲ್ಪ, ಅತ್ಯಂತ ಗಂಭೀರವಾದ ಪ್ರಯತ್ನ ರೈತ ಸಂಘಟನೆ ಆಗಬೇಕು, ಇದರಿಂದ ರೈತರಿಗೆ ನ್ಯಾಯ ಸಿಗ್ತದೆ.
0: ಡಾಕ್ಟರ್ ಪೊದ್ದಾರ್ ಅವರೇ, ತಮ್ಮ ಒಂದು ಸಂಪರ್ಕಕ್ಕೆ ಬರಬೇಕಾದ್ರೆ ಈ ಮಾವು ಬೆಳೆಗಾರರು ಮಾವಿನ ಮಾರುಕಟ್ಟೆಯ ಒಂದು ಹಿತದೃಷ್ಟಿಯಿಂದ ಅವ್ರು ಏನಾದರೂ ಸಮಸ್ಯೆಯನ್ನ ಎದುರಿಸುವಂತಾದಾಗ ತಮ್ಮ ಮೊಬೈಲ್ ಸಂಖ್ಯೆ ಹೇಳಿದ್ರೆ ಅವ್ರಿಗೆ ಅನುಕೂಲ ಆಗುತ್ತಲ್ಲ?
1: ಎಸ್ ಸರ್, ಈಗಾಗಲೇ ಸಾಕಷ್ಟು ಜನ ಯಾರು ನಮ್ಮ ಗುಂಪಿನ ಹೊರಗಿದ್ರು ಅವರೆಲ್ಲ ಸದಸ್ಯರಾಗ್ತಾ ಇದಾರೆ, ಗಿಡಗಳನ್ನ ಕಡಿದು ಸ್ಟಾಪ್ ಮಾಡ್ತಾ ಇದಾರೆ, ಆಮೇಲೆ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ದಲ್ಲಾಳಿಗಳಿಗೆ ಕೊಡೋದನ್ನು ಕೂಡ ಬಂದ್ ಮಾಡ್ತಾ ಇದಾರೆ. ಎಷ್ಟೋ ಖುಷಿಲೇ ನಮ್ಮ

0: ಬಳಗನ ಸೇರಿದ್ದಾರೆ. ಅದಕ್ಕೆ ಮಾವು ಬಳಗಾರ ಬಳಗ ಧಾರವಾಡ ನಮ್ದೇನಿದೆ ಅದಕ್ಕೆ ಸುಭಾಷ್ ಆಕುಳಡಿ ಅವರು ಅಧ್ಯಕ್ಷರಿದ್ದಾರೆ, ಪ್ರಮೋದ್ ಗಾಂವ್ಕರ್ ಅವರು ಉಪಾಧ್ಯಕ್ಷರಿದ್ದಾರೆ, ನಾಗರಾಜ್ ತಿಮ್ಮಾಪುರನ್ ಅವರು ಕಾರ್ಯದರ್ಶಿ ಇದ್ದಾರೆ, ಸುರೇಶ್ ಕುಲಕರ್ಣಿ ಇದ್ದಾರೆ ಮತ್ತು ಗಂಗಾಧರ್ ಹೊಸಮನ್ ಇದ್ದಾರೆ. ನಾನು ನನಗೆ ಒಂದು ನನ್ನ ಒಂದು ಈ ಮಾರ್ಗದರ್ಶನ ಪ್ರಯತ್ನದಿಂದಾಗಿ ಅವರು ಗೌರವ ಅಧ್ಯಕ್ಷ ಅಂತ ಹೇಳಿ ಎಲೆಕ್ಟ್ ಮಾಡಿದ್ದಾರೆ. ನನಗೆ ಒಂದು ಹೆಮ್ಮೆ ಮತ್ತು ನನ್ನ ಜವಾಬ್ದಾರಿ ಇದೆ. ನನ್ನ ಸಂಖ್ಯೆ ರಾಜೇಂದ್ರ ಪೋದ್ದಾರ್ 9480724730 ಸರ್. ಯಾವತ್ತು ಯಾವಾಗಾದರೂ ರೈತರು ಏನೂ ಹಿಂದೇಟ್ ಹಾಕಿ ನನಗೆ ಕರೆ ಮಾಡ್ಬೋದು, ಅವ್ರಿಗೆ ಉತ್ತರ ಕೊಡುವಂಥ ಜವಾಬ್ದಾರಿ ನನಗಿದೆ. ಅದೇ ರೀತಿ ಆಕಳವಾಡಿ ಅವರಿಗೆ, ನಾಗರಾಜ್ ತಿಮ್ಮಾಪುರ ಅವರಿಗೆ. ನಾಗರಾಜ್ ತಿಮ್ಮಾಪುರ ನಂಬರ್ ಸರ್ 9448979067 ಇದು ನಮ್ಮ ಕಾರ್ಯದರ್ಶಿ. ಇನ್ನು ಅಧ್ಯಕ್ಷರು ಸುಭಾಷ್ ಆಕಳವಾಡಿ ಅವರಿದ್ದಾರೆ 9448822711. ಯಾರಾದರೂ ರೈತರು ನಮಗೆ ಕರೆ ಮಾಡಿದರೆ ನಾವು ಖುಷಿಯಿಂದ ಅವ್ರನ್ನ ಕರೆ ಸ್ವೀಕಾರ ಮಾಡಿ ಉತ್ತರ ಕೊಡೋಕೆ ರೆಡಿ ಇರ್ತೀವಿ.
1: ತುಂಬ ಸಂತೋಷ. ಈಗ ತಮ್ಮ ಬೇಡಿಕೆಗಳ ತಕ್ಕಂತೆ ನಾವು ತಮ್ಮ ನಿರೀಕ್ಷೆಗಳು ತುಂಬ ಇದ್ದಾವೆ, ಆ ನಿರೀಕ್ಷೆಗಳು ಆದಷ್ಟು ಬೇಗ ಈಡೇರಲಿ ಅಂತ ನಾವು ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮಾವು ಬೆಳೆ ಒಂದು ರೈತರ ಜೀವಾಳವಾಗಿ ಮಾವು ಸಿಹಿನೂ ಹೌದು ಕೈನೂ ಹೌದು ಅನ್ನುವ ನಿಟ್ಟಿನಲ್ಲಿ ತಾವು ಸಾಕಷ್ಟು ವಿಚಾರಗಳನ್ನು ನಮ್ಮ ರೈತ ಬಾಂಧವರಿಗೆ ಮನನ ಮಾಡಿಕೊಟ್ಟಿದ್ದೀರಿ. ಕಾರ್ಯಕ್ರಮಕ್ಕೆ ಬಂದು ಮಾವು ಬೆಳೆಯ ಕುರಿತು ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ ಸರ್.
0: ಕುಮಾರ್ ಅವರೇ, ತಮ್ಮ ಈ ಒಂದು ವಿಶಿಷ್ಟವಾದ ನಮ್ಮೆಲ್ಲರ ಹೆಮ್ಮೆಯ ಧಾರವಾಡ ಆಕಾಶವಾಣಿ ಮುಖಾಂತರ ನೂರಾರು ಸಾವಿರಾರು ಜನ ರೈತರು ಮುಟ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಅದಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಮಾವು ಬೆಳೆಗಾರ ಪರವಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳು.
1: ನಮಸ್ಕಾರ.
0: ನಮಸ್ತೆ.
2: ಇದುವರೆಗೂ ಮಾವು ಬೆಳೆಗಾರರ ಜೀವಾಳ ಈ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಪ್ರಸ್ತುತ ಗೌರವಾಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಪೋದಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್.
3: ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ರಾಮದುರ್ಗ ತಾಲೂಕಿನ ನರಸಾಪುರದ ಮಲಪ್ಪ ಗುಳಪ್ಪ ಹಳೆ ತೊರಗಲ್ ಹಾಗೂ ಸಂಗಡಿಗರಿಂದ ಒಡಬಗಳು

ಕಡೆ ಕಾಲಿಂಗ್ ಪತ್ರ ಕರೆ ಪತ್ರ ಕಡೆಯಿಂದ ಕಡೆ.

ಸರ್ಪ ನಿಂತಿ 84 ಕೋಟಿ ದೇವತೆಗಳನ್ನು ಕಟ್ಟುವೆ. ಶ್ರೀ ವೀರಭದ್ರೇಶ್ವರ ಆಶೀರ್ವಾದದಿಂದ ನಮ್ಮ ಕಾರ್ಯಕ್ರಮವು ಸುಗಮವಾಗಿ ಸಾಗಲೆಂದು ಶ್ರೀ ವೀರಭದ್ರನ್ನು ಕಟ್ಟುವೆ.

0: ¡Grande día!
1: ¡Grande!

ಪ್ರಪಂಚಕ್ಕೆ ಇಟ್ಟನು, ಒಂದು ವಿಭೂತಿ ಉಂಡಿಯನ್ನು ಬ್ರಹ್ಮಾಂಡಲಕ್ಕೆ ಇಟ್ಟನು, ಉಳಿದ ಒಂದು ವಿಭೂತಿ ಉಂಡಿಯನ್ನು ತಕ್ಕೊಂಡು ನಮ್ಮ ಭಕ್ತರ ಮನೆಗೆ ಬಂದು ಹರತುಳ ಹಲಗಿ ಗುರುತುಳ್ಳ ಪುರವಂತರನ್ನು ಕರೆದುಕೊಂಡು ಆ

0: ಆರ್ದ್ರ ಶರ್ಮ ಶ್ರೀ ನಮ್ಮ ವೀರಭದ್ರ ದೇವರು ಹುಟ್ಟಿದ ಪರಂಬೆಳು ಹುಟ್ಟಿದಾಗಲೇ ಹೂವಿನ ಕಾಶಿ ವಿಷ್ಣು ಕಾಶಿ ಮೆಟ್ಟಿದ ಹೊನ್ನಾಮಿಗೆ ಸಾವಿರ ಶಿರಸು
1: ಇದುವರೆಗೆ ರಾಮದುರ್ಗ ತಾಲೂಕಿನ ನರಸಾಪುರದ ಮಲಪ ಗುಳಪ್ಪ ಹಳೆ ತೊರಗಲ್ ಹಾಗೂ ಸಂಗಡಿಗರಿಂದ ಒಡುಬುಗಳನ್ನು ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ಇನ್ನು ಹೊತ್ತಾಗ್ಲಿ ಬಂತು ನಾಳಿನ ಕೃಷಿರಂಗದೊಳಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. ನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.

0: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿನಿ.
1: ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ. ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದ 99% ಅಂತಿಮ. ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್. ದೆಹಲಿಯ ಹೋಟೆಲ್ನಲ್ಲಿ ಬೆಂಕಿ ಅವಘಡ. 17 ವಿದೇಶಿಯರು ಸೇರಿ ಒಟ್ಟು 21 ಮಂದಿ ಸಾವು. ಕುವೈತ್ ಮೇಲೆ ಇರಾನ್ ಡ್ರೋನ್ ದಾಳಿ. ಭಾರತೀಯ ಪ್ರಜೆ ಸಾವು. ವಾರ್ತೆಗಳ ವಿವರ. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇಂದು ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಧಿಕಾರ ಮತ್ತು ಗೌಪ್ಯತಾ ವಿಧಿಯನ್ನು ಬೋಧಿಸಿದರು. ನೂತನ ಮುಖ್ಯಮಂತ್ರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ನಿಕಟವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇದೇ ವೇಳೆ ಉಪಮುಖ್ಯಮಂತ್ರಿಯಾಗಿ ಡಾ ಜಿ ಪರಮೇಶ್ವರ್ ಹಾಗೂ ಸಂಪುಟ ಸಚಿವರಾಗಿ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಸಮಾರಂಭದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್, ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಭಾರತೀಯ ವಿಮಾನಯಾನ ಸಂಸ್ಥೆಗಳ ದೇಶೀಯ ಮತ್ತು ಅಂತಾರಾಷ್ಟೀಯ ಕಾರ್ಯಾಚರಣೆಗಳಿಗೆ ಬೆಂಬಲ ನೀಡಲು 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಇದು ಸ್ವಾವಲಂಬಿ ನಿಧಿಯಾಗಿದ್ದು ನಿಗದಿತ ಭಾರತೀಯ ವಾಹಕಗಳಿಗೆ ಎಟಿಎಫ್ ಬೆಲೆಗಳನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಈ ನಿರ್ಧಾರವು ವಾಯುಯಾನ ಪರಿಸರ ವ್ಯವಸ್ಥೆಯನ್ನು ಅವಲಂಬಿಸಿರುವಂತಹ 77 ಲಕ್ಷ ಉದ್ಯೋಗಗಳನ್ನು ರಕ್ಷಿಸುತ್ತದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನಿಂದಾಗಿ ಅಂತಾರಾಷ್ಟೀಯ ಎಟಿಎಫ್ ಬೆಲೆಗಳು ಮಾರ್ಚ್ನಲ್ಲಿ ಲೀಟರ್ಗೆ 60.5 ರೂಪಾಯಿಗಳಿಂದ ಈ ವರ್ಷದ ಮೇ ತಿಂಗಳಲ್ಲಿ ಲೀಟರ್ಗೆ 142 ರೂಪಾಯಿಗಳಿಗೆ 2.5ರಷ್ಟು ಹೆಚ್ಚಾಗಿದೆ. ಭಾರತೀಯ ವಿಮಾನಯಾನ ಸಂಸ್ಥೆಗಳಿಗೆ ಎಟಿಎಫ್ ಬೆಲೆ ಸ್ಥಿರೀಕರಣವನ್ನು ಬೆಂಬಲಿಸಲು ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಬಡ್ಡಿರಹಿತ ಮುಂಗಡವಾಗಿ 10,000 ಕೋಟಿ ರೂಪಾಯಿಗಳವರೆಗೆ ಒಂದು ಬಾರಿಯ ಬಜೆಟ್ ಬೆಂಬಲವನ್ನು ನೀಡಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಹಳೆಯ ಟ್ರಕ್ಗಳು ಮತ್ತು ಬಸ್ಗಳನ್ನು ಬದಲಾಯಿಸಲು ರಾಷ್ಟೀಯ ರಾಜಧಾನಿ ಪ್ರದೇಶ ಯೋಜನಾ ಮಂಡಳಿಗೆ ಬೆಂಬಲ ನೀಡುವ ಯೋಜನೆಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದನ್ನು ದೆಹಲಿ, ಹರಿಯಾಣ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಕೇಂದ್ರಾಡಳಿತ ಪ್ರದೇಶಗಳ ಸಹಯೋಗದೊಂದಿಗೆ ಜಾರಿಗೆ ತರಲಾಗುವುದು ಎಂದು ಹೇಳಿದ್ದಾರೆ. 2 ವರ್ಷಗಳ ಈ ಮಹತ್ವದ ಯೋಜನೆಯು ದೆಹಲಿ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವುದು ಮತ್ತು ಸ್ವಚ್ಛ ಚಲನಶೀಲತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯಡಿಯಲ್ಲಿ ಸುಮಾರು 2 ಲಕ್ಷ ಟ್ರಕ್ ಮತ್ತು 16,000 ಬಸ್ಗಳನ್ನು ಬದಲಾವಣೆ ಮಾಡಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ರಾಮೇಶ್ವರದಿಂದ ಪರದೀಪ್ವರೆಗೆ ಒಟ್ಟು 163 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ ಹೊಸ ಕರಾವಳಿ ಹೆದ್ದಾರಿ ನಿರ್ಮಾಣಕ್ಕೂ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಯೋಜನೆಯ ಒಟ್ಟು ವೆಚ್ಚ 8,300 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಪ್ರಸ್ತಾವಿತ ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದವು 99%ರಷ್ಟು ಅಂತಿಮಗೊಂಡಿದೆ ಎಂದು ಭಾರತ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ಇಂದು ನಡೆದಂತಹ ಸಿಟಿ 2026 ಭಾರತ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಮುಂದಿನ ಕೆಲವು ವಾರಗಳಲ್ಲಿ ಒಪ್ಪಂದವನ್ನು ಅಂತಿಮಗೊಳಿಸಬಹುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮುಖ್ಯ ಸಮಾಲೋಚಕ ಬ್ರೆಂಡನ್ ಲಿಂಚ್ ನೇತೃತ್ವದ ಅಮೆರಿಕ ವ್ಯಾಪಾರ ನಿಯೋಗವು ಪ್ರಸ್ತುತ ನವದೆಹಲಿಯಲ್ಲಿ ವಾಣಿಜ್ಯ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ದರ್ಪಣ್ ಜೈನ್ ನೇತೃತ್ವದ ಭಾರತೀಯ ಸಮಾಲೋಚಕರ ಜೊತೆಗೆ 3 ದಿನಗಳ ಮಾತುಕತೆಯನ್ನು ನಡೆಸುತ್ತಿದೆ. ನಾಳೆ ಅವರು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಅಮೆರಿಕ ಸಂಬಂಧವು ಆಧುನಿಕ ಕಾಲದ ಅತ್ಯಂತ ಪರಿಣಾಮಕಾರಿ ಪಾಲುದಾರಿಕೆ. ಎರಡೂ ದೇಶಗಳ ನಡುವಿನ ಸಹಕಾರವು ಜಾಗತಿಕ ವ್ಯಾಪಾರ, ತಂತ್ರಜ್ಞಾನ, ಪೂರೈಕೆ ಸರಪಳಿ ಮತ್ತು

0: ಭದ್ರತೆಯ ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುತ್ತದೆ. ಪ್ರಸ್ತಾವಿತ ಒಪ್ಪಂದವು ಎರಡೂ ದೇಶಗಳ ವ್ಯವಹಾರಗಳು ಮತ್ತು ಕಾರ್ಮಿಕರಿಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಅಮೆರಿಕದಲ್ಲಿ ಬಳಸಲಾಗುವ ಶೇಕಡಾ 40%ಕ್ಕಿಂತ ಹೆಚ್ಚು ಜನರಿಕ್ ಔಷಧಗಳು ಭಾರತದಿಂದಲೇ ಬರುತ್ತವೆ ಎಂದು ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ದೆಹಲಿಯ ಮಾಳವೀಯ ನಗರದ ಹೋಟೆಲ್ವೊಂದರಲ್ಲಿ ಇಂದು ಸಂಭವಿಸಿದಂತಹ ಬೆಂಕಿ ಅವಘಡದಲ್ಲಿ 17 ವಿದೇಶಿಯರು ಸೇರಿ ಒಟ್ಟು 21 ಜನರು ಸಾವನ್ನಪ್ಪಿದ್ದು 40 ಮಂದಿ ಗಾಯಗೊಂಡಿದ್ದಾರೆ. 8 ಅಗ್ನಿಶಾಮಕ ದಳದವರ ಸಹಾಯದಿಂದ ಬೆಂಕಿಯನ್ನು ನಂದಿಸಲಾಗಿದೆ. ಪೊಲೀಸರು, ಅಗ್ನಿಶಾಮಕ ಸೇವೆಗಳು ಮತ್ತು ಇತರ ತುರ್ತು ಪ್ರತಿಕ್ರಿಯೆ ನೀಡುವವರ ಸಂಘಟಿತ ಪ್ರಯತ್ನಗಳ ಮೂಲಕ 40 ಹೆಚ್ಚು ಜನರನ್ನು ರಕ್ಷಿಸಿ ವೈದ್ಯಕೀಯ ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಎಂದು ದಕ್ಷಿಣ ದೆಹಲಿಯ ಡಿಸಿಪಿ ಅನಂತ್ ಮಿತ್ತಲ್ ಹೇಳಿದ್ದಾರೆ. ಬೆಂಕಿ ಅವಘಡದಿಂದ ಸಂಭವಿಸಿದಂತಹ ಜೀವಹಾನಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಸಂಬಂಧಿಕರಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರ ನೀಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕುವೈತ್ನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ಇಂದು ಮುಂಜಾನೆ ಇರಾನ್ ನಡೆಸಿದ ಡ್ರೋನ್ ದಾಳಿಯಿಂದ ಮುಖ್ಯ ಪ್ರಯಾಣಿಕರ ಟರ್ಮಿನಲ್ಗೆ ಭಾರೀ ಹಾನಿಯಾಗಿದೆ. ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಸಾವನ್ನಪ್ಪಿದ್ದು ಹಲವು ಜನರು ಗಾಯಗೊಂಡಿದ್ದಾರೆ. ದಾಳಿಯ ಸಮಯದಲ್ಲಿ ಕುವೈತ್ ವಾಯು ರಕ್ಷಣಾ ವ್ಯವಸ್ಥೆಯು ಇರಾನಿನ ಹಲವು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ತಡೆದಿದೆ. ಚುನಾವಣಾ ಪ್ರಕ್ರಿಯೆಗಳು ಮತ್ತು ಪ್ರಚಾರಗಳಲ್ಲಿ ಮಾಧ್ಯಮಗಳ ಜಾಗತಿಕ ಅತ್ಯುತ್ತಮ ಆಚರಣೆಗಳು ಹಾಗೂ ನಾವೀನ್ಯತೆಗಳ ಕುರಿತು ಚುನಾವಣಾ ಆಯೋಗ ಆಯೋಜನೆ ಮಾಡಿರುವಂತಹ 2 ದಿನಗಳ ಅಂತಾರಾಷ್ಟೀಯ ಸಮ್ಮೇಳನ ಇಂದು ನವದೆಹಲಿಯಲ್ಲಿ ಆರಂಭವಾಗಿದೆ. ಈ ಸಮ್ಮೇಳನದಲ್ಲಿ ಮಾಧ್ಯಮ ಪ್ರಚಾರದ ಪ್ರಮುಖ ಸವಾಲುಗಳಾದಂತಹ ತಪ್ಪು ಮಾಹಿತಿ ಮತ್ತು ಸುಳ್ಳು ಸುದ್ದಿಗಳ ಹರಡುವಿಕೆ, ಕೃತಕ ಬುದ್ದಿಮತ್ತೆ ಆಧಾರಿತ ಡೀಪ್ ಫೇಕ್ ಮತ್ತು ಸಿಂಥೆಟಿಕ್ ಮೀಡಿಯಾ, ಅಪಾರದರ್ಶಕ ಡಿಜಿಟಲ್ ರಾಜಕೀಯ ಜಾಹೀರಾತುಗಳು ಮತ್ತು ಸಾಮಾಜಿಕ ಜಾಲತಾಣಗಳ ನಿಯಂತ್ರಣದ ಕುರಿತು ಚರ್ಚೆಗಳು ನಡೆಯಲಿದೆ. ಸಮ್ಮೇಳನದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳು, ಮತದಾರರ ನೋಂದಣಾಧಿಕಾರಿಗಳು, ವಿಷಯ ತಜ್ಞರು, ಶಿಕ್ಷಣ ತಜ್ಞರು, ಸಂಶೋಧಕರು ಮತ್ತು ಮತದಾರರ ಸಾಕ್ಷರತಾ ಕ್ಲಬ್ ಸದಸ್ಯರೂ ಸೇರಿದಂತೆ 480ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಸಮ್ಮೇಳನದಲ್ಲಿ ಮಾತನಾಡಿದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್, ದೇಶದ 100 ಕೋಟಿಗೂ ಅಧಿಕ ಮತದಾರರ ಜೊತೆಗೆ ತಡೆರಹಿತ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ಆಯೋಗವು ಬೂತ್ ಮಟ್ಟದ ಅಧಿಕಾರಿಗಳು ಮತ್ತು ಬೂತ್ ಮಟ್ಟದ ಏಜೆಂಟರು ಸೇರಿದಂತೆ ತಳಮಟ್ಟದ ಕ್ಷೇತ್ರ ಕಾರ್ಯಕರ್ತರಿಗೆ ತರಬೇತಿ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಭಾರತವು ಸೌರಶಕ್ತಿ ಉತ್ಪಾದನೆಯಲ್ಲಿ ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದ 2ನೇ ಅತಿದೊಡ್ಡ ಸೌರಶಕ್ತಿ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು 2025ರ ಅಂಕಿಅಂಶವನ್ನು ನೀಡಿದ್ದು ಭಾರತ ಕೇವಲ 14 ತಿಂಗಳಲ್ಲಿ ದಾಖಲೆಯ 50 ಗಿಗಾವ್ಯಾಟ್ ಸೌರ ಸಾಮರ್ಥ್ಯವನ್ನು ಒಗ್ಗೂಡಿಸುವ ಮೂಲಕ ಈ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದೆ ಎಂದು ಹೇಳಿದ್ದಾರೆ. ದೇಶದ ಸೌರಶಕ್ತಿ ಬೆಳವಣಿಗೆಯು ಜಾಗತಿಕ ಮಾನದಂಡಗಳನ್ನು ಸ್ಥಾಪಿಸುತ್ತಿದೆ. ಬಲವಾದ ನೀತಿ ಬೆಂಬಲ, ನಾವೀನ್ಯತೆ ಮತ್ತು ವಿಶ್ವ ದರ್ಜೆಯ ಮೂಲಸೌಕರ್ಯದ ಮೂಲಕ ದಾಖಲೆಯ ಪುಟಗಳನ್ನು ಸೇರಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತದ ಶುದ್ದ ಇಂಧನ ವೇಗವಾಗಿ ವರ್ಧಿಸುತ್ತಿದೆ. ಇದು ಇಂಧನ ಭದ್ರತೆಯನ್ನು ಬಲಪಡಿಸುತ್ತಿದೆ, ಸುಸ್ಥಿರ ಅಭಿವೃದ್ಧಿಯನ್ನು ಮುನ್ನಡೆಸುತ್ತಿದೆ ಮತ್ತು ನವೀಕರಿಸಬಹುದಾದಂತಹ ಇಂಧನದಲ್ಲಿ ಜಾಗತಿಕ ನಾಯಕನಾಗಿ ದೇಶದ ಸ್ಥಾನವನ್ನು ಬಲಪಡಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯಲ್ಲಿ ಇಂದು ನೇಪಾಳದ ರಾಷ್ಟೀಯ ಸ್ವತಂತ್ರ ಪಕ್ಷದ ಅಧ್ಯಕ್ಷರಾದಂತಹ ರವಿ ಲಾಮಿಚಾನೆ ಅವರನ್ನು ಭೇಟಿಯಾದರು. ಭಾರತದ ನೆರೆಹೊರೆ ಮೊದಲು ನೀತಿಯಡಿಯಲ್ಲಿ ನೇಪಾಳ ಆದ್ಯತೆಯ ಪಾಲುದಾರ ರಾಷ್ಟವಾಗಿದೆ. ಎರಡೂ ದೇಶಗಳ ನಡುವಿನ ವಿಶೇಷ ಮತ್ತು ಬಹುಮುಖಿ ಸಂಬಂಧವನ್ನು ಹೆಚ್ಚಿನ ಎತ್ತರಕ್ಕೆ ಇರಿಸಲು ಭಾರತ ನೇಪಾಳದ ನೂತನ ಸರ್ಕಾರದೊಂದಿಗೆ ಸಹಕರಿಸಲು ಎದುರು ನೋಡುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 10,000 ಕೋಟಿ ರೂಪಾಯಿಗಳ ಎಟಿಎಫ್ ಬೆಲೆ ಸ್ಥಿರೀಕರಣ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಅಮೆರಿಕ ಮಧ್ಯಂತರ ವ್ಯಾಪಾರ ಒಪ್ಪಂದ 99%

0: ಅಂತಿಮ ಅಮೆರಿಕ ರಾಯಭಾರಿ ಸೆರ್ಗಿಯೊ ಕೋರ್. ದೆಹಲಿಯ ಹೋಟೆಲ್ನಲ್ಲಿ ಬೆಂಕಿ ಅವಘಡ, 17 ವಿದೇಶಿಯರು ಸೇರಿ ಒಟ್ಟು 21 ಮಂದಿ ಸಾವು. ಕುವೈತ್ ಮೇಲೆ ಇರಾನ್ ಡ್ರೋನ್ ದಾಳಿ, ಭಾರತೀಯ ಪ್ರಜೆ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಧಾರವಾಡ, ಸಮಯ 7:45. ಈಗ ತಲಾತ್ ಅಜೀಜ್ ಅವರಿಂದ ಗಜಲ್.

0: ಇದುವರೆಗೆ ತಲಾತ್ ಅಜೀಜ್ ಅವರಿಂದ ಗಜಲ್ ಕೇಳಿದ್ರಿ. ಆಕಾಶವಾಣಿ ಧಾರವಾಡ, ಸಮಯ ಸರಿಯಾಗಿ 8:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆತ್ಮೀಯ ಗೆಳತಿಯರೇ, ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಇಂದು 2026 ಸಾಲಿನ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿಗೆ ಭಾಜನರಾದಂತಹ ಕುಷ್ಟಗಿ ತಾಲೂಕಿನ ಲಲಿತಮ್ಮ ಬ ಹಿರೇಮಠ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ನಂತರ ಸಂಗೀತ ಕಟ್ಟಿ ಅವರು ಹಾಡಿದ ಬೇಂದ್ರೆಯವರ ಗೀತೆಯನ್ನ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ 2026 ಸಾಲಿನ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿಗೆ ಭಾಜನರಾದಂತಹ ಕುಷ್ಟಗಿ ತಾಲೂಕಿನ ಲಲಿತಮ್ಮ ಬ ಹಿರೇಮಠ್ ಅವರೊಂದಿಗೆ ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ್.

0: ಕೇಳುಗ್ರೆ, ಇಂಥ ಸುಮಧುರ ಭಕ್ತಿಪರ ಗೀತೆಯನ್ನ ನೀವು ಕೇಳ್ತಾ ಇದ್ರಿ ಅಲ್ಲ. ಈ ಸುಮಧುರ ಭಕ್ತಿಪರ ಗೀತೆಯನ್ನ ಹಾಡಿದವರು ಶ್ರೀಮತಿ ಲಲಿತಮ್ಮ ಬ ಹಿರೇಮಠ್, ಕುಷ್ಟಗಿ ತಾಲೂಕಿನವರು. ಇವರು ಜನಪದ ಕಲಾವಿದರು. ಎಲ್ಲಕ್ಕಿಂತ ವಿಶೇಷ ಅಂದ್ರೆ 2026 ಸಾಲಿನ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿಗೆ ಭಾಜನರಾದಂತಹ ಲಲಿತಮ್ಮ ಬ ಹಿರೇಮಠ್ ಅವರಿಗೆ ಕೇಳುಗ್ರೆ ನಿಮ್ಮೆಲ್ಲರ ಪರವಾಗಿ, ಆಕಾಶವಾಣಿ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನ ಸಲ್ತೇನೆ. ನಮಸ್ಕಾರ ಲಲಿತಮ್ಮ ಹಿರೇಮಠ್ ಅವರು.
1: ನಮಸ್ಕಾರ ಮೇಡಮ್.
0: ಲಲಿತಮ್ಮ ಅವರ, ತಮಗ 2026 ಸಾಲಿನ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಬಂದಿದೆ. ಈ ಪ್ರಶಸ್ತಿ ಬಂದದ ಅಂತ ಗೊತ್ತಾದ ಕೂಡಲೇ ನಿಮಗ ಏನ್ ಅನಿಸ್ತು?
1: ಬಹಳ ಖುಷಿ ಆಯ್ತು ಮೇಡಮ್ ಅವರ. ನನಗೆ ಒಂದು ಜನಪದ ಕಲೆಯಲ್ಲಿ ನನಗೆ ಇಷ್ಟೆಲ್ಲ ಗುರುತಿಸಿ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಕೊಟ್ಟಿದ್ದಕ್ಕಾಗಿ ನಮ್ಗೆ ಬಹಳ ಖುಷಿ ಆಗಿದೆ ಮೇಡಮ್ ಅವರ.
0: ಈ ಪ್ರಶಸ್ತಿಯನ್ನ ನಿರೀಕ್ಷೆ ಮಾಡಿದ್ರಿ, ನನಗೆ ಬರಬಹುದು ಅಂತ ಅನ್ಕೊಂಡಿದ್ರಿ?
1: ನಾನು ಅನ್ಕೊಂಡಿರ್ಲಿಲ್ಲ, ಇದು ಪ್ರಶಸ್ತಿ ನನಗೆ ಸಿಗ್ತದೆ ಅಂತ ನನಗೆ ಅನ್ಕೊಂಡಿರ್ಲಿಲ್ಲ. ಅದು ಆಕಸ್ಮಿಕವಾಗಿ ನನಗೆ ಒಂದು ನನ್ನ ಕಲೆಯನ್ನು ಮೆಚ್ಚಿ ಕೊಟ್ಟಿದಾರಲ್ವಾ, ಅದು ನನಗೆ ಬಹಳ ಖುಷಿ ಅನ್ಸಿತ್ತು.
0: ಈ ಪ್ರಶಸ್ತಿ ಪಡೀಲಿಕ್ಕೆ ಎಲ್ಲಿ ಹೋಗಿದ್ರಿ?
1: ನಾ ಬೆಂಗಳೂರಲ್ಲಿ ಹೋಗಿದ್ದೀವ್ರಿ, ಕಲಾಕ್ಷೇತ್ರದಲ್ಲಿ ನಮ್ಗೆ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಮತ್ತೆ ಇನ್ನೂ ಹಲವಾರು
0: ಗಣ್ಯರಿದ್ರು,
1: ಅವರು ನಮ್ಗೆ ಒಂದು ಪ್ರಶಸ್ತಿ ಕೊಟ್ಟು ಅಭಿನಂದನೆಗಳನ್ನು ಸಲ್ಲಿಸಿದ್ರು.
0: ಈಗ ಲಲಿತಮ್ಮ, ಮೂಲತಃ ತಮ್ಮ ಊರು, ತಮಗೆ ಈ ಜನಪದ ಹಾಡುಗಳನ್ನು ಕಲಿಬೇಕು, ಈ ಜನಪದ ಕಲೆಯನ್ನ ಉಳಿಸಬೇಕು ಅಂತ ಯಾಕೆ ಅನಿಸ್ತು?
1: ನಮ್ಮ ಅಜ್ಜಿ ಇದ್ರು ಎಣ್ಣಮ್ಮ, ಮತ್ತೆ ನಮ್ಮ ತಾಯಿ ಕೂಡ ಹಾಡ್ತಾ ಇದ್ರು ಸಂಪ್ರದಾಯದ ಹಾಡುಗಳನ್ನೆಲ್ಲ. ಎಲ್ಲಿ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ರು, ದೊಡ್ಡರಾದಾಗ ಹಾಡುವಂತದ್ದು, ಹೂ ಮುಡ್ಸುವಾಗ ಹಾಡುವಂತದ್ದು, ಎಲ್ಲ ಹಾಡುಗಳನ್ನ ಹಾಡ್ತಿದ್ರು. ಅವರಿಂದ ನಾನು ಕೂಡ ಹೋಗ್ತಿದ್ದೆ, ಇವ್ರು ಹಾಡೋದೆಲ್ಲ ಕೇಳಿ ಕೇಳಿ ನನಗೆ ನಾನು ಸ್ವಲ್ಪ ಹಾಡಬೇಕು, ಇದರಲ್ಲಿ ನನಗೆ ಇಂಟ್ರೆಸ್ಟ್ ಬಂತು. ಇಂಥ ಚಂದದ ಹಾಡುಗಳು ಜನಪದ ನಾನು ಕಲಿಬೇಕು, ಅವ್ರ ಜೊತೆಗೆ ಹೋಗಿ ಹೋಗಿ ಕೇಳಿ ಕೇಳಿ ಕೇಳಿ ನನಗೆ ಅದೇ ಅಭ್ಯಾಸ ಆಯ್ತು. ಒಂದ್ ಸ್ವಲ್ಪ ಹೋದ್ಮೇಲೆ ಅವ್ರ ಜೊತೆ ಕೂತ್ಕೊಂಡು ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ ಕೂಡಲೇ ಅಲ್ಲಿ ಸ್ವಲ್ಪ ಹಂಗೆ ಅಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಹಾಡ್ತಾ ಇದ್ದೆ. ಜನ ಎಲ್ಲ ಕರಿತಿದ್ರು, ಏ ಇವ್ರು ಚಂದ ಆಡ್ತಾರ, ಅವ್ರನ್ನ ಮನೆಗೆ ಹೋಗಿ ಕರ್ಕೊಂಬರಿ, ಯಾರನ್ನ ಕರೀದ್ರು ಪರವಾಗಿಲ್ಲ ನಮ್ನ ಕರಿಬೇಕಂತೇಳಿ ಕರಿತಿದ್ರು. ನಮ್ಮವನ ಜೊತೆಗೆ ಹೋಗ್ತಿ ಅಂದ್ರೆ ಸಣ್ಣವರಿದ್ದೆ ಅಲ್ಲ, ನಮ್ಮವನ ಜೊತೆಗೆ ಹೋಗ್ತಿದ್ದೆ. ನಮ್ಮಅಮ್ಮ ನಮ್ಮವರ ಜೊತೆಗೆ ಹೋಗಿ ಅವ್ರ ಜೊತೆಗೆ ಕೂತ್ಕೊಂಡು ಆಡೋದು, ಹಿಂದಾಡೋದು, ಮುಂದಾಡೋದು, ಹಿಂಗೆಲ್ಲ ಹಾಡಿ ನನಗೆ ಅದೇ ಮೈಗೂಡ್ಬಿಡ್ತು. ನನಗೆ ಜನಪದ ಇನ್ನೂ ಹಾಡ್ಬೇಕು, ನಾನು ಬರೀ ಇಲ್ಲಿ ಮನೆಯಲ್ಲಿ ಹಾಡೋದಂತಲ್ಲ, ನಾನು ವೇದಿಕೆಯಲ್ಲಿ ಕೂಡ ನಾನು ಹೋಗಿ ನನ್ನ ಹಾಡುಗಳನ್ನ ತೋರಿಸ್ಬೇಕು, ನಾನು ಹಿಂಗತ್ತೆ ಹಾಡ್ತೀನಿ ಅಂತೇಳಿ ಆಸೆ ಇತ್ತು. ಆಮೇಲೆ ಒಂದು ಫಂಕ್ಷನ್ ಇತ್ತು ನಮ್ಮೂರಲ್ಲಿ, ಉಂಬ್ಲೂಟಲ್ಲಿ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ರು. ಅವಾಗ ಶಾಲೆಯಲ್ಲಿ ಕಲಿಸ್ತಿದ್ರು ನಮಗೆ ಹಾಡುಗಳೆಲ್ಲ, ಭಕ್ತಿಗೀತೆ ಇರ್ಬೋದು, ಆಮೇಲೆ ಭಾವಗೀತೆ.

0: ಇಂಥವೆಲ್ಲ ಕಲಿಸ್ತಿದ್ರು. ನನಗೆ ಒಂದು ಏ ಲಲಿತಮ್ಮ ಚಂದಾಗಿ ಆಡ್ತಾರ, ಅವ್ರಿಗೆ ಒಂದು ಪ್ರಾರ್ಥನೆ ಗೀತೆ ಹಾಡಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತಂದ್ರು. ಹೆಡ್ ಮಾಸ್ಟರ್ ಸರ್ ಕರೆದ್ರು, ನೀನು ಚಂದ ಆಡ್ತಿ ಲಲಿತಮ್ಮ, ನೀನು ಒಂದು ಭಕ್ತಿ ಗೀತೆ ಹಾಡ್ಬೇಕಲ್ಲಿ, ಪ್ರಾರ್ಥನೆ ಗೀತೆ ಹಾಡು, ಒಂದು ಭಕ್ತಿ ಗೀತೆ ಹಾಡ್ಬೇಕು ಅಂತ ಹೇಳಿದ್ರು. ಪ್ರಾಕ್ಟೀಸ್ ಮಾಡಿದೀವಿ ನಾನು ಮತ್ತೆ ನನ್ನ ಗೆಳತಿ ರತ್ನಮ್ಮ ಇದ್ರು, ಇಬ್ರು ಕೂಡಿ ಪ್ರಾಕ್ಟೀಸ್ ಮಾಡಿದೀವಿ. ಪ್ರಾಕ್ಟೀಸ್ ಮಾಡಿ ನನ್ ಅಂದ್ರೆ ಸ್ಟೇಜ್ ಅಲ್ಲಿ ಹೋಗ್ಲಿಲ್ಲ, ಯಾವಾಗ್ಲೂ ಹೋಗ್ಲಿಲ್ಲ, ಅದೇ ಫಸ್ಟ್ ಸ್ಟೇಜ್ ಅಲ್ಲಿ ಹೋಗಿದೆ. ವೇದಿಕೆಗೆಲ್ಲ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ, ಮನೆಯಲ್ಲಿ ಕೂತ್ಕೊಂಡಿದ್ದೀನಿ ನಾನು. ಭಯ ನನ್ಗೆ ಎಲ್ಲಿ ಕರೆದು ಏನೋ, ನನ್ಗೆ ಹೆಂಗ ಏನೋ ಹಾಡಕ್ ಆಗ್ತದ ಇಲ್ಲ ಅಂತ ಹೇಳಿ ಒಳಗೋಗಿ ಕೌದಿ ಹೊಚ್ಕೊಂಡು ಮಕ್ಕೊಂಡ್ ಬಿಟ್ಟಿದ್ದೆ. ಹೆಡ್ ಮಾಸ್ಟರ್ ಹುಡುಗನ್ ಕರೆಸಿದ್ರು, ಏ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ, ಲಲಿತಮ್ಮನ ಕರ್ಕೊಂಡು ಬರೀ ಹೋಗಿ ಅಂದ್ರು. ಮಕ್ಕಳೆಲ್ಲ ನಮ್ಮ ಮನೆಗೆ ಬಂದಿದ್ದಾರೆ ಕರೀಲಿಕ್ಕೆ, ನಮ್ಮ ಅವನವ್ರ ನಮ್ಮ ಮನ್ಯಾಗ ಅದೀನಿ ಅಂತ ನನ್ಗೆ ಹೇಳ್ಬೇಡ ಅಂತ ನಮ್ಮ ತಾಯಿಗೆ ಹೇಳಿದ್ನ ನನ್ಗೆ, ಅಂದ್ರೆ ಭಯ ಆಗಿತ್ತು ನನ್ಗೆ. ಮತ್ತೆ ಒಂದು ನಾಲ್ಕೈದು ಜನ ಹಂಗೆ ಬಂದು ಕೇಳಿದ್ರು, ಇಲ್ಲ ಇಲ್ಲ ಅಂತ ಅವಳು ಕಳಿಸಿದ್ರಲ್ಲ ನಮ್ಮ ತಾಯಿಯರು. ಆಮೇಲೆ ಹೆಡ್ ಮಾಸ್ಟರ್ ನಮ್ಮ ಮನೆಗೆ ಬಂದ್ರು, ಏ ಲಲಿತಮ್ಮ ನೀ ಬರ್ತೀಯ ಇಲ್ಲ, ನೀನ್ ಒಳಗಡೆ ಅದಿ ಅಂತ ನನ್ ಗೊತ್ತು, ನೀನು ಬರ್ಬೇಕು, ಬಂದು ಸ್ಟೇಜ್ ಮ್ಯಾಗ ನೀನ್ ನಿಂತು ಒಂದ್ ಎರಡೇ ಸಾಲ ಆಡ ಅಂತ ಹೇಳಿದ್ರು. ಒಳಗಡೆ ನಾನ್ ಸರ ಬರಲ್ರಿ ಬರಲ್ರಿ ಅಂತ ಅವ್ರ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗಿ ರತ್ನಮ್ಮಗೆ ಮತ್ತೆ ನನ್ ಕರ್ಕೊಂಡು ಹೋಗಿ ಸ್ಟೇಜ್ ಮ್ಯಾಗ ನಿಂದ್ರಿಸಿದ್ರು. ನನ್ಗೆ ಕೈ ಕಾಲೆಲ್ಲ ದಡ ದಡ ನಡಕ್ತಾ ಇದೆ. ಮತ್ ಅಂದ್ರೆ ಅಲ್ಲಿ ಮನೆ ಮನೆಯಲ್ಲಿ ಹೆಣ್ಮಕ್ಳು ಇರ್ತಿದ್ರು, ಹಾಡ್ತಿದ್ವಿ. ಇದು ದೊಡ್ಡ ಸ್ಟೇಜ್ ಅಂದ್ರೆ ಎಂಎಲ್ಎ ಮೈಕಲ್ಲಿ ನಿಂತ್ಕೊಂಡಿದೀವಿ ಇಬ್ರು. ಲಲಿತಮ್ಮ ಆಡ್ತೀಯ ಇಲ್ಲ ಕೋಲ್ ತಗೊಂಡ್ ಬಡಿಬೇಕಾ ಅಂದ್ರು. ರತ್ನಮ್ಮ ಹಾಡ್ಬಿಡೋಣ ನಾವು, ಹೆಂಗಾರಾಗ್ಲಿ ಸ್ವಲ್ಪ ಹಾಡ್ಬಿಡಮ್ ಅಂತ ಧೈರ್ಯ ಮಾಡಿ ಇದು ಒಂದು ಹಾಡಾಡಿದೆ ನಾನು.
1: ಯಾವ್ದು ಹಾಡಿದ್ರಿ?
0: ಓ ದೇವಿ ಆದಿಶಕ್ತಿ ಅಂತೇಳಿ
1: ಒಂಚೂರು ಹೇಳ್ರಲ್ಲ.

0: ಶಿಶಾಶೂರರನ್ನು ಮರ್ದಿಸಿ ಶಾಂತಿಯ ನೀ ತಂದೇ, ಶಾಂತಿಯ ನೀ ತಂದೇ. ಓ ದೇವಿ ಆದಿಶಕ್ತಿ ನಿನಗೆ ನಮಿಸುವೆ, ಕೈಯ ಮುಗಿದು ಹೂಗಳನ್ನು ನಿನಗೆ ಹಾಕುವೆ, ನಿನಗೆ ಹಾಕುವೆ. ಇದ ಹಾಡಿದ್ವಿ, ಅವ್ರ ಚಪ್ಪಳೆ ಹೊಡಿತಾ ಇದಾರೆ, ನಾವು ಸೀದಾ ಓಡ್ಕೊಂಡು ಮನೆಗೆ ಬಂದಿದ್ದೆ. ಅದೇ ಫಸ್ಟ್ ಸ್ಟೇಜ್ ಅಲ್ಲಿ ನಾವು ಹಾಡಿ.
1: ಅದು ಆದಮೇಲಿನ ದಿನಗಳಲ್ಲಿ ಈ ನೀವ್ ಹೇಳಿದಂಗೆ ನಿಮ್ಮ ತಾಯಿ ಅಜ್ಜಿ ಇವ್ರ ಜೊತೆಗೆ ಈ ಜನಪದ ಗೀತೆಗಳನ್ನು ಹಾಡುವುದರ ಜೊತೆ ಜೊತೆಗೆ ತಾವು ಈ ಪರಿಸರ ಜಾಗೃತಿಗೆ ಸಂಬಂಧಪಟ್ಟ ಹಾಡುಗಳಾಗಿರ್ಬಹುದು, ಸಾಮಾಜಿಕ ಅನಿಷ್ಟ ಪದ್ಧತಿಗಳ ನಿವಾರಣೆಗಾಗಿ ಹಾಡಿರಬಹುದು, ಏಡ್ಸ್ ಜಾಗೃತಿ ಕುರಿತಂತ ಹಾಡಿರಬಹುದು, ಇಂತಹ ಹಾಡುಗಳನ್ನ ನೀವು ಸಮಾಜದಲ್ಲಿ ಹಾಡ್ತಾ ಬಂದ್ರಿ. ಅಂದ್ರೆ ಒಂದು ಅರಿವು ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಇಂಥ ಗೀತೆಗಳನ್ನ ಕಲಿಬೇಕು ಹಾಡ್ಬೇಕು ಅಂತ ಹೆಂಗ ಅನಿಸ್ತು, ಹೆಂಗ್ ಕಲ್ತ್ರಿ?
0: ಈಗ ಹಂಗೆ ಆಡ್ತಾ ಆಡ್ತಾ ನನ್ಗೆ ಒಂದು ದೊಡ್ಡ ದೊಡ್ಡ ಸ್ಟೇಜ್ಗಳೆಲ್ಲ ಸಿಕ್ಕಿತ್ತು. ನನಗೆ ಚಂದ ಆಡ್ತಾರ, ಅಲ್ಲಿ ಕರಿತಾ ಇದ್ರು, ಸಂಘ ಸಂಸ್ಥೆದವ್ರು ಕರಿತಿದ್ರು, ಸನ್ಮಾನ ಮಾಡ್ತಾ ಇದ್ರು. ಆಮೇಲೆ ನಾನು ಬರ್ತಾ ಬರ್ತಾ ಸರಸ್ವತಿ ಸಾಂಸ್ಕೃತಿಕ ಮಹಿಳಾ ಸಂಘವನ್ನು 2013-14 ನಾನು ಸಂಘ ಕಟ್ಕೊಂಡೆ. ಆವಾಗ ಮಹಿಳೆಯರನ್ನ ಒಟ್ಟುಗೂಡಿಸೋದು, ನಾನು ವಾರ್ತಾ ಇಲಾಖೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೆ. ನನ್ಗೆ ಹಾಡೋದೆಲ್ಲ ಬಾರಿಸೋದೆಲ್ಲ ಇದೆಲ್ಲ ಗೊತ್ತಿತ್ತು ನನಗೆ, ಕಂಜೂರ ಎಲ್ಲ ಬಾರಿಸೋದೆಲ್ಲ. ಈ ನೀವೆಲ್ಲ ಹಾಡ್ತೀರಿ, ಒಂದು ವಾರ್ತಾ ಇಲಾಖೆದಲ್ಲಿ ನೀವು ಒಂದು ಪ್ರದರ್ಶನ ಕೊಡ್ರಿ ಅಂದಿದ್ರು, ಕೊಟ್ಟಿದ್ವಿ. ಅದರಲ್ಲಿ ನಮ್ಗೆ ಜನಪದನೂ ಪಾಸ್ ಆಯ್ತು, ಆಮೇಲೆ ಬೀದಿ ನಾಟಕನೂ ಪಾಸ್ ಆಯ್ತು. ಬೀದಿ ನಾಟಕನ ಹಾಡ್ಬೇಕಂತಂದ್ರೆ ಅಲ್ಲಿ ಜನ ಕೂತ್ಕೊಂಡು ಅಲ್ಲಿ ಎಲ್ಲ ಒಂದು ಬಾರಿಸೋದು, ಹಲಿಗೆ ಬಾರಿಸೋದು, ಆ ಹಲಿಗೆ ಬಾರಿಸುವಂತ ಜನ ಜಾಗೃತಿ ಮೂಡಿಸೋದು. ಅಂದ್ರೆ ಹೊಸ ಹೊಸ ಯೋಜನೆಗಳ ಬಗ್ಗೆ, ಈಗ ಕೆಲವರಿಗೆ ಗೊತ್ತಿರುವುದಿಲ್ಲ ಹಳ್ಳಿಗಳಲ್ಲೆಲ್ಲ, ಯೋಜನೆಗಳ ಬಗ್ಗೆ ನಾವು ಹಾಡಿನ ಮೂಲಕ ಇರ್ಬೋದು, ಅಭಿನಯದ ಮೂಲಕ ಇರ್ಬೋದು, ನಾಟಕದ ಮೂಲಕ ಇರ್ಬೋದು, ಹಿಂಗತಿ ನಾವು ಹಲಿಗೆ ಬಾರಿಸಿ ಆಮೇಲೆ ಅವರಿಗೆ ಜನ ಎಲ್ಲ ಕೂಡಿದ ಮೇಲೆ ಅದರ ಬಗ್ಗೆ ಒಂದು ಬೀದಿ ನಾಟಕ ಮಾಡ್ತಾ ಇದ್ವಿ. ಅದರಲ್ಲಿ ಜನಜಾಗೃತಿ ಹಾಡುಗಳನ್ನು ಒಂದು ಹಾಡ್ತಾ ಇದೆ.
1: ಹೇಳಿ ಬನ್ನಿ.

0: ವಿವಾಹ, ಇದು ಬಾಲ್ಯ ವಿವಾಹದ ಬಗ್ಗೆ. ಆ ಮಗು ಹೇಳ್ತಾ ಇದೆ, ನನ್ಗೆ ಮದುವೆ ಮಾಡಿಕೊಟ್ರು, ಮತ್ತೆ ಮದುವೆ ಮಾಡಿಕೊಟ್ಟ ಕೂಡಲೇ ಒಂದು 2 ವರ್ಷದಲ್ಲಿ ಗಂಡ ಸತ್ತ, ಆಮೇಲೆ ತಂದೆ ತಾಯಿ ಸತ್ರು, ನಾನು ಅನಾಥ ಅದೆ, ನನ್ಗೆ ಬಾಲ್ಯ ವಿವಾಹ ನೀವು ಮಾಡಿದಿರಿ, ನನಗೆ ಈ ತರ ಕಷ್ಟ ಆಗಿದೆ ಅಂತೇಳಿ ಆ ಮಗು ಹೇಳುವಂತದ್ ಒಂದು ಹಾಡು.
1: ಅಂದ್ರೆ ಅದೊಂದು ಸಮಾಜಕ್ಕೆ ಸಂದೇಶ, ಬಾಲ್ಯ ವಿವಾಹ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ. ಈಗ ಲಲಿತಮ್ಮ,

0: ತಾವು ಓದಿದ್ದೆಷ್ಟು?
1: ನಾನು
0: ಎಸ್ಎಸ್ಎಲ್ಸಿ
1: ಓದಿದ್ದೀನಿ.
0: ಅಂದ್ರೆ ಸಾಕಷ್ಟು ಯುವ ಜನೋತ್ಸವ, ಕನ್ನಡ ಸಾಹಿತ್ಯ ಸಮ್ಮೇಳನ, ಇಟಕಿ ಉತ್ಸವ, ಮೈಸೂರು ದಸರಾ, ಆನೆಗೊಂದಿ ಉತ್ಸವ, ಇಂತಲ್ಲೆಲ್ಲ ಹೋಗಿ ನೀವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಲ್ಲ.
1: ಹೌದ್ರಿ.
0: ಅಂದ್ರೆ ಒಂದ್ ಕಾಲಕ್ಕೆ ನಿಮ್ಗೆ ಧೈರ್ಯನೇ ಇರಲಿಲ್ಲ. ಇಲ್ಲಿ ನೋಡಿದ್ರೆ ಕಾರ್ಯಕ್ರಮ ಕೊಡದ ಜಗಗಳೇ ಇಲ್ಲ. ಹೆಂಗ ಅನಿಸ್ತದ ಈ ಅಭಿವೃದ್ಧಿ ಡೆವಲಪ್ಮೆಂಟ್ ನೋಡಿ?
1: ಬಹಳ ಖುಷಿ ಆಯ್ತು. ಯಾಕಂದ್ರೆ ಈಗ ವಾರ್ತಾ ಇಲಾಖೆ ಮಾಡಿದ ಫಸ್ಟ್ ಯೋಜನೆ ಮೇಳ, ಕ್ರೀಡಾ ಇಲಾಖೆಯಿಂದ ನನಗೆ ಒಂದು ಯೋಜನೆ ಮೇಳ ಬಂದಿತ್ತು. ಯೋಜನೆ ಮೇಳದಲ್ಲಿ ಗೀಗಿ ಪದ ಇರ್ಬೋದು, ಲಾವಣಿ, ರಂಗಗೀತೆ, ಭಜನಿ ಪದ, ಆಮೇಲೆ ಸೋಬಾನಿ ಪದ, ಬೀಸುಕಲ್ಲಿನ ಪದ, ಈ ತರದ ಹಾಡುಗಳೆಲ್ಲ ನಾವು ಅವರು ಕರಿತಿದ್ರು. ನೀವು ಹಾಡ್ತಿರಲ್ಲ, ನೀವು ಒಂದು ಟೀಮ್ ಐತಿ, ನಿಮ್ದು ಮಹಿಳೆಯರದ ಒಂದು ಟೀಮ್ ಐತಲ್ಲ, ಇಷ್ಟು ಹಾಡುಗಳದಾವ, ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ನೀವು ಅಲ್ಲಿ ಪ್ರದರ್ಶನ ಮಾಡ್ರಿ ಅಂತ ಹೇಳಿದ್ರು. ನಾವು ಇದ ಹಾಡುಗಳೆಲ್ಲ ಸಂಗ್ರಹ ಮಾಡುದು ಎಲ್ಲೆಲ್ಲಿ ಹಳ್ಳಿಗಳಲ್ಲೆಲ್ಲ, ಅಂದ್ರೆ ನಮ್ಮ ತಾಯಿ ವಯಸ್ಸಿನವರು ಇರ್ಬೋದು, ಅಲ್ಲೆಲ್ಲಿ ಹಳ್ಳಿಗಳಲ್ಲಿ ಹೋಗಿ ನಾವು ಹಾಡುಗಳನ್ನು ಸಂಗ್ರಹ ಮಾಡೋದು. ಆ ಅಮ್ಮ ನನಗೆ ಹಿಂಗತೆ ಹಾಡಾಡ್ಬೇಕು, ನಾನು ಯಾವ್ದು ಹಾಡ್ಬೇಕಂತೆ ಅಲ್ಲಿ ಹೋಗಿ

0: ಯಾಕಂದ್ರೆ ಈಗ ವಾರ್ತಾ ಇಲಾಖೆ ಮಾಡಿದ ಫಸ್ಟ್ ಯೋಜನೆ ಮೇಳ, ಕ್ರೀಡಾ ಇಲಾಖೆಯಿಂದ ನನಗೆ ಒಂದು ಯೋಜನೆ ಮೇಳ ಬಂದಿತ್ತು. ಯೋಜನೆ ಮೇಳದಲ್ಲಿ ಗೀಗಿ ಪದ ಇರ್ಬೋದು, ಲಾವಣಿ, ರಂಗಗೀತೆ, ಭಜನಿ ಪದ, ಆಮೇಲೆ ಸೋಬಾನಿ ಪದ, ಬೀಸುಕಲ್ಲಿನ ಪದ, ಈ ತರದ ಹಾಡುಗಳೆಲ್ಲ ನಾವು ಅವರು ಕರಿತಿದ್ರು. ನೀವು ಹಾಡ್ತಿರಲ್ಲ, ನೀವೊಂದು ಟೀಮ್ ಐತಿ, ನಿಮ್ದು ಮಹಿಳೆಯರದು ಒಂದು ಟೀಮ್ ಐತಲ್ಲ, ಇಷ್ಟು ಹಾಡುಗಳದಾವ, ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ನೀವು ಅಲ್ಲಿ ಪ್ರದರ್ಶನ ಮಾಡ್ರಿ ಅಂತ ಹೇಳಿದ್ರು. ನಾವು ಇದ ಹಾಡುಗಳೆಲ್ಲ ಸಂಗ್ರಹ ಮಾಡುದು ಎಲ್ಲೆಲ್ಲಿ ಹಳ್ಳಿಗಳಲ್ಲೆಲ್ಲ, ಅಂದ್ರೆ ನಮ್ಮ ತಾಯಿ ವಯಸ್ಸಿನವರಿರ್ಬೋದು, ಅಲ್ಲೆಲ್ಲಿ ಹಳ್ಳಿಗಳಲ್ಲಿ ಹೋಗಿ ನಾವು ಹಾಡುಗಳನ್ನು ಸಂಗ್ರಹ ಮಾಡೋದು. ಅಮ್ಮ ನನಗೇನ ಹಿಂಗತೆ ಹಾಡು ಆಡ್ಬೇಕು, ನಾನು ಯಾವ್ದು ಆಡ್ಬೇಕಂತೆ ಅಲ್ಲಿ ಹೋಗಿ ಕೇಳಿ ಬರ್ಕೊಂಡು ಅಲ್ಲಿ ನಾನು ಪ್ರದರ್ಶನ ಮಾಡ್ತಿದ್ದೆ. ಆಮೇಲೆ ಸೋಬಾನಿ ಪದ, ಸಂಪ್ರದಾಯ ಪದ ಅವರೆಲ್ಲ ಕಲಿಸ್ಕೊಡ್ತಿದ್ರು. ಆಮೇಲೆ ಲಾವಣಿ, ನಾವು ಅಲ್ಲಿ ಲೈಬ್ರರಿಗೆ ಹೋಗಿ ನೋಡ್ಬೇಕು ನಾವು ಲಾವಣಿ, ಆಮೇಲೆ ಗೀಗಿ ಪದ ಇರ್ಬೋದು ಅಂತವೆಲ್ಲ ನಾನು ರಾಜ್ಯ ಮಟ್ಟ ತನಕ ನಮ್ಮ ಟೀಮ್ ಗಳನ್ನ ಕರ್ಕೊಂಡು ಹೋಗಿದ್ದೀನಿ.
1: ಈಗ ನಿಮ್ ಟೀಮ್ ಅಂದ್ರೆ ಎಷ್ಟು ಜನ ಇದ್ದೀರಿ?
0: ಟೀಮ್ ಅಂದ್ರೆ 8 ಜನ ಇದ್ದೀವಿ.
1: 8 ಜನ ಇದ್ದೀರಿ. ಈ ತರದ ಕಾರ್ಯಕ್ರಮ ಕೊಡಬೇಕು ಅಂದ್ರೆ 8 ಜನ ಹೋಗ್ತೀರಿ?
0: 8 ಜನ. ಈಗ ಬೀದಿ ನಾಟಕಕ್ಕೆಲ್ಲ 8 ಜನ ಹೋಗ್ತಾ ಇದೀವಿ, ಈಗ ಜನಪದಕ್ಕೆಲ್ಲ 5 ಜನ ಹೋಗ್ತೀವಿ.
1: 5 ಜನ ಹೋಗ್ತೀವಿ.
0: 5 ಜನ ಹೋಗ್ತಾ
1: ಇದೀವಿ. ಅಂತ ಒಂದು ಲಾವಣಿ ಹಾಡು ಕೇಳಿಸ್ತೀರಿ ನಮ್ಮ ಕೇಳುಗರಿಗೆ?
0: ಹಾ, ಇದರಲ್ಲಿ ಯೋಜನೆ ಮೇಳದಲ್ಲಿ ನಾನು ಲಾವಣಿ ಪದ ರಾಜ್ಯ ಮಟ್ಟ ತನಕ 3 ಸರ್ತಿ ಹೋಗಿದ್ದೀನಿ ನಾನು. ಗೀಗಿ ಪದ, ಲಾವಣಿ, ರಂಗಗೀತೆ, ಭಜನಿ ಪದ, ಇವು 4 ಹಾಡುಗಳನ್ನು ಇಟ್ಕೊಂಡು ರಾಜ್ಯ ಮಟ್ಟ ತನಕ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಅದರಲ್ಲಿ ಒಂದು ಲಾವಣಿ ಹಾಡ್ತಾ ಇದ್ದೀನಿ. ಭರತ ಕಂಡವಿ

0: ಬಹಳ ಸುಂದರವಾಗಿ ಹಾಡ್ತೀರಿ. ಅಂದ್ರೆ ಜನಪದದ ಎಲ್ಲ ಪ್ರಕಾರಗಳು ಕೂಡ ನಿಮಗೆ ಸಿದ್ಧಿಸದ ಸಂಪ್ರದಾಯ ಆಗ್ಬಹುದು, ಲಾವಣಿ, ಗೀಗಿ, ಮತ್ತೆ ಈ ದೇವರ ಹಾಡುಗಳನ್ನು ಹೇಳಿದ್ರಿ, ಜನಪದ ಗೀತೆ ಹೇಳಿದ್ರಿ. ಲಲಿತಮ್ಮ, ಬೇರೆ ಬೇರೆ ಎಲ್ಲೆಲ್ಲಿ ಹೋಗಿ ಕಾರ್ಯಕ್ರಮ ಕೊಟ್ಟಿರಿ?
1: ನಾನು ಬೆಂಗಳೂರಲ್ಲಿ ಕೊಟ್ಟಿದ್ದೀನಿ, ಹೊಸದುರ್ಗ, ಚಿತ್ರದುರ್ಗ, ಆಮೇಲೆ ಹಾವೇರಿಯಲ್ಲಿ, ಕೊಪ್ಪಳದಲ್ಲಿ, ಎಲ್ಲ ಕಡೆಯಲ್ಲಿ, ಹಳ್ಳಿ ಒಂದು ಹಳ್ಳಿ ಬಿಡಲಿಲ್ಲ, ಅಷ್ಟು ಹಳ್ಳಿಗಳಲ್ಲಿ ಕೂಡ ಕೊಟ್ಟಿದ್ದೀನಿ. ವಾರ್ತಾ ಇಲಾಖೆಯಲ್ಲಿ ನನಗೆ ಪ್ರತಿಯೊಂದೊಂದು ಹಳ್ಳಿಗಳಿಗೂ ನನಗೆ ಪ್ರತಿ ವರ್ಷ ಕೂಡ ನನಗೆ ಕೊಡ್ತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಹೋಗಿ ಹಾಡಿದ್ದೀನಿ, ಗೋವಾದಲ್ಲಿ ಹೋಗಿ ಹಾಡಿದ್ದೀನಿ. ಇನ್ನು ನಾನು ಬೇರೆ ಬೇರೆ ದೇಶಕ್ಕೆ ಹೋಗಿ ಹಾಡ್ಬೇಕಂತ ಆಸೆ ಇದೆ. ಅಂತ ಅವಕಾಶಗಳು ಸಿಕ್ಕರೆ ನಾನು ಹೋಗ್ಲಿಕ್ಕೆ ಇಷ್ಟಪಡ್ತೀನಿ.
0: ಅಂತೂ ಭಾವಿ ಕನಸಿನಲ್ಲಿ ವಿದೇಶಕ್ಕೆ ಹೋಗಿ ಕನ್ನಡದ ಜನಪದ ಗೀತೆಯನ್ನ ಮೊಳಗಿಸಬೇಕು ಅನ್ನೋದು ನಿಮ್ಮ ಆಸೆ?
1: ಅಲ್ಲಿ ಕೂಡ ನನ್ನ ಜನಪದ ಗೊತ್ತಾಗ್ಲಿ ಅವರಿಗೂ ಕೂಡ ಅಂತೇಳಿ, ಅಲ್ಲಿ ಅವಕಾಶ ಸಿಕ್ಕರೆ ನಾನು ಕೂಡ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ.
0: ಈಗ ಲಲಿತಮ್ಮ, ವಿವಾಹದ ಮೊದಲು ನಿಮಗ ನಿಮ್ಮ ತಾಯಿ, ನಿಮ್ಮ ಅಜ್ಜಿ ಅವರೆಲ್ಲ ಹಾಡ್ತಾ ಇರುವಂತ ಜನಪದ ಗೀತೆಗಳನ್ನ ಕೇಳ್ತಾ ಕೇಳ್ತಾ ಬೆಳೆದೆ, ಅವು ಕಿವಿ ಮೇಲೆ ಬಿದ್ದವು, ನೀವು ಹಾಡಕ್ ಶುರು ಮಾಡಿದ್ರಿ ಅಂದ್ರಿ. ಈಗ ಮಹಿಳೆಯ ಜೀವನದಲ್ಲಿ ವಿವಾಹದ ನಂತರ ಕೂಡ ಬಹಳ ಮುಖ್ಯವಾಗಿರ್ತದ. ಅಂದ್ರೆ ನಮ್ಮ ಕಲೆ, ನಮ್ಮ ಒಂದು ಆಸಕ್ತಿ, ಅಭಿರುಚಿಯನ್ನ ಗಂಡನ ಮನೆಯವರು ಉತ್ತೇಜನ ಮಾಡಬೇಕು.
1: ಹೌದೌದು.
0: ಇಲ್ಲ ಬ್ಯಾಡ ಬಿಡು, ನೀ ಏನ್ ಹಾಡ್ತಿ, ಸುಮ್ಮನೆ ಮನ್ಯಾಗ ಕೂಡು ಅಂದ್ರ ಮಹಿಳೆ ಅಲ್ಲಿ ಕೂತ್ ಬಿಡ್ತಾಳ. ಈ ನಿಟ್ಟಿನಲ್ಲಿ ನಿಮ್ಮ ಯಜಮಾನರು ಅಂದ್ರೆ ನಿಮ್ಮ ಅತ್ತೆ ಮನೆಯಲ್ಲಿ ಹೇಗೆ ಸಹಕಾರ ಕೊಟ್ರು?
1: ನನಗೆ ಅತ್ತೆ ಮನೆಯಲ್ಲಿ ಅಷ್ಟು ಸಹಕಾರ ಕೊಡ್ಲಿಲ್ಲ. ಈಗ ನಾನು ಮದುವೆ ಆಗಿ ಹೋದ್ಮೇಲೆ ನಾನು ಸ್ವಲ್ಪ ಹಾಡುದೆಲ್ಲ ಕಮ್ಮಿ ಮಾಡಿಕೊಂಡೆ. ಮಕ್ಕಳಾಯ್ತು, ಆಮೇಲೆ ಅವರ ಮನೆಯಲ್ಲಿ ತುಂಬಾ ಜನ ಇರ್ತಾರೆ, ಮತ್ತೆ ನಮ್ಗೆ ಹೊರಗೆ ಹೋಗ್ಲಿಕ್ಕೆ ಇಲ್ಲ. ಆವಾಗ ಒಂದು 6 ವರ್ಷ 8 ವರ್ಷ ಅದು ಜನಪದದ ಈ ಕಡೆ ಹಾಡುದೇ ಬಂದ್ ಮಾಡಿದೆ ನಾನು. ಯಾಕಂದ್ರೆ ಅದನ್ನ ಕೇಳಿದ್ರೆ ಅವ್ರಿಗೆ ಅತ್ತೆ ಮನೆಯಲ್ಲಿ ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕಾಗ್ತದೆ, ಹಂಗಾಗಿ ನನ್ಗೆ ಅದ್ರ ವಿಷಯನೇ ತೆಗಿಲಿಲ್ಲ. ಆಮೇಲೆ ಅವರು ಅತ್ತೆ ಮನೆಯಲ್ಲಿ ಅವರು ಬೇರೆ ಆದ್ರು, ನಾವು ಸ್ವಲ್ಪ ಬೇರೆ ಆದ್ವಿ. ಆಮೇಲೆ ಅವಾಗ ಮತ್ತೆ ಸ್ಟಾರ್ಟ್

0: ಮಾಡಿದೆ ನಾನು. ಯಾವಾಗ 2000 ನಾನು ಸ್ಟಾರ್ಟ್ ಮಾಡಿದೆ ಮತ್ತೆ ವಾಪಸ್, 2000 ಯೋಜನೆ ಮೇಳಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ಒಂದೊಂದು ಸ್ಟೇಜಿಗೆ ಹೋಗಿ ಇಲ್ಲಿವರೆಗೂ ನಾನು ಬೆಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟರು ನನಗೆ ನಮ್ಮ ಮನೆಯವರು. ನಿನ್ಗೆ ಆಸಕ್ತ ಐತಿ, ನೀನು ಕರೀತಾರೆ ಅಲ್ಲೆಲ್ಲಿ ಅಂದ್ರೆ ನೀವು ಹೋಗು, ಆದ್ರೆ ಕರೆಕ್ಟ್ ಆಗಿರು, ಎಲ್ಲಿ ಯಾರಿಗೆ ಒಂದು ಅಪಶಬ್ದ ನಿಮ್ಗೆ ಬರಬಾರ್ದು, ಹೋಗಂತ ಅವರು ಅವಕಾಶ ಕೊಟ್ರು. ಆದ್ರೆ ನಾವು ಹೊರಗೆ ಹೋಗ್ತೀವಿ, ಈಗ ಒಂದ್ಸರಿ ಹೊರಗೆ ಹೋಗ್ತೀವಿ ಅಂದ್ರೆ ನಾವು ಒಂದು ಮಹಿಳೆಯರಂದ್ರೆ ಹೊರಗೆ ಹೋದ್ರೆ ಏನೋ ಒಂದು ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾ ಇದ್ರು ಬಹಳ ಜನ ಮಾತಾಡ್ತಿದ್ರು ಹೊರಗಡೆ ಹೋದ ಅವನು ಹಿಂಗತ್ತೆ, ಅವ್ರು ಅಲ್ಲಿ ಹೋಗ್ತಾರಂತೆ, ಇವ್ರು ಇಲ್ಲಿ ಹೋಗ್ತಾಳ, ಎಲ್ಲಿ ಹೋಗ್ತಾರಂತ ಗೊತ್ತಿಲ್ಲ. ನಾನು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹಿಂಸೆ ಎಷ್ಟು ಅಂದ್ರೆ ನಾನು ಸಾಯ್ಬೇಕು ಆತರ ಹಿಂಸೆ ಆಗಿತ್ತು ನನಗೆ. ಮತ್ತೆ ಅದನ್ನ ನಮ್ಮ ಮನೆಯವರು ಎಷ್ಟು ಸಪೋರ್ಟ್ ಕೊಡ್ತಿದ್ರಂದ್ರೆ, ನೀನು ಯಾರ ಮಾತು ಕಿವಿಗೆ ಹಾಕೋಣಕ್ ಹೋಗ್ಬೇಡ, ನಿನ್ ಸಾಧನೆ ಏನೈತಿ, ನೀನ್ ಆಡಕ್ ಬರ್ತಲ್ಲ ನೀನು ಹಾಡು, ನೀನು ಯಾರಿಗೆ ಎದರ್ಬೇಕಂತ ಏನಿಲ್ಲ, ಅವ್ರು ಮಾತಾಡೋರು ಮಾತಾಡ್ತಾ ಇರ್ತಾರೆ, ನೀನ್ ಬೆಳಿತಾ ಇರು, ನೀನ್ ಬೆಳೆದಿಂದ ಅವ್ರಿಗೆ ಗೊತ್ತಾಗತ್ತ ನೀನ್ ಏನ್ ಕೆಲಸ ಮಾಡ್ತಾ ಇದ್ದಿ, ನೀನ್ ಎಲ್ಲಿ ಹೋಗ್ತಾ ಇದ್ದಿ, ನೀನ್ ಏನು ಈ ತರ ಪ್ರಶಸ್ತಿ ಯಾಕೆ ತಗೊಂಡಿ ಅಂತೇಳಿ ಆವಾಗ ನಿನ್ ಅವ್ರಿಗೆ ಗೊತ್ತಾಗತ್ತ. ಅಲ್ಲಿ ತನಕ ನೀನು ಒಟ್ಟ ಮೂಕರಾಗಿರ್ಬೇಕು, ಮೂಕನಾಗಬೇಕು ಜಗದೊಳು ಜೋಕಿಯಾಗಿರ್ಬೇಕಂತ ಈ ಮಾತು ನೀನು ಸಾಧಿಸಿ ತೋರಿಸ್ಬೇಕಂತೇಳಿ ನನ್ನ ಗಂಡ ಬಹಳ ಸಪೋರ್ಟ್ ಕೊಟ್ಟು ಇಲ್ಲಿ ತನಕ ಬೆಳೆಸ್ಕೊಂಡು ಬಂದಿದ್ದು ನಮ್ಮ ಮನೆಯವರು.
1: ನೋಡ್ರಿ ಅಂದ್ರೆ ಒಬ್ಬ ಮನುಷ್ಯ ನಾವೇನಂತಿರ್ತೀವಿ ಸಾಮಾನ್ಯವಾಗಿ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇದ್ದಾಳ ಅಂತ ಹೇಳಿ, ಹೌದಿಲ್ಲ? ಆದ್ರೆ ಇಲ್ಲೇ ಒಬ್ಬ ಮಹಿಳೆಯ ಹಿಂದೆ ಒಬ್ಬ ಪುರುಷ ಸಪೋರ್ಟ್ ಕೊಟ್ರು, ಒಬ್ರು ನಿಮಗ ಉತ್ತೇಜನ ಕೊಟ್ರು, ಮುಂದ ನಡಿ ಅಂತ ಒಂದು ಮಾರ್ಗದರ್ಶನ ಸೂಚಿಸಿದ್ರು. ಈ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಬಂದಾಗ ನಿಮ್ ಮನೆಯವ್ರು ನಿಮಗೇನ್ ಹೇಳಿದ್ರು?
0: ಅವ್ರಿಗೆ ಬಹಳ ಖುಷಿ ಐತಿ, ಯಾಕಂದ್ರೆ ಅದೇ ಮಾತು ಅವಾಗ ಏನ್ ಜನ ಬೈತಾ ಇದ್ರು ನನಗೆ, ಈಗ ಅವ್ರಿಗೆ ಗೊತ್ತಾಗುತ್ತೆ ಈ ನಮ್ ಮನೆಗೆ ಬಂದು ಸಾಲ್ಕ ಪ್ರಶಸ್ತಿಗಳು ನಾ ತಗೊಂಡಿದ್ಕೆ ಸನ್ಮಾನ ಮಾಡಕ್ ಬರುವಾಗ ಜನ ಏನ್ ತಿಳ್ಕೊಂಡಾರಂದ್ರೆ ಅವ್ರಿಗೆ ಸ್ವಲ್ಪ ಈಗ ಕಸಿವಿಸಿ ಆಗ್ತದೆ, ಓ ಇವ್ರಿಗೆ ಅಂತಿದ್ವಿ ಈ ಲಲಿತಮ್ಮಗ ನೀ ಎಷ್ಟು ಚುಚ್ಚಿ ಚುಚ್ಚಿ ಮಾತಾಡಿದ್ರು, ಈ ಹೆಣ್ಮಗಳು ಇಷ್ಟು ಬೆಳೆದಾಳ ಅಂತಂದ್ರ ಗ್ರೇಟ್ ಅಂತ ಈಗ ಮಾತಾಡ್ತಾರೆ ಜನ.
1: ನೋಡ್ರಿ ಅಂದ್ರೆ ಅದಕ್ಕೆ ನಮ್ಮ ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರುವಂತ ಮಹಿಳೆಯರು ಗಮನಿಸಬೇಕು, ಜಗತ್ತು ಅಂದ್ಮೇಲೆ ಒಂದೇನೇನೋ ಮಾತುಗಳನ್ನು ಹೇಳ್ತಾರ ಕೇಳ್ತಾರ, ನಾವು ಅದಕ್ಕೆ ಕಿಮ್ಮತ್ತು ಕೊಡಬಾರದು. ನಮ್ಮಲ್ಲಿ ದೃಢ ವಿಶ್ವಾಸ ಆತ್ಮವಿಶ್ವಾಸ ಇದ್ದು ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತಂದಾಗ ನಾವು ಮುಂದುವರಿಬೇಕು ಅನ್ನೋದಕ್ಕೆ ನೀವೇ ಒಂದು ಉದಾಹರಣೆ. ಈಗ ತಾವು ಮಹಿಳಾ ಬಳಗ ಕಟ್ಕೊಂಡಿದ್ದೀನಿ ಅಂದ್ರೆ ಬರೀ ಈ ಸಂಗೀತ ಕಾರ್ಯಕ್ರಮಗಳನ್ನು ಮಾತ್ರ ಕೊಡ್ತೀರಾ ಅಥವಾ ಏನಾದರೂ ಸ್ವಸಹಾಯ ಸಂಘದ ಮೂಲಕ ಮಹಿಳೆಯರ ಅಭಿವೃದ್ಧಿಗಾಗಿಯೂ ಕೆಲಸ ಮಾಡ್ತಿದ್ದೀರ?
0: ನಾವು ಸರಸ್ವತಿ ಸಾಂಸ್ಕೃತಿಕ ಮಹಿಳಾ ಸಂಘವನ್ನು ಕಟ್ಕೊಂಡಿದ್ದೀನಿ. ಆ ಸಂಘದಿಂದ ಮಹಿಳೆಯರಿಗೆ ಜನಪದ ಇರಬಹುದು, ಆ ಬೇರೆ ಬೇರೆ ಜಿಲ್ಲೆದವ್ರನ್ನ ಕರೆಸಿ ಅವರಿಗೆ ಜನಪದದ ಕಲೆಗಳನ್ನು ಕಲಿಸಿಕೊಡುವಂತದ್ದು, ಮತ್ತೆ ಡೊಳ್ಳುಗಳ ಒಂದು ಟೀಮ್ ಕೂಡ ನಾವು ಮಾಡಿದೀವಿ ಮಹಿಳೆಯರಿಗೆ, ಅದನ್ನು ಕಲಿಸಿಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಮತ್ತೆ ಬಾಲ್ಯ ವಿವಾಹ ಮಾಡಬಾರ್ದು ಅಂತೇಳಿ ಜನಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆಮೇಲೆ ಅಂದ್ರೆ ಹಾಡುಗಳೆಲ್ಲ ಜನಪದದ ಶೈಲಿ ಹೇಗಿರ್ತದೆ, ನಾವು ಜನಪದವನ್ನು ಮುಂದುವರಿಸಬೇಕಂತಂದ್ರೆ ನೀ ಜನಪದ ಕಲಿಬೇಕು, ಅವರಿಗೆ ಕೋಲಾಟ ತರಬೇತಿ ಇರಬಹುದು, ಆಮೇಲೆ ಮಹಿಳೆಯರಿಗೆ ಏನು ಅನುಕೂಲ ಇರ್ತದೆ ಕಂಪ್ಯೂಟರ್ ತರಬೇತಿ ಕೊಟ್ಟಿದೀವಿ, ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದೀವಿ.
1: ಮಹಿಳೆ ಸ್ವಾವಲಂಬಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಅವಳಿಗೆ ತರಬೇತಿ ಮಾರ್ಗದರ್ಶನ ನೀಡ್ತಾ ಬಂದಿರಿ
0: ಮೇಡಮ್.
1: ಈಗ ಇನ್ನೊಂದು ಗೀತೆಯನ್ನ ನಮ್ಮ ಕೇಳುಗರಿಗೆ ಕೇಳಿಸಬಹುದಾ? ಲಾವಣಿ ಹೇಳಿದ್ರಿ ನೀವು, ಗಿಗಿ ಹೇಳಿದ್ರಿ, ಭಜನಾ ಪದ ಹೇಳಿದ್ರಿ, ಮತ್ತೆ ತಾವು ನಮ್ಮ ಆಕಾಶವಾಣಿಯಿಂದ ಅನುಮೋದಿತ ಕಲಾವಿದೆ ಜನಪದ ವಿಭಾಗದಲ್ಲಿ. ಇಲ್ಲಿ ಸಂಪ್ರದಾಯದ ಪದಗಳನ್ನು ಕೂಡ ನೀವು ಕಾರ್ಯಕ್ರಮ ನೀಡ್ತಾ ಬಂದಿರಿ, ದೂರದರ್ಶನ ಚಂದನಕ್ಕೂ ಕೂಡ ಹೋಗಿರಿ, ಅಲ್ಲೂ ಕಾರ್ಯಕ್ರಮ
0: ಕೊಟ್ಟಿದೀವಿ, ಚಂದನಲ್ಲಿ ಸಂದರ್ಶನ ಕೂಡ ಕೊಟ್ಟಿದೀವಿ, ಮತ್ತೆ ಸಂಪ್ರದಾಯ ಹಾಡುಗಳನ್ನು ಕೊಟ್ಟಿದೀವಿ.
1: ಈಗ ಒಂದು ಸಂಪ್ರದಾಯದ ಹಾಡು ಹೇಳಿ ತೋರಿಸ್ತೀರಿ?

0: ಅಂದ್ರೆ ಇದು ಹೂ ಮುಡಿಸುವ ಹಾಡು.
1: ಹೂ ಮುಡಿಸುವ ಅಂತ ಹಾಡು. ದೊಡ್ಡವರಾದಾಗ ಏನಾದ್ರು ಒಂದ್ ಕಾರ್ಯ ಒಂದ್ ಮಾಡ್ತಾರಂದ್ರೆ ಹೂ ಮುಡಿಸುವಾಗ ಒಂದ್ 5 ಜನ ಆರತಿ ಎಲ್ಲ ಬೆಳಗಿ ಅವ್ರ ಆರತಿ ಈ ಕಡೆ ಬೆಳಗ್ತಿರ್ತಾರೆ, ಈ ಕಡೆ ಅವ್ರಿಗೆ ಆಶೀರ್ವಾದ ಮೂಲಕ ಹಾಡುಗಳನ್ನ ಹಾಡ್ತಾ ಇರ್ತಾರೆ.
0: ಈಗ ಲಲಿತಮ್ಮ, ಈ ಜನಪದ ಗೀತೆಗಳು, ಜನಪದ ಕಲೆಗಳು ಇವು ತಲತಲಾಂತರದಿಂದ ಬಂದದ್ದು.
1: ಹೌದ್ರಿ
0: ಮೇಡಮ್. ಅಂದ್ರೆ ನಮ್ಮ ಹಿರಿಯರು ಮಾಡ್ತಿದ್ರು, ನಾವು ಮುಂದುವರ್ಸ್ಕೊಂಡು ಬಂದ್ವಿ, ಈಗ ನೀವು ಮುಂದುವರ್ಸಿರಿ. ಇದು ಇನ್ನು ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೇನಾದ್ರೂ ಈ ಜನಪದ ಗೀತೆಗಳನ್ನ ಕಲಿಸ್ಕೊಡೋದು, ಇದ್ರ ಉಳಿಸುವಿಕೆಗಾಗಿ ಏನ್ ಪ್ರಯತ್ನ ಮಾಡ್ತಾ ಇದ್ದೀರಿ?
1: ಜನಪದ ಉಳಿವಿಗಾಗಿ ನಾನು ಮಕ್ಕಳಿಗೆ ಜನಪದಗಳನ್ನು ಕಲಿಸಿಕೊಡ್ತೀನಿ. ಶಾಲೆ ಶಾಲೆಗೆಲ್ಲ ಹೋಗಿ, ಕಾಲೇಜುಗಳಿಗೆಲ್ಲ ಹೋಗಿ ಅವರಿಗೆ ಜನಪದ ಹೀಗೆ ಉಳಿಸ್ಬೇಕು, ಬೆಳೆಸ್ಬೇಕು, ನಾವು ಕೂಡ ಹಾಡಿ ಅವರಿಗೂ ಕೂಡ ಹಾಡಿಸುವಂತ ಪ್ರಯತ್ನ ಕೂಡ ನಾನು ಮಾಡ್ತಾ ಇದ್ದೀನಿ. ಆಮೇಲೆ ಮಹಿಳೆಗೆ ಒಟ್ಟುಗೂಡಿಸಿ ಅವರಿಗೂ ಕೂಡ ತರಬೇತಿಗಳನ್ನು ಕೊಡುವಂತ ವ್ಯವಸ್ಥೆ ಕೂಡ ಯೋಚನೆಗಳಲ್ಲಿ ಇಟ್ಕೊಂಡಿದ್ದೀವಿ, ಮಾಡ್ತೇನೆ.
0: ಈಗ ನಿಮ್ಮ ವೈಯಕ್ತಿಕವಾಗಿ ಈಗ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿಯನ್ನ ಪಡೆದಿದ್ದೀರಿ. ಈಗ ಒಂದು ಸಲ ಪ್ರಶಸ್ತಿ ಬಂದ ಮೇಲೆ ಮನುಷ್ಯನ ಜವಾಬ್ದಾರಿ ಹೆಚ್ಚಾಗ್ತದೆ, ಮತ್ತು ಆ ನಿಟ್ಟಿನಲ್ಲಿ ಇನ್ನಷ್ಟು ಹೆಚ್ಚು ಪ್ರಯತ್ನ ಮಾಡಬೇಕು ಅನ್ನೋದು ಸಹಜವಾದ ಸ್ವಭಾವ. ಈ ನಿಟ್ಟಿನಲ್ಲಿ ಮುಂದಿನ ಜೀವನದಲ್ಲಿ ಏನು ಯೋಜನೆ ಹಾಕೊಂಡಿರಿ?
1: ನಾನು ಇನ್ನೂ ಜನಪದ ಉಳಿಸುವಂತ ಒಂದು ಕೆಲಸ ಮಾಡ್ತೇನೆ ಮುಂದೆ. ಮಹಿಳೆಯರಿಗಿರ್ಬೋದು, ಮಕ್ಕಳಿಗಿರ್ಬೋದು, ಡೋಳು ಕಲಿಸೋದಿರ್ಬೋದು, ಜನ ಇದು ಕೋಲಾಟ ಕಲಿಸೋದಿರ್ಬೋದು ನಾನು. ಆಮೇಲೆ ಶಾಸ್ತ್ರೀಯ ಸಂಗೀತ ಕೂಡ, ಹಿಂದೂಸ್ತಾನಿ ಸಂಗೀತ ಕೂಡ ನಾನು ಕಲ್ತಿದ್ದೀನಿ. ಮಕ್ಕಳಿಗೆ ಸಂಗೀತ ಪಾಠಶಾಲೆ ಕೂಡ ನಾನು ಮಾಡ್ತಾ ಇದ್ದೀನಿ, ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಅದರ ಮೂಲಕ ಜನಪದ ಕೂಡ ನಾನು ಅದನ್ನು ಕೂಡ ನಾನು ಉಳಿಸುವಂತ ಪ್ರಯತ್ನ ನಾನು, ನನಗೆ ಪ್ರಶಸ್ತಿ ಸಿಕ್ಕದಂತೇಳಿ ನಾನು ಹೀಗೆ ಬಿಡುವುದಿಲ್ಲ. ಇದು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಈ ಪ್ರಶಸ್ತಿ ಸಿಕ್ಕೈತೆ ಅಂತೇಳಿ ನಾನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಇದನ್ನು ಉಳಿಸಿ ಬೆಳೆಸುವಂತ ಕೆಲಸ ನಾನು ಮಾಡ್ತೇನೆ.
0: ಆಯ್ತು ಲಲಿತಮ್ಮ ಅವರ, ನೀವು ಈಗಾಗಲೇ ಮಾತಾಡ್ತಾ ಹೇಳಿದ್ರಿ, ವಿದೇಶಗಳಲ್ಲಿ ಕೂಡ ಹೋಗಿ ಈ ಜನಪದದ ಸೊಗಡನ್ನ ಬೀರಬೇಕು ಅನ್ನೋ ಒಂದು ಮಹದಾಸೆ ತಮಗದ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮುಂದುವರಿಲಿ. ಇನ್ನಷ್ಟು ಸಮಾಜಮುಖಿಯಾಗಿ ಇರುವಂತ ಹಲವಾರು ಅನಿಷ್ಟ ಪದ್ಧತಿಗಳಾಗಿರ್ಬಹುದು, ಸಮಾಜ ಸುಧಾರಣೆಗೆ ಸಂಬಂಧಪಟ್ಟ ಗೀತೆಗಳೇ ಆಗಿರ್ಬಹುದು, ಅಂತ ಗೀತೆಗಳನ್ನು ಕೂಡ ತಾವು ಪ್ರಸ್ತುತಪಡಿಸ್ರಿ. ಜೊತೆಗೆ ಸಾಕಷ್ಟು ಮಹಿಳೆಯರನ್ನ ಈ ನಿಟ್ಟಿನಲ್ಲಿ ಮುಂದುವರೆಸ್ರಿ. ನಿಮಗೆ ಎಲ್ಲಾ ಒಳ್ಳೆಯದಾಗ್ಲಿ ಅಂತ ನಾವು ಹಾರೈಸ್ತೇವೆ. ಕೊನೆಯದಾಗಿ ಒಂದು ಗೀತೆಯೊಂದಿಗೆ ನಿಮ್ಮ ಸಂದರ್ಶನ ಮುಗಿಸೋಣ ಅಂತ. ನಮಸ್ಕಾರ.

2026ರ ಸಾಲಿನ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿಯನ್ನು ಪಡೆದಂತಹ ಕುಷ್ಟಗಿ ತಾಲೂಕಿನ ಲಲಿತಮ್ಮ ಬ ಹಿರೇಮಠ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಈಗ ದರಾ ಬೇಂದ್ರೆ ವಿರಚಿತ ಭಾವಗೀತೆಯನ್ನ ಸಂಗೀತಾ ಕಟ್ಟಿಯವರ ಧ್ವನಿಯಲ್ಲಿ ಕೇಳೋಣ.

0: ಭಾವಗೀತೆಯನ್ನ ಕೇಳಿದಿರಿ. ರಚನೆ ದ ರಾ ಬೇಂದ್ರೆ, ಧ್ವನಿ ಸಂಗೀತ ಕಟ್ಟಿ ಅವರದಾಗಿತ್ತು.
1: ಮತ್ತೆ ಬರುವ ಬುಧವಾರ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.
0: ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್.
2: ಮಹಿಳಾ ವಾಣಿ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಸಮಯ ಸರಿಯಾಗಿ 8:30

ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. ಆರಂಭದಲ್ಲಿ ಕೇಳೋಣ ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆಯನ್ನು. ಧ್ವನಿ ನೀಡಿದ್ದಾರೆ ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರವರು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

ಬಲಪಡಿಸಿದೆ ಮತ್ತು ಪರಿಹಾರದ ಫಲಿತಾಂಶಗಳನ್ನು ಸುಧಾರಿಸಿದೆ. 2026 ಮಾರ್ಚ್ವರೆಗೆ ಅನುಮೋದಿತ ಪರಿಹಾರ ಯೋಜನೆಗಳ ಮೂಲಕ ಸಾಲದಾತರು ಸುಮಾರು 432,000 ಕೋಟಿ ರೂಪಾಯಿಗಳನ್ನು ವಾಪಸ್ ಪಡೆದಿದ್ದಾರೆ. ಈ ಅನುಭವವನ್ನು ಆಧರಿಸಿ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ ತಿದ್ದುಪಡಿ ಕಾಯ್ದೆ 2026 ವಿಳಂಬಗಳನ್ನು ತಗ್ಗಿಸಲು, ಸಾಲದಾತರ ಮೇಲ್ವಿಚಾರಣೆಯನ್ನು ಬಲಪಡಿಸಲು ಮತ್ತು ಕಾರ್ಯವಿಧಾನದ ಸ್ಪಷ್ಟತೆಯನ್ನು ಸುಧಾರಿಸಲು ಹಲವು ಸುಧಾರಣೆಗಳನ್ನು ಪರಿಚಯಿಸುತ್ತದೆ. ದಿವಾಳಿತನ ಪರಿಹಾರ ಮತ್ತು ವಿಸರ್ಜನಾ ಪ್ರಕ್ರಿಯೆಯನ್ನು ಹೆಚ್ಚು ಪರಿಣಾಮಕಾರಿ, ನಿರೀಕ್ಷಿತ ಮತ್ತು ಪರಿಹಾರ ಆಧಾರಿತವಾಗಿಸಲು ಈ ತಿದ್ದುಪಡಿ ಪ್ರಯತ್ನಿಸುತ್ತದೆ. ಪ್ರತಿಯೊಂದು ಕಾರ್ಯವಿಧಾನವು ಪ್ರತ್ಯೇಕ ವೇದಿಕೆಗಳು ಮತ್ತು ಕಾರ್ಯವಿಧಾನಗಳನ್ನು ಅನುಸರಿಸುತ್ತಿತ್ತು. ಇದು ಸಾಮಾನ್ಯವಾಗಿ ಸಮನ್ವಯವನ್ನು ಸಂಕೀರ್ಣ ಮತ್ತು ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನಾಗಿ ಮಾಡಿತು. ಈ ಸವಾಲುಗಳನ್ನು ಪರಿಹರಿಸಲು ಸರ್ಕಾರವು ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ 2016 ಪರಿಚಯಿಸಿತು. ಇದು ಅಸ್ತಿತ್ವದಲ್ಲಿರುವ ಕಾನೂನುಗಳನ್ನು ಒಂದೇ ವ್ಯವಸ್ಥೆಯಡಿ ಕ್ರೋಢೀಕರಿಸಿತು. ಸಂಹಿತೆಯು ಸಾಲದಾತರ ಭಾಗವಹಿಸುವಿಕೆಯನ್ನು ಬಲಪಡಿಸಿತು ಮತ್ತು ಎಲ್ಲಾ ಪಾಲುದಾರರ ಹಿತಾಸಕ್ತಿಗಳನ್ನು ಸಮತೋಲನಗೊಳಿಸುವ ಜೊತೆಗೆ ಆಸ್ತಿ ಮೌಲ್ಯವನ್ನು ಗರಿಷ್ಠಗೊಳಿಸುವ ಗುರಿಯನ್ನು ಹೊಂದಿತ್ತು. 2016 ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆಯನ್ನು ಜಾರಿಗೆ ತರುವ ಮುನ್ನ ಭಾರತದಲ್ಲಿ ದಿವಾಳಿತನ ಪರಿಹಾರವು ಹಲವು ಅತಿಕ್ರಮಿಸುವ ಕಾನೂನು ಚೌಕಟ್ಟುಗಳ ಮೂಲಕ ಕಾರ್ಯನಿರ್ವಹಿಸುತ್ತಿತ್ತು. ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಕಂಪನಿಗಳನ್ನು ಕಂಪನಿಗಳ ಕಾಯ್ದೆ, ಅನಾರೋಗ್ಯಕರ ಕೈಗಾರಿಕಾ ಕಂಪನಿಗಳ ಕಾಯ್ದೆ, ಸಾಲ ವಸೂಲಾತಿ ಕಾರ್ಯವಿಧಾನಗಳು ಮತ್ತು ಸರ್ಫೇಸಿ ಸೇರಿದಂತೆ ಸುರಕ್ಷಿತ ಸಾಲಗಾರರ ಚೌಕಟ್ಟುಗಳಂತಹ ವಿವಿಧ ಕಾನೂನುಗಳಡಿಯಲ್ಲಿ ನಿರ್ವಹಿಸಲಾಗುತ್ತಿತ್ತು. ಈ ಪ್ರಕ್ರಿಯೆಗಳು ಪ್ರತ್ಯೇಕ ಸಂಸ್ಥೆಗಳು ಮತ್ತು ವೇದಿಕೆಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದವು. ಇದು ಆಗಾಗ್ಗೆ ವಿಘಟಿತ ಪ್ರಕ್ರಿಯೆಗಳಿಗೆ ಮತ್ತು ಅಧಿಕಾರ ವ್ಯಾಪ್ತಿಯ ಗೊಂದಲಕ್ಕೆ ಕಾರಣವಾಗುತ್ತಿತ್ತು. ಪರಿಣಾಮವಾಗಿ ಪರಿಹಾರ ಪ್ರಕ್ರಿಯೆಗಳು ಆಗಾಗ್ಗೆ ದೀರ್ಘಕಾಲೀನ ಮತ್ತು ಅನಿಶ್ಚಿತವಾಗುತ್ತಿದ್ದವು. ಪ್ರಕರಣಗಳು ವರ್ಷಗಟ್ಟಲೆ ಬಾಕಿ ಉಳಿಯುತ್ತಿದ್ದವು. ಈ ಅವಧಿಯಲ್ಲಿ ಸಂಕಷ್ಟದಲ್ಲಿರುವ ಸ್ವತ್ತುಗಳ ಮೌಲ್ಯವು ಕುಸಿಯುತ್ತಿತ್ತು. ವಿಳಂಬಗಳು ಸಾಲದಾತರ ಬಾಕಿಗಳನ್ನು ಮರುಪಡೆಯುವ ಸಾಮರ್ಥ್ಯವನ್ನು ದುರ್ಬಲಗೊಳಿಸಿದವು ಮತ್ತು ಕಾರ್ಯಸಾಧ್ಯವಾದ ವ್ಯವಹಾರಗಳನ್ನು ಪುನರುಜ್ಜೀವನಗೊಳಿಸುವ ಸಾಧ್ಯತೆಯನ್ನು ತಗ್ಗಿಸಿದವು. ಏಕೀಕೃತ ಮತ್ತು ಕಾಲಮಿತಿಯ ಕಾರ್ಯವಿಧಾನದ ಅನುಪಸ್ಥಿತಿಯು ಒಟ್ಟಾರೆ ಸಾಲಶಿಸ್ತು ಮತ್ತು ಹೂಡಿಕೆದಾರರ ವಿಶ್ವಾಸದ ಮೇಲೆ ಪರಿಣಾಮ ಬೀರಿತು. ಸಂಹಿತೆಯು ಸಾಲಗಾರ ನಿಯಂತ್ರಿತ ವ್ಯವಸ್ಥೆಯಿಂದ ಸಾಲದಾತ ಆಧಾರಿತ ಪರಿಹಾರ ಚೌಕಟ್ಟಿನತ್ತ ಪರಿವರ್ತನೆಯನ್ನು ಪರಿಚಯಿಸಿತು. ಮೌಲ್ಯಗರಿಷ್ಠೀಕರಣ, ಕಾರ್ಯಸಾಧ್ಯವಾದ ವ್ಯವಹಾರಗಳ ಮುಂದುವರಿಕೆ ಮತ್ತು ಪಾಲುದಾರರ ಸಮತೋಲಿತ ಚಿಕಿತ್ಸೆಗೆ ಒತ್ತು ನೀಡಲಾಯಿತು. ದೀರ್ಘ ವಿಳಂಬಗಳು ಉದ್ಯಮದ ಮೌಲ್ಯವನ್ನು ನಾಶ ಮಾಡುವ ಮೊದಲು ಆರ್ಥಿಕ ಸಂಕಷ್ಟವನ್ನು ಆರಂಭಿಕ ಹಂತದಲ್ಲಿಯೇ ಪರಿಹರಿಸುವುದನ್ನು ಸಂಹಿತೆಯು ಖಚಿತಪಡಿಸಿತು. ಚೌಕಟ್ಟಿನ ಕೇಂದ್ರದಲ್ಲಿ ಕಾರ್ಪೊರೇಟ್ ದಿವಾಳಿತನ ಪರಿಹಾರ ಪ್ರಕ್ರಿಯೆ ಇದ್ದು, ಇದು ಕಾರ್ಪೊರೇಟ್ ದಿವಾಳಿತನವನ್ನು ಪರಿಹರಿಸಲು ರಚನಾತ್ಮಕ ಕಾರ್ಯವಿಧಾನವನ್ನು ಒದಗಿಸುತ್ತದೆ. ಹಣಕಾಸು ಸಾಲದಾತರನ್ನು ಒಳಗೊಂಡ ಸಾಲದಾತರ ಸಮಿತಿ ಪರಿಹಾರ ಯೋಜನೆಗಳನ್ನು ಮೌಲ್ಯಮಾಪನ ಮಾಡುತ್ತದೆ. ನಂತರ ಅವರು ಸಂಕಷ್ಟದಲ್ಲಿರುವ ಘಟಕದ ಭವಿಷ್ಯದ ಬಗ್ಗೆ ಪ್ರಮುಖ ವಾಣಿಜ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಸಂಹಿತೆಯು ಪರಿಹಾರಕ್ಕಾಗಿ ಕಾಲಮಿತಿಯ ವ್ಯವಸ್ಥೆಯನ್ನು ಆರಂಭಿಸಿತು. ಸಿಐಆರ್ಪಿಯನ್ನು 180 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ರೂಪಿಸಲಾಗಿದ್ದು, ನಿರ್ದಿಷ್ಟ ಸಂದರ್ಭಗಳಲ್ಲಿ 330 ದಿನಗಳವರೆಗೆ ವಿಸ್ತರಿಸಬಹುದು. ಈ ಕಾಲಮಿತಿ ಆಧಾರಿತ ವಿಧಾನವು ಅನಿರ್ದಿಷ್ಟ ವಿಳಂಬಗಳನ್ನು ತಡೆಗಟ್ಟುವುದು ಮತ್ತು ಸಂಕಷ್ಟದಲ್ಲಿರುವ ವ್ಯವಹಾರಗಳ ಆರ್ಥಿಕ ಮೌಲ್ಯವನ್ನು ಕಾಪಾಡುವ ಗುರಿಯನ್ನು ಹೊಂದಿದೆ. ನಿಗದಿತ ಚೌಕಟ್ಟಿನೊಳಗೆ ಪರಿಹಾರ ಸಾಧಿಸದಿದ್ದರೆ ಸಂಹಿತೆಯ ನಿಬಂಧನೆಗಳಂತೆ ಘಟಕವು ವಿಸರ್ಜನೆಗೆ ಒಳಗಾಗುತ್ತದೆ. ಐಬಿಸಿ ಚೌಕಟ್ಟಿನ ಪರಿಣಾಮಕಾರಿತ್ವವು ಸಂಹಿತೆಯ ಅಡಿಯಲ್ಲಿ ಸ್ಥಾಪಿಸಲಾದ ನಿಯಂತ್ರಿತ ಸಾಂಸ್ಥಿಕ ಪರಿಸರ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿದೆ. ಭಾರತದ ದಿವಾಳಿತನ ಮತ್ತು ದಿವಾಳಿತನ ಮಂಡಳಿ ನಿಯಂತ್ರಕ ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ದಿವಾಳಿತನ ಪ್ರಕ್ರಿಯೆಗಳು, ದಿವಾಳಿತನ ವೃತ್ತಿಪರರು ಮತ್ತು ಚೌಕಟ್ಟಿನ ಅಡಿಯಲ್ಲಿ ಸಂಬಂಧಿತ ಸಂಸ್ಥೆಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಇದು ಐಬಿಸಿ ಪರಿಸರ ವ್ಯವಸ್ಥೆಯ ಕಾರ್ಯನಿರ್ವಹಣೆಯನ್ನು ನಿಯಂತ್ರಿಸುವ ನಿಯಮಗಳು ಮತ್ತು ಮಾನದಂಡಗಳನ್ನು ಸಹ ರೂಪಿಸುತ್ತದೆ. ದಿವಾಳಿತನ ವೃತ್ತಿಪರರು ಸಂಕಷ್ಟದಲ್ಲಿರುವ ಘಟಕಗಳ ವ್ಯವಹಾರಗಳನ್ನು ನಿರ್ವಹಿಸುತ್ತಾರೆ, ಸ್ವತ್ತುಗಳನ್ನು ರಕ್ಷಿಸುತ್ತಾರೆ ಮತ್ತು ಸಾಲದಾತರ ಸಭೆಗಳನ್ನು ಸುಗಮಗೊಳಿಸುತ್ತಾರೆ.
ಅವರು ಸಂಹಿತೆ ಮತ್ತು ಅನ್ವಯ

ಯವಾಗುವ ನಿಯಮಗಳಿಗೆ ಅನುಸಾರವಾಗಿ ಪರಿಹಾರ ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡುತ್ತಾರೆ. ಕಾರ್ಪೊರೇಟ್ ದಿವಾಳಿತನ ವಿಷಯಗಳ ಬಗ್ಗೆ ರಾಷ್ಟೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ತೀರ್ಪು ನೀಡುತ್ತದೆ. ಇದು ನ್ಯಾಯ ನಿರ್ಣಯ ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಅದರ ನಿರ್ಧಾರಗಳ ವಿರುದ್ಧದ ಮೇಲ್ಮನವಿಗಳನ್ನು ರಾಷ್ಟೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಮಂಡಳಿ ಆಲಿಸುತ್ತದೆ. ಒಟ್ಟಾರೆಯಾಗಿ ಈ ಸಂಸ್ಥೆಗಳು ಭಾರತದಲ್ಲಿ ದಿವಾಳಿತನ ಪರಿಹಾರಕ್ಕಾಗಿ ರಚನಾತ್ಮಕ ಮೇಲ್ವಿಚಾರಣೆಯ ಮತ್ತು ಕಾನೂನುಬದ್ಧವಾಗಿ ಜಾರಿಗೊಳಿಸಬಹುದಾದ ಕಾರ್ಯವಿಧಾನವನ್ನು ಸೃಷ್ಟಿಸುತ್ತವೆ. ಜಾರಿಯಾದಾಗಿನಿಂದ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ 2016 ಭಾರತದ ದಿವಾಳಿತನ ಮತ್ತು ಸಾಲ ಪರಿಸರ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. ಚೌಕಟ್ಟು ರಿಕವರಿ ಕಾರ್ಯವಿಧಾನಗಳನ್ನು ಸುಧಾರಿಸಿದೆ, ಸಾಲದಾತರ ಶಿಸ್ತನ್ನು ಬಲಪಡಿಸಿದೆ ಮತ್ತು ಸಂಕಷ್ಟದಲ್ಲಿರುವ ಸಂಸ್ಥೆಗಳಿಗೆ ಹೆಚ್ಚು ರಚನಾತ್ಮಕ ಪರಿಹಾರ ಪ್ರಕ್ರಿಯೆಯನ್ನು ಸೃಷ್ಟಿಸಿದೆ. 2026 ಮಾರ್ಚ್ವರೆಗೆ 8,987 ಸಿಐಆರ್ಪಿಗಳನ್ನು ಸಂಹಿತೆಯ ಅಡಿಯಲ್ಲಿ ಸೇರಿಸಲಾಗಿದೆ. 1,419 ಕಾರ್ಪೊರೇಟ್ ಸಾಲಗಾರರನ್ನು ಅನುಮೋದಿತ ಪರಿಹಾರ ಯೋಜನೆಗಳ ಮೂಲಕ ಪರಿಹರಿಸಲಾಗಿದೆ. ಉಳಿದ ಪ್ರಕರಣಗಳನ್ನು ಇತ್ಯರ್ಥಗಳು, ಮೇಲ್ಮನವಿಗಳು, ವಿಮರ್ಶೆಗಳು ಮತ್ತು ಸೆಕ್ಷನ್ 12A ಅಡಿಯಲ್ಲಿ ವಾಪಸ್ ಪಡೆಯುವ ಮೂಲಕ ವಿಲೇವಾರಿ ಮಾಡಲಾಗಿದೆ. 2026 ಮಾರ್ಚ್ ಹೊತ್ತಿಗೆ ಸಾಲದಾತರು ಅನುಮೋದಿತ ಪರಿಹಾರ ಯೋಜನೆಗಳ ಮೂಲಕ ಸುಮಾರು 4,32,000 ಕೋಟಿ ರೂಪಾಯಿಗಳನ್ನು ಗಳಿಸಿದ್ದಾರೆ. ವಸೂಲಾತಿಗಳು ದಿವಾಳಿ ಮೌಲ್ಯದ ಶೇಕಡ 116.85% ಮತ್ತು ನ್ಯಾಯಯುತ ಮೌಲ್ಯದ ಶೇಕಡ 94.56% ಹೆಚ್ಚಾಗಿದೆ. ಈ ಚೌಕಟ್ಟು ಬ್ಯಾಂಕಿಂಗ್ ವಲಯಕ್ಕೆ ಸಾಲ ವಸೂಲಾತಿಯ ಫಲಿತಾಂಶಗಳನ್ನು ಸುಧಾರಿಸುವ ಆರ್ಬಿಐನ ಭಾರತದಲ್ಲಿ ಬ್ಯಾಂಕಿಂಗ್ನ ಪ್ರವೃತ್ತಿಗಳು ಮತ್ತು ಪ್ರಗತಿ ವರದಿ 2025 ಡಿಸೆಂಬರ್ 29 ಬಿಡುಗಡೆಯಾಗಿದೆ. ಅದರ ಪ್ರಕಾರ ವಿವಿಧ ಮಾರ್ಗಗಳ ಮೂಲಕ ವಸೂಲಿ ಮಾಡಿದ ಒಟ್ಟು 104,099 ಕೋಟಿ ರೂಪಾಯಿಗಳಲ್ಲಿ ಐಬಿಸಿ ಮಾತ್ರ ಗಮನಾರ್ಹ 54,528 ಕೋಟಿ ರೂಪಾಯಿಗಳ ಕೊಡುಗೆ ನೀಡಿದೆ. ಇದು ಒಟ್ಟು ವಸೂಲಿಯಲ್ಲಿ ಶೇಕಡ 52.4%. ಇದು ಸರ್ಫೇಸಿ ಸಾಲ ವಸೂಲಾತಿ ನ್ಯಾಯಮಂಡಳಿಗಳು ಮತ್ತು ಲೋಕ ಅದಾಲತ್ಗಳ ಮೂಲಕ ವಸೂಲಿ ಮಾಡಿದ ಮೊತ್ತಕ್ಕಿಂತ ಅಧಿಕವಾಗಿದೆ. ಐಐಎಂ ಅಹಮದಾಬಾದ್ ಅಧ್ಯಯನವು ಐಬಿಸಿ ಅಡಿಯಲ್ಲಿ ಪರಿಹರಿಸಲಾದ ಸಂಸ್ಥೆಗಳಲ್ಲಿ ಬಲವಾದ ಪರಿಹಾರದ ನಂತರದ ಚೇತರಿಕೆಯನ್ನು ಬಹಿರಂಗಪಡಿಸುತ್ತದೆ. ಸಾಲದಾತರು ಒಪ್ಪಿಕೊಂಡ ಹಕ್ಕುಗಳಲ್ಲಿ ಶೇಕಡ 32 ಮತ್ತು ದಿವಾಳಿ ಮೌಲ್ಯದ ಶೇಕಡ 168 ಮರುಪಡೆಯಲಾಗಿದೆ. ಪರಿಹರಿಸಲಾದ ಸಂಸ್ಥೆಗಳು ಶೇಕಡ 76 ಮಾರಾಟ ಬೆಳವಣಿಗೆಯನ್ನು ಕಂಡವು. 3ನೇ ವರ್ಷದ ವೇಳೆಗೆ ಕಾರ್ಯಾಚರಣೆಯ ಲಾಭ ನಷ್ಟವಿಲ್ಲದ ಸ್ಥಿತಿ ತಲುಪಿದವು ಮತ್ತು ಉದ್ಯೋಗಿ ವೆಚ್ಚಗಳಲ್ಲಿ ಶೇಕಡ 50 ಹೆಚ್ಚಳ ಮಾಡಲಾಯಿತು. ಅಂದರೆ ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗಿದೆ. ಪರಿಹರಿಸಲಾದ ಕಂಪನಿಗಳ ಒಟ್ಟು ಸ್ವತ್ತುಗಳು ಶೇಕಡ 50 ಬೆಳೆದವು. ಬಂಡವಾಳ ವೆಚ್ಚವೂ ಶೇಕಡ 130 ಏರಿತು ಮತ್ತು ಲಾಭದಾಯಕತೆಯು ಉದ್ಯಮದ ಮಾನದಂಡಗಳೊಂದಿಗೆ ಹೊಂದಿಕೆಯಾಯಿತು. ಪಟ್ಟಿ ಮಾಡಲಾದ ಸಂಸ್ಥೆಗಳಿಗೆ ಮಾರುಕಟ್ಟೆ ಮೌಲ್ಯಮಾಪನಗಳು 3 ಪಟ್ಟು ಹೆಚ್ಚಾಗಿ 2,00,000 ಕೋಟಿ ರೂಪಾಯಿಯಿಂದ 6,00,000 ಕೋಟಿ ರೂಪಾಯಿಗೆ ತಲುಪಿತು. ಲಿಕ್ವಿಡಿಟಿ ಶೇಕಡ 80 ಸುಧಾರಿಸಿತು. ಐಐಎಂ ಬೆಂಗಳೂರು ಅಧ್ಯಯನವು ಸಾಲದ ವೆಚ್ಚದಲ್ಲಿ ಶೇಕಡ 3 ಕಡಿತ ಮತ್ತು ಸ್ವತಂತ್ರ ನಿರ್ದೇಶಕರ ನೇಮಕದ ಮೂಲಕ ಸುಧಾರಿತ ಆಡಳಿತವನ್ನು ತೋರಿಸುತ್ತದೆ. ಹಾಗಾಗಿ ಐಬಿಸಿ ಪ್ರಕ್ರಿಯೆಯ ಮೂಲಕ ಪರಿಹಾರಕ್ಕೆ ಒಳಗಾಗುವ ಸಂಸ್ಥೆಗಳು ಮಾರಾಟ, ಲಾಭದಾಯಕತೆ, ಆಸ್ತಿ ಬೆಳವಣಿಗೆ, ಮಾರುಕಟ್ಟೆ ಮೌಲ್ಯಮಾಪನ ಮತ್ತು ಲಿಕ್ವಿಡಿಟಿ ಸೇರಿದಂತೆ ತಮ್ಮ ವ್ಯವಹಾರದ ವಿವಿಧ ಅಂಶಗಳಲ್ಲಿ ಗಮನಾರ್ಹ ಸುಧಾರಣೆಗಳನ್ನು ತೋರಿಸಿವೆ ಎಂದು ಈ ಅಧ್ಯಯನಗಳು ದೃಢಪಡಿಸುತ್ತವೆ. ಅಲ್ಲದೆ ಸಾಲ ಶಿಸ್ತಿನ ಮೇಲೆ ಐಬಿಸಿಯ ಪ್ರಭಾವವನ್ನು ಐಐಎಂ ಬೆಂಗಳೂರು ನಡೆಸಿದ ಸಮಗ್ರ ಅಧ್ಯಯನವು ದೃಢಪಡಿಸಿದೆ. ಅಧ್ಯಯನವು ಕಾರ್ಪೊರೇಟ್ ಸಾಲ ಖಾತೆಗಳು, ಸಿಐಆರ್ಪಿ, ಸಂಸ್ಥೆಯ ಮಟ್ಟದ ಹಣಕಾಸು ದತ್ತಾಂಶ ಮತ್ತು ಎನ್ಪಿಎ ದತ್ತಾಂಶಗಳ ಮೇಲೆ ವಿಶ್ಲೇಷಣೆ ನಡೆಸಿದೆ. ಐಬಿಸಿ ಸಾಲಗಾರರು ನಿಗದಿತ ಸಾಲ ಪಾವತಿ ವೇಳಾಪಟ್ಟಿಗಳನ್ನು ಪಾಲಿಸಲು ಪ್ರೇರೇಪಿಸಿದೆ ಎಂದು ಅಧ್ಯಯನವು ಕಂಡುಹಿಡಿದಿದೆ. ಪರಿಶೀಲನೆಯ ಅವಧಿಯಲ್ಲಿ ಓವರ್ ಡ್ಯೂ ಎಂದು ಪರಿಗಣಿಸಲಾದ ಸಾಲ ಖಾತೆಗಳಲ್ಲಿ ರೂಪಾಯಿ ಮೊತ್ತ ಮತ್ತು ಖಾತೆಗಳ ಸಂಖ್ಯೆಯ ದೃಷ್ಟಿಯಿಂದ ಗಮನಾರ್ಹ ಇಳಿಕೆ ಕಂಡುಬಂದಿದೆ. ಅದೇ ರೀತಿ ಓವರ್ ಡ್ಯೂ ವರ್ಗದಿಂದ ಸಾಮಾನ್ಯ ವರ್ಗಕ್ಕೆ ಸಾಲ ಖಾತೆಗಳ ಪರಿವರ್ತನೆಯ ವಾರ್ಷಿಕ ಪ್ರಮಾಣವು ಹೆಚ್ಚಾಗಿದೆ.
ಇದು ಕಾರ್ಪೊರೇಟ್ಗಳ ಸಾಲ ಸಂಸ್ಕೃತಿಯಲ್ಲಿ ಸುಧಾರಣೆಯಾಗಿರುವ

ಇದನ್ನು ಬೆಂಬಲಿಸುತ್ತದೆ. ಸಾಮಾನ್ಯ ವರ್ಗಕ್ಕೆ ಪರಿವರ್ತನೆಗೊಳ್ಳುವ ಮೊದಲ ಸಾಲ ಖಾತೆಯು ಓವರ್ ಡ್ಯೂ ವರ್ಗದಲ್ಲಿ ಉಳಿಯುವ ಸರಾಸರಿ ದಿನಗಳ ಸಂಖ್ಯೆಯೂ ಸಹ 248ರಿಂದ 344 ದಿನಗಳಿಂದ 30ರಿಂದ 87 ದಿನಗಳಿಗೆ ಇಳಿಕೆಯಾಗಿದೆ. ಹಲವಾರು ಪ್ರಕರಣಗಳಲ್ಲಿ ಸರಾಸರಿ ಪರಿಹಾರದ ಸಮಯಾವಧಿಯು 330 ದಿನಗಳ ಶಾಸನಬದ್ದ ಮಿತಿಯನ್ನು ಮೀರಿದೆ. ತೀರ್ಪು ನೀಡುವಲ್ಲಿನ ವಿಳಂಬ ಮತ್ತು ದೀರ್ಘಕಾಲದ ಮೊಕದ್ದಮೆಗಳು ಕೆಲವು ಪ್ರಕ್ರಿಯೆಗಳಲ್ಲಿ ಮೌಲ್ಯ ಗರಿಷ್ಠೀಕರಣದ ಮೇಲೆ ಪರಿಣಾಮ ಬೀರಿವೆ. ಈ ಸವಾಲುಗಳ ಹೊರತಾಗಿಯೂ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆಯು ಭಾರತದ ಹಣಕಾಸು ಮತ್ತು ಕಾರ್ಪೊರೇಟ್ ಪರಿಹಾರ ಚೌಕಟ್ಟಿನಲ್ಲಿ ಪ್ರಮುಖ ರಚನಾತ್ಮಕ ಸುಧಾರಣೆಯಾಗಿದೆ. ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ ತಿದ್ದುಪಡಿ ಕಾಯ್ದೆ 2026 ಸೇರಿದಂತೆ ನಂತರದ ತಿದ್ದುಪಡಿಗಳು ಕಾಲಮಿತಿ, ಸಾಂಸ್ಥಿಕ ದಕ್ಷತೆ ಮತ್ತು ಚೇತರಿಕೆಯ ಫಲಿತಾಂಶಗಳನ್ನು ಮತ್ತಷ್ಟು ಸುಧಾರಿಸಲು ಪ್ರಯತ್ನಿಸುತ್ತವೆ. 2018 ತಿದ್ದುಪಡಿಯು ಅರ್ಜಿಗಳನ್ನು ಹಿಂಪಡೆಯುವ ನಿಬಂಧನೆಗಳು ಮತ್ತು ಮತದಾನದ ಮಿತಿಗಳಲ್ಲಿನ ಬದಲಾವಣೆಗಳನ್ನು ಒಳಗೊಂಡಂತೆ ಪರಿಹಾರ ಚೌಕಟ್ಟಿನಲ್ಲಿ ಗಮನಾರ್ಹ ಪರಿಷ್ಕರಣೆಗಳನ್ನು ಪರಿಚಯಿಸಲಾಗಿದೆ. ಇದು ಸಾಲದಾತರ ಭಾಗವಹಿಸುವಿಕೆಯನ್ನು ಮತ್ತಷ್ಟು ಬಲಪಡಿಸಿತು ಮತ್ತು ಪ್ರಧಾನ ಕಾಯ್ದೆಯ ಸೆಕ್ಷನ್ 29A ಅಡಿಯಲ್ಲಿ ಅರ್ಹತಾ ಮಾನದಂಡಗಳನ್ನು ಮಾರ್ಪಡಿಸಿತು. 2021 ತಿದ್ದುಪಡಿ ಸಾಲದಾತರ ಮೇಲ್ವಿಚಾರಣೆಯೊಂದಿಗೆ ವೇಗವಾಗಿ ಪರಿಹಾರವನ್ನು ಸಕ್ರಿಯಗೊಳಿಸುವ ಎಂಎಸ್ಎಂಇಗಳಿಗೆ ಪೂರ್ವ ಪ್ಯಾಕೇಜ್ ಮಾಡಿದ ದಿವಾಳಿತನ ಪರಿಹಾರ ಪ್ರಕ್ರಿಯೆಯನ್ನು ಪರಿಚಯಿಸಲಾಯಿತು. ಇದು ಪರಿಹಾರ ಪ್ರಕ್ರಿಯೆಗಳಲ್ಲಿನ ದಕ್ಷತೆ ಮತ್ತು ಕಾಲಮಿತಿಯನ್ನು ಸುಧಾರಿಸುವ ನಿಬಂಧನೆಗಳನ್ನು ಸಹ ಒಳಗೊಂಡಿತ್ತು. ಈ ಕಾಯ್ದೆಯು ದಿವಾಳಿತನ ಪ್ರಕ್ರಿಯೆಯ ವಿವಿಧ ಹಂತಗಳಲ್ಲಿ ಸುಧಾರಣೆಗಳನ್ನು ಪರಿಚಯಿಸುತ್ತದೆ. ಇದು ಪ್ರಕರಣಗಳ ದಾಖಲಾತಿ ಮತ್ತು ಅನುಮೋದನೆಗಾಗಿ ಕಾಲಮಿತಿಗಳನ್ನು ಬಲಪಡಿಸುತ್ತದೆ. ಇದು ವಿಸರ್ಜನೆಯ ಸಮಯದಲ್ಲಿ ಸಾಲದಾತರ ಸಮಿತಿಯ ಪಾತ್ರವನ್ನು ವಿಸ್ತರಿಸುತ್ತದೆ. ಇದು ಭದ್ರತಾ ಹಿತಾಸಕ್ತಿಗಳು, ತಪ್ಪಿಸಿಕೊಳ್ಳುವಿಕೆ ವಹಿವಾಟುಗಳು ಮತ್ತು ಪರಿಹಾರ ಯೋಜನೆಗಳಿಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಸಹ ಸ್ಪಷ್ಟಪಡಿಸುತ್ತದೆ. ತಿದ್ದುಪಡಿಯು ಅನುಮೋದಿತ ಪರಿಹಾರ ಯೋಜನೆಗಳ ಅನುಷ್ಠಾನಕ್ಕೆ ಸುರಕ್ಷತಾ ಕ್ರಮಗಳನ್ನು ಪರಿಚಯಿಸುತ್ತದೆ. ಅವುಗಳಲ್ಲಿ ನಿರ್ದಿಷ್ಟ ಪ್ರಕರಣಗಳಲ್ಲಿ ಪರವಾನಗಿಗಳು, ಪರ್ಮಿಟ್ಗಳು ಮತ್ತು ನಿಯಂತ್ರಕ ಅನುಮೋದನೆಗಳ ನಿರಂತರತೆ ಸೇರಿವೆ. ಇದು ಮೋಸದ ಮತ್ತು ತಪ್ಪು ವ್ಯಾಪಾರಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ಸಹ ಬಲಪಡಿಸುತ್ತದೆ. ತಿದ್ದುಪಡಿಯ ಪ್ರಮುಖ ಲಕ್ಷಣವೆಂದರೆ ನಿರ್ದಿಷ್ಟ ವರ್ಗದ ಕಾರ್ಪೊರೇಟ್ ಸಾಲಗಾರರಿಗೆ ಸಾಲದಾತರು ಆರಂಭಿಸಿದ ದಿವಾಳಿತನ ಪರಿಹಾರ ಪ್ರಕ್ರಿಯೆಯನ್ನು ಪರಿಚಯಿಸುವುದು. ದಿವಾಳಿತನ ಮತ್ತು ವಿಸರ್ಜನೆ ಪ್ರಕ್ರಿಯೆಗಳಿಗೆ ಕಾಯಿದೆಯು ಹೆಚ್ಚು ರಚನಾತ್ಮಕ ಕಾಲಮಿತಿಗಳನ್ನು ಸಹ ಪರಿಚಯಿಸುತ್ತದೆ. ಒಟ್ಟಾರೆ ತಿದ್ದುಪಡಿಯು ದಿವಾಳಿತನ ಚೌಕಟ್ಟನ್ನು ಹೆಚ್ಚು ಕಾಲಮಿತಿ ಒಳಗೊಂಡ, ನಿರೀಕ್ಷಿತ ಮತ್ತು ಪರಿಹಾರ ಆಧಾರಿತವಾಗಿಸಲು ಪ್ರಯತ್ನಿಸುತ್ತದೆ ಮತ್ತು ಅದೇ ಸಮಯದಲ್ಲಿ 2016 ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆಯ ಮೂಲ ರಚನೆಯನ್ನು ಉಳಿಸಿಕೊಂಡಿದೆ. ಹೊಸ ಚೌಕಟ್ಟನ್ನು ಪರಿಚಯಿಸುವ ಬದಲು 2026 ತಿದ್ದುಪಡಿ ಕಾಯ್ದೆಯು 2016 ಮೂಲ ಕಾಯ್ದೆಯಲ್ಲಿ ಕಾಲಾನಂತರದಲ್ಲಿ ಗೋಚರಿಸಿದ ಅಂತರವನ್ನು ಪರಿಹರಿಸುತ್ತದೆ. ಹಿಂದೆ ದಿವಾಳಿತನ ಮತ್ತು ದಿವಾಳಿತನ ಸಂಹಿತೆ 2016ರಡಿಯಲ್ಲಿ ಕೆಲವು ನಿಯಮಗಳು ಮತ್ತು ಪರಿಕಲ್ಪನೆಗಳನ್ನು ವ್ಯಾಖ್ಯಾನಿಸಲಾಗಿಲ್ಲ. ಇದು ಹೆಚ್ಚಾಗಿ ದಿವಾಳಿತನ ಪ್ರಕ್ರಿಯೆಗಳ ಸಮಯದಲ್ಲಿ ಮೊಕದ್ದಮೆ ಮತ್ತು ಕಾರ್ಯವಿಧಾನದ ವಿಳಂಬಗಳಿಗೆ ಕಾರಣವಾಯಿತು. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಸಂದೇಶ್ ಉಪ್ಪಾರ್ ಅವರೊಂದಿಗೆ ಸಂದರ್ಶನ, ನಂತರ ಕ್ರೀಡಾ ಸುದ್ದಿಗಳು. ಮೊದಲಿಗೆ ಕೇಳಿ ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಸಂದೇಶ್ ಉಪ್ಪಾರ್ ಅವರೊಂದಿಗೆ ಸಂದರ್ಶನ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ

0: ನಮ್ ಜೊತೆಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈಕ್ಲಿಂಗ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಸಂದೇಶ್ ಉಪ್ಪಾರ್ ಅವರು, ಅವರ ಕ್ರೀಡಾ ಸಾಧನೆ ಕುರಿತಾಗಿ ಅವರ ಜೊತೆ ಮಾತನಾಡೋಣ. ಸಂದೇಶ್ ಅವರೇ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಸಂದೇಶ್ ಅವರೇ, ನಿಮಗೆ ಸೈಕ್ಲಿಂಗ್ ಕ್ರೀಡೆಯತ್ತ ಒಲವು ಮೂಡಿದ್ದು ಹೇಗೆ ಮತ್ತೆ ಕಾರಣ ಏನು ಅದಕ್ಕೆ?
1: ಮೇಡಮ್, ಸೈಕ್ಲಿಂಗ್ ಒಂದು ಸ್ಪೋರ್ಟ್ಸ್ ಐತೆ ಅನ್ನೋದು ನನ್ಗೆ ಗೊತ್ತಿರಲಿಲ್ಲ. ಮುಂಚೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಚಿಕ್ಕವಿದ್ದಾಗಿಂದನು ಮನೇಲಿ ಸೈಕಲ್ ಕೊಡಿಸ್ತಿದ್ರಿ, ಅದನ್ನ ನಾವು ಓಡಿಸ್ಕೊಂತ ಸೈಕಲ್ ಹೊಡೆಯೋದ್ರಲ್ಲಿ ಸಣ್ಣವಿದ್ದಾಗಿಂದನು ಇಂಟ್ರೆಸ್ಟ್ ಇತ್ತು. 8th ಸ್ಟ್ಯಾಂಡರ್ಡ್ ಬಂದ್ಮೇಲೆ ನನ್ನ ಮನೇಲಿ ನನ್ಗೆ ಸ್ಪೋರ್ಟ್ಸ್ ಸ್ಕೂಲ್ ಚಂದ್ರಗಿಗೆ ಇಟ್ರು ಹಾಸ್ಟೆಲ್ಗೆ.
0: ನಿಮ್ಮ ಊರು ಯಾವುದು?
1: ಶಿಗ್ಗಾಂವ್, ಹಾವೇರಿ ಡಿಸ್ಟ್ರಿಕ್ಟ್ ಶಿಗ್ಗಾಂವ್ ನಂದು. ನಮ್ ಮಾಮ ಅದು ಕಬಡ್ಡಿ ಎಲ್ಲ ಆಡ್ತಿದ್ರಿ, ಅದ್ ಬಿಟ್ರೆ ನಮ್ಮ ಮಮ್ಮಿ ಪಪ್ಪ ಇಬ್ರು ಟೀಚರ್ಸ್ ಇದ್ರು. ನಮ್ಮ ಮಾಮನ ನಮ್ಗೆ ಹೇಳಿ, ಇಲ್ಲ ಇವಂಗ ಸ್ಪೋರ್ಟ್ಸ್ ಸ್ಕೂಲಿಗೆ ಇಡೋಣ, ಅಲ್ಲಿ ಹೋದ್ಮೇಲೆ ಯಾವ್ದೋ ಒಂದು ಸ್ಪೋರ್ಟ್ಸ್ ಮಾಡ್ಲಿ ಅಂತ ಅಷ್ಟೇ ರೀಸನ್ ಅಲ್ಲಿ ಹೋಗಿ ಸ್ಪೋರ್ಟ್ಸ್ ಸ್ಕೂಲ್ ಅಲ್ಲಿ ಇಟ್ರಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಸೈಕ್ಲಿಂಗ್ ಅನ್ನೋದೊಂದು ಸ್ಪೋರ್ಟ್ಸ್ ಇದೆ ಅಂತ. ಅಲ್ಲಿ ಬೇಸಿಕ್ ರನ್ನಿಂಗ್ ಮತ್ತೆ ಫಿಟ್ನೆಸ್ ಟೆಸ್ಟ್ ಮಾಡಿದ್ರಿ. ಫಿಟ್ನೆಸ್ ಟೆಸ್ಟ್ ಮತ್ತೆ ರನ್ನಿಂಗ್ ನಂದು ಚಲೋನ ಇತ್ತು, ಹಂಗಾಗಿ ನನ್ಗ ಸೆಲೆಕ್ಟ್ ಮಾಡಿದ್ರಿ ಆ ಸ್ಕೂಲ್ ಅಲ್ಲಿ. ಅದಾದ್ಮೇಲೆ ಅಲ್ಲಿ ಹೋದ್ಮೇಲೂ ನಾನು ಸೈಕ್ಲಿಂಗ್ ಮಾಡ್ಲಿಲ್ರಿ. ಅಲ್ಲಿ ಹೋದ್ಮೇಲೆ ಒಂದ್ ವರ್ಷ ನಾನು ಹಾಕಿ ಸ್ಪೋರ್ಟ್ಸ್ ಆಡಿದೆ.
0: ಹಾಕಿ
1: ಆಡಿದೆ ಒಂದ್ ವರ್ಷ, ಹಾಕಿಲಿ ಡಿಸ್ಟ್ರಿಕ್ಟ್ ಲೆವೆಲ್ ತನಕ ಹೋದೆ ರೀ. ಆದ್ಮೇಲೆ ನನ್ಗ ಚಿಕ್ಕವನಿದ್ದಾಗಿಂದನು ಸೈಕ್ಲಿಂಗ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರೋ ಸಲುವಾಗಿ ನಾನು ಹಾಕಿ ಆಡೋದ್ ಬೇಡ, ಸೈಕ್ಲಿಂಗ್ ಸ್ಪೋರ್ಟ್ಸ್ ಮಾಡೋಣ ಅಂತೇಳಿ ಸೈಕ್ಲಿಂಗ್ ಅಲ್ಲಿ ನಾನು ಸೇರ್ಕೊಂಡಿದ್ದೆ.
0: ಹಾಕಿ ಬಿಡ್ಲಿಕ್ಕೆ ಕಾರಣ ಏನು ಅಂದ್ರೆ ಅದು ಗ್ರೂಪ್ ಗೇಮ್ ಅಂತಾನ, ಸೈಕ್ಲಿಂಗ್ ಅಲ್ಲಿ ಆಸಕ್ತಿ ಜಾಸ್ತಿ ಇತ್ತಂತನ?
1: ಹಾಕಿ ಬಿಡ್ಬೇಕಂತ ಯಾವ್ದು ರೀಸನ್ ಇಲ್ಲ ಮೇಡಮ್, ಸೈಕ್ಲಿಂಗ್ ಅಲ್ಲಿ ಜಾಸ್ತಿ ಆಸಕ್ತಿ ಇರೋದ್ರಿಂದ ನಾನು ಹಾಕಿ ಬಿಡ್ಬೇಕಾಗಿ ಬಂತ್ರಿ, ಹಂಗಾಗಿ ಸೈಕ್ಲಿಂಗ್ ಚಾಯ್ಸ್ ಮಾಡ್ಕೊಂಡಿರಿ ನಾನು 8th ಸ್ಟ್ಯಾಂಡರ್ಡ್ ಗೆ.
0: ನೀವು ಹೋಗಿದ್ದೆ ಅವಾಗ
1: ಸ್ಪೋರ್ಟ್ಸ್ ಸ್ಕೂಲ್ ಚಂದ್ರಗಿ ಹೋಗಿದ್ದು 7th ಸ್ಟ್ಯಾಂಡರ್ಡ್ ಗೆ. 7th ಸ್ಟ್ಯಾಂಡರ್ಡ್ ಹಾಕಿ ಆಡಿ 8th ಸ್ಟ್ಯಾಂಡರ್ಡ್ ಸೈಕ್ಲಿಂಗ್ ಮಾಡಿದ್ರಿ.
0: ನಿಮ್ಗೆ ಅನ್ಸುತ್ತ ಹಾಕಿ ನಾನು ಬಿಟ್ಟು ಸೈಕ್ಲಿಂಗ್ ಆರಿಸಿಕೊಂಡಿದ್ದು ಬೆಸ್ಟ್ ಅಂತ ಈಗ?
1: ಡೆಫಿನೆಟ್ಲಿ ಮೇಡಮ್ ಅನ್ಸುತ್ತೆ. ನಮ್ ಫಾದರ್ ಅವರು ಟೀಚರ್ ಇದ್ರಿ, ನಮ್ ಫಾದರ್ ಮಾರುತಿ ಉಪ್ಪಾರ್ ಮತ್ ನನ್ ಮದರ್ ಶಾಂತಾ ಉಪ್ಪಾರ್. ಫಾದರ್ ನಾನ್ 6th ಸ್ಟ್ಯಾಂಡರ್ಡ್ ಇದ್ದಾಗ ತಿರ್ಕೊಂಡ್ರಿ, ಆಮೇಲೆ ನಮ್ಮ ಮದರ್ ಅಷ್ಟೇ ನಮ್ಗೆ ಬೆಳೆಸಿದ್ರು. ನಮ್ಮ ಮದರ್ ಮತ್ತೆ ನಮ್ಮ ಮಾಮ ಅವ್ರೆಲ್ಲಾರ್ದು ಹೆಲ್ಪ್ ತಗೊಂಡು ನಮ್ಮ ಮದರ್ ಬೆಳೆಸಿದ್ರಿ. ನಾನು 7th ಚಂದ್ರಿಗೆ ಇಟ್ರಿ, ಅದಾದ್ಮೇಲೆ ನಂದು ಅಲ್ಲೇ ಸ್ಪೋರ್ಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ.
0: ನಿಮ್ಮ ಮೊದಲ ಸೈಕ್ಲಿಂಗ್ ಸ್ಪರ್ಧೆ ಯಾವ್ದು ಅದನ್ನ ನೆನಪಿಸಿಕೊಳ್ಳೋದಾದ್ರೆ? ಈಗ
1: 8th ಸ್ಟ್ಯಾಂಡರ್ಡ್ ಗೆ ನಾನು ಸ್ಟೇಟ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. 8th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ನನ್ ಸ್ಟೇಟ್ ಚಾಂಪಿಯನ್ಶಿಪ್ ಬಂದು ಬೆಳಗಾವ್ ಒಳಗ ರೋಡ್ ಸ್ಟೇಟ್ ಚಾಂಪಿಯನ್ಶಿಪ್ ಆಯ್ತ್ರಿ, ರೋಡ್ ಸೈಕ್ಲಿಂಗ್. ಅಂಡರ್ 14 ಅಲ್ಲಿ ಇದ್ದೆ ಮೇಡಮ್. ಅಂಡರ್ 14 10 ಕಿಲೋಮೀಟರ್ ಸೈಕ್ಲಿಂಗ್ ಇತ್ತು ಅಷ್ಟೇ, 10 ಕಿಲೋಮೀಟರ್ ಜಸ್ಟ್ ನಾ ಪಾರ್ಟಿಸಿಪೇಟ್ ಮಾಡಿದ್ದೆ ರೀ. ಆ ಟೈಮ್ ಅಲ್ಲಿ ಯಾವ್ದೇ ತರ ಮೆಡಲ್ ಆಗ್ಲಿ ಒಳ್ಳೆ ರಿಸಲ್ಟ್ ಬಂದಿರ್ಲಿಲ್ಲ ನನ್ ಕಡೆ, ಜಸ್ಟ್ ನಾ ಪಾರ್ಟಿಸಿಪೇಟ್ ಮಾಡಿದ್ದೆ. ಆಕ್ಚುಲಿ ಆ ಟೈಮ್ ಅಲ್ಲಿ ಸೈಕ್ಲಿಂಗ್ ಸೇರ್ಪಡೆ ಆದ್ರೂ ಸೇರ್ಕೊಂಡ್ರು ಸೈಕ್ಲಿಂಗ್ ಅನ್ನೋದು ನಂಗೆ ಆಕ್ಚುಲಿ ಏನ್ ಅನ್ನೋದು ಗೊತ್ತಿರಲಿಲ್ಲ. ಅದೊಂಥರ ಹೆಂಗಾಗಿತ್ತಂದ್ರೆ ಅವಾಗಿನ ಟೈಮ್ ಒಳಗೆ ಚಂದ ಕಂಡು ನಾ ಸೇರ್ಕೊಂಡಂಗಾಗಿತ್ತು ಅಷ್ಟೇ, ಒಂದೇನು ಅಟ್ರಾಕ್ಟ್. ಯಾಕಂದ್ರೆ ಸಣ್ಣವಿದ್ದಾಗಿಂದ ನಾವು ಸೈಕಲ್ ಓಡಿಸ್ಕೊಂತ ಇದ್ವಿ, ಇದು ಸೈಕ್ಲಿಂಗ್ ಅಂದ್ರೆ ಈಸಿ ಇರ್ತೈತಿ ಬಿಡ ಅಂತ ಸೇರ್ಕೊಂಡಂಗಾಗಿತ್ತು ಅಷ್ಟೇ.
0: ಸಂದೇಶ್ ಅವರೇ, ಮೊದಲೇ ಸ್ಪರ್ಧೆಗೆ ಹೋದಾಗ ಅನಿಸ್ತಾ ಇದು ಟಫ್ ಇದೆ ಅಂತ?
1: ಸ್ಪರ್ಧೆಗೆ ಹೋಗಿಂತ ಮುಂಚೆ ಪ್ರಾಕ್ಟೀಸ್ ಅಲ್ಲೇ ಗೊತ್ತಾಗ್ಬಿಟ್ಟಿತ್ರಿ, ಇದು ನಾವು ಅನ್ಕೊಂಡಷ್ಟು ಈಸಿ ಇಲ್ಲ, ಇದು ಬಹಳ ಟಫ್ ಐತಿ ಅಂತೇಳಿ ಅನ್ಸಿತ್ತು. ಬಟ್ ಆದ್ರೂ ಈಗ ಸೇರ್ಕೊಂಡ್ಬಿಟ್ಟಿ ಅಂದ್ಮೇಲೆ ಮಾಡ್ಲೇಬೇಕು ಅಂತೇಳಿ ಮಾಡಂತಿದ್ವಿ. ಕಾಂಪಿಟೇಷನ್ ಒಳಗೂ ಬಹಳ ಹೆವಿ ಕಾಂಪಿಟೇಷನ್ ಇತ್ತು, ಸುಮಾರು 30-40 ಜನ ಕಾಂಪಿಟೇಷನ್ ಇದ್ರಿ ಸ್ಟೇಟ್ ಚಾಂಪಿಯನ್ಶಿಪ್ ಅಲ್ಲಿ. ಅಂಡರ್ 14 ಅಲ್ಲಿ ಎಲ್ಲಾ ಕ್ಯಾಟಗರಿಯಲ್ಲಿ 30-40 ಮೆಂಬರ್ಸ್ ಇದ್ರಿ ಮೇಡಮ್.
0: ಈ ಸೈಕ್ಲಿಂಗ್ ಕ್ರೀಡೆಯಲ್ಲಿ ನಿಮ್ಮ ಕೋಚ್ ಯಾರು?
1: ಆ ಟೈಮ್ ಅಲ್ಲಿ ನ್ಯಾಮಗೌಡ್ ಸರ್ ಅಂತಿದ್ರಿ ಫಸ್ಟ್ ನನ್ನ ಕೋಚ್ ಚಂದ್ರಗಿಯಲ್ಲಿ, ನ್ಯಾಮಗೌಡ್ ಸರ್ ಅಂತಿದ್ರಿ.
0: ಚಂದ್ರಗಿ ಸ್ಪೋರ್ಟ್ಸ್ ಸ್ಕೂಲಿಗೆ ಸೇರಿದ್ರಲ್ಲ, ಇಂಥದೇ ಗೇಮ್ ಅಂತ ಸೇರೋಂಗಿಲ್ಲ ಅಂದ್ರೆ ನೀವು ಹೋದ್ಮೇಲೆ ಅವರು ನಿಮ್ಮ ಆಸಕ್ತಿ ನೋಡಿ ಯಾವ ಸ್ಪೋರ್ಟ್ಸ್ ಗೆ ಹೋಗ್ಬೇಕಂತ ನೋಡ್ತಾರ?
1: ಹೌದು ಮೇಡಮ್, ಅಲ್ಲಿ ಎರಡ್ ಟೈಪ್ ಹುಡುಗರು ಹೋಗ್ತಾರೆ. ಒಂದು ಮುಂಚೆ ಯಾವ್ದೋ ಒಂದು ಸ್ಪೋರ್ಟ್ಸ್ ಮಾಡ್ತಿರ್ತಾರ, ಆ ಸ್ಪೋರ್ಟ್ಸ್ ಅಲ್ಲೂ ಕಂಟಿನ್ಯೂ ಮಾಡ್ಬೇಕಂತ ಹೋಗಿ ಸೇರ್ಕೊಳ್ಳೋರು ಹುಡುಗರು ಇದಾರೆ. ಆಮೇಲೆ ಇಲ್ಲ ಅವ್ರಿಗೆ ಯಾವ್ದು ಸ್ಪೋರ್ಟ್ಸ್ ಬಗ್ಗೆ ಗೊತ್ತಿರಲ್ಲ, ನಾಲೆಜ್ ಇರಲ್ಲ, ಜಸ್ಟ್ ಹಾಸ್ಟೆಲ್ ಅಂತ ಪಾಲಕರು ತಗೊಂಡೋಗಿ ಅಲ್ಲಿ ಹಾಸ್ಟೆಲ್ ಅಲ್ಲಿ ಅಡ್ಮಿಷನ್ ಮಾಡ್ತಾರೆ. ಅಲ್ಲಿ ಹೋದ್ಮೇಲೆ ಆ ಮಕ್ಕಳಿಗೆ ಯಾವ್ದೊಂದು ಸ್ಪೋರ್ಟ್ಸ್ ಒಳಗೆ ಇಂಟ್ರೆಸ್ಟ್ ಬರ್ತೈತಿ ಆ ಸ್ಪೋರ್ಟ್ಸ್ ಸೇರಿ ಅಲ್ಲಿ ಕೋಚಿಂಗ್ ಕಂಟಿನ್ಯೂ
0: ಮಾಡ್ತಾರೆ.
1: ಹಾಸ್ಟೆಲ್ ಅಲ್ಲಿ ಅದಕ್ಕಿಂತ ಮುಂಚೆನೆ ನನಗೆ ಇದು ರೂಢಿ ಇತ್ತು ಮೇಡಮ್. ನನ್ಗೆ ಮನೆಯಲ್ಲಿ ಅಂದ್ರೆ ಅವಾಗ 4th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಒಂದೊಂದು ವರ್ಷ ಬೇರೆ ಬೇರೆ ಕಡೆ ಎಲ್ಲ ಹಾಸ್ಟೆಲ್ ಇಟ್ಟಿದ್ರಿ ನನ್ಗೆ ಓದ್ಲಿಕ್ಕೆ ಅಂತೇಳಿ. ಆತರ ಬಿಟ್ಟಿರೋದಕ್ಕೇನು ನನ್ಗೆ ಪ್ರಾಬ್ಲಮ್ ಅಂತೇನು ಬರ್ಲಿಲ್ರಿ. ಹಂಗಾಗಿ ನಾನು ಸ್ಪೋರ್ಟ್ಸ್ ಅಲ್ಲಿ ನಾನು ಆಸಕ್ತಿ ಇರೋ ಸಲುವಾಗಿ ಈಸಿಯಾಗಿ ತಗೊಂಡಿದ್ದೆ.
0: ನೀವು 2015 ನ್ಯಾಷನಲ್ MDB ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಲ್ಲ, ಅನೇಕ ರಾಜ್ಯ ಮಟ್ಟದ ಪದಕಗಳನ್ನ ತಗೊಂಡ್ಬಂದಿದ್ದೀರಿ, ಆ ಅನುಭವವನ್ನ ಹಂಚಿಕೊಳ್ಳಿ. ಎಲ್ಲೆಲ್ಲಿ ನಡೆದಿತ್ತದು? ನೀವು ಬಹಳಷ್ಟು MTB ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ.
1: ಹೌದು ಮೇಡಮ್, ಅದು ನಾನು ಆ ಟೈಮ್ ಅಲ್ರಿ ಸೈಕ್ಲಿಂಗ್ ಸ್ಪೋರ್ಟ್ಸ್ ಹಾಸ್ಟೆಲ್ ಬಿಜಾಪುರ ಒಳಗಿದ್ದೆ ಮೇಡಮ್. ನಾನು ಅವಾಗ 2nd PUC ಓದ್ತಿದ್ದೆ ರೀ. ನಾನು ಜಸ್ಟ್ ಅದೇ ಅಂಡರ್

0: ಸಿಕ್ಸ್ಟೀನ್ ಇಂದ ನಾನು ಅಂಡರ್ 18 ಗೆ ಕಾಲಿಟ್ಟಿದ್ದೆ. ಅಂಡರ್ 18 ಕಾಲಿಟ್ಟಿದ್ರು ನಾನು ಅಂಡರ್ 18 ಅಲ್ಲಿ ಸ್ಟೇಟ್ ಅಲ್ಲಿ ನಾನು ಸಿಲ್ವರ್ ಮೆಡಲ್ ಮಾಡಿ ನ್ಯಾಷನಲ್ಸ್ ಗೆ ನಾನು ಸೆಲೆಕ್ಟ್ ಆಗಿದ್ದೆ. ನ್ಯಾಷನಲ್ಸ್ ಅಲ್ಲಿ ನನ್ಗೆ ಅಂಡರ್ 18 ಅಲ್ಲಿ ಎರಡು ಇವೆಂಟ್ ಓಡಿಸ್ಲಿಕ್ಕೆ ಸಿಕ್ಕಿತ್ತು, ಒಂದು ಮಾಸ್ಟರ್ಟ್ ಮತ್ತೆ ಟೈಮ್ ಟ್ರಯಲ್, ಎರಡು ಇವೆಂಟ್ ಓಡಿಸ್ಲಿಕ್ಕೆ ಸಿಕ್ಕಿತ್ತು ಮೇಡಮ್. ಆಮೇಲೆ ಎರಡು ಇವೆಂಟ್ ಅಲ್ಲೂ ನನ್ಗೆ ಟಾರ್ಗೆಟ್ ಏನಿತ್ತಂದ್ರೆ ನಾನು ಓಡಿಸೋದು ಎರಡು ಇವೆಂಟ್ ಓಡಿಸ ಅಂತೀನಿ ಅಂದ್ರೆ ಎರಡು ಇವೆಂಟ್ ಅಲ್ಲಿ ನಾನು ಪ್ಲೇಸ್ ಮಾಡ್ಬೇಕು, ಒಂದು ಟಾಪ್ ಅಲ್ಲಿ ನಾನು ಪ್ಲೇಸ್ ಮಾಡ್ಬೇಕು ಅನ್ನೋದೊಂದು ಟಾರ್ಗೆಟ್ ಇತ್ತು. ಅದ್ರ ಪ್ರಕಾರ ನಾನು ಎರಡು ಇವೆಂಟ್ ಓಡಿಸಿದೆ, ಎರಡು ಇವೆಂಟ್ ಅಲ್ಲಿ ಒಂದು ಫಸ್ಟ್ ಪ್ಲೇಸ್, ಆಮೇಲೆ ಮಾಸ್ಟರ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಮಾಡಿದ್ದಾರೆ. ಈ ಎರಡು ಇವೆಂಟ್ ಮಾಡಿದ್ಮೇಲೆ ನಂದೊಂದು ಪರ್ಫಾರ್ಮೆನ್ಸ್ ನೋಡಿ ನನ್ನ ಕೋಚ್ ಬಂದಿರೋರು, ನೀನು ಬಹಳ ಚಲೋ ಓಡಿಸ ಅಂತಿ, ಆಲ್ಮೋಸ್ಟ್ ಸೀನಿಯರ್ ಹುಡುಗರು ಲೆವೆಲ್ ಓಡಿಸ ಅಂತಿ, ನೀನು ಸೀನಿಯರ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡು, ಸೀನಿಯರ್ ಅಲ್ಲೂ ನಿನ್ಗೆ ಎಷ್ಟ್ ಆಗುತ್ತೆ ನಿನ್ ಬೆಸ್ಟ್ ಎಫರ್ಟ್ ಮಾಡು ಅಂತ ಹೇಳಿ ನನ್ಗೆ, ಇಲ್ಲಾಂದ್ರೆ ಅಟ್ಲೀಸ್ಟ್ ನಿನ್ನ ಟೀಮ್ಮೇಟ್ಸ್ ಇರ್ತಾರಲ್ಲ ಅವ್ರಿಗಾದ್ರೂ ಹೆಲ್ಪ್ ಮಾಡಕ್ ಟ್ರೈ ಮಾಡು ಅಂತ ಹೇಳಿ ನನ್ಗೆ ಸೀನಿಯರ್ ಅಲ್ಲೂ ಒಂದು ಇವೆಂಟ್ ಕೊಟ್ರು. ಅದೇ ಸೇಮ್ ಕಾಂಪಿಟೇಷನ್ ಅಲ್ಲಿ, ಅದೇ ಚಾಂಪಿಯನ್ಶಿಪ್ ಅಲ್ಲಿ ಸೀನಿಯರ್ ಅಲ್ಲೂ ಒಂದು ಇವೆಂಟ್ ಕೊಟ್ರು. ಓಕೆ ಸರ್, ಸೀನಿಯರ್ ಅಲ್ಲಿ ನಾನು ಒಂದು ಇವೆಂಟ್ ಓಡಿಸ್ತೀನಿ ಅಂತೇಳಿ ಸೀನಿಯರ್ ಅಲ್ಲಿ ಹತ್ತಿದ್ರಿ. ಸೀನಿಯರ್ ಅಲ್ಲಿ ಹತ್ತಿ ಸೀನಿಯರ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ನನ್ಗೆ ಒಂದು ಆಲ್ರೆಡಿ ನಾನು ಎರಡು ಮೆಡಲ್ ಗೆದ್ದು ಬಿಟ್ಟಿದ್ದೆ, ಒಂದು ಸಿಲ್ವರ್ ಒಂದು ಗೋಲ್ಡ್ ಮೆಡಲ್ ಆಗಿಬಿಟ್ಟಿತ್ತು. ಅದೊಂದು ಕಾನ್ಫಿಡೆನ್ಸ್ ಇಂದ ನಾನು ನಂದು ಎಷ್ಟಿದೆ ನಾನು ಫುಲ್ 100% ಎಫರ್ಟ್ ಹಾಕಿದ್ಮೇಲೆ ಸೀನಿಯರ್ ಅಲ್ಲೂ ನಾನು ಫಸ್ಟ್ ಪ್ಲೇಸ್ ಆಯ್ತು. ನಾನು ಜಸ್ಟ್ ಅವಾಗ ಅಂಡರ್ 16 ಇಂದ ಅಂಡರ್ 18 ಬಂದಿದ್ದೇನೆ ಮೇಡಮ್. ಅಂಡರ್ 18 ಇದ್ದಾಗ್ಲೂ ನನಗೊಂದು ಕೋಚ್ ಇಲ್ಲ, ನೀನು ಒಂದು ನೆಕ್ಸ್ಟ್ ಲೆವೆಲ್ ಮಾಡಿ ತೋರಿಸಬಹುದು, ನೆಕ್ಸ್ಟ್ ಲೆವೆಲ್ ನಿನ್ ಕಡೆ ಕೆಪಾಸಿಟಿ ಐತೆ ಅಂತ ಹೇಳಿ ನನಗೆ ಸೀನಿಯರ್ ಒಂದು ಅವಕಾಶ ಕೊಟ್ಟು ಸೀನಿಯರ್ ಅಲ್ಲೂ ನಾನು ಫಸ್ಟ್ ಪ್ಲೇಸ್ ಮಾಡಿದ್ದೇನೆ. ಅದು ಮರೆಯಕ್ಕೆ ಆಗಂಗಿಲ್ಲರಿ, ಅದಕ್ಕೆ ನಾನು ಫಸ್ಟ್ ನ್ಯಾಷನಲ್ಸ್ ಅಲ್ಲಿ ನಾನು ಮೆಡಲ್ ಮಾಡಿರೋದು. ಆಮೇಲೆ ಆ ಕಾಂಪಿಟೇಷನ್ ಅಲ್ಲಿ ಓವರ್ ಆಲ್ ಮೆನ್ಸ್ ಬೆಸ್ಟ್ ಪ್ಲೇಯರ್ ಅಂತ ನನಗೆ ಅವಾರ್ಡ್ ಸಿಕ್ತರಿ.
1: ಎಲ್ಲೆಲ್ಲಿ ನಡೆದಿತ್ತು ಈ ನ್ಯಾಷನಲ್ ಚಾಂಪಿಯನ್ಶಿಪ್ ಗಳು? ಸೊ ಇಲ್ಲಿ ವಾತಾವರಣಕ್ಕೂ ಅಲ್ಲಿ ವಾತಾವರಣಕ್ಕೂ ಬದಲಾವಣೆ ಇರ್ತದೆ, ವಾತಾವರಣ ಆಗಿರ್ಬೋದು, ಫುಡ್ ಆಗಿರ್ಬೋದು, ಇವೆಲ್ಲ ಚೇಂಜ್ ಇದ್ದೇ ಇರ್ತದೆ, ಅದೆಲ್ಲ ಒಂಚೂರು ನಿಮ್ಗೆ ಎಫೆಕ್ಟ್ ಆಯ್ತಾ?
0: ಸ್ಪೋರ್ಟ್ಸ್ ಪರ್ಸನ್ ಅಂದ್ಮೇಲೆ ಫುಡ್ ಆಗ್ಲಿ ಕ್ಲೈಮೇಟ್ ಆಗ್ಲಿ ಈಸಿಯಾಗಿ ಅಂದ್ರೆ ಚೇಂಜ್ ಇದ್ದೇ ಇರುತ್ತೆ ಮೇಡಮ್. ಚೇಂಜ್ ಇದ್ರು ನಾವು ಈಸಿಯಾಗಿ ನಾವು ಅದಕ್ಕೆ ಅಡಾಪ್ಟ್ ಆಗ್ತೀವ್ರಿ. ಫುಡ್ ಅದು ನಾವು ಯಾವ್ದ್ರಲ್ಲಿ ತಿನ್ಬೇಕು ತಿನ್ಬಾರ್ದು ಅಂತ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಯಾವ್ದು ಜಸ್ಟ್ ಸ್ವಲ್ಪ ಆಯಿಲ್ ಅದು ಅವಾಯ್ಡ್ ಮಾಡ್ತೀವಿ, ಪ್ರೋಟೀನ್ ಜಾಸ್ತಿ ಇಂಟೇಕ್ ಮಾಡ್ತೀವಿ. ಹಂಗಾಗಿ ನಮ್ಗೆ ಏನ್ ಬ್ಯಾಡ ಅದನ್ನ ದೂರ ಸರಿಸಿ ಏನ್ ಬೇಕು ಅದ್ರ ಕಡೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಏನ್ ಬೇಕಲ್ಲ ನೋಡ್ಕೊಂಡು ತಿಂತೀವಿ ಅಷ್ಟೇ ರೀ ಮೇಡಮ್.
1: ಅನೇಕ ರೋಡ್ ಮತ್ತೆ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲೂ ಭಾಗವಹಿಸಿದ್ರಿ, ಈ ಎರಡು ಇವೆಂಟ್ ಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಮತ್ತೆ ಯಾಕೆ?
0: ನಾನು ರೋಡು, ಟ್ರ್ಯಾಕ್ ಮತ್ತೆ ಮೌಂಟೇನ್ ಬೈಕ್ ಮೂರು ಡಿಸಿಪ್ಲಿನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೀನಿ ನಾನು. ಇಲ್ಲಿ ತರ ಅಂದ್ರೆ ಮೂರು ಡಿಸಿಪ್ಲಿನ್ ಪಾರ್ಟಿಸಿಪೇಟ್ ಮಾಡಿದೀನಿ, ಮೂರು ಡಿಸಿಪ್ಲಿನ್ ಅಲ್ಲಿ ನ್ಯಾಷನಲ್ಸ್ ಮೆಡಲ್ ಮಾಡಿದೀನಿ, ಆಮೇಲೆ ಟ್ರ್ಯಾಕ್ ಅಲ್ಲಿ ಮತ್ತೆ ರೋಡ್ ಅಲ್ಲಿ ಇಂಟರ್ನ್ಯಾಷನಲ್ಸ್ ಅಲ್ಲಿ ಮೆಡಲ್ ಮಾಡಿದೀನಿ. ಅದರಲ್ಲಿ ನನಗೆ ಜಾಸ್ತಿ ನನ್ಗೆ ಇಷ್ಟ ಆಗೋದಂತಂದ್ರೆ ಮೌಂಟೇನ್ ಬೈಕಿಂಗ್. ಮೌಂಟೇನ್ ಬೈಕಿಂಗ್ ಅಂತಂದ್ರೆ ಅದೊಂಥರ ಆಲ್ಮೋಸ್ಟ್ ಡಿಫ್ರೆಂಟ್ ಡಿಸಿಪ್ಲಿನ್, ಯಾಕಂದ್ರೆ ಅದರಲ್ಲಿ ನಾವು ಗುಡ್ಡ ಆಮೇಲೆ ಬೆಟ್ಟ ಆಮೇಲೆ ಆಫ್ ರೋಡಿಂಗ್ ಜಾಸ್ತಿ ಇರುತ್ತೆ ನೋಡ್. ಆನ್ ರೋಡ್ ಅನ್ನೋದಕ್ಕೆ ಆಫ್ ರೋಡಿಂಗ್ ಜಾಸ್ತಿ ಇರುತ್ತೆ ರೀ. ಅಲ್ಲಿ ವಾತಾವರಣ ಆಗ್ಲಿ ಕ್ಲೈಮೇಟ್ ನೆಕ್ಸ್ಟ್ ಲೆವೆಲ್ ಡಿಫ್ರೆಂಟ್ ಇರುತ್ತೆ ಮೇಡಮ್. ಹಂಗಾಗಿ ನಮ್ಗೆ ಮೌಂಟೇನ್ ಬೈಕಿಂಗ್ ಜಾಸ್ತಿ ಇಷ್ಟ ಆಗುತ್ತೆ.
1: ನೀವು ಈಗ ಟ್ರ್ಯಾಕ್ ಮತ್ತೆ ರೋಡ್ ಇದ್ರಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತೀರಿ ನೀವು, ಈಗ ಮೌಂಟೇನ್ ಬೈಕ್ ಅಂದ್ರೆ ಸ್ವಲ್ಪ ಗುಡ್ಡಗಾಡಿನಲ್ಲಿ ನೀವು ಸೈಕಲ್ ಓಡಿಸಬೇಕಾಗುತ್ತೆ, ಸೊ ಅದೆಲ್ಲ ಹೇಗೆ ಹೊಂದ್ಕೋತೀರಿ ನೀವು?
0: ಈಗ ಟ್ರ್ಯಾಕ್ ಮತ್ತೆ ರೋಡ್ ಅಂದ್ರೆ ಈ ಟ್ರ್ಯಾಕ್ ಅಂದ್ರೆ ನಾವು ಕಂಪಲ್ಸರಿ ವೆಲೋಡ್ರಮ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ಬೇಕು ಮೇಡಮ್. ಆಮೇಲೆ ವೆಲೋಡ್ರಮ್ ಆಲ್ರೆಡಿ ನಮ್ ಕಡೆ ಜಾಸ್ತಿ ಇಲ್ಲ ಮೇಡಮ್ ಪ್ರಾಕ್ಟೀಸ್ ಮಾಡೋಕೆ, ಎಲ್ಲ ಕಡೆ ಅವೈಲೇಬಿಲಿಟಿ ಇಲ್ಲ. ಈ ಕರ್ನಾಟಕದಲ್ಲಿ ಒಂದ್ ಕಡೆ ಎರಡ್ ಕಡೆ ನಾವು ಸಿಗುತ್ತೆ ಓಡಿಸಕ್ಕೆ. ಹಂಗಾಗಿ ಅಲ್ಲಿ ಇದ್ದು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಅಲ್ಲಿ ನಮ್ಗೆ ಅಡ್ಜಸ್ಟ್ ಆಗ್ಬೇಕಾಗತ್ತೆ ಮೇಡಮ್. ಆಮೇಲೆ ಈ ರೋಡ್ ಅಂದ್ರೆ ರೋಡ್ ಅಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ, ಆಮೇಲೆ ಎಲ್ಲಿ ಹೋದ್ರು ಆಲ್ಮೋಸ್ಟ್ ಎಲ್ಲ ಕಡೆ ಟ್ರಾಫಿಕ್ ಇದ್ದೇ ಇರುತ್ತೆ. ಹಂಗಾಗಿ ಈ ಎರಡಕ್ಕಿಂತ ಮೌಂಟೇನ್ ಬೈಕಿಂಗ್ ಹೆಂಗಂದ್ರೆ ನಮ್ ಎದ್ರದ್ದು ಒಂದು ಕೊರತೆ ಅಂತ ಬರಂಗಿಲ್ಲ ಮೇಡಮ್. ನಾವ್ ಎಲ್ಲಿ ಮೌಂಟೇನ್ ಬೈಕ್ ಆಫ್ ರೋಡ್ ಅಲ್ಲಿ ಯಾವ ಗುಡ್ಡದಲ್ಲಿ ಹೋದ್ರು ಸೈಕಲ್ ತಗೊಂಡೋದ್ರು ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡಬಹುದು ರೀ. ನಮ್ ಅದು ರೋಡ್ ಇರಲಿಲ್ಲ ಅಂದ್ರೆ ನಾವು ರೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬಹುದು ರೀ. ಹಂಗಾಗಿ ಮೌಂಟೇನ್ ಬೈಕ್ ಚಲೋ ಅನ್ನಿಸ್ತದೆ.
1: ಅಲ್ಲ ಅಂದ್ರೆ ಅಲ್ಲಿ ಶ್ರಮ ಜಾಸ್ತಿ ಹೋಗುತ್ತೆ, ಯಾಕಂದ್ರೆ ಗುಡ್ಡ ಎತ್ತರ ಇರೋದ್ರಿಂದ ಏರ್ಬೇಕು, ನಾವು ಬಹಳ ಕಷ್ಟ ಪಡಬೇಕು. ಹೇಗೆ ನೀವು ಅದನ್ನ ರೀಚ್ ಮಾಡ್ತೀರಿ ಮತ್ತೆ ಆ ಕಾಂಪಿಟೇಷನ್ ಹೇಗೆ ನಡೆಯುತ್ತೆ? ಅಂದ್ರೆ ಅದ್ರಲ್ಲಿ ಏನಾದ್ರು ರೋಡ್ ಮಾರ್ಕ್ ಮಾಡಿರ್ತಾರ ಅಥವಾ ಇಷ್ಟೇ ಕಿಲೋಮೀಟರ್ ಅಂತ ಇರ್ತದ, ಹಾಗೆ ಇಷ್ಟೇ ಟೈಮ್ ಅಲ್ಲಿ ನೀವು ರೀಚ್ ಆಗ್ಬೇಕಂತ ಇರ್ತದ, ಹೇಗೆ?
0: ಹೌದು ಮೇಡಮ್, ಮೌಂಟೇನ್ ಬೈಕ್ ಅಲ್ಲಿ ಸ್ವಲ್ಪ ಎಫರ್ಟ್ ಜಾಸ್ತಿನೇ ಹತ್ತಿರ, ಯಾಕಂತಂದ್ರೆ ಅಲ್ಲಿ ಅಪ್ಪಿಲ್ ಅನ್ನೋದ್ರ ಜಾಸ್ತಿ ಇರ್ತೈತಿ ಮೇಡಮ್. ಅದ್ರದ್ದು ಲ್ಯಾಬ್ ಸಿಸ್ಟಮ್ ಇರುತ್ತೆ ಮೇಡಮ್. ಈಗ ಒಂದು ಗುಡ್ಡ ಇವೆಂಟ್ 20 ಕಿಲೋಮೀಟರ್ ಡಿಸ್ಟೆನ್ಸ್ ಐತೆ ಅಂತಂದ್ರೆ ಅಲ್ಲಿ ಜಸ್ಟ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಸರ್ಕ್ಯೂಟ್ ಇತ್ತಂದ್ರು 1-2 ಕಿಲೋಮೀಟರ್ ಹೋಗಿ 2 ಕಿಲೋಮೀಟರ್ ಬರೋ ತರ ಲ್ಯಾಬ್ ಸಿಸ್ಟಮ್ ಮಾಡಿರ್ತಾರೆ. ಆಮೇಲೆ ನಾವು ಹೋಗೋ ಸೈಕಲ್ ಹೋಗೋಷ್ಟೇ ದಾರಿ ಇರ್ತೈತಿ ಅದ್ರೊಳಗೆ, ಎಕ್ಸ್ಟ್ರಾ ದಾರಿ ಇರೋ ಇರಂಗಿಲ್ರಿ, ಅದಕ್ಕೆಲ್ಲ ಮಾರ್ಕಿಂಗ್ ಮಾಡಿರ್ತಾರ, ಆಮೇಲೆ ಸೈಡ್ ಎಲ್ಲ ರಿಬನ್ ಎಲ್ಲ ಕಟ್ಟಿರ್ತಾರ, ಆಮೇಲೆ ಅದ್ ಏನ್ ರೂಟ್ ಇರ್ತಿತ್ತಲ್ಲ ಆ ರೂಟ್ ಒಳಗ ಅಷ್ಟೇ ಹೋಗಿ ಆ ರೂಟ್ ಒಳಗ ಅಷ್ಟೇ ಬರೋದಿರ್ತೈತಿ. ಅಂದ್ರೆ ಈಗ 2 ಕಿಲೋಮೀಟರ್ ಸ್ಲಾಪ್ ಇತ್ತಂದ್ರೆ 10 ಲ್ಯಾಪ್ಸ್ ಮಾಡಿದ್ರೆ 20 ಕಿಲೋಮೀಟರ್ಸ್ ಆಗುತ್ತೆ. ಈ ತರ ಅದ್ ಡಿಸ್ಟೆನ್ಸ್ ಮೇಲೆ ನಮ್ಗೆ ಲ್ಯಾಪ್ಸ್ ಡಿಸೈಡ್ ಮಾಡಿರ್ತಾರ. ಅದರಲ್ಲಿ ಈಗ ಮಾಸ್ಟರ್ಟ್ ಅಂತಂದ್ರೆ ಈಗ ಟೋಟಲ್ ಒಂದು ಏಜ್

0: ಹುಡುಗಿಯರಲ್ಲಿ 50 ಜನ ಇದ್ರು ಅಂತಂದ್ರೆ 50 ಜನನು ಒಂದೇ ಸಲ ಬಿಡ್ತಾರೆ. 50 ಜನ ಒಂದೇ ಸಲ ಬಿಡ್ತಾರ, ಯಾರು ಆ 20 ಲ್ಯಾಪ್ ನ ಫಸ್ಟ್ ಮುಗಿಸ್ತಾರಲ್ಲ ಅವರು ವಿನ್ನರ್ ಅಂತ ಡಿಸೈಡ್ ಆಗುತ್ತೆ. ಆಮೇಲೆ ಟೈಮ್ ಟ್ರಯಲ್ ಅಲ್ಲಿ ಸೇಮ್, ಈಗ ಒಂದು 30 ಜನ ಇದ್ರಂತಂದ್ರೆ 30 ಜನನು ಒಬ್ರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರನ್ನ 30 ಸೆಕೆಂಡ್ ಇಲ್ಲ 1 ನಿಮಿಷ ಗ್ಯಾಪ್ ಅಲ್ಲಿ ಬಿಡ್ತಾರ. ಓವರ್ ಆಲ್ ಟೈಮಿಂಗ್ ಅಲ್ಲಿ ಯಾರು ಫಾಸ್ಟೆಸ್ಟ್ ಇರ್ತಾರಲ್ಲ ಅವರು ವಿನ್ನರ್ಸ್ ಅಂತ ಹೇಳಿ ಡಿಸೈಡ್ ಆಗ್ತಾರೆ.
1: ನೀವೇ ಹೇಳಿದ್ರಿ, ಈಗ ಸೈಕಲ್ ಹೋಗೋಷ್ಟೇ ಜಾಗ ಇರ್ತದೆ ಅಂತಂದು. ಈಗ ಗುಡ್ಡ ಅಂತಂದ್ರೆ ಏರಿಕೆ ಮೇಲೆ ಇರ್ತದೆ, ಬೀಳೋ ಹೆದರಿಕೆ ಇರಲ್ಲ.
0: ಇರುತ್ತೆ ಮೇಡಮ್, ಬೀಳೋ ಹೆದರಿಕೆನೂ ಇರುತ್ತೆ ರೀ. ಆಮೇಲೆ ಈಗ ಸೈಕಲ್ ಹೋಗಷ್ಟಂದ್ರೂ ಒಂದು ಕೆಲವೊಂದ್ ಕಡೆ ಒಂದೇ ಸೈಕಲ್ ಹೋಗಷ್ಟು ದಾರಿ ಇರುತ್ತೆ ರೀ. ಕೆಲವೊಂದ್ ಕಡೆ ಸ್ವಲ್ಪ ರೋಡ್ ಅಂದ್ರೆ ಅದೇನ್ ರೋಡ್ ಮಾಡಿರ್ತಾರಲ್ರಿ ಮೇಡಮ್, ಅದು ಸ್ವಲ್ಪ ವೈಡ್ ಆಗಿನೂ ಇರುತ್ತೆ. ಈಗ ಯಾರೋ ಒಬ್ರು ಮುಂದ್ ಹೋಗ್ತಿರ್ತಾರ, ಅವ್ರ ಹಿಂದ್ ಒಬ್ರು ಬರ್ತಿರ್ತಾರ, ಅವ್ರನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಕೆಲವೊಂದು ಸ್ಪಾಟ್ಸ್ ಇರುತ್ತೆ. ಆ ಸ್ಪಾಟ್ ಅಲ್ಲಿ ನಾವು ಓವರ್ಟೇಕ್ ಮಾಡ್ಕೊಂಡು ಮುಂದ್ ಹೋಗ್ಬೋದ್ ರೀ. ಬೀಳೋದ್ ಹೇಳೋದಂತೂ ಇದೇ ಇರುತ್ತೆ ರೀ ಸೈಕ್ಲಿಂಗ್ ಅಲ್ಲಿ, ಸೇಫ್ಟಿ ಎಲ್ಲ ಇರುತ್ತೆ ಮೇಡಮ್. ಆದ್ರೂ ಕ್ರಾಶ್ ಆಗೋದು ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ ರೀ. ಯಾಕಂದ್ರೆ ಎಲ್ಲರೂ ಈಗ ನ್ಯಾಷನಲ್ ಲೆವೆಲ್ ಬಂದಾರ ಅಂತಂದ್ರೆ ಎಲ್ಲರೂ ಪ್ರೊಫೆಷನಲ್ ಇರ್ತಾರ್ರಿ, ಪ್ರೊಫೆಷನಲ್ ಆಗಿ ಟ್ರೈನ್ ಮಾಡಿ ಬಂದಿರ್ತಾರ. ಬೀಳೋ ಚಾನ್ಸಸ್ ಬಹಳ ಕಡಿಮೆ ಇರ್ತೈತಿ. ಹಂಗೇನೋ ಬಿದ್ದು ಕ್ರಾಶ್ ಆದ್ರೂ ಏನಾದ್ರು ಅದಕ್ಕೆ ಸೇಫ್ಟಿ ಅಂತ ಅಲ್ಲಿ ಮೆಡಿಕಲ್ ಟೀಮ್ ಎಲ್ಲ ಇರುತ್ತೆ ನಮ್ಮ ಸಲುವಾಗಿ ಅಂತೇಳಿ.
1: ಸಂದೇಶ್ ಅವರೇ, ಮೌಂಟನ್ ಬೈಕ್ ಚಾಂಪಿಯನ್ಶಿಪ್ ಅಲ್ಲಿ ಎಷ್ಟು ಪದಕಗಳನ್ನ ಪಡೆದಿದ್ರಿ ಇಲ್ಲಿವರೆಗೆ?
0: ಮೌಂಟನ್ ಬೈಕ್ ಅಲ್ಲಿ ನಂದು ಇಲ್ಲಿವರೆಗೆ 7 ಮೆಡಲ್ ಇದೆ ಮೇಡಮ್. ನನ್ನ ನ್ಯಾಷನಲ್ಸ್ ಅಲ್ಲಿ ಟೋಟಲ್ ಇಲ್ಲಿ ತನ ಅಂತಂದ್ರೆ 9 ಮೆಡಲ್ ಇದೆ. ಅದರಲ್ಲಿ 7 ಗೋಲ್ಡ್, 2 ಬ್ರಾಂಚು, 1 ಸಿಲ್ವರ್ ಮೆಡಲ್ ಇದೆ.
1: ಗೋಲ್ಡ್ ಜಾಸ್ತಿ.
0: ಕಾರಣ ಅಂದ್ರೆ ಮೇಡಮ್, ನಾನು ಜೂನಿಯರ್ ಅಲ್ಲಿ ಆಗ್ಲಿ ಸೀನಿಯರ್ ಅಲ್ಲಿ ಆಗ್ಲಿ 2016 ಇಂದ ನಾನು ರೈಲ್ವೆ ಸೇರಿದ್ದು 2016 ಅಲ್ಲಿ. ರೈಲ್ವೆ ಸೇರೋಕ್ಕಿಂತ ಮುಂಚೆ ನಾನು ಯಾವ ಕಾಂಪಿಟೇಷನ್ ಆಡಿದಿನಲ್ಲ ಮೇಡಮ್, ಅಂದ್ರೆ ಕರ್ನಾಟಕ ರಿಪ್ರೆಸೆಂಟ್ ಮಾಡಿ ಯಾವುದೇ ಕಾಂಪಿಟೇಷನ್ ಆಡಿದ್ರಲ್ಲೂ ಅದ್ರಲ್ಲಿ ನಂದು ಒಂದು ಗೋಲ್ಡ್ ಮೆಡಲ್, ನ್ಯಾಷನಲ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಫಿಕ್ಸ್ ಇರ್ತಿತ್ತು. ಆಮೇಲೆ ರೈಲ್ವೆ ಸೇರಿದ್ಮೇಲೆ ನಾನು ಇನ್ನು ಜಸ್ಟ್ ನಾ ರೈಲ್ವೆ ಸೇರಿದಾಗನು 18 ಅಲ್ಲೇನೆ ಇದ್ದೆ. ಸೇರಿದ್ಮೇಲೆ ರೈಲ್ವೆ ಸೇರಿದ್ಮೇಲೆ ನಾವು ಜೂನಿಯರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಹಾಗಿಲ್ಲ ಮೇಡಮ್, ಅಂದ್ರೆ ಡೈರೆಕ್ಟ್ ನಮ್ಗೆ ಸೀನಿಯರ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿತ್ತು. ಅವಾಗ ಒಮ್ಮೆ ಕಾಂಪಿಟೇಷನ್ ಜಾಸ್ತಿ ಆಗಿದ್ರಿಂದ ನನ್ನ ಪರ್ಫಾರ್ಮೆನ್ಸ್ ಅಲ್ಲಿ ಅವಾಗ ಸ್ವಲ್ಪ ಎಫೆಕ್ಟ್ ಆಯ್ತು. ಅದಾದ್ಮೇಲೆ ನಾನು ಕಂಟಿನ್ಯೂ ಪರ್ಫಾರ್ಮೆನ್ಸ್ ಮಾಡ್ತಾನೆ ಇದೀನಿ. ಬಟ್ ಆದ್ರೆ ಜೂನಿಯರ್ ಅಲ್ಲಿ ನಾನು 18 ಆಗ್ಲಿ 16 ಆ ಟೈಮ್ ಅಲ್ಲೆಲ್ಲ ನಂದು ಆಲ್ಮೋಸ್ಟ್ 10 ಕಾಂಪಿಟೇಷನ್ಸ್ ಗೋಲ್ಡ್ ಮೆಡಲ್ ಇದೆ.
1: ನೀವೀಗ ರೈಲ್ವೇಸ್ ಅಲ್ಲಿ ಇದ್ದೀರಿ ಅಂತ ಹೇಳಿದ್ರಿ, ಹೇಗ್ ಸೇರಿದ್ರಿ, ನಿಮ್ಮ ಎಜುಕೇಶನ್ ಏನು?
0: ನಂದು ಎಜುಕೇಶನ್ ಡಿಗ್ರಿ ಆಗಿದೆ ಮೇಡಮ್. ಆಮೇಲೆ ನಾನು ಇಂಟರ್ನ್ಯಾಷನಲ್ಸ್ ಏಷ್ಯಾ ಕಪ್ ಮೆಡಲ್ ಮಾಡಿದ್ಮೇಲೆ, ಆಮೇಲೆ ನನ್ನ ನ್ಯಾಷನಲ್ಸ್ ಮಲ್ಟಿಪಲ್ ನ್ಯಾಷನಲ್ಸ್ ನಾನು ಚಾಂಪಿಯನ್ ಆದ್ಮೇಲೆ ರೈಲ್ವೇಸ್ ನಾನು
1: ಸ್ಪೋರ್ಟ್ಸ್
0: ಕೋಟಾ ಅಲ್ಲಿ ನಾನು ಅಪ್ಲೈ ಮಾಡಿದೆ. ಆವಾಗ ನನ್ಗೆ ಟ್ರಯಲ್ಸ್ ಎಲ್ಲ ಆಯ್ತು ಮೇಡಮ್. ಟ್ರಯಲ್ಸ್ ಆಗಿ ನನ್ನ ಆಯ್ಕೆ ಮಾಡ್ಕೊಂಡ್ರು ರೈಲ್ವೇಸ್. ಇವಾಗ ನಾನು ರೈಲ್ವೇಸ್ ಅಲ್ಲಿ ಪ್ರೆಸೆಂಟ್ ಆಸ್ ಎ TTI ಅಂತ ವರ್ಕ್ ಮಾಡ್ತಾ ಇದ್ದೀನಿ.
1: ಆಲ್ ಇಂಡಿಯಾ ಇಂಟರ್ ರೈಲ್ವೆ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ, ಆ ಅನುಭವಗಳನ್ನ ಹಂಚಿಕೊಳ್ಳಿ.
0: 2018 ಅಲ್ಲಿ ಬಿಕಾನೇರ್ ಅಲ್ಲಿ ಅದು ಕಾಂಪಿಟೇಷನ್ ನಡೆದಿತ್ರಿ. ಇಂಡಿಯಾ ಅದನ್ನ ಕಂಡಕ್ಟ್ ಮಾಡಿದ್ರು. ಅದರಲ್ಲಿ ಸುಮಾರು ಒಂದು 8-10 ಕಂಟ್ರೀಸ್ ಭಾಗವಹಿಸಿದ್ರು ಮೇಡಮ್, ಇನ್ಕ್ಲೂಡಿಂಗ್ ಫ್ರಾನ್ಸ್. ಆಮೇಲೆ ಒಳ್ಳೆ ಒಳ್ಳೆ ಕಾಂಪಿಟೇಷನ್ ಇರೋ ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡಿದ್ದು ರೀ.
1: ನ್ಯಾಷನಲ್ ನೀವು ಬಹಳಷ್ಟು ಭಾಗವಹಿಸಿದ್ರಿ, ಟ್ರ್ಯಾಕ್ ಸೈಕ್ಲಿಂಗ್ ಆಗಿರ್ಬೋದೇ ಎಲ್ಲ. ಸೊ ಆ ಚಾಂಪಿಯನ್ಶಿಪ್ ಗಳಲ್ಲಿ ಅನೇಕ ಪದಕಗಳನ್ನ ತಗೊಂಡ್ಬಂದಿದ್ರಿ.
0: SWR ರೈಲ್ವೇಸ್ ಇಂದ ಮೇಡಮ್ ನಾನು ಇಂಟರ್ ರೈಲ್ವೇಸ್ ಅಂತ ಆಗುತ್ತೆ. ಈಗ ಫಸ್ಟ್ ನಮ್ದು SWR ನಾವು ರಿಪ್ರೆಸೆಂಟ್ ಮಾಡೋದು ಆಲ್ ಇಂಡಿಯಾ ಇಂಟರ್ ರೈಲ್ವೇಸ್ ಅಲ್ಲಿ. ಅದರಲ್ಲಿ ನಾವು ರೋಡ್ ಮತ್ತೆ ಟ್ರ್ಯಾಕ್ ಎರಡ್ ಡಿಸಿಪ್ಲಿನ್ ಅಲ್ಲಿ ನಾವು ಕಾಂಪಿಟೇಷನ್ ಮಾಡ್ತೀವಿ. ಅದರಲ್ಲಿ ನಾನು ರೋಡ್ ಅಲ್ಲಿ ಟೈಮ್ ಟ್ರಯಲ್ ಅಲ್ಲಿ ಮೆಡಲ್ ಮಾಡಿದೆ ಮೇಡಮ್. 2019 ಅಲ್ಲಿ ಸಿಲ್ವರ್ ಮೆಡಲ್ ಆಗಿದೆ. ಆಮೇಲೆ ಮಲ್ಟಿಪಲ್ ಟೈಮ್ ನಾವು ಟೀಮ್ ಟೈಮ್ ಟ್ರಯಲ್ ಗೋಲ್ಡ್ ಮೆಡಲ್ ಮಾಡಿದೀವಿ. ಆಮೇಲೆ SWR ಗೆ ನಾವು ಆಲ್ಮೋಸ್ಟ್ 5 ಇಯರ್ಸ್ ಚಾಂಪಿಯನ್ ಕೊಟ್ಟಿದ್ದೀವಿ ಮೇಡಮ್. ಫಸ್ಟ್ ಟೈಮ್ ನಾವು ನಮ್ದು ಟೀಮ್ ಚಾಂಪಿಯನ್ ಆದಾಗ ನಾನು ಅದರಲ್ಲಿ ಟೀಮ್ ಅಲ್ಲಿ ಇದ್ದೆ ಮೇಡಮ್. ಕಂಟಿನ್ಯೂ ನಮ್ SWR ಟೀಮ್ ಸೈಕ್ಲಿಂಗ್ ಅಲ್ಲಿ ಸ್ಟ್ರಾಂಗ್ ಇದೆ ಮೇಡಮ್, ಚಾಂಪಿಯನ್ ತರ್ತಾ ಇದೀವಿ ಪ್ರತಿ ವರ್ಷ.
1: 2016 ಏಷ್ಯಾ ಕಪ್ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನ ಪಡೆದ್ರಿ, ಆ ಅನುಭವವನ್ನ ಹಂಚಿಕೊಳ್ಳಿ.
0: 2016 ಅಲ್ಲಿ ಏಷ್ಯಾ ಕಪ್ ಡೆಲ್ಲಿ ಒಳಗ ಕಂಡಕ್ಟ್ ಆಗಿತ್ತು ಮೇಡಮ್, ಇಂಡಿಯಾದವರು ಹೋಸ್ಟ್ ಮಾಡಿದ್ರಿ. ಅದರಲ್ಲಿ ನಾವು ಟೀಮ್ ಪರ್ಶೂಟ್ ಅಲ್ಲಿ ನಾನು ಪಾರ್ಟ್ ತಗೊಂಡಿದ್ದೆ ರೀ. ಅದ್ರಲ್ಲಿ ನಮ್ದು ಇಂಡಿಯಾ ನಾವು 5 ಜನ ಇದ್ವಿ, ಕರ್ನಾಟಕದವರೇ ಇಬ್ರು ಇದ್ವಿ ಮೇಡಮ್. ಅದ್ರಲ್ಲಿ ನಾನು ಮತ್ತೆ ರಾಜು ಭಾಟಿ ಅಂತ ಇಬ್ರು ಹುಡುಗರು ನಾವು ಕರ್ನಾಟಕದಿಂದನೇ ಪಾರ್ಟಿಸಿಪೇಟ್ ಮಾಡಿದ್ವಿ. 4 ಕಿಲೋಮೀಟರ್ ಟೀಮ್ ಪರ್ಶೂಟ್ ಇವೆಂಟ್ ಇತ್ತು ರೀ. ಅದರೊಳಗ ನಮ್ದು ಕ್ವಾಲಿಫೈರ್ ರೌಂಡ್ ಅಲ್ಲಿ 3rd ಪ್ಲೇಸ್ ಆಯ್ತು ಮೇಡಮ್. ಕ್ವಾಲಿಫೈಯರ್ ನಲ್ಲಿ ಥರ್ಡ್ ಪ್ಲೇಸ್ ಆಯ್ತು. ಆಮೇಲೆ ಜಸ್ಟ್ 1 ಸೆಕೆಂಡ್ ನಾವಿನ್ ಫಾಸ್ಟ್ ಇದ್ವಿ ಅಂತಂದ್ರೆ ನಾವು ಕ್ವಾಲಿಫೈಯರ್ ರೌಂಡ್ ಅಲ್ಲಿ ನಾವು ಫಸ್ಟ್ ಸೆಕೆಂಡ್ ಗೆ ನಾವು ಗೋಲ್ಡ್ ಮೆಡಲ್ಗೆ ನಾವು ಫೈಟ್ ಮಾಡಬಹುದಿತ್ತು. ಕ್ವಾಲಿಫೈಯರ್ ರೌಂಡ್ ಅಲ್ಲಿ ನಾವು ಬ್ರಾಂಜ್ ಮೆಡಲ್ಗೆ ಕ್ವಾಲಿಫೈ ಆದ್ಮೇಲೆ ನಾವು ಫೈನಲ್ ಗೆ ಬ್ರಾಂಜ್ ಮೆಡಲ್ಗೆ ನಾವು ಫೈಟ್ ಮಾಡಬೇಕಾಗತ್ತೆ. ಹಂಗಾಗಿ ನಾವು ಫೈನಲ್ ಬ್ರಾಂಜ್ ಮೆಡಲ್ಗೆ ಫೈಟ್ ಮಾಡಿ ಬ್ರಾಂಜ್ ಮೆಡಲ್ ತಗೋಬೇಕಾಯ್ತು. ಕಜಕಿಸ್ತಾನ್ ಆಗ್ಲಿ, ಆಮೇಲೆ ಕೊರಿಯಾ ಆಗ್ಲಿ, ಪಾಕಿಸ್ತಾನ, ಆಮೇಲೆ ಬೇರೆ ಬೇರೆ

0: ಕಂಟ್ರೀಸ್ ಎಲ್ಲ ಬಂದಿದ್ವು. ಎಷ್ಟರಿಂದ ಆಲ್ಮೋಸ್ಟ್ 7 to 8 ಕಂಟ್ರೀಸ್ ಪಾರ್ಟ್ ತಗೊಂಡಿದ್ವಿ.
1: ಸೊ ನಿಮ್ಗೆ ಯಾರು ಟಫ್ ಕಾಂಪಿಟೇಟರ್ ಅನ್ಸಿದ್ದು?
0: ಟಫ್ ಕಾಂಪಿಟೇಷನ್ ಅಂತಂದ್ರೆ ಮೇಡಮ್, ಕೊರಿಯನ್ ಟೀಮ್ ಮತ್ತೆ ಕಜಕಿಸ್ತಾನ್ ಟೀಮ್ ಟಫ್ ಕಾಂಪಿಟೇಷನ್ಸ್ ಮೇಡಮ್.
1: ನಮ್ಮ ಭಾರತದಲ್ಲಿ ಸೈಕ್ಲಿಂಗ್ ನಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೇಕಾ? ಯಾಕಂದ್ರೆ ಯಾರು ಒಲಿಂಪಿಕ್ಸ್ ಗೆ ಹೋಗ್ತಾ ಇಲ್ಲ ಸೈಕ್ಲಿಸ್ಟ್ ಗಳು, ಏನ್ ಕಾರಣ ಅಂತ ಹೇಳ್ತೀರಾ?
0: ಕಾರಣ ಅಂದ್ರೆ ಮೇಡಮ್, ಯುರೋಪಿಯನ್ ಕಂಟ್ರೀಸ್ ಎಲ್ಲ ಸೈಕ್ಲಿಂಗ್ ಅಲ್ಲಿ ಬಹಳ ಬಹಳ ಫಾರ್ವರ್ಡ್ ಅಲ್ಲಿ ಇದಾರೆ. ಅವ್ರದ್ದು ಒಂದು ಸ್ಪೋರ್ಟ್ಸ್ ಸೈನ್ಸ್ ಇರ್ಬೋದು, ನ್ಯೂಟ್ರಿಷನ್ ಇಂಟೇಕ್ ಇರ್ಬೋದು, ಆಮೇಲೆ ಕೋಚಿಂಗ್ ಸ್ಕಿಲ್ ಇರ್ಬೋದು, ಕೋಚಿಂಗ್ ಇರ್ಬೋದು, ಬಹಳ ಒಂದು ನೆಕ್ಸ್ಟ್ ಲೆವೆಲ್ ಅವರು ಇದಾರೆ ಮೇಡಮ್. ಈ ನಮ್ಮ ಇಂಡಿಯಾದವರು ಇಂಪ್ರೂವ್ ಆಗ್ತಾ ಇದಾರೆ, ನಮ್ಮವ್ರು ಹೆಂಗ್ ಇಂಪ್ರೂವ್ ಆಗ್ತಾ ಇದ್ರೆ ಅದ್ರ ತಕ್ಕಂಗೆ ಯುರೋಪಿಯನ್ ಕಂಟ್ರೀಸ್ ಹೊರಗಡೆ ಕಂಟ್ರೀಸ್ ದವರು ಅವರು ಇಂಪ್ರೂವ್ ಆಗ್ತಾ ಇದಾರೆ. ಬಟ್ ಓಕೆ ಮೇಡಮ್, ನಾವು ನಮ್ದು ಲೆವೆಲ್ ಬೆಸ್ಟ್ ಮಾಡ್ತಾ ಇದೇವ್ರಿ, ಇಂಪ್ರೂವ್ ಆಗ್ತಾ ಇದೆ ಮೇಡಮ್ ಸೈಕ್ಲಿಂಗ್.
1: ಯಾಕೆ ಆಯ್ಕೆ ಆಗ್ತಾ ಇಲ್ಲ ಒಲಿಂಪಿಕ್ ಗೆ?
0: ಕಾಂಪಿಟೇಷನ್ ಆತರ ಇದೆ ಮೇಡಮ್, ಮೇನ್ ಜಾಸ್ತಿ ಕಾಂಪಿಟೇಷನ್ ಇದೆ ಮೇಡಮ್, ಅದಕ್ಕೆ ಆಯ್ಕೆ ಆಗ್ತಾ ಇಲ್ಲ ರೀ. ಇಕ್ವಿಪ್ಮೆಂಟ್ ಫೆಸಿಲಿಟಿ ಇಂಡಿಯಾ ಲೆವೆಲ್ ಗೆ ಇಂಡಿಯಾ ಟೀಮ್ ಇಂಡಿಯಾ ರೈಡರ್ಸ್ ಗೆ ಯಾವ್ದೇ ಕಡೆಯಿಂದ ಕಡಿಮೆ ಇಲ್ಲ ಮೇಡಮ್. ಇಕ್ವಿಪ್ಮೆಂಟ್ ಆಗಿ ನಮ್ಗೆ 100% ಏನು ವರ್ಲ್ಡ್ ಕ್ಲಾಸ್ ಇಕ್ವಿಪ್ಮೆಂಟ್ ನಮ್ ಕಡೆ ಇದೆ ಮೇಡಮ್. ಕೋಚಿಂಗ್ ಫೆಸಿಲಿಟಿ ಸ್ವಲ್ಪ ಕಡಿಮೆ ಇತ್ತು ಮೇಡಮ್ ಇಷ್ಟ ದಿನ. ಈಗ ಲಾಸ್ಟ್ ಒಂದು 2 ಇಯರ್ಸ್ ಇಂದ ಕೋಚಿಂಗ್ ಕೋಚಸ್ ನು ಒಳ್ಳೆ ಕೋಚಸ್ ನ ಟೀಮ್ ಗೆ ಎಲ್ಲ ಹಾಕಿದಾರ, ಇಂಪ್ರೂವ್ ಆಗ್ತಾ ಇದೆ ಮೇಡಮ್. ಬಟ್ ಇದೇ ಕೆಲಸ ಒಂದು 10 ವರ್ಷ ಮುಂಚೆ ಏನೋ ಒಂದು ಕೋಚಸ್ ಬದಲಾವಣೆ ಮಾಡಿದ್ರೆ ಇಲ್ಲಿ ತನ ಅಂದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ ಗೆ ಆಗ್ಬಹುದಿತ್ತು. ಬಟ್ ಮುಂದಿನ ದಿನಗಳ ಒಳಗ ಒಲಿಂಪಿಕ್ ಗೆ ನಮ್ಮ ಇಂಡಿಯಾದಿಂದ ರೀಚ್ ಆಗ್ತಾರೆ
1: ಅಂತ ಒಂದು ಭರವಸೆ
0: ಇದೆ ಮೇಡಮ್. ಹೌದು
1: ಸಂದೇಶ್ ಅವರೇ, ವರ್ಲ್ಡ್ ರೈಲ್ವೆ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ರಜತ ಪದಕವನ್ನ ಗೆದ್ದಿದ್ರಿ. ಅದು 40 ಕಿಲೋಮೀಟರ್ TTT ಇವೆಂಟ್ ಇತ್ತಲ್ವಾ? ಯಾವ ರೀತಿ ಇತ್ತ ಕಾಂಪಿಟೇಷನ್?
0: 40 ಕಿಲೋಮೀಟರ್ TTT ಅಂತಂದ್ರೆ ಟೀಮ್ ಟೈಮ್ ಟ್ರಯಲ್ ಮೇಡಮ್. 40 ಕಿಲೋಮೀಟರ್ ಟೀಮ್ ಟೈಮ್ ಟ್ರಯಲ್. ನಾವು ಇಂಡಿಯಾದಿಂದ 5 ಜನ ಪಾರ್ಟ್ ತಗೊಂಡಿದ್ವಿ. 5 ಜನ ಅಂದ್ರೆ 5 ಜನ ಸೇರಿ ನಾವು 40 ಕಿಲೋಮೀಟರ್ ಫಿನಿಶ್ ಮಾಡಬೇಕಾಗಿರೋದು ಕೂಡಿ ಫಿನಿಶ್. ಹಾ, ಟೀಮ್ 5 ಜನ ಕೂಡಿ ಸ್ಟಾರ್ಟ್ ಮಾಡಿ 5 ಜನ ಸೇರಿ ನಾವು ಫಿನಿಶ್ ಮಾಡಬೇಕು. 5 ಜನರಲ್ಲಿ ಅಟ್ಲೀಸ್ಟ್ 4 ಜನ ನಾವು ಫಿನಿಶ್ ಮಾಡಬೇಕು ಮೇಡಮ್. ಒಬ್ರು ಬಿಟ್ಟು ನಡೆದಿದ್ವಿ. ಅಟ್ಲೀಸ್ಟ್ 4th ರೈಡರ್ ಯಾರು ಫಿನಿಶ್ ಮಾಡ್ತಾರಲ್ಲ ಅವ್ರದ್ದು ಟೈಮ್ ಕೌಂಟ್ ಮಾಡ್ತಾರೆ ಮೇಡಮ್. ಫಸ್ಟ್ 2nd 3rd ಮುಂದ್ ಫಿನಿಶ್ ಮಾಡಿದ್ರು 4th ರೈಡರ್ ಲೇಟ್ ಆಗಿ ಬಂದ್ರು 4th ರೈಡರ್ ನೇ ಟೈಮ್ ಕೌಂಟ್ ಮಾಡ್ತಾರೆ ಮೇಡಮ್.
1: ಮೊದಲಿಗೆ ಯಾರು ರೀಚ್ ಆಗಿರ್ತಾರೆ
0: ಅವ್ರದ್ದು ಟೈಮ್ ಕೌಂಟ್ ಆಗಲ್ಲ. ಯಾರ್ದು 4th ರೈಡರ್, ಈಗ 5 ಜನರಲ್ಲಿ 4ನೇದ ಒಂದು ಟೈಮಿಂಗ್ ಕೌಂಟ್ ಆಗುತ್ತೆ ಮೇಡಮ್. ಗೋಲ್ಡ್ ಮೆಡಲ್ ಅವಾಗ ಫ್ರಾನ್ಸ್ ಅವ್ರು ತಗೊಂಡ್ರು. ನಮ್ಗೆ ಅವ್ರಿಗೆ 40 ಕಿಲೋಮೀಟರ್ ಟೀಮ್ ಟೈಮ್ ಟ್ರಯಲ್ ಅಲ್ಲಿ 5 ಸೆಕೆಂಡ್ ಡಿಫ್ರೆನ್ಸ್ ಇತ್ತು ಮೇಡಮ್. 5 ಸೆಕೆಂಡ್ ಅಷ್ಟೇ. 5 ಸೆಕೆಂಡ್ ನಾವು ಇನ್ನು ಚೆನ್ನಾಗಿ ನಮ್ದು ಟೀಮ್ ವರ್ಕ್ ನಾವು ಮಾಡಿದ್ವಿ ಅಂದ್ರೆ ನಾವು ಗೋಲ್ಡ್ ಮೆಡಲ್ ತಗೊಳ್ಳೋ ಚಾನ್ಸಸ್ ಇತ್ತು. ಬಟ್ ಆ ಟೈಮಲ್ಲಿ ನಮ್ದು ಬೆಸ್ಟ್ ಕೊಟ್ಟು ನಾವು ಸಿಲ್ವರ್ ಮೆಡಲ್ ತಗೊಂಡಿದ್ವಿ.
1: ಸೊ ಇಲ್ಲಿಯವರೆಗೆ ನಿಮ್ಗೆ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಪದಕಗಳು ಬಂದಿದೆ?
0: ಸ್ಟೇಟ್ ಲೆವೆಲ್, ನ್ಯಾಷನಲ್ಸ್ ಮತ್ತೆ ಇಂಟರ್ನ್ಯಾಷನಲ್ಸ್ ಎಲ್ಲಾ ಸೇರಿ ಆಲ್ಮೋಸ್ಟ್ ಒಂದು 30ಕ್ಕಿಂತ ಹೆಚ್ಚು ಪದಕಗಳಿದಾವೆ ಮೇಡಮ್. ಅದರಲ್ಲಿ ನ್ಯಾಷನಲ್ಸ್ ಅಲ್ಲಿ 10ಕ್ಕಿಂತ ಹೆಚ್ಚು ಪದಕಗಳು. ಇಂಟರ್ನ್ಯಾಷನಲ್ಸ್ ಅಲ್ಲಿ 2 ಮೆಡಲ್ ಇದೆ ಮೇಡಮ್, ಒಂದು ಸಿಲ್ವರ್ ಮತ್ತು ಒಂದು ಬ್ರಾಂಜ್ ಮೆಡಲ್ ಇದೆ. ನ್ಯಾಷನಲ್ಸ್ ಲೆವೆಲ್ದು 6 ಗೋಲ್ಡ್, 2 ಬ್ರಾಂಜ್, 1 ಸಿಲ್ವರ್ ಇದೆ ಮೇಡಮ್ ನ್ಯಾಷನಲ್ಸ್ ಅಲ್ಲಿ. ಆಮೇಲೆ ಇಂಟರ್ನ್ಯಾಷನಲ್ಸ್ ಒಂದು ಸಿಲ್ವರ್ ಮತ್ತು ಒಂದು ಬ್ರಾಂಜ್ ಮೆಡಲ್ ಇದೆ.
1: ನಿಮ್ಮ ಕ್ರೀಡಾ ಸಾಧನೆಯನ್ನ ಗುರುತಿಸಿ ಅನೇಕ ಪ್ರಶಸ್ತಿಗಳು ನಿಮಗೆ ಬಂದಿದೆ ಒಲಿದು, ಸೊ ಆ ಕುರಿತಾಗಿ ಹೇಳಿ.
0: ಕರ್ನಾಟಕ ವತಿಯಿಂದ ನನಗೆ ಕರ್ನಾಟಕ ಒಲಿಂಪಿಕ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ ಮೇಡಮ್. ಅದು 2016 ಅಲ್ಲಿ ನಾನು ಏಷ್ಯಾ ಕಪ್ ಮೆಡಲ್ ಮಾಡಿದ್ಮೇಲೆ ನನಗೆ ಗುರುತಿಸಿ ಕರ್ನಾಟಕ ಒಲಿಂಪಿಕ್ ಅವಾರ್ಡ್ ಅನ್ನು ಕೊಟ್ಟರು ಮೇಡಮ್ 2016 ಅಲ್ಲಿ. ಅದಾದ್ಮೇಲೆ ನನಗೆ ರೈಲ್ವೇಸ್ ಇಂದ, ನಾನು ಓಲ್ಡ್ ರೈಲ್ವೇಸ್ ಮಾಡಿದ್ಮೇಲೆ SW ರೈಲ್ವೆಯಿಂದ GM ಅವಾರ್ಡ್ ಅಂತ ಕೊಡ್ತಾರೆ ಮೇಡಮ್. 2018 ಅಲ್ಲಿ GM ಅವಾರ್ಡ್ ಕೊಟ್ಟರು.
1: ಸಂದೇಶ್ ಅವರೇ, ನೀವು ಬಹಳಷ್ಟು ಸಾಧನೆಯನ್ನ ಮಾಡಿದ್ದೀರಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈಕ್ಲಿಂಗ್ ನಲ್ಲಿ, ನಿಮ್ಮ ಮುಂದಿನ ಗುರಿ ಏನು?
0: ಇವಾಗ್ಲೂ ನಾನು ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ ಮೇಡಮ್. ಆಕ್ಚುಲಿ ಮುಂದಿನ ಗುರಿ ಅಂತಂದ್ರೆ ನಾವು ಏನು ಈಗ ಇಲ್ಲಿ ತನಕ ಸೈಕ್ಲಿಂಗ್ ಮಾಡಿದೀವಲ್ಲ, ಅದರೊಂದು ನಾಲೆಜ್ ನಾವು ನಮ್ಮ ಜೂನಿಯರ್ಸ್ ಆಗಿರ್ಬೋದು, ಆಮೇಲೆ ಅವ್ರ ಜೊತೆ ಶೇರ್ ಮಾಡಿ ಅವ್ರಿಗೂ ಒಂದು ನ್ಯಾಷನಲ್, ಇಂಟರ್ನ್ಯಾಷನಲ್, ಆಮೇಲೆ ಒಲಿಂಪಿಕ್ ಲೆವೆಲ್ ತನಕ ಅವ್ರಿಗೂ ರೀಚ್ ಮಾಡ್ಸಕ್ ನಮ್ ಕಡೆಯಿಂದ ಒಂದು ಪ್ರಯತ್ನ ಮಾಡ್ಬೇಕಂತ.
1: ನೀವು ಕೋಚಿಂಗ್ ಮಾಡ್ತೀರಿ?
0: ಕೋಚಿಂಗ್ ಮಾಡ್ಬೇಕಂತ ಇದೆ ಮೇಡಮ್ ಮುಂದಿನ ದಿನಗಳೊಳಗಡೆ.
1: ಈಗ ಸೈಕ್ಲಿಂಗ್ ಕ್ರೀಡೆಯತ್ತ ಯುವ ಜನಾಂಗ ಒಲವು ತೋರಿಸಬೇಕಂದ್ರೆ ಭವಿಷ್ಯ ಏನಿದೆ?
0: ಸೈಕ್ಲಿಂಗ್ ಒಂದ್ ಸ್ಪೋರ್ಟ್ ಆಗಿ ನಾವು ತಗೋಬಹುದು ಮೇಡಮ್, ಒಳ್ಳೆ ಸ್ಪೋರ್ಟ್. ಅದರಿಂದ ನಮ್ದು ಹೆಲ್ತ್ ಚೆನ್ನಾಗಿರುತ್ತೆ. ಸ್ಟೇಟ್ ಲೆವೆಲ್ ಆದ್ಮೇಲೆ ನ್ಯಾಷನಲ್ಸ್ ಮೆಡಲ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ ತನಕ ರೀಚ್ ಆದ್ಮೇಲೆ ಮೆಡಲ್ ಮಾಡಿದ್ರೆ ಅವ್ರಿಗೊಂದು ಜಾಬ್ ಅಪರ್ಚುನಿಟೀಸ್ ಸಿಗುತ್ತೆ. ಈಗ ಎಲ್ರು ಮನೆಯಲ್ಲಿ ಪೇರೆಂಟ್ಸ್ ಎಲ್ರು ಅನ್ನಕ ಕೆಲವೊಬ್ರು ಥಿಂಕಿಂಗ್ ಹೆಂಗಿದೆ ಅಂತಂದ್ರೆ ಓದ್ಬೇಕು, ಓದಿದ್ರಷ್ಟೇ ಜಾಬ್ ಸಿಗುತ್ತೆ, ಜಾಬ್ ಸಿಕ್ಕರೆ ಒಂದ್ ಸೆಟಲ್ ಆಗ್ಬೋದು, ಮನೆ ನೋಡ್ಕೋಬಹುದು ಅನ್ನೋ ಒಂದು ಉದ್ದೇಶದಿಂದ ಇರ್ತಾರೆ. ಹಂಗೆ ಈಗ ನಾವು ಸ್ಪೋರ್ಟ್ ಮಾಡಿದ್ರು ಅವ್ರು ಒಂದ್ ಸೆಟಲ್ ಆಗ್ಬೋದು, ಆಮೇಲೆ ಅವ್ರೊಂದು ಲೈಫ್ ಲೀಡ್ ಮಾಡಬಹುದು. ಅದ್ರೊಳಗೆ ನಮ್ ಸೈಕ್ಲಿಂಗ್ ಒಂದು ಒಳ್ಳೆ ಸ್ಪೋರ್ಟ್ಸ್ ಇದೆ ಮೇಡಮ್. ಈ ಕಡೆ ನಮ್ದು ಫಿಟ್ನೆಸ್, ನಮ್ದು ಹೆಲ್ತ್ ಚಲೋ ಇರ್ತೈತಿ. ಆಮೇಲೆ ನಾವು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಮೆಡಲ್ ಮಾಡಿ

0: ಅವ್ರಿಗೊಂದು ಅದರಿಂದ ಜಾಬ್ ಸಿಗುತ್ತೆ, ಅದರಿಂದನೂ ಅವರು ಒಂದು ಒಳ್ಳೆ ಸೆಟ್ಲ್ ಆಗ್ಬೋದು ಮೇಡಮ್. ಒಂದು ಒಳ್ಳೆ
1: ಭವಿಷ್ಯ ಇದೆ
0: ಭವಿಷ್ಯ ಇದೆ ಮೇಡಮ್, ಸೈಕ್ಲಿಂಗ್ ಅಲ್ಲಿ ಒಳ್ಳೆ ಭವಿಷ್ಯ ಇದೆ.
1: ಸಂದೇಶ್ ಅವರೇ, ಈಗ ಬಹಳಷ್ಟು ಯುವ ಜನಾಂಗಗಳನ್ನ ಗಮನಿಸಿದ್ರೆ ಮಾದಕ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ ಅಥವಾ ಕಂಟಿನ್ಯೂ ಆಗಿ ಮೊಬೈಲ್ ಅವ್ರ ಕೈಯಲ್ಲಿ ಇರ್ತಾ ಇದೆ. ಸೊ ಅಂತ ಯುವ ಜನಾಂಗಕ್ಕೆ ಏನ್ ಹೇಳಲಿಕ್ಕೆ ಬಯಸ್ತೀರಿ?
0: ಮೊಬೈಲ್ ಆಗ್ಲಿ ಟಿವಿ ಆಗ್ಲಿ ಅದನ್ನ ಒಳ್ಳೇದಾಗಿನೂ ನಾವು ಉಪಯೋಗ ಮಾಡ್ಕೋಬಹುದು ಮೇಡಮ್, ಕೆಟ್ಟದಾಗಿನೂ ಉಪಯೋಗ ಮಾಡ್ಕೋಬಹುದು. ಅದರಿಂದ ಎಷ್ಟು ನೆಸೆಸರಿ ಇರುತ್ತೆ ಅಷ್ಟು ನಾವು ಯೂಸ್ ಮಾಡಿಕೊಂಡು ಸ್ಟಡೀಸ್ ಆಗ್ಲಿ ಇಲ್ಲ ಸ್ಪೋರ್ಟ್ಸ್ ಆಗ್ಲಿ ಫಿಟ್ನೆಸ್ ಆ ಕಡೆ ಒಂದ್ ಸ್ವಲ್ಪ ಲಕ್ಷ್ಯ ಕೊಡ್ಬೇಕು ಮೇಡಮ್. ಆಮೇಲೆ ಈಗಿಂದ ಯೂತ್ ಯಾವ ತರ ಕನ್ಸಿಡರ್ ಮಾಡ ಅಂತಾರ ಅಂದ್ರ, ನಾವ್ ನೋಡ್ದಂಗ ಎಷ್ಟೋ ಜನ ನೋಡ್ದಾಗ ಒಂದ್ಸಲ ಫೋನ್ದಲ್ಲೇನೆ ಇರ್ತಾರೆ. ಫೋನ್ದಲ್ಲಿ ಏನೋ ಒಂದು ಆಕ್ಟಿವಿಟೀಸ್ ಮಾಡೋದಾಗ್ಲಿ ಆಪ್ ಯೂಸ್ ಮಾಡೋದಾಗ್ಲಿ ಗೇಮ್ ಮಾಡೋದಾಗ್ಲಿ ಆತರ ಎಲ್ಲ ಅದನ್ನ ಯೂಸ್ ಮಾಡ್ತಾರೆ. ಅದನ್ನ ಯೂಸ್ ಮಾಡೋದ್ರ ಬದಲಿ ಅದರಿಂದ ಏನೋ ಒಂದು ಕಲಿಯೋದನ್ನ ಕಲಿಯಬಹುದ್ರಿ. ಆಮೇಲೆ ಅದನ್ನ ಜಾಸ್ತಿ ಯೂಸ್ ಮಾಡೋದ್ ಬಿಟ್ಟು ಹೊರಗಡೆ ಪ್ರಪಂಚ ಒಳಗೆ ಎಷ್ಟೋ ಆಕ್ಟಿವಿಟೀಸ್ ಇದೆ, ಆಮೇಲೆ ಸ್ಪೋರ್ಟ್ಸ್ ಮಾಡಬಹುದು. ಈ ತರ ಎಲ್ಲ ನಮ್ದು ಒಂದು ಯೂತ್ ನಾವು ಯೂಸ್ ಮಾಡ್ಕೋಬೇಕು. ಅದ್ ಬಿಟ್ಟು ಜಾಸ್ತಿ ನಾವು ಡಿಜಿಟಲ್ ಆಗಿ ಫೋನ್ ಅಲ್ಲಿ ಕುತ್ಕೊಂಡ್ರೆ ಆಮೇಲೆ ಅದು ಹೋಗಿ ಟೈಮ್ ಸಿಗಲ್ಲ. ಆಮೇಲೆ ಮುಂದ್ ಹೋಗಿ ನಾವು ಮತ್ ಕೊರಗೋದಕ್ಕೈತಿ. ನಾವು ಒಂದ್ ಟೈಮ್ ಅಲ್ಲಿ ನಾವು ನಮ್ದು ಯೂತ್ ಒಳಗ ನಾವು ಫೋನ್ ಒಳಗ ಎಷ್ಟೋ ನಮ್ ಟೈಮ್ ವೇಸ್ಟ್ ಮಾಡ್ಬಿಟ್ವಿ.
1: ಅಂದ್ರೆ ಬಹಳ ಜನ ಈಗ ಚಿಕ್ಕ ಮಕ್ಕಳು ಸಹಿತ ಮಾದಕ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ, ತಮ್ಮ ಭವಿಷ್ಯವನ್ನ ಅಂಧಕಾರದೊಳಗೆ ದುಡ್ತಾ ಇದ್ದಾರೆ. ಸೊ ಅವ್ರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀನಿ?
0: ಯೂತ್ ಅವ್ರದೊಂದು ಅದು ಒಂದು ಟೈಮ್ ಅಲ್ಲಿ ಅವ್ರು ಮಾಡಿದ್ಮೇಲೆ ಅವಾಗ ಅವ್ರಿಗೆ ರಿಯಲೈಸ್ ಆಗಲ್ಲ ಮೇಡಮ್. ಅದೊಂದು ಟೈಮ್ ಹೋಗ್ಬಿಡುತ್ತೆ, ಹೋದ್ಮೇಲೆ ಅವ್ರಿಗೊಂದು ನಾವ್ ಹಿಂಗ್ ಮಾಡಬಾರ್ದಿತ್ತಲ್ಲ, ನಾವ್ ಹಿಂಗ್ ಮಾಡಿದಕ್ ಇವತ್ತಿನ ಪರಿಸ್ಥಿತಿ ನಮ್ದು ಹಿಂಗ್ ಬಂದೈತಿ ಅಂತ ಅವ್ರದೊಂದು ಭವಿಷ್ಯನ ಹಾಳಾಗ್ಬಿಡ್ತದೆ. ಹಂಗಾಗಿ ಅದನ್ನೆಲ್ಲ ಕಂಟ್ರೋಲ್ ಅಲ್ಲಿ ಇಟ್ಟುಕೊಂಡು ಸ್ಟಡೀಸ್ ಅಲ್ಲಾಗ್ಲಿ ಸ್ಪೋರ್ಟ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ರಿ, ಮಾಡಿದ್ರೆ ನಿಮ್ದೊಂದು ಫ್ಯೂಚರ್ ಚೆನ್ನಾಗಿರುತ್ತೆ. ಆಮೇಲೆ ಅವ್ರ ಸಲುವಾಗಿ ಅಂತೇಳಿ ಅವರು ಪೇರೆಂಟ್ಸ್ ಎಲ್ಲ ಎಷ್ಟೋ ಒಂದು ಕಷ್ಟ ಪಡ್ತಿರ್ತಾರ, ಅವ್ರದ್ದು ಮನಿ ಆಗ್ಲಿ ಟೈಮ್ ಆಗ್ಲಿ ವೇಸ್ಟ್ ಆಗ್ಬಾರ್ದು ಅಂತೇಳಿ ಅವರು ಅದನ್ನ ಕರೆಕ್ಟ್ ಯುಟಿಲೈಸ್ ಮಾಡ್ಕೋಬೇಕು.
1: ಒಳ್ಳೇದು ಸಂದೇಶ್ ಉಪ್ಪಾರ ಅವರೇ, ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಪಯಣದ ಕುರಿತಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ನಿಮ್ಮ ಈ ಕ್ರೀಡಾ ಸಾಧನೆ ನಮ್ಮ ಯುವಕರಿಗೆ ಸ್ಫೂರ್ತಿದಾಯಕವಾಗಿರಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು, ನಮಸ್ಕಾರ.
0: ಥ್ಯಾಂಕ್ ಯು ಮ್ಯಾಮ್.
1: ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಸಂದೇಶ್ ಉಪ್ಪಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಕ್ರೀಡಾ ಸುದ್ದಿಗಳು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ 19ನೇ ಆವೃತ್ತಿಯ ಹೈ ವೋಲ್ಟೇಜ್ ಫೈನಲ್ ಪಂದ್ಯದಲ್ಲಿ 5 ವಿಕೆಟ್ಗಳಿಂದ ಗುಜರಾತ್ ಟೈಟನ್ಸ್ ತಂಡವನ್ನು ಪರಾಭವಗೊಳಿಸಿ ಸತತ 2ನೇ ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿತು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2ನೇ ಐಪಿಎಲ್ ಟ್ರೋಫಿ ಗೆದ್ದು ವಿಜಯೋತ್ಸವ ಆಚರಿಸುವುದರೊಂದಿಗೆ ಸುಮಾರು 2 ತಿಂಗಳ ಐಪಿಎಲ್ ಉತ್ಸವ ಕೊನೆಗೊಂಡಿತು. ಟಾಸ್ ಗೆದ್ದ ಪಾಟಿದಾರ್ ಫೀಲ್ಡಿಂಗ್ ಆಯ್ದುಕೊಂಡರು. ನಾಯಕನ ನಿರ್ಧಾರವನ್ನು ಸಮರ್ಥಿಸುವಂತೆ ಆರ್ಸಿಬಿ ಬೌಲರ್ಗಳು ಪರಿಣಾಮಕಾರಿ ದಾಳಿ ಸಂಘಟಿಸಿದರು. ವೇಗಿ ಹೆಜಲ್ವುಡ್ ಮತ್ತು ರಸಿಕ್ ಸಲಾಮ್ದಾರ್ ಅವರ ದಾಳಿ ಮತ್ತು ಫೀಲ್ಡಿಂಗ್ ಚುರುಕುತನದಿಂದಾಗಿ ಗುಜರಾತ್ ತಂಡವನ್ನು 8 ವಿಕೆಟ್ಗೆ 151 ರನ್ಗಳ ಸಾಧಾರಣ ಮೊತ್ತಕ್ಕೆ ಕಟ್ಟಿಹಾಕಿದರು. ವಾಷಿಂಗ್ಟನ್ ಸುಂದರ್ ಅವರೊಬ್ಬರೇ ದಿಟ್ಟತನ ತೋರಿದರು. ಗುರಿ ಬೆನ್ನಟ್ಟಿದ ಆರ್ಸಿಬಿ ತಂಡಕ್ಕೆ ವೆಂಕಟೇಶ್ ಅಯ್ಯರ್ ಮತ್ತು ವಿರಾಟ್ ಕೊಹ್ಲಿ ಉತ್ತಮ ಆರಂಭ ನೀಡಿದರು. ಮೊದಲ ವಿಕೆಟ್ಗೆ ಬಿರುಸಿನ 62 ರನ್ ಸೇರಿಸಿ ಗೆಲುವಿಗೆ ಮುನ್ನುಡಿ ಬರೆದರು. ಆದರೆ ಉತ್ತಮ ಲಯದಲ್ಲಿದ್ದ ವೆಂಕಟೇಶ್ ಅಯ್ಯರ್ ಅವರು ಮೊಹಮ್ಮದ್ ಸಿರಾಜ್ ಓವರ್ನಲ್ಲಿ ಕಗಿಸೋ ರಬಾಡಾ ಅವರಿಗೆ ಕ್ಯಾಚಿತ್ತು ನಿರ್ಗಮಿಸಿದರು. ನಂತರ ಬಂದ ಕನ್ನಡಿಗ ದೇವದತ್ ಪಡಿಕಲ್ ನಿರಾಸೆ ಮೂಡಿಸಿದರು. ರಬಾಡಾ ಎಸೆತದಲ್ಲಿ ದೊಡ್ಡ ಹೊಡೆತಕ್ಕೆ ಮುಂದಾದ ಅವರು ಬೌಂಡರಿ ಲೈನ್ನಲ್ಲಿದ್ದ ಅರ್ಷದ್ ಖಾನ್ ಅವರಿಗೆ ಕ್ಯಾಚಿತ್ತರು. ಅನುಭವಿ ಸ್ಪಿನ್ನರ್ ರಶೀದ್ ಖಾನ್ 9ನೇ ಓವರ್ನಲ್ಲಿ ಪಾಟಿದಾರ್ ಮತ್ತು ಕೃಣಾಲ್ ಪಾಂಡ್ಯ ಅವರ ವಿಕೆಟ್ ಅನ್ನು ತೆಗೆದುಕೊಂಡರು. 91 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡ ಆರ್ಸಿಬಿ ಪಾಳೆಯದಲ್ಲಿ ಆತಂಕ ಮನೆ ಮಾಡಿತು. ಆದರೆ ಒಂದೆಡೆ ವಿಕೆಟ್ ಉರುಳುತ್ತಿದ್ದರೂ ಕೊಹ್ಲಿ ಮಾತ್ರ ಜವಾಬ್ದಾರಿಯುತವಾಗಿ ಆಡಿದರು. ಅವರು 25 ಎಸೆತಗಳಲ್ಲಿ 50ರ ಗಡಿ ದಾಟಿದರು. ಇದು ಐಪಿಎಲ್ನಲ್ಲಿ ಅವರ ಅತಿ ವೇಗದ ಅರ್ಧಶತಕವಾಗಿದೆ. ಅವರ ಇನ್ನಿಂಗ್ಸ್ನಲ್ಲಿ 9 ಬೌಂಡರಿ ಮತ್ತು 3 ಸಿಕ್ಸರ್ ಒಳಗೊಂಡಿದ್ದವು. ಭಾರತದ ತಾರಾ ಜೋಡಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಅವರು ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಇದರೊಂದಿಗೆ 2 ವರ್ಷಗಳ ಪ್ರಶಸ್ತಿ ಭಾರವನ್ನು ನೀಗಿಸಿಕೊಂಡರು. ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ಚಾಂಪಿಯನ್ ಆಗಿರುವ ಸಾತ್ವಿಕ್ ಮತ್ತು ಚಿರಾಗ್ ಅವರು

0: ಆರಂಭಿಕ ಗೇಮ್ ಹಿನ್ನಡೆಯಿಂದ ಚೇತರಿಸಿಕೊಂಡು 18-21, 21-17, 21-16 ಇಂಡೋನೇಷ್ಯಾದ ಪೇಜರ್ ಹಾಗೂ ಮೊಹಮ್ಮದ್ ಅವರನ್ನು ಮಣಿಸಿದರು. 2024 ಥೈಲೆಂಡ್ ಓಪನ್ ಬಳಿಕ ಚಿರಾಗ್ ಮತ್ತು ಸಾತ್ವಿಕ್ ಗೆದ್ದ ಮೊದಲ ಪ್ರಶಸ್ತಿ ಇದಾಗಿದೆ. ಡಿವೈಎಸ್ ಹಾಸನ ತಂಡವು 3-2 ಗೋಲುಗಳಿಂದ ಡಿವೈಎಸ್ ಕೂಡಿಗೆ ತಂಡವನ್ನು ಮಣಿಸಿ ಹಾಕಿ ಕರ್ನಾಟಕ 16 ವರ್ಷದೊಳಗಿನ ಬಾಲಕಿಯರ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಬೆಂಗಳೂರಿನ ಶಾಂತಿನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕ್ರೀಡಾಂಗಣದಲ್ಲಿ ನಡೆದ ಪ್ರಶಸ್ತಿ ಸುತ್ತಿನ ಹಣಾಹಣಿಯಲ್ಲಿ ಡಿವೈಎಸ್ ಹಾಸನ ತಂಡದ ಸರಸ್ವತಿ ಎಸ್ಎಂ, ಆರಾಧ್ಯ ಎಂಡಿ ಹಾಗೂ ಜಿಎಚ್ ಅನುಷ್ಕಾ ತಲಾ 1 ಗೋಲು ಗಳಿಸಿ ಗೆಲುವಿನ ರುವಾರಿಯಾದರು. ನಾಯಕ ಕೇತನ್ ಅವರ 2 ಗೋಲುಗಳ ನೆರವಿನಿಂದ ಭಾರತದ ಪುರುಷರ ತಂಡ 18 ವರ್ಷದೊಳಗಿನವರ ಏಷ್ಯಾಕಪ್ ಹಾಕಿ ಟೂರ್ನಿಯ ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾ ತಂಡವನ್ನು 4-1 ಗೋಲುಗಳಿಂದ ಸೋಲಿಸಿತು. ಭಾರತ ಈ ಗೆಲುವಿನೊಂದಿಗೆ ಒಟ್ಟು 6 ಅಂಕ ಗಳಿಸಿದೆ. ಎ ಮತ್ತು ಬಿ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆಯುವ ತಲಾ 2 ತಂಡಗಳು ಸೆಮಿಫೈನಲ್ನಲ್ಲಿ ಆಡುವ ಅರ್ಹತೆ ಪಡೆಯಲಿದೆ. ಕೇವಲ 15 ವರ್ಷ ವಯಸ್ಸಿನ ದಿವ್ಯಾಂಶಿ ಭೌಮಿಕ್ ಅವರು ಡಬ್ಲ್ಯೂಟಿಟಿ ಫೀಡರ್ ಟೇಬಲ್ ಟೆನಿಸ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ನಲ್ಲಿ ಪದಕ ಗೆದ್ದ ಭಾರತದ ಅತಿ ಕಿರಿಯ ಆಟಗಾರ್ತಿ ಎಂಬ ಹಿರಿಮೆಗೆ ಪಾತ್ರರಾದರು. ವಿಶ್ವ ಕ್ರಮಾಂಕದಲ್ಲಿ 211ನೇ ಸ್ಥಾನದಲ್ಲಿರುವ ದಿವ್ಯಾಂಶಿ ವಿಶ್ವ ಕ್ರಮಾಂಕದಲ್ಲಿ 38ನೇ ಸ್ಥಾನದಲ್ಲಿರುವ ಚೀನಾ ತೈಪೆಯ ಎಇ ತಿಯಾನ್ ಅವರನ್ನು 5 ಗೇಮ್ಗಳ ರೋಚಕ ಫೈನಲ್ನಲ್ಲಿ 3-2 ಸೋಲಿಸಿದರು. ಇದುವರೆಗೆ ಕ್ರೀಡಾ ಸುದ್ದಿಗಳನ್ನ ಕೇಳಿದ್ರಿ. ಪ್ರಸ್ತುತಿ ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಧಾರವಾಡ.

0: ಕೇಳುಗರೇ, ಜೂನ್ 21 ವಿಶ್ವಯೋಗ ದಿನ. ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.
1: ಆಕಾಶವಾಣಿ ಧಾರವಾಡ ನಾಟಕ ಪರಿವರ್ತನೆ, ರಚನೆ ಡಾಕ್ಟರ್ ಶಶಿಧರ ನರೇಂದ್ರ, ನಿರ್ದೇಶನ ಮತ್ತು ನಿರ್ಮಾಣ ಸುರೇಖಾ ಸುರೇಶ್. ಕೇಳಿ ನಾಟಕ ಪರಿವರ್ತನೆ.
2: ಆತ್ಮೀಯ ಶ್ರೋತೃಗಳಿಗೆಲ್ಲ ಈ ಲೇಖಕನ ನಮಸ್ಕಾರಗಳು. ಅಲೆಯವನ ನಮಗ ಆತ್ಮೀಯವಾದ ಲೇಖಕ ಯಾರು ಅಂದ್ರೇನು? ಈಗ ನೀವುಗಳೆಲ್ಲ ಈ ಲೇಖಕನ ಆತ್ಮೀಯ ಮಾತುಗಳನ್ನ ಕೇಳ್ತಾ ಇದ್ದೀರಿ. ಹಂಗಂತೇಳೆ ತಮಗೆ ಆತ್ಮೀಯ ಶ್ರೋತೃಗಳೇ ಎಂದಿದ್ದು. ಆವಾಗಿವಾಗ ನನ್ನ ಸುತ್ತಮುತ್ತಲಿನ ಸಂಗತಿಗಳನ್ನ ಅಲ್ಪ ಸ್ವಲ್ಪ ಕೃತಿಚೌರ್ಯ ಮಾಡಿ ಪತ್ರಿಕೆಯೊಳಗ ರೇಡಿಯೋದೊಳಗ ನನ್ನ ಲೇಖನಿಯಿಂದ ಮೂಡಿಸೀನಿ. ಹಂಗಂತೇಳೆ ನನ್ನನ್ನ ನಾನು ಲೇಖಕ ಅಂತ ಕರೆದುಕೊಳ್ಳೋದ್ರೊಳಗ ಏನೋ ಒಂದು ಹೆಮ್ಮೆ. ಅನೇಕ ದಿವಸಗಳಿಂದ ಕಥೆಯ ವಸ್ತುವಿಗಾಗಿ ಅನೇಕ ಜನರನ್ನ ಪುಸ್ತಕಗಳನ್ನ ಒಳಹೊಕ್ಕು ಹುಡುಕಿದ್ದಾಯ್ತು. ಆದ್ರೂ ಏನೋ ಒಂದು ಕೊರತೆ, ಅತೃಪ್ತತೆ. ದಾಸರು ಜೀವನವೆಂಬುದು ಮತ್ತೇನಂತೆ ಅತೃಪ್ತರ ಸಂತೆ ಅಂತ ಅಂದಾರ. ಏನೆಲ್ಲ ಸಾಧಿಸಿದ್ರು, ಎಷ್ಟು ಸಾಧಿಸಿದ್ರು ಇನ್ನೂ ಬೇಕು, ಇನ್ನೂ ಮಾಡಬೇಕು ಎನ್ನುವ ಅತೃಪ್ತತೆ ಆಸೆ ಮನುಷ್ಯನ ಸ್ವಭಾವ. ಇದಕ್ಕೆ ನಾನು ಹೊರತಾಗಿಲ್ಲ. ಒಂದು

0: ಅತೃಪ್ತತೆಯ ಛಾಯೆಯಲ್ಲಿಯೇ ಒಂದು ಕಥೆಯನ್ನ ನೇಯ್ದಿದ್ದೇನೆ. ನನಗನಿಸಿದಂತೆ ಈ ಕಥೆ ಭೈರಪ್ಪನವರ ವಂಶವೃಕ್ಷವೂ ಅಲ್ಲ, ತೇಜಸ್ವಿಯವರ ಚಿದಂಬರ ರಹಸ್ಯವೂ ಅಲ್ಲ. ಅಂದಮೇಲೆ ಇದೆಂಥ ಕತೆ ಅನ್ನೋ ಕುತೂಹಲವಲ್ಲವೇ? ಆ ಕತೆ ಹೇಳುವ ಬದಲು ನಿಮ್ಮ ಮುಂದೆ ಆ ಪ್ರಸಂಗವನ್ನ ವಿವರವಾಗಿ ಬಿಚ್ಚಿಡುವ ಪ್ರಯತ್ನ ಮಾಡ್ತೀನಿ. ಒಂದು ಶ್ರೀಮಂತ ಮನೆಯ ಪಕ್ಕದಲ್ಲಿಯೇ ಒಂದು ಮಧ್ಯಮ ವರ್ಗದ ಕುಟುಂಬ. ಒಂದು ಮುಸ್ಸಂಜೆಯ ಸಮಯ,
1: ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ಛೇ ಛೆ ಛೆ ಛೆ, ಈ ಅಕ್ಕಿ ಎಷ್ಟು ಆರಿಸಿದ್ರು ಈ ಹಳ್ಳು ಮಣ್ಣು ತಪ್ಪಿದ್ದಲ್ಲ. ಈ ಅಕ್ಕಿ ಹಂಗನ ಕಲ್ಲಿದ್ರ ಅಕ್ಕಿ ಯಾವುದು ಕಲ್ಲು ಯಾವುದು ಅಂತ ಹೆಂಗ ಆರಿಸ್ಬೇಕು ಅಂತೀನಿ ನಾನು. ಎಂಥ ಕಾಲ್ ಬಂತಪ್ಪ ಅಂತೀನಿ.
2: ಏನ್ ನಡೆಸಿರಿ ವತ್ಸಲ ಬಾಯಿಯವ್ರ?
1: ಅಯ್ಯ ಕಾವೇರಮ್ಮ ಬರ್ರಿ, ಅಕ್ಕಿ ಆರಿಸ್ಲಿಕ್ಕತ್ತೀನಿ. ಏನು ಅಕ್ಕಿರವ ಅಂತೀನಿ. ಅಕ್ಕಿಯಾಗ ಹಳ್ಳ ಆರಿಸೋದ್ಕಿಂತ ಹಳ್ಳನ್ಯಾಗ ಅಕ್ಕಿ ಆರಿಸೋದ ಸರಳ ಅದ ನೋಡ್ರಿ.
2: ಹೌದ್ರವ್ವ, ಈಗಿನ ಕಾಲದಾಗ ಎಲ್ಲಾನು ಕಲಬೆರಕಿನ ನೋಡ್ರಿ. ಅಲ್ಲ ನಿಮ್ ಮಗಳ ಗಾಯತ್ರಿ ಕಾಣಿಸೋಳಲ್ಲ, ಇನ್ನೂ ಬಂದಿಲ್ಲನು?
1: ಇಲ್ರಿ, ಇನ್ನೂ ಆಕೆ ಹೊಲಿಗೆ ಕ್ಲಾಸಿಂದ ಬಂದಿಲ್ಲ ಅಂತೀನಿ. ಅಂದಂಗ ನಿಮ್ ಮಗಳು ಬಾಣಂತಿ ಕೂಸು ಆರಾಮಿದ್ದಾರಲ್ಲ?
2: ಆರಾಮಿದ್ದಾರವ್ವ. ಈಗರ ಕೂಸ್ ಮಲಗಿತ್ತ, ಬಾಣಂತಿಗಂತ ಅನ್ನಕ್ಕಿಟ್ಟು ಹಂಗ ನಿಮ್ ಮನಿಗೆ ಬಂದ್ ನೋಡ್ರಿ.
1: ಅಂದಂಗ ನಮ್ಮ ಮನ್ಯಾಗ ನಿನ್ನರ ಉಪ್ಪಿನಕಾಯಿ ತೆಗೆದಿಟ್ಟೇನಿ.
2: ಹೌದ್ರಿ,
1: ಕೊಡ್ತೀನಿ ತಡ್ರಿ ವೈರಂತ. ಬಾಣಂತಿಗೆ ಬಾಯಿ ರುಚಿಗೆ ಬೇಕಾಗ್ತದ ನೋಡ್ರಿ. ಡಾಕ್ಟರ್ ತೋರಿಸಿರೋ ಇಲ್ಲೋ? ಮತ್ತೆ
2: ಡಾಕ್ಟ್ರು ದಿನಾ ಬಂದು ನೋಡಿ ಹೋಗ್ತಾರ್ರಿ. ಬರ್ತೀನಿ ವಾ, ಅನ್ನಕ್ಕಿಟ್ಟಿದ್ದೆ ಏನಾತ ನೋಡ್ತೇನೆ ಹೋಗಿ.
1: ಅಯ್ಯ ಯಾಕೆ ಅವಸರ ಮಾಡಾಕತ್ತೀರಿ ಕಾವೇರಮ್ಮ? ಉಪ್ಪಿನಕಾಯಿ ಕೊಡ್ತೇನೆ
2: ವೈರಿ.
1: ಅಯ್ಯೋ ಒಳಗ್ ಬರ್ರಪ್ಪ, ನೀವು ಕುಂಕುಮ ಹಚ್ಕೊಂಡ ಹೋಗ್ಬೇಕು ನೋಡ್ರಿ, ಹೇಳಿರ್ತೇನೆ ಬರ್ರಿ ಒಳಗ.
2: ಆಯ್ತವ ಆಯ್ತು ನಡ್ರಿ, ಹಂಗಾದ್ರ ಕೊಡ್ ನಡ್ರಿ.
1: ಹ್ಮ್ ತಗೋರಿ ಉಪ್ಪಿನಕಾಯಿ ತಗೋರಿ.
2: ಛೇ ಛೇ ಎಷ್ಟು ಕೊಟ್ರಿ, ಸ್ವಲ್ಪ ಕೊಡ್ರಲ್ಲ.
1: ಅಯ್ಯೋ ಇರ್ಲಿ ಬಿಡ್ರಿ, ಅದೇನ್ ಭಾಳ ಅದ, ಏನ್ ತಪ್ಪಿಲ್ಲ. ಹ್ಮ್ ಕುಂಕುಮ ತಗೋರಿ ಹಚ್ಕೋರಿ.
2: ಹಾ ಕೊಡ್ರಿ ಕೊಡ್ರಿ. ನಿಮ್ ಕೈ ಉಪ್ಪಿನಕಾಯಿ ಅಂದ್ರ ನಮ್ಮ ಮನ್ಯಾಗ ಎಲ್ಲರ ಬಾಯಾಗೂ ನೀರ್ ಬರ್ತಾವ ನೋಡ್ರಿ, ಅಷ್ಟು ರುಚಿ ನಿಮ್ ಉಪ್ಪಿನಕಾಯಿ.
1: ಅಯ್ಯೋ ಬಹಳ ದೊಡ್ಡ ಮಾತಾತ್ರಿ.
2: ಥ್ಯಾಂಕ್ಸ್ ರವ ಉಪ್ಪಿನಕಾಯಿ ಕೊಟ್ಟಿದ್ಕ. ನಾ ಇನ್ ಬರ್ತೇನ್ ರವ.
1: ಆಯ್ತ್ರಿ ಕಾವೇರಮ್ಮ ಹೋಗ್ರಿ. ಅಲ್ಲ ಈ ಗಾಯತ್ರಿ ಇನ್ನೂ ಯಾಕೆ ಬರ್ಲಿಲ್ಲ ಅಂತೀನಿ. 5 ನಿಮಿಷ ಹೊರಗೆ ಕೂತ್ಕೊಂಡು ಅಕ್ಕಿ ಪೂರ್ತಿ ಆರಿಸಿ ಆಮೇಲೆ ಅಡುಗೆ ಮಾಡ್ತೇನವ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ. ಅಯ್ಯ ಯಾರೋ ಕಟ್ಟಿ ಮೇಲೆ ಬಂದು ಕುಂತಾರಲ್ಲ, ಪಾಪ ಮುದುಕ ಎಲ್ಗೋ ಹೊಂಟಿರ್ಬೇಕ. ಕಾಲು ಸೋತು ಕುತ್ಕೊಂಡು ವಿಶ್ರಾಂತಿ ತಗೋತಿರ್ಬೇಕು. ಯಜಮಾನ್ರದ ಯಾವ ಊರು?
3: ಏನ್ರಿ ಅವರ ನನ್ನ ಕೇಳಿದ್ರೇನು?
1: ಹೂನಪ್ಪ ಹೌದು ನಿಮ್ಮನ್ನ ಕೇಳಿದೆ ಅಜ್ಜ. ಯಾವ ಊರು ನಿಮ್ದು?
3: ಅವರ ನಂದು ಮ್ಯಾಲಿನ ಹಳ್ಳಿ ರೀ, ಮೇಗೇರಿ ರೀ.
1: ಓಹೋ ಹೌದೇನ? ಅದು ಇಲ್ಲಿಂದ ಬಹಳ ದೂರ ಆಗ್ತದೇನು?
3: ಹೌದ್ರಿ ಅವರ, ಇಲ್ಲಿಂದ ಒಂದು 6-7 ತಾಸಿನ ದಾರಿ ರೀ.
1: ಅಯ್ಯೋ ಮತ್ತೆ ಅಂದಂಗ ಯಾವ್ರಿಗೆ ಹೊಂಟಿರಿ?
3: ಇದ ಊರಿಗೆ ಬಂದೀನ್ರಿ. ಈ ಬಾಜು ದೊಡ್ಡ ಮನೆ ಐತಲ್ರಿ ವೆಂಕಣ್ಣರದು.
1: ಓಹೋ
3: ಅವ್ರ ಹೊಲದ ರೈತ್ರಿ ನಾನು. ಆ ವೆಂಕಣ್ಣ ಅವ್ರ ಮನಿ ಕೀಲಿನ ಕಾಯಕತ್ತೀನ್ರಿ ಬೇರೆ.
1: ಅಯ್ಯೋ ಆದ್ರೆ ಇವತ್ತ ಬೆಳಕಿನ ಅವ್ರ ಊರಿಗೆ ಹೋಗ್ಯಾರಲ್ಲ, ಯಾವ್ದೋ ಕೋರ್ಟಿನ ಕೆಲಸಕ್ಕ ಅಂತ ಹೋಗ್ಯಾರ. ಮತ್ತ ಆ ವೆಂಕಣ್ಣವ್ರ ಹೆಂಡತಿ ಸಹಿತ ಯಾವ ಮದ್ವಿಗೆ ಅಂತ ಹೇಳಿ ಹೋಗಿ ಒಂದ್ ವಾರ ಆತ. ವೆಂಕಣ್ಣರಾಯರು ಇವತ್ತು ರಾತ್ರಿ ಬರ್ಬೋದು.
3: ಹೌದೇನ್ರಿ, ಊರಿಗೆ ಹೋಗ್ಯಾರ? ಈಗ 2 ಸಲ ಬಂದು ಹೋದ್ನಿರಿ ನಾನು. ನನಗ ಅವ್ರ ಹತ್ರ ಅರ್ಜೆಂಟ್ ಕೆಲಸ ಇತ್ತು.
1: ಆದ್ರೆ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಏನು, ಮತ್ ಹೆಂಗ್ ಮಾಡ್ತೀರಿ ನೀವು?
3: ಈ ಬಾಯಿ ಎಷ್ಟು ಬೋಳಾದಳು ಅಂತ ಕಾಣುತ್ತದೆ ನೋಡೋಣ, ಏನಾರ ವಿಷಯ ಗೊತ್ತಾಗ್ತದೋ ಏನೋ. ಇವತ್ತು ಈ ಮನುಷ್ಯ ಊರಿಗೆ ಹೋಗ್ಬೇಕಾ? ಇವತ್ತೇನು ಕೆಲಸ ಆಗೋ ಕಾಣೋದಿಲ್ಲ ನೋಡೋಣ.
1: ಅಜ್ಜಾರ ಯಾಕ ಸುಮ್ಮನಾದ್ರಲ್ಲ?
3: ಅವರೇ ಇಲ್ಲ ಅಂದ್ರ ಏನ್ ಮಾಡ್ಲಿ ಅಂತ. ರಾಯರ್ ಹತ್ರ ಕೆಲಸ ಇತ್ರಿ, ಅವ್ರ ಮನೆ ಕೀಲಿನ ಹಾಕೈತಿ. ತಿರುಗಿ ಊರಿಗೆ ಹೋಗ್ಬೇಕಂದ್ರ ನಮ್ಮೂರಿಗೆ ಈಗ ಬಸ್ ಸಹಿತ ಇಲ್ರಿ, ಹೆಂಗ ಮಾಡೋದು ಅಂತ.
1: ಅಯ್ಯಯ್ಯ ಪಾಪ, ಬಹುಶಃ ರಾಯರ್ ಈ ರಾತ್ರಿ ಬರ್ಬೋದು.

0: ಆದ್ರೂ ಕತ್ಲಾಗೈತಿ. ಇಲ್ಲೇ ನಿಮ್ ಗುರುತಿನವ್ರದ ಯಾರದರ ಮನಿ ಅದ ಏನ್ರಿ?
1: ನನಗೆ ಗುರುತಿನ ಮನೇನ? ಈ ಹೆಣ್ಮಗಳು ಎಷ್ಟು ಕೇಳಕತ್ತಾಳ ನೋಡೋಣ. ಬಯರ ಗುರ್ತಿನ ಮನಿ ಯಾವುದು ಇಲ್ರಿ.
0: ಮತ್ ಹೆಂಗ್ ಮಾಡ್ತೀರಿ ಇನ್ನ ಅಜ್ಜಾರ?
1: ಬಯರ ರಾತ್ರಿ ರಾಯರ್ ಬಂದ್ರೂ ಚಲೋ ಆತು, ಇಲ್ಲ ಅಂದ್ರ ಇದ ಕಟ್ಟಿ ಮ್ಯಾಲ ಮಕ್ಕೊಂಡು ಬೆಳಗ್ಗೆ ರಾಯರಿಗೆ ಭೇಟಿಯಾಗಿ ಹೋಗ್ತೇನ್ರಿ.
0: ಪಾಪ ವಯಸ್ಸು ಬೇರೆ ಆಗೈತಿ. ಇಲ್ ನೋಡ್ರಿ ಬಹಳ ಕೆಮ್ಮಾಕತ್ತೀರಿ ಅಜ್ಜಾರ್ ನೀವು. ಇಲ್ ನೋಡ್ರಿ ಹೊರಗ ಬಹಳ ಥಂಡದ, ಮತ್ ನಿಮ್ಗ ಆರಾಮ ಇದ್ದಂಗ ಇಲ್ರಿ. ನಮ್ ಮನಿ ಒಳಗನ ಕುಂದರ್ ಬರ್ರಿ, ಏನಾತ್ ರಾಯರ್ ರಾತ್ರಿ ಬಂದ್ರ ಚಲೋ ಆತ್, ಇಲ್ಲ ಅಂದ್ರ ನಮ್ ಮನ್ಯಾಗ ಮಕ್ಕೊಂಡ್ ಮುಂಜಾನೆ ಎದ್ದು ಹೋಗಿರಂತ.
1: ಈ ಹೆಣ್ಣು ಮಗಳಿಗೆ ಏನು ಹುಚ್ಚಿಗಿಚ್ಚಿಡದೋ ಏನೋ ಗೊತ್ತಿಲ್ಲ, ಗುರಿ ಇಲ್ಲ. ಯಾರೋ ಒಬ್ಬ ಮನ್ಯಾಗಿದ್ದು ಹೋಗುವಲ್ಲಿ ಕತ್ತಳ, ಅದು ನನಗ ಇರ್ಲಿ, ನೋಡೋಣ ಪ್ರಸಂಗ ಹೆಂಗ್ ಬರ್ತದಂತ. ಅಲ್ರಿ ಅವ್ವಾರ ಮತ್ತ ನಿಮಗೆ ಯಾಕ ತ್ರಾಸು ಅಂತ?
0: ಅಯ್ಯೇ ನಮ್ಗೆಂತ ತ್ರಾಸ್ ರೀ ಅಜ್ಜಾರ, ಮತ್ ನಮ್ಮ ರಾಯರ ಸಂಬಂಧಿ ಅಂತೀರಿ, ನಮ್ಗ ಅಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗ್ರಿ? ಹೇಳ್ರಿ ಒಳ ಬಂದ್ ಕುಂದ್ರ ಬರ್ರಿ.
1: ಈ ಹೆಣ್ಮಗಳು ಎಷ್ಟಂತ ಕಂಡದಿಂದ ಮಾತಾಡ್ತಾಳಲ್ಲ, ಇರಲಿ ಇವತ್ತು ನನ್ನ ನಸೀಬದಾಗ ಏನದಂತ ನೋಡೋಣಂತ.
0: ಹೇಳ್ರಿ ಅಜ್ಜಾರ ಸುಮ್ನ ಕುಂತಿರಲ್ಲ, ಬರ್ರಿ ಒಳಗ.
1: ಆಚಿಡವ ಬರ್ತೀನಿ.
0: ಹಾಯ್ ಅಲ್ಲ ಇಲ್ಲೇ ಚಾಪಿ ಮೇಲೆ ಕುಂದ್ರಿ.
1: ಇಲ್ಲಿ ಬಿಡ್ರಿ, ಇಲ್ಲೇ ಕುಂದ್ರಿ.
0: ಇಲ್ಲ ನೀವು ಆರಾಮ್ ಕುಂದ್ರಿ, ಆರಾಮ್ ಕುಂದ್ರಿ ಅಜ್ಜಾರ.
1: ಈ ಮನಿ ಸಾಧಾರಣ ಐತಿ, ಅಷ್ಟೇನು ಅನುಕೂಲದವ್ರಲ್ಲ ಅಂತ ಕಾಣ್ತೈತಿ. ಅವ್ವಾರ ಮನ್ಯಾಗ ನೀವು ಒಬ್ಬರೇ ಇರ್ತೀರೇನು?
0: ನಮ್ಮ ಯಜಮಾನ್ರೇ ಇದ್ದಾರೆ, ಅವರು ಈಗ ಬರ್ಬೋದು. ನನಗೊಬ್ಬ ಮಗಳು ಇದ್ದಾಳೆ, ಈ ಹೊಲಿಗೆ ಕ್ಲಾಸ್ಗಳ. ಅಯ್ಯ ತಂಡ ಹತ್ ಅಡಗ್ಲಿಕ್ಕೆ ಹತ್ತಿರಿ, ಒಂದು ಚಾ ಮಾಡ್ಕೊಂಡ್ಬರ್ತೀನಿ ತಡ್ರಿ.
1: ಚಾ ಏನು ಬೇಡ,
0: ತಡ್ರಿ ತಡ್ರಿ ಅಜ್ಜಾರ ಮಾಡ್ತೀನಿ ರೀ.
1: ಹೋಗೇ ಬಿಟ್ರಲ್ಲ ಒಳಗ, ನಾ ಯಾರು ಅವ್ರು ಯಾರು ಏನು, ಆದರೂ ನನ್ನ ಬಗ್ಗೆ ಎಷ್ಟು ಕಾಳಜಿ, ಎಷ್ಟು ಅಂತಃಕರಣ. ಇಂಥವ್ರನ್ನ ನನ್ನ ಜನ್ಮದಾಗ ಇದೇ ಮೊದಲ ಸಲ ನೋಡಿನಿ.
2: ಏನ್ರಿ ಶ್ರೋತೃಗಳೇ, ವಾತ್ಸಲ್ಯಮಯಿಯಾದ ವತ್ಸಲಾಬಾಯಿ ಮತ್ತ ಕುತೂಹಲವುಳ್ಳ ಅಜ್ಜ ಇವರಿಬ್ಬರ ಮಾತಿನ ಜಾಲದ ಕಥೆಯೊಳಗ ಮುಳುಗಿರಿ ಹೌದಲ್ಲೋ? ನನ್ನ ಪಾತ್ರಧಾರಿ ವತ್ಸಲಾಬಾಯಿ ವಾತ್ಸಲ್ಯಮಯಿ. ಈಗಿನ ಕಾಲದಾಗ ಯಾರು ಯಾರಿಗೆ ಆಗ್ತಾರೆ ಹೇಳ್ರಿ? ಆದರೂ ಮನುಷ್ಯರೇ ಮನುಷ್ಯರಿಗೆ ಕಷ್ಟ ಕಾಲದೊಳಗ ಆಗದಿದ್ರೆ ಮನುಷ್ಯ ಆಗಿದ್ದಕ್ಕೂ ಏನು ಪ್ರಯೋಜನ? ಇವತ್ತ ಈ ರೀತಿಯ ಮಾನವೀಯತೆ ಇನ್ನೂ ನಿಮ್ಮ ವತ್ಸಲಾಬಾಯಿಯವರಲ್ಲಿ ಉಳಿದೈತಿ. ಮತ್ತ ಅಜ್ಜನ ಬಗ್ಗೆ ನಿಮಗುಂಟಾಗಿರೋ ಕುತೂಹಲವನ್ನು ಕಡಿಮೆ ಮಾಡೋ ಇಚ್ಛಾ ನನಗಂತೂ ಇಲ್ಲ. ಮುಂದೇನಾಗ್ತೈತಿ ಅಂತೀರೇನು? ಆ ಕೇಳ್ರಿ ಹಂಗಾರ.
3: ಏನ್ ಮಾಡ್ಲಿಕ್ಕತ್ತಿ?
0: ಗಾಯತ್ರಿ ಯಾಕ ತಡ ಆತಲ್ಲ?
3: ಕ್ಲಾಸ್ ಲೇಟ್ ಆಗ್ಬಿಡ್ತ. ಅದ್ ಹೋಗ್ಲಿ, ಆ ಮುದುಕ ಯಾರ?
0: ಬಾಜುಕ್ ವೆಂಕಣರಾಯರ್ ಅದಾರಲ್ಲ, ಅವ್ರ ಮನಿ ರೈತಂತ.
3: ಓಹೋ,
0: ಅವ್ರ ಕಡೆ ಏನೋ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೇಳಿ ಬಂದಾರ.
3: ಹೌದನ?
0: ಆದ್ರ ವೆಂಕಣರಾಯರ್ ಅದಾರಲ್ಲ, ಅವ್ರ ಇವತ್ತೇನ ಕೋರ್ಟಿನ ಕೆಲಸ ಅಂತ ಊರ್ ಹೋಗ್ಯಾರ. ಪಾಪ ಮುದುಕ್ ಮನುಷ್ಯ ಅಲ್ಲ, ಹೊರಗ ಥಂಡ್ಯಾಗ ಕುತ್ಕೊಂಡು ಕೆಮ್ಲಿಕ್ ಹತ್ ಬಿಟ್ಟಿದ್ರೆ ಅವ್ವ, ಅದಕ್ಕ ನಾನ ಪಾಪ ಅಂತ ಹೇಳಿ ಒಳಗ್ ಕರೆದು ಕುಂದರ್ಸೀನಿ.
3: ಅವ್ವ ನಿಂಗ್ ಗೊತ್ತದ ಅಲ್ಲೋ ಈಗ ಮೊದ್ಲ ಕಾಲ್ ಎಷ್ಟ್ ಸೂಕ್ಷ್ಮದ ಅಂತ ಹೇಳಿ. ಮೊನ್ನೆ ನಮ್ ಗೆಳತಿ ಮನ್ಯಾಗ ಹಿಂಗ ಹೌರಾಗ ಮಾತಾಡಿ ಮನ್ಯಾಗ ಬಂದ ಅವ್ರ ಮನ್ಯಾಗ ಉಂಡ ಮುಂಜಾನೆ ಅನ್ನೋದ್ರಾಗ ಮನ್ಯಾಗ ಇದ್ದಿದ್ ಬಂಗಾರ ಬೆಳ್ಳಿ ರೊಕ್ಕ ಎಲ್ಲಾ ತಗೊಂಡ್ ಹೋಗಿದ್ದ. ಗೊತ್ತದನೋ ಇಲ್ಲೋ ಬೇ ನಿನಗ.
0: ಅಲ್ಲ ಕೈತ್ರಿ ಎಲ್ಲಾರ ಹಂಗ ಯಾಕಿರ್ತಾರ ಹೇಳ.
3: ಯವ್ವ ಯವ್ವ ಸಾಕ್ ಮಾಡವ, ಅಪ್ಪ ಇನ್ನೂ ಬಂದಿಲ್ಲನ?
0: ಇನ್ನೂ ಬಂದಿಲ್ಲ ಯವ್ವ, ಬರು ಹೊತ್ತದ. ನಾನೊಂದಿಟ್ಟು ಚಪಾತಿ ಮಾಡ್ತೇನೆ, ನಿಮ್ಮಪ್ಪ ಬಂದ್ ಕೊಟ್ಲೆ ಊಟಕ್ಕೆ ಎಲ್ಲಾರು ಕೊಡೋಣ.

0: ಗಾಯತ್ರಿ.
1: ಹೇ ಗಾಯತ್ರಿ.
2: ಹಾ ಅಪ್ಪ. ಅವ್ವ ಅಪ್ಪ ಬಂದ.
1: ಯಾರಿವನು? ಯಾರು ಅಜ್ಜ ನೀನು?
3: ಅಪ್ಪ ನಮಸ್ಕಾರ ರೀ. ನಾನು ಮೇಗೇರಿ ಊರಿನ ರೈತ ರೀ ಅಪ್ಪರ. ಇಲ್ಲೇ ಸಾಹುಕಾರ ವೆಂಕಣ್ಣರಾಯರ್ ಅದಾರಲ್ರಿ, ಅವ್ರ ರೈತರಿ. ನಾ ಮನಿ ಕೀಲಿ ಹಾಕೊಂಡು ಅವರು ಎಲ್ಲೋ ಊರ್ ಹೋಗ್ಯಾರಂತ್ರಿ. ರಾತ್ರಿ ಬಸ್ಸಿಗೆ ಬರ್ತಾರಂತ ಅವ್ವಾರು ಹೇಳಿದ್ರಿ. ಇಲ್ಲೇ ಕುಂಡ್ರಂತ
1: ಹೇಳ್ರಿ.
2: ಅಪ್ಪ ಕೈಕಾಲ್ ತೊಳ್ಕೋಬೇಕಂತ ಊಟಕ್ಕ ಎಲಿ ಹಾಕಿದ.
1: ಆಯ್ತು ತಗೊಳವ, ನನಗೂ ಹಸಿವೆ ಆಗ್ಯದ, ಬರ್ತೀನಿ ಅಂತ ನೋಡಿ.
4: ಏ ಗಾಯತ್ರಿ.
2: ಹಾ ಹಾ ಹೇಳವಾ.
4: ಆ ಮುದುಕರು ಒಂದಿಟ್ಟು ಕೈಕಾಲ್ ತೊಕೊಳ್ಳಿಕ್ ನೀರ್ ಕೊಡ ಅಯ್ಯವ. ಅವ್ರಿಗೂ ಒಂದ್ ಎಲಿ ಹಾಕ. ಯಾವಾಗ ಊಟ ಮಾಡಿ ಊರ್ ಬಿಟ್ಟಾರೋ ಏನು?
1: ಅಜ್ಜ ಅವ್ರ ಕೈಕಾಲ್ ತೊಳ್ಕೊಡ್ರಿ, ನೀವು ಊಟ ಮಾಡುವ್ರಂತ.
3: ಬ್ಯಾಡ್ರಿ ಅಪ್ಪ, ಕುಂಡ್ರ ಕಟ್ಟ ಜಗ ಕೊಟ್ಟಿರಿ ಸಾಕಟ್ಟ.
1: ಅದ್ ಹೆಂಗ ಆಗ್ತದ್ರಪ್ಪ, ನಿಮ್ಮನ್ ಬಿಟ್ಟು

0: ಎಲ್ಲಿ ಹಾಕ, ಯಾವಾಗ ಊಟ ಮಾಡಿ ಊರ್ ಬಿಟ್ಟಾರೋ ಏನು?
1: ಅಜ್ಜ ಅವ್ರ ಕೈ ಕಾಲು ತೊಳ್ಕೊಡ್ರಿ, ನೀವು ಊಟ ಮಾಡುವ್ರಂತ.
2: ಬ್ಯಾಡ್ರಿ ಅಪ್ಪ, ಕುಂಡ್ರಾಕಟ್ಟ ಜಗ ಕೊಟ್ಟಿರಿ ಸಾಕಟ್ಟ.
1: ಅದ್ ಹ್ಯಾಂಗ ಆಗ್ತದ್ರಪ್ಪ, ನಿಮ್ಮನ್ ಬಿಟ್ಟು ನಾವು ಊಟ ಮಾಡ್ಲಿಕ್ಕೆ ಆಗ್ತದ?
3: ಅಜ್ಜಾರ ನೀರ್ ತಗೋರಿ, ಕೈಕಾಲದು ತೊಳ್ಕೋರಿ.
2: ಅಲ್ಲ, ಈ ಮನಿ ಮಂದಿ ಜಗತ್ತಿನ ಹೊರತಾಗಿ ಅದಾರೇನು ಅಂತೀನಿ. ನನ್ನಂತವನ್ನ ಕರೆದು ಊಟಕ್ಕೆ ಹಾಕುದು ಅಂದ್ರೆ ಹೊಟ್ಟ್ಯಾಗ ಹುಟ್ಟಿದ ಮಕ್ಕಳ ಈಗಿನ ಕಾಲದಾಗ ಊಟಕ್ಕೆ ಹಾಕೋದಿಲ್ಲ. ನಾನು ಎದಕ್ಕೋ ಬಂದೆ, ಆದ್ರೆ ಇಲ್ಲಿ ಅನಿರೀಕ್ಷಿತವಾಗಿ ಏನೇನೋ ಆಗ್ಲಿಕ್ಕತ್ತಾವ.
1: ಯಾಕ್ರಿ ಅದರ ಸಂಕೋಚ ಮಾಡ್ಕೋಬೇಡ್ರಿ, ತಗೊಳ್ರಿ ನೀರ್.
2: ಆಗ್ಲಿ ಅಪ್ಪ.
3: ಅಪ್ಪ ನೀವು ಕೂಡ್ರಿ.
1: ಆಯ್ತು ತಗೊಳ. ಊಟ ಆಯ್ತಲ್ಲ, ಹೆಂಗ ಅನಸ್ತ ಅಜ್ಜವ್ರ ಊಟ?
2: ಅಪ್ಪಾರ ಹೊಟ್ಟೆ ತುಂಬಾ ಉಂಡೆ ನೋಡ್ರಿಪ್ಪ, ಅವ್ವಾರ ಕೈಯಾಗಿನ ಅಡಿಗೆ ಅಂದ್ರ ಅಮೃತಿದ್ದಂಗ. ನಾ ಇನ್ನೂ ಮಟ ಉಂಡಿದ್ದಿಲ್ರಿ ಅಪ್ಪ ಇಂತ ಅಡಿಗೆ
1: ವತ್ಸಲ ನೋಡು.
0: ಏನ್ ವಿಶೇಷ ಅಡಿಗೆ ಅಂತ ಹೊಗಳ್ತಿರ್ ಬಿಡ್ರಿ ಅಜ್ಜಾರ.
1: ಅಲ್ಲೋ ಅಜ್ಜ, ನಿಮ್ಗ ಹೊಲ ಪಲ್ಲ ಏನಾರ ಅವನ್?
2: ಇದೇನಪ್ಪ ಏನೇನು ಶುರು ಮಾಡಿದ್ರಲ್ಲ, ಏನಾರ ಮರೆತು ಬಾಯಿ ಬಿಟ್ಟೆ ಅಂದ್ರ ತ್ರಾಸು. ನೋಡೋಣಂತ. ಅಪ್ಪಾರ ರಾಯರ ಹೊಲ ಅದಾವಲ್ರಿ, ಅವನ್ನ ಮಾಡ್ಕೊಂತ ಉಪಜೀವನ ಮಾಡ್ಕೋತ ಹೊಂಟೇನ್ರಿ.
0: ಮತ್ತ ಮಕ್ಕಳು
2: ಅದಾರ್ರಿ? ಹುಡುಗಿನ ಊರ ಹತ್ರ ಒಂದ್ ಹಳ್ಳಿಗೆ ಮದುವೆ ಮಾಡಿ ಕೊಟ್ಟೇನ್ರಿ. ಮಗ ನನ್ನ ಜೊತಿನ ಹೊಲದಾಗ ದುಡಿತಾನ.
1: ಮತ್ತ ಹೆಂಡತಿನೂ ಹೊಲದಾಗ ದುಡಿತಿರ್ಬೇಕಲ್ಲ ಹಂಗಾರ.
2: ಅಪ್ಪರ ಹೆಂಡತಿ ಸತ್ತು 4 ವರ್ಷ ಆತ್ರಿ.
0: ಅಯ್ಯಯ್ಯ ಪಾಪ.
1: ಅಲ್ಲ ವೆಂಕಣ್ಣರಾಯರ್ ಹೊಲಗಳು ನ್ಯಾಗೇರಾಗ ಅದಾವೇನ? ಯಾಕಂದ್ರ ಬಾಳ ದಿವಸದಿಂದ ಅವರು ಇಲ್ಲೇ ಇದ್ದಾರೆ.
0: ಹೌದು,
1: ಮತ್ತ ಎಂದು ಹೊಲದ್ದು ಊರಿಂದು ವಿಷಯ ನಮ್ ಮುಂದ ಮಾತಾಡೇ ಇಲ್ಲಲ್ಲ, ಅದಕ್ಕೆ ಕೇಳಿಗತ್ತಿದ್ದೆ
2: ನಾನು. ಎಲ್ಲೋ ಎಡವಿದೆ ಅಂತ ಕಾಣತೈತಿ, ಏನ್ ಮಾಡ್ಲಿ? ಸರ್ವತ್ರ ಸಾಧನ. ಅಪ್ಪಾರ ಅಲ್ಲೇ ಅವ್ರ ಹೊಲನೂ ಇದ್ದು ಏನ್ರಿಪ್ಪ, ನಮ್ಮ ತಂದೆಯವರು ಅವ್ರ ಮನೆತನದ ಹೊಲನ ಮಾಡ್ಕೋಂತ ಬಂದಿದ್ದರ್ರೆ, ಈಗ ನಾನು ಅವ್ರ ಮನೆಗೆ ಹೊಲನ ಮಾಡ್ಕೋತ ಹೊಂಟೇನ್ರಿ.
0: ಇದ್ರೂ ಇರಬಹುದು ಅಜ್ಜಾರ. ರಾತ್ರಿ ಆತ ಹೇಳ್ರಿ, ಮಲ್ಗೋ ಅಂತ್ರಿ? ಗಾಯತ್ರಿ
3: ಹಾವ ಹೇಳ.
0: ಈ ಅಜ್ಜಾವ್ರಿಗೆ ಒಳಗಿಂದ ಒಂದ್ ಮೆತ್ತನ್ ಗಾದಿ ರಗ್ ಮತ್ ಬೆಡ್ಶೀಟ್ ತಗೊಂಬಾರಿ ಅವ್ವ, ಪಾಪ ಮಕ್ಕಳವ್ರೆ.
2: ಗಾದಿ ಗಿದಿ ಏನು ಬ್ಯಾಡ್ರಿ, ಇಲ್ಲ ನನ್ನ ಕೈ ಚೀಲ ಐತಲ್ರಿ, ಅದನ್ನ ತಲೆಗೆ ಇಟ್ಕೊಂಡು ಮಕ್ಕೋ
1: ತಿನ್ಬಿಡ್ರಿ. ಗಾದಿ ಹಾಕೊಂಡ ಮಕ್ಕೊಳ್ರಿ.
0: ಅಲ್ ನೋಡ್ರಿ ಅಜ್ಜಾರ, ಥಂಡಿ ಬಹಳ ಬಿಟ್ಟದ್ರಿ, ನಡುತ್ತೀರ ನೋಡ್ರಿ ನೀವು.
2: ಎಂತ ಮನುಷ್ಯರಪ್ಪ ನೀವು.
3: ಅಜ್ಜವ್ರ ತಗೋರಿ ಇದ ಗಾದಿ ರಗ್ಗು.
2: ಬ್ಯಾಡ ಬಡವ ತಂಗಿ.
0: ತಗೊಳ್ರಿ ಅಜ್ಜಾರ, ಯಾಕ್ ಬಿಡೋ ಮಾಡ್ಕೊಂತೀರಿ? ಬೆಚ್ಚಗ್ ಹೊಚ್ಕೊಂಡು ನಿದ್ದೆ ಮಾಡ್ರಿ, ಮಕ್ಕೊಳ್ರಿ. ವೆಂಕಟರಾಯರು ಬರ್ಬೇಕಾಗಿತ್ತು, ಯಾಕ ಬರ್ಲೇ ಇಲ್ಲ? ಮುಂಜಾನೆ ಬಂದ ಬರ್ತಾರ.
1: ಹೌದು ಹೌದು ತಗೋ
0: ರೀ, ನಡೀರಿ ನಾವು ಮಲ್ಗೋಣ, ಟೈಮ್ ಆಗಿದೆ. ಅಜ್ಜಾರ ನಿಮ್ಗ ನೀರ್ ಬೇಕಾದ್ರೆ ಇಲ್ಲೇ ಹಾಸಿಗೆ ಅಂತೇಲೆ ನೀರಿನ ತಂಬಿಗೆ ಇಟ್ಟೆ ನೋಡ್ರಿ, ಕುಡಿರಿ.
2: ಹೋನ್ರಿ ಬಾರ, ನಿಮ್ಗೂ ತಡ ಆತು, ಮಲ್ಕೊಳ್ರಿ ಬಾರ.
0: ಆಯ್ತ್ರಿ ಅಜ್ಜಾರ.
4: ಸಹೃದಯ ಶ್ರೋತೃಗಳೇ, ನನ್ನ ಪಾತ್ರಧಾರಿಗಳಲ್ಲಿ ಅಜ್ಜನ ಬಗ್ಗೆ ನಿಮ್ಗೆ ಕುತೂಹಲ ಹುಟ್ಟಿರ್ಲೇಬೇಕಲ್ಲ. ಆ ಕುತೂಹಲವನ್ನ ಸ್ವಲ್ಪ ಆದ್ರೂ ಕಡಿಮೆ ಮಾಡ್ತೇನೆ. ಹಾ, ನಾಣ್ಯಕ್ಕ 2 ಮುಖ ಇದ್ದಂಗ ನಮ್ಮ ಅಜ್ಜಿಗೂ 2 ಮುಖ ಅವ. ಅವನ್ ಒಂದು ಮುಖದ ಪರಿಚಯ ಈಗಾಗಲೇ ನಿಮ್ಗೆ ಗೊತ್ತಾಗೈತಿ, ಇನ್ನೊಂದು ಮುಖನ ತೋರಿಸೋದು ಲೇಖಕನಾದ ನನ್ನ ಕರ್ತವ್ಯ. ಈ ರಾತ್ರಿ ಹಿಂದಿನ ರಾತ್ರಿ ಸುಮಾರು 1 ಗಂಟೆ ನಮ್ಮ ಅಜ್ಜನ ನಿಜವಾದ ಹೆಸರು ಸುಂದರ್ ಅಂತ.
2: ಗುಡ್ ಈವ್ನಿಂಗ್ ಬಾಸ್.
5: ಓ ಸುಂದರ್,
2: ಹೇಳಿ ಕಳಿಸಿದ್ರಂತೆ.
5: ನೀನು ನಮ್ಮೊಳಗ ಅತ್ಯಂತ ವಿಶ್ವಾಸಕ ಮತ್ತು ಚಾಣಾಕ್ಷ ವರ್ಕರ್ ರೀ
2: ಬಾಸ್.
5: ಅದಕ್ಕಂತ ಈಗ ಒಂದು ವಿಶೇಷ ರೀತಿ ಕೆಲಸ ಬಂದೈತಿ
2: ಬಾಸ್.
5: ಈಗ ಇದ ಊರಾಗ ನೀನು ಹೋಗಿ

0: ದರೋಡೆ ಮಾಡಬೇಕಾಗಿರೋದು ವೆಂಕಣ್ಣರಾವ್ ಅನ್ನೋರ್ ಮನಿ.
1: ಓಕೆ ಬಾಸ್.
0: ವೆಂಕಣ್ಣರಾಯರ್ ಮನಿ ಒಳಗ ನಡು ಮನಿ ಎಡಕ ಒಂದು ಸಣ್ಣ ರೂಮ್ ಐತಿ.
1: ಓಕೆ ಬಾಸ್.
0: ಅದರ ಬಲಭಾಗದ ಗೋಡೆ ಒಳಗ ಒಂದು ತಿಜೋರಿ ಐತಿ.
2: ತಿಜೋರಿ?
0: ಅದ್ರ ಕೀಲಿಕೈ ಪಕ್ಕದ ಶೆಲ್ಪಿನ ನಡಕಿನ ಖಾನೆ ಒಳಗ ಐತಿ.
2: ಎಸ್ ಬಾಸ್. ಬಾಸ್, ಮತ್ತ ಅವ್ರ ಮನಿಯೊಳಗ
0: ಅವರ ಹೆಂಡತಿ ಮಗಳು ಯಾರ್ದೋ ಮದುವೆ ಐತಿ ಅಂತ ಹೇಳಿ ಊರು ಹೋಗ್ಯಾರ.
2: ವೆರಿ ಗುಡ್.
0: ಆಳ್ ಮಗ ಯಾರೋ ಸತ್ತಾರ ಅಂತ ಹೇಳಿ ಅವನು ಹೋಗ್ಯಾನ. ಈಗ ಮನ್ಯಾಗ ವೆಂಕಣ್ಣರಾಯರು ಒಬ್ಬರ ಅದಾರ.
2: ವಾವ್ ಬಾಸ್, ರಾತ್ರಿ ಹೊತ್ತು ಬಾಗಿಲ ಒಡೆದು ಹೋಗಿ ತರಬಹುದಲ್ಲ ತಿಜೂರಿನ?
0: ಅದು ಅಷ್ಟ ಸರಳ ಅಲ್ಲ
2: ಬಾಸ್.
0: ಅವ್ರ ಮನಿ ಬಾಗ್ಲ ಬಾಳ ಗಟ್ಟಿ ಐತಿ. ಅದನ್ನ ಒಡಿಬೇಕಂದ್ರ ಬ್ಯಾರೆ ತೊಂದರೆ ಅದಾವ. ಅವ್ರ ಮನಿಗೆ ಹೊಂದ್ಕೊಂಡ ಬ್ಯಾರೆ ಬ್ಯಾರೆದವ್ರ ಮನಿ ಅದಾವ. ಮತ್ತ ಕೇಳಿಲೆ?
1: ಓಕೆ.
0: ವೆಂಕಣ್ಣರಾಯರು 4 ಮಂದಿನ ಎತ್ತಿ ಒಗಿಯುವಂತ ಪೈಲ್ವಾನ್ರ ಅದಾರ. ಅಷ್ಟ ಅಲ್ದ ಅವ್ರ ಕಡೆ ಲೈಸೆನ್ಸ್ ಇರು ಪಿಸ್ತೂಲ್ ಕೂಡ ಐತಿ.
2: ಓಹೋ.
0: ಅಷ್ಟ ಅಲ್ಲ, ಅವ್ರ ಹತ್ರ ಹೂತ್ ಹೋಗುವಷ್ಟು ಬಂಗಾರ ರೊಕ್ಕ ಐತಿ ಅಂತ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ.
2: ಬಾಸ್, ಮತ್ತ ಹಿಂಗೆಲ್ಲ ಇದ್ಮೇಲೆ
0: ಇಲ್ಲಿ ಕೇಳ. ವೆಂಕಣ್ಣರಾಯರ ದೌರ್ಬಲ್ಯ ಅಂದ್ರ ಅವರ ನಿದ್ದಿ.
1: ಬಾಸ್,
0: ಅವರಿಗೆ ಒಮ್ಮೆ ನಿದ್ದಿ ಹತ್ತಿ ಅಂದ್ರ ಸಣ್ಣ ಪುಟ್ಟ ಸಪ್ಪಳಕ್ಕ ಅವ್ರಿಗೆ ಎತ್ತರ ಆಗುದಿಲ್ಲ. ಇಷ್ಟು ವಿಷಯ ಮಾತ್ರ ನನಗ್ ಗೊತ್ತಾಗೈತಿ. ಇನ್ನ ಮುಂದಿನ ಪ್ಲಾನ್ ನೀನ ಮಾಡ್ಕೋಬೇಕ.
2: ಬಾಸ್, ಅವ್ರ ಮನೆ ಒಳಗ ಹೋಗಿ ಈ ಕೆಲಸ ಮಾಡ್ಬೇಕು. ಅದಕ್ಕೆ ನನಗನ್ಸಿದ್ದು ಅಂದ್ರೆ, ನಾನು ಮುಸುಕಿನಂತೆ ವೇಷ ಹಾಕೊಂಡು ಹೇಗಾದ್ರೂ ಮಾಡಿ ಅವರ ಮನೆಯಲ್ಲಿ ಮಲಗಲಿಕ್ಕೆ ಜಾಗ ಗಿಟ್ಟಿಸಿ ಮುಂದಿನ ಕೆಲಸ ಮಾಡೋದು.
0: ವೆರಿ ಗುಡ್. ನಿನ್ನ ಯೋಜನೆ ಒಳ್ಳೇದೈತಿ.
1: ಥ್ಯಾಂಕ್ ಯು ಬಾಸ್.
0: ಇದ್ರಾಗ ನೀನು ಸಕ್ಸಸ್ ಆಗಿ ಬಂದ್ರೆ ನಿನ್ನ ಪಗಾರ ಅಲ್ದ 25% ಬಕ್ಷಿಸ್ ಕೊಡ್ತೇನೆ.
2: 25%? ಥ್ಯಾಂಕ್ ಯು ಬಾಸ್. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್.
0: ವಿಶ್ ಯು ಬೆಸ್ಟ್ ಆಫ್ ಲಕ್.
2: ಥ್ಯಾಂಕ್ ಯು ಬಾಸ್.
3: ಶ್ರೋತೃಗಳೇ, ನೀವು ಈಗ ಅಜ್ಜಿನ ಬಗ್ಗೆ ಇರೋ ಕುತೂಹಲವನ್ನ ತಣಿಸ್ಕೊಂಡಿರಿ ಅಲ್ವಾ? ಅಜ್ಜಿನ ಬಗ್ಗೆ ಅಥವಾ ಸುಂದರನ ಬಗ್ಗೆ ಈಗಾಗಲೇ ನಿಮ್ಮೆಲ್ಲರ ಮನದೊಳಗ ಒಂದು ರೀತಿಯ ತಿರಸ್ಕಾರ ಕೋಪ ಮೂಡಿರುವುದು ಸಹಜವಾಗಿ ಆಯ್ತಿ. ಜೊತೆಗೆ ಇನ್ನೂ ಒಂದು ಕುತೂಹಲನೂ ನಿಮ್ಮೊಳಗೆ ಮೂಡಲಿಕ್ಕೆ ಬೇಕು. ವತ್ಸಲಾಬಾಯಿಯವರ ಮನೆಯೊಳಗೆ ಮಲಗಿದ ಅಜ್ಜ ಊರ್ಫ್ ಸುಂದರ್ ಅವ್ರ ಮನೆಯಾಗ ಏನ್ ಮಾಡಿರಬಹುದು? ಅವನ ಬಣ್ಣ ಬದಲಾಗೈತೇನು? ಅಥವಾ ಅವ್ರ ಮನೆಯೊಳಗ ಅವ ಏನ್ರ ಕಳವು ಮಾಡ್ಯಾನೇನು? ಅಥವಾ ಹಂಗ ಅಥವಾ ಹಿಂಗ ಅಂತ ಕುತೂಹಲ ಮೂಡಿರ್ಬೇಕಲ್ಲ. ಹಂಗಾದ್ರ ಆ ನಮ್ಮ ಭಾಸ್ಕರ ನಮ್ಮ ವತ್ಸಲಾಬಾಯಿಯವರ ಮನೆಗೆ ಮುಂಜಾವಿನ ಬೆಳಕನ್ನು ಬೀರಿದಾಗ

0: ಇವ್ರು ಎದ್ದು ವಾಕಿಂಗ್ ಹೋಗ್ಯಾರೋ ಏನು? ಏ ಗಾಯತ್ರಿ, ಗಾಯತ್ರಿ ಎದ್ದಾಳ?
1: ಏನವ ಅಮ್ಮ, ಇನ್ನೊಂದ್ ಸಪತ್ ಮಕ್ಕೊಳಿಕ ಬಿಡಂಗಿಲ್ಲಂತಿಲ್ಲ.
0: ಏನಿನ್ನ ಏಳ ಮ್ಯಾಲ ಇನ್ನ ಎಷ್ಟು ಹೊತ್ತು ಅಂತ ಮಲಗ್ತೀನಿ? ನಾನಂತರ ಒಳ ಹೋಗ್ತೀನಿ, ನಳದಾಗಿನ ನೀರ್ ಬೇರೆ ಹಿಡಿಬೇಕು ನಾನ. ಅರೆ ಇದೇನ, ಇನ್ನೂ ಮಲಗ್ಯಾರಲ್ಲ ಇವ್ರು. ಹ್ಮ್, ಹೊರಗ ಬಹಳ ಚಂಡದ ಅಂತ ವಾಕಿಂಗ್ ಹೋಗೋದ್ ಬಿಟ್ಟಿರ್ಬೇಕು. ಹ್ಮ್, ಅಂದಂಗ ಆ ಮುದುಕರು ಎದ್ದಾರ ಏನ ನೋಡ್ತೀನಿ. ಎದ್ದಿದ್ರ ಅಂದ್ರ ಚಹಾ ಅರೆ ಮಾಡ್ಲಿಕ್ಕೆ ಆಗ್ತದ. ಅಲ್ಲ ಇವನ ಇದೇನು ಹಾಸಿಗೆ ಸುಳ್ಳಿ ಸುತ್ತದ, ರಗ್ ಅದ್ರ ಮ್ಯಾಲ ಮಡಿಚಿಟ್ಟದ, ಆದ್ರ ಮುದುಕ್ನ ಕಾಣವಲ್ಲಲ್ಲ. ಹೊರಗೇನಾರ ಹೋಗ್ಯಾನ ಏನು? ಮುಂಚೆ ಬಗ್ಲ ತೆಗ್ದ ಬಿಟ್ಟದ. ಇದೇನಿದು ಹಾಸಿಗೆ ಹಂತಲ್ಲಿ ಚೀಟಿ?
2: ಹಂಗಾರ ಏನೋ ಘಾತ ಆಗ್ಯ ಬಿಟ್ಟದ. ಏ ಗಾಯತ್ರಿ, ಗಾಯತ್ರಿ ರೀ, ಏನ್ರಿ ಇಲ್ಲಿ ನೋಡ್ರಿ ಇಲ್ಲೇ.
3: ಅಯ್ಯೋ
2: ರಾಮ, ಅಲ್ಲಿ ನೋಡ್ರಿ, ಅಲ್ಲಿ ಸ್ವಲ್ಪ ಚೀಟಿ ನೋಡ್ರಿ, ಅಲ್ಲಿ ಆ ಮುದುಕ್ರಿ.

0: ಎಲ್ ಹೋಗ್ಯಾರ ನೋಡ್ರಿ. ಮನ್ಯಾಗ ಏನ್ ಹೋಗ್ಯಾವ ನೋಡ್ರಿ ಒಂದ್ ಸ್ವಲ್ಪ. ಅಯ್ಯೋ ರಾಮಚಂದ್ರ,
1: ಅಂದೆ ಯಾರ್ಯಾರನು ಮನ್ಯಾಗ ಸೇರಿಸ್ಬೇಡಂತ ನೋಡಿದೀಯ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು.
2: ಚೀಟಿ ಒಳಗ ಏನದ ನೋಡ್ ತಗೋ ಇಲ್ಲ ಗಾಯತ್ರಿ, ಅದನ್ನ ತಗೋ ಇಲ್ಲ.
0: ಏ ನೋಡ್ರಿ ಏನದ ಅಂತ ನೋಡ್ರಿ
1: ಅಪ್ಪ, ತಗೋ ಏನ್ ಬರ್ತದಂತ ನೋಡು.
2: ಈಗ ವಾತ್ಸಲ್ಯಮಯ್ಯಾದ ವತ್ಸಲಾಬಾಯಿಯವರಲ್ಲಿ ಹಾಗೂ ಯಜಮಾನರಿಗೆ ಕ್ಷಮಾರ್ಹನಲ್ಲದ ಅಜ್ಜನ ರೂಪದಲ್ಲಿರುವ ಸುಂದರನ ಶಿರಸಾಷ್ಟಾಂಗ ಪ್ರಣಾಮಗಳು.
1: ಛೇ ಅಪ್ಪ, ಎಂತ ಮೋಸ ಅಂತೀನಿ.
0: ಖರೆ ಮುದುಕ ಅಂತ ಮಾಡಿ ಮೋಸ ಮಾಡ್ಬಿಟ್ನಲ್ಲಪ್ಪ ಅವನು ರಾಮ ರಾಮ.
2: ಅಯ್ಯಯ್ಯ, ಮುಂದ್ ಓದ್ತೀನಿ ಕೇಳ್ರಿಲ್ಲ ಇಬ್ರು. ನಾನು ಎಷ್ಟು ಕ್ಷಮೆ ಕೇಳಿದರೂ ಕಡಿಮೆಯೇ, ಆದರೂ ಈ ಒಂದು ರಾತ್ರಿ ಈ ಪ್ರಸಂಗ ನನ್ನ ಪಾಲಿಗೆ ಒಂದು ಅಮೂಲ್ಯವಾದದ್ದು.
0: ಏನ್ ಅಮೂಲ್ಯವಾದದ್ದು ಬಿಡ್ರಿ, ಮುಂದ್ ಹೋದ್ರಿ.
2: ನನ್ನ ಜೀವನದ ದಿಕ್ಕನ್ನೇ ಪರಿವರ್ತಿಸಿದ್ದು, ನಿಜವಾಗಿಯೂ ನಾವು ನೆನೆಯುವುದೊಂದು ಆಗುವುದು ಇನ್ನೊಂದು. ನಾನು ನಿಜವಾಗಿಯೂ ಬಂದದ್ದು ವೆಂಕಣ್ಣರಾಯರ ಮನೆಯನ್ನು ದೋಚುವುದಕ್ಕಾಗಿ.
0: ಅಂದ್ರೆ ಅಯ್ಯೋ, ನಮ್ಮ ಮನ್ಯಾಗೂ ಏನ್ ಕಳವಾಗೈತ ಏನೋ.
1: ನೋಡ್ ನೋಡ್, ನಾ ಹೇಳಿಲ್ಲ ಈಗಿನ ಕಾಲದಾಗ ಯಾರು ನಂಬುವಂಗಿಲ್ಲ ಅಂತ ಹೇಳಿ, ಎಲ್ಲಿ ಕೇಳ್ತೀನಿ ನಾ ಹೇಳಿದ್ದ.
2: ಮುಂದ್ ಓದ್ತೀನಿ ಕೇಳ್ರಿಲ್ಲ, ಇನ್ನು ಅವ ಏನ್ ಬರ್ದಾನಂತ ಹೇಳಿ. ಹಾ, ರಾಯರ ಮನೆಯನ್ನ ದೋಚುವುದಕ್ಕಾಗಿ ನಾನು ಮುದುಕನ ವೇಷ ಧರಿಸಿ ಬಂದಿದ್ದೆ.
0: ಅಯ್ಯೋ ರಾಮ,
2: ಆದರೆ ಬಹುಶಃ ದೈವದ ಇಚ್ಛೆ ಬೇರೆಯೇ ಇತ್ತೇನೋ. ಆದ್ದರಿಂದ ವೆಂಕಣ್ಣರಾಯರು ಮನೆಯಲ್ಲಿ ಇರದೆ ನಾನು ವತ್ಸಲಾಬಾಯಿಯವರ ವಾತ್ಸಲ್ಯದ ನುಡಿಗಳನ್ನ ಕೇಳಿದೆ. ಕೇಳ್ರಿ ವತ್ಸಲಾಬಾಯಿಯವರೇ, ನಾನು ಜಗತ್ತಿನ ಇನ್ನೊಂದು ಮುಖವನ್ನ ನೋಡತೊಡಗಿದೆ. ಇಲ್ಲಿ ನನ್ನ ಜೀವನದ ಅಲ್ಪ ಪರಿಚಯ ಹೇಳಿದರೆ ಬಹುಶಃ ಅಪ್ರಸ್ತುತವಾಗದೇ ಇರದು. ನಾನು ಬೆಳೆದ ಬಂದ ಪರಿಸರದ ಪರಿಚಯ ನಿಮಗಾಗಬಹುದು. ಕೇಳಿಲ್ಲೇ ಏನ್ ಬರ್ದಾನಂತ ಗಾಯತ್ರಿ. ನನ್ನದು ಮಧ್ಯಮ ವರ್ಗದ ಕುಟುಂಬ. ನನ್ನ ಮೂರನೇ ವಯಸ್ಸಿಗೆ ನನ್ನ ತಾಯಿಯನ್ನು ಕಳೆದುಕೊಂಡ ನತದೃಷ್ಟ. ಮುಂದೆ ನಮ್ಮ ತಂದೆಯವರು ಮರು ಮದುವೆಯಾದಾಗ ನನ್ನ ಮಲತಾಯಿಯಿಂದ ನನಗೆ ಬಂದ ಬಳುವಳಿ ಎಂದರೆ ಕತ್ತೆ ದುಡಿತ, ಬೈಗಳು, ಹೊಡೆತ, ತಿರಸ್ಕಾರ, ಉಪವಾಸ, ವನವಾಸದ ಗೋಳು.
0: ರಾಮ ರಾಮ,
2: ಕೊನೆಗೆ ನಾನು ಮನೆ ಬಿಟ್ಟು ಓಡಿ ಎಲ್ಲೆಲ್ಲಿಯೋ ಅಲೆದು ವಾರಾನ್ನ, ಉಪವಾಸ, ವನವಾಸ ಮಾಡಿ ಡಿಗ್ರಿ ಮುಗಿಸಿಕೊಂಡಾಗ ತಕ್ಷಣ ಎದುರಾದದ್ದು ನಿರುದ್ಯೋಗದ ಪೆಡಂಭೂತ. ವಸೀಲಿ, ಲಂಚ, ಮೋಸ, ವಂಚನೆ, ಲಾಲಸೆ ಮುಂತಾದ ಅಸಹ್ಯ ಸಮಾಜವನ್ನು ಕಂಡಾಗ ರೋಸಿಕೊಂಡು ಬದುಕಲು, ಅಂದರೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂದು ಸಮಾಜದ ಮೇಲಿನ ಕೋಪದಿಂದ ಮೊದಮೊದಲು ಸಣ್ಣ ಪುಟ್ಟ ಕಳ್ಳತನ ಮಾಡಿ ಜೈಲು ಶಿಕ್ಷೆ ಅನುಭವಿಸಿದೆ. ಮುಂದೆ ಒಂದು ದೊಡ್ಡ ಕಳ್ಳರ ಗುಂಪಿನ ಒಂದು ಪ್ರಮುಖ ವ್ಯಕ್ತಿಯಾಗಿ ಅನೇಕ ದರೋಡೆಗಳನ್ನು ಮಾಡಿದೆ.
0: ಅಯ್ಯೋ,
2: ಇಲ್ಲಿಯೂ ಕೂಡ ಸಹೋದ್ಯೋಗಿಗಳಲ್ಲಿಯ ಅಸೂಯೆ, ಗುಂಪಿನ ಮುಖಂಡನ ವಿಶ್ವಾಸಘಾತಕತನ ಮುಂತಾದ ಮುಳ್ಳುಗಳ ನಡುವೆಯೂ ಬದುಕಿದ್ದೆ. ಹುಟ್ಟಿದಾರಭ್ಯ ತಿರಸ್ಕಾರ, ಕೋಪ, ವಂಚನೆ, ದುರಾಸೆ, ಕಳ್ಳತನ ಮುಂತಾದ ರೀತಿಯ ಸಮಾಜ ಕಂಡಿದ್ದ ನಾನು ಇಂದು ನಿಮ್ಮ ಮನೆಯಲ್ಲಿ ಪ್ರೀತಿ, ವಾತ್ಸಲ್ಯ, ಅಂತಃಕರಣ, ಮಾನವೀಯತೆ ಕಂಡು ಜಗತ್ತಿನ ಇನ್ನೊಂದು ಮುಖ ಕಂಡಂತಾಗಿ ನನ್ನ ಕಣ್ಣುಗಳು ತೆರೆದುಕೊಂಡವು. ಏ ಗಾಯತ್ರಿ, ಏನ್ ಬರ್ದ ನೋಡ ಇಲ್ಲಿ
0: ನೋಡ್ರಿ, ಎಷ್ಟು ಕಷ್ಟ ಅನುಭವಿಸ್ಯಾನ.
2: ನಾನು ನಡೆಸುತ್ತಿರುವ ಜೀವನ ಮಟ್ಟಕ್ಕಿಂತ ಆರ್ಥಿಕವಾಗಿ ಕೆಳಮಟ್ಟದ ಜೀವನ ನಡೆಸಿದರೂ ನಿಮ್ಮಲ್ಲಿರುವ ಸಂತೃಪ್ತಿ, ಸಮಾಧಾನ, ಅಂತಃಕರಣ ನಿಮ್ಮಷ್ಟು ನನ್ನಲ್ಲಿ ಲವಲೇಶವೂ ಇಲ್ಲ. ನಿಮ್ಮ ಮನೆಯಲ್ಲಿಯ ವಾತ್ಸಲ್ಯ, ಅಂತಃಕರಣ, ಪ್ರೀತಿ, ವಿಶ್ವಾಸ ಇದ್ದುದರಲ್ಲಿಯೇ ತೃಪ್ತಿಪಟ್ಟು ಇನ್ನೊಬ್ಬರಿಗೆ ಸಹಾಯ ಮಾಡುವ ಪ್ರವೃತ್ತಿ, ಆ ಸಹಾಯದಿಂದ ಸಿಗುವ ಆತ್ಮತೃಪ್ತಿ, ಇದು

0: ಆದ ಬದುಕು ಎಂದು ಇವತ್ತು ನನಗೆ ಮನದಟ್ಟಾಗಿದೆ.
1: ನೋಡ್ರಿ
0: ನೋಡೆ
1: ಹೆಂಗ್ ಬರ್ದನ.
0: ನಾನು ಇವತ್ತಿನಿಂದಲೇ ಕಳ್ಳತನ ತೊರೆದು ಕಳ್ಳರ ಗುಂಪಿನಿಂದ ದೂರವಾಗಿ ಕೂಲಿ ಮಾಡಿಯಾದರೂ ಬದುಕುವೆ. ಆದರೆ ಸಂತೃಪ್ತಿಯಿಂದ ಆತ್ಮತೃಪ್ತಿಯಿಂದ ಜೀವನ ಸಾಗಿಸುವ ನಿರ್ಧಾರವನ್ನು ತಳೆದು ನಿಮ್ಮ ಮನೆಯನ್ನು ಬಿಟ್ಟಿರುವೆ. ನಿಜವಾಗಿಯೂ ನೀವು ನನಗೆ ಹೇಗೆ ಬದುಕಬೇಕು ಎಂಬುದನ್ನು ಕೃತಿಯಿಂದ ತೋರಿಸಿಕೊಟ್ಟ ದೇವರು ಎಂದು ನಂಬಿರುವ ಹಾಗೂ ನನ್ನ ಒಳ್ಳೆಯದಕ್ಕೆ ಆಶೀರ್ವಾದ ಬೇಡುತ್ತ ನಿಮ್ಮ ಋಣವನ್ನು ಒಂದೇ ಜನ್ಮದಲ್ಲಿ ತೀರಿಸಲು ಅಸಮರ್ಥನಾಗಿದ್ದೇನೆ. ಇಂತಿ ನಿಮ್ಮ ವಿಶ್ವಾಸಿ ಸುಂದರ.
1: ಏನ್ರಿ ಇದು ಸಿನಿಮಾ ಕತೆ ಇದ್ದಂಗದಲ್ಲ.
2: ಹೌದಲ್ಲ ಅದೈತ್ರಿ ಅವ್ವ. ಒಬ್ಬ ಕಳ್ಳ ಚಲೋ ಹಾದಿಗೆ ಹೋಗುದು ಸಹಿತ ಪ್ರೀತಿ ವಿಶ್ವಾಸದಿಂದ ಸಾಧ್ಯ ಅದ ಅಂತ ಇವತ್ ನನಗ್ ಗೊತ್ತಾತ್ ನೋಡ.
0: ಅಂತೂ ಈ ವ್ಯಕ್ತಿಯನ್ನ ಸಮಾಜದ ಒಂದು ಒಳ್ಳೆ ಸತ್ಪ್ರಜೆಯನ್ನಾಗಿ ಪರಿವರ್ತಿಸ್ಲಿಕ್ಕೆ ನಾವೆಲ್ಲ ಒಂದು ನಿಮಿತ್ತ ಆದ್ವಲ್ಲ.
1: ಏನಾಗ್ಲಿ ಎತ್ಲಾಗ್ರ ಆಗ್ಲಿ ಇಲ್ನೋಡ್ರಿ, ಆ ವ್ಯಕ್ತಿ ಸುಖವಾಗಿದ್ರ ಅಷ್ಟ ಸಾಕ್ ನೋಡ್ರಿ. ಅಲ್ರಿ ಒಬ್ಬ ಸತ್ಪ್ರಜೆಯಾಗಿ ಇರೋ ಹಂಗ ನಾವು ನೀವೆಲ್ಲಾರು ಆಶೀರ್ವಾದ ಮಾಡೋಣ್ರಿ.
0: ಹೌದ್ ಹೌದ್ ಹೌದು, ನೀ ಅನ್ನೋದು ಬರೋಬ್ಬರಿ ಅದ. ಯಾರ್ ಬ್ಯಾಡ ಅಂತಾರ, ನಾವೆಲ್ಲಾರು ಆಶೀರ್ವಾದ ಮಾಡೋಣ ಅಂತ.
1: ಹ್ಞೂನ್ರಿ.
3: ಶ್ರೋತೃಗಳೇ, ಪರಿವರ್ತನೆ ಎಂಬ ನಾಟಕದಿಂದ ನಿಮ್ಮ ಮನಸ್ಸನ್ನ ಸ್ವಲ್ಪ ಸಮಯದವರೆಗಾದ್ರೂ ನನ್ನ ಲೇಖನ ಪರಿವರ್ತಿಸಿದ್ರ, ನಿಮ್ಮ ಹೃದಯದೊಳಗ ಈ ಲೇಖನದ ಬಗ್ಗೆ ಒಳ್ಳೆಯ ಭಾವನೆ ಬಂದಿದ್ರ, ಈ ಲೇಖಕನ ಪ್ರಯತ್ನಕ್ಕೆ ಸಾರ್ಥಕತೆ ಮೂಡಿಯಿತು ಅಂತ ನನ್ನ ಅನಿಸಿಕೆ. ನಮಸ್ಕಾರ.
4: ಇದುವರೆಗೆ ಪರಿವರ್ತನೆ ನಾಟಕ ಕೇಳಿದಿರಿ. ರಚನೆ ಡಾಕ್ಟರ್ ಶಶಿಧರ ನರೇಂದ್ರ. ಪಾತ್ರ ಪರಿಚಯ ಲೇಖಕ ಬಸವರಾಜ್ ದೊಡ್ಮನಿ, ಗಾಯತ್ರಿ ಅಪ್ಪ, ಸತೀಶ್ ಪರ್ವತಿಕರ್, ಸುಂದರ್ ಮತ್ತು ಕಳ್ಳ ಅಜ್ಜ, ವೀರಣ್ಣ ಪತ್ತಾರ್, ಕಾವೇರಮ್ಮ, ಮಂಜುಳಾ ಸವಡಿ, ವತ್ಸಲಾಬಾಯಿ, ಪಾರ್ವತಿ ಹಮ್ಮಗಿ, ಬಾಸ್ ಗುರುಸಿದ್ದಪ್ಪ ರಬ್ಬಯ್ಯನವರ್ ಹಾಗೂ ಗಾಯತ್ರಿ ಅಮೃತ ತಳವಾರ್. ನಿರ್ದೇಶನ ಮತ್ತು ನಿರ್ಮಾಣ ಸುರೇಖಾ ಸುರೇಶ್.

ಜ್ಞಾನಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಕಾರ್ಯಕ್ರಮದ ಪ್ರಸ್ತುತಿ ಶರಣಬಸವ ಚೋಳಿನ್ ಹಾಗೂ ಜಿ ಸುರೇಖ ಸುರೇಶ್. 9:30 ಹಲೋ ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. 10:45 ಜನಪದ ಸಂಗೀತ ಕಾರ್ಯಕ್ರಮ. 11:00 ಕೇಳು ಗೆಳತಿ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. 11:30 ಅಭಯ್ ನಾರಾಯಣ್ ಮಲಿಕ್ ಅವರಿಂದ ದೃಪದ್. ಇವಿಷ್ಟು ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಪ್ರಮುಖ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 11:07:32. 392.16 ಮೀಟರ್ಗಳು ಅಥವಾ 765 kHz ತರಂಗದರ ಮೇಲೆ ಹಾಗೂ FM 103 MHz ಕಂಪನಾಂಗಗಳಲ್ಲಿ ಇದುವರೆಗೆ ನಮ್ಮ ನಿಲಯದಿಂದ ಬಿತ್ತರವಾಗುವ ಕಾರ್ಯಕ್ರಮಗಳನ್ನು ಆಲಿಸಿದಿರಿ. ನಾಳೆ ಬೆಳಗಿನ ಪ್ರಸಾರ ಕಾರ್ಯ 5:55 ಆರಂಭವಾಗುವುದು. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ FM ಬೋರ್ಡ್ ಕಾರ್ಯಕ್ರಮವನ್ನು ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ. ಇನ್ನು ಡಾಕ್ಟರ್ ನವೀನ್ ಶಾಸ್ತ್ರಿ ಪುರಾಣಿಕರಿಗೆ ಅನುಮತಿಯನ್ನು ನೀಡಿ ಆತ್ಮೀಯ ಶ್ರೋತೃ ಬಂಧವರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.

0: ಹಾನಗಲ್ ಜಿಟಿಟಿಸಿಯಲ್ಲಿ ಲಭ್ಯವಿರುವ ಕೋರ್ಸ್ಗಳು. ಈ ಬಗ್ಗೆ ಹಾನಗಲ್ ಜಿಟಿಟಿಸಿಯ ಪ್ರಾಂಶುಪಾಲರಾದ ಗೋಪಾಲ್ ಎಸ್ ಬೊಮ್ಮಿಗಟ್ಟಿ ಅವರು. ಮಾಯಾರಾಮನ್.
1: ಯುವ ಶ್ರೋತೃಗಳೇ ನಮಸ್ಕಾರ. ಎಸ್ಎಸ್

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ
1: 5:25 ಸೆಕೆಂಡ್ಸ್ 14:15 16